ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರಿ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರಿ, ಇಂದು 2026 ಇಸ್ವಿ ಮೇ ತಿಂಗಳ 12 ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾಸುನಾದ ಕಾರ್ಯಕ್ರಮ, 8:45 ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ, 9:20 ಸಂಗೀತ ಹರಿಕತೆ ಕಾರ್ಯಕ್ರಮ, 10:20 ಸಾಮಾಜಿಕ ಸವಲತ್ತು ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಾಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಳುಗರಿ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ.

ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗಲೇ ಕಸ್ತೂರ್ಬಾಗಿ ಒಂದು ಸಣ್ಣದೊಂದು ಸರ್ಜರಿ ಆಯಿತು, ಆಪರೇಷನ್ ಆಯಿತು. ಆ ಶಸ್ತ್ರಚಿಕಿತ್ಸೆ ನಂತರ ಮತ್ತೆ ಕರ್ಕೊಂಡು ಬಂದರು, ಫೀನಿಕ್ಸ್ ಆಶ್ರಮ ಅಂತ ಕಟ್ಟಿದ್ರು, ಅಲ್ಲಿದ್ರು ಗಾಂಧೀಜಿ. ಗಾಂಧೀಜಿ ಚೆನ್ನಾಗಿ ಆರೈಕೆ ಮಾಡಿದರು. ಎಷ್ಟೋ ಕಡೆ ಹೇಳ್ತಾರೆ ಗಾಂಧೀಜಿ ಅಂತ ನರ್ಸ್ ಸಿಗೋದೇ ಸಾಧ್ಯ ಇಲ್ಲ ಅಂತ, ಅಷ್ಟು ಪ್ರೀತಿಯಿಂದ ಸೇವೆ ಮಾಡೋರು. ಆದರೆ ಒಂದು 2 ತಿಂಗಳಾದ್ಮೇಲೆ ಮತ್ತೆ ರಕ್ತಸ್ರಾವ ಶುರುವಾಯಿತು, ಒದ್ದಾಟ ಶುರುವಾಯಿತು. ಗಾಂಧೀಜಿನೇ ಅದಕ್ಕೆ ವೈದ್ಯರು, ಅವ್ರದೇ ನಿಸರ್ಗ ಚಿಕಿತ್ಸೆ ಅವ್ರದ್ದು ಯಾವಾಗಲೂ. ಅವ್ರು ಅಲೋಪತಿ ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ಅದಕ್ಕೆ ಅವ್ರು ತೀರ್ಮಾನ ಮಾಡಿದ್ರಂತೆ, ಡಾಕ್ಟರ್ ಇಬ್ಬರು ಕೇಳಿದರು ನೇಚರ್ ಕ್ಯೂರ್ ಹೇಳೋರನ್ನ, ಅವ್ರು ಹೇಳಿದ್ರಂತೆ ಉಪ್ಪು ಬೇಳೆ ಮಾತ್ರ ಬಿಡಿಸ್ಬಿಡಿ, ತಿನ್ನೋದು ಬೇಡ, ಅದನ್ನು ಒಳ್ಳೇದಲ್ಲ ಅಂತಂದ್ರಂತೆ. ಜಲ ಚಿಕಿತ್ಸೆ ಮಾಡಬೇಕು, ಬರೀ ನೀರು ಕುಡಿಬೇಕು, ಆದರೆ ಇದು ಮಾತ್ರ ಬೇಡ, ಉಪ್ಪು ಮತ್ತು ಬೇಳೆ ತಿನ್ನೋದು ಬೇಡ ಅಂತ. ಕಸ್ತೂರ್ಬಾ ಗುಜರಾತಿ ಹೆಣ್ಮಗಳು, ಬೇಳೆ ಇಲ್ಲದೆ ಮಾಡೋಕೆ ಹೆಂಗೆ ಸಾಧ್ಯ ಅಡಿಗೆ? ಊಟ ಮಾಡೋಕ್ಕಾಗತ್ತಾ? ಉಪ್ಪಿಲ್ಲದೆ ತಿನ್ನೋಕ್ಕಾಗತ್ತಾ? ಗಾಂಧೀಜಿಗೆ ಉಪ್ಪಿನ ಬಗ್ಗೆ ಪ್ರೀತಿ ಇರಲಿಲ್ಲ, ಯಾಕಂದರೆ ಅವರು ಆಯುರ್ವೇದದಲ್ಲಿ ಹೇಳೋ ಹಾಗೆ ಉಪ್ಪು ಕೂಡ ಒಂದು ವಿಷ ಅಂತ ನಂಬ್ಕೊಂಡಿದ್ದವರು, ಉಪ್ಪು ತಿನ್ನಬಾರ್ದು ಅಂತ. ಆದರೆ ಉಪ್ಪಿನ ರುಚಿ ಹತ್ತಿದ ಮನುಷ್ಯ ಬಿಡೋಲ್ಲ ಅಂತೂ ಗೊತ್ತು ಅವರಿಗೆ. ಕಸ್ತೂರ್ಬಾ ಹೇಗೆ ಬಿಡ್ತಾಳೆ ಅದನ್ನು, ಬೇಳೆ ಉಪ್ಪು ಬಿಡಿದ್ರೆ ಹೇಗೆ? ಇವ್ರು ಹೇಳಿದರು ದಯವಿಟ್ಟು ಬಿಟ್ಟುಬಿಡು, ಆರೋಗ್ಯ ಒಳ್ಳೇದಲ್ಲ, 1 ವರ್ಷ ಬಿಟ್ಟುಬಿಡು ಸಾಕು, ನಿನಗೆ ಆರಾಮಾಗ್ತದೆ ಅಂದರು. ಆಕೆ ಹೇಳಿದರು ಏನು ನನಗೆ ಸಾಧ್ಯ ಇಲ್ಲ ಅದು, ಏನು ಹೇಳ್ತೀರಿ ನೀವು? ಉಪ್ಪು ಇಲ್ಲದೆ ಬದುಕೋಕ್ಕಾಗತ್ತಾ? ಬೇಳೆ ಇಲ್ಲದೆ ತಿನ್ನೋಕ್ಕಾಗತ್ತಾ? ನಿಮಗೆ ಹೇಳಿದ್ರು ಬಿಡ್ತಿದ್ರಾ ಅಂತ ಪ್ರಶ್ನೆ ಹಾಕಿದರು. ಸಾಮಾನ್ಯ ಕೇಳ್ತಲ್ಲ, ನಾನು ಹೇಳ್ತೀರಿ ಸುಲಭ, ನೀವು ಮಾಡ್ತೀರಾ ಅಂತ ಹೇಳಿದರು. ಆ ಮಾತನ್ನು ಕೇಳಿದ ತಕ್ಷಣ ಒಂದು ಕ್ಷಣ ಗಾಂಧೀಜಿ ಅಪ್ರತಿಭರಾದರು, ಮಾತು ಒಂದು ಸಲ ನಿಲ್ಲಿಸಿದರು, ಒಂದು ಕ್ಷಣ ಯೋಚನೆ ಮಾಡಿದರು. ನಾನೇನು ಬಿಡಬಲ್ಲೆ, ಈಕೆ ಬಿಡೋದು ಕಷ್ಟ. ಆಕೆ ಪ್ರಶ್ನೆ ಕೇಳಿದಾಳೆ ನನಗೆ, ನೀವು ಬಿಡ್ತೀಯಾ ಅಂತ ಕೇಳ್ತಾಳೆ. ಅದು ವಿಚಾರ ಮಾಡಿದರು, ಹೇಳಿದರು ನೀನು ತಿಳುವಳಿಕೆ ತಪ್ಪಾಗಿದೆ, ನನಗೆ ವೈದ್ಯರು ಯಾರಾದರೂ ಹೇಳಿ ಇದನ್ನು ಉಪ್ಪು ಬೇಳೆ ಬಿಡು ಅಂದಿದ್ರೆ ನಾನು ಖಂಡಿತ ಬಿಡ್ತಿದ್ದೆ, ಆದರೆ ನಾನು ವೈದ್ಯರು ಹೇಳೋದು ಬೇಕಾಗಿಲ್ಲ, ಈಗ ನೀನು ಹೇಳಿದ್ದಾರೆ, ನೀ ಬಿಡ್ತೀಯೋ ಇಲ್ಲೋ ಗೊತ್ತಿಲ್ಲ, ನಾನು ಇವತ್ತಿಂದ ಉಪ್ಪು ಬೇಳೆ ತಿನ್ನಲ್ಲ ಅಂತ ಪ್ರತಿಜ್ಞೆ ಮಾಡಿದರು. ಕಸ್ತೂರ್ಬಾ ಗಾಬರಿ, ಅಯ್ಯೋ ಕರ್ಮವೇ ನೀವು ಯಾಕೆ ಬಿಡ್ತೀರಿ, ನನಗೆ ಹೇಳಿದ್ದು ಡಾಕ್ಟರು ಅಂತ. ಇಲ್ಲ, ನಿನಗೆ ಉಪದೇಶ ಮಾಡೋದಕ್ಕಿಂತ ಮೊದಲು ನಾನು ನಡ್ಕೋಬೇಕಲ್ವಾ, ಹೇಳೋ ಸುಲಭ ಹೀಗೆ ಮಾಡಿ ಅಂತ, ಮಾಡೋದು ಕಷ್ಟ. ಆದ್ದರಿಂದ ನೀನು ಬಿಡ್ತೀಯೋ ಇಲ್ಲೋ ಗೊತ್ತಿಲ್ಲ, ನಾನು ಮಾತ್ರ ಇವತ್ತಿಂದ ಉಪ್ಪು ಬೇಳೆ ತಿನ್ನಲ್ಲ ಅಂತ ಪ್ರತಿಜ್ಞೆ. ಗಾಬರಿ ಆಗ್ಬಿಟ್ರು ಕಸ್ತೂರ್ಬಾ, ಅಯ್ಯೋ ನಿಮ್ಮ ದಮ್ಮಯ್ಯ ಹಾಗೆ ಮಾಡಬೇಡಿ, ನಾನು ಬಿಡ್ತೀನಿ 1 ವರ್ಷ, ಕಾಳಜಿ ಬಿಡಿ, ಅದು ನೀವು ಬಿಡಬೇಡಿ ಅಂತ. ಆದರೆ ಗಾಂಧೀಜಿ ಉಪ್ಪು ಬೇಳೆ ತಿನ್ನಲಿಲ್ಲ. ಇದು ಮಾತು ನನಗೆ ಸಣ್ಣ ಘಟನೆ, ಇದು ಬಹುದೊಡ್ಡ ಆದರ್ಶವನ್ನು ತೋರಿಸುವಂತಹದ್ದು. ನಾವೆಲ್ಲರೂ ಉಪದೇಶ ಮಾಡ್ತೀವಿ ಹೀಗಿರಬೇಕು ಹೀಗಿರಬೇಕು ಹೀಗಿರಬೇಕು ಅಂತ, ಮಕ್ಕಳಿಗೆ ಹೇಳ್ತೇವೆ, ಸಮಾಜ ಕೈ ಮಾಡಿ ತೋರಿಸ್ತೇವೆ ಹೀಗಿರಬೇಕು ಅಂತ, ನಾವು ಹಾಗಿದ್ದೀವ ಅಂತ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ನಾನು ಹಾಗಿದ್ದರೆ ಮಾತ್ರ ಮತ್ತೊಬ್ಬರಿಗೆ ಹಾಗಿರು ಅಂತ ಹೇಳೋದಕ್ಕೆ ಒಂದು ನೈತಿಕ ಧೈರ್ಯ ಬರ್ತದೆ, ನೈತಿಕ ಸ್ಥೈರ್ಯ ಬರ್ತದೆ. ಆದ್ದರಿಂದ ಗಾಂಧೀಜಿ ಯಾಕೆ ನನಗೆ ಮುಖ್ಯ ಆಗ್ತಾರೆ ಒಂದು ಸ್ಥಿತಿಯಲ್ಲಿ, ಸಣ್ಣ ಘಟನೆ ಇದು. ಹೆಂಡತಿಗೆ ಉಪ್ಪು ತಿನ್ನಬೇಡ ಬೇಳೆ ತಿನ್ನಬೇಡ ಅಂತ ಹೇಳುವಾಗ ಮೊದಲು ತಾನು ತಿನ್ನಬಾರ್ದು. ದಯವಿಟ್ಟು ಮೌಲ್ಯಗಳನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಮೌಲ್ಯಗಳನ್ನು ಭಾಷಣ ಮಾಡಿ ಕಲಿಸೋಕೆ ಸಾಧ್ಯ ಇಲ್ಲ, ಪುಸ್ತಕ ಬರೆ ತಿಳಿಸೋಕೆ ಸಾಧ್ಯ ಇಲ್ಲ, ಲೇಖನ ಬರೆದು ತಿಳಿಸೋಕೆ ಸಾಧ್ಯ ಇಲ್ಲ. ಮೌಲ್ಯಗಳನ್ನು ನಡೆದೇ ತೋರಿಸ್ಬೇಕಾಗ್ತದೆ. ನಮ್ಮವರಿಗೆ ಚಂದ್ರನ ಮೇಲೆ ಹೋಗು ಅಂತ ಹೇಳಬೇಕಾಗಿಲ್ಲ, ನಾನು ಮೇಲೆ ಹೋಗಿ ಕರಿಬೇಕು ಅವ್ರನ್ನ, ನಡೆದು ತೋರಿಸ್ಬೇಕಾಗ್ತದೆ. ಗಾಂಧೀಜಿ ಹಾಗೆ ಪ್ರತಿಯೊಂದು ಹೆಜ್ಜೆಗೂ ತಮ್ಮನ್ನು ತಿದ್ದಿಕೊಂಡು ಒಂದೇ ದಿವಸಕ್ಕೆ ಮಹಾತ್ಮ ಆಗಲಿಲ್ಲ. ಸಣ್ಣ ಮನುಷ್ಯ, ಸಾಮಾನ್ಯ ಮನುಷ್ಯ ಇದ್ದವರು ಪ್ರತಿಯೊಂದು ತಪ್ಪು ಪ್ರತಿಯೊಂದು ಅನುಭವದಿಂದ ತಮ್ಮನ್ನು ಪರಿಷ್ಕಾರ ಮಾಡ್ತಾ ಒಂದು ಹಂತಕ್ಕೇರಿದರು ಅನ್ನೋದ್ರೊಳಗೆ ಈ ಘಟನೆ ಕೂಡ ಬಹಳ ಮುಖ್ಯ ಆಗ್ತದೆ ಅಂತ ನನ್ನ ನಂಬಿಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ BSTPಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICFಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1,513.75 ಕೋಟಿಗಳಾಗಿದ್ದು, ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದೊಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026 May 6 ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ICF ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದೆ.

0: ನಡೆಯುತ್ತಿದ್ದು, ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ ಆರ್ಒ ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈಋತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ ರೈಲು ಸಂಖ್ಯೆ 56919, 56920 ಹಾಗೂ 66501, 66502 ರೈಲುಗಳು ಇನ್ನು ಮುಂದೆ ನಿಯಮಿತವಾಗಿ ಸಂಚರಿಸಲಿದ್ದು, ಇದರಿಂದ ಹುಬ್ಬಳ್ಳಿ, ಗದಗ್, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ನಿತ್ಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈಲು ಸಂಖ್ಯೆ 17363, 17364 ಹುಬ್ಬಳ್ಳಿ ಯೋಗನಗರಿ ಋಷಿಕೇಶಕ್ಕೆ ವಾರಕ್ಕೊಮ್ಮೆ ಸಂಚರಿಸುವ ರೈಲು ಈಗ ನಿಯಮಿತ ಸೇವೆಯಾಗಿದ್ದು, ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025 ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು, ಈ ವರ್ಷ ಜುಲೈ 1 ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ, ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ಕಡಿಮೆ ವಯಸ್ಸಿನ 5 ಅಥವಾ ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22 ಕೊಪ್ಪಳದಲ್ಲಿ 10 ವರ್ಷದ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು, ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು.
4: ಕೊಪ್ಪಳ ಜಿಲ್ಲೆಯಲ್ಲಿ 10 ವರ್ಷದ ಮಾವು ಮೇಳವನ್ನು ಏರ್ಪಡಿಸ್ತಾ ಇದ್ದೇವೆ. ಈಗ ಪ್ರತಿ ವರ್ಷ 2016-17 ಇಸವಿಯಿಂದ ಪ್ರಾರಂಭವಾಗಿ ಈಗ 2026-27 ಸಾಲಿನವರೆಗೂ ನಡೆದು ಬಂದಿದೆ. ಪ್ರತಿ ವರ್ಷನೂ ಇದು ಹೆಚ್ಚಾಕಂತ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲರಿಗಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ. ಈ ಮೇಳ ಪ್ರತಿ ವರ್ಷದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಮಾರಿದ್ವಿ, ಆಮೇಲೆ 100, 105 ಟನ್ ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 200

0: 50 ಟನ್ಗಿಂತ ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಟನ್ಗಿಂತ ಹೆಚ್ಚು ಮಾವನ್ನ ನಾವು ಮಾರಾಟ ಆಗ್ಬೋದು ಅಂತ ನಮ್ದು ಇದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಹನ್ನೆರಡು ವಿವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ ಇಡ್ತಿದೀವಿ. ಕಶೇರಿ, ಮಲ್ಲಿಕ, ಅಪೂಸು ರೈತರಿಗೆ ಬಹಳ ಅನುಕೂಲ ಆಗಿದೆ.
1: ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಡಿಸಿಎಫ್ ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ. ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ ಮಾರ್ಚ್ 11 ಆರಂಭಗೊಂಡಿರುವ HPV ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಲ್ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚುಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನೆಚ್ಚದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 12 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಇಳೆಯ ಬಿಟ್ಟಿನ್ನುಂ
6: ಇಳಿಯ ಬಿಟ್ಟಿನ್ನುಂ
5: ಎತ್ತಲುಂ ಐದದ ಪ್ರೇತ
6: ಎತ್ತಲುಂ ಐದದ ಪ್ರೇತ
5: ವಲೆವಂತೆ ಲೋಕ
6: ವಲೆವಂತೆ ಲೋಕ
5: ತಳ್ಳಣಿಸುತಿಹುದಿಂದು
6: ತಳ್ಳಣಿಸುತಿಹುದಿಂದು
5: ಹಳೆ ಧರ್ಮ ಸತ್ತಿಹುದು
6: ಹಳೆ ಧರ್ಮ ಸತ್ತಿಹುದು
5: ಹೊಸ ಧರ್ಮ ಹುಟ್ಟಿಲ್ಲ
6: ಹೊಸ ಧರ್ಮ ಹುಟ್ಟಿಲ್ಲ
5: ತಳಮಳಕೆ ಕಡೆ ಎಂದೋ ಮಂಕುತಿಮ್ಮ
6: ತಳಮಳಕೆ ಕಡೆ ಎಂದೋ ಮಂಕುತಿಮ್ಮ.
5: ನಮ್ಮಲ್ಲಿ ಹುಟ್ಟು ಸಾವುಗಳ ಬಗ್ಗೆ ಅನೇಕ ನಂಬಿಕೆಗಳಿದೆ. ಅದನ್ನ ನಾವು ಮುಂಚೆ ಕೂಡ ಪ್ರಸ್ತಾಪ ಮಾಡಿದ್ವಿ. ಸಾವು ಅನ್ನೋದ್ರ ಬಗ್ಗೆ ಎಲ್ಲ ಭಯ, ಎಲ್ರಿಗೂ ಭಯ. ಮತ್ತೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೊಂದು ನಂಬಿಕೆ ಇದೆ, ಈ ದೆವ್ವ ಭೂತ ಪಿಶಾಚಿ ಪ್ರೇತ ಇದೆಲ್ಲ ಬಹಳ ನಂಬಿಕೆ ಇದೆ. ಯಾವುದೋ ಒಂದು ಮರದ ಕೆಳಗಡೆ ಹೋಗ್ಬಾರ್ದಂತೆ, ಹುಣ್ಸೆ ಮರದ ಕೆಳಗಡೆ ಹೋಗ್ಬಾರ್ದು, ಇನ್ನೊಂದು ಮರದ ಕೆಳಗಡೆ ಅಲ್ಲೇನೋ ಇದೆ. ಸೊ ಈ ತರ ನಂಬಿಕೆಗಳು ನಾವು ಸಾಕಷ್ಟು ಕೇಳಿದೀವಿ. ಪ್ರತೀತಿಗಳು ಅದಿರುತ್ತೆ, ಅದಿಲ್ಲ ಅಂತ ನಾವು ಎಷ್ಟು ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಅಳಕು ಇದ್ದೇ ಇರುತ್ತೆ. ಆ ಒಂದು ನಂಬಿಕೆಯನ್ನ ಉಪಯೋಗಿಸ್ಕೊಂಡು ವಿಷಯವನ್ನ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ DVG ಅವರು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ನಂಬಿಕೆ ಏನಂತಂದ್ರೆ, ಮನುಷ್ಯ ಜೀವಂತವಾಗಿರೋವರೆಗೂ ಒಂದು ಚೈತನ್ಯ ಅನ್ನೋದು ಅವನ ದೇಹದಲ್ಲಿ ಇರುತ್ತೆ. ಸಾವು ಅನ್ನೋದು ಆ ಚೈತನ್ಯ ನಮ್ಮ ದೇಹವನ್ನ ಬಿಟ್ಟು ಹೊರಗಡೆ ಹೊರಟೋಗಿದೆ ಅನ್ನುವಂಥ ಪರಿಸ್ಥಿತಿ.

ಐತಿ. ಸೊ ಇವಾಗ ನನ್ನ ಶರೀರದಲ್ಲಿ ಜೀವ ಇರೋದ್ರಿಂದ ನಾನು ಕೈಕಾಲೆಲ್ಲ ಆಡಿಸ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡಕ್ ಸಾಧ್ಯ. ಆ ಚೈತನ್ಯ ನನ್ನ ಶರೀರದಿಂದ ಆಚೆ ಹೊರಟೋದ್ರೆ ಆಗ ಈ ಶರೀರ ಜಡವಾಗೋಯ್ತು. ಹಾಗಾದ್ರೆ ಚೈತನ್ಯ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ. ನಮ್ಮ ನಂಬಿಕೆಯಲ್ಲಿ ಏನು ಅಂತಂದ್ರೆ, ಶರೀರದಲ್ಲಿ ಇರೋವರೆಗೂ ಚೈತನ್ಯ ಶರೀರಕ್ಕೆ ಚಾಲನೆಯನ್ನ ಕೊಡ್ತಾ ಇದೆ. ಅದಾದ ನಂತರ ಆ ಚೈತನ್ಯ ನಮ್ಮ ನಂಬಿಕೆ ಪ್ರಕಾರ ದೇವರಲ್ಲಿ ಐಕ್ಯವಾಗಬೇಕು, ಅದೆಲ್ಲ ಇದೆ. ಯಾರಾದ್ರೂ ಬೇರೆ ಬೇರೆ, ಅದು ಇನ್ನೊಂದು ಲೋಕಕ್ಕೆ ಹೋಗುತ್ತೆ, ಮತ್ತೊಂದು ಲೋಕಕ್ಕೆ ಹೋಗುತ್ತೆ, ಏಳು ಲೋಕಗಳಿದೆ, ಅವೆಲ್ಲ ಏನೇನೋ ಇದೆ, ಅದೆಲ್ಲ ಬಿಟ್ಬಿಡೋಣ. ಆದರೆ ಈಗ ಏನಾಗಿದೆ, ಒಂದು ಶರೀರದಲ್ಲಿ ಒಂದು ಜೀವ ಇತ್ತು, ಅದಿರೋವರೆಗೂ ಪ್ರಾಣ ಸರಿಯಾಗಿರೋವರೆಗೂ ಚೆನ್ನಾಗಿತ್ತು. ಇವಾಗ ಅದು ಆಚೆ ಬಂದ್ಬಿಡ್ತು. ಆಚೆ ಬಂದ್ಬಿಟ್ಮೇಲೆ ಅದನ್ನು ನಾವು ಪ್ರಾಣ ಅನ್ನಲ್ಲ, ಅದನ್ನು ಪ್ರೇತ ಅಂತ ಕರಿತೀವಿ. ಇದುವರೆಗೂ ಶರೀರದಲ್ಲಿ ನೆಮ್ಮದಿಯಾಗಿತ್ತು, ಈಗ ಆಚೆ ಬಂದ್ಬಿಟ್ಟಿದೆ, ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅದು ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಭೂಮಿಯನ್ನ ಇಳೆಯನ್ನ ಬಿಟ್ಟು ಇನ್ನೂ ಎತ್ತಲುಮ್ಮ ಐದಾದ ಪ್ರೇತ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅದೇನ್ ಮಾಡ್ತಾ ಇದೆ ಈಗ, ಅಲ್ಲಿ ಹೋಗ್ಲಾ, ಇಲ್ಲಿ ಹೋಗ್ಲಾ, ಆ ಕಡೆನಾ, ಈ ಕಡೆನಾ, ವಾಪಸ್ ಶರೀರಕ್ಕೆ ಬಂದ್ಬಿಡ್ಲಾ ಅಂತ ಎಲ್ಲಾ ಕಡೆ ಹುಡುಕಾಡ್ತಾ ಇದೆಯಂತೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ತಲ್ಲಣ ಮನ್ಸ್ನಲ್ಲಿ, ಅದಕ್ಕೆ ತಲ್ಲಣ ಆಗ್ತಾ ಇದೆ, ಎಲ್ಲಿ ಹೋಗ್ಬೇಕು ಅಂತ ದಾರಿ, ಮುಂದಿನ ದಾರಿ ಗೊತ್ತಾಗ್ತಾ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವೆಲ್ಲ ಸಿಗಾಕೊಂಡ್ಬಿಟ್ಟಿರೋಂಗಿದೆ. ಯಾಕಂದ್ರೆ ಮೊದಲಿನ ಒಂದು ರೀತಿಯ ನಡವಳಿಕೆಗೆ ನಾವು ವಾಪಸ್ ಹೋಗಕ್ ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ, ಮುಂದೆ ಎಲ್ಲಿ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ. ಸೊ ಇಲ್ಲಿ ಹಳೆ ಧರ್ಮ ಸತ್ತಿ ಹೋದು, ಹೊಸ ಧರ್ಮ ಹುಟ್ಟಿಲ್ಲ ಅಂತಂದ್ರೆ, ಧರ್ಮ ಅನ್ನೋದನ್ನ ಸಾಧಾರಣವಾಗಿ ನಾವು ಆಡುಭಾಷೆ ಸಾಧಾರಣವಾಗಿ ಮಾತಾಡುವಾಗ ನಾವು ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಅಂತಂತೀವಿ. ಅದು ದುರದೃಷ್ಟ. ಧರ್ಮ ಅನ್ನೋದಕ್ಕೆ ಆ ಥರದ ಅರ್ಥ ಎಲ್ಲಿಯೂ ಇಲ್ಲ. ಅವೆಲ್ಲ ಮತಗಳು. ಹಿಂದೂ ಅದು ಯಾವುದೋ ಒಂದು ಶೈವ ಮತ, ವೈಷ್ಣವ ಮತ, ಕ್ರಿಸ್ತ ಮತ, ಅವೆಲ್ಲ ಮತಗಳು. ಧರ್ಮ ಅನ್ನುವಂಥದ್ದು ಅದಕ್ಕಿಂತ ಅತ್ಯಂತ ವಿಸ್ತಾರವಾದಂಥ ಒಂದು ಪರಿಕಲ್ಪನೆ. ನಮ್ಮ ನಡವಳಿಕೆ ವೈಯಕ್ತಿಕ ಮಟ್ಟದಲ್ಲಿ ಮತ್ತೆ ಪರಿಸರವನ್ನು ನಾವು ಗುರುತಿಸುವಂಥ ರೀತಿಯಲ್ಲಿ ಆ ಮಟ್ಟದಲ್ಲಿ ಹೇಗಿರಬೇಕು, ಹೊಂದಾಣಿಕೆಯ ರೀತಿಯಲ್ಲಿ ಹೇಗೆ ಉತ್ತಮ ಜೀವನ ನಡೆಸಬೇಕು ಅನ್ನೋಂಥ ಜೀವನಕ್ಕೆ ಕೊಡುವಂಥ ಮಾರ್ಗದರ್ಶನವನ್ನು ನಾವು ಧರ್ಮ ಅಂತ ಕರಿತೀವಿ. ಸೊ ಇದುವರೆಗೂ ನಾವೆಲ್ಲ ಏನು ನಂಬ್ಕೊಂಡು ಬರ್ತಾ ಇದ್ವೋ ಆ ಅದರಲ್ಲಿರುವಂಥ ನಂಬಿಕೆ ನಮಗೆ ಹೊರಟೋಯ್ತು. ಹೊಸದಾದಂಥ ನಂಬಿಕೆಗಳು ನಮಗಿನ್ನೂ ಬಂದಿಲ್ಲ. ಪ್ರೇತಕ್ಕೆ ಮೊದಲಿದ್ದಂತ ಶರೀರ ಬಿಟ್ಟೋಯ್ತು. ಇವಾಗ ಮುಂದಿನ ಲೋಕಕ್ಕೆ ಅದಿನ್ನು ಪದಾರ್ಪಣೆ ಹೇಗ್ ಮಾಡಬೇಕು ಅಂತ ಅದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಅದು ತಳಮಳದಲ್ಲಿದೆ. ಹಾಗೆ ನಮ್ಮ ಸಮಾಜದ ಪರಿಸ್ಥಿತಿಯು ಕೂಡ, ನಮ್ಮ ವ್ಯಕ್ತಿಗಳ ಪರಿಸ್ಥಿತಿಯು ಕೂಡ ಒಂದು ರೀತಿಯ ತಳಮಳದಲ್ಲಿದೆ ಅಂತ. ಇದನ್ನ ಆಕ್ಚುಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮೈಕ್ರೋ ಲೆವೆಲ್ ಅಲ್ಲಿ ಕೂಡ ನಾವು ಆಲೋಚನೆ ಮಾಡಿದಾಗ ಇದನ್ನ ಅನೇಕ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಈಗ ಜನರೇಷನ್ ಗ್ಯಾಪ್ ಅನ್ನುವಂತ ಒಂದು ಪದವನ್ನು ನಾವು ಉಪಯೋಗಿಸ್ತೀವಿ. ಇದು ಬರೀ ಹೊಸದಲ್ಲ, ಇವಾಗಿಂದು ಅಂತಲ್ಲ, ಎಲ್ಲ ಸಂದರ್ಭದಲ್ಲೂ ಎಲ್ಲ ಶತಮಾನಗಳಲ್ಲೂ ಕೂಡ ಅನೇಕರು ಈ ಮಾತನ್ನ ಹೇಳ್ತಾ ಬರ್ತಾ ಇದ್ದಾರೆ. ಏನು ಅಂತಂದ್ರೆ, ಈಗ ತಲೆ ನರ್ತವ್ರು ಅಂದ್ರೆ ವಯಸ್ಸಾದವರೆಲ್ಲ ಹೇಳ್ತಾರೆ, ಏ ಇವಾಗಿನ ಜನ ಕೆಟ್ಟೋದ್ರಪ್ಪ, ನಮ್ಮ ಕಾಲದಲ್ಲಿ ಬೇರೆ ತರ ಇತ್ತು, ಇವಾಗ್ನವ್ರು ನಾವು ಹೇಳಿದ್ರೆ ಕೇಳೋದೇ ಇಲ್ಲ. ಸೊ ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ. ಹಂಗೆ ಯುವಕರಿಗೆ ಅವ್ರನ್ನ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಅವ್ರು ಹೇಳೋದು ಅವ್ರೇನೇನೋ ಹೇಳ್ತಾರೆ, ಅದ ಹೆಂಗ್ ನಾವು ನಂಬಕ್ಕಾಗತ್ತೆ. ಸೊ ಒಟ್ಟಲ್ಲಿ ನಮಗೆ ಇನ್ನೊಂದರ ಕಡೆ ಅಷ್ಟು ನಂಬಿಕೆ, ಯಾವ ಹಂತದಲ್ಲಿದ್ರು ಅಷ್ಟೇ, ಮಕ್ಕಳಾಗಿದ್ದಾಗ್ಲೂ ಅಷ್ಟೇ, ದೊಡ್ಡವರಾದಾಗ್ಲೂ ಅಷ್ಟೇ. ಸೊ ಏನೋ ಒಂದು ರೀತಿ ಆ ಗ್ಯಾಪ್ ಇದ್ದೇ ಇರುತ್ತೆ. ಸೊ ಹಳೇದು ಸರಿ ಅಂತ ಕೆಲವರು ಅನ್ಕೋತಾರೆ, ಹೊಸದೇ ಸರಿ ಅಂತ ಕೆಲವರು ಅನ್ಕೋತಾರೆ. ಸೊ ಯಾವುದು ನಿಜವಾಗ್ಲೂ ಸರಿಯಾದ ಮಾರ್ಗ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅನ್ಬಿಟ್ಟು ಹೊಸದೆಲ್ಲ ಚೆನ್ನಾಗಿದೆ ಅಂತ ಇವಾಗಿನವ್ರು ಅನ್ಕೋತಾರ ಅಂದ್ರೆ ಅದು ಇಲ್ಲ. ಯಾಕೆಂದ್ರೆ ಅನುಭವ ಆ ತರ ಹೇಳುತ್ತೆ, ಹೊಸದೆಲ್ಲಾನು ಚೆನ್ನಾಗಿದೆ ಅಂತ ಅನ್ಸಿ ನಾವು ಮುಂದಕ್ಕೆ ಹೋದಾಗ ಒಂದು 4 ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಡೌಟ್ಗಳು ಬರಕ್ ಶುರುವಾಗುತ್ತೆ, ಅಯ್ಯೋ ಇದು ಸರಿ ಇಲ್ವೇನೋ, ಮೊದಲಿದ್ದೆ ಸರಿ ಇತ್ತೇನೋ ಅಂತ ತಿರ್ಗಾ ಒಂದು 4 ಹೆಜ್ಜೆ ಹಿಂದೆ ಬರ್ತೀವಿ. ಸೊ ಈ ತರ ನಿತ್ಯ ಜೀವನದಲ್ಲಿ ಅನೇಕ ಸಂದರ್ಭಗಳನ್ನ ನಾವು ಎದುರಿಸ್ತೀವಿ. ಸೊ ಹಾಗಾಗಿ ಇದು ಬರೀ ಯುಕ್ರೇನ್ ಯುದ್ಧ ಅಥವಾ ಇರಾನ್ ಯುದ್ಧ ಅಷ್ಟಕ್ಕೆ ಮಾತ್ರ ಸೀಮಿತ ಅಂತ

0: ಕೂಡ ಅಲ್ಲ, ಅದು ಬಹಳ ಸತ್ಯವಾದಂತ ಮಾತು ಅದು ಇವತ್ತಿನ ಸನ್ನಿವೇಶದಲ್ಲಿ. ಹಾಗೆ ವೈಯಕ್ತಿಕ ಜೀವನದಲ್ಲೂ ಕೂಡ ನಮಗೆ ವೈಯಕ್ತಿಕವಾಗಿ ಇರಬೇಕಾದಂತ ನಂಬಿಕೆಗಳ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಸರಿಯಾದ ತತ್ವಗಳನ್ನ ನಂಬಿಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಾ ಅಂತ. ಸೊ ಈ ತರ ತಳಮಳನೇ ಇದೆ, ಎಲ್ಲ ಕಡೆ ಕತ್ಲೆ, ಎಲ್ಲ ಕಡೆ ಸಾವು ನೋವು ರಕ್ತ ಅಂತಂದ್ರೆ ಏನು ಬಹಳ ನಕಾರಾತ್ಮಕವಾಗೋಯ್ತಲ್ಲ ಅಂತಂದ್ರೆ, ಆ ತರ ಏನ್ ನಕಾರಾತ್ಮಕವಾಗಬೇಕಾಗಿಲ್ಲ. ಕೆಲವು ಸಂದರ್ಭಗಳಲ್ಲಿ ಇದನ್ನ ನಾವು ನಿವಾರಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು ಅನ್ನೋಂತ ಉದಾಹರಣೆಯನ್ನ ಡಿ ವಿ ಜಿ ಅವರು ಮುಂದಿನ ಪದ್ಯದಲ್ಲಿ ಕೊಡ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ 12ನೇ ಸಂಚಿಕೆಯನ್ನು ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ರವರು. ಡಾಕ್ಟರ್ ರಾಜುರವರು ವಾಕ್ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನರಸಮ್ಮ ಎಂಬ ಎರಡನೇ ಅಮ್ಮ ಎಂಬುದರ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ಎಲ್ಲರಿಗೂ ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯಗಳು. ಕೆಳಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನರಸಮ್ಮ ಎಂಬ ಎರಡನೇ ಅಮ್ಮ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. May 12 ಸಕಲ ದಾದಿಯರಿಗೂ ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯಗಳು. ಪ್ರಪಂಚದ ಮೊದಲ ದಾದಿ ಆರ್ಥರ್ ನರ್ಸ್ ಫ್ಲಾರೆನ್ಸ್ ನೇಟಿಗೆಲ್ ಅವರ ಜನ್ಮದಿನವಾದ May 12 ಅಂತಾರಾಷ್ಟ್ರೀಯ ನರ್ಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಇಂಗ್ಲೆಂಡ್ ದೇಶದ ನೇಟಿಗೆಲ್ ಅವರು ಲೇಡಿ ವಿತ್ ಲ್ಯಾಂಪ್ ಎಂದೇ ಖ್ಯಾತರಾಗಿದ್ದವರು. ಗಾಯಗೊಂಡ ಸೈನಿಕರಿಗೆ ರಾತ್ರಿ ವೇಳೆ ದೀಪ ಹಿಡಿದು ಬಂದು ಸೇವೆ ಸಲ್ಲಿಸಿ ಸ್ವಚ್ಛತೆ ಹಾಗೂ ಕಾಳಜಿಯಿಂದ ಸೇವೆ ಸಲ್ಲಿಸಿದ ಕಾರಣಕ್ಕೆ ಅವರಿಗೆ ಆ ಬಿರುದು ದೊರಕಿದೆ. ಹಾಗೆಯೇ ಅವರ ಸೇವೆಯ ಕಾರಣಕ್ಕೆ

ಸೈನಿಕರ ಮರಣದ ಸಂಖ್ಯೆಯಲ್ಲಿ ಇಳಿಮುಖವಾಗಿತ್ತು. ಪ್ರಪಂಚದ ಮೊದಲ ನರ್ಸಿಂಗ್ ಶಾಲೆಯನ್ನು ಸ್ಥಾಪಿಸಿದ ಖ್ಯಾತಿಗೆ ಭಾಜನರಾಗಿರುವ ಅವರು ದಾದಿಯರ ಸೇವೆಗೆ ಒಂದು ಘನತೆ ಹಾಗೂ ಮೌಲ್ಯವನ್ನು ತಂದುಕೊಟ್ಟ ಮಹಾಚೇತನವಾಗಿ ಗುರುತಿಸಿಕೊಂಡಿದ್ದಾರೆ. ಪರಿಶುದ್ಧತೆಯ ಸಂಕೇತವಾದ ಶ್ವೇತ ವಸ್ತ್ರ ಧರಿಸಿ, ನಗುಮುಖದಿಂದ, ಕರುಣೆ ತುಂಬಿದ ಕಂಗಳಿಂದ, ಕಾಳಜಿಯುಕ್ತ ಕೈಗಳಿಂದ, ಧೈರ್ಯ ತುಂಬಿದ ಕಾಲ್ನಡಿಗೆಯಿಂದ ನಮ್ಮ ಕಾಯಕವನ್ನು ಮಾಡುವ ನರ್ಸ್ಗಳ ಸೇವೆಯು ಭಗವಂತನು ಮೆಚ್ಚುವಂತದ್ದಾಗಿದೆ. ವೈದ್ಯರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಪಾಲಿಸುವ, ಗಾಯಗಳಿಗೆ ಬೇಸರವಿಲ್ಲದೆ ಡ್ರೆಸ್ ಮಾಡುವ, ಒತ್ತಲದ ಒತ್ತಿನಲ್ಲಿ ಬಿಪಿ, ಶುಗರ್, ECG, ಆಕ್ಸಿಜನ್ ಪ್ರಮಾಣ ಪರೀಕ್ಷಿಸುವ ಸೇವೆಯನ್ನು ನಿರಂತರವಾಗಿ ಒದಗಿಸುವ ಸಂಯಮ ಅವರಿಗಿದೆ. ರಾತ್ರಿ ವೇಳೆ ರೋಗಿಯ ಸಂಬಂಧಿಗಳು ನಿದ್ರಿಸುತ್ತಿದ್ದರೂ ನಿದ್ರೆಗೆಟ್ಟು ರೋಗಿಗಳಿಗೆ ಸೇವೆ ನೀಡುವ, ಕಾಲಕಾಲಕ್ಕೆ ಔಷಧೋಪಚಾರ ಮಾಡುವ ವಿಶೇಷ ವೃತ್ತಿ ಅವರದ್ದಾಗಿದೆ. ಈ ವೃತ್ತಿಯನ್ನು ಅವರು ಬೈಚಾನ್ಸ್ ಅಥವಾ ಬೈಚಾಯ್ಸ್ ಆರಿಸಿಕೊಂಡಿದ್ದರೂ ಸೇವೆ ಒದಗಿಸುವುದು ಮಾತ್ರ ಅವರ ಕರ್ತವ್ಯವಾಗಿರುತ್ತದೆ. ಯಾರು ಒಂದಿಬ್ಬರು ತಮ್ಮ ಈ ಪೂಜನೀಯವಾದ ವೃತ್ತಿಗೆ ದ್ರೋಹ ಮಾಡಿದರು ಎಂದಾಕ್ಷಣ ಎಲ್ಲರೂ ಹಾಗೆಯೇ ಮಾಡುತ್ತಾರೆ ಎಂದು ಹೇಳಲಾಗದು. ರಕ್ತ ಸಂಬಂಧಗಳಿಗಿಂತಲೂ ಅಕ್ಕರೆ ತೋರಿಸುವ ದಾದಿಯರ ಪ್ರೀತಿ ಮಾತ್ರ ವರ್ಣಿಸಲಾಗದು. ಪ್ರತಿಯೊಬ್ಬರ ಮಹತ್ವ ಅವರ ಅವಶ್ಯಕತೆ ಇದ್ದಾಗ ಅರಿವಿಗೆ ಬರುತ್ತದೆ. ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆ ಸೇರಿದಾಗ ಶಸ್ತ್ರಚಿಕಿತ್ಸೆ ಮಾಡುವ, ನೋವು ನಿವಾರಿಸುವ ವೈದ್ಯರು ದೇವರಂತೆ ಕಾಣುತ್ತಾರೆ. ಹಾಗೆಯೇ ವೈದ್ಯರು ತಿಳಿಸುವ ಚಿಕಿತ್ಸೆ ನಂತರ ಉಪಚಾರ ಮಾಡುವುದು ಅಷ್ಟೇ ಮುಖ್ಯವಾಗಿರುತ್ತದೆ. ಅಂದರೆ ಚಿಕಿತ್ಸೆಯಷ್ಟೇ ಶುಶ್ರೂಷೆಯು ಅಗತ್ಯವಾಗಿರುತ್ತದೆ. ಹೇಗೆ ತಾಯಿಯೊಬ್ಬಳು ಬೇಸರವಿಲ್ಲದ ತನ್ನ ಮಕ್ಕಳ ಸೇವೆ ಮಾಡುತ್ತಾಳೆಯೋ, ಹಾಗೆಯೇ ಆಸ್ಪತ್ರೆಯಲ್ಲಿ ರೋಗಿಯ ಸೇವೆಯನ್ನು ಶುಶ್ರೂಷಕಿಯರು ಮಾಡುವರು. ಹಾಗಾಗಿ ತಾಯಿಯನ್ನು ಮೊದಲ ದಾದಿ ಎಂದು ಕರೆದರೆ ದಾದಿಯನ್ನು ಎರಡನೇ ತಾಯಿ ಎಂದು ಕರೆಯಬಹುದು. ನರ್ಸ್ಗಳನ್ನು ಸಿಸ್ಟರ್, ದಾದಿ, ಶುಶ್ರೂಷಕಿ ಹಾಗೆ ನರಸಮ್ಮ ಎಂದು ಕರೆಯುವುದು ಉಂಟು. ದಾದಿಯರ ನಿಸ್ವಾರ್ಥ ಸೇವೆ ಅನನ್ಯ, ಅಮೋಘ ಹಾಗೂ ಅವರ್ಣೀಯ. ಇತ್ತೀಚೆಗೆ ಪುರುಷರು ಸಹ ಈ ಅಮೂಲ್ಯ ಸೇವೆಗೆ ಬರುತ್ತಿರುವುದರಿಂದ ಅವರನ್ನು ಮಾತೃ ಹೃದಯಗಳು ಎಂದು ಕರೆಯಬಹುದು. ಆಸ್ಪತ್ರೆಯಲ್ಲಿ ಜನಿಸುವ ಬಹುಪಾಲು ಮಕ್ಕಳು ಎತ್ತ ತಾಯಿಯ ಮುಖ ನೋಡುವ ಮುನ್ನ ದಾದಿಯ ಮುಖ ನೋಡುತ್ತಾರೆ. ಹಾಗೆಯೇ ಆಸ್ಪತ್ರೆಯಲ್ಲಿ ನಿಧನ ಹೊಂದುವ ಹಿರಿಯರು ಅಥವಾ ರೋಗಿಗಳು ಕೊನೆಯದಾಗಿ ನೋಡುವ ಮುಖವು ದಾದಿಯರದ್ದೇ ಆಗಿರುತ್ತದೆ. ದಾದಿಯರನ್ನು ಸಿಸ್ಟರ್ ಹೆಸರಿನಲ್ಲಿ ಕರೆಯುವುದೇ ಹೆಚ್ಚು. ಅಂದರೆ ಒಬ್ಬಳು ಸಹೋದರಿಯ ಮಾದರಿಯಲ್ಲಿ ಅವರು ರೋಗಿಗಳ ಜೊತೆಗೆ ಭಾವಜೀವಿಯಾಗಿ ವರ್ತಿಸುತ್ತಾರೆ, ಮಮತೆ ಕರುಣೆ ತುಂಬುತ್ತಾರೆ. ಸಂಬಳಕ್ಕಾಗಿ ಅನೇಕ ವೃತ್ತಿಗಳು ಇವೆ, ಆದರೆ ಎಲ್ಲ ವೃತ್ತಿಗಳಲ್ಲಿಯೂ ಸವಾಲಿನ ಕೆಲಸಗಳು ಇರುವುದಿಲ್ಲ. ಆದರೆ ದಾದಿಯರ ವೃತ್ತಿ ಕೇವಲ ಒಂದು ವೃತ್ತಿಯಲ್ಲ, ಅದೊಂದು ಅನಿರ್ವಚನೀಯ ಸೇವೆ, ಎಲ್ಲರೂ ಆಯ್ಕೆ ಮಾಡಿಕೊಳ್ಳಲಾಗದ ಸೇವೆ. ಸೇವೆ ಮನೋಭಾವ, ಶುಶ್ರೂಷೆಯ ಅಗತ್ಯ, ಜ್ಞಾನ ಹಾಗೂ ಕೌಶಲ, ಸಂಯಮ, ಧೈರ್ಯ, ಸಮಯ ಪ್ರಜ್ಞೆ, ಸಹಕಾರ ಮನೋಭಾವ, ತ್ಯಾಗ, ನಿಸ್ವಾರ್ಥ, ಹೀಗೆ ಅನೇಕ ಸಂಗತಿಗಳನ್ನು ಹೊಂದಿರುವ ವಿಶಿಷ್ಟವಾದ ಸೇವಾ ವೃತ್ತಿ ದಾದಿಯರ ವೃತ್ತಿ. ತಾಯಿಯೊಬ್ಬಳು ಒಮ್ಮೆಗೆ ಎರಡು ಮೂರು ಮಕ್ಕಳನ್ನು ಕಾಳಜಿ ಮಾಡಬಹುದು, ಆದರೆ ಒಂದಿಡಿ ವಾರ್ಡಿನ 16 ರೋಗಿಗಳನ್ನು ನಿರಂತರವಾಗಿ ಕಾಳಜಿ ಮಾಡುವ ಜವಾಬ್ದಾರಿಯು ಸಾಮಾನ್ಯವಾದುದಲ್ಲ. ಅದಕ್ಕೆ ಒಂದು ವಿಶೇಷ ಶಕ್ತಿಯೇ ಬೇಕು. ಅಂತಹ ಸ್ತ್ರೀಶಕ್ತಿ ದಾದಿಯರಿಗೆ ಮಾತ್ರ ಸಾಧ್ಯ ಎನ್ನಬಹುದು. ಪ್ರತಿಯೊಂದು ಪ್ರವೃತ್ತಿಯಲ್ಲೂ ಸವಾಲಿನ ಕೆಲಸ ಎಂಬುದು ಇರುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ದಾದಿಯರ ಸೇವೆಯು ಒಬ್ಬರ ಸಾವು ಬದುಕಿನ ಹೋರಾಟ ನಿಭಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮನೆಯ ಸದಸ್ಯರಲ್ಲಿ ಒಬ್ಬರು ರೋಗಿಯಾಗಿದ್ದು ಅವರು 3-4 ದಿನಗಳಲ್ಲಿ ಗುಣಮುಖರಾಗದೇ ಇದ್ದರೆ ಮನೆಯ ಸದಸ್ಯರು ಅವರ ಸೇವೆ ಮಾಡಿದ ನಂತರ ಊಟ ತಿಂಡಿ ಮಾಡಲು ಬೇಸರಿಸಿಕೊಳ್ಳುತ್ತಾರೆ. ಆದರೆ ದಾದಿಯರು 16 ರೋಗಿಗಳ ಗಾಯಗಳಿಗೆ ಹಚ್ಚುವ ಮುಲಾವು, ಡ್ರೆಸ್ಸಿಂಗ್, ಟಿಂಚರ್ ವಾಸನೆ ಇತ್ಯಾದಿಗಳ ನಡುವೆ ಬಿಡುವಿನ ವೇಳೆಯಲ್ಲಿ ಊಟ ತಿಂಡಿ ಮಾಡಬೇಕೆಂದರೆ ಅವರ ಮನಸ್ಥಿತಿ ಹೇಗಿರಬೇಡ? ಅದನ್ನೇ ತ್ಯಾಗ ಎಂದು ಕರೆಯುವುದು. ದಾದಿಯರ ದಿನಚರಿ ಒಂದೇ ರೀತಿ ಇರುತ್ತದೆ ಎಂದು ಹೇಳಲಾಗದು. ಅವರಿಗೆ ನಿತ್ಯವೂ ಸಾಮಾನ್ಯ ಪಾಳಿ ಇರುವುದಿಲ್ಲ.
ಅಂದರೆ ಶಿಫ್ಟ್ ಇರುವುದಿಲ್ಲ.

0: ಸಂದರ್ಭದಲ್ಲಿಯೇ ರೋಗಿಗಳು ಕಿರಿಕಿರಿ ಮಾಡಿದಾಗ, ವೈದ್ಯರು ವಿನಾಕಾರಣ ಅವರನ್ನು ದೂಷಿಸಿದಾಗ ದಾದಿಯರು ರೇಗುವುದು ಸಹ ಉಂಟು. ಎಲ್ಲರೂ ಹೀಗೆ ಇರುತ್ತಾರೆ ಎಂದು ಹೇಳಲಾಗದು. ಬಹುತೇಕರು ಸಹನಮೂರ್ತಿ ದಾದಿಯರು ಇರುತ್ತಾರೆ. ಭಾರತೀಯ ಮಹಿಳೆಗೆ ಸಂಯಮ ಕೊಂಚ ಹೆಚ್ಚು. ಆ ಕಾರಣಕ್ಕೆ ವಿದೇಶಗಳಲ್ಲಿ ಭಾರತೀಯ ದಾದಿಯರಿಗೆ ಬೇಡಿಕೆ ಹೆಚ್ಚು. ಫಿಲಿಪೈನ್ಸ್ ದೇಶ ಬಿಟ್ಟರೆ ಭಾರತೀಯ ದಾದಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದಕ್ಕೆ ಭಾರತೀಯರಾದ ನಾವುಗಳು ಸಹ ಹೆಮ್ಮೆ ಪಡಬೇಕು. ಇಡೀ ವಿಶ್ವವನ್ನೇ ನಲುಗಿಸಿದ COVID-19 ಮಹಾಮಾರಿ ಸಂದರ್ಭದಲ್ಲಿ ದಾದಿಯರ ಸೇವೆಯು ಅನನ್ಯವಾಗಿತ್ತು. ತಮ್ಮ ಪ್ರಾಣವನ್ನು ಒತ್ತೆಯಿಟ್ಟು ಸೇವೆ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿತ್ತು. ತಮ್ಮ ಮನೆಗೆ ಬಂದರೂ ತಮ್ಮ ಕುಟುಂಬದ ಸದಸ್ಯರ ಹತ್ತಿರಕ್ಕೆ ಹೋಗಲಾಗದ, ತಮ್ಮ ಮಕ್ಕಳಿಗೆ ಅಪ್ಪುಗೆ ನೀಡಲಾಗದ, ಅಸ್ಪೃಶ್ಯರಂತೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡಲಾಗದ ಪರಿಸ್ಥಿತಿಯಲ್ಲಿ ಸವಾಲಿನ ರೀತಿಯಲ್ಲಿ ಅವರು ಸೇವೆ ಸಲ್ಲಿಸಿರುತ್ತಾರೆ. ಆ ಕಾರಣಕ್ಕೆ ಅವರು ಅಭಿನಂದನಾರ್ಹರು. ಹಾಗೆಯೇ ಕೇರಳ ರಾಜ್ಯದಲ್ಲಿ 2018 ನಿಫಾ ವೈರಸ್ ಕಾಣಿಸಿಕೊಂಡಾಗ ರೋಗಿಗೆ ಚಿಕಿತ್ಸೆ ನೀಡುತ್ತಿದ್ದ 28 ಲಿನಿ ಪುತುಸೇರಿ ಎಂಬ ದಾದಿಯು ತಮ್ಮ ಜೀವವನ್ನೇ ಬಲಿದಾನ ಮಾಡಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಗಳು ಯುದ್ಧ ಭೂಮಿಯಲ್ಲಿ ಹೋರಾಡುವ ಸೈನಿಕರಿಗಿಂತ ಭಿನ್ನವಾಗಿಲ್ಲ. ಯುದ್ಧ ಭೂಮಿಯಲ್ಲಿ ಶತ್ರುಗಳ ದಾಳಿಯನ್ನು ಊಹೆ ಮಾಡಬಹುದು, ಆದರೆ ವೈರಸ್ಗಳ ದಾಳಿಯನ್ನು ಊಹೆ ಮಾಡುವುದು ಕಷ್ಟ.
1: ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿ ದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15 ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ T20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ಜಯ. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಗೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ, ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 150 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2,000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15 UAE, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟ್ರಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು UAE ರಾಷ್ಟ್ರಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ UAE ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ, ನಾವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17 ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18 ನಾರ್ವೆಯಲ್ಲಿ ನಡೆಯಲಿರುವ 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲಾ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ

0: ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 1/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ಧವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 28 ಆರಂಭವಾದ ಈ ಯುದ್ಧದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ಧದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲ್ಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಜಂಟಿಯಾಗಿ ಪ್ರಾರಂಭಿಸಿದ ಈ ಉಪಕ್ರಮವು ಜನರ ಆರೋಗ್ಯಕರ ಜೀವನ ಶೈಲಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೆಹತ್ ಮಿಷನ್ ಉತ್ಪಾದಿಸುವ ಆಹಾರವು ಜನಸಂಖ್ಯೆಯ ಆರೋಗ್ಯ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ಪೂರ್ವಭಾವಿ ತಡೆಗಟ್ಟುವ ಮತ್ತು ಸಮಗ್ರ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದರು. ಆರಂಭಿಕ ರೋಗ ನಿರ್ಣಯ ಮತ್ತು ನಿರಂತರ ಆರೈಕೆಯ ಮೇಲೆ ಹೆಚ್ಚಿನ ಗಮನ ವಹಿಸಲಾಗಿದೆ. ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸಲು ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ಬಲಪಡಿಸಲು ದೃಢವಾದ ಪುರಾವೆ ಆಧಾರಿತ ಪರಿಹಾರಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಗೂ ರಾಷ್ಟ್ರೀಯ ಮಹತ್ವದ 5 ಆದ್ಯ

0: ವ್ಯಾಪ್ತಿಯ ಕ್ಷೇತ್ರಗಳ ಮೇಲೆ ಈ ಮಿಷನ್ ಕೇಂದ್ರೀಕೃತವಾಗಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೋಹ್ರಿ ಘಾಟ್ ಔರ್ನಿಹಾರ್ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ರೈಲು ಸೇವೆಯು ಮೌ ಮತ್ತು ಘಾಜಿಪುರ ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಕೈಗೆಟುಕುವ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುತ್ತದೆ. ರೈಲನ್ನು ಶೀಘ್ರದಲ್ಲೇ ವಾರಣಾಸಿಯವರಿಗೆ ವಿಸ್ತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತರ ಪ್ರದೇಶದಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಸಚಿವರು ವಿವರಿಸಿದರು. ಗಂಗಾನದಿಯ ದಕ್ಷಿಣಕ್ಕೆ ಪ್ರಯಾಗ್ರಾಜ್ ಕಾನ್ಪುರ್ ಆಗ್ರಾ ದೆಹಲಿ ಮಾರ್ಗದಲ್ಲಿ ಪ್ರಮುಖ ನಾಲ್ಕು ಮಾರ್ಗದ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ಪ್ರತಿಯಾಗಿ 211 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ತಂಡ 19 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟೆಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನದ ಆಚರಣೆ, ಹಿನ್ನೆಲೆ, ಗುರಿ, ಉದ್ದೇಶ ಹಾಗೂ ಪ್ರಾಮುಖ್ಯತೆಯನ್ನು ಕುರಿತು ಹೆಚ್ಡಿಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕ ಅಧಿಕಾರಿಗಳಾದ ಶ್ರೀ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನದ ವಿಶೇಷತೆ ಆಗಿರ್ಬೋದು, ಅದರ ಹಿನ್ನೆಲೆ ಹಾಗೂ ಆಚರಣೆಯ ಗುರಿ ಉದ್ದೇಶಗಳಾಗಿರ್ಬೋದು, ಮತ್ತು ಶುಶ್ರೂಷಕರಾಗಿ ವೃತ್ತಿಯನ್ನು ಸಲ್ಲಿಸಲು ಅವರಿಗೆ ಇರಬೇಕಾದಂಥ ಶೈಕ್ಷಣಿಕ ಅರ್ಹತೆಗಳು, ಹಾಗೆಯೇ ಕರ್ತವ್ಯ ಸಮಯದಲ್ಲಿ ಆ ಶುಶ್ರೂಷಕರಿಗೆ ಎದುರಾಗುವಂಥ ಸವಾಲುಗಳಾಗಿರ್ಬೋದು, ಈ ವೃತ್ತಿಯಲ್ಲಿ ಇವರ ಒಂದು ಅನುಭವ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ಅಂತಾರಾಷ್ಟ್ರೀಯ ದಾದಿಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶರಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ನರ್ಸಿಂಗ್ ಆಫೀಸರ್ ಅಥವಾ ಶುಶ್ರೂಷಕ ಅಧಿಕಾರಿಯಾದಂತಹ ಶ್ರೀಯುತ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ಧನ್ಯವಾದಗಳು
0: ಸರ್. ಮೊದಲಿಗೆ ತಮಗೂ ಕೂಡ ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ಮತ್ತೊಮ್ಮೆ ಧನ್ಯವಾದಗಳು. ಹಾಗೂ ಮೇ 12 ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನಾಚರಣೆಯ ಶುಭ ಸಂದೇಶವನ್ನು ಮತ್ತು ಜನಧ್ವನಿ ಬಾನುಲಿ ಕೇಂದ್ರದ ವೀಕ್ಷಕರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.
0: ಸರ್, ನಮ್ಮ ದೇಶದ ಪ್ರಮುಖ ಒಂದು ಸೇವಾ ವಲಯ ಅಂತ ಗಮನಿಸಿದ ಸಂದರ್ಭದಲ್ಲಿ ಆರೋಗ್ಯ ಸೇವಾ ವಲಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್. ಆ ಆರೋಗ್ಯ ಸೇವಾ ವಲಯದಲ್ಲಿ ವೈದ್ಯರಾಗಿರ್ಬೋದು, ಹಾಗೆಯೇ ನರ್ಸಸ್ಗಳಾಗಿರ್ಬೋದು, ತಮ್ಮದೇ ಆದಂಥ ಕರ್ತವ್ಯಗಳನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಸರ್. ಆ ನಿಟ್ಟಿನಲ್ಲಿ ಈ ದಿನ ನಾವು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಅವರ ಒಂದು ವಿಶೇಷಾರ್ಥವಾಗಿ ಆಚರಿಸ್ಕೊಂಡು ಬರಲಾಗ್ತಾ ಇದೆ ಸರ್. ಹಾಗಿದ್ರೆ ಸರ್, ಈ ಮೇ 12 ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಣೆ ಮಾಡ್ಕೊ ಬರ್ತೀರಂತ, ಇದರ ಹಿನ್ನೆಲೆ ಆಗಿರ್ಬೋದು, ಇದರ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್.
1: ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನ ಮೇ 12 ಫ್ಲಾರೆನ್ಸ್ ನೈಟಿಂಗೇಲ್ ಡೇ ಅಂತ ಇದನ್ನು ನಾವು ಕರೆಯುತ್ತೇವೆ. 1974 ಅಂತಾರಾಷ್ಟ್ರೀಯ ಶುಶ್ರೂಷಕ ಮಂಡಳಿ ICN ಇದನ್ನು ಅಧಿಕೃತವಾಗಿ ಜಾರಿಗೆ ತಂದಿತ್ತು. ಜಾರಿಗೆ ತರಲು ಕಾರಣ ಏನೆಂದರೆ ಶುಶ್ರೂಷಕರ ಈ ಸೇವೆ ಮನೋಭಾವನೆ

0: ತ್ಯಾಗ, ನಿಸ್ವಾರ್ಥ ಇದನ್ನೆಲ್ಲ ತಿಳಿದು ಶುಶ್ರೂಷಕರಿಗೆ ಗೌರವ ಕೊಡಲಿಕ್ಕಾಗಿ, ಗೌರವ ಕೊಡುವ ಸಲುವಾಗಿ ಈ ನರ್ಸಸ್ ಡೇ, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ನರ್ಸಸ್ ಡೇ ಅನ್ನು ಪ್ರಾರಂಭ ಮಾಡಿತು. ಮೂಲ ಉದ್ದೇಶ ನಾವು ನೋಡೋದಾದರೆ ಫ್ಲಾರೆನ್ಸ್ ನೈಟಿಂಗೇಲ್ 1820 ಇಟಲಿ ದೇಶದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನನವಾಗುತ್ತೆ. ಎಲ್ಲ ತಂದೆ ತಾಯಿಗಳಿಗೂ ಇದ್ದಂತೆ ತನ್ನ ಮಗಳು ಉತ್ತಮವಾದ ಒಂದು ಒಳ್ಳೆಯ ಹುದ್ದೆಯನ್ನು ಪಡೆಯಬೇಕೆಂಬುದು ಎಲ್ಲರ ಆಶಯ. ಸೊ ಹಾಗಾಗಿ ಫ್ಲಾರೆನ್ಸ್ ನೈಟಿಂಗೇಲ್ ತನ್ನ ಜೀವನವನ್ನು ರೋಗಿಗಳ ಸೇವೆಗಾಗಿ ನರ್ಸಿಂಗ್ ಮಾಡಿಕೊಂಡು, ನರ್ಸಿಂಗ್ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ರೋಗಿಗಳ ಸೇವೆಗಾಗಿ ಇವರು 19th century ಶುಶ್ರೂಷ ಸೇವೆಯನ್ನು ಪ್ರಾರಂಭಿಸಿ, ಆಧುನಿಕ ಶುಶ್ರೂಷೆ, ಶುಶ್ರೂಷೆ ಇತ್ತು ಮೊದಲಿಂದು, ತಾಯಿ ಮಗುವನ್ನು ನೋಡೋದನ್ನು ಶುಶ್ರೂಷನೆ. ಹಾಗೆ ಶುಶ್ರೂಷಕರಾಗಿ ನಾವು ಏನಾದರೂ ಹೆಚ್ಚಿನ ಮಹತ್ವವನ್ನು ನೀಡಬೇಕು, ಶುಶ್ರೂಷ ಸೇವೆಯನ್ನು ನಾವು ಹೆಚ್ಚಾಗಿ ಮಾಡಬೇಕು, ಶುಶ್ರೂಷ ಸೇವೆಯಲ್ಲಿ ಏನು ಅನುಕೂಲತೆ ಇದೆ, ನ್ಯೂನತೆಗಳ ಇದೆ, ಅದನ್ನೆಲ್ಲ ಪರಿಹರಿಸಿ ಉತ್ತಮವಾದ ಸೇವೆಯನ್ನು ರೋಗಿಗಳಿಗೆ ಸಿಗುವ ಮಟ್ಟದಲ್ಲಿ ಈ ಮಹಾತಾಯಿ ಶುಶ್ರೂಷ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಅವರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳುವುದಾದರೆ, 19th century ಕ್ರಿಮಿಯ ವಾರ ಆಗ್ತಾ ಇರತ್ತೆ, ಯುದ್ಧ ಈಗ ನಡೀತಾ ಇರುವಂತೆ ಯುದ್ಧಗಳು ನಡೀತಾ ಇರುತ್ತೆ. ಯುದ್ಧದಲ್ಲಿ 1000+ ಸೈನಿಕರಿಗೆ ಗಾಯಗೊಂಡಿರ್ತಾರೆ. ಅವರಿಗೆ ಉತ್ತಮವಾದ ಶುಶ್ರೂಷ ಸೇವೆ ಸಿಗದ ಕಾರಣ ಸುಮಾರು 70-80 ಸಾವಿಗೀಡಾಗ್ತಾ ಇರ್ತಾರೆ. ಆ ಸಮಯದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ರವರು ತನ್ನ ಒಂದು ಗುಂಪನ್ನು ಕಟ್ಟಿಕೊಂಡು, ಈಗಾಗಲೇ ಮೊದಲೇ ಅವಳು ನರ್ಸಿಂಗ್ ವಿದ್ಯಾಭ್ಯಾಸ ಮಾಡಿರ್ತಾರೆ, ಒಂದು ಗುಂಪನ್ನು ಕಟ್ಟಿಕೊಂಡು ಶುಶ್ರೂಷೆಯನ್ನು ಆ ಸೈನಿಕರ ಮೇಲೆ ಮಾಡ್ತಾರೆ. ಸೈನಿಕರಿಗೆ ಮಾಡುವಾಗ ರಾತ್ರಿ ಹೊತ್ತಲ್ಲೂ ಸಮೇತ, ಬೆಳಗಿಂದ ರಾತ್ರಿ ದಿನದ 24 hours ಶುಶ್ರೂಷಕರಿಲ್ಲದೇ ಇದ್ದರೆ ನಮ್ಮ ಯಾವುದೇ ಒಂದು ಆರೋಗ್ಯ ಇಲಾಖೆ ನಡೆಯುವುದೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಹಾಗೆ 24 hours ಕಾಲ ಅವರ ತಂಡವು ಯುದ್ಧದಲ್ಲಿ ನೊಂದು ಗಾಯಗೊಂಡಂತಹ ವ್ಯಕ್ತಿಗಳಿಗೆ ಉಪಚಾರ, ಎಲ್ಲ ಥರದ ಉಪಚಾರಗಳನ್ನು ಮಾಡ್ತಾರೆ. ಮಾನಸಿಕವಾಗಿ, ದೈಹಿಕವಾಗಿ ಚಿಕಿತ್ಸೆ ಮೂಲಕ, ಔಷಧಿಗಳು ನೀಡುವ ಮೂಲಕ ಅವರನ್ನು ಮತ್ತು ವಾತಾವರಣವನ್ನು ಸ್ವಚ್ಛತೆ ಇಡುವುದರಿಂದಾಗಿ, ಅವರೊಂದು ಥಿಯರಿ ಬರೆದಿದ್ದಾರೆ ಎನ್ವೈರನ್ಮೆಂಟಲ್ ಥಿಯರಿ ಅಂತ, ಅದರಲ್ಲಿ ಅವರು ಹೇಳೋದಿಷ್ಟೇ, ವಾತಾವರಣ ಸ್ವಚ್ಛತೆಯನ್ನು ಕಾಪಾಡಿಕೊಂಡಾಗ ನಿಮಗೆ ಯಾವುದೇ ರೋಗ ರುಜಿನಗಳು ಬರುವುದು ಕಡಿಮೆ ಆಗ್ತದೆ ಅಂತೇಳಿ. ಈ ಸ್ವಚ್ಛತೆಯಿಂದಾಗಿ ನಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಅಂತೇಳಿ ಇವರು 19th century ನರ್ಸಿಂಗ್ ಬುಕ್ಗಳನ್ನು ಹಲವಾರು ಬರೆದಿದ್ದಾರೆ, ಅದರಲ್ಲೂ ಅವರು ಇದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇವರನ್ನು ಆಧುನಿಕ ಶುಶ್ರೂಷ ಪದ್ಧತಿಯ ಜನಕ, ಫಾದರ್ ಆಫ್ ನರ್ಸಿಂಗ್, ಮದರ್ ಆಫ್ ನರ್ಸಿಂಗ್, ದ್ವೀಪಧಾರಿಣಿ ಅಂತ ಹಲವಾರು ಹೆಸರುಗಳಿಂದ ಇವರನ್ನು ಕರೀತೇವೆ. ಇವರ ಕೊಡುಗೆ ಅತ್ಯಮೂಲ್ಯವಾದದ್ದು, ಹಾಗೂ ಮುಂದಿನ ಪೀಳಿಗೆಗೂ ಇವರು ಅತ್ಯಮೂಲ್ಯವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅವರ ಸ್ಮರಣಾರ್ಥವಾಗಿ ನಾವು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನ ಅಂಥೇಳಿ ನಾವು ಕರೀತೇವೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ.
1: ಸರ್, ಹಾಗಿದ್ರೆ ಈ ಒಂದು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯನ್ನು ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಂತೆ ಆಚರಣೆ ಮಾಡಲಾಗುತ್ತೆ ಸರ್?
0: ಗುರಿ ಮತ್ತು ಉದ್ದೇಶವನ್ನು ನಾವು ನೋಡಿದಾಗ ಸಾರ್ವಜನಿಕ ಜಾಗೃತಿ ಅಂತ ನಾವು ಹೇಳ್ಬೋದು. ಸಾರ್ವಜನಿಕ ಜಾಗೃತಿ ಹೇಗಿರ್ತದೆ ಅಂದರೆ, ಶುಶ್ರೂಷಕರು ಕೇವಲ ವೈದ್ಯರ ಸಹಾಯಕರು ಮಾತ್ರ ಅಲ್ಲ, ನಾವು ಒಂದು ಆಸ್ಪತ್ರೆಯಲ್ಲಿ ಅವರು ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳುವಂತಹ ಮತ್ತು ರೋಗಿಯ ಪ್ರಾಣ ಉಳಿಸುವಂತಹ ಪ್ರೊಫೆಷನ್ ನಮ್ಮದು ಎಂಬುದನ್ನು ನಾವು ಜನರಿಗೆ ತಿಳಿ ಹೇಳಬೇಕಾಗ್ತದೆ. ಯಾಕಂತೇಳಿದ್ರೆ ಒಂದು ರೋಗಿ ಬರ್ತಾನೆ, ಫಸ್ಟ್ ರೋಗಿ ನಮ್ಮನ್ನು ಮುಖಾಮುಖಿ ಭೇಟಿಯಾಗೋದು, ವೈದ್ಯರಿಗಿಂತ ಮೊದಲು ನಮಗೊಂದು ಎಮರ್ಜೆನ್ಸಿ ಆದಾಗ ನಮ್ಮ ಮುಖಾಮುಖಿ ಭೇಟಿ ಆಗ್ತೇವೆ. ಭೇಟಿಯಾದಾಗ ಅವನಿಗೆ ಏನು ತೊಂದರೆ ಇರುತ್ತೆ, ಅವನನ್ನು ಹೇಗೆ ಕಾಪಾಡಿಕೊಳ್ಳೋದು, ಅವನಿಗೆ ಏನು ಬೇಕು ಎಂಬ ಫಸ್ಟ್ ಡಿಸಿಷನ್ ತಗೊಳ್ಳೋದು ನಾವಾಗಿರ್ತೀವಿ. ಶುಶ್ರೂಷಕರದಾಗಿ ಯಾವುದೇ ಗಾಯ ಆಗಲಿ, ಬ್ಲೀಡಿಂಗ್ ಆಗ್ತಾ ಇರ್ತದೆ, ಬ್ಲೀಡಿಂಗ್ ಆದಾಗ ನಾವು ಅದನ್ನು ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಟೂರ್ನಿಕೇಟ್ ಅಂದರೆ ರಕ್ತ ಸೋರದಿದ್ದಾಗೆ ನೋಡಬೇಕು, ಡ್ರೆಸ್ಸಿಂಗ್ ಮಾಡಬೇಕು, ರಕ್ತ ಸೋರುವಿಕೆನ ಬ್ಯಾಂಡೇಜನ್ನು ಮಾಡಿಕೊಂಡು ಕಟ್ಟಿ ಹಲವಾರು ಕಾರ್ಯಕ್ರಮವನ್ನು ಶುಶ್ರೂಷ ಸೇವೆ ಮಾಡೋದು ನಾವಾಗಿರ್ತೇವೆ. ಇದು ಜನರಿಗೆ ಗೊತ್ತಾಗಬೇಕು, ಫಸ್ಟ್ ಯಾರು ಮಾಡ್ತಾ ಇದ್ದಾರೆ, ಶುಶ್ರೂಷಕರ ಒಂದು ಪಾತ್ರ ಏನು ಸಮಾಜದಲ್ಲಿ, ಶುಶ್ರೂಷಕರು ಎಷ್ಟು ಉನ್ನತ ಮಟ್ಟಕ್ಕೆ ನಮ್ಮ ಜೀವವನ್ನು ಉಳಿಸಲಿಕ್ಕೆ ಇವರು ಕಾರಣಕರ್ತರಾಗಿದ್ದಾರೆ ಅಂತ ನಾವು ಒಂದು ತಿಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನಮಗೆ ತುಂಬ ಹೆಚ್ಚಿನ ಅವಧಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ದಿನದ 24/7 ನೋಡಲಿಕ್ಕೆ ಹೋದರೆ ನಾವು ಒಂದು, ಈಗ ನಾನೊಂದು ಎಕ್ಸಾಂಪಲ್ ಕೊಡೋದು, ಬೇರೆ ಯಾವುದೇ ಪ್ರೊಫೆಷನ್ ಆಗಿರಲಿ, ಒಂದು 5-10 minutes ಲೇಟ್ ಆದರೂ ತೊಂದರೆ ಇರೋದಿಲ್ಲ. ಆದರೆ ಶುಶ್ರೂಷಕರು, ನರ್ಸಸ್ಸು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಪೇಷಂಟಿಗೆ ಯಾವ ನಿಮಿಷದಲ್ಲಿ, ಮಿನಿಟಲ್ಲಿ

0: ಏನಾಗ್ತದೆ ಅಂತ ಗೊತ್ತಾಗಲ್ಲ. ಆ ಸಮಯದಲ್ಲಿ ಇವರಲ್ಲೇ ಇರಬೇಕಾಗ್ತದೆ. ಇವರ ಸೇವೆ ಉತ್ತಮವಾದ ಸೇವೆ ಮತ್ತು ರೋಗಿಯ ಒಂದು ಜೀವವನ್ನು ಉಳಿಸ್ಲಿಕ್ಕೋಸ್ಕರ ಇವರು ಪ್ರತಿ ನಿಮಿಷ ಸೆಕೆಂಡ್ಗಳಲ್ಲಿ ರೋಗಿಯ ಪಕ್ಕದಲ್ಲೇ ಇರಬೇಕಾಗತ್ತೆ, ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಇರಬೇಕಾಗತ್ತೆ. ಹಲವಾರು ಉದಾಹರಣೆಗಳನ್ನು ನಾವಿಲ್ಲಿ ಹೇಳ್ಬೋದು. ಯಾಕಂತೇಳಿದ್ರೆ ಒಂದು ಹಾರ್ಟ್ ಅಟ್ಯಾಕ್ ಆಗಿರುವಂಥ ಪೇಷಂಟ್ ಬರ್ತದೆ, ಅದು ಹಾರ್ಟ್ ಅಟ್ಯಾಕ್ ಆಗಿದೆಯಾ ಇಲ್ವೋ ಅಂತ ನೋಡುವಂತಹ ಒಂದು ಜ್ಞಾನ ಒಬ್ಬ ಶುಶ್ರೂಷಕನಿಗೆ ಅಥವಾ ಶುಶ್ರೂಷಕಿಗಿದ್ರೆ ಮಾತ್ರ ಗೊತ್ತಾಗತ್ತೆ. ಯಾಕಂದರೆ ಅವರನ್ನು ಬಿ ಪಿ ನೋಡಬೇಕು, ಪಲ್ಸ್ ನೋಡಬೇಕು, ಅವ್ರ ಆಕ್ಸಿಜನ್ ಲೆವೆಲ್ ನೋಡಬೇಕು, ಹಾಗೂ ಅವರಿಗೆ ಏನಾದರೂ ಕಾಯಿಲೆ ಇದೆಯಾ ನೋಡಬೇಕು, ಅವರು ಪ್ರತಿಯೊಂದು ಹಿಸ್ಟ್ರಿಯನ್ನು, ಅವರ ಹಿಂದಿನ ಹಿಸ್ಟ್ರಿಯನ್ನು, ಮುಂದಿನ ಹಿಸ್ಟ್ರಿಯನ್ನು, ಅವರಿಗೆ ಶುಗರ್ ಇದೆಯಾ, ಪ್ರತಿಯೊಂದು ನೋಡಬೇಕಾಗಿದ್ದು ಇದಾಗತ್ತೆ. ಸೊ ಇಂಥ ಒಂದು ಕೆಲಸದ ಅವಧಿಯ ಒತ್ತಡ ನಮಗೆ ತುಂಬ ಇರುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಸರ್ಕಾರ ಅಥವಾ ಹಾಸ್ಪಿಟಲಲ್ಲಿ ಶುಶ್ರೂಷಕರ ಅವಶ್ಯಕತೆಗೆ ತಕ್ಕಂತೆ ನೀಡಿದಲ್ಲಿ, ಅಂದರೆ ನಮಗೆ ನರ್ಸಸ್ಗಳು ಒಂದು ಪೇಷಂಟ್ ರೇಷ್ಯೋ, ಒಂದು ಪೇಷಂಟಿಗೆ 10 ಪೇಷಂಟಿಗೆ ಒಂದು ಜನರಲ್ ವಾರ್ಡಲ್ಲಿ ಒಂದು ರೇಷ್ಯೋ ಇರುತ್ತೆ, ಎಮರ್ಜೆನ್ಸಿಯಲ್ಲಿ 1:1 ಇರುತ್ತೆ. ಹಾಗೆ ಅಂಥ ಒಂದು ಕೆಲಸದ ಅವಧಿಯ ಒತ್ತಡವನ್ನು ಕಮ್ಮಿ ಮಾಡಬೇಕು, ನಮಗೆ ಸುರಕ್ಷಿತವಾದ ಒಂದು ವಾತಾವರಣ ಕಲ್ಪಿಸಿಕೊಡ್ಬೇಕಾಗತ್ತೆ. ಸುರಕ್ಷಿತವಾದ ವಾತಾವರಣ ಅಂತ ಹೇಳಿದರೆ ಒಂದು ಪೇಷಂಟ್ ಬರ್ತದೆ, ಅದಕ್ಕೆ ಅವ್ರಿಗೆ ಏನಾದರೂ ಆದರೆ ಅವರ ಕಡೆಯವರು ತುಂಬ ಗಲಾಟೆ ಮಾಡೋದು ತುಂಬ ಇರುತ್ತೆ. ಅಲ್ಲಿ ನಮ್ಮ ಸೇವೆಯನ್ನು, ನಮ್ಮ ಕರ್ತವ್ಯ ನಿಷ್ಠೆಯಿಂದ ನಾವು ಮಾಡ್ತಾ ಇರ್ತೇವೆ. ಯಾಕಂದರೆ ಅವರಿಗೆ ಗೊತ್ತಿರೋದಿಲ್ಲ ಅವರಿಗೇನಾಗಿರುತ್ತೆ, ಆ ಪ್ರಾಣ, ಆ ರೋಗಿಯ ಪ್ರಾಣವನ್ನು ಉಳಿಸಬೇಕಾಗತ್ತೆ. 4 ಸಮಯದಲ್ಲೂ ನಾವು ತುಂಬ ತೊಂದರೆಯನ್ನು ಅನುಭವಿಸ್ತೀವಿ. ನಮಗೆ ಸುರಕ್ಷತೆ ತುಂಬ ಮುಖ್ಯವಾಗಬೇಕು. ಸುರಕ್ಷತೆಯ ವಾತಾವರಣವನ್ನು ಒದಗಿಸಲು ನಾವು ಈಗಾಗಲೇ ಸರ್ಕಾರದ ಮೇಲೆ ಒತ್ತಡ ಸಮೇತ ಹೇರ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ಅಂದರೆ ಶೈಕ್ಷಣಿಕ ಪ್ರಗತಿ. ಯಾವುದೇ ಮನುಷ್ಯ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಅವನಿಗೆ ಎಜುಕೇಷನ್ ತುಂಬ ಮುಖ್ಯ ಆಗಿರುತ್ತೆ. ಹಾಗೆ ನಮ್ಮಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಜನರಲ್ ನರ್ಸಿಂಗ್ ಮಾಡ್ತೀವಿ, ಆಮೇಲೆ ಬಿ ಎಸ್ ಸಿ ನರ್ಸಿಂಗ್, ಎಮ್ ಎಸ್ ಸಿ ನರ್ಸಿಂಗ್, ಎಮ್ ಫಿಲ್, ಹಾಗೆ ಮಾಡ್ತಾ ಇರ್ತೇವೆ. ಕೆಲವರು ಜನರಲ್ ನರ್ಸಿಂಗಲ್ಲೇ ಇರ್ತಾರೆ, ಬಿ ಎಸ್ ಸಿ ನರ್ಸಿಂಗ್ ಮಾಡ್ಕೊಂಡು ಬಿ ಎಸ್ ಸಿ ನರ್ಸಿಂಗಲ್ಲೇ ಇರ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಹಲವಾರು ಓಪನಿಂಗ್ಸ್ ಇದೆ, ಅಂದರೆ ಓಪನಿಂಗ್ಸ್ ಇದೆ. ಸೊ ಹಾಗಾಗಿ ಎಲ್ಲ ಕಡೆಯಲ್ಲಿ ಹೋಗಿ ನರ್ಸಸ್ಗಳು ಅದನ್ನು ಕಲಿಬೇಕು, ಶೈಕ್ಷಣಿಕಲ್ಲಿ ಹೊಸ ಸಂಶೋಧನೆಗಳಾಗಬೇಕು. ಆರೋಗ್ಯದ ಸವಾಲುಗಳನ್ನು ಎದುರಿಸಲಿಕ್ಕೆ, ಇನ್ನು ಕಾಂಪ್ಲಿಕೇಶನ್ ಇದ್ರೆ ಅದನ್ನು ಎದುರಿಸಲಿಕ್ಕೆ ತುಂಬ ಒಳ್ಳೆಯ ನಾಲೆಜ್ಗಳು ಶುಶ್ರೂಷಕರಿಗೆ ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.
1: ಸರ್, ಹಾಗೆಯೇ ಪ್ರತಿ ವರ್ಷದಂತೆ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನವನ್ನು ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಆಚರಿಸಲಾಗುತ್ತೆ ಸರ್. ಸರ್, ಹಾಗಿದ್ರೆ ಈ ವರ್ಷ 2022 ಸಲಿನ ಘೋಷವಾಕ್ಯವೇನು ಸರ್?
0: ಅಂದಹಾಗೆ ಈ ಸಲ 2026 ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯ ಘೋಷ ವಾಕ್ಯವನ್ನು ಹೀಗೆ ಪ್ರಕಟಿಸಿದ್ದಾರೆ. ಒಂದನೇದಾಗಿ, ನಮ್ಮ ಶುಶ್ರೂಷಕರು ನಮ್ಮ ಭವಿಷ್ಯ. ಸಬಲೀಕೃತ ಶುಶ್ರೂಷಕರು ಜೀವವನ್ನು ಉಳಿಸುತ್ತಾರೆ. ಯಾವಾಗ ನೋಡಿದರೂ ನಾವು ಹೇಳ್ಬೋದು, ನಾವು ನಿಜವಾಗ್ಲೂ ಅಷ್ಟೇ ಒಂದು ರೋಗಿಯನ್ನು ಕಾಪಾಡೋದು ಆಯ್ತಾ, ಹಾಗಿದ್ದಾಗೆ ನಾವು ಒಂಥರ ಅವರಿಗೆ ಭವಿಷ್ಯ ಇದ್ದಾಗೆ ಅವರಿಗೆ ನಾವು ಭವಿಷ್ಯವನ್ನು ತೋರಿಸ್ಕೊಟ್ಟ ಹಾಗೆ. ಯಾಕಂದರೆ ರೋಗಿಗಳು ಬಂದಾಗ ಅವರಿಗೆ ಗುಣಮುಖವರಾಗಿ ಹೋಗುವಾಗ ಅವರೊಂದು ಹೊಸ ಜೀವನ, ಹೊಸ ಭವಿಷ್ಯವನ್ನು ಕಲ್ಪಿಸೋದು ಶುಶ್ರೂಷಕರೇ, ಬೇರೆ ಯಾರೂ ಅಲ್ಲ. ಆಯ್ತಾ, ಪ್ರತಿಯೊಂದು 24 ಗಂಟೆ ನಾವು ಅವರ ಹತ್ರನೇ ಇದ್ದು ಅವರ ಸೇವೆಯನ್ನು ಮಾಡ್ತಿರೋ ಶುಶ್ರೂಷಕರೇ, ಅವರಿಗೆ ಒಂದು ಉತ್ತಮವಾದ ಸೇವೆಯನ್ನು ಇತ್ತಾಗ ಅವರ ಭವಿಷ್ಯ ಆಗಿರ್ತೀವಿ. ನಾವು ಶುಶ್ರೂಷಕರು ಅವರ ಭವಿಷ್ಯ ಆಗಿರ್ತೀವಿ. ಸಬಲೀಕೃತ ಶುಶ್ರೂಷಕರು ಜೀವವನ್ನು ಉಳಿಸ ಅಂದರೆ ನಾಲೆಜ್ ಬೇಕು. ನಾನು ಈಗ ಅದೇ ಯಾವುದೇ ಒಂದು ನೋಡಿದಾಗ 2000 ಇದ್ದಿದ್ದು 2005 ನಮ್ಮ ಮೆಡಿಸಿನ್ಸ್ ಆಗಲಿ, ನರ್ಸಿಂಗ್ ಕೇರ್ ಕೊಡೋದಾಗಲಿ, ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ. ಕೊರೋನಾ ಬಂದಾಗ ನಾವು ತುಂಬ ಕಷ್ಟಪಟ್ಟಿದ್ವಿ, ತುಂಬ ಕಷ್ಟಪಟ್ಕೊಂಡು ರೋಗಿಗಳ ಸೇವೆ ಯಾರೂ ಬರೋದಿಲ್ಲ ಇತ್ತು. ಕೊರೋನಾ ಸಮಯದಲ್ಲಿ ಪೇಷಂಟ್ಗಳನ್ನು ರಾತ್ರಿ ಹಗಲು ಕಣ್ಣಿಗೆ ನಿದ್ರೆ ಇಲ್ಲದೆ ಎಷ್ಟೋ ನಾವು ಶುಶ್ರೂಷಕರು ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರಾಣವನ್ನು ಉಳಿಸಿರುತ್ತೇವೆ ನಾವು. ಸೊ ಹಾಗಾಗಿ ಇಂಥ ಒಂದು ಸೇವೆಯಲ್ಲಿ ಸಬಲೀಕೃತರಾಗಿರಬೇಕು. ನಮಗೆ ಒಂದು ಮಾನಸಿಕವಾದ ಧೈರ್ಯ ಬೇಕು, ಆರ್ಥಿಕತೆಯಲ್ಲೂ ನಾವು ಸ್ಟ್ರಾಂಗ್ ಆಗಿರಬೇಕು, ಸಮಯವೂ ನಮಗೆ ನಿರ್ದಿಷ್ಟವಾದ ಸಮಯ ಕೊಡಬೇಕು, ನಮಗೂ ಒಂಥರ ರೆಸ್ಟ್ ಅಂತ ಬೇಕಾಗತ್ತೆ. ಹಾಗೆ ನಾವು ಚೆನ್ನಾಗಿದ್ದರೆ ಮಾತ್ರ ನಾವು ಮುಂದಿನ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಆಗ್ತದೆ. ರೋಗಿಗಳ ಬಗ್ಗೆ ಜೀವವನ್ನು ಉಳಿಸ್ಲಿಕ್ಕೆ ನಾವು 100% ನಾವು ಸಹಾಯವಾಗ್ತೀವಿ. ಅದರೊಳಗೂ ನಮಗೆ ಒಂದು ಉತ್ತಮ, ಮತ್ತು ನೆಕ್ಸ್ಟ್ ನಾವು ಹೇಳಿದ್ರೆ ಉತ್ತಮ ವಾತಾವರಣ ಇದರಲ್ಲೇ ಬಂದಿರುತ್ತೆ. ನಾನು ಹೇಳಿದ್ರಲ್ಲಿ ಉತ್ತಮವಾದ ವಾತಾವರಣ ಚರ್ಚಿಸಬೇಕು, ನಮಗೆ ಒಂದು ಲೀಡರ್ಶಿಪ್ ಕ್ವಾಲಿ ಇದನ್ನು ಕೊಡಬೇಕು. ಯಾಕಂದರೆ ಓನಾಗಿ ನಾವು ಡಿಸಿಷನ್ ತಗೊಳ್ಳುವಂತಹ, ಈಗ ನೋಡಿ ವೈದ್ಯರು ಹೇಳಿದ ಮೇಲೆ ನಾವು ಕೆಲವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಕೆಲವೊಮ್ಮೆ ಹೇಳ್ತಾರೆ ವೈದ್ಯರು ನೀವು ಯಾಕೆ ಕೊಟ್ಟರಿ ಇದನ್ನು, ಏನಾದರೂ ಒಳ್ಳೆಯದಾದರೆ ಯಾರು ಮಾತಾಡೋದು, ಕೆಟ್ಟದಾದಾಗ ಹೇಳ್ತಾರೆ ನೀವು ಯಾಕೆ ಕೊಟ್ಟರಿ ಅಂತ ಒಂದು ಬರ್ತದೆ ನಮ್ಮ ಕೊಲೀಗ್ಸ್ಗಳಾದರೂ ಅಷ್ಟೇ. ಯಾಕಂದರೆ ನಮಗೆ ನಾಯಕತ್ವದ ಪಾತ್ರ ಇದ್ದಾಗ ನಾಯಕತ್ವದ ಪಾತ್ರ ಇದ್ದಾಗ ನಾವೇನ್ ಮಾಡಬಹುದು, ಓನಾಗಿ ಡಿಸಿಷನ್ ತಕೊಳ್ಳುವಂಥದ್ದು. ಸರ್ಕಾರವನ್ನು ನಾವು ಕೇಳ್ತೇವೆ, ಒಂದು ಒಂದು ಪ್ಯಾರಾಸಿಟಮಾಲ್ ಮಾತ್ರೆ, ಒಂದು ಜ್ವರ ಬಂದಾಗ ಮಾತ್ರೆ ಕೊಡಲಿಕ್ಕೂ ನಮಗೆ ಸರಿಯಾದ ಅವಕಾಶ ಸಿಗ್ತಾ ಇಲ್ಲ. ಇಂಥ ಅವಕಾಶ ಸಮೇತ ನಾವು ಕೊಡಬೇಕು, ಯಾಕಂದರೆ ನಾವು ರೋಗಿಯ ಒಟ್ಟಿಗೆ ತುಂಬ ಹತ್ತಿರದಲ್ಲಿ ಅವರನ್ನು ಸೇವೆ ಮಾಡಿಕೊಂಡು

ಇರೋದು ನಾವು. ಅವರ ಕಷ್ಟ ನೋವು ಮಾನಸಿಕ ಸ್ಥಿರತೆ ಪ್ರತಿಯೊಂದು ನೋಡಿದ್ರು ಶೂಷಕರಾದ ಕಾರಣ ನಮಗೆ ನಾಯಕತ್ವದ ಪಾತ್ರಗಳನ್ನು ಮುಖ್ಯವಾಗಿ ಕೊಡಬೇಕು, ಲೀಡರ್ಶಿಪ್ ನಮ್ಗೆ ಮುಖ್ಯವಾಗಿ ಕೊಡಬೇಕಂತ ಹೇಳ್ತಾ. ಮತ್ತೆ ಇನ್ನೊಂದಂದರೆ ನಾವೀಗ ನಾವೆಲ್ಲವನ್ನೂ ಕೇಳ್ತಾ ಇದ್ದೇವೆ, ಆದರೆ ಮುಂದಿನ ದಿನಗಳಲ್ಲಿ 10 ದಶಲಕ್ಷಕ್ಕೂ ಹೆಚ್ಚಿನ ಶುಶ್ರೂಷಕರು ಪ್ರಪಂಚಕ್ಕೆ ಬೇಕಾಗ್ತಾ ಇದ್ದಾರೆ. ಒಂದು ನಮ್ಮ ಇದರ ಪ್ರಕಾರ ಲೆಕ್ಕಾಚಾರದ ಪ್ರಕಾರ 10 ದಶಲಕ್ಷಕ್ಕೂ ಹೆಚ್ಚು ಶುಶ್ರೂಷಕರು ಬೇಕಾಗತ್ತೆ. ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ಕೊರತೆಯನ್ನು ನೀಗಿಸುವುದು ಸಮೇತ ನಮ್ಮ ಉದ್ದೇಶವಾಗಿದೆ. ಉತ್ತಮವಾದ ಸ್ಕೂಲು ಕಾಲೇಜುಗಳನ್ನು ತೆಗೆದು ಜನರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡಿ ಶುಶ್ರೂಷಕ ಒತ್ತಿಗೆ ಸೇರುವ ಹಾಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಾಗ ಕೊರತೆಯನ್ನು ನೀಗಿಸಬಹುದಂತೇಳಿ ಇದು ನಮ್ಮ ಈ ಸಲದ ಶುಶ್ರೂಷಣ ಘೋಷವಾಕ್ಯ.

0: ಸರ್, ಹಾಗಿದ್ರೆ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ ಆಧುನಿಕ ಶುಶ್ರೂಷಕ ಪದ್ಧತಿಯ ನಾಂದಿಯನ್ನು ಆಡಿದಂಥವರು ಫ್ಲಾರೆನ್ಸ್ ನೈಟಿಂಗೇಲರು ಅಂತ. ಹಾಗಿದ್ರೆ ಸರ್, ಶುಶ್ರೂಷಕ ಪದ್ಧತಿಯಲ್ಲಿ ಅವರು ತಂದಂಥ ಹೊಸ ಹೊಸ ಆವಿಷ್ಕಾರಗಳಾಗಿರ್ಬೋದು, ಕೊಡುಗೆಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿ ಹಂಚ್ಕೊಳ್ಳಿ ಸರ್.
1: ಹೌದು, ಯಾಕೆಂದರೆ ಶುಶ್ರೂಷ ಎಂಬುದು 18ನೇ ಶತಮಾನ ಹಿಂದೆ ಶುಶ್ರೂಷ. ನಾನು ಮೊದಲೇ ಹೇಳಿದಾಗೆ ತಾಯಿ ಮಗುವನ್ನು ಶುಶ್ರೂಷೆ ಮಾಡುತ್ತೆ, ತಂದೆ ಮಗುವನ್ನು ಶುಶ್ರೂಷೆ ಮಾಡುತ್ತೆ, ಮಗ ತಂದೆಗೆ ಶುಶ್ರೂಷೆ ಮಾಡ್ತಾರೆ. ಆದರೆ ಶುಶ್ರೂಷ ಎಂಬ ಒಂದು ಕಾನ್ಸೆಪ್ಟ್ ಬಂದ ನಂತರ ಒಂದು ಶುಶ್ರೂಷ ಸ್ಕೂಲ್ ಅಂತ ಪ್ರಾರಂಭ ಆಗುತ್ತೆ. ಶುಶ್ರೂಷ ಸ್ಕೂಲಲ್ಲಿ, ನರ್ಸಿಂಗ್ ಸ್ಕೂಲಲ್ಲಿ ಫಾರೆನ್ಸ್ ನೈಟಿಕಲ್ ಫಸ್ಟ್ ಅವರ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಅವ್ರೇನು ಮಾಡ್ತಾರೆ, ಈ ಕ್ರಿಮಿಯಾ ಅಂತ ಒಂದು ಯುದ್ಧದಲ್ಲಿ ಹಲವಾರು ರೀತಿಯ ಸೇವೆಗಳನ್ನು ಮಾಡೋದಲ್ಲದೆ ರೋಗಿಗಳಿಗೆ ಮಾನಸಿಕವಾಗಿ, ಕೇವಲ ನಾವು ಟ್ರೀಟ್ಮೆಂಟಿಂದ ಮಾತ್ರ, ಚಿಕಿತ್ಸೆಯಿಂದ ಮಾತ್ರ ಅಲ್ಲ, ಮಾನಸಿಕವಾಗಿ ಅವರಿಗೆ ಒಂದು ಸಬಲೀಕೃತ ಕೊಡಿಸ್ಬೇಕು, ನಾವು ಅವರನ್ನು ಉತ್ತೇಜನಗೊಳಿಸಬೇಕು, ಆಗಲೇ ಮಾತ್ರ ರೋಗಿ ಗುಣಮುಖವಾಗೋದು. ಅವರ ಕೊಡುಗೆ ತುಂಬ ಇದೆ, ಯಾಕಂದರೆ ಶುಶ್ರೂಷ ಒತ್ತಿಗೆ ವೈಜ್ಞಾನಿಕವಾಗಿ ಶಿಸ್ತುಬದ್ಧ ತರಬೇತಿಯನ್ನು ಅವ್ರು ನೀಡಿದ್ದಾರೆ. ಶುಶ್ರೂಷ ವೃತ್ತಿಗೆ ವೈಜ್ಞಾನಿಕ ಮತ್ತು ಶಿಸ್ತುಬದ್ಧ ತರಬೇತಿಯನ್ನು ಅವ್ರು ನೀಡಿರ್ತಾರೆ. ಅವರ ಕೊಡುಗೆ ತುಂಬ ಹೆಚ್ಚಿನದು. ಯಾಕಂತ ಹೇಳಿದ್ರೆ, ಒಂದು ಸ್ವಚ್ಛತೆ ಬಗ್ಗೆ ಆಗಲಿ, ಅಥವಾ ಒಂದು ಊಂಡ್ ಡ್ರೆಸ್ಸಿಂಗ್ ಮಾಡೋದಾಗಲಿ, ಅದರ ಬಗ್ಗೆ ಹಲವಾರು, ಅದಕ್ಕೆ ಯಾವ ರೀತಿಯ ಔಷಧಿಗಳನ್ನು ಉಪಯೋಗಿಸಬೇಕು, ಇದರ ಬಗ್ಗೆ ಎಲ್ಲ ಅವರು ತಿಳಿಸಿ ಪುಸ್ತಕವನ್ನು ಬರೆದಿರುತ್ತಾರೆ. ಅವರು ತುಂಬ ತುಂಬ ಅಂದರೆ ತುಂಬ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಕ್ಕೆ ಇವತ್ತು ಅವರನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಹಾಗೂ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮಹತ್ವವನ್ನು ಸಾರಿದವರವರು. ನಾನು ಹೇಳಿದ್ರೆ ಎನ್ವೈರನ್ಮೆಂಟಲ್ ಥಿಯರಿ ಅಂತೇಳಿ ವಾತಾವರಣಕ್ಕೆ ಸಂಬಂಧಪಟ್ಟಂಥ ಒಂದು ಥಿಯರಿ ಬರೆದಿದ್ದಾರೆ. ವಾತಾವರಣಕ್ಕೆ ಸಂಬಂಧ ಥಿಯರಿಯಲ್ಲಿ ಅವರು ಹೇಳಿದ್ದು ಬೆಳಕು, ಗಾಳಿ, ಸ್ವಚ್ಛತೆ. ಯಾಕಂದರೆ ಮುಂದೇನೆ ಗೊತ್ತಿರೋದಿಲ್ಲ ಇತ್ತು, ಯಾಕಂದರೆ ತುಂಬ ಅನ್ಹೈಜಿನ್ ಅಂತ ಹೇಳಿದ್ರೆ, ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ನೀಡಿದಾಗ, ಸ್ವಚ್ಛತೆಯಿಂದ ಇದ್ದಾಗ, ನೈರ್ಮಲ್ಯತೆಯಿಂದಿದ್ದಾಗ, ಸ್ಯಾನಿಟೇಷನ್, ಯಾಕಂದರೆ ಮಲಮೂತ್ರಗಳಲ್ಲೇ ಬಿದ್ದಿರೋದಾಗಲಿ, ರಕ್ತಗಳ ಕಲೆಗಳು ಅಲ್ಲೇ ಬಿದ್ದಿರೋದು, ಅದರಿಂದ ಆಗುವಂಥ ಇನ್ಫೆಕ್ಷನ್ಗಳು, ನುಸಿ ನೊಣಗಳು ಕೂತುಕೊಂಡು ರೋಗಿಗಳಿಗೆ ಆಗುವ ತೊಂದರೆಗಳು, ಸ್ವಚ್ಛತೆ ಇದ್ದಾಗ ಯಾವುದೇ ರೀತಿಯ ಒಂದು ರೋಗ ರುಜಿನಗಳು ಹಬ್ಬದಂತೆ ನೋಡುವಂಥದ್ದು, ಇವನ್ನೆಲ್ಲ ಕಲಿಸಿದಂತಹ ಮಾತಾ ಈ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ತುಂಬ ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
0: ಸರ್, ಹಾಗಿದ್ರೆ ಈ ಶುಶ್ರೂಷಕ ವೃತ್ತಿಗೆ ಸೇರಲು ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳು ಇರಬೇಕಾಗುತ್ತೆ ಸರ್?
1: ಶುಶ್ರೂಷಕ್ಕೆ ಸೇರಲಿಕ್ಕೆ ಮುಖ್ಯವಾಗಿ ಈಗ ನಾವೆಲ್ಲ ನಮ್ಮ PUC ನಂತರ 10ನೇ ತರಗತಿ ಪ್ಲಸ್ PUC ಕೋರ್ಸ್ ಆದಮೇಲೆ GNM ಅಂತ ಹೇಳ್ತಿದ್ರೆ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಡಿಪ್ಲೊಮಾ ಅಂತೇಳಿ ಒಂದು ಕೋರ್ಸ್ ಇದೆ. ಇದು 3 ವರ್ಷದ ತರಬೇತಿ. ಸರ್ಕಾರದ ಎಲ್ಲ ಸ್ಕೂಲ್ ಆಫ್ ನರ್ಸಿಂಗ್ ಅಲ್ಲಿದೆ, ಪ್ರೈವೇಟಲ್ಲೂ ಇದೆ. ಅಥವಾ ನೆಕ್ಸ್ಟ್ BSCಯಲ್ಲಿ ನೀವು BSC ನರ್ಸಿಂಗ್ ಮಾಡಬೇಕಾದ್ರೆ PUCಯಲ್ಲಿ ಸೈನ್ಸಲ್ಲಿ ಉತ್ತಮವಾದ ಅಂಕಗಳಿಸಿದಾಗ ನೀವು BSC ನರ್ಸಿಂಗ್ ಮಾಡ್ಬೋದು. ಇದು 4 ವರ್ಷದ ಒಂದು ಕೋರ್ಸು. BSC ನರ್ಸಿಂಗ್ ಮಾಡಿದ ಮೇಲೆ ಇನ್ನೂ ಹೆಚ್ಚಿನ ಉತ್ತಮವಾದ ಒಂದು ಶಿಕ್ಷಣ ನೀವು ಪಡೆಯಬೇಕಾದ್ರೆ MSC ನರ್ಸಿಂಗ್ ಮಾಡ್ಬೋದು. ಇದು 2 ವರ್ಷದ ಒಂದು ಅವಧಿಯಲ್ಲಿ MSC ನರ್ಸಿಂಗ್ ಮಾಡ್ಬೋದು. ಹಾಗೆ MPhil ಅಂತ ಇದೆ. ಇದಲ್ಲದೆ 1 ವರ್ಷದ ಹಲವಾರು ತರಬೇತಿಗಳಿದ್ದಾವೆ. ನಮ್ಮ ಒಂದು ನರ್ಸಿಂಗಲ್ಲಿ ತುಂಬ ಒಂದು ಎಷ್ಟು ಕೈ ಚಾಚಿದರೂ ಅಷ್ಟು ತರಬೇತಿಗಳನ್ನು ಕೊಡುವಂಥದ್ದೆ. ಈಗ OT ಇದೆ, ICU ಇದೆ, ಡಯಾಲಿಸಿಸ್ ಇದೆ, ಲಂಗ್ಸ್ ಶ್ವಾಸಕೋಶಕ್ಕಿದೆ, ಮಕ್ಕಳ ಪೀಡಿಯಾಟ್ರಿಕ್ NICU ನ್ಯೂನಿಟಲ್ ಇಂಟೆನ್ಸಿವ್ ಕೇರ್ ತರಬೇತಿ ಇದೆ, ಹಲವಾರು ಲೆಕ್ಕ ಇಲ್ಲದಷ್ಟು ತರಬೇತಿಗಳು, ಮಾನಸಿಕವಾಗಿರುವಂಥದ್ದು, ಸೈಕ್ಯಾಟ್ರಿಕ್ ಬಗ್ಗೆ ತರಬೇತಿಯನ್ನು ಪಡೆಯಬಹುದು. ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಆರೋಗ್ಯದ ವಿಷಯ ಎಷ್ಟಿದೆ ಅಷ್ಟೂ ರೀತಿಯ ಕೋರ್ಸ್ಗಳು ನಮ್ಮಲ್ಲಿದೆ. ಅವನ್ನೆಲ್ಲ ಕಲಿತು ಎಲ್ಲಿ ಬೇಕಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಯಾವುದೇ ಭಾಗದಲ್ಲಾದರೂ, ಪ್ರಪಂಚದ ಯಾವುದೇ ಭಾಗದಲ್ಲಾದರೂ ಶುಶ್ರೂಷಕರ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದಾರೆ. ಜರ್ಮನಿಗೆ ನರ್ಸಸ್ಗಳು ಬೇಕಾಗಿದೆ, ಐರ್ಲ್ಯಾಂಡಿಗೆ ನರ್ಸಸ್ಗಳು, ಅಮೇರಿಕಕ್ಕೆ ಬೇಕಾಗಿದೆ, ಕೆನಡಕ್ಕೆ ಬೇಕಾಗಿದೆ,

0: ಸ್ಯಾಲ್ರಿನೂ ಇದೆ, ಸಂಬಳನೂ ಇದೆ, ಉತ್ತಮವಾದ ಗೌರವನೂ ಇದೆ. ಹಾಗಾಗಿ ಶೈಕ್ಷಣಿಕ ಉತ್ತಮವಾದ ಒಂದು ವಿದ್ಯಾಭ್ಯಾಸದಿಂದ ಜೀವನವನ್ನು ನಡೆಸಲಿಕ್ಕೆ ಉತ್ತಮವಾದ ಒಂದು ಜೀವನ ನಡೆಸಬಹುದಂತ ನಾನು ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
1: ಸರ್, ಹಾಗೆಯೇ ಈ ಶುಶ್ರೂಷಕ ವೃತ್ತಿಗೆ ಸೇರಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ರೋಗಿಗಳ ಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ಆ ಶುಶ್ರೂಷಕನಿಗೆ ಇರಬೇಕಾದಂಥ ಪ್ರಮುಖ ಗುಣಗಳು ಯಾವ್ಯಾವ ಸರ್?
0: ಇದು ಉತ್ತಮವಾದ ಪ್ರಶ್ನೆ. ಎಷ್ಟೇ ಒತ್ತಡ ಪರಿಸ್ಥಿತಿ ಇದ್ದರೂ, ಯಾಕಂತ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಲಿ ಹೆಚ್ಚಿನ ಒತ್ತಡ ಪರಿಸ್ಥಿತಿ ಇರುವಂಥದ್ದು, ಯಾಕಂದರೆ ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ರೋಗಿಗಳು ಬರ್ತಾರೆ, ಆಕ್ಸಿಡೆಂಟ್ಸ್ ಕೇಸ್ ಬರ್ತಾರೆ. ಆಕ್ಸಿಡೆಂಟ್ ಕೇಸ್ ಬಂದಾಗ ಅವರ ಸಂಬಂಧಿಕರು ತುಂಬ ಆತಂಕದಲ್ಲಿರ್ತಾರೆ. ಅವರ ಆತಂಕದಲ್ಲಿರುವಾಗ ನಮಗೂ ಆತಂಕ ಇರುತ್ತೆ, ಅದನ್ನು ನಾವು ತೋರಿಸ್ಕೊಡ್ಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಮೊದಲನೇದಾಗಿ ನಮಗೆ ಸಹಾನುಭೂತಿ ಇರಬೇಕು. ಸಹಾನುಭೂತಿ, ತಾಳವೆ, ಭಾವನಾತ್ಮಕವಾದ ಸ್ಥಿರತೆ, ಅದರಲ್ಲದೆ ಸ್ವಲ್ಪ ಶಾರ್ಪ್ ಆಗಿರ್ಬೇಕು ನಾವು, ಚುರುಕಾಗಿರ್ಬೇಕು. ಇಂಥ ಒಂದು ಗುಣಗಳನ್ನು ನಾವು ರೂಢಿಸ್ಕೊಳ್ಳೇಬೇಕು. ಸಹನೆಯಿಂದ ಬರಮಾಡಿಕೊಂಡು ಪೇಷಂಟ್ಗಳನ್ನು ಸಹನೆಯಿಂದ ಬರಮಾಡಿಕೊಂಡು ಅವರಿಗೆ ಒಂದು ಸಾಂತ್ವನ ಹೇಳಿ ಪ್ರೀತಿಯಿಂದ ತಾಳ್ಮೆಯಿಂದ ಕೆಲಸ ಮಾಡಿದರೆ ಇದೇ ಮುಖ್ಯವಾದ ಒಂದು ಶುಶ್ರೂಷಣೆಗೆ ಇರಬೇಕು. ತಾಳ್ಮೆ, ಸಹನೆ, ಪ್ರೀತಿ, ವಿಶ್ವಾಸ, ಮಾನಸಿಕವಾಗಿ ಒಂದು ಸಪೋರ್ಟ್ ಮಾಡೋದು, ಇವೆಲ್ಲ ಒಂದು ಉತ್ತಮವಾದ ಗುಣ ಇದ್ದರೆ ಅವನು ಒಂದು ಉತ್ತಮ ಶುಶ್ರೂಷಕ ಅಂತ ನಾವು ಹೇಳ್ಬೋದು.
1: ಸರ್, ಹಾಗೆಯೇ ಪ್ರಸ್ತುತ ತಾವು ಕೂಡ ಒಬ್ಬ ಶುಶ್ರೂಷಕ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀರಾ, ಹಾಗೆ ಹಲವಾರು ವರ್ಷಗಳಿಂದ ಶುಶ್ರೂಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದೀರಾ ಸರ್. ಈ ತಮ್ಮ ಒಂದು ವೃತ್ತಿಯ ಸೇವೆಯ ಅನುಭವದಲ್ಲಿ ತಮ್ಮ ಅನುಭವ ಆಗಿರ್ಬೋದು, ಹಾಗೆಯೇ ಈ ಸಮಯದಲ್ಲಿ ಏನೆಲ್ಲ ಸವಾಲುಗಳು ಎದುರಾಗಬಹುದು, ಆ ಸವಾಲುಗಳನ್ನು ಯಾವ ರೀತಿಯಲ್ಲಿ ತಾವು ಪರಿಹಾರ ಮಾಡಿಕೊಂಡು ಈ ಪ್ರಸ್ತುತ ಈ ಸೇವೆಯನ್ನು ಮಾಡ್ತಾ ಬರ್ತಾ ಇರೋದಾಗಿರ್ಬೋದು, ಇದರ ಒಟ್ಟಾರೆ ಅನುಭವವನ್ನು ನಮಗೆ ಹಂಚಿಕೊಳ್ಳಿ ಸರ್.
0: ಸುಮಾರು 32 ವರ್ಷಗಳಿಂದ ಹಲವಾರು ಹಳ್ಳಿಗಳಲ್ಲಿ, ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನಾವೀಗ ಕೆಲಸ ಮಾಡುವಾಗ ಹಲವಾರು ತೊಂದರೆಗಳು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅತಿಯಾದ ಕೆಲಸದ ಒತ್ತಡ ಇರುತ್ತೆ, ಒತ್ತಡದೊಂದಿಗೆ ದೈಹಿಕವಾಗಿ ಸುಸ್ತಾಗುವುದು, ಆಮೇಲೆ ರೋಗಿಗಳ ಕಡೆಯವರು ನಮ್ಮನ್ನು ಏನಾದರೂ ಅನ್ಯತವಾಗಿ ಏನಾದರೂ ನಮ್ಮ ಬಗ್ಗೆ ಜಗಳ ಮಾಡಿದಾಗ ನಮಗೂ ಸ್ವಲ್ಪ ಬೇಸರ ಆಗಿ ನಾವು ಅವರಿಗೆ ಎದುರು ಮಾತಾಡಿದ್ದು ಇರ್ಬೋದು. ಯಾಕಂತೇಳಿದರೆ ಹಲವಾರು ತೊಂದರೆಗಳು ಇದ್ದೇ ಇರ್ತದೆ. ಯಾಕಂತೇಳಿದರೆ ಎಲ್ಲ ಪ್ರೊಫೆಷನಲ್ ಇದ್ದಾಗಿ ಶುಶ್ರೂಷಕರಿಗೆ ತುಂಬ ಒಂದು ಪ್ರಾಬ್ಲಮ್ ಇರುತ್ತೆ. ಕಾರಣ ಇಷ್ಟೇ, ರೋಗಿಗಳು ಎಲ್ಲ ರೋಗಿಗಳಿಗೆ ಅಟೆಂಡರ್ಗಳು ರೋಗಿಗಳ ತನ್ನ ಜೀವ ಉಳಿಸ್ಕೊಳ್ಬೇಕೆಂಬುದು ಮುಖ್ಯ ಕಾರಣ. ಜೀವ ಉಳಿಸೋರು ಯಾರಲ್ಲಿ? ಶುಶ್ರೂಷಕರು. ನಾ ಜೀವ ಉಳಿಸೋ ಸಂದರ್ಭದಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆದಾಗ ಕಾರಣ ಯಾರಾಗ್ತಾರೆ? ಶುಶ್ರೂಷಕರೇ ಕಾರಣ ಮಾಡ್ತಾರೆ. ಇವರು ಯಾರೋ ರೋಗಿಗಳ ಅಟೆಂಡರ್, ನೀವೇನು ಏನೋ ಮಾಡಿದ್ರಿ ಅಂತೇಳಿ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಏನೂ ಇಲ್ಲ, ಪೇಷಂಟ್ ಬರುವಾಗ ಯಾವುದೇ ರೀತಿಯ ಉಸಿರಾಟ ಇರೋದಿಲ್ಲ, ಹೃದಯ ಬಡಿತ ಇರೋದಿಲ್ಲ, ಅವರ ಕಣ್ಣಿನ ಪ್ಯೂಪಲ್ಸ್ ಎಲ್ಲ ಡೈಲೇಟ್ ಆಗಿರುತ್ತೆ, ಬರುವಾಗ ಬ್ರಾಡ್ ಡೆಡ್ ಆಗಿ ಬಂದಿರುತ್ತೆ. ನಮ್ಮ ಶುಶ್ರೂಷ ಸೇವೆ ಏನಂದ್ರೆ ನಾವು ಮೊದಲನೇ ಬಾರಿಗೆ ವೈದ್ಯರಿಗೆ ಇನ್ಫಾರ್ಮ್ ಮಾಡ್ತೇವೆ, ವೈದ್ಯರ ಬರುವಷ್ಟರೊಳಗೆ ಏನೆಲ್ಲ ಮಾಡಬೇಕು, ಅವರ ನಾಡಿ ಮಿಡಿತ ನೋಡಬೇಕು, ಬಿ ಪಿ ನೋಡಬೇಕು, ಆಮೇಲೆ ಅವರಿಗೆ ಹೃದಯದ ಉಸಿರಾಟ ಇದೆಯಾ ಎಲ್ಲ ನೋಡಬೇಕು. ಆ ಟೈಮಲ್ಲಿ ಏನೆಲ್ಲ ಕೆಲಸ ಮಾಡಬೇಕು, ನಾವು ಏನು ಮಾಡ್ತೀವಿ, ಸಿ ಪಿ ಆರ್ ಅಂತ ಕೊಡ್ತೀವಿ. ಸಿ ಪಿ ಆರ್ ಅಂದರೆ ಕಾರ್ಡಿಯೋಪಲ್ಮರಿ ರೀ ಅಸಿಸ್ಟೆನ್ಸ್ ಅಂತ ಕೊಡ್ತೀವಿ. ನಾವು ಇದನ್ನು ಒತ್ತುತ್ತಾ ಇರ್ತೀವಿ, ಯಾಕಂದರೆ ಏನಾದರೂ ಮಾಡಿ ಪ್ರಾಣವನ್ನು ಉಳಿಸಬೇಕು ಅಂತೇಳಿ. ಕೆಲವರು ಸುಮಾರು ಜನ ನನ್ನ ಸರ್ವಿಸಲ್ಲೇ ಸುಮಾರು ಜನ ಬದುಕಿದ್ದಾರೆ. ಹಾಗೆ ಕೆಲವೊಮ್ಮೆ ಏನಾಗ್ತದೆ, ಕೆಲವು ರೋಗಿಗಳು ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿರ್ತಾರೆ. ಆ ಸಮಯದಲ್ಲಿ ರೋಗಿ ಅಟೆಂಡರ್ ಹೇಳ್ತಾರೆ, ನೀವು ರೋಗಿಯ ಎದೆಯ ಮೇಲೆ ಕೂತ್ಕೊಂಡು ಒತ್ತಿಸಿ ಅವರ ಜೀವವನ್ನು ತೆಗಲಿಕ್ಕೆ ನೀವೇ ಕಾರಣರಾಗಿದ್ದರೆ. ಇಂಥ ಸುಮಾರು ಕಡೆಯಲ್ಲೆಲ್ಲ ಆಗ್ತಾ ಇರುತ್ತೆ. ಇಂಥ ಸಮಯದಲ್ಲಿ ನಮಗೆ ತುಂಬ ಸವಾಲು ಎದುರಾಗ್ತದೆ. ಉತ್ತರ ಕೊಡಬೇಕು ಅವರಿಗೆ, ಆಗಲ್ಲ ಅಂತ ಈಗೆಲ್ಲ ಹೇಳಬೇಕು. ಇಂಥ ಅದೇ ಕರ್ತವ್ಯ ಸಮಯದ ಎದುರಾಗುವಂಥದ್ದು. ಇದಲ್ಲದೆ ಹಲವಾರು ವಿಷಯದಲ್ಲಿಯೂ ತೊಂದರೆಗಳು ಎದುರಾಗುವ ಕಾರಣ ಇದೆ.
1: ಸರ್, ಹಾಗಿದ್ರೆ ಈಗ ಪ್ರಸ್ತುತವಾಗಿ ಈ ಶುಶ್ರೂಷಕ ವೃತ್ತಿಗೆ ಸೇರಬೇಕು ಅಂತ ಅನ್ಕೊಂಡಿರೋ ಯುವ ಪೀಳಿಗೆ ಆಗಿರ್ಬೋದು ಸರ್, ಅಥವಾ ಪ್ರಸ್ತುತವಾಗಿ ಶುಶ್ರೂಷಕರಾಗಿ ಕೆಲಸ ಮಾಡ್ತಿರೋಂಥ ಯುವ ಶುಶ್ರೂಷಕರಿಗೆ ಸರ್, ತಮ್ಮ ಒಂದು ಅನುಭವದ ಪ್ರಕಾರ ಏನಂತ ಸಲಹೆ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಶುಶ್ರೂಷ ಸೇವೆ ಒಂದು ಕೇವಲ ಒಂದು ಕೆಲಸ ಅಲ್ಲ, ಅದೊಂದು ಸೇವೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಅದು ಯಾವ ರೀತಿಯ ಸೇವೆ ಅಂದರೆ, ಶುಶ್ರೂಷಕರು ಮಾನವೀಯತೆಯ ಸೇವೆಯಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಶುಶ್ರೂಷಕರಿಗೆ ನಾನು ಹೇಳುದು, ನಾವು ಮಾನವೀಯತೆಯಾಗಿ ತಾಳ್ಮೆಯಲ್ಲಿ ಪ್ರೀತಿಯಲ್ಲಿ ಪೇಷಂಟನ್ನು ನಾವು ರೋಗಿಗಳನ್ನು ಗುಣಮುಖವಾಗಲಿಕ್ಕೆ ನಮ್ಮ ಹತ್ರ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ನಾವು ಅವರಿಗೆ ನಾವು ಧಾರೆ ಮಾಡಬೇಕು, ಸೇವೆಯನ್ನು ಮಾಡಬೇಕೆಂಬುದನ್ನು ನಾನು ಹೇಳ್ತಾ ಇದ್ದೇನೆ. ಕೇವಲ ಈಗ ವಿದ್ಯಾಭ್ಯಾಸದ ನಂತರ ಕೇವಲ ವಿದೇಶಕ್ಕೆ ಹಾರಿ ಹೋಗಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು, ಅಲ್ಲೇ ಜೀವನ ಮಾಡಬೇಕು ಅಂತಕ್ಕಿಂತ ನಮ್ಮ ದೇಶದಲ್ಲಿಯೂ ಹಲವಾರು ರೋಗಿಗಳಿಗೆ ಸೇವೆಯನ್ನು ಮಾಡೋದು ಉತ್ತಮ. ಮತ್ತು ಪೇಷಂಟನ್ನು ನಮ್ಮ ಕುಟುಂಬದವರೇ, ಈಗ ನಮ್ಮ ತಂದೆ ತಾಯಿಗಳಿಗಾದರೆ ನಾವು ಸೇವೆ ಮಾಡೋದಿಲ್ವಾ? ಹಾಗೆ ಆದರೆ ಆ್ಯಕ್ಚುಲಿ ಇನ್ನೊಂದು ಹೇಳೋದಂದ್ರೆ, ನಮ್ಮ ತಂದೆ ತಾಯಿಗಳು ಸೇವೆ ಮಾಡೋದಕ್ಕಿಂತ ರೋಗಿಗಳಿಗೆ ನಮ್ಮ ಶುಶ್ರೂಷಕರು ಜಾಸ್ತಿ ಸೇವೆ ಮಾಡ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳಬೇಕಂತ ಇಷ್ಟಪಡ್ತೇನೆ.

0: ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಯುವ ಶುಶ್ರೂಷಕರೇ ಹೇಳುವಂಥ ಮಾತು. ಉತ್ತಮವಾದ ಸೇವೆ ತಾಳ್ಮೆಯಿಂದ, ಸಹನೆಯಿಂದ, ಪ್ರೀತಿಯಿಂದ, ಹಾಗೂ ರೋಗಿಗಳಿಗೆ ಯಾವುದೇ ರೀತಿಯ ಆರ್ಥಿಕ ಬರ್ಡನ್ ಆಗದಿದ್ದಾಗೆ ನಾವು ಅವರಿಗೆ ಸೇವೆ ಕೊಡುವುದು ಉತ್ತಮ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ಇಂದಿನ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ಕುರಿತು ಅದರ ಒಟ್ಟಾರೆ ಒಂದು ಸಮಗ್ರ ಮಾಹಿತಿಯನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಳ್ತಾ ಬಂದರೆ ಸರ್. ಸರ್, ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾ ಇರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗಾಗಿರ್ಬೋದು, ಈ ಶುಶ್ರೂಷಕರ ದಿನಾಚರಣೆ ಅಂಗವಾಗಿ ಏನು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಮತ್ತೊಮ್ಮೆ ಜನಧ್ವನಿ ಕೇಳುಗರಿಗೆ ಅಂತಾರಾಷ್ಟ್ರೀಯ ಶುಶ್ರೂಷಕರ ಶುಭಾಶಯಗಳನ್ನು ಹೇಳ್ತಾ, ಶುಶ್ರೂಷಕರು ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬು, ದಯಮಾಡಿ ನೀವೆಲ್ಲರೂ ಶುಶ್ರೂಷಕರಿಂದ ತುಂಬ ಗೌರವದಿಂದ ನೋಡಬೇಕು, ಶುಶ್ರೂಷಕರ ಕೆಲಸಕ್ಕೆ ಸಹಕಾರ ಮಾಡಬೇಕು. ನಿಮ್ಮ ಸಣ್ಣ ಮೆಚ್ಚುಗೆಯ ಮಾತು ಅವರ ಹೆಚ್ಚಿನ ಕೆಲಸಕ್ಕೆ ಸ್ಫೂರ್ತಿಯಾಗತ್ತೆ ಅಂತ ನಾನು ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
1: ಬಹಳ ಸಂತೋಷ ಸರ್, ಇಂದಿನ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಹಾಗೆಯೇ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಹಾಗೆಯೇ ಈ ಶುಶ್ರೂಷಕ ಪದ್ಧತಿಯಲ್ಲಿ ಆಧುನಿಕವಾಗಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ತಂದಂಥ ವಿಶೇಷ ಕೊಡುಗೆಗಳಾಗಿರ್ಬೋದು, ಅವರ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರಸ್ತುತ ಶುಶ್ರೂಷಕ ವೃತ್ತಿಗೆ ಸೇರಬೇಕಾದಲ್ಲಿ ಇರಬೇಕಾದಂಥ ಶೈಕ್ಷಣಿಕ ಅರ್ಹತೆಗಳು, ಹಾಗೆಯೇ ಶುಶ್ರೂಷಕನಿಗೆ ಕರ್ತವ್ಯದ ಸಮಯದಲ್ಲಿ ಎದುರಾಗಂಥ ಸವಾಲುಗಳಿಗಾಗಿರ್ಬೋದು, ಆ ಸವಾಲುಗಳನ್ನು ಯಾವ ರೀತಿಯೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದು ಕುರಿತು, ಹಾಗೆಯೇ ಸಮುದಾಯದ ಜನರು ಶುಶ್ರೂಷಕರನ್ನು ಯಾವ ರೀತಿಯೆಲ್ಲ ಕಾಣಬೇಕು ಅನ್ನೋದು ಕುರಿತು ಭಾಳಷ್ಟು ಸ್ಫೂರ್ತಿದಾಯಕ ಹಾಗೂ ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಕೇಳುಗರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬುರುದಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದವರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನ ಅಥವಾ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ. ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಯಶರಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕ ಅಧಿಕಾರಿ ಅಥವಾ ನರ್ಸಿಂಗ್ ಆಫೀಸರ್ ಆದಂಥ ಶ್ರೀಯುತ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರು. ಇದಾಗಿತ್ತು ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ಸಂಪೂರ್ಣ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನದ ಆಚರಣೆ ಹಿನ್ನೆಲೆ ಗುರಿ ಉದ್ದೇಶ ಹಾಗೂ ಪ್ರಾಮುಖ್ಯತೆಯನ್ನು ಕುರಿತು ಹೆಚ್ಡಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕ ಅಧಿಕಾರಿಗಳಾದ ಶ್ರೀ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ರಮೇಶ್, ಕೃಷ್ಣ ಹಾಗೂ ಸ್ಫೂರ್ತಿರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ, ಸುಖ ಸಮೃದ್ಧಿ ಹಾಗೂ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸಾರ ಮಾಡುತ್ತಿದ್ದೇವೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ರವರು. ಡಾಕ್ಟರ್ ರಾಜುರವರು ವಾಕ್ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಸ್ವತಂತ್ರ ಭಾರತದ ಮೊದಲ ವಿದೇಶಿ ಮಹಿಳಾ ರಾಯಭಾರಿಯಾದರು. ಹಾಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ವಿಜಯಲಕ್ಷ್ಮಿ ಪಂಡಿತ್ ಅವರು ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ್ತಿ, ರಾಜತಾಂತ್ರಿಕ ಮತ್ತು ರಾಜಕಾರಣಿ. ಜವಾಹರಲಾಲ್ ನೆಹರು ಅವರ ಸಹೋದರಿಯಾದ ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದರು. ವಿಶ್ವದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೋವಿಯತ್ ಒಕ್ಕೂಟದ ಅಮೆರಿಕ ಮತ್ತು ಐರ್ಲೆಂಡ್ನಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು ಅಹಮದಾಬಾದ್ನಲ್ಲಿ ಜನಿಸತೊಡಗಿದರು. ಇವರ ಮೊದಲ ಹೆಸರು ಸ್ವರೂಪ್ ಕುಮಾರಿ ನೆಹರು. ತಂದೆ ಮೋತಿಲಾಲ್ ನೆಹರು ಪ್ರಸಿದ್ಧ ವಕೀಲರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಹಲವಾರು ಬಾರಿ ಇವರು ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ಭಾರತದ ಪ್ರಥಮ ಮಹಿಳಾ ಮಂತ್ರಿಯಾಗಿ, ಅಂದರೆ ಸ್ಥಳೀಯ ಸ್ವಯಂ ಆಡಳಿತ ಮತ್ತು ಸಾರ್ವಜನಿಕ ಆರೋಗ್ಯ ಮಂತ್ರಿಯಾಗಿ ಸೇವೆಯನ್ನು ಕಾರ್ಯವನ್ನು ನಿರ್ವಹಿಸಿದರು. 1953-1954 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 8ನೇ ಅಧ್ಯಕ್ಷರಾಗಿ ಐತಿಹಾಸಿಕವಾಗಿ ಸೇವೆಯನ್ನು ಸಲ್ಲಿಸಿದರು. ಭಾರತದ 6ನೇ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು. 1990 ಡಿಸೆಂಬರ್ 1 ಡೆಹರಾಡೂನ್ನಲ್ಲಿ ಇವರು ನಿಧನವನ್ನು ಹೊಂದಿದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ವಿಶ್ವ ದಾದಿಯರ ದಿನ. ಮೇ 12 ದಾದಿಯರ ದಿನ ಎಂದು ಕರೆಯಲು ಒಂದು ಕಾರಣವಿದೆ. ಅದೇನೆಂದರೆ ಈಗಿನ ಆಧುನಿಕ ನರ್ಸಿಂಗ್ ವ್ಯವಸ್ಥೆಯ ಸಂಸ್ಥಾಪನೆಯ ಗುರುವಾರಿ ಫ್ಲಾರೆನ್ಸ್ ನೈಟಿಗೇಲ್ ಹುಟ್ಟಿದ ದಿನ ಇದು. ನಮ್ಮ ಸಮಾಜದಲ್ಲಿ ವೈದ್ಯರು ಮತ್ತು ದಾದಿಯರು ಮಾಡುವ ಕೆಲಸಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಏಕೆಂದರೆ ಜನರ ಜೀವ ರಕ್ಷಣೆ ಮಾಡುವ ಕೆಲಸವನ್ನು ಅವರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದಾರೆ. ಒಬ್ಬ ಬೀದಿ ಭಿಕ್ಷುಕನಿಗೆ ಕಾಯಿಲೆ ಬಂದರೂ ವೈದ್ಯಕೀಯವಾಗಿ ಆರೈಕೆ ಮಾಡಲು ದಾದಿಯರು ಬೇಕು. ಒಬ್ಬ ಮಂತ್ರಿಗೆ ಕಾಯಿಲೆ ಬಂದಾಗಲೂ ದಾದಿಯರು ಬೇಕೇ ಬೇಕು. ಈಗಿನ ಕೊರೋನಾ ಸಂದರ್ಭದಲ್ಲಿ ಸ್ವಂತ ಕುಟುಂಬವನ್ನು ಲೆಕ್ಕಿಸದೆ ಸಮಾಜದ ಆರೋಗ್ಯ ದೃಷ್ಟಿಯಿಂದ ಅವರು ಮಾಡುತ್ತಿರುವ ಸೇವೆಗೆ ಪ್ರತಿಯೊಬ್ಬರು ತಲೆಬಾಗಲೇಬೇಕು. ಹಾಗಾಗಿ ಇಂದು ಮೇ 12 ಅಂತಾರಾಷ್ಟ್ರೀಯ ದಾದಿಯರ ದಿನ ಎಂದು ಪ್ರಖ್ಯಾತವಾಗಿದೆ.

0: ಅಂತಾರಾಷ್ಟ್ರೀಯ ದಾದಿಯರ ದಿನ ಎಲ್ಲರ ದೃಷ್ಟಿಯಲ್ಲಿ ಒಂದು ಮನ್ನಣೆ ಪಡೆಯಬೇಕು. ದಾದಿಯರ ನಿಜವಾದ ಅರ್ಹತೆ ಪ್ರತಿಯೊಬ್ಬರಿಗೂ ತಿಳಿಯಬೇಕು ಎನ್ನುವ ಕಾರಣದಿಂದ ವಿಶ್ವ ಆರೋಗ್ಯ ಸಂಸ್ಥೆ 100 ಪಾಲುದಾರರನ್ನ ಸೇರಿಸಿಕೊಂಡಿದೆ. ಈ ಹಿಂದೆ ಕೂಡ ದಾದಿಯರು ಮಾಡುವ ಕೆಲಸವನ್ನ ಮತ್ತು ರೋಗಿಷ್ಠ ಜನರ ಸೇವೆಯನ್ನ ಯಾರೂ ಸಹ ಮರೆಯುವಂತಿಲ್ಲ. ಅದೇ ರೀತಿ ಈಗಲೂ ಕೂಡ ಜನರ ಜೀವ ಉಳಿಸಲು ಅವರು ಕೊಡುತ್ತಿರುವ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಮತ್ತು ಆರೈಕೆಯನ್ನ ನಾವೆಲ್ಲರೂ ಗೌರವಿಸಲೇಬೇಕು. ಇದರ ಉದ್ದೇಶ ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರು ಅಂದರೆ ನರ್ಸ್ಗಳು ಸಲ್ಲಿಸುವ ನಿಸ್ವಾರ್ಥ ಸೇವೆ, ತ್ಯಾಗ ಮತ್ತು ಅಮೂಲ್ಯವಾದ ಕೊಡುಗೆಯನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಆಧುನಿಕ ನರ್ಸಿಂಗ್ನ ಜನನಿ ಎಂದು ಕರೆಯಲ್ಪಡುವ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ರೋಗಿಗಳ ಯೋಗಕ್ಷೇಮ, ಸುರಕ್ಷತೆ ಮತ್ತು ಚೇತರಿಕೆಯಲ್ಲಿ ದಾದಿಯರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಅದರಲ್ಲೂ COVID-19 ಸಂದರ್ಭದಲ್ಲಿ ದಾದಿಯರು ತೋರಿದ ಸೇವೆ ಸ್ಮರಣೀಯವಾಗಿದೆ. ದಾದಿಯರ ಸೇವೆಯನ್ನು ಉದಾತ್ತ ಕೆಲಸವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವರಿಗೆ ಸಮಾಜದಲ್ಲಿ ಗೌರವಯುತವಾದ ಸ್ಥಾನವನ್ನು ನೀಡಲಾಗಿದೆ. ಆದ್ದರಿಂದ ಪ್ರತಿ ವರ್ಷ May 12 ಅಂತಾರಾಷ್ಟ್ರೀಯ ದಾದಿಯರ ದಿನವೆಂದು ಆಚರಿಸಲಾಗುತ್ತದೆ. ಅದೇನೇ ಇರಲಿ, ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ವೈದ್ಯರು ಮತ್ತು ದಾದಿಯರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಎಲ್ಲಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅಪಾಯ ಕಟ್ಟಿಟ್ಟ ಬುದ್ಧಿ, ನಂಬಿಕೆ, ಗೌರವ, ಆದರ್ಶ, ಪ್ರೀತಿ, ವಿಶ್ವಾಸಗಳೆಲ್ಲ ಕಳೆದು ಹೋಗಿ ಎಲ್ಲವೂ ವ್ಯವಹಾರಿಕವಾಗಿರುವ ಈ ಕಾಲಘಟ್ಟದಲ್ಲಿಯೂ ಪ್ರಾಮಾಣಿಕವಾಗಿ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡುವ ಎಲ್ಲ ದಾದಿಯರಿಗೂ ಈ ದಾದಿಯರ ದಿನದಂದು ತುಂಬು ಹೃದಯದ ಶುಭ ಹಾರೈಸೋಣ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರದಾಳದಲ್ಲೂ ಡೇಟಾ ಸೆಂಟರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರದಾಳದಲ್ಲಿ ಡೇಟಾ ಸೆಂಟರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆವಿಷ್ಕಾರ ಮತ್ತು ತಂತ್ರಜ್ಞಾನದಲ್ಲಿ ನಮಗಿಂತ ಸದಾ ಒಂದು ಹೆಜ್ಜೆ ಮುಂದಿರುವ ಡ್ರಾಗನ್ ದೇಶ ಎನಿಸಿಕೊಂಡಿರುವ ಚೀನಾ ಇದೀಗ ಸಾಗರದಾಳದಲ್ಲಿ ಪವನ ವಿದ್ಯುತ್ನಿಂದ ಕಾರ್ಯನಿರ್ವಹಿಸುವ ಇಂಟರ್ನೆಟ್ ಡೇಟಾ ಸೆಂಟರ್ ಆರಂಭಿಸಿದೆ. ವಿಶ್ವದ ಅಗ್ರಗಣ್ಯ ತಂತ್ರಜ್ಞಾನ ದೈತ್ಯ ಸಂಸ್ಥೆಗಳು ತಮ್ಮ ಭಾರಿ ಡೇಟಾ ಸೆಂಟರ್ಗಳಿಗೆ ಅಗತ್ಯವಿರುವ ಪರ್ಯಾಯ ಶಕ್ತಿಗೆ ತೀವ್ರವಾಗಿ ಹುಡುಕಾಟ ನಡೆಸಿವೆ. ಸಂಶೋಧನೆ ನಡೆಸಿರುವ ಕಾಲಘಟ್ಟದಲ್ಲಿ ಚೀನಾದ ಕಂಪನಿಯು ವಿಶ್ವವೇ ಕಣ್ಣರಳಿಸಿ ನೋಡುವಂತಹ ಪರಿಹಾರವನ್ನು ಅನ್ವೇಷಿಸಿದೆ. ಚೀನಾದ ಹೈಕ್ಲೈಡ್ ಕಂಪನಿಯು ಶ್ಲಾಘೈ ಕರಾವಳಿಯ ಬಳಿ 2.3 ಮೆಗಾವಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರದ ಮೊದಲ ಹಂತವನ್ನು ಆರಂಭಗೊಳಿಸಿದೆ. ಇದು ವಿಶ್ವದಲ್ಲಿ ಮೊದಲನೆಯದು ಎಂದು ಹೇಳಿಕೊಂಡಿದೆ. ನ್ಯೂ ಅಟ್ಲಾಸ್ ಎಂಬ ಚೀನಾ ಮಾಧ್ಯಮದ ವರದಿ ಪ್ರಕಾರ ಡೇಟಾ ಸೆಂಟರ್ಗೆ ಬೇಕಾಗುವ ವಿದ್ಯುಚ್ಛಕ್ತಿಯ ಶೇಕಡ 95% ಸಮುದ್ರದ ಹೊರಭಾಗದಲ್ಲಿ ತಯಾರಾಗುವ ಪವನ ವಿದ್ಯುತ್ನಿಂದ ಪೂರೈಕೆಯಾಗುತ್ತದೆ. ಅಲ್ಲದೆ ಈ ವ್ಯವಸ್ಥೆಯನ್ನು ತಂಪಾಗಿ ಇಡಲು ಶೀತಲ ಸಮುದ್ರ ಪ್ರವಾಹವನ್ನು ಬಳಸಲಾಗುತ್ತದೆ. ಭೂಮಿಯ ಮೇಲಿನ ಡೇಟಾ ಸೆಂಟರ್ಗಳೊಂದಿಗೆ ಹೋಲಿಸಿದರೆ ಇಲ್ಲಿ ಬಳಕೆಯಾಗುವ ಒಟ್ಟು ವಿದ್ಯುತ್ನಲ್ಲಿ ಸುಮಾರು ಶೇಕಡ 25% ಕಡಿಮೆಗೊಳಿಸುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಚೀನಾದ ಸಾಗರದಾಳದ ಮೊದಲ ವಾಣಿಜ್ಯ ಡೇಟಾ ಸೆಂಟರ್ನ ಒಂದು ಘಟಕ ಪೂರ್ಣಗೊಂಡ ಬಳಿಕ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ತನ್ನ ವೆಬ್ಸೈಟ್ನಲ್ಲಿ ನೀಡಿರುವ ವರದಿ ಪ್ರಕಾರ ಕರಾವಳಿಯ ತೀರವಾದ ಹೈನಾನ್ನಲ್ಲಿ 114 ಅಡಿ ಆಳದಲ್ಲಿ ಈ ಯೋಜನೆ ಆರಂಭಗೊಂಡಿದೆ. ಇದು ಜಲಾಂತರಗಾಮಿ ಸರ್ವರ್ ರ್ಯಾಂಕ್ಗಳ ಸರಣಿಯಾಗಿದೆ. ಪ್ರತಿ ಕ್ಯಾಬಿನ್ ಪಾಡ್ನಲ್ಲಿ ಒಂದೇ ಸಮಯದಲ್ಲಿ 400-500 ಸರ್ವರ್ಗಳನ್ನು ಇರುವಷ್ಟು ದೈತ್ಯ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸತೊಡಗಿದೆ. ಈ ಕ್ಯಾಬಿನ್ಗಳನ್ನು ಸರಪಳಿಯಂತೆ ಜೋಡಿಸಿದರೆ ಡೇಟಾ ಸೆಂಟರ್ ರೂಪುಗೊಳ್ಳುತ್ತದೆ. ಇದನ್ನು ಸಮುದ್ರದ ಅಡಿಯ ದೂರ ಸಂಪರ್ಕ ಕೇಬಲ್ ಮೂಲಕ ಚೀನಾದ ಭೂಭಾಗಕ್ಕೆ ಸಂಪರ್ಕಿಸಲಾಗಿದೆ. ಚೀನಾದ ಈಸ್ಟರ್ನ್ ಡೇಟಾ ವೆಸ್ಟರ್ನ್ ಕಂಪ್ಯೂಟಿಂಗ್ ತಂತ್ರಜ್ಞಾನ ಈ ಯೋಜನೆಯಲ್ಲಿ ಸ್ಥಳೀಯ ಸರ್ಕಾರವು ಈ ಡೇಟಾ ಸೆಂಟರ್ನನ್ನು ಮತ್ತಷ್ಟು ಕ್ಯಾಬಿನ್ಗಳಿಗೆ ವಿಸ್ತರಿಸಲು ಉದ್ದೇಶಿಸಿದೆ. ಡೇಟಾ ಸೆಂಟರ್ಗಳ ಕಾರ್ಯನಿರ್ವಹಣೆಯನ್ನು ನೋಡುವುದಾದರೆ ಸರ್ವರ್ ಡೇಟಾ

ಕೇಂದ್ರಗಳು ಕಾರ್ಯನಿರ್ವಹಿಸಲು ತಂಪಿನ ವಾತಾವರಣದ ಅಗತ್ಯವಿರುತ್ತದೆ. ದೊಡ್ಡ ಕೇಂದ್ರಗಳು ದಿನಕ್ಕೆ ಅಂದಾಜು 5 ಮಿಲಿಯನ್ ಗ್ಯಾಲನ್ ನೀರನ್ನು ಬಳಸುತ್ತವೆ. ಇದು 10,000 ರಿಂದ 50,000 ಜನವಸತಿ ಪ್ರದೇಶದ ದೈನಂದಿನ ಬಳಕೆಯಷ್ಟು ಎಂದು ಅಂದಾಜಿಸಲಾಗಿದೆ. ಅಮೆರಿಕದ ಟೆಕಸ್ ಅಬಿಲಿನ್ನಲ್ಲಿ ಇರುವ ಓಪನ್ ಎಐ ಮತ್ತು ಒರಕಲ್ ಸಂಸ್ಥೆಗಳ ಸ್ಟಾರ್ಗೇಟ್ ಎಐ ಡೇಟಾ ಕೇಂದ್ರವು ಈ ನೀರಿನ ಬಳಕೆಯನ್ನು ಕಡಿಮೆ ಮಾಡಲು ಮುಚ್ಚಿದ ಚಕ್ರ ವ್ಯವಸ್ಥೆಯನ್ನು ಬಳಸಲು ಆಯೋಜಿಸಿದೆ. ಈ ವ್ಯವಸ್ಥೆ ಆರಂಭಿಕವಾಗಿ ಬಳಸುವ 1 ಮಿಲಿಯನ್ ಗ್ಯಾಲನ್ ನೀರನ್ನು ಮರುಬಳಕೆ ಮಾಡುತ್ತದೆ ಮತ್ತು 1 ವರ್ಷಕ್ಕೆ 12,000 ಗ್ಯಾಲನ್ ನೀರನ್ನು ಮಾತ್ರ ಹೆಚ್ಚುವರಿಯಾಗಿ ಸೇರಿಸುವ ಅಗತ್ಯವಿರುತ್ತದೆ ಎಂದು ಒರಕಲ್ನ ಕ್ಲೇ ಮ್ಯಾಗೋಯರ್ಕ್ ರವರು ಲಾಸ್ ವೆಗಸ್ನಲ್ಲಿ ನಡೆದ ಕ್ಲೌಡ್ ವರ್ಲ್ಡ್ ಸಮಾರಂಭದಲ್ಲಿ ತಿಳಿಸಿದ್ದಾರೆ. ಇಷ್ಟೊಂದು ಬೇಡಿಕೆ ಇರುವ ಡೇಟಾ ಸೆಂಟರ್ನ ತಂಪು ವಾತಾವರಣದ ವ್ಯವಸ್ಥೆಗೆ ಚೀನಾದ ಈ ಹೊಸ ತಂತ್ರಜ್ಞಾನ ಡೇಟಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಆವಿಷ್ಕಾರ ಎಂಬಂತಾಗಿದೆ. ಏಕೆಂದರೆ ಸಾಮಾನ್ಯವಾಗಿ ವಿಶ್ವದ ಒಟ್ಟು ವಿದ್ಯುತ್ ಬಳಕೆ 40%-50% ಈ ಡೇಟಾ ಸೆಂಟರ್ಗಳಿಗೆ ಉಪಯೋಗವಾಗುತ್ತದೆ, ಪೂರೈಕೆಯಾಗುತ್ತದೆ. ತಂಪಿನ ವಾತಾವರಣ ನೀಡಲು ಸಾಕಷ್ಟು ನೀರು ಬೇಕಾಗುತ್ತದೆ. ಇನ್ನೂ ಸಹ ತಂಪುಗೊಳಿಸುವ ವ್ಯವಸ್ಥೆಯಾಗಿ ಸಮುದ್ರದ ನೀರನ್ನು ಆಳದಲ್ಲಿ ಬಳಸುವುದರಿಂದ ಪವರ್ ಯೂಸೇಜ್ ಎಕ್ಸ್ಪೆನ್ಸಿವ್ ಪ್ರಮಾಣ ನಿರೀಕ್ಷಿತವಾಗಿ ಕಡಿಮೆಯಾಗುತ್ತದೆ. ಈ ಕೇಂದ್ರದ ನಿರ್ಮಾಣದಿಂದ ಕೇವಲ ಡೇಟಾ ಸಂಗ್ರಹ ಮಾತ್ರವಲ್ಲದೆ ಕೃತಕ ಬುದ್ಧಿಮತ್ತೆ ಕಾರ್ಯಭಾರಗಳು ಮತ್ತು ಉತ್ಪನ್ನ ಮಾದರಿ ಕಂಪ್ಯೂಟಿಂಗ್ ವ್ಯವಸ್ಥೆಗೂ ಶಕ್ತಿ ಪೂರೈಕೆಯಾಗಲಿದೆ. 5G ಜಾಲಗಳು, ಕೈಗಾರಿಕೆ ಜಾಲಬಲ, ಇಕಾಮರ್ಸ್ಗೆ ಗಣಕಯಂತ್ರಗಳು ಮೂಲ ಸೌಕರ್ಯವನ್ನು ಒದಗಿಸಲಿದೆ. ಅಂತಾರಾಷ್ಟ್ರೀಯ ಡೇಟಾ ಹರಿವಿನಲ್ಲಿ ಇದೊಂದು ಮೈಲಿಗಲ್ಲಾಗಿಸುವ ಮಹತ್ತರ ಗುರಿಯನ್ನು ಚೀನಾ ದೇಶವು ಹೊಂದಿದೆ. ಈ ಸಾಗರಾಧಾರಿತ ಡೇಟಾ ಕೇಂದ್ರವು ಪರಿಸರ ಸ್ನೇಹಿ ಹಾಗೂ ಉನ್ನತ ಕಾರ್ಯಕ್ಷಮತೆಯ ಗಣಕಯಂತ್ರ ಕ್ಲಸ್ಟರ್ ಆಗಿಯೂ ಕಾರ್ಯನಿರ್ವಹಿಸುವ ಮುನ್ಸೂಚನೆ ನೀಡಿದೆ. ಇದು ಈ ಯೋಜನೆಯ ಮೊದಲ ಭಾಗವಷ್ಟೇ. ಎರಡನೆಯ ಹಂತದಲ್ಲಿ 24 ಮೆಗಾವ್ಯಾಟ್ ಸಾಮರ್ಥ್ಯದ ಸಮುದ್ರ ದಾಳದ ಡೇಟಾ ಸೆಂಟರ್ ನಿರ್ಮಿಸುವ ಚಿಂತನೆ ಸರ್ಕಾರಕ್ಕೆ ಇರುವುದಾಗಿ ಚೀನಾ ಮಾಧ್ಯಮಗಳು ವರದಿ ಮಾಡಿವೆ. ಇದರ ಆರಂಭ ಯಾವಾಗ ಎನ್ನುವುದರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಪ್ರಕಟವಾಗಿಲ್ಲ. ವಿಶ್ವದ ಮೊದಲ ಸಮುದ್ರ ದಾಳದ ಡೇಟಾ ಸೆಂಟರ್ಗಾಗಿ ಪೆಸಿಫಿಕ್ ಸಾಗರದಲ್ಲಿ 2015ರಲ್ಲಿ ಮೈಕ್ರೋಸಾಫ್ಟ್ ಸಂಸ್ಥೆಯು ಪ್ರಾಜೆಕ್ಟ್ ನ್ಯಾಟಿಕ್ ಎಂಬ 2 ಹಂತಗಳ ಪೈಲಟ್ ಯೋಜನೆಯನ್ನು ಕಾರ್ಯಾರಂಭ ಮಾಡಿತು. ಆದರೆ ಜೂನ್ 2024ರ ವೇಳೆಗೆ ಈ ಯೋಜನೆಯನ್ನು ಕೈಬಿಡಲಾಗಿದೆ ಎಂದು ಮೈಕ್ರೋಸಾಫ್ಟ್ ಅಧಿಕೃತವಾಗಿ ಘೋಷಿಸಿತು. ನಾವು ಪ್ರಸ್ತುತ ನೀರಿನೊಳಗೆ ಡೇಟಾ ಸೆಂಟರ್ಗಳನ್ನು ನಿರ್ಮಿಸುವ ಯೋಜನೆ ಮಾಡುತ್ತಿಲ್ಲ. ಆದರೆ ಇಲ್ಲಿ ನಿರ್ಮಿಸುವ ಡೇಟಾ ಸೆಂಟರ್ಗಳ ವಿಶ್ವಾಸಾರ್ಹತೆ ಮತ್ತು ಸ್ಥಿರತೆಯ ಕುರಿತು ಹೊಸ ಸಂಶೋಧನೆಗಳು ಹುಟ್ಟು ಹಾಕಿದ್ದೇವೆ. ಉದಾಹರಣೆಗೆ ಲಿಕ್ವಿಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅನ್ವೇಷಿಸಲು, ಪರೀಕ್ಷಿಸಲು ಮತ್ತು ಮಾನ್ಯಗೊಳಿಸಲು ಪ್ರಾಜೆಕ್ಟ್ ನ್ಯಾಟಿಕ್ ಅನ್ನು ಸಂಶೋಧನಾ ವೇದಿಕೆಯಾಗಿ ಮುಂದುವರಿಸುತ್ತೇವೆ ಎಂದು ಮೈಕ್ರೋಸಾಫ್ಟ್ ವಕ್ತಾರರು ಡೇಟಾ ಸೆಂಟರ್ ಡೈನಾಮಿಕ್ಸ್ ಎಂಬ ಕೈಗಾರಿಕಾ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಈ ತಂತ್ರಜ್ಞಾನ ಇನ್ನೂ ಆರಂಭಿಕ ಹಂತದಲ್ಲಿದ್ದು ಮೊದಲುಗೊಂಡು ಸಂಪೂರ್ಣ ಪ್ರಮಾಣದ ಕಾರ್ಯಾಚರಣೆಗೆ ಹೋಗಲು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮತ್ತು ಸುಧಾರಣೆಯ ಅಗತ್ಯವಿದೆ ಎಂದು ಡೇಟಾ ಇಂಜಿನಿಯರ್ಗಳು ಒಪ್ಪಿಕೊಂಡಿದ್ದಾರೆ. ನಿರ್ವಹಣಾ ವೆಚ್ಚಗಳು ಮತ್ತು ಕಾಲಕಾಲಕ್ಕೆ ಸಮುದ್ರ ಪರಿಸರದ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆಯೂ ಸಂಶೋಧನೆ ನಡೆದಿದೆ. ಸಾಗರದಡಿ ಡೇಟಾ ಕೇಂದ್ರಗಳ ನಿರ್ಮಾಣ ಇನ್ನೂ ಆರಂಭಿಕ ಹಂತದಲ್ಲಿದೆ ಎಂದು ಚೀನಾ ಕಮ್ಯುನಿಕೇಷನ್ ಕನ್ಸ್ಟ್ರಕ್ಷನ್ ಕಂಪನಿ ಬಂದರು ಇಂಜಿನಿಯರ್ಗಳು ವಿಭಾಗದ ಅಧ್ಯಕ್ಷ ವಾಂಗ್ ಶೆಫೆಂಗ್ ಅವರು ಹೇಳಿದ್ದಾರೆ. ಒಂದು ವೇಳೆ ಈ ಯೋಜನೆ ಯಶಸ್ವಿಯಾಗಿ ಎಲ್ಲ ಸಾಫ್ಟ್ವೇರ್ ದಿಗ್ಗಜ ಕಂಪನಿಗೂ ಇದೇ ಮಾದರಿಯನ್ನು ಅನುಸರಿಸಿದರೆ ವಿಶ್ವದ ಒಟ್ಟು ವಿದ್ಯುತ್ ಬಳಕೆಯಲ್ಲಿ ಅಂದಾಜು 22.8% ಕಡಿಮೆ ಮಾಡಬಹುದು. ಜೊತೆಗೆ ಪ್ರತಿ ಬಾರಿಯೂ ಡೇಟಾ ಸೆಂಟರ್ಗಳಿಗೆ ಉಪಯೋಗಿಸುವ ತಾಜಾ ನೀರಿನ ಬಳಕೆಯ ಅಗತ್ಯವಾದ ಸವಾಲನ್ನು ಸಂಪೂರ್ಣವಾಗಿ ನಿವಾರಿಸಬಹುದು. ಹಾಗೆಯೇ ಭೂಮಿಯ ಮೇಲೆ ನಿರ್ಮಾಣವಾಗುವ ಡೇಟಾ ಸೆಂಟರ್ಗಳ ಬಳಕೆಯನ್ನು 90%-ಕ್ಕಿಂತ ಕಡಿಮೆ ಮಾಡಬಹುದಾಗಿದೆ. ಪರಿಸರದ ಮೇಲೆ ಈ ತ್ಯಾಜ್ಯ ಬೀರುವ ಪ್ರಭಾವವನ್ನು ತಗ್ಗಿಸಬಹುದು. ಮೈಕ್ರೋಸಾಫ್ಟ್ ಸಂಸ್ಥೆಯು ಸ್ವಲ್ಪ ಮಟ್ಟಿಗೆ ಪ್ರಯತ್ನಿಸಿದ ಹಿಂದೆ ಸರಿದ ಈ ಪ್ರಯೋಗ ಸಂಪೂರ್ಣ ಯಶಸ್ವಿಯಾಗುತ್ತದೆಯೇ ಎಂಬುದು ಈ ಕುತೂಹಲಕಾರಿ ಪ್ರಶ್ನೆಯಾಗಿದೆ. ಕೇಳುವರೆ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ದಾಳದಲ್ಲಿ ಡೇಟಾ ಸೆಂಟರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ

0: ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೈತಾಯಿ ಚಿನ್ನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರದಾಳದಲ್ಲೂ ಡೇಟಾ ಸೆಂಟರ್ ಎಂಬ

0: ಇದರಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

0: ಕರ್ಮಗಳನ್ನು ಮಾಡುವ ಯಾವ ಜನರ ಪಾಪವು ಕ್ಷೀಣವಾಗಿರುವುದೋ ಅವರು ಸುಖ ದುಃಖಗಳೆಂಬ ದ್ವಂದ್ವಗಳ ಮೋಹದಿಂದ ಬಿಡುಗಡೆಯನ್ನು ಹೊಂದಿ ದೃಢವ್ರತರಾಗಿ ನನ್ನನ್ನು ಭಜಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಹುಟ್ಟುವಾಗಲೇ ದ್ವಂದ್ವಗಳಿಂದ ಒಳಗೊಂಡಂತಹ ವ್ಯಕ್ತಿ ಪಾರಾಗುವುದಕ್ಕೆ ಒಂದು ಮಾರ್ಗವನ್ನ ತೋರ್ತಾನೆ. ಅಂದರೆ ನಾವು ಹುಟ್ಟುವಾಗ್ಲಿಂದಲೇ ಒಂದು ದ್ವಂದ್ವಗಳಿಂದ ಕೂಡಿರ್ತೇವೆ.
1: ಲಾಭ ನಷ್ಟ ನ್ಯಾಯ ಅನ್ಯಾಯ ಪಾಪ ಕರ್ಮ ಪಾಪ ಪುಣ್ಯ ಅನ್ನುವಂಥ ಒಂದು ಭಾವನೆಗಳು ಭಾವಗಳು. ಆದರೆ ಪರಿಸ್ಥಿತಿ ಅನ್ನೋದಿದೆಯಲ್ಲ, ಅದು ನಿರಾಶೆಯಿಂದಲೇ ಕೂಡಿಲ್ಲ. ಈ ಗಾಢಾಂಧಕಾರದಲ್ಲಿಯೂ ಕೂಡ ಬೆಳಕಿನ ಒಂದು ಗತಿ ಇದ್ದೇ ಇದೆ. ಆದರೆ ನಾವು ನಮ್ಮಲ್ಲಿರುವಂತಹ ಹೀನ ಸಂಸ್ಕಾರಗಳನ್ನು ಕೆಟ್ಟ ಸಂಸ್ಕಾರಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಆಗಲೇ ಪುಣ್ಯ ಅನ್ನುವಂಥದ್ದು ವೃದ್ಧಿಯಾಗತ್ತೆ, ಮನಸ್ಸು ದೇವರ ಕಡೆಗೆ ಹೋಗುತ್ತೆ. ಒಂದು ಉದಾಹರಣೆ ಅಂತಂದರೆ, ನದಿಯ ಮೇಲೆ ತೇಲುತ್ತಿರುವಂತಹ ಒಂದು ದೋಣಿಯಲ್ಲಿ ರಂಧ್ರವಾಗಿದೆ ಅಂಥೇಳಿ ಅನ್ಕೊಳ್ಳೋಣ. ನೀರು ತುಂಬಿಕೊಳ್ತಾ ಭಾರವಾಗಿ ಅದು ಮುಳುಗ್ತಾ ಹೋಗುತ್ತೆ. ನಾವು ಮೊದಲು ಯಾವುದಾದ್ರೂ ಒಂದು ಪಾತ್ರೆಯಿಂದ ನೀರನ್ನು ಖಾಲಿ ಮಾಡುತ್ತಾ ಹೋಗಬೇಕು. ಆಗ ದೋಣಿ ಕ್ರಮೇಣ ಹಗುರವಾಗಿ ತೇಲ್ತಾ ಹೋಗುತ್ತೆ. ಅದರೊಳಗಡೆ ನೀರು ಬರುವ ವೇಗಕ್ಕಿಂತ ಬೇಗ ಬೇಗ ಆ ನೀರನ್ನ ಎತ್ತಿ ಹಾಕಿದ್ರೆ ಆ ದೋಣಿಯನ್ನ ಸುರಕ್ಷಿತವಾಗಿ ಒಂದು ದಡವನ್ನ ಮುಟ್ಟಿಸಬಹುದು. ಹಾಗೆಯೇ ನಮ್ಮ ಹೀನ ಸಂಸ್ಕಾರಗಳಿಂದ, ಕೆಟ್ಟ ನಡೆಗಳಿಂದ, ಕೆಟ್ಟ ಸ್ವಭಾವಗಳಿಂದ, ಆ ಕೆಟ್ಟ ಸ್ವಭಾವಗಳ ರಂಧ್ರಗಳಿಂದ ಈ ಲೋಕದಲ್ಲಿ ಪಾಪ ಅನ್ನೋದು ನಮ್ಮ ಕಡೆ ನುಗ್ಗುತ್ತಾ ಇದೆ. ಹಾಗೆ ನಾವು ಆ ನುಗ್ಗಿದ ಪಾಪವನ್ನ ಪುಣ್ಯ ಕರ್ಮಗಳಿಂದ ಕ್ಷೀಣ ಮಾಡಿಕೊಳ್ಬೇಕು. ಒಳ್ಳೆಯ ಕೆಲಸ ನಮ್ಮ ಮನಸ್ಸನ್ನ ಶುದ್ಧ ಮಾಡುತ್ತೆ. ಮನಸ್ಸು ಶುದ್ಧವಾದಂತೆ ಅದು ಸಾರ್ಥಕ್ಯದ ಕಡೆಗೆ ಹೊರಳುತ್ತೆ. ಸುಮ್ಮನೆ ಈಗ ಇರುವಂತಹ ಪಾಪಗಳ ಭಾರಕ್ಕೆ ಸೊರಗಿ ನಿರಾಶರಾಗಿ ಬೀಳುವುದಲ್ಲ. ಪಾಪದ ಭಾರ ಯಾರಲ್ಲಿ ಇಲ್ಲ? ಎಲ್ಲರಲ್ಲಿಯೂ ಇದೆ. ಕೆಲವರಲ್ಲಿ ಕಡಿಮೆ ಇದೆ, ಮತ್ತೆ ಕೆಲವರಲ್ಲಿ ಜಾಸ್ತಿ ಇದೆ. ಯಾರಲ್ಲಿ ಈಗ ಕಡಿಮೆ ಇದೆಯೋ ಅವರು ಕೂಡ ಹಿಂದೆ ಜಾಸ್ತಿ ಇದ್ದವರೇ. ಒಳ್ಳೆಯ ಕರ್ಮಗಳನ್ನು ಮಾಡಿ ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡವರು.

ಪ್ರತಿಯೊಂದು ಆಲೋಚನೆ ಮತ್ತು ಪ್ರತಿಯೊಂದು ಕೆಲಸವೂ ನಮ್ಮ ಜೀವನದಲ್ಲಿ ಉತ್ತಮ ಸಂಸ್ಕಾರಗಳನ್ನು ಬಿಡ್ತಾ ಹೋಗುತ್ತೆ, ಅಂದರೆ ಉತ್ತಮ ಸಂಸ್ಕಾರಗಳನ್ನು ಸೇರಿಸ್ತಾ ಹೋಗುತ್ತೆ. ಇವುಗಳ ಮೊತ್ತ ಕ್ರಮೇಣ ಹೆಚ್ಚಾಗ್ತಾ ಹೋಗುತ್ತೆ. ಹನಿಗೂಡಿದರೆ ಹಳ್ಳವಾಗುವಂತೆ. ಈಗ ಉತ್ತಮ ಕೆಲಸಗಳನ್ನು ಮಾಡುವಂಥದ್ದು, ಉತ್ತಮ ಆಲೋಚನೆಗಳನ್ನು ಮಾಡುವಂಥದ್ದು, ಇದೊಂದೇ ದಾರಿ ನಾವು ದ್ವಂದ್ವಗಳ ಮೋಹದಿಂದ ಪಾರಾಗಬೇಕು ಅಂದರೆ. ನಮಗೆಲ್ಲ ಸಿಹಿ ಅನುಭವಗಳು ಬೇಕು, ಅದೇ ಕಹಿ ಅನುಭವಗಳು ಬೇಡ ಅನ್ನುವಂಥ ಒಂದು ಭಾವನೆಯಲ್ಲಿ ನಾವು ತುಂಬಿಕೊಂಡ್ಬಿಟ್ಟಿದ್ದೇವೆ. ಆದರೆ ಈ ಸಂಸಾರಕ್ಕೆ ಬಂದ ಮೇಲೆ ಬರೀ ಸಿಹಿ ಅನುಭವವೇ ಬೇಕು ಅಂತಂದರೆ ಅದು ಹೇಗೆ ಸಿಗುತ್ತೆ? ಸಿಕ್ಕಿದ ಸಿಹಿ ಅನುಭವವನ್ನೇ ತಿಂದರೂ ಕೂಡ ಅದು ನಮ್ಮ ದೇಹಕ್ಕೆ ಕೆಲವೊಮ್ಮೆ ಕೆಟ್ಟದ್ದು. ಅದರಿಂದ ಪಾರಾಗಬೇಕು ಅಂತ ಅದಲ್ಲಾದರೂ ಕೂಡ ನಾವು ಕಹಿ ಔಷಧಿಯನ್ನು ತಿನ್ನಲೇಬೇಕು. ಹಾಗಾಗಿ ಸಾಧಕ ಕ್ರಮೇಣ ಈ ದ್ವಂದ್ವಗಳ ಕಡೆ ಮನಸ್ಸನ್ನು ಹಾಕೋದಿಲ್ಲ. ಅವನು ಹಾಕದೇ ಇದ್ರೆ ಇವು ಬರುವುದಿಲ್ಲ ಅಂತಲ್ಲ, ಇವು ಬರುತ್ತವೆ ಹೋಗುತ್ತವೆ. ಆದರೆ ಅವನು ಇದನ್ನು ಉದಾಸೀನವಾಗಿ ನೋಡ್ತಾನೆ, ಇವುಗಳ ಮೇಲೆ ಮನಸ್ಸನ್ನ ಇಡೋದಿಲ್ಲ. ನಮ್ಮ ಮಾನಸಿಕ ಶಕ್ತಿಯ ಬಹುಪಾಲು ಈ ಬೇಕು ಬೇಡ ಎಂಬ ಬಿಲದ ಮೂಲಕ ವ್ಯಯವಾಗ್ತಾ ಇದೆ. ಯಾವಾಗ ಇವುಗಳ ಕಡೆ ಅನಾಸಕ್ತರಾಗುತ್ತೇವೆಯೋ ಅಷ್ಟೊಂದು ಮಾನಸಿಕ ಶಕ್ತಿ ನಮ್ಮ ಕರಗತವಾಗುತ್ತೆ. ಅದನ್ನೆಲ್ಲ ನಾವು ದೇವರ ಕಡೆಗೆ ಹರಿಸಬಹುದು. ಈ ದ್ವಂದ್ವಗಳಿಂದ ಪಾರಾದ ಮೇಲೆಯೇ ನಾವು ಭಗವಂತನನ್ನ ದೃಢವಾಗಿ ಭಜಿಸ್ಲಿಕ್ಕೆ ಸಾಧ್ಯ. ಅದಕ್ಕಿಂತ ಮುಂಚೆ ನಾವು ಹೋಗುವುದು ಅನಿಷ್ಟವಾದ ನಿವೃತ್ತಿಗಾಗಿ, ಸುಖ ಪ್ರಾಪ್ತಿಗಾಗಿ. ಏನೋ ಕೆಲವು ಸುಖವಾದ ಅನುಭವಗಳು ಆದಾಗ ದೇವರು ನಮಗೆ ಒಳ್ಳೆಯದನ್ನ ಮಾಡಿದಾನೆ, ಅವನನ್ನ ಹೊಗಳಿ ಕೆಲವು ಕಾಲದ ಮೇಲೆ ಬಂದ ಸುಖದ ಅನುಭವದಲ್ಲಿ ತಲ್ಲೀನರಾಗ್ತೇವೆ. ನಂತರ ದೇವರನ್ನ ಮರೆತು ಬಿಡ್ತೇವೆ. ಆದರೆ ಪುನಃ ಆ ದೇವರು ನಮಗೆ ನೆನಪಿಗೆ ಬರುವಂಥದ್ದು ಜೀವನದಲ್ಲಿ ದುಃಖದ ಸಿಡಿಲು ಬಡಿದಾಗ್ಲೆ. ಆಗ ಗೊಣಗಾಡುತ್ತಾ, ಯಾತಕ್ಕೆ ಇವುಗಳನ್ನೆಲ್ಲ ಕೊಟ್ಟೆ, ದಯವಿಟ್ಟು ಇವುಗಳನ್ನೆಲ್ಲ ನಿವಾರಿಸು ಅಂಥೇಳಿ ಬೇಡ್ತೇವೆ. ಮುಂಚೆ ಅವನು ಯಾವುದೋ ಒಂದು ಲೌಕಿಕ ಉದ್ದೇಶದಿಂದ ಹೋಗ್ತಾನೆ, ಅದು ಕೂಡ ಪ್ರತಿದಿನ ಹೋಗೋದಿಲ್ಲ, ಅವಶ್ಯಕತೆ ಬಿದ್ದಾಗ ಹೋಗ್ತಾನೆ. ಅವನಿಗೆ ದೇವರ ಮೇಲೆ ಇರುವಂತಹ ಭಕ್ತಿಗೆ ಅಮಾವಾಸ್ಯೆ ಮತ್ತು ಪೂರ್ಣಿಮೆಗಳಿವೆ. ಕೆಲವು ವೇಳೆ ಅದು ಕ್ಷಯಿಸುತ್ತಾ ಹೋಗುತ್ತೆ, ಕೊನೆಗೆ ಅಮಾವಾಸ್ಯೆಯನ್ನ ಮುಟ್ಟುತ್ತೆ. ಆದರೆ ದೃಢವ್ರತಿ ಯಾರು ಅಂತಂದ್ರೆ ಇಂತಹ ಏರಿಳಿತಗಳು ವೃದ್ಧಿ ಕ್ಷಯಗಳು ಇಲ್ಲದವನು, ಅಂದರೆ ಯಾವುದೇ ದ್ವಂದ್ವ ಇಲ್ಲದವನೇ ದೃಢವ್ರತಿ ಅಂತ. ಜೀವನದಲ್ಲಿ ಎಲ್ಲವನ್ನೂ ಒಂದೇ ಸಮನಾಗಿ ಕಂಡು ಸದಾಕಾಲ ದೇವರ ಕಡೆಗೇ ಅವನ ಮನಸ್ಸನ್ನ ಇರಿಸಿಕೊಳ್ಳುವಂಥವನು. ಅವನು ಸದಾ ಭಗವಂತನನ್ನ ಭಜಿಸ್ತಾನೆ, ಪ್ರೀತಿಯಿಂದ ತುಂಬಿ ತುಳುಕಾಡುವ ಹೃದಯದಿಂದ ಭಗವಂತನನ್ನ ಚಿಂತಿಸ್ತಾನೆ. ಅವನಿಂದ ಲೌಕಿಕವಾದ ಏನನ್ನೂ ಕೂಡ ಆಶಿಸುವುದಿಲ್ಲ. ಎಂತಹ ಕಷ್ಟ ನಷ್ಟಗಳು ಬಂದರೂ ಕೂಡ ದೇವರನ್ನು ಮರೆಯದೆ ಗುಣಗಾಡದೆ ಅವನನ್ನೇ ಚಿಂತಿಸ್ತಾ ಇರ್ತಾನೆ. ಸದಾಕಾಲ ಆತನ ಧ್ಯಾನ ಮಗ್ನದಲ್ಲಿಯೇ ಇರ್ತಾನೆ ಅವನು ದೃಢವ್ರತಿ. ಹಾಗಾಗಿ ದ್ವಂದ್ವಗಳನ್ನ ಮೀರಿ ಏಕತೆಯಗೆ ಬರುವಂಥದ್ದೇ ಬದುಕಿನ ಸಾರ್ಥಕತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ಈ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.

ನಾನು ಸದಾ ಹೂವಿನಂತೆ ಅರಳುತ್ತಾ ಇರಬೇಕು ಅನ್ನೋದನ್ನ ನೆನಪು ಮಾಡ್ಕೊಳ್ತಾ ಇರಬೇಕಂತೆ. ಆಗ ನಾವು ಈ ದ್ವಂದ್ವ ಲೋಕಗಳಿಂದ ಅಥವಾ ದ್ವಂದ್ವ ಅಭಿಪ್ರಾಯಗಳಿಂದ ಮುಕ್ತರಾಗಬಹುದು. ಅಂದರೆ ಯಾವುದೂ ಇಲ್ಲಿ ಶಾಶ್ವತವಲ್ಲ, ನಾನೂ ಕೂಡ ಇಲ್ಲಿ ಬಂದು ಹೋಗುವ ಯಾತ್ರಿಕಳು ಅನ್ನುವುದನ್ನು ನಾನು ನೆನಪಿಟ್ಕೊಂಡ್ರೆ ಸದಾ ಈ ಬದುಕು ಹಸನಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅತ್ತ ಕಡೆಗೆ ನಮ್ಮ ಚಿತ್ತವನ್ನು ಸದಾ ಇರಿಸಿಕೊಳ್ಳೋಣ ಅಂತಲೇ ಹೇಳ್ತಾ ಮುದ್ದುರಾಮನ ಮತ್ತು ಕೃಷ್ಣನ ಮಾತಿಗೆ ಸದಾ ನಮ್ಮ ಹೃದಯವನ್ನು ತೆರೆದಿರಿಸಿಕೊಳ್ಳೋಣ.

ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆಯ ಉದಾಹರಣೆಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸದಾನಂದ. ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಕೆಲವು ಇಂಗ್ಲಿಷ್ ಸಂಭಾಷಣೆಯ ಉದಾಹರಣೆಗಳನ್ನು ಕೊಡ್ತೇನೆ. ಲೆಟ್ಸ್ ಲರ್ನ್ ಇಂಗ್ಲಿಷ್. ಇನ್ ದಿಸ್ ಕ್ಲಾಸ್ ಐ ವಿಲ್ ಗಿವ್ ಯು ಅ ಫ್ಯೂ ಕಾನ್ವರ್ಸೇಷನಲ್ ಪ್ರಾಕ್ಟೀಸ್ ಟು ಲರ್ನ್ ಟು ಸ್ಪೀಕ್ ಇಂಗ್ಲಿಷ್. ನೀವು ಸರಾಗವಾಗಿ ಇಂಗ್ಲಿಷನ್ನು ಮಾತಾಡಬೇಕು ಅಂತ ಆದರೆ ನೀವು ಇಂಗ್ಲಿಷನ್ನು ಅಭ್ಯಾಸ ಮಾಡಬೇಕು. ಇಂಗ್ಲಿಷ್ ಮಾತಾಡೋದು ಅಂತ ಹೇಳಿದ್ರೆ ಕನ್ನಡಕ್ಕಿಂತ ಸ್ವಲ್ಪ ಭಿನ್ನವಾಗಿ ಇರುವಂತಹ ಭಾಷೆಯನ್ನು ಕಾನ್ಶಿಯಸ್ ಆಗಿ ಅಂದರೆ ಪ್ರಜ್ಞಾಪೂರ್ವಕವಾಗಿ ಕಲಿಯೋದು ಅಂತ ಆಗುತ್ತೆ. ಈಗ ನೀವು ಸೈಕಲ್ ಕಲಿಯೋದು ಇದೆಯಲ್ಲ, ಅದು ನಡೆಯೋದನ್ನ ಕಲಿಯುವಷ್ಟು ಸಹಜವಾದಂತಹ ಕ್ರಿಯೆ ಅಲ್ಲ. ಎಲ್ಲ ಮನುಷ್ಯರು ಸಹ ಒಂದು ಹಂತ ಆದ್ಮೇಲೆ ಬಾಲ್ಯದಲ್ಲಿ ನಡೆಯೋದನ್ನ ಕಲಿತಾರೆ ಅಲ್ವಾ. ಒಂದ್ ಮಗು ಕೂತ್ಕೊಳ್ಳುತ್ತೆ, ಆಮೇಲೆ ಗೋಡೆಗೆ ಬರ್ಕೊಳ್ಳುತ್ತೆ, ನಂತರ ಯಾವ್ದಾದ್ರು ಒಂದು ಗೋಡೆ ಮತ್ತೊಂದನ್ನ ಹಿಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಕಲಿಯುತ್ತೆ. ನಿಂತ ನಂತರ ಹೆಜ್ಜೆಗಳನ್ನ ಹಾಕ್ಲಿಕ್ಕೆ ಅಂದ್ರೆ ವಾಕಿಂಗ್ ಅನ್ನ ಶುರು ಮಾಡುತ್ತೆ. ಮಗು ವಾಕಿಂಗ್ ಅನ್ನ ಶುರು ಮಾಡಿದಾಗ, ನಡೆಯೋದನ್ನ ಶುರು ಮಾಡಿದಾಗ ಅವಾಗವಾಗ ಬಿದ್ದು ಹೋಗುತ್ತೆ. ಯಾಕೆ? ಆ ಮಗುಗೆ ಬ್ಯಾಲೆನ್ಸ್ ಸಿಗುವುದಿಲ್ಲ. ಆದ್ರೆ ಪ್ರತಿ ಬಾರಿಯೂ ಕೂಡ ಮಗು ಏನ್ ಮಾಡುತ್ತೆ, ಮತ್ತೆ ನಿಂತ್ಕೊಳ್ಳುತ್ತೆ, ಮತ್ತೆ ನಡೆಯುತ್ತೆ. ಹೀಗೆ ಒಂದು 6 ತಿಂಗಳ ನಿರಂತರ ಪ್ರಯತ್ನದ ನಂತರ ಮಗು ಏನಾಗತ್ತೆ, ನಡೆದಾಡೋದನ್ನ ಕಲಿಯುತ್ತೆ. ಒಂದು 3 ವರ್ಷ ಆಗೋದ್ರೊಳಗಡೆ ಮಗು ಆರಾಮಾಗಿ ನಮ್ ಜೊತೆನಲ್ಲಿ ಅಂದ್ರೆ ದೊಡ್ಡವ್ರ ಜೊತೆನಲ್ಲಿ ನಡೆಯೋದನ್ನ ಅಭ್ಯಾಸ ಮಾಡಿಕೊಂಡಿರತ್ತೆ. ಅದೇ ರೀತಿನಲ್ಲಿ ನಾವು ಇಂಗ್ಲಿಷ್ ಅನ್ನು ಕೂಡ ಅಭ್ಯಾಸ ಮಾಡಿಕೊಳ್ಬೇಕು. ಈಗ 1 ವರ್ಷದ ಮಗು ನಡೆಯೋದಕ್ಕೆ ಪ್ರಯತ್ನ ಮಾಡಿದಾಗ ಬಿದ್ದು ಹೋಗುತ್ತೆ, ಹೆಜ್ಜೆ ತಪ್ಪತ್ತೆ, ಆದ್ರೆ ಅಲ್ಲಿಗೆ ಅದನ್ನ ಬಿಡೋದಿಲ್ಲ, ಪ್ರಯತ್ನ ಮಾಡುತ್ತೆ. ನಡೆಯೋದಕ್ಕೆ ಬರೋವರೆಗೂ ಕೂಡ ಅದು ತನ್ನ ಪ್ರಯತ್ನವನ್ನ

ನಿಲ್ಸೋದೇ ಇಲ್ಲ. ಇಟ್ ನೆವರ್ ಸ್ಟಾಪ್ಸ್ ಟ್ರೈಯಿಂಗ್ ಟು ವಾಕ್. ಹಾಗೆ ಇಂಗ್ಲಿಷನ್ನ ಕಲಿಬೇಕು ಅಂತಾದಾಗ ನಮ್ಮ ಪ್ರಾಕ್ಟೀಸನ್ನ ಯಾವತ್ತು ಬಿಡಬಾರ್ದು, ಆ ಲರ್ನಿಂಗನ್ನು ಯಾವತ್ತು ಬಿಡಬಾರ್ದು. ಮಗು ನಡೆಯೋದಕ್ಕೆ ನಾವು ದೊಡ್ಡವರೇನಿರ್ತೀವಿ, ಸಾಕಷ್ಟು ಬಾರಿ ಟ್ರೈನಿಂಗನ್ನು ಕೊಟ್ಟಿರ್ತೀವಿ, ತರಬೇತಿ ಕೊಟ್ಟಿರ್ತೀವಿ. ಆ ಮಗುವನ್ನು ಕೈಯನ್ನು ಹಿಡ್ಕೊಂಡು ನಾವೇ ನಡೆಸ್ತೇವೆ, ನಿಧಾನವಾಗಿ ನಡೆಸ್ತಾ ಹೋಗ್ತೇವೆ, ಅದಕ್ಕೆ ಪ್ರೋತ್ಸಾಹ ಹೇಳ್ತೇವೆ, ಕಮ್ ಹೋಗು ನಡಿ ಅಂತ ಹೇಳಿ ಬೆನ್ತಟ್ತೇವೆ, ನಗಿಸ್ತೇವೆ. ಅದೇ ರೀತಿ ಇಂಗ್ಲೀಷನ್ನು ಕಲಿಬೇಕಾದರೂ ಸಹ ನಮಗೆ ದೊಡ್ಡವರ ಸಹಾಯ ಬೇಕಾಗತ್ತೆ. ನಾನು ನಿಮಗೆ ಅಂಥದ್ದೊಂದು ಸಹಾಯವನ್ನು ಈ ತರಗತಿಗಳ ಮೂಲಕ ಕೊಡ್ತಾ ಇದ್ದೀನಿ. ನೀವು ಈ ಆಧಾರವನ್ನು, ಈ ಸಹಾಯವನ್ನು, ಈ ಜನಧ್ವನಿ ರೇಡಿಯೋ ಕೇಂದ್ರ ನಿಮಗೆ ಕೊಡ್ತಾ ಇರುವಂತಹ ಸಪೋರ್ಟ್, ಬೆಂಬಲ ಏನಿದೆಯಲ್ಲ, ಅದನ್ನು ನೀವು ಬಳಸ್ಕೊಂಡು ಒಳ್ಳೆ ಇಂಗ್ಲೀಷನ್ನು ನೀವು ಕಲ್ತ್ಕೊಳ್ಬೇಕು. ಮತ್ತು ಆ ಇಂಗ್ಲೀಷ್ನ ಮೂಲಕ ನಿಮ್ಮ ಪ್ರೊಫೆಷನಲ್ ಸಾಧ್ಯತೆಗಳನ್ನು, ಅಂದರೆ ನಿಮ್ಮ ವೃತ್ತಿ ಸಾಧ್ಯತೆಗಳನ್ನು ಹಿಗ್ಗಿಸ್ಕೊಳ್ಬೇಕು, ಹೆಚ್ಚಿಸ್ಕೊಳ್ಬೇಕು. ಆಗ್ಬೋದಲ್ವಾ? ಇವತ್ತು ನಾನು ನಿಮಗೆ ಒಂದು 10 ಮಾತನಾಡುವ ಸಂಭಾಷಣೆಯ ಮಾದರಿಗಳನ್ನು, ಮಾಡೆಲ್ಸನ್ನು ಪ್ರೆಸೆಂಟ್ ಮಾಡ್ತೇನೆ. ಈ ಮಾಡೆಲ್ಸ್ಗಳನ್ನು ನೀವು ಹೇಗೆ ತಗೊಳ್ಬೇಕಪ್ಪ ಅಂತ ಹೇಳಿದ್ರೆ, ಓ ಹೀಗೆ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕು ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಬೇಕು. ಅಭ್ಯಾಸ ಶುರು ಮಾಡಿದಾಗ ಏನಾಗತ್ತೆ? ಗೊಂದಲ ಆಗತ್ತೆ, ಭಯ ಆಗತ್ತೆ, ಆಮೇಲೆ ಬೇರೆಯವರು ಏನು ತಿಳ್ಕೊಂಡ್ರೋ, ನನ್ನನ್ನು ನೋಡಿ ನಗ್ತಾರೋ ಅನ್ನುವಂಥ ಒಂದು ಯೋಚನೆ ಬರುತ್ತೆ. ಆವಾಗೆಲ್ಲ ನೀವು ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲಿ 1 ವರ್ಷದ ಮಗು ಹೇಗೆ ನಡೆದಾಡೋದನ್ನ ಕಲಿತು ಅನ್ನೋದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳಿ. ಅಥವಾ ನೀವು ಸೈಕಲ್ ಕಲಿತದ್ದು ಹೇಗೆ ಅನ್ನೋದನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಸೈಕಲ್ ಕಲಿಬೇಕಾದ್ರೆ ಅದು ಮೊದಲು ಸೈಕಲ್ ಹಿಡ್ಕೊಳ್ಳೋದೇ ಕಷ್ಟ ಅನ್ನಿಸ್ತಾ ಇತ್ತು, ಆದ್ರೆ ಇವತ್ತು 6 ತಿಂಗಳ ಪ್ರಯತ್ನದ ನಂತರ ನೀವು ಸೈಕಲ್ನ ಏನ್ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಕಲಿಸ್ತಾ ಇದ್ದೀರಿ ಅಲ್ವಾ? ಹಾಗೆ ಇಂಗ್ಲಿಷ್ ಲರ್ನಿಂಗ್, ಸೈಕಲ್ ಲರ್ನಿಂಗ್ ಆರ್ ಸಿಮಿಲರ್. ಹೇಗೆ? ನಿರಂತರವಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ತಾ ಇರಬೇಕು. ಆ ನಿರಂತರವಾಗಿ ಸುಸ್ಥಿರವಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ತಾ ಇದ್ರೆ ಅವಾಗ ಏನಾಗತ್ತೆ, ಇಂಗ್ಲಿಷ್ ಬರುತ್ತೆ. ಓಕೆ, ಈಗ ನಾವು ಒಬ್ಬರನ್ನ ಭೇಟಿಯಾದಾಗ ಅವರನ್ನು ಪರಿಚಯ ಮಾಡ್ಕೊಳ್ಬೇಕಲ್ವಾ? ಹೇಗೆ ಪರಿಚಯ ಮಾಡ್ಕೊಳ್ಳೋದು? ಎಕ್ಸ್ಕ್ಯೂಸ್ ಮೀ ಮೇಡಮ್, ಮೇ ಐ ನೋ ಯುವರ್ ನೇಮ್ ಪ್ಲೀಸ್? ನಮ್ ಸರಳ, ಥ್ಯಾಂಕ್ ಯು, ವೆಲ್ಕಮ್. ನೋಡಿ, ಈಗ ಅಪರಿಚಿತರನ್ನ ನಾವು ಮಾತಾಡಿಸ್ಬೇಕಾದ್ರೆ ಏನ್ ಹೇಳಬೇಕು, ಮತ್ತು ಶುರು ಮಾಡ್ಬೇಕಲ್ವಾ? ಹೇಗೆ ಅವರ ಗಮನವನ್ನ ಸೆಳಿಬೇಕು? ಈ ಗಮನವನ್ನ ಸೆಳಿಬೇಕು ಅಂತ ಹೇಳಿದಾಗ ಎಕ್ಸ್ಕ್ಯೂಸ್ ಮೀ ಸರ್, ಮ್ಯಾಡಮ್, ಪುರುಷ ಆದ್ರೆ ಸರ್, ಮಹಿಳೆ ಆದ್ರೆ ಮ್ಯಾಡಮ್. ಎಕ್ಸ್ಕ್ಯೂಸ್ ಮೀ ಸರ್, ಎಕ್ಸ್ಕ್ಯೂಸ್ ಮೀ ಮ್ಯಾಡಮ್. ಇನ್ನೊಂದು ರೀತಿನಲ್ಲೂ ಕೂಡ ನಾವು ಒಬ್ಬರ ಜೊತೆ ಮಾತನ್ನ ಶುರು ಮಾಡ್ಬೋದು. ಹೇಗೆ? ಪಾರ್ಡನ್ ಮೀ ಸರ್, ಪಾರ್ಡನ್ ಮೀ ಮ್ಯಾಡಮ್. ಪಾರ್ಡನ್ ಅಂದ್ರೆ ಕ್ಷಮೆ ಅಂತ, ಎಕ್ಸ್ಕ್ಯೂಸ್ ಅಂದ್ರೂ ಕೂಡ ಕ್ಷಮೆ. ಪಾರ್ಡನ್ ಮೀ ಸರ್, ಪಾರ್ಡನ್ ಮೀ ಮ್ಯಾಡಮ್. ಇನ್ನೊಂದು ರೀತಿ ಅನೌಪಚಾರಿಕವಾಗಿ ಹರಟೆ ಹೊಡೆಯೋ ತರದಲ್ಲಿ ಮಾತಾಡೋದಾದ್ರೆ ಸಾರಿ ಮ್ಯಾಡಮ್, ಸಾರಿ ಸರ್, ಮೇ ನೋ ಯುವರ್ ನೇಮ್ ಪ್ಲೀಸ್. ಸೊ ಈ ರೀತಿಯಾಗಿ ನಾವು ಮಾತನ್ನ ಶುರು ಮಾಡಬೇಕು. ಇಲ್ಲಿ ನೀವು ಒಂದು ಗಮನಿಸಬೇಕು ಏನಂತ ಹೇಳಿದ್ರೆ, ಪ್ಲೀಸ್ ಅನ್ನೋ ಪದ, ಮೇ ನೋ ಯುವರ್ ನೇಮ್ ಪ್ಲೀಸ್, ಸಾಮಾನ್ಯ ಕನ್ನಡದಲ್ಲಿ ನಾವು ಮಾತಾಡ್ಬೇಕಾದ್ರೆ ನಿಮ್ಮ ಹೆಸರೇನು ಅಂತ ಕೇಳ್ತೀವಿ. ನಿಮ್ಮ ಹೆಸರೇನು ಸರ್, ನಿಮ್ಮ ಹೆಸರೇನು ಮೇಡಮ್ ಅಂತ ಕೇಳ್ತೀವಿ. ಇದು ಕನ್ನಡದ ಒಂದು ವಿಧಾನ. ಕನ್ನಡದಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಮ ಹೆಸರೇನು ಅಂತ ಕೇಳೋದಿಲ್ಲ, ನಿಮ್ಮ ಹೆಸರೇನು ತಿಳ್ಕೊಳ್ಬೋದಾ ಅಂತ ಕೇಳ್ತೀವಿ. ನೋಡಿ, ಧ್ವನಿನಲ್ಲಿ ಒಂದು ಕೋರಿಕೆಯ ಒಂದು ಭಾವ ಇರುತ್ತೆ. ಏನ್ ನಿಮ್ಮ ಹೆಸರು, ಹಾಗೆ ನಾವು ಕೇಳೋದಿಲ್ಲ, ನಿಮ್ಮ ಹೆಸರು ಏನು ತಿಳ್ಕೊಳ್ಬೋದಾ ಅಂತ ಕೇಳ್ತೀವಿ. ಹೌದಾ? ಇಂಗ್ಲಿಷ್ನಲ್ಲಿ ಈ ತರದ ಒಂದು ಪ್ಲೆಸೆಂಟ್ನೆಸ್ ಅನ್ನು, ಅಂದ್ರೆ ಸೌಜನ್ಯವನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಕೆಲವು ಪದಗಳನ್ನ ಬಳಸ್ತೇವೆ. ಅದು ಇಂಗ್ಲಿಷ್ ಭಾಷೆಯ ಅಭ್ಯಾಸ, ರೂಢಿಯಾಗಿರುತ್ತೆ. ಒಂದೊಂದು ಭಾಷೆನಲ್ಲಿ ಒಂದೊಂದು ರೂಢಿಗಳನ್ನ ನಾವು ಕಾಣ್ತೇವೆ. ಅದೇ ರೀತಿನಲ್ಲಿ ಇಂಗ್ಲಿಷ್ನಲ್ಲಿ ಏನಾಗತ್ತೆ ಅಂದ್ರೆ ಥ್ಯಾಂಕ್ ಯು ಅನ್ನುವಂತಹ ಪದ, ಪ್ಲೀಸ್, ಸಾರಿ, ಎಕ್ಸ್ಕ್ಯೂಸ್ ಮೀ, ಪಾರ್ಡನ್ ಮೀ, ಈ ರೀತಿಯ ಪದಗಳ ಬಳಕೆ ಜಾಸ್ತಿ ಇರುತ್ತೆ. ಇದು ಈ ಭಾಷೆಯ ಜಾಯಮಾನ.

ಕನ್ನಡದಲ್ಲಿ ಒಂದು ಒಳ್ಳೆ ಪದ ಇದೆ, ಜಾಯಮಾನ. ಅದರ ಅಭ್ಯಾಸ, ಹ್ಯಾಬಿಟ್. ಎಲ್ಲ ಮನುಷ್ಯರಿಗೂ ಅವ್ರದೇ ಆದಂತ ಒಂದು ಅಭ್ಯಾಸ ಇರುತ್ತೆ. ಅದೇ ರೀತಿ ಭಾಷೆಗೂ ಕೂಡ ಅದರದೇ ಆದಂತ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ನಾವು ನಿಮ್ಮ ಹೆಸರೇನು ಅಂತ ತಿಳ್ಕೊಳ್ಬಹುದಾ, ನಿಮ್ಮ ಹೆಸರೇನು ಅಂತ ಕೇಳ್ತೀವಲ್ಲ, ಅದನ್ನೇ ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ನೋಡಿ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ನಮ್ಗನ್ಸುತ್ತೆ ಮೇ ಐ ನೋ ಯುವರ್ ನೇಮ್ ಅಷ್ಟೇ ಸಾಕಾಗತ್ತೆ ಅಂತ ಹೇಳಿ, ಇಲ್ಲೇನಾಗತ್ತೆ ಅಂದ್ರೆ ಈ ಭಾಷೆಯ ಗುಣ ಪ್ಲೀಸ್ ಅನ್ನೋ ಪದನ ಬಳಕೆ ಮಾಡಬೇಕು ಅಂತ ಹೇಳಿ. ಹಾಗೆ ಥ್ಯಾಂಕ್ ಯು ಅನ್ನುವಂಥ ಪದ, ಈ ಥ್ಯಾಂಕ್ ಯು ಅನ್ನುವಂತ ಪದ ನಮಗೆ ತುಂಬಾ ಪ್ರೀತಕ, ಒಳ್ಳೆ ಡೈಲಾಗ್ ಇದೆ ಅಂತ ಅನ್ಸುತ್ತೆ. ಡೈಲಾಗ್ ಹೊಡಿಬೇಡ ಅಂತ ಹೇಳ್ತೀವಲ್ಲ ಆ ರೀತಿ, ಹಾಗಲ್ಲ. ಇದು ಇಂಗ್ಲಿಷಿನ ಗುಣನೇ ಹೀಗೆ, ಥ್ಯಾಂಕ್ ಯು ಅಂತ ನೀವು ಹೇಳಬೇಕು. ಒಬ್ಬರು ಥ್ಯಾಂಕ್ ಯು ಹೇಳಿದ್ಮೇಲೆ ಪ್ರತಿಕ್ರಿಯೆಯಾಗಿ ನಾವೇನ್ ಮಾಡ್ಬೇಕಾಗತ್ತೆ, ವೆಲ್ಕಮ್ ಅಂತ ಹೇಳ್ಬೇಕಾಗತ್ತೆ. ಈ ಇಂಗ್ಲಿಷ್ ಭಾಷೆನಲ್ಲಿ ಥ್ಯಾಂಕ್ ಯು ಮತ್ತು ವೆಲ್ಕಮ್ ಪ್ರತಿ ಹಂತದಲ್ಲೂ ಬಳಕೆ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ವಿಷಯ ನಾವೇನು ನೆನಪಿಡ್ಬೇಕಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಅನ್ನ ನಾವು ಬಳಸೋದು, ನಾನಾಗ್ಲಿ ನೀವಾಗ್ಲಿ ಬಳಸೋದು ಮನೆಯ ಸದಸ್ಯರ ಜೊತೆ ಮಾತಾಡ್ಲಿಕ್ಕೆ ಇಲ್ಲ. ಇಲ್ಲಿ ನೆನ್ಪಿಟ್ಕೊಳ್ಳಿ, ನಾನು ನೀವು ಇಂಗ್ಲಿಷ್ ಅನ್ನ ಮಾತಾಡೋದು ಬಳಸೋದು ನಮ್ಮ ಹೊಟ್ಟೆಪಾಡಿಗೆ ಅಥವಾ ನಮ್ಮ ವೃತ್ತಿಯ ಭಾಗವಾಗಿ ಇನ್ನೊಬ್ಬರ ಜೊತೆ ಬಳಸ್ತೇವೆ, ಮನೆಯ ಸದಸ್ಯರ ಜೊತೆ ಬಳಸೋದಿಲ್ಲ. ಮನೆಯ ಸದಸ್ಯರ ಜೊತೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಮಾತೃಭಾಷೆಯನ್ನ ಬಳಸ್ತೇವೆ. ಹೊರಗಿನ ವ್ಯಕ್ತಿಗಳ ಜೊತೆ ಅದಕ್ಕೇನ್ ಹೇಳ್ತೀವಿ, ನಮ್ಮ ವೃತ್ತಿಯ ಕಾರಣಕ್ಕೆ. ಉದಾಹರಣೆಗೆ ನೀವು ಸ್ಟೂಡೆಂಟ್ ಅಂತ ಇಟ್ಕೊಳ್ಳೋಣ, ನಾನು ಟೀಚರ್ ಅಂತ ಇಟ್ಕೊಳ್ಳೋಣ. ನಾನು ಮತ್ತೆ ನೀವು ಶಾಲೆಯಲ್ಲಿ ಭೇಟಿಯಾಗುವುದು ನಮ್ಮ ವೃತ್ತಿಯ ಕಾರಣಕ್ಕೆ, ಪ್ರೊಫೆಷನಲ್ ಲೈಫ್ನ ಭಾಗವಾಗಿ. ನಾನು ಟೀಚರ್ ಆಗಿ ಒಬ್ಬ ಪ್ರೊಫೆಷನಲ್ ಕೆಲಸ ಮಾಡುವವನಾಗಿ ನಿಮ್ಮನ್ನ ಭೇಟಿ ಆಗ್ತೇನೆ, ನೀವು ಸ್ಟೂಡೆಂಟ್ ಆಗಿ ಅಲ್ಲಿದ್ದೀರಿ. ಯಾರಾದರೂ ನೀವೇನಾದರೂ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ತಕ್ಷಣ ನೀವೇನು ಹೇಳ್ತೀರಿ, ಇಲ್ಲಪ್ಪ ಓದ್ತಾ ಇದ್ದೀನಿ ಅಂತ ಹೇಳ್ತೀರಿ. ಸೊ ಇನ್ನೊಂದು ಹಂತದಲ್ಲಿ ನೋಡಿದಾಗ ನೀವು ಓದ್ತಾ ಇರೋದೇ ನಿಮ್ಮ ಕೆಲಸ. ಹಾಗಾಗಿ ವಾಟ್ ಆರ್ ಯು ಅಂತ ಹೇಳಿ ಯಾರಾದರೂ ಕೇಳಿದ್ರೆ ನೀವೇನು ಹೇಳಬೇಕು, ಐ ಆಮ್ ಅ ಸ್ಟೂಡೆಂಟ್. ಯಾರಾದರೂ ನನ್ನನ್ನು ವಾಟ್ ಆರ್ ಯು ಅಂತ ಕೇಳಿದ್ರೆ ನಾನು ಹೇಳ್ತೇನೆ, ಐ ಆಮ್ ಎನ್ ಇಂಗ್ಲಿಷ್ ಟೀಚರ್. ಈ ವಾಟ್ ಆರ್ ಯು ಅನ್ನೋ ಪ್ರಶ್ನೆ ಇದೆಯಲ್ಲ, ಬಹಳ ವಿಚಿತ್ರವಾಗಿ ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಿಕೊಂಡ್ರೆ ಬಹಳ ವಿಚಿತ್ರವಾಗಿ ಕೇಳಿಸುತ್ತೆ, ಏನ್ ನೀನು ಅಂತ. ಏನ್ ನೀನು ಅಂದ್ರೆ ನಾನು ಮನುಷ್ಯ ಅಂತ ನೀವು ಹೇಳಬೇಕಾಗತ್ತೆ. ಹಾಗಲ್ಲ, ಇಂಗ್ಲಿಷ್ನಲ್ಲಿ ವಾಟ್ ಆರ್ ಯು ಅಂತ ಕೇಳಿದ್ರೆ ನಿಮ್ಮ ವೃತ್ತಿ ಏನು. ದಟ್ಸ್ ವೈ ಇಂಗ್ಲಿಷ್ ಈಸ್ ಡಿಫರೆಂಟ್, ಬಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್. ಇಂಗ್ಲಿಷ್ ಯಾವತ್ತೂ ಡಿಫಿಕಲ್ಟ್ ಅಲ್ಲ, ಡಿಫರೆಂಟ್. ಎಲ್ಲಾ ಭಾಷೆನೂ ಡಿಫರೆಂಟ್ ಅಲ್ವಾ? ಈಗ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಆಹಾರವನ್ನ ತಯಾರು ಮಾಡ್ತಾರೆ. ನಮ್ಮ ಮೈಸೂರು ಭಾಗದಲ್ಲಿ ನಾವು ದಿನ ರಾಗಿ ಮುದ್ದೆಯನ್ನು ಬಳಸ್ತೇವೆ, ಇನ್ನೊಂದು ಕಡೆ ಜೋಳದ ರೊಟ್ಟಿಯನ್ನು ಬಳಸ್ತಾರೆ, ಇನ್ನೊಂದು ಕಡೆ ಅನ್ನವನ್ನು ಬಳಸ್ತಾರೆ. ಸೊ ಎಲ್ಲವೂ ಆಹಾರವೇ, ಇಟ್ ಇಸ್ ಡಿಫರೆಂಟ್. ಬಟ್ ಯಾವುದು ಡಿಫಿಕಲ್ಟ್? ರೊಟ್ಟಿ ತಿನ್ನೋದು ಡಿಫಿಕಲ್ಟಾ, ಮುದ್ದೆ ತಿನ್ನೋದು ಡಿಫಿಕಲ್ಟಾ, ಅಥವಾ ಚುಚ್ಚುಲಕ್ಕಿ ಅನ್ನ ಅಂತ ಕರಾವಳಿನಲ್ಲಿ ತಿಳಿಸ್ತಾರೆ, ಕಾಳಿರುತ್ತೆ ಅನ್ನದ ಅಗಲಿರುತ್ತೆ, ಅದು ಕಷ್ಟನಾ? ಇಲ್ಲ. ಎಲ್ಲವೂ ಕಷ್ಟ ಅಥವಾ ಎಲ್ಲವೂ ಸುಲಭ? ಇಲ್ಲಿರೋರಿಗೆ ಮುದ್ದೆ ಸುಲಭ, ಅಲ್ಲಿರೋರಿಗೆ ಜೋಳದ ರೊಟ್ಟಿ ಸುಲಭ, ಕರಾವಳಿನಲ್ಲಿರೋರಿಗೆ ಚುಲಕ್ಕಿ ಅನ್ನ ಸುಲಭ. ಸೊ ಇದು ಡಿಫಿಕಲ್ಟ್ ಅನ್ನೋದು ಡಿಫರೆನ್ಸ್ ಅಷ್ಟೇನೆ. ಆ ಡಿಫರೆನ್ಸ್ ಅನ್ನು ನಾವು ಸರಿಯಾಗಿ ತಗೊಳ್ಬೇಕು. ಸೊ ವಾಟ್ ಆರ್ ಯು ಅಂತ ಯಾರಾದ್ರೂ ಕೇಳಿದ್ರೆ, ಯಾಕೆ ಮುಖದ ಮೇಲೆ ಕಣ್ಣಿಲ್ವಾ ಅಂತ, ಮನುಷ್ಯ ಅಂತ ಗೊತ್ತಾಗಲ್ವಾ ಅಂತ ಹೇಳಿ ನಾವು ಮಾತಾಡೋದಕ್ಕೆ ಮೊದಲು ಏನಂಗರ್ಥ, ವಾಟ್ ಆರ್ ಯು ಅಂತ ಯಾಕೆ ಬಳಸ್ತಾ ಇದ್ದಾರೆ ಅಂತ ಹೇಳಿ ಗಮನಿಸೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಸೊ ವಾಟ್ ಆರ್ ಯು ಅಂತ ಹೇಳಿದ್ರೆ ಅದು ವೃತ್ತಿ. ವಾಟ್ ಆರ್ ಯು? ಸೊ ಇಂಗ್ಲಿಷ್ನಲ್ಲಿ ಕೆಲವು ಶಿಷ್ಟಾಚಾರದ ಮಾತುಗಳು ಇರ್ತವೆ, ಆ ಮಾತುಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು, ಅದನ್ನ ತಮಾಷೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆಗ್ಬೋದಲ್ವಾ? ರೈಟ್. ಸೊ ಇನ್ನೊಂದು ಸಂಭಾಷಣೆಯನ್ನ ನಾನು ನಿಮಗೆ ಉದಾಹರಣೆಯಾಗಿ ಕೊಡ್ತೇನೆ. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಅಬೌಟ್ ಯು? ಐ ಟು. ಎನಿಥಿಂಗ್ ನ್ಯೂ? ನಥಿಂಗ್ ಮಚ್. ಬಾಯ್. ನೋಡಿ ಇಲ್ಲಿ, ಹಲೋ, ಹೌ ಆರ್ ಯು?

ಹೇಗಿದ್ಯಾ? ಐ ಆಮ್ ಫೈನ್, ಥ್ಯಾಂಕ್ ಯು. ನೋಡಿ, ಯಾರಾದರೂ ನಿಮಗೆ ಹೇಗಿದೆಯಾ, ಚೆನ್ನಾಗಿದ್ದೀನಿ, ಇದು ಕನ್ನಡದಲ್ಲಿ ಮಾತುಕತೆ ಆಗತ್ತೆ. ಆದರೆ ಇಲ್ಲೇನು ಮಾಡಬೇಕಾಗತ್ತೆ, ಥ್ಯಾಂಕ್ ಯು ಅನ್ನುವಂಥ ಒಂದು ಪದವನ್ನು ಸೇರಿಸ್ಕೋಬೇಕಾಗತ್ತೆ. ಸೊ ಹೌ ಅಬೌಟ್ ಯು, ನೀನು ಹೇಗಿದೆಯಾ? ವಾ, ಐ ಆಮ್ ಫೈನ್ ಆಲ್ಸೋ. ಐ ಟೂ ಅಂತ ಹೇಳ್ಬೋದು, ಐ ಆಮ್ ಫೈನ್, ಥ್ಯಾಂಕ್ ಯು ಅಂತ ನೀವು ಮತ್ತೆ ಮಾತಾಡಬೇಕಾಗತ್ತೆ. ಸೊ ಇಲ್ಲಿ ಪ್ರತಿ ಬಾರಿಯೂ ಕೂಡ ಥ್ಯಾಂಕ್ ಯು, ವೆಲ್ಕಮ್ ಈ ಪದಗಳ ಬಳಕೆಯನ್ನು ನೀವು ಗಮನ ಇಟ್ಟು ಅಭ್ಯಾಸ ಮಾಡಿಕೊಳ್ಬೇಕು. ಆಗ್ಬೋದಲ್ವಾ? ರೈಟ್. ಸೊ ಇನ್ನೊಂದು ಸಣ್ಣ ಸಂಭಾಷಣೆಯನ್ನು ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ಹಲೋ ರವಿ, ಐ ಆಮ್ ಪ್ಲೀಸ್ ಟು ಮೀಟ್ ಯು, ಪ್ಲೆಜರ್ ಇಸ್ ಮೈನ್. ಐ ಹೋಪ್ ಯುವರ್ ಫ್ರೆಂಡ್ಸ್ ಸ್ಪೀಕ್ ಅಬೌಟ್ ಯು, ಓನ್ಲಿ ಗುಡ್ ಥಿಂಗ್ಸ್ ಐ ಹೋಪ್. ನೋಡಿ, ಇಲ್ಲಿ ಒಬ್ಬರನ್ನ ನಾವು ಭೇಟಿಯಾದಾಗ ಐ ಆಮ್ ಪ್ಲೀಸ್ ಟು ಮೀಟ್ ಯು, ನಿಮ್ಮನ್ನ ಭೇಟಿಯಾಗಿದ್ದು ನನಗೆ ಖುಷಿ ಕೊಡ್ತಾ ಇದೆ, ಸಮಾಧಾನ ಕೊಡ್ತಾ ಇದೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಕೇಳಿಸ್ಕೊಂಡವರು ಪ್ರತಿಕ್ರಿಯೆಯಾಗಿ ಹೇಳ್ತಾರೆ, ದ ಪ್ಲೆಜರ್ ಈಸ್ ಮೈನ್, ಆ ಸಂತೋಷ ನಂದು ಸಹ. ದ ಪ್ಲೆಜರ್ ಈಸ್ ಮೈನ್. ನಾವು ಕನ್ನಡದಲ್ಲಿ ಮಾತಾಡ್ಬೇಕಾರೆ ನಿಮ್ಮನ್ನ ಭೇಟಿಯಾಗಿದ್ದು ಖುಷಿ ಆಯ್ತು ಅಂತ ಹೇಳ್ತೀವಿ. ಆವಾಗ ಅವ್ರು ಹೇಳ್ತಾರೆ, ಓಹ್, ನಿಮ್ಗೆ ಖುಷಿ ಆಯ್ತು, ನಿಮ್ ಬಗ್ಗೆ ನಿಮ್ ಸ್ನೇಹಿತರು ನಿಮ್ ಫ್ರೆಂಡ್ಸ್ ಮಾತಾಡೋದನ್ನ ಕೇಳಿದೀನಿ, ಒಳ್ಳೇದ್ ಹೇಳಿದ್ದಾರೆ ಅಂತ ಅನ್ಕೊಳ್ತೀನಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಹೌದಲ್ವಾ? ಸೊ ಅದನ್ನೇ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ ಹೇಗೆ ಹೇಳೋದು ಅಂತ, ನಿಮ್ಮನ್ನ ಭೇಟಿಯಾಗಿದ್ದು ಖುಷಿ ಆಯ್ತು, ಐ ಆಮ್ ಪ್ಲೀಸ್ ಟು ಮೀಟ್ ಯು, ಐ ಆಮ್ ಪ್ಲೀಸ್ ಟು ಮೀಟ್ ಯು. ಅದಕ್ಕೆ ಅವರು, ನಮಗೂ ಖುಷಿ ಆಯ್ತು, ದ ಪ್ಲೆಜರ್ ಇಸ್ ಮೈನ್, ಐ ಹ್ಯಾವ್ ಹರ್ಡ್ ಯುವರ್ ಫ್ರೆಂಡ್ ಸ್ಪೀಕ್ ಅಬೌಟ್ ಯು, ನಿಮ್ಮ ಸ್ನೇಹಿತರು ನಿಮ್ಮ ಬಗ್ಗೆ ಮಾತಾಡೋದನ್ನ, ನಿಮ್ಮ ಫ್ರೆಂಡ್ ನಿಮ್ಮ ಬಗ್ಗೆ ಮಾತಾಡೋದನ್ನ ಕೇಳಿದ್ದೀನಿ, ಅವಾಗ ಒಳ್ಳೆ ವಿಚಾರ ಮಾತ್ರ ಹೇಳಿದ್ದಾರೆ ಅಂತ ಅನ್ಕೊಳ್ತೀನಿ, ಓನ್ಲಿ ಗುಡ್ ಥಿಂಗ್ಸ್ ಐ ಹೋಪ್. ರೈಟ್, ಸರಳವಾಗಿರುತ್ತಲ್ವಾ? ಏನಂದ್ರೆ ಆ ಪದಗಳನ್ನ ಹೇಗೆ ಬಳಸ್ತಾರೆ ಅನ್ನೋದನ್ನ ನೀವು ನೋಡ್ಬೇಕಷ್ಟೆ, ಗಮನ ಇಟ್ಟು ಗಮನಿಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ. ಗಮನ ಇಟ್ಟು ಅಂತ ಹೇಳಿದಾಗ ನೀವು ನಿರ್ಲಕ್ಷ್ಯ ಮಾಡ್ತೀರಿ ಅಂತಲ್ಲ. ಕೆಲವು ಸರಿ ಏನಾಗತ್ತೆ ಅಂತ ಹೇಳಿದ್ರೆ ಸರಳವಾದ ವಿಷಯಗಳನ್ನ ನಾವು ಬಿಟ್ಟಿರ್ತೀವಿ, ಗಮನಿಸೋದಿಕ್ ಹೋಗಲ್ಲ. ಆದ್ರೆ ಇಂಗ್ಲಿಷ್ ನಮ್ಮ ಮಾತೃಭಾಷೆ ತರ ದಿನನಿತ್ಯ ನಮಗೆ ಅದಾಗದೆ ಸಿಕ್ಕೋದಿಲ್ಲ. ನಾವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಹುಡ್ಕೊಂಡು ಹೋಗಿ ನಾವೇ ಪಡ್ಕೋಬೇಕಾಗತ್ತೆ, ಹೌದಲ್ವಾ? ನೋಡಿ, ಈಗ ನಿಮ್ಗೆ ಗೊತ್ತಿರುವಂತ ಜನ ಒಂದ್ ಸ್ವಲ್ಪ ದಿನ ಆದ್ಮೇಲೆ, ಗ್ಯಾಪ್ ಆದ್ಮೇಲೆ ಭೇಟಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯ್ತು, ಒಂದೆರಡು ತಿಂಗಳು ಮೂರು ತಿಂಗಳು ಆಯ್ತು, ಆವಾಗ ಅವ್ರನ್ನ ಭೇಟಿಯಾದಾಗ ಹೇಗೆ ಹೇಳ್ತೀರಿ ಅಂತ, ರಾಣಿ ಇಟ್ಸ್ ರಿಯಲಿ ಗುಡ್ ಟು ಸಿ ಯು ಅಗೇನ್, ಐ ಆಮ್ ರಿಯಲಿ ಹ್ಯಾಪಿ ಟು ಮೀಟ್ ಯು, ಐ ಥಾಟ್ ಯು ಆರ್ ಇನ್ ಮೈಸೂರ್, ಯಸ್ ಕೇಮ್ ಬ್ಯಾಕ್ ಟು ಡೇಸ್ ಎಗೋ. ನೋಡಿ, ಇಟ್ಸ್ ರಿಯಲಿ ಗುಡ್ ಟು ಸಿ ಯು ಅಗೇನ್, ಓ ನಿಮ್ಮನ್ನ ಮತ್ತೆ ಭೇಟಿ ಆಗ್ಲಿಕ್ಕೆ ನನಗೆ ಖುಷಿ ಆಯ್ತಪ್ಪ. ಅದಕ್ಕೆ ಅವ್ರು ಹೇಳ್ತಾರೆ, ಐ ಆಮ್ ರಿಯಲಿ ಹ್ಯಾಪಿ ಟು ಮೀಟ್ ಯು, ಅಯ್ಯೋ ನನಗೂ ಭೇಟಿ ಆಗ್ಲಿಕ್ಕೆ ಖುಷಿ ಆಯ್ತು. ಐ ಥಾಟ್ ಯು ಆರ್ ಇನ್ ಮೈಸೂರ್, ನೀನ್ ಮೈಸೂರಲ್ಲಿ ಇದೆಯಾ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದು ಯಸ್ ಕೇಮ್ ಬ್ಯಾಕ್ ಟೂ ಡೇಸ್ ಎಗೋ, ಎರಡು ದಿನದ ಹಿಂದೆ ನಾನು ಬಂದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನಂತರ ಹಾಗೆ ನೀವು ಇನ್ನೊಬ್ರನ್ನ ಭೇಟಿ ಆದ್ರಿ ಅಂತ ಇಟ್ಕೊಳ್ಳಿ, ಅವರು ತುಂಬಾ ದಿನದ ನಂತರ ನಿಮಗೆ ಸಿಕ್ಕಿದ್ದಾರೆ, ಏನಪ್ಪಾ ಜನ ಎತ್ತೆ ನಾಪತ್ತೆ ಅಂತೆಲ್ಲ ಮಾತಾಡ್ತೀವಲ್ಲ, ಜನ ಏನು ಎಲ್ಲಿ ಹೋಗಿದ್ರಿ ನಾಪತ್ತೆ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿ. ನೋಡಿ, ಅಂಥದನ್ನ ಹೇಳೋದಾದ್ರೆ ಹೇಗೆ, ಲುಕ್ ಪ್ಲೀಸ್ ಹಿಯರ್, ಓ ನೋಡ್ರಪ್ಪ ಯಾರಪ್ಪ ಇಲ್ಲಿ, ಲುಕ್ ಪ್ಲೀಸ್ ಹಿಯರ್. ಅದಕ್ಕೆ ಅವ್ರು ಕೇಳ್ತಾರೆ, ಆರ್ ಯು ಸರ್ಪ್ರೈಸ್ ಟು ಸೀ ಮೀ, ನನ್ ನೋಡಿ ಆಶ್ಚರ್ಯ ಆಯ್ತಾ, ಆರ್ ಯು ಸರ್ಪ್ರೈಸ್ ಟು ಸೀ ಮೀ, ರಿಯಲಿ ವೇರ್ ವರ್ ಯು, ಬಿಸಿ ವಿತ್ ವರ್ಕ್. ನೋಡಿ, ಈ ಸಂಭಾಷಣೆನೂ ಅಷ್ಟೇನೆ, ಸರಳವಾಗಿದೆ ಅಲ್ವಾ? ನೋಡಿ, ಕನ್ನಡದಲ್ಲಿ ಕೂಡ ಹಿಂಗೆ, ಏನಪ್ಪ ಜನ ನಾಪತ್ತೆ ಎಲ್ಲೋಗಿದ್ರಿ, ಅದಕ್ಕೆ ಯಾಕೆ ಆಶ್ಚರ್ಯ ಆಯ್ತಾ ನನ್ ನೋಡಿ ಅಂತ ಮಾತಾಡ್ತೀವಲ್ವಾ. ಹಾಗೆ ಲುಕ್ ಲುಕ್ ಹೂ ಇಸ್ ಯುವರ್, ಐ ಆಮ್ ಸರ್ಪ್ರೈಸ್ ಟು ಸೀ ಮೀ, ರಿಯಲಿ ವೇರ್ ವರ್ ಯು, ಬಿಸಿ ವಿತ್ ವರ್ಕ್, ಯೋ ಸಿಕ್ಕಾಪಟ್ಟೆ ಕೆಲಸ ಅಪ್ಪ, ಬಿಸಿ ಆಗಿದೆ. ನೋಡಿ, ಹೀಗೆ ಸಣ್ಣ ಸಣ್ಣ ಉದಾಹರಣೆಗಳನ್ನು, ಸಣ್ಣ ಸಣ್ಣ ಮಾತುಕತೆಗಳನ್ನ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೋದು. ಒಂದೇನಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಕ್ಲಾಸ್ ಅನ್ನ ನೀವು ಕೇಳಬೇಕಾದ್ರೆ ನೀವೇನ್ ಮಾಡಬೇಕು, ಒಂದು ನೋಟ್ ಬುಕ್ ಒಂದು ಪೆನ್ನು ಇಟ್ಕೊಂಡು ಇದನ್ನ ಬರ್ಕೊಳ್ಬೇಕು. ಹಾಗೆ ಬರ್ಕೊಂಡಾಗ ಮಾತ್ರ ನಿಮಗೆ ಮತ್ತೆ ಮತ್ತೆ ಅದನ್ನ ಓದ್ಕೊಂಡು ನಿಮ್ಮ ಸ್ನೇಹಿತರ ಜೊತೆ ಕೂತು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅನುಕೂಲ ಆಗತ್ತೆ.

ಇಂಗ್ಲಿಷನ್ನ ಮಾತಾಡಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಜನರನ್ನ ಭೇಟಿ ಮಾಡಿ ಅಲ್ಲಿಂದ ಹೊರಡಬೇಕು ನಾವು ಅಂತ ಇಟ್ಕೊಳ್ಳೋಣ. ಸೊ ಬಾಯ್ ಬಾಯ್ ಹೇಳಬೇಕು, ಮತ್ತೆ ಸಿಗೋಣ ಅಂತ ಹೇಳಬೇಕು. ಅದನ್ನ ಹೆಂಗೆ ಹೇಳೋದು ನೋಡಿ, ಒಂದು ಸಣ್ಣ ಉದಾಹರಣೆ. ಸಾರಿ, ಐ ಹ್ಯಾವ್ ಸಮ್ ವರ್ಕ್, ಐ ಟು ಹ್ಯಾವ್ ಟು ಮೀಟ್ ಅಗೇನ್, ಗುಡ್ ಬಾಯ್, ಗುಡ್ ಬಾಯ್, ಟೇಕ್ ಕೇರ್. ನೋಡಿ, ನಂಗೊಂದು ಸ್ವಲ್ಪ ಕೆಲಸ ಇದೆಯಪ್ಪ, ನಾನು ಹೊರಡ್ಬೇಕತ್ತೆ. ಸಾರಿ, ಐ ಹ್ಯಾವ್ ಸಮ್ ವರ್ಕ್, ಐ ನೀಡ್ ಟು ಗೋ. ಅದಕ್ಕೆ ಅವರು ಹೇಳ್ತಾರೆ, ಐ ಟು ಹ್ಯಾವ್, ಅಯ್ಯೋ ನಂಗೆ ಸಾಕಷ್ಟು ಕೆಲಸ ಇದೆ, ಹೋಮ್ವರ್ಕ್ ಇದೆ, ಬರೀಬೇಕು. ಹಂಗಾದ್ರೆ ಮತ್ತೆ ಸಿಗೋಣ, ಹೋಪ್ ಟು ಮೀಟ್ ಅಗೇನ್, ಗುಡ್ ಬಾಯ್, ಗುಡ್ ಬಾಯ್, ಟೇಕ್ ಕೇರ್ ಅಂತ ಅವ್ರು ಹೇಳ್ತಾರೆ. ಯಾರು? ಜೋಪಾನ ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅದನ್ನ ಇಂಗ್ಲಿಷ್ನಲ್ಲಿ ಟೇಕ್ ಕೇರ್ ಅಂತ ಹೇಳ್ತೀವಿ. ಬಾಯ್, ಗುಡ್ ಬಾಯ್. ಈ ಬಾಯ್ ಹೇಳೋದು, ಬೈ ಬೈ ಹೇಳೋದು ಆಲ್ಮೋಸ್ಟ್ ನಮ್ಗೆಲ್ರಿಗೂ ಅಭ್ಯಾಸ ಆಗೋಗಿರುತ್ತೆ. ಆದರೆ ಗುಡ್ ಬಾಯ್, ಟೇಕ್ ಕೇರ್ ಈ ಥರದ ಪದಗಳನ್ನು, ಪ್ರಯೋಗಗಳನ್ನು ನಾವೇನು ಮಾಡಬೇಕಾಗತ್ತೆ, ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಸಂಭಾಷಣೆಯ ಉದಾಹರಣೆ. ರಾಣಿ, ಇಟ್ಸ್ ಗೆಟಿಂಗ್ ಲೇಟ್, ಹ್ಯಾವ್ ಟು ಗೋ. ಓ, ಆಯಿತು, ನಾನು ಹೋಗಬೇಕು. ದೆನ್ ಸಿ ಯು ಲೇಟರ್, ಮತ್ತೆ ಸಿಗೋಣ. ಬಾಯ್, ಸಿ ಯು ಲೇಟರ್. ನೋಡಿ, ಈ ಉದಾಹರಣೆಯನ್ನು ಮತ್ತೆ ಸಂಭಾಷಣೆ ರೂಪದಲ್ಲಿ ಹೇಳ್ತೇನೆ. ರಾಣಿ, ಇಟ್ಸ್ ಗೆಟಿಂಗ್ ಲೇಟ್, ಹ್ಯಾವ್ ಟು ಗೋ ನೌ. ಆಯಿತು, ದೆನ್ ಸಿ ಯು ಲೇಟರ್. ಬಾಯ್, ಸಿ ಯು ಲೇಟರ್. ನೋಡಿ, ಸಣ್ಣದು ನಾಲ್ಕೇ ಸಾಲಿನ ಸಂಭಾಷಣೆ ಇದು, ಅಭ್ಯಾಸ ಮಾಡ್ತಿರಲ್ವಾ? ಓಕೆ, ಇನ್ನೆರಡು ಉದಾಹರಣೆಗಳನ್ನ ಕೊಡ್ತೇನೆ. ರವಿ, ಐ ಥಿಂಕ್ ಐ ಹ್ಯಾವ್ ಟು ಲೀವ್ ನೌ. ಮಸ್ಟ್ ಯು ಗೋ ಸೋ ಸೂನ್? ಐ ಆಮ್ ಅಫ್ರೈಡ್, ಐ ಹ್ಯಾವ್ ಸಮ್ ಅರ್ಜೆಂಟ್ ವರ್ಕ್. ವೆಲ್, ಇಟ್ ವಾಸ್ ಪ್ಲೆಸೆಂಟ್ ಟು ಟಾಕ್ ಟು ಯು. ನೋಡಿ ಇಲ್ಲಿ, ಐ ಥಿಂಕ್ ಐ ಹ್ಯಾವ್ ಟು ಲೀವ್ ನೌ, ನನಗೆ ಸಮಯ ಆಗ್ತಿದೆ ಅನ್ಸುತ್ತೆ, ಸೊ ಹಂಗಾಗಿ ನಾನೀಗ ಹೋಗಬೇಕು. ಐ ಥಿಂಕ್ ಅಂದ್ರೆ ನನಗನ್ಸುತ್ತೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಈ ಅರ್ಥದಲ್ಲಿ ಬಳಸ್ತೀವಿ. ಮಸ್ಟ್ ಯು ಗೋ ಸೂನ್? ಅಯ್ಯೋ ಇಷ್ಟು ಬೇಗ ಹೋಗ್ಬೇಕಾ? ಐ ಆಮ್ ಅಫ್ರೈಡ್. ಇಲ್ಲಿ ಅಫ್ರೈಡ್ ಅಂದ್ರೆ ಭಯ ಅಂತ ಅರ್ಥ ಅಲ್ವಾ? ಆದ್ರೆ ಐ ಆಮ್ ಅಫ್ರೈಡ್ ಅನ್ನೋಂತ ಪ್ರಯೋಗ ಇದೆಯಲ್ಲ, ಅದೇನ್ ಹೇಳುತ್ತೆ ಅಂದ್ರೆ, ಏ ಆಗಲ್ಲಪ್ಪ, ನಾನು ಹೋಗ್ಬೇಕಪ್ಪ, ಈ ಅರ್ಥದಲ್ಲಿ. ಅಂದ್ರೆ ಐ ಆಮ್ ಅಫ್ರೈಡ್ ಅಂದ್ರೆ ಅವಕಾಶ ಇಲ್ಲ ಅನ್ನೋ ಅರ್ಥವನ್ನ ಕೊಡ್ಲಿಕ್ಕೆ ಇಲ್ಲಿ ಹೆದರ್ಕೊಂಡಿದ್ದೀನಿ, ಹೆದರ್ಕೊಂಡಿದ್ದೀನಿ ಅಂತ ಅಲ್ಲ, ಅಥವಾ ಹೆದರ್ಕೊಳ್ತೀವಿ ಅಂತ ಅಲ್ಲ. ಐ ಆಮ್ ಅಫ್ರೈಡ್, ಐ ಹ್ಯಾವ್ ಸಮ್ ಅರ್ಜೆಂಟ್ ವರ್ಕ್. ಆಗಲಿ, ನಂಗೊಂದೆರಡು ಅರ್ಜೆಂಟ್ ಕೆಲಸಗಳಿದೆ. ಸರಿ, ಹಾಗಿದ್ರೆ ವೆಲ್. ಈ ವೆಲ್ ಅಂತ ಹೇಳಿದ್ರೆ ಬಾವಿ ಅನ್ನೋ ಅರ್ಥನೂ ಕೊಡುತ್ತೆ, ಆದ್ರೆ ಈ ಮಾತುಕತೆಯ ಸಂದರ್ಭದಲ್ಲಿ ವೆಲ್, ವೆಲ್ ಅಂದ್ರೆ ಸರಿ ಹಾಗಿದ್ರೆ. ಇಟ್ ವಾಸ್ ಪ್ಲೆಸೆಂಟ್ ಟು ಟಾಕ್ ಟು ಯು, ನಿನ್ ಜೊತೆ ಮಾತಾಡೋದು ಬಹಳ ಸಂತೋಷದಾಯಕವಾಗಿತ್ತು, ಖುಷಿ ಕೊಡ್ತು. ವೆಲ್, ಇಟ್ ವಾಸ್ ಪ್ಲೆಸೆಂಟ್ ಟು ಟಾಕ್ ಟು ಯು. ಬಾಯ್, ಗುಡ್ ಬಾಯ್. ನೋಡಿ, ಇವುಗಳನ್ನ ನೀವು ಕೇಳಿ ಅಭ್ಯಾಸ ಮಾಡಿಕೊಳ್ಬೇಕು. ಇನ್ನೊಂದು ಸಂಭಾಷಣೆಯನ್ನ ಹೇಳ್ತಾನೆ. ರಾಣಿ, ಸಾರಿ, ಐ ಹ್ಯಾವ್ ಮೈ ಇಂಗ್ಲಿಷ್ ಕ್ಲಾಸ್ ನೌ, ಐ ನೀಡ್ ಟು ಗೋ. ಓ, ಐ ಆಮ್ ವೆರಿ ಸಾರಿ, ಯು ಹ್ಯಾವ್ ಟು ಲೀವ್ ಅರ್ಲಿ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಆನ್ ಟು, ಸರ್ಟನ್ಲಿ, ಕಮ್ ಬ್ಯಾಕ್ ಸೂನ್. ಬಾಯ್, ಗುಡ್ ಬಾಯ್. ನೋಡಿ ಇಲ್ಲಿ, ಸಾರಿ, ಐ ಹ್ಯಾವ್ ಮೈ ಇಂಗ್ಲಿಷ್ ಕ್ಲಾಸ್ ನೌ, ಹ್ಯಾವ್ ಟು ಗೋ ನೌ. ಕ್ಷಮೆ ಇರಲಿ, ನನಗೆ ಇಂಗ್ಲಿಷ್ ಕ್ಲಾಸ್ ಇದೆ, ನನಗೆ ಹೋಗಲೇಬೇಕು. ಅದಕ್ಕೆ ರಾಣಿ ಹೇಳ್ತಾರೆ, ಐ ಆಮ್ ಸಾರಿ, ಯು ಹ್ಯಾವ್ ಟು ಲೀವ್ ಅರ್ಲಿ. ಅಲ್ಲಿ ಇಷ್ಟು ಬೇಗ ಹೋಗ್ತಾ ಇದೆಯಾ, ನಂಗೆ ಬೇಜಾರಾಗತ್ತಪ್ಪ. ಐ ಫೀಲ್ ಸಾರಿ, ಐ ಆಮ್ ಸಾರಿ, ಯು ಹ್ಯಾವ್ ಟು ಲೀವ್ ಅರ್ಲಿ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ವಾಂಟ್ ಯು, ಬೇಜಾರು ಮಾಡ್ಕೋಬೇಡ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ವಾಂಟ್ ಯು, ಇರಲಪ್ಪ, ಸರ್ಟನ್ಲಿ, ಬಾಕ್ಷಿ, ಬೇಗನೆ ಬಾ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಹೀಗೆ ಇವತ್ತು ನಾನು ಹೇಳ್ತಿರುವಂತ ಸಂಭಾಷಣೆಗಳನ್ನ ಏನು ಕಾನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡ್ಬೇಕು. ಕಾನ್ವರ್ಸೇಷನ್ ಅಂತ ಹೇಳಿದ್ರೆ ಮಾತುಕತೆ, ಡೈಲಾಗ್ ಅಂತ ಹೇಳ್ತೀವಿ. ಕಾನ್ವರ್ಸೇಷನ್ ಅಂತ ಹೇಳಬಾರದು, ಅದನ್ನ ಕಾನ್ವರ್ಸೇಷನ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಉಚ್ಚರಿಸಬೇಕು. ಸೊ ಈ ಕಾನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವು ಕಾನ್ವರ್ಸ್ ಅಂದ್ರೆ ಇನ್ನೊಬ್ಬರ ಜೊತೆ ಮಾತಾಡೋದು ಅಂತ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಈ ಸಂಭಾಷಣೆಗಳನ್ನ ಬರೆದಿಟ್ಕೊಂಡು ನಿಮ್ಮ ಸ್ನೇಹಿತರ ಜೊತೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ, ಕಾನ್ವರ್ಸ್ ಮಾಡ್ಬೇಕಾಗತ್ತೆ. ಇನ್ನೂ ಒಳ್ಳೇದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಸ್ನೇಹಿತರು ಮತ್ತೆ ನೀವು ಒಂದೇ ಊರಿನಲ್ಲಿ ಇರ್ತೀರಿ, ಈಗ ರಜಾ ಸಮಯ, ನೀವು ಒಂದ್ ಕಡೆ ಕೂತು ಈ ಪಾಠನ ಕೇಳಿ ಒಂದು 10 ನಿಮಿಷ ಅಭ್ಯಾಸ ಮಾಡಿದ್ರೆ ಸಾಕಾಗತ್ತೆ, ನಿಮಗೆ ಇಂಗ್ಲಿಷ್ ಬರುತ್ತೆ. ಥ್ಯಾಂಕ್ ಯು.

ವೆಲ್ಕಮ್, ಬಾಯ್, ಗುಡ್ ಬಾಯ್, ಪಾರ್ಡನ್ ಮೀ, ಎಕ್ಸ್ಕ್ಯೂಸ್ ಮೀ, ಸಾರಿ, ಈ ಪದಗಳನ್ನು ಸಹಜವಾಗಿ ಸರಳವಾಗಿ ನಿಮ್ಮ ಬಾಯಿಂದ ಬರೋ ಹಾಗೆ ನಿಮ್ಮನ್ನು ನೀವು ತರಬೇತಿ ಮಾಡಿಕೊಂಡ್ರೆ ಇಂಗ್ಲಿಷ್ ಬರುತ್ತೆ. ನೆನಪಿಟ್ಕೊಳ್ಳಿ, ನಥಿಂಗ್ ಇಸ್ ಇಂಪಾಸಿಬಲ್. ಮನುಷ್ಯನ ಪ್ರಯತ್ನದ ಮುಂದೆ, ಮನುಷ್ಯನ ತರಬೇತಿಯ ಮುಂದೆ ಯಾವುದು ಅಸಾಧ್ಯ ಅಲ್ಲ. ನೀವು ಮಂಗಳ ಗ್ರಹಕ್ಕೆ ರಾಕೆಟ್ ಹೋಯ್ತು, ಚಂದ್ರನ ಮೇಲೆ ಮನುಷ್ಯ ಇಳಿದಿದ್ದ, ಇವೆಲ್ಲವನ್ನ ಕೇಳ್ತೀರಿ. ಎಲ್ಲವೂ ಇಂಪಾಸಿಬಲ್ ಟಾಸ್ಕ್ಗಳೇ. ಆದರೆ ನಿರಂತರವಾದ ಪ್ರಯತ್ನ, ತರಬೇತಿ ಆಧಾರವಾಗಿಟ್ಕೊಂಡು ಮನುಷ್ಯ ಚಂದ್ರನ ಮೇಲೆ ಕೂಡ ಇಳಿದಿದ್ದಾನೆ. ಇಂಗ್ಲಿಷ್ ಬೇಕಾ? ಪ್ರಾಕ್ಟೀಸ್ ಮಾಡಿ. ನಿಮ್ಮ ಪ್ರಾಕ್ಟೀಸಿಗೆ ಜನಧ್ವನಿ ರೇಡಿಯೋ ಕೇಂದ್ರ ಸಪೋರ್ಟ್ ಮಾಡುತ್ತೆ. ಜನಧ್ವನಿ ರೇಡಿಯೋ ಕೇಂದ್ರದ ಸಪೋರ್ಟಿಗೆ ನಾನು ಸದಾನಂದ, ಇಂಗ್ಲಿಷ್ ಟೀಚರ್ ಆಗಿ ನನ್ನ ಸಪೋರ್ಟನ್ನು ನಿಮಗೆ ಕೊಡ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡ್ತೀರಲ್ಲ, ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಈಸ್ ಡಿಫ್ರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಮತ್ತು ಮುಂದಿನ ತರಗತಿಯಲ್ಲಿ ವಿಲ್ ಮೀಟ್ ಅಗೇನ್. ಟಿಲ್ ದೆನ್, ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆಯ ಉದಾಹರಣೆಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ರಮೇಶ್, ಕೃಷ್ಣ ಹಾಗೂ ಸ್ಫೂರ್ತಿರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿ ಹಾಗೂ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸಾರ ಮಾಡುತ್ತಿದ್ದೇವೆ.

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 120 ರೂಪಾಯಿ, ಪೆನ್ಸಿಲ್ ಬೀನಿಸ್ 120 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಹಿಂಸೆ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 13 ರೂಪಾಯಿ, ಹೀರೆಕಾಯಿ 12 ರೂಪಾಯಿ, ಪಡವಲಕಾಯಿ 30 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 35 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 45 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 13 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 31 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 28 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ.
1: ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ.
0: ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ರಾಜನ ಕಥೆ ಭಾಗ 2 ಕುರಿತು ಹರಿಕಥೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ನಾನು ಯಾವ ಸಿಕ್ಕೋದಿಲ್ಲ ಅದನ್ನೇ ಹೇಳಬೇಕು ಮುಂದೆ. ಇವನ ದೇವ ಯಾವ ಸಾಮಾನ ತಂದು ಕೊಟ್ಟನೋ ನಾನು ಸ್ವಲ್ಪ ನೋಡ್ತೀನಿ ಅಂತೇಳಿ ಬ್ರಹ್ಮಚಾರಿ ಹೇಳ್ತವನೇ ನಾರಾಯಣ.

0: ನಾರಾಯಣ ನಮ್ ಜಾತಿಯವರು ಬಂದು ಒಲೆ ಕರಿಬೇಕು, ನಾನು ಅಲ್ಗುರ್ಗ ಹೋಗಿ ನಮ್ ಜಾತಿಯವ್ರನ್ನ ಕರ್ಕೊಂಡು ಓಡ್ ಬರ್ತೀನಿ ಕಣಯ್ಯ. ಈ ಶಿವ ಕುಂತಿದ್ದೊಂದು ಸುಮ್ಮನೆ ಕುಂತ್ಕೊಳಿಕ್ಕಿಲ್ವೆ, ಹೋಗಯ್ಯ ಸರ್ನ ಕರ್ಕೊ ಓಡ್ ಬಂದ್ಬಿಡೋಗು ಅಂದ. ಈ ಬ್ರಹ್ಮಚಾರಿ ಮುಂದಕ್ಕೆ ಮುರಾಜ್ ಹಾಕದಂತೆ ನಾರಾಯಣ ನೋಡ್ಕೊಂಡ, ಅಯ್ಯೋ ಬ್ರಹ್ಮಚಾರಿ ಎಲ್ಲಿಗೆ, ನಮ್ ಜಾತಿಯವ್ರನ್ನ ಕರ್ಕೊಬ್ರಿಕೆ ಸ್ವಾಮಿ ಒಲೆ ಕೊರಿಬೇಕಲ್ಲ, ಅದ್ಕೆ ಹೋಗ್ತಾ ಇದ್ದೀನಿ. ಓಹೋ, ನಿಮ್ ಜಾತಿಯವ್ರನ್ನ ಕರ್ಕೊಬ್ರಕ್ ಹೋಗ್ತಾ ಇದೀಯಾ? ನಿಮ್ ಜಾತಿಯವರು ನಾನೋದ್ರೆ ಬರಲ್ರು, ನೀನೋದ್ರೆ ಬತ್ತಾರಲ್ವೇ? ಯಾಕೆ ಶಿವನಾರಾಯಣ ಒಬ್ಬರಿಗೂ ಗೊತ್ತಿಲ್ಲದಂಗೆ ಓರ್ಗಲ್ ಪಟ್ಟಣಕ್ಕೆ ಕಳತನಕ್ಕೆ ಹೋಗ್ಬೇಕಂತ ನಾವಿದ್ರೆ ನೀನು ಊರವರನಿಗೆಲ್ಲ ಹೇಳ್ಬಿಟ್ಟು ಬರಕ್ ಹೋಯ್ತಾ ಇದೀಯಾ? ನೀನು ಸಾಮಾನುಗಳೆಲ್ಲ ಪೆಟ್ಟಿಗೆ ತುಂಬಿಕೊಂಡು ತಲೆ ಮೇಲೆ ಹೊತ್ಕೊಂಡು ತಾನೆ ಬರೋದು? ನಾನೇ ಕರ್ಕೊ ಬರ್ತೀನಿ ನಿಮ್ ಜಾತಿಯವ್ರನ್ನ, ಬಾ. ನೀನ್ ಹೋಗ್ಬೇಡ, ಬಾ ಅನ್ಬಿಟ್ಟ ಅಲ್ಲೇ ಕುಂಡ್ರಿಸ್ಬಿಟ್ಟ ನಾರಾಯಣ ಬ್ರಹ್ಮಚಾರಿನ. ನೀನು ಪಡ್ಕಿತ್ತೋಗ ಒಳ್ಳೆ ಏಟ್ ಕೊಟ್ನಲ್ಲ, ಏನ್ ಮಾಡೋದು
1: ನಾರಾಯಣ
0: ಬ್ರಹ್ಮಚಾರಿ ಏಚ್ಚಿನ ಏನಾರ ಮಾಡಿ ಇವನ ಹತ್ರ ಕಳ್ಕೊಂಡೋಗ್ಬೇಕಂತ ನಾನು ಪಾಳನ್ ಮಾಡಿದ್ರೆ ಇಲ್ಲೇ ಕುಂಡ್ರಿಸ್ಬಿಟ್ನಲ್ಲ, ಏನ್ ಮಾಡ್ಲಿ ಅಂತೇಳಿ ಬ್ರಹ್ಮಚಾರಿ ಏಚ್ಚೆ ಮಾಡ್ಕೊಂಡು ಕುಂತಿರುವಾಗ ನಾರಾಯಣ ಏನ್ ಮಾಡ್ದ ಗೊತ್ತೋ? ಸ್ವಲ್ಪ ಮರ್ಯಾಗು ಗಂಟ ಓದುದೇ

0: ನಾರಾಯಣ ವಿಷ್ಣುನ ಸಂಖ್ಯನ ಮನಸ್ಸನ್ನು ಮಾಡದೆ ಅಡ್ಡ ಜನವರ ಎಳೆದದ್ದೆ, ಮೂರು ಮಾಳ ಪಂಚನ ನೆಗದಾರಗತ್ತಿ ಹಾಕಿ ಮುಂಗ ಹಿಡ್ಕೊಂಡು ಬಂದು ಮುಂದೆ ನಿಲ್ಲಿಸ್ತಾ ನಿಮ್ ಜಾತಿಯವ್ರನ್ನ ಈಗ ತಾನೇ ಕರ್ಕ ಬಂದಿದ್ದೀನಿ. ಸರಿ ಕೊರೆಯ ವಲೆನ ಊಡಯ್ಯ ಕುಲುಮೆನ ಅಂದ ನಾರಾಯಣ. ಅಯ್ಯೋ ನಾರಾಯಣ, ಕನಗಾತ್ರಿ ಅಂದ್ರೆ ಸಾಮಾನ್ಯ ಅಲ್ಲ ಕಣಪ್ಪ, ಇವನ್ ತಂದ್ ತಂದು ಕೊಡ್ತಾ ಇದ್ರೆ ಒಂದೊಂದು ಹೇಳತ್ಲಿ ಅವನೇ ಬ್ರಹ್ಮಚಾರಿ. ಶಿವನಿಗೆ ಗೊತ್ತು ಇವನಿನ್ನೂ ಏನಾರು ಹೇಳ್ತಾನೆ ಅಂತ. ಅಲ್ಲ ನಾನೇ ಯಾಕೆ ತಲೆ ಕೆಡ್ಸ್ಕೋಬೇಕು, ಬ್ರಹ್ಮಚಾರಿ ಹೇಳ್ತಾನೆ ನಾರಾಯಣ ತಂದ್ ತಂದು ಕೊಡ್ತಾ ಇರ್ತಾನೆ. ನಾನು ಸುಮ್ಮನೆ ಗತ್ತಿ ಮಾಡ್ದಂಡೆ ಕುಂತಿರ್ಬೇಕು ಅಂದ್ಬಿಟ್ಟು ಶಿವ ಶಿವನ್ ಕುಂತ್ಕೊಂಡ, ಎಡ್ ಶಿವ ದಡ್ ಶಿವ ಅವ್ನಿಗೆ ಗೊತ್ತಿಲ್ಲ
1: ನನ್ನ ಕಾಣದೆ ನಾನು ಕುಂತ್ಕೊಂಡ.
0: ಅವಾಗ ಬ್ರಹ್ಮಚಾರಿ ಹೇಳ್ತವನೆ, ಅಪ್ಪ ನಾರಾಯಣ

0: ಐತ್ವರ ಬೇಸ್ತರ ಮ್ಯಾಲ್ ಬರೋ ಶುಕ್ರವಾರ ಸೂರ್ಯನ ಗ್ರಹಣ ನಡಿಬೇಕು, ಬೇಸ್ತ್ವರ ಸೋಮವಾರ ಮ್ಯಾಲ್ ಬರೋದು ಮಂಗಳವಾರ ಚಂದ್ರನ ಗ್ರಹಣ ನಡಿಬೇಕು. ಅಪ್ಪ ನಾರಾಯಣ, ಅಮಾಸೆ ಪೌರ್ಣಮಿ ಒಂದೇ ದಿನ ಆಗ್ಬೇಕು, ಅದತ್ತು ಗಂಟೆ ಇದತ್ತು ಗಂಟೆ ಇಪ್ಪತ್ತು ಗಂಟೆ ಮಧ್ಯದಲ್ಲಿ ನನ್ನ ಕನಗತ್ರಿ ಮಾಡಬೇಕು ಅಂದ
1: ನಾರಾಯಣ ಸ್ವಾಮಿನ.
0: ಈಗ ಅದೇನ್ ಮಾಡೋಣ ಮಾಡ್ಲಿ
1: ನಾರಾಯಣ,
0: ಅಮಾಸೆ ಪೌರ್ಣಮಿ ಒಂದೇ ದಿನ ಆಗೋ ಸರಿಯೇ?
1: ಇಲ್ಲ,
0: ಈ ಲೋಕದಲ್ಲಿ ಸಾಧ್ಯನೇ? ಅವನು ಹೆಂಗಿರೋ ಆಗುದಿಲ್ಲ, ನನ್ನ ಕನಗತ್ರಿ ಮಾಡಿಕೊಡುವುದಿಲ್ಲ ಅಂತ ಕುಂತ್ಕಂಡ ಬ್ರಹ್ಮಚಾರಿ. ಓಹೋ ಬ್ರಹ್ಮಚಾರಿ, ಅಮಾಸೆ ಪೌರ್ಣಮಿ ಒಂದೇ ದಿನ ಆಗ್ಬೇಕೇ? ಆಯ್ತು ಕಣಯ್ಯ, ನೀನ್ ಹೇಳ್ತಾ ಇರೋ ನಾನು ನೀನ್ ಸತ್ಯ ನೋಡ್ತಾ ಇರ್ತೀನಿ ಅಂತೇಳಿ ನಾರಾಯಣ ಎಲ್ಲಿ ಬಂದ್ರು ಗೊತ್ತೇ? ಅವರು ಸೂರ್ಯನ ಲೋಕಕ್ಕೆ

0: ನಾರಾಯಣ ಸೂರ್ಯಲೋಕಕ್ಕೆ ಹೋದ್ರಂತೆ ಸೂರ್ಯ ಚಂದ್ರಾದಿಗಳ ಬಗ್ಗೆ ಶರಣ ಮಾಡಿದ್ರು
1: ನಾರಾಯಣ ಸ್ವಾಮಿಗೆ.
0: ಅಪ್ಪ ನಾರಾಯಣ, ಒಂದಿಗೊಬ್ರು ಇಲ್ಲ, ಒಡಲ ಸಂಗಡವಿಲ್ಲ, ನೀವು ಒಬ್ಬರೇ ಬಂದಿದ್ದಿಲ್ಲ, ಕಾರಣ ಹೇಳಿ ಸ್ವಾಮಿ. ಅಯ್ಯ, ನಿಮ್ಮಿಂದ ನನಗೊಂದು ಒಳ್ಳೆ ಕೆಲಸ ಆಗ್ಬೇಕು.
1: ಏನಪ್ಪ?
0: ನಿಮ್ಮಿಂದ ನನಗೊಂದು ಬಿರ್ದಾಗ್ಬೇಕಂದ್ರಯ್ಯ ಸೂರ್ಯ ಚಂದ್ರಾದಿಗಳ. ಏನಾಗ್ಬೇಕಯ್ಯ? ಅಮಾಸೆ ಪೌರ್ಣಮಿ ಒಂದೇ ದಿನ ಆಗ್ಬೇಕು, ಸೂರ್ಯನ ಗರಣ ಚಂದ್ರನ ಗರಣ ಒಂದೇ ದಿನ ಹಿಡಿಬೇಕು. ಅದತ್ತು ಗಂಟೆ ಇದತ್ತು ಗಂಟೆ ಇಪ್ಪತ್ತು ಗಂಟೆ ಮಾಡಬೇಡಿ, ಅದೇಳು ಗಂಟೆ ಇದೇಳು ಗಂಟೆ ಏಳು ಹದಿನಾಲ್ಕು ಗಂಟೆ ಹಿಡಿಬೇಕು. ಹದಿನಾಲ್ಕು ಗಂಟೆ ಒಳಗಡೆ ಕನಗತ್ರಿ ಆಗ್ಬೇಕು ನಾನು ಹೋಗೋದಕ್ಕೆ. ಸೂರ್ಯ ಚಂದ್ರ ಒಪ್ಕೊಂಡು ನೀನೇನು ಯೋಚನೆ ಮಾಡಬೇಡ ಹೋಗಯ್ಯ ಅಂದ್ರು. ಯಾರಿಗೆ? ನಾರಾಯಣನಿಗೆ.
1: ಹೌದು.
0: ಸರಿ ನಾರಾಯಣ, ಬರೋಷ್ಟೊಳಗೆ ಅಮಾಸೆ ಪೌರ್ಣಮಿ ಒಂದೇ ದಿನ, ಸೂರ್ಯನ ಗರಣ ಚಂದ್ರನ ಗರಣ ಒಂದೇ ದಿನ ಹಿಡ್ಕೊಂಡು. ಯೋ ಬ್ರಹ್ಮಚಾರಿ, ಈ ಸರಿ ಮಾಡಯ್ಯ ಕನಗತ್ರಿನ. ಅಯ್ಯೋ ಇವನ್ ಮನೆ ಆಳಾಗ, ನಾನು ಅಮಾಸೆ ಪೌರ್ಣಮಿ ಒಂದೇ ದಿನ ಆಗೋದಿಲ್ಲ, ಹೆಂಗಿದ್ರು ನಾನು ಕನಗತ್ರಿ ಮಾಡ್ಕೊಡಕ್ ಆಗೋದಿಲ್ಲ ಅಂತೇಳಿ ನಾನು ಏನೋ ಒಂಥರ ಹೇಳಿದ್ರೆ ಇವನು ಹೋಗಿ ಆ ಸೂರ್ಯ ಚಂದ್ರಾದಿ ಹೇಳ್ಬಿಟ್ಟು ಬಂದ್ಬಿಟ್ಟವನಲ್ಲ. ಸರಿಯೇ
1: ಕಣ್ಣಾರಾಯಣ,
0: ಆ ಏನ್ ಮಾಡೋದು?
1: ಹೆಂಗೋ ಅಂತಿದ್ದೆ,
0: ಈ ಸರಿ ಯಾವ್ದು ಸಿಕ್ತಿರೋದು ಹೇಳ್ಬಿಡ್ಬೇಕು.
1: ತರ್ಲಿ
0: ತರ್ಲಿ, ನಾನು ಒಂದ್ ಸ್ವಲ್ಪ ನೋಡ್ತೀನಿ ಅಂತೇಳಿ ಬ್ರಹ್ಮಚಾರಿ ಹೇಳ್ತಾನಪ್ಪ. ನಾರಾಯಣ, ಕನಗತ್ರಿ ಅಂದ್ರೆ ಸಾಮಾನ್ಯವಲ್ಲ ಕಣಯ್ಯ, ಹನ್ನೆರಡು ಆಯ್ದ ಆಗ್ಬೇಕು, ಹಡಗಲ್ಲು ಸುತ್ತಿಗೆ ಇಕ್ಕಳು ಸಹಿತವಾಗಿ ಆಗ್ಬೇಕು. ಓಹೋ, ಹನ್ನೆರಡು ಆಯ್ದ ಕೇಳದ? ಆಯ್ತು, ತಂದ್ಕೊಡ್ತೀನಿ ಕಣಯ್ಯ ಅಂತೇಳಿ ನಾರಾಯಣ ಎಲ್ಲಿಗೋದ್ರು ಗೊತ್ತೇ,
1: ಒಂದ್
0: ಸ್ವಲ್ಪ ಮರಿಯಾಗೋ ಗಂಟ ಹೋಗಿ ನಾರಾಯಣ ನಿಂತ್ಕೊಂಡು

0: ಅಷ್ಟು ದಿಕ್ಕ ಪಾಲಕರನ್ನ ಕರೆದ್ರು ನಾರಾಯಣ. ಅಷ್ಟು ದಿಕ್ಕ ಪಾಲಕರು ಬಂದು ನಿಂತ್ಕೊಂಡ್ರಂತೆ ಮುಂದೆ. ನೋಡ್ರಯ್ಯ ನೀವು 12 ಜನನು 12 ಆಯುಧವಾಗಿ ನಿಂತ್ಕೊಳ್ರಿ ಅಂದ್ರು ನಾರಾಯಣ. 12 ಜನ 12 ಆಯುಧ ಆದ್ರಂತೆ, ಅಡಗಲ್ಲು ಸುತ್ತಿಗೆ ಇಕ್ಕಳು ಸಹಿತವಾಗಿ, ಉಳಿ ಸಹಿತವಾಗಿ, ಗೂಡು ಸಹಿತವಾಗಿ ಆಗ ನೀವು ನಿಂತ್ಕೊಂಡ್ರು. 12 ಆಯುಧ ಅನ್ನೋತನ ಮುಂದೆ ಗುಡ್ಡೆ ಹಿಡ್ಕೋದ್ರು. ಅಯ್ಯೋ ಬ್ರಹ್ಮಚಾರಿ ನೀನೇನು ಕೇಳೋದು? 12 ಆಯುಧ ಕೇಳಿದೆ. ನಾ ತಂದುಕೊಟ್ಟಿದ್ದೀನಿ ಸರಿ ಮಾಡಯ್ಯ. ಅಯ್ಯಯ್ಯೋ ಶಿವ ಶಿವ, ಇವೆಲ್ಲ ಎಲ್ಲಿ ತಂದು ಕೊಟ್ಟಿದ್ದಾನೆ? ಎಲ್ಲ ಅವನು ಮಡಗಿದ್ದಾನೆ ಈ ನಾರಾಯಣ? ನಾರಾಯಣ ಮೋಸ್ಕಾರ ನಾರಾಯಣ. ಇವನು ಯಾರನ್ನು ನೆಂಬುದ್ರು? ಇವನು ನೆಂಬಕ್ಕಾಗುದಿಲ್ಲ. ನಾನು ಹೇಳ್ತಾರೆ ಇವನು ತಂದಿ ತಂದಿ ಕೊಡ್ತಾ ಇರ್ತೇನೆ. ಆ ನಾನು ಮಾತ್ರ ಕಲ್ಗೋರಿಕಿಲ್ಲ ಮಣ್ಗೋರಿಕಿಲ್ಲ, ಆ ರೀತಿ ಮಾಡಬೇಕು ಕನಗತ್ರಿನ.
1: ಹೌದು
0: ಅಂತೇಳಿ ಅವ್ರು 3 ಜನ ಎಲ್ಲಿಗೆ ಸೇರಿದ್ರು ಗೊತ್ತೇ? ಮೂರಾದಿ ಕುಡ್ತಾಗಿ ಸೇರಿದಂತೆ. ಕಳ್ಳು ಕಳ್ಳರು ಸೇರಿ ಸಂತೆ ಕಟ್ತಂಗೆ.
1: ಹೌದಪ್ಪ
0: ಮೂರಾದಿ ಕುಡ್ತಾ.

0: ಆಲದ ಮರದಂಡೆ ಹೂಳಿದ್ರು ಕುಲುಮೆಯ ಆಲ ತಳ್ಳಳಿಸಿ ಎಲೆ ನಡಗಿ ಕನಕತ್ರಿಗೆ ಆರೇಳೋಕ ಎದುರಿಲ್ಲವಂತೆ. ಹತ್ತಿ ಮರದಂಡೆ ಹೊತ್ತಿದ್ರು ಕುಲುಮೆಯ ಹತ್ತೇಳೋಕ ಎದುರಿಲ್ಲ.
1: ಹೌದಪ್ಪ,
0: ಚಂದ ಕಾಯ್ತು. ಅಯ್ಯ ನಾರಾಯಣ, ಎತ್ಕೊಳ್ರಪ್ಪ ಈಗ ಗೂಢಾನಂದ ಬ್ರಹ್ಮಚಾರಿ. ಕಾಡಲ್ಲಿ ಯಾರ ದಿಕ್ಕು? ಕಾಡಲ್ಲಿ ಯಾರು ದಿಕ್ಕಿಲ್ಲ. ಅಯ್ಯ ನಾರಾಯಣ, ಗೂಢವಡಿಕೆ ನಮ್ಮ ಜಾತಿಯವರವರೇ ಕರ್ಕೊಂಡು ಓಡ್ಬತ್ತೀನಿ ಕಣಯ್ಯ ಅಂದ ಬ್ರಹ್ಮಚಾರಿ ಕಳ್ಕೊ ಅಂಟೋಗಕ್ಕೆ. ಓಹೋ, ನಿಮ್ಮ ಜಾತಿ ಕುಲದವ್ರನ್ನ ಕರ್ಕೊಬರಕ್ಕೆ ಹೋಯ್ತಾ ಇದೀಯಾ? ಬೇಡ ಬೇಡ, ನಾವಿಲ್ವೇ ಶಿವನಾರಾಯಣ, ನಾವೇ ಹೊಡಿತೀವಿ, ಎತ್ಕೊಳಯ್ಯ ಅಂದ. ಇಕ್ಕಡದಲ್ಲಿ ಹಿಡ್ಕೊಂಡು ಕಾಯಿಸಿ ಎತ್ತಿ ಹಡಗೆಲ ಮೇಲೆ ಮಡಿಕೊಂಡ. ಶಿವ ಒಂದು ಗೂಡ, ನಾರಾಯಣ ಒಂದು ಗೂಡ, ಇಬ್ರು ಎತ್ಕೊಂಡ್ರು ಕಾಡಲ್ಲಿ ಇನ್ಯಾರ ದಿಕ್ಕು?
1: ಯಾರಿಲ್ಲ.

0: ಏಳು ಕೋಟಿ ಸಿಟ್ಲು ಹೊಡೆದಂಗೆ
1: ಗೋಡ ಹಾಕಿದ್ರ.
0: ಆ ಶಿವನಾರಾಯಣ ಏಟು ಅಂದ್ರೇನು ಸಾಮಾನ್ಯನೇ? ಪರಮೇಶ್ವರನ ಆ ಉರಿಗದ್ದೆ ಹೋಗಿ ಗಡಗಡ ನಡಿಕೊಂಡು ಅರಂತರದಲ್ಲಿ ಹೋಗಿ ನಿಂತಿತ್ತಂತೆ.
1: ಹೌದು ಕಣಣ,
0: ಬ್ರಹ್ಮಚಾರಿ ಕನಗಾತ್ರಿ ಮಾಡ್ತವನೆ. ಹೆಂಗೆ ಕಲ್ಗೋರಿಕಿಲ್ಲ ಮಣ್ಣುಗೋರಿಕಿಲ್ಲ, ಆ ರೀತಿ ಮಾಡ್ತವನ ಕನಗಾತ್ರಿನ. ಇದು ನಾರಾಯಣನಿಗೆ ಗೊತ್ತಾಗೋಯ್ತು, ಶಿವನಿಗೆ ಕಣಸೊನ್ನೆ ಮಾಡಿದ್ರಂತೆ. ಅವಾಗ ಕನಗಾತ್ರಿ ಮಾಡುವಂತ ಆಚಾರಿಗೆ ಆಸೆ ಹುಟ್ಟಿಸ್ತವರೇ ಶಿವ.
1: ಹೆಂಗೆ
0: ಕನಗ

0: ಕುಮಾರಿ, ಕನಗತ್ರಿ ಮಾಡುವ ಬಿಣ್ಣಾಣಿ ನೀ ಕೇಳು, ಒತ್ತರಂಟೆ ಕಳವಾದ್ರೆ ತಂದಂತ ಭಾಗ ಸರ್ಭಾಗ. ಹಾಗಂದ್ರೆ ನಮ್ಮಿಬ್ಬರಿಂದ ಒಂದು ಭಾಗ, ನಿನ್ನ ಒಬ್ಬನಿಗೆ ಒಂದು ಭಾಗ ಅಂದ ಶಿವ.
1: ಹೌದೌದು,
0: ಅಲ್ಲಿ ಬಿಟ್ಬಿಟ್ಟ ಬ್ರಹ್ಮಚಾರಿ. ಅಲ್ಲ, ಈ ಸಲ ಗುರುವಿನ ಮನೆಯಾರ ಹಾಳಾಗಿ ಹೋಗ್ಲಿ,
1: ಯಾರ ಮನೆಯಾರ ಹಾಳಾಗೋಗ್ಲಿ,
0: ಶಿಷ್ಯನ ಮನೆಯಾರ ಹಾಳಾಗೋಗ್ಲಿ, ಯಾರ ಮನೆಯಾರ ಹಾಳಾಗೋಗ್ಲಿ, ನನಗೇನ ಬೇಕಾಗಿದ್ದು?
1: ನಾನ್ ಚೆನ್ನಾಗಿದೆ. ಸರಿ,
0: ನಾರಾಯಣ ಕೊಡ್ತಾರೆ ಕಿತ್ಕೊಬಿಡ್ತಾರೆ, ಶಿವ ಕೊಡ್ತಾರೆ ಅಂದ್ರೆ ಕಿತ್ಕೊಲ್ಲಾರು. ಒಡಿತೀನಿ ಅಂದ್ರೆ ಭಯ, ಕೊಡ್ತೀನಿ ಅಂದ್ರೆ ಆಸೆ.
1: ಹೌದು,
0: ಆಗ ಕೊಡಿ ಸ್ವಾಮಿ ಅಂದ್ರು ಕನಗಾತ್ರಿ. ಚಂದಾಗಿ ಮಾಡ್ತವನಾಗ ಬ್ರಹ್ಮಚಾರಿ.
1: ಹೆಂಗಪ್ಪ,

0: ಉದ್ದಿನ ಹೂನಂಗೆ ಉದ್ದಿನ ಕಾಯ್ನಂಗೆ ಎಬ್ಬಾವು ಬಾಯಿ ತಿರದಂಗೆ, ಎಳ್ಳಿನ ಹೂನಂಗೆ ಎಳ್ಳಿನ ಕಾಯ್ನಂಗೆ ಎಳನಾಗಿನ ಮರಿ ಎಳಬಿಸ್ಲಿಗೆ ಹೆಂಗಾಡ್ತದೆ ಹಂಗೆ ತಣ ತಣ ತಣ ತಣ ಅಂತ ಹಾಡ್ತಾ ಇರ್ಬೋದಂತೆ ಕನಗತ್ರಿ. ಐ ಕ್ಲಾಸ ಕನಗತ್ರಿ ಮಾಡಿ ಮುಡ್ಬಿಟ್ಟ ಬ್ರಹ್ಮಚಾರಿ. ಯಾಕೆ ಶಿವ ಆಸೆ ಹುಟ್ಟಿಸಿದ್ಮೇಲೆ
1: ಕೊಡ್ತೀನಿ ಅಂದ್ಮೇಲೆ
0: ಕನಗತ್ರಿ ಮಾಡಿ ಮುಡುಗದ ಮೇಲೆ ನಾರಾಯಣನಿಗೆ ಹೇಳ್ತಾವ್ರಿ ಶಿವ, ಅಲ್ಲ ಕನಗತ್ರಿ ಮಾಡದಂತ ಬ್ರಹ್ಮಚಾರಿಗೆ ಭಾಗ್ಯ ಕುಡಿಕಿಲ್ವೇನಯ್ಯ, ಭಾಗ್ಯ ಕೊಟ್ಟು ಕಳಿಸು ಅಂದ. ಯಾರಿಗೆ? ನಾರಾಯಣನಿಗೆ. ಅಲ್ಲ ಅವನು ಕನಗತ್ರಿ ಮಾಡಿದಂತ ಕೂಲಿ ನಾನು ಕೊಡ್ತಿದ್ದೆ, ನೀನೇ ಕೊಟ್ಟು ಕಳಿಸಯ್ಯ ನಾನು ಕೊಡೋ.

0: ಅಂದ ನಾರಾಯಣ ಶಿವನಿಗೆ. ಹಾಗ ಶಿವ ಆ ಬ್ರಹ್ಮಚಾರಿಗೆ ವರ ಕೊಡ್ತವ್ರೆ.
1: ಯಾಕಪ್ಪ
0: ಬ್ರಹ್ಮಚಾರಿ ನಿನಗೆ ಭಾಗ್ಯ ಕೊಡ್ತೀನಿ ಹೋಗಿ ಬದುಕೋಗಪ್ಪ. ಬ್ರಹ್ಮಚಾರಿಗೆ ಇದ್ದು ಬದ್ದು ಆಸೆ ಬಂದ್ಬಿಡ್ತು.

0: ಸೇರಿ ತೂಗಮಂಚ ಭಾಗಮಂಚ ಗಂಡು ಪ್ರಕೆ ಗೌಡಿರ ಸಾಲೆ ವಿಚಿರದ ಒಳತೊಟ್ಟಿ ಬೇಕಾದಂತ ಭಾಗ್ಯನ ಕೊಟ್ಬಿಟ್ರು ಶಿವ. ಬ್ರಹ್ಮಚಾರಿ ಹೋಗಯ್ಯ ಐಸಲ್ಲಿ ಬದುಕೋಗು ನೀನ್ ಚಂದಾಗಿ
1: ಅಂದ್ರ.
0: ಇವನು ಭಾಗ್ಯ ತಕೊಂಡ ಏನ್ ಮಾಡ್ದ, ಈಸ್ಕೊಂಡು ಬರೀಕಿಲ್ವೇ ಸುಮ್ಗೆ.
1: ಏನ್ ಮಾಡ್ದ?
0: ನಾರಾಯಣನ ಕಡೆ ನೋಡ್ದ. ಏನಂತ, ಅಲ್ಲ ಕುಂತಿದೋನೆ ಈ ಪಾರ್ಟಿ ನನಗೆ ಕೊಟ್ಟವನೆ ಭಾಗ್ಯನ, ಇಷ್ಟು ಸಾಮಾನ ಎಲ್ಲ ತಂದು ಕನಗಾತ್ರಿ ಮಾಡಿಸ್ತೋ, ನೀನ್ ಎಷ್ಟು ಕೊಡ್ಬೋದು
1: ಕೊಡ್ತಾನೆ ಜೋರಾಗೆ
0: ಅಂತ. ಯಾವಾಗ ನಾರಾಯಣನ ಕಡೆ ನೋಡ್ದ, ಏ ಬ್ರಹ್ಮಚಾರಿ ನಾನೇನಾರ ಕೊಡಿಗಿಡ್ಬೇಕೆ ನಿನಗೆ
1: ಬರ್ವ
0: ಹ್ಞೂ ಅಂದ ಬ್ರಹ್ಮಚಾರಿ. ಅವಾಗ ಕಣಜಿಕೆ ಕೈ ಹಾಕಿ ಒಂದೋಳು ಒನ್ನ ತಕ್ಕಂಡು ಆನಪ್ಪ ಅಂದ ಬ್ರಹ್ಮಚಾರಿಗೆ. ಯಾವಾಗ ಅವನ ಅಂದ ಬಾಯಿ ತುಂಬ ಒಂದು ತುಂಬಿಟ್ಟ.
1: ನಾರಾಯಣ ನಾರಾಯಣ,
0: ಇವಾಗ ಕೇಳ್ಕೊಳ್ಳಯ್ಯ ಏನ್ ಭಾಗ್ಯ ಬೇಕು, ಏನ್ ಮಾತಾಡ, ನನ್ನ ಮಾತು ಬಂದ್ರಲ್ವೇ
1: ಕೇಳಲು.
0: ಮೆಟ್ರ ತಾವಿಂದ ಹಿಡಿದು ಗೋಮಾಳ ಗಂಟ ಮೆತ್ತಾಕಬಿಟ್ಟದೆ ಒನ್ನು, ಮಾತಾಡಿಕೆ ಮಾತೇ ಬರೋದಿಲ್ಲ. ಆಗ ಬ್ರಹ್ಮಚಾರಿ ನಾರಾಯಣನ ಮಾತು ಕೇಳ್ಕೊಂಡು ಕೇಳ್ಕತ್ತವನೆ. ಉತ್ತರಕ್ಕೂ ದಕ್ಷಿಣಕ್ಕೂ ಕೈ ತೋರದ ಬ್ರಹ್ಮಚಾರಿ. ಹಂಗಂದ್ರೆ ಒತ್ತುಟ್ಟ ತಾವಿಂದ ಹಿಡಿದು ಒತ್ ಮುಳುಗೋ ಗಂಟನೂ ನನಗೆ ಇಷ್ಟೊಂದು ಭಾಗ್ಯ ಕೊಟ್ಬಿಡು ಅಂತ ಕೇಳ್ಕೊಂಡ ಬ್ರಹ್ಮಚಾರಿ. ಅದಕ್ಕೆ ಶಿವ ಕೇಳ್ದವನು, ಏನಯ್ಯ ನಾರಾಯಣ ಈ ರೀತಿ ಲಾಟಿಂಗ್ ಹೊಡಿತಾವನಲ್ಲ ಸುತ್ತ ಹಿಂಗೆ ಕೈ ತೋರ್ತಾನಲ್ಲ ಏನಯ್ಯ ಅಂದ. ಅಯ್ಯ ಅವ್ನು ಕೇಳ್ಕೊತಾ ಇರೋದು ಏನು ಗೊತ್ತೇ ಬಾವಾ,
1: ಏನು ಬಾವಾ,
0: ಆ ಕಡೆ ಈ ಕಡೆ ರೈತರ ಮನೆ ಇರಲಿ ಮಧ್ಯ ನನ್ನ ಮನೆ ಇರಲಿ ಅಂತ ಕೇಳ್ಕೊತಾವನೆ ಬ್ರಹ್ಮಚಾರಿ.
1: ಹೌದೇ
0: ಶಿವ ಕೊಟ್ಟ ಭಾಗ್ಯ ಅಲ್ಲಿ ಎಷ್ಟೋ ಹೊಂಟೈತು, ಹೊಟ್ಟೆ ಪರ್ಚ್ಕೊಂಡು ಹೇಳ್ತಾನೆ ಬ್ರಹ್ಮಚಾರಿ ಇವ್ನು ಮನಾಳಾಗ ಕೊಟ್ಟಿದ್ದ ಭಾಗ್ಯನ ಕಿತ್ಕೋತಾವನಲ್ಲ ಅಂತ.
2: ಏ ಬ್ರಹ್ಮಚಾರಿ ಇನ್ನ ಏನ್ ಬೇಕು ಕೇಳ್ತಾಳಯ್ಯ.
0: ಅವಾಗ ಬ್ರಹ್ಮಚಾರಿ ಕೇಳ್ತವನೆ ನಾರಾಯಣ.

0: ತಲೆ ಬಳಸ್ ಕೈ ತೋರ್ದ ಹಂಗಂದ್ರೆ ಈ ಪ್ರಪಂಚನೇ ನನಗೆ ಇದ್ದೋಗ್ಲಿ ಅಂತ. ಶಿವ ಕೇಳ್ತಾನೆ, ಏನಯ್ಯ ಬಾವ ಈ ರೀತಿ ತಲೆ ಬಳಸ್ ಕೈ ತೋರ್ತಾನಲ್ಲ. ಅವನು ಕೇಳ್ತಾ ಇರೋದು ಏನು ಗೊತ್ತೇ ಬಾವ, ಈ ಕತ್ತೆ ಕರ ಎಮ್ಮೆ ಕರುಗಳು ಮೇದಂತ ಮೋಟ್ ಕೊಟ್ಬಿಡ್ತಾರೆ ಹಿಡದೇವರೇನ, ಮಧ್ಯದಲ್ಲಿರೋ ಹಿಡದೇವರೇ ಕೊಡ್ಲಿ ತೆನೆ ಕುಯ್ಕೊಂಡು ರಾಗಿ ಕೊಟ್ಬಿಡ್ತಾರೆ ಅಂತ ಹಿಂಗ್ ಕೇಳ್ಕೊತಾವನ್ ಕಣಯ್ಯ. ಶಿವ ಕೊಟ್ಟದ ಭಾಗ್ಯ ಇದ್ ಬದ್ದು ಒಂಟೈತು.
1: ಆಮೇಲೆ
0: ಅವಾಗ ಬ್ರಹ್ಮಚಾರಿ, ಅಲ್ಲ ಇವ್ನು ಕೊಟ್ಟಿದ ಭಾಗ್ಯನ ಕಿತ್ಕೋತಾವನಲ್ಲ ಅಂತ ಬ್ರಹ್ಮಚಾರಿ ಇವ್ನು ಸಾಪ ಇಡ್ತಾವನಾಗ. ಯಾವ ರೀತಿ ಸಾಪ ಇಡ್ತಾವನೆ ಗೊತ್ತೇ,
1: ಹೆಂಗಪ್ಪ
0: ಹುಟ್ಟಾರೆ ಕಲೆ ಮೇಲೆ ಒಳ್ಳೆ

ಅಲ್ಲ, ಹುಟ್ಟಾರೆ ಕಲ್ ಮೇಲೆ ಬಿಟ್ರೆ ಕನಗತ್ರಿ, ಉಕ್ಕು ಮಣ್ಣಾಗುದಿರ್ಲಿ, ಅವ್ರಿಬ್ರು ತಲೆ ಹೊಡೆದೋಗ್ಲಿ ಅಂತ ಹೇಳಿ ಶಾಪ ಈಗ ಕೊಟ್ಟುಬಿಟ್ಟ ಬ್ರಹ್ಮಚಾರಿ. ನಾರಾಯಣನ್ ಕೋಪ ಹತ್ಬಿಡ್ತು, ಶಿವನ್ ಶಾಪ ಸಾಮಾನ್ಯನೇ, ಇವನ್ ನಮಗೆ ಶಾಪ ಕೊಟ್ಟನಲ್ಲ ಅನ್ಬಿಟ್ಟು ತಿರಿಕಣ್ ಶಾಪ ಕೊಟ್ಬಿಟ್ಟ ಶಿವ. ಬ್ರಹ್ಮಚಾರಿ ಆನೆಗಾತ್ರ ಚಿನ್ನ ಆನೆ.

0: ಹೇಳಿ. ಆನೆಗಾತ್ರ ಚಿನ್ನ ನಿನ್ ಕಣ್ಣಿ ಕಂಡ್ರೆ ಆಡುಮರಿ ತರ ಕಾಣ್ಲಿ
1: ಕಾಣ್ಲಿ.
0: ಕೊಟ್ಟೋರು ಸಾಲ ಕೊಡ್ಬೇಡ, ರೀ ನೆಟ್ಟಂತ ವೃಕ್ಷಕ್ಕೆ ನೀರ ಉಯ್ಬೇಡ. ನೀನು ಇದ್ದು ತಾವು ಇರ್ಬೇಡ, ಬಿದ್ದುಗಡೆ ಹಾಕ್ಬೇಡ, ಒರ್ಸುಕೊಂಬ ತೊಲೆ ಊಡು ಅಂತೇಳಿ ಆಚಾರಿಗೆ ಶಾಪ ಕೊಟ್ಬಿಟ್ಟ. ತಲೆ ಮೇಲೆ ಬಟ್ಟೆ ಹಾಕೊಂಡು ಹೊಂಟೋದ ಬ್ರಹ್ಮಚಾರಿ. ಅವಾಗ ನಾರಾಯಣ ಕೇಳ್ತಾನೆ, ಬಾಬಾ ಆರೂರ ಅಕ್ಕಿ ಮೂರೂರು ತುಪ್ಪ ಏಳು ಎಲೆಗಳ ಜಾಗೇರಿ ಕೊಟ್ಟುಬಿಟ್ಟಿದ್ದಲ್ಲ, ಇಷ್ಟೊಂದೆಲ್ಲ ಕೊಟ್ಟುಬಿಟ್ಟಿದ್ರೆ ರೈತರು ಅವರವರೇ ಉಡ್ಕೋಬೇಕಾಗಿತ್ತು ಕುಲ್ಮಿಯ. ನಾ ಕೊಟ್ಟು ಸರಿಯ ಬಾಬಾ ಅಂದ.
1: ಸರಿ ಕಣ ಬಾಬಾ.
0: ಬಾಬಾವ ನಿನ್ನ ನೆಮ್ಮದವ್ರು ಯಾರು ಉದ್ಧಾರ ಆಗಿದ್ದಾರೆ ಬಾಬಾವ ಅಂತೇಳಿ ಆಗ ನಾರಾಯಣ ಹೇಳ್ತಾವ್ರೆ ಶಿವನಿಗೆ, ಈ ಕನಗಾತ್ರಿನ ಎತ್ಕೊಂಡು ಜಡೆ ಮುಡಿ ಒಳಗೆ ಕಟ್ಕೊ, ನೀನು ಕೈಲಾಸಕ್ಕೆ ಹೋಗು, ಶಿವ ಪೂಜೆ ಮಾಡ್ಕೊ, ಊಟ ಮಾಡ್ಕೊ, ನಾನು ವೈಕುಂಠಕ್ಕೆ ಹೋಗಿ ನಾಮನೇಮ ಮಾಡ್ಕೊಂಡು ನಾನು ಶಿವ ಪೂಜೆ ಮಾಡ್ಕೊತೀನಿ ಅಂದ್ರೆ ಯಾರ ಜೊತೆಲಾರ ಏಳಿಗಿಳಿ ಹುಷಾರು. ಪಾರ್ವತಿ ಜೊತೆಲಿ ಮಾತ್ರ ಹೇಳ್ಬೇಡ ಕಣಯ್ಯ, ನೀನು ಹೆಂಡತಿ ಜೊತೆ ಒಳಗೆ ಹಿಂಗೆ ಕಾಳ್ತಾನಕ್ಕೆ ಹೋಯ್ತೀವಂತ ಅಂದ ನಾರಾಯಣ.

0: ರಾಮಾಯಣ.
1: ಹೌದು
0: ಅಲ್ಲ ಕಣಯ್ಯ, ಗಂಡಸರು ಮಾತ್ರ ತಗೊಂಡೋಗಿ ನಾನು ಹೆಂಗ್ ಸರಿಗೆ ಯಾಕಯ್ಯ ಹೇಳನೆ?
1: ಆಗೋದಿಲ್ಲ ಕಣಯ್ಯ.
0: ಹೇಳೋದಿಲ್ಲ ಕಣಯ್ಯ. ಅಯ್ಯೋ ನೀನ್ ನನ್ನ ಅಣ್ಣತಮ್ಮ, ನೀನ್ ಹೇಳ್ಬಿಡ್ತಿ ಕಣಯ್ಯ, ಯಾಕೋ ನನ್ಗೆ ಅನುಮಾನ ಅಂದ ನಾರಾಯಣ. ಹೇಳೋದಿಲ್ಲ ಕಣ, ನಡಿ ಬಾವ ಅಂದ ಶಿವ. ಆಗ ನಾರಾಯಣ ವೈಕುಂಠಕ್ಕೆ ಹೋದ್ರು,

0: ಬಂದಿದ್ದೆ ಪರಮೇಶ್ವರ.
1: ಹೌದಪ್ಪ.
0: ಕೈಲಾಸ ಬಂದು ಸ್ನಾನ ಮಡಿ ಮಾಡ್ಕೊಂಡ್ರು, ಸ್ನಾನ ಮಡಿ ಮಾಡ್ಕೊಂಡು ಈ ಬತ್ತಿ ಧೂಳ್ತಗಳೆಲ್ಲ ಧರಿಸ್ಕೊಂಡು
1: ಶಿವ
0: ಆ ಶಿವ ಲಿಂಗ ಶಿವಪೂಜೆಗೆ ಕುಂತ್ಕೊಂಡ್ರಂತೆ. ಷಣ್ಮುಖ ಗಣೇಶ ಹೂವ ತಂದ್ಕೊಡಿಕೆ, ಪರಮೇಶ್ವರ ಶಿವಪೂಜೆ ಮಾಡಿಕೆ.
1: ಅಲ್ಲೇ
0: ಶಿವನ ಲಿಂಗಕ್ಕೆ ಎಲ್ಲಾ ಜಾತಿ ಹೂವ ಬಂದು ಎಕ್ಕದೂವ ಬರಲಿಲ್ಲ.
1: ಇಲ್ಲ ಇಲ್ಲ,
0: ಯಾಕೆ ಈ ಪ್ರಪಂಚಕ್ಕೆ ನನ್ನ ಬಿಟ್ರೆ ಇನ್ಯಾರು ಇಲ್ಲ, ನಾವೇ ದೊಡ್ಡವ್ರು, ನಾವು ಹೋಗೋ ಗಂಟೆ ಯಾವ ದೇವತಿ ದೇವಮಾನವ್ರಿಗೂ ಪೂಜೆ ನಡೆಯೋದಿಲ್ಲ ಅಂತೇಳಿ ಎಕ್ಕದೂವ ಎಲ್ಕಿಂತ ನಿಧಾನ ಹೋಗ್ಬತ್ತಂತೆ.
1: ಹೌದಪ್ಪ.
0: ಹಾಗ ಶಿವನು ಎಕ್ಕದೂವಕ್ಕೆ ಒಂದು ಶಾಪ ಕೊಡ್ತವ್ರೆ.
1: ಯಾಕಪ್ಪ?

0: ತಿಪ್ಪೆ ಕಡೆಯಲ್ಲಿ ಹುಟ್ಟಿ ತಿಪ್ಪೆ ಕಡೆಯಲ್ಲಿ ಬೆಳೆದಿ, ಮಾಡ್ಲ ಕೂಡ್ಲಕ್ಕೆ ನೀನು ಸ್ಥಿರವಾಗು, ಮನಮುರುಕಿ ನೀನಾಗು, ಬಾಳರ ಮನೆ ಮುರಿಯೋಗು ಎಕ್ಕದುವೆ, ನಿನ್ನ ತಗೊಂಡ ಯಾ ದೇವತಿ ದೇವಮನೆಯವ್ರಿಗೂ ಮುಡಿಸ್ ದೇವಲಿ ಅಂತೇಳಿ ಎಕ್ಕದುಕೊಂಡು ಶಾಪ ಕೊಟ್ಬಿಟ್ರು.
1: ಶಿವ ಶಿವ
0: ಮತ್ತೆ ತಾಳೆ ಹೂವ, ನನ್ನಂತ ಚಂದುಳ್ಳಿ ಚೆಲುವೆ ಹೂವ ಈ ಲೋಕದಲ್ಲಿ ಯಾವುದಿಲ್ಲ, ನಾನು ಹೋಗೋ ಗಂಟೆ ಆ ದೇವರುಗಳಿಗೂ ಪೂಜೆ ನಡೆಯೋದಿಲ್ಲ ಅಂತೇಳಿ ತಾಳೆ ಹೂವ ಎಲ್ಕಿಂತ ಹಿಂದಾಗ ಬಂತಂತೆ. ನಾನು ಅಂತೇಳಿ ದುರಂಕರ ಪಟ್ಕೊಂಡು ತಾಳೆ ಹೂವ ಎಲ್ಕಿಂತ ಹಿಂದಾಗ ಬಂದದಕ್ಕೆ, ಲೇ ತಾಳೆ ಹೂವ ಏರಿ ಕೆಳಗೆ ಹುಟ್ಟಿ ಏರಿ ಕೆಳಗೆ ಬೆಳೆದಿ, ನಿನ್ನ ಮೈಯೆಲ್ಲ ಮುಳ್ಳು ಮೈ ಆಗಲಿ
1: ಆಗಲಿ,
0: ನಿನ್ನ ಕಿತ್ಕೊಂಡಾಗ ಯಾರು ಮುತ್ತೈದೇರು ಮುಡಿತಾರೆ ಅವ್ರಿಗೆ ಒತ್ತಲೇನೋ ಬರಲಿ,
1: ಬರ್ಲಣ್ಣ
0: ನೀನು ಗಂಡಸೊತ್ತ ಮುಂಡೇರು ತಲೆಬೆಳಗ್ಗೆ ನೀನು ಸ್ಥಿರವಾಗು, ಆ ಮುಂಡೇರು ನಿನ್ನ ಮುಡಿಕೊಂಡ್ರೆ ನಿನ್ನ ಒಡೆದು ಸೀಳಿ ಮುಡಿಲಿ ಅಂತೇಳಿ ತಾಳೆವಿಗೆ ಶಾಪ ಇಟ್ಬಿಟ್ಟು ಪರಮೇಶ್ವರ ಲಿಂಗಕ್ಕೆ ಶಿವಪೂಜೆಗಳನ್ನು ಮಾಡಿಕೊಂಡು ಊಟ ಭೋಜನಕ್ಕೆ ಕುಳಿ

0: ಜೀ ಪ್ರಕಾರವಾಗಿ ಪಾರ್ವತಿ ದೇವಿ ತಂದು ಶಿವನ ಲಿಂಗಕ್ಕೆ ನೈವೇದ್ಯ ಮಾಡಿದ್ರಂತೆ. ಪರಮೇಶ್ವರ ಊಟ ಆದಮೇಲೆ ಬಟ್ಟೆ ಮಂಚದ ಮೇಲೆ ಬಂದು ಕುಂತ್ಕೊಂಡ್ರು ಪಾರ್ವತಿ ಪರಮೇಶ್ವರ. ಬಂಗಾರದ ತಟ್ಟೆಗಳಿಗೆ ತಾಂಬೂಲಗಳನ್ನು ಮಡಿಕೊಂಡು ಮಂಚದ ಮೇಲೆ ಬಂದು ಕುಂತ್ಕೊಂಡು ಪಾರ್ವತಿ, ಸ್ವಾಮಿ ತಾಂಬೂಲಗಳನ್ನು ಹಾಕಳಿ. ಪರಮೇಶ್ವರ ಜ್ಞಾನ ಮಾಡ್ಕೊಂಡ್ರು, ಕಳ್ಳನಾರಾಯಣ ಹೇಳ್ಬೇಡ ಎಡ್ತಿ ಜೊತೆ ಬೆಳಗ್ಗೆ ಅಂತ ಹೇಳ್ಬಿಟ್ಟವ್ರೆ, ಏನು ಮಾಡಲಿ, ಆ ನಾನು ನನ್ನ ಹೆಡ್ತಿ ಜೊತೆ ಒಳಗೆ ಏನು ಹೇಳ್ದೆ ಕೇಳ್ದೆ ನಾನು ಅಲ್ಗೆ ಹೋಗೋದು, ಅಲ್ಗೋಗ್ಬಿಟ್ಟು ನಾನು ಹೆಡ್ತಿಗೆ ಎತ್ತಾಯ್ತು ಏನಾಯ್ತೋ ಎತ್ತಾಯ್ತು ಅಂತ ಮನೆ ಒಳಗೆ ಅಂತ ನಾನು ಅಲ್ಲಿ ಕೊರಗೋದು.
1: ನನ್ನಂಗೆ
0: ನಮ್ಮ ಸ್ವಾಮಿ ಎಲ್ಲೋ ಹೋದ್ರೆ ಬರ್ಲಿಲ್ವಲ್ಲ ಏನಾಯ್ತೋ ಎತ್ತಾಯ್ತು ಅಂತ ಹೇಳಿ ಮನೆ ಒಳಗೆ ನಾನು ಹೆಡ್ತಿ ಕೊರಗೋದು.
1: ಬೇಡ, ಅದು
0: ಇವೆಲ್ಲ ಸರಿ ಇಲ್ಲ. ನಾನು ಕಳ್ಳನಾರಾಯಣನ ಮಾತು ಕೇಳೋದು ಸರಿ ಇಲ್ಲ. ನನ್ನ ಹೆಡ್ತಿ ಜೊತೆ ಒಳಗೆ ನಾನು ನಿಜ ಹೇಳ್ಬಿಡ್ಬೇಕು.
1: ನನ್ನಂಗೆಲ್ಲ ಹೇಳ್ಬಿಟ್ಟ ಹೇಳೋಣ
0: ಅಂದ್ಬಿಟ್ಟು ನಾರಾಯಣ ಅಲ್ಲಿ ಪಾರ್ವತಿ, ಏನ್ ಸ್ವಾಮಿ ಹಾಕೊಳ್ಳಿ ತಾಂಬೂಲನ? ತಾಂಬೂಲ ಮಾತು ಹಾಕೊಳ್ಳೋ ಆಗಿರ್ಲಿ, ಇವತ್ ರಾತ್ರಿಗೆ ಶಿವನಾರ ಊರಗಲ್ ಪಟ್ಟಣಕ್ಕೆ ಕಳ್ತನಕ್ಕೆ ಹೋಗುವಂತ ಇದ್ದೀವಿ, ಮನೆ ಕಡೆ ಜಾಪನ ಕಾಣೆಯಿಂದ ಶಿವ. ಪಾರ್ವತಿ, ಅಲ್ಲ ಸ್ವಾಮಿ ಏನನ್ರಿ, ಊರಗಲ್ ಪಟ್ಟಣಕ್ಕೆ ಕಳ್ತನಕ್ಕೆ ಹೋದಿರಾ? ಅಲ್ಲ ಕಣ್ರಿ, ನಮ್ಮ ಮನೆ ಒಳಗೆ ಇಲ್ಲ ಇಟ್ಟಿಲ್ವೋ ಬಟ್ಟೆ ಇಲ್ವೋ ಒಂದು ಬಂಗಾರ ಚಿನ್ನ ಈ ಕತ್ಕೊ ಬಂದು ಏನ್ ಮಾಡ್ಬೇಕಂತ ಇದ್ದೀರಿ? ನಮ್ಮ ಮನೆ ಒಳಗೆ ಇಂಥ ಅದಿಲ್ಲ ಅಂತ ಹೇಳಿ ಇರಬೆಂಬತ್ತು ಕೊಟ್ಟು ಜೀವರಾಕ್ಷಿಗಳಿಗೆ ಅಂದಾನ ನೀಡುವಂತ ಭಗವಂತ ನೀವು, ಕಳ್ತನಕ್ಕೆ ಹೋಯ್ತೀರಿ ಅಂತ ಹೇಳ್ತಿರಲ್ಲ, ನಮಗೆ ಏನ್ ಎಟಕ್ದು ಏನ್ ಸಾಲದು ಸ್ವಾಮಿ, ಹೋಗ್ಬೇಡಿ ಏನು. ಪಾರ್ವತಿ, ಪರಮೇಶ್ವರನ್ ಕೋಪ ಆತ್ಬಿಡ್ತು.
1: ಪಾಪ ಬರ ಮಾತಲ್ವೇ
0: ಮುಟ್ಟಾಗೋ ಹೆಂಗ್ಸೆ ಅಲ್ಲೇ ಕೆಟ್ಟ

0: ಹೆಂಗಸು ಕೆಟ್ಟ ನುಡಿ ನುಡ್ದ ಒಳ್ಳೆ ನುಡಿಯ ನುಡಿಯೋದ? ಶಿವನು ಕೋಪ ಆತ್ಬಿಡ್ತು. ಯಾಕೆ ನನ್ನ ನಗ್ತಾ ನಗ್ತಾ ಹೋಗು ಅಂದೇ ಹೋದ್ಲಲ್ಲ, ನನ್ನ ಹೋಗ್ಬೇಡಿ ಅಂತ ಹೇಳದ್ಲಲ್ಲ ಅಂತ ಶಿವನು ಕೋಪ ಆತ್ಬಿಡ್ತು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಎಡ್ತಿದ್ದೀರಿ ಜತೆ ಒಳಗೆ ಹೇಳದೆ ಕೇಳದೆ ಹೊಂಟೋಗೋದು. ಸರಿ, ಎಡ್ತಿ ಬಂದು ಎಲ್ಲಿಗೆ ಹೋಗಿದೆ ಅಂತ ಕೇಳದೆ ಇಬ್ರು ಜಗಳ ಸ್ಟಾರ್ಟ್ ಮಾಡ್ಕೊಳ್ಳೋದು. ಆ ಕಡೆ ಈ ಕಡೆ ಇಬ್ರು ಮುನ್ಸ್ಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ಮುನ್ಸ್ಕೊ ಮುನ್ಸ್ಕೊ ಮನಿಕೊಳ್ಳೋದು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನಾ ಎಡ್ತಿಗೆ ನಾನು ಇಂತ ತಾಕ ಹೋಗಿ ಹೋಗಿದ್ ಬತ್ತೀನಿ ಕಾಣೆ ಅಂತ ಎಡ್ತಿಗೆ ಹೇಳ್ಬಿಟ್ಟು ಹೋಗ್ತಾರೆ. ಕೆಲವರು ಹೇಳದೆ ಹೊಂಟೈತಾರೆ. ಹಂಗೆ ಶಿವನು ನಾನು ಎಡ್ತಿದ್ದತ್ತಿ ಒಳಗೆ ನಾನು ಹೇಳ್ಬಿಟ್ಟು ಹೋಗ್ಬೇಕಂತ ಇವನು ಈ ರೀತಿ ಹೇಳ್ದ, ಪಾರ್ವತಿ ಆ ರೀತಿ ಹೇಳಿದ್ಲು. ಅಲ್ಲ, ನಾನು ಒಳ್ಳೆ ಮಾತು ಹೇಳ್ತೀನಿ, ನಾ ಸುಟ್ಟು ಬೂದಿ ಮಾಡ್ಬಿಡ್ತೀನಿ ಅಂತ ಶಿವನ್ ಇದ್ರಲ್ಲ ಅನ್ಬಿಟ್ಟು ಪಾರ್ವತಿ ಮುನ್ಸ್ಕೊಂಡು ಒಂದು ಮಂಚಲ್ ಮನಿ ಕಂಡ್ಲು. ಈ ಶಿವ ಏನ್ ಮಾಡ್ಬಿಟ್ಟ ಅಂದ್ರೆ, ನನ್ನ ಹೋಗ್ಬೇಡ ಅನ್ಲಲ್ಲ ನನ್ನ ಎಡ್ತಿ, ನನ್ನ ಹೋಗು ಒಂದೇ ಓದ್ಲಲ್ಲ ಅನ್ಬಿಟ್ಟದೆ, ಇವನೊಂದ್ ಕಡೆ ಮಂಚಲ್ ಮುನ್ಸ್ಕೊಂಡು ಮನಿ ಕಂಡ.
1: ಸರಿ, ಮತ್ತೀಗ
0: ಇದು ಯಾರ ಗರ್ವಾಯ್ತು? ಕಳ್ಳನಾರಾಯಣನ್ ಗರ್ವಾಯ್ತು
1: ಭಾವನಿಗೆ.
0: ಆಗ ನಾರಾಯಣ ನಾಮ ನೇಮ ಮಾಡ್ಕೊಂಡು ಶಿವಪೂಜೆ ಮುಗಿಸ್ಕೊಂಡು ನಾರಾಯಣ ಬತ್ತವ್ರೆ. ಎಲ್ಲಿಗೆ ಕೈಲಾಸ ಬಂದ್ರು ನಾರಾಯಣ
1: ನಾರಾಯಣ ಸ್ವಾಮಿ ಅವರು.
0: ಓಹೋ, ಇಬ್ರು ಮುನ್ಸ್ಕೊಂಡು ಮುನ್ಸ್ಕೊಂಡು ಮನಗವ್ರೆ, ಮೊದಲು ನಮ್ಮ ಅಕ್ಕನ ಮುನ್ಸ ತಿಳಿಸುವ ಅನ್ಬಿಟ್ಟು ನಾರಾಯಣ ಆ ಪಾರ್ವತಿ ತಲದಸಿ ಒಳಗೆ ನಿಂತ್ಕೊಂಡು ಮುನ್ಸ್ ತಿಳಿಸ್ತವನೆ.
1: ಯಾಕಪ್ಪ

0: ಅಡ್ಡಾ ಮುಡಿಯ ಬೆಳೆ ಅಪರಂಜಿ ಕುಲದ ಬೆಳೆ ದೊಡ್ಡೋರ ಮನೆಯ ಹಿರಿಯಕ್ಕ ಇಂಥ ಎರಡು ಶಿವನನಿಗೆ ಮುನಿಸಿ ಹಾಕಿ ಹೇಳಕ್ಕ ಅಂದ ನಾರಾಯಣ.
1: ಪಾರ್ವತಿನ
0: ನಾರಾಯಣಾರದ ಮಾತು ಕೇಳ್ಕೊಂಡು ಎತ್ತು ಕುಂತ್ಕೊಂಡ್ಲು ಪಾರ್ವತಿ. ಪಾರ್ವತಿ ಮುನಿಸೇನ ತಿಳಿಸೋದಾಯ್ತು. ಈಗ ಶಿವನ ಮುನಿಸ ತಿಳಿಸ್ಬೇಕಂತ ಹೇಳಿ ಶಿವ ಶಿವನ ತಲದ ಶಿವಳಗ ಹೋಗಿ ನಿಂತ್ಕೊಂಡ್ರಂತೆ ನಾರಾಯಣ.
1: ನಾರಾಯಣ ಸ್ವಾಮಿಯವರು
0: ಮೂರ್ಕಣ್ಣಯ್ಯ ಕೇಳು.

0: ಶಿವ ದಡಾರ ಮೇಲಕ್ಕಿದ್ದ. ಶಿವನು ನಾರಾಯಣ ಕೂಡಿ ಬರುವಾಗ ಪಾರ್ವತಿ ಹೇಳ್ತವಳೆ, ಮೋಸ್ಕರ ನಾರಾಯಣನಿಗೆ ಕಳತನಕ್ಕೆ ಹೋಯ್ತಾ ಇದ್ದೀರಿ, ಜಾಪ ಅಂದಿಲ್ಲ ಮನೆಗೆ ಬನ್ನಿ ಅಂದ್ಲು ಗಂಡನಿಗೆ ಪಾರ್ವತಿ.
1: ಯಜಮಾನ್ರಿಗೆ ಹುಷಾರು ಹೇಳಿದ್ರು,
0: ಕೆಲವ್ರು ಈಗಲೂ ಹಂಗೆ ಹೇಳೋದು.
1: ಹೆಂಗಣ
0: ಯಾರ ಇಬ್ಬಿಬ್ರು ಸೇರಿ ಎಲ್ಲಾರ ಹೋಗ್ಬೇಕಾದ್ರೆ ಅವ್ರ ಜೊತೆಲಿ ಹೋಗ್ತಾ ಇದ್ದೀರಿ, ಜಾಪ ಅಂದಿಲ್ಲ ಮನೆ ಬನ್ನಿ, ತಂದೆಲಿ ಹಿಡಿದಿರುವಂತ ಭೂತನೆಲ್ಲ ಬುಡ್ಸ್ಬಿಟ್ಟನು ಅಂತ ಹೇಳ್ಕೊಡ್ತಾರೆ ಕೆಲವರು.
1: ಕೆಲ ಜನ ಹೇಳ್ತಾರ
0: ಹಂಗೆ. ಪಾರ್ವತಿ ಹೇಳಿದಾಗ ಪರಮೇಶ್ವರನ್ಗೆ ನಾರಾಯಣ ಹೇಳ್ತವ್ರೆ,
1: ಏನಂತ
0: ಬಾಬಾವ ನಮ್ಮ ಅಕ್ಕ ತಾನೆ ಅನ್ಕೊಂಡ್ರೋಳು, ನಡಿ ಬಾವಾ ಅಂದ ನಾರಾಯಣ. ಶಿವ ನಾರಾಯಣ ಇಬ್ರು ಕೂಡ ಬರುವಾಗ ಬಾಕ್ಲಲ್ಲಿ ಗೌಳಿ ನುಡಿತು, ಬಾವಾ ನಿಸರಾತ್ರಿ ಹೊತ್ತಿನಲ್ಲಿ ನಾವು ಮನ್ನೇನು ಕೋಟಿಗೆ ಕಳತನಕ್ಕೆ ಹೋಗುವ ಅಂದ್ರೆ ತಲಬಾಕ್ಲಲ್ಲಿ ಗೌಳಿ ನುಡಿತದಲ್ಲ ಬಾವ ನಿನ್ ತಲೆಯ ಕಂಟಕ ಅಂತ
1: ನೋಡ್ದ ಬಾವಾ.
0: ಏ ಬಾಬಾವ ಸುಮ್ಗೆ ಒತ್ತರಂಟೆ ಕಳವಾಯ್ತದಂತ ಅದ್ ನೋಡಿದ್ರೆ ಏನು ನಿನ್ ತಲೆಯೇ ಕಂಟಕವಂತೆ ಬಾಬಾವ ಅಂದ್ರು. ಶಿವ ನಾರಾಯಣ ಕೂಡಿ ಇನ್ನ ಮುಂದಕ್ಕೆ ಬಂದ್ರಂತೆ, ಕಡೆ ಬಾಕ್ಲಲ್ಲಿ ಮನಿಗಿರುವಂತ ನಂದೇಶ್ವರ ದಡಾರ್ನ ಮ್ಯಾಲಕ್ಕೆದಿ ಹೋದ್ರಬಿಟ್ಟ. ಏನ್ ಬಾವ ಅಲ್ಲಿ ನೋಡಿದ್ರೆ ಒತ್ತರಂಟೆ ಕಳವಾಯ್ತದೆ ಎಂದೆ, ಇಲ್ಲಿ ನೋಡಿದ್ರೆ ನಂದೇಶ್ವರ ಎದ್ದಿ ಒದರ್ತವನಲ್ಲ ಬಾವ. ಆಗ ನಾರಾಯಣ ಹೇಳ್ತಾರೆ, ಬಾವ ನೀನು 20 ಕೋಟಿ ಜೀವರಾಕ್ಷಿಗಳಿಗೆ ಅನ್ನದಾನ ನೀಡಬೇಕಾದ್ರೆ ಏಂತ್ರ ಮೇಲೆ ಹೋಗೋದು, ಇದೇ ನಂದೇಶ್ವರನ ಮೇಲೆ ಕಣಯ್ಯ, ಅದಕ್ಕೆ ನಮ್ಮ ಶಿವ ಎಲ್ಲಾರ ಓದಾರೇನು ಅಂತ ಈ ಮ್ಯಾಲಕ್ಕೆದಿ ಒದರ್ತ ಕಣ ಬಾಬಾವ ಅಂದ್ರೆ. ಆಗ ಶಿವ ನಾರಾಯಣ ಹಡವಿ ಅರಣ್ಯದಲ್ಲಿ ಬರಬೇಕಾದ್ರೆ ಇಬ್ಬರು ರಾಕ್ಷಸರನ್ನ ಹಿಡಿದು ಕಲ್ಗವಿ ಕೂಡಿದ್ರಲ್ಲ, ಆ ರಾಕ್ಷಸರನ್ನ ಹೇಳಕೊಂಡು ನಾರಾಯಣ ಬ್ರಹ್ಮಚಾರಿ ಹಾಕಿರುವಂತ ಸಾಪ ಇಲ್ಲಿಗೆ ಹಿಮೋಜ್ಞೆ ಆಗಲಿ ಅಂತ ಹೇಳಿ ಇಬ್ಬರು ರಾಕ್ಷಸರನ್ನ ಹಿಡಿದು ಕನಗತ್ರಿಗೆ ಹಾವತಿ ಕೊಟ್ಟರು ಶಿವನಾರಾಯಣ.
1: ಹೌದಪ್ಪ,
0: ಆನೆ ಹೊಡೆದು ಚರ್ಮ ಮಡಗಿದ್ರಲ್ಲ, ಆ ಚರ್ಮನೆತ್ತಿ ಕಂಕಳಗಿರಿ ಕಂಡು ಅವರು

0: ಬಾವ ನೋಡು, ಏರಿ ಮುತ್ತಿನೇರಿ ನೀರೆಲ್ಲಪ್ಪ ನೀರು ಟೂಬೆಲ್ಲವನ್ನ ಕಳಸಗಳು. ಹೋಗದೆ ಮುಗಲ ಶರೀವಿಗೆ ನಿನ್ ಕಣ್ಣೀರ್ ಗಂಟೆ ಕಾಣಿಸ್ತವ ಅಲಗಂಟಾರ ನೋಡು, ಬಿರಿ ನೀರೇ ಬಾವ.
1: ಸರಿ ಕಣ್ ಬಾವ.
0: ಸರಿ ಬಾವ ಅಂದ್ರು ಶಿವ. ಇನ್ನ ಮುಂದಕ್ಕೆ ಹೋದ್ರು ಕರ್ಕೊಂಡು, ನೋಡು ಬಾವ, ಎಂಟು ಸುತ್ತಿನ ಕೋಟೆ ಗಂಟೆಗೊಲ್ಲರ ಪಾರ, ಮೇಲೆ ತೊಂಕಣಿ ಹುಲಿಮಕ್ಕನ ಪಟ್ಟಣಕ್ಕೆ, ನಾಡಿನ ಕಳ್ಳರಿಗೆ ಅಸಮಾನ ಬಾವ. ಸರಿ ಕಣಪ್ಪ. ಇನ್ನ ಮುಂದಕ್ಕೆ ಹೋದ್ರು ಬಾ ಬಾವ, ನಾ ತೋರ್ಸ್ಕೋ ತೋರ್ಸ್ಕೋ ಹೋಗ್ತಾ ಇದ್ದೀನಿ, ನಾನು ಹಿಂದೆ ನೀನು ಬತ್ತಾ ಇರು ಅಂತೇಳಿ ನಾರಾಯಣ ಮುಂದೆ ಮುಂದೆ, ಶಿವ ಹಿಂದೆ.
1: ಹೌದಪ್ಪ.
0: ಮತ್ತೆ ಬಾವಾ, ಎಲೆಯ ತೋಟ ಅದಿಂದೆ.

0: ಬಾವಾ, ಎಲೆಯ ತೋಟದಿಂದ ಮನಿಗಿದ ಹುಲಿ ಕರಡಿ ತಲೆಯ ಬೈರುಂಡ ಗಸಿಂಹವ ಎಬ್ಬಾವು. ಆ ಪಟ್ಟಣ ಸುತ್ತ ಒಂದೇ ಸುತ್ತಾಕೊಂಡು ಮನಿಗಿದೆ ನೋಡ್ ಬಾವ, ಎಬ್ಬಾಕ್ಲಿಲ್ಲ ಬಾಯಿ ತಿರ್ಕೊಂಡು
1: ನೋಡ್ದೆ ಬಾವ.
0: ಈ ಪಟ್ಟಣಕ್ಕೆ ಇದೇ ಓಣಿ ಅಂತೇಳಿ ನುಗ್ಬಿಟ್ರೆ ಹೋಗಿ ಎಬ್ಬಾವನು ಹೊಟ್ಟೆಗೆ ಸೇರ್ಕೋಬೇಕಣ್ಣಯ್ಯ. ಸರಿ ಕಣಪ್ಪ. ಹಾಗ ಇನ್ನ ಮುಂದೆ ಬಂದ್ರು ಬಾವಾ, ಅಷ್ಟು ಮಿಸ್ಕಿದ್ರೆ ಕತ್ಲೆ ಮಿಸ್ಕಿದ್ರೆ ಜ್ಯೋತಿ ಒಳದಂಗೆ ಸುಸ್ತಾಟಬಲ್ಲ ಸಾದೇವ. ಅಂದ್ರೆ ಈ ಪಟ್ಟಣದ ಏಕ ಸಮ ಸಾದೇವನಿಗೆ ಗುರುತು, ಇನ್ಯಾರಿಗೂ ಗೊತ್ತಿಲ್ಲ ಕಣಯ್ಯ. ಸರಿ ಕಣಪ್ಪ. ಇನ್ನ ಮುಂದಕ್ಕೆ ಬಂದ್ರು ಬಾವಾ, ಮನೆಯ ಕ್ವಾಟೆಗೆ ಒಳ್ಳೆ

ಮನ್ನೆಯ ಕ್ವಾಟೆಗೆ ಬಿನ್ನುವಿಲ್ಲದ ಕಲ್ಲು ಉಳಿ ಸುತ್ತಿಗೆ ತಕೊಂಡು ತಿದ್ದುತ್ತಲ್ಲ ನೋಡಯ್ಯ ಬಾವ, ಪರ್ವತನ ಕಿತ್ಕ ಬಂದು ಮಡಗಿರೋದು ಇದು. ಒಂದು ಬೆಟ್ಟದ ಕನಗತ್ತಿದ್ದೀನಿ ಪಟ್ಟಣಕ್ಕೆ ಕಳತಾನಕ್ಕೆ ಹೋಗ್ಬೋದಿರೋ ಸಾಧ್ಯವಿಲ್ಲ ಕಣಯ್ಯ. ಸರಿ ಕಣಪ್ಪ, ಇನ್ನ ಮುಂದಕ್ಕೆ ಬಂದ್ರು ನೋಡು ಬಾವ, ಅಗಲಾಡದೇರಿ ಉಂಟು ಮಗದಿಟ್ಟಿ ಗೊತ್ತಾಲ ಜಗಳ ಮಾಡ ಬಂಟನಿಗೆ ಕಲಿಬೇಕು. ಈ ಜಗದಲ್ಲಿ ಇಂಥ ರಾಜನ ಸರಿ ಸಮಾನವಾದಂಥವ್ರು ಯಾರೂ ಇಲ್ಲ.

ಸರಿ ಕಣಪ್ಪ. ಇನ್ನ ಮುಂದಕ್ಕೆ ಬಂದ್ರಂತೆ ಬಾವಾ, ಇನ್ನ ಎಷ್ಟು ದೂರ ಹೋಗ್ತಾ ಇದೀಯ, ಸರಿ ಬಾರಪ್ಪ ಅಂತೇಳಿ ಬಿದಿರು ತಟ್ಟೆ ಬರ್ದಿ ಒಟ್ಟೇರುಗಳ ಎಣಗದ್ರಂತೆ. ಒಟ್ಟೇರುಗಳನ್ನ ಎಣದಿ ಆನೆ ಚರ್ಮನ ಹಿಂಬಿಡಿಸಿಕೆ ಮಾಡಿ ತಗೊಂಡು ಹೋಗಿದ್ರಲ್ಲ, ಆ ಚರ್ಮನ ಹಾಕಿದ್ದೆ ಹೆರುಗಲ ಮಾಡಿದ್ರು. ಆ ದೋಣಿ ಒಳಗೆ ಬರಬೇಕಾದ್ರೆ ನಾರಾಯಣ ಮುಂದೆ ಶಿವ ಹಿಂದೆ,

0: ಹುಟ್ಟಾಕೊಂಡು ಅಗಳನೆಲೆ ಬರಬೇಕಾದ್ರೆ ಶಿವ ಹಿಂದೆ ಕುಂತಿದ್ರು ಸುಮ್ಮನೆ ಕೂತ್ಕೊಳ್ಳಿಕ್ಕಿಲ್ವೇ?
1: ಏನ್ ಮಾಡಿದ್ರಣ್ಣ
0: ಬಾಬಾ, ಆ ಬ್ರಹ್ಮಚಾರಿ ನಮಗೆ ಕನಗಾತ್ರಿ ಮಾಡಿಕೊಟ್ರಲ್ಲ,
1: ಹೌದು,
0: ಒಂದು ಕಲ್ಲುಗೋ ಮರಕೋ ಬುಟ್ಟಿದ್ರ ಅರ್ಥ ನೋಡ್ಲೇವಲ್ಲೇ ನಾವು. ಬಾಬಾ ಈಗ ಮುಟ್ಬೇಡ ಅದನ್ನ, ಯಾಕೆಂದ್ರೆ ಮಧ್ಯ ಸಮುದ್ರದಲ್ಲಿ ಇದ್ದೀವಿ
1: ನಾವಿಬ್ರು.
0: ಆಚೆ ಹೋಗಿ ಒಂದು ಮರಕೋ ಒಂದು ಗ್ವಾಡೆಗೋ ಒಂದು ಆರೆ ಕಲ್ಲುಗೋ ಬುಟ್ಟಿ ಅರ್ಥ ನೋಡ್ಕೊಳ್ಳೋಣ, ಈಗ ಮಾತ್ರ ಮುಟ್ಬೇಡ ಬಾಬಾ. ಶಿವ ಕೇಳಿಲ್ಲ ಎಡ್ ಶಿವ, ಹಿಂಗಾಯ್ತದೆ ಅನ್ನೋದು ಗೊತ್ತಿಲ್ಲ.
1: ಗೊತ್ತಿಲ್ಲ
0: ಕನಗಾತ್ರಿನ ಎತ್ಕೊಂಡು ಯಾವಾಗ ಒಂದು ಮರಕ್ಕೆ ಮುಡ್ಗದ ಮರ ಮುಗತ್ತು, ಮರ ಯಾವ ಮುರ್ಕೊಂಡು ಸಮುದ್ರ ಬೀಳ್ತು, ಸಮುದ್ರ ಮಣ್ಣ ಒಡೆದದ್ದೆ ಹರಗ್ಲ ಮುಗಿಸ್ಕತ್ತು. ಇವರಿಬ್ರುವೆ ನೀರೊಳಗೆ ಮುಳುಮುಳುಗಿ ಮುಳುಮುಳುಗಿ ಹೇಳ್ತಾರೆ
1: ಶಿವ ನಾರಾಯಣ
0: ಹೆಂಗೆ ಓದ್ನ.

0: ಓದ್ನಲ್ಲೋ ನಾರಾಯಣ ಅಂತ ಶಿವ ಹೇಳ್ತಾರೆ, ಓದ್ನಲ್ಲೋ ಶಿವನಿ ಅಂತ ನಾರಾಯಣ ಹೇಳ್ತಾರೆ. ಇಬ್ರು ಮುಳುಮುಳುಗಿ ಮುಳುಮುಳುಗಿ ಹೇಳ್ತಾರೆ ಮಧ್ಯ ಸಮುದ್ರದಲ್ಲಿ. ಇದೇನು ಕೇಳಿಸ್ಕೋತು ಅಂದ್ರೆ ಏಳು ತಲೆ ಸರ್ಪ ಕೇಳಿಸ್ಕೋತು
1: ಅಲ್ಲೇ.
0: ಓದ್ನಲ್ಲೋ ನಾರಾಯಣ, ಓದ್ನಲ್ಲೋ ಶಿವ ಅನ್ನೋದ ಇದ್ಯಾರು ಇಷ್ಟೊತ್ತಿಲ್ಲಿ ಹಿಂಗೆ ಬಡ್ಕೋತಾರಲ್ಲ ಓದ್ನಲ್ಲೋ ನಾರಾಯಣ ಅಂತ ನೋಡ್ಬೇಕಂತೇಳಿ. ಯಾವಾಗ ಸರ್ಪ ಬಾ ನೀರೊಳಕ್ಕೆ ನುಗ್ತು ನೀರೆರಡು ಭಾಗ ಆಗೋಯ್ತು. ಆಗ ಈ ಶಿವನಾರಾಯಣನ ಇಬ್ಬರನ್ನು ಸಡೆ ಮೇಲೆ ಕುಂಡಿಸ್ಕೊಂಡು ಸಮುದ್ರದಿಂದ ಆಚೆ ತಗೊಂಡು ಹೋಗಿ ಬಿಟ್ಟು. ಆಗ ಶಿವ ಹೇಳ್ತಾರೆ, ಬಾವ ಇದನ್ನ ಸೃಷ್ಟಿ ಮಾಡಿ ನಾವು ಬಿಟ್ಟಿರೋದ್ಕಲ್ವ, ಇವತ್ತು ನಮ್ಮನ್ನ ಕಾಪಾಡೋದು
1: ನನ್ನ,
0: ಇದಕ್ಕೆ ವರ ಕೊಡಿಕಿಲ್ವನಯ್ಯ, ಕೊಡಯ್ಯ ವರನ ಅಂದ ಶಿವ. ಅಲ್ಲ ಕಣಯ್ಯ, ನಾನು ಕೊಡ್ತಿದ್ನೆ ವರನ, ನೀನೇ ಅಲ್ವೇ ಕೊಡಯ್ಯ ಅಂದ ನಾರಾಯಣ. ಆಗ ಅವಗೆ ಶಿವ ವರ ಕೊಡ್ತವನೇ,

ಶಿವ ಅವ್ಗೆ ವರ ಕೊಟ್ರು. ಯಾವ ರೀತಿ ಹಂಚಿತವ್ರೆ ಈಶಾನ ಅಂದ್ರೆ, ಅವನ ಹಲ್ಲಿಗೆ ಒಂದು ಸ್ವಲಗಿಸ.

ಸ್ವಲಗಿಸ, ಮನಸ್ಸಿನಲ್ಲಿಗೆ ಒಂದು ಪಡೀಸ, ನೂರೊಂದು ಇರ ಕಚ್ಚಿದ್ರೆ ಒಂದು ಸರಪನೀಸ, ನೂರೊಂದು ಸರ್ಪ ಕಚ್ಚಿದ್ರೆ ಒಬ್ಬ ಮನಸ್ಸಿನೀಸ. ಈ ರೀತಿ ಕೊಟ್ಟಿ ಸ್ವಾಮಿ ಆವಾಗ ಈಶಾನ ಹೋಗಪ್ಪ ಅಂತೇಳಿ ಮೈಸೂರು ಕಳಿಸ್ಬಿಟ್ರಂತೆ. ಆಗ ಶಿವನಾರಾಯಣ ಅವ್ಗೆ ವರ ಕೊಟ್ಟು ಮುಂದಕ್ಕೆ ಬರುವಾಗ ನಾರಾಯಣ ಹೇಳ್ತಾರೆ, ಬಾಬಾ

ಯಾವಾಗ ಪರಮೇಶ್ವರ ಮೇಘಗಳ ಗಾಳಿ ಒಳಗೆ ನಿಂತ್ಕೊಂಡು ಪಟ್ಟಣಕ್ಕೆ ದೂಳ್ತಾ ಹುರುಬುದ್ರಂತೆ, ಆ ಪಟ್ಟಣದಲ್ಲಿ ಜನಗಳೆಲ್ಲ ಯಕ್ಕಂಡವಾಗಿ ಮನಗುದ್ರು. ಅವಾಗ ಬಾಬಾ ತಗೋ ಈ ಚಿನ್ನ ಚಾಕ, ಇದೇ ನೇರದಲ್ಲಿ ಕನ್ನ ಕೊರಿಬೇಕು, ಕೊಡೆಯಲ್ಲಿ ಕನಗಾತ್ರಿ ಅಂತೇಳಿ ನಾರಾಯಣ ಕನಗಾತ್ರಿ ಇಸ್ಕೊಂಡದೆ ಒಂದು ಆಳು ನುಗ್ಗುವಂಗ ಕನ್ನ ಕೊರೆದು ಮುಡುಗುಟ. ಬಾಬಾ ನೀನು ಮುಂದೆ ನಡೆಯಪ್ಪ ಅಂತ ನಾರಾಯಣ ಅಂದ. ಇಲ್ಲ ಕಣಯ್ಯ ನೀನು ಮುಂದೆ ನಡೆಯ ಅಂತ ಶಿವ ಅಂದ. ಇವರಿಬ್ಬರಿಗೂ ಬಿದ್ದೈತೆ ಅಲ್ಲಿ ವಾದ. ಶಿವ ಪುಕ್ಕುಲು ಶಿವ ಅಲ್ಲ, ಮನೇಲೇ ಹೇಳುದು ನನ್ನ ಮಡದಿ ಹೋಗ್ಬೇಡ ಕಳ್ಳನಾರಾಯಣನಿಗೆ ಮೋಸ್ಕಣ್ಣ ನಾರಾಯಣನಿಗೆ ಅಂತ. ನನ್ನ ಮಡದಿ ಮಾತ್ರ ಮೀರಿ ಬಂದೆ, ಅಲ್ಲಿ ನೋಡಿದ್ರೆ ನೀನು

0: ತಲೆ ಕಂಟಕ ಅಂತೇಳಿ ಗೌಳಿ ನುಡಿಯಿತು. ಇಲ್ಲಿ ನೋಡಿದ್ರೆ ಸಮುದ್ರದಲ್ಲಿ ಶಿವನಾರಾಯಣ ಇಬ್ರು ಸೇರಿ ಮುಳುಗೋಯ್ತಿದ್ದು, ಈಗ ನೋಡಿದ್ರೆ ನನ್ನ ಮುಂದೆ ನಡಿ ಅಂತಾನಲ್ಲ, ಏನಾರ ಅಕಸ್ಮಾತ್ ಸಿಗಾಕಂಡ್ರೆ ನಾನು ಇಲ್ಲಿ ಸಾಯೋದು, ನನ್ನ ಮಡದಿ ಪಾರ್ವತಿ ಅಲ್ಲಿ ಸಾಯೋದು
1: ಸರಿ ಇಲ್ಲ,
0: ಇವೆಲ್ಲ ಸರಿ ಇಲ್ಲ. ಅಕಸ್ಮಾತ್ ಏನಾರ ನಾನು ಮುಂದೆ ಹೋಯ್ತೀನಿ ಸಿಗಾಕತ್ತೀನಿ, ನಾನು ಏನಾರ ಹಿಡ್ಕೊಬಿಟ್ರು ಗಾಜಿನ ಕಂಬಕ್ಕೆ ಕಟ್ಟಾಕಿ ಜಡೆ ಮುಡಿಗಳನ್ನ ಶಿವ ನಾರಾಯಣ ಅನ್ನೋದು ಕಾಣದೆ ನಮ್ಮನ್ನ ಅಜ್ಜಲ್ ರಕ್ತ ಇಳಿ ಒಂಗ್ ಹೊಡೆದು ಬಿಡ್ತಾರೆ ಇವರು. ನಾವಿಲ್ಲಿ ಸಾಯೋದು ಕೈಲಾಸದಲ್ಲಿ ಇರಬೆಂಬತ್ ಕೋಟಿ ಜೀವರಾಕ್ಷಿಗಳೆಲ್ಲ ಅನ್ನ ಇಲ್ಲದೆ ಅವ್ರ ಅಲ್ಲೆಲ್ಲ ಪ್ರಾಣ ಬಿಡೋದು,
1: ಯಾಕಪ್ಪ ಇದು
0: ಇವೆಲ್ಲ ಸರಿ ಇಲ್ಲ ಬಾಬಾ, ನಾನು ಮಾತ್ರ ಮುಂದೆ ಹೋಗಲ್ಲ, ನೀನೇ ನಡಿ ಎಂದ. ಸರಿ, ಯಾವಾಗ ನಾರಾಯಣ ಹೇಳ್ತಾರೆ ನೋಡಯ್ಯ, ನಾನೇ ಮುಂದೆ ಹೋಗ್ತೀನಿ, ಕಾಲು ಬಿಟ್ಟು ಅಳ್ಳಾಡಿಸ್ತೀನಿ, ಯಾರು ಅಕಸ್ಮಾತ್ ಏನಾರ ಹಿಡ್ಕೊಬಿಟ್ರೆ ನನ್ನ ಶಿರ್ಸ ಕುಯ್ಕೊಂಡು ನೀನು ಕೈಲಾಸ ಹೊಂಟಗಯ್ಯ ಅಂದ ನಾರಾಯಣ. ಶಿವ ಹೇಳ್ತಾನಲ್ಲ, ಇವನು ಮುಂದೆ ಹೋಗಿ ಕಾಲು ಬಿಟ್ಟು ಅಳ್ಳಾಡ್ಸನಂತೆ, ನಾನು ಇವ್ನು ಶಿರ್ಸ ಕುಯ್ಕೊಂಡು ಕೈಲಾಸ್ಕೋಬೇಕಂತೆ. ಯಾವ್ದು ಇದು ಆಗ್ಲಿ ಕಣಪ್ಪ ಅಂದ. ಸರಿ, ಕಾಲು ಬಿಟ್ಟು ಅಳ್ಳಾಡ್ತಾ ಯಾರು ಬಂದು ಹಿಡ್ಕೊಳ್ಳಿಲ್ಲ, ಹನ್ನೆರಡು ಮರದ ಜೊಳ್ಳೆ ಬಿಟ್ಟು ಅಳ್ಳಾಡ್ತಾ ಯಾರು ಹಿಡ್ಕೊಳ್ಳಿಲ್ಲ. ನಾರಾಯಣ ಮುಂದೆ ಮುಂದೆ ಶಿವ ಹಿಂದೆ ಒಳಗಡೆ ನುಗ್ಗಿಬಿಟ್ರು, ಎಲ್ಲ ಆಸ್ಕೊಂಡು ಹೊತ್ಕೊಂಡು ಪಟ್ಟೆ ದೇವಂಗನ ಮನಗಿದ್ರಲ್ಲ, ಅವಾಗ ನಾರಾಯಣ ಹೇಳ್ತಾರ ಬಾವಾ, ಪಟ್ಟೆ ದೇವಂಗವಾ ಆಸ್ಕೊಂಡು ಒದ್ಕೊಂಡು ಮನೆಗವರೇ, ಯೋ ರಬ್ ಕೊಟ್ಟಿ ನಮಗೆ ಮಡಗಿದ್ದೆ, ಬಾವಾ ಪಟ್ಟೆ ದೇವಂಗನ ಆಸ್ಕೊಂಡು ಹೊತ್ಕೊಂಡು ಮನೆಗವರೇ, ರಬ್ ಕೊಟ್ಟು ಮಡಗಿದ್ದೆ
1: ನಮಗೆ
0: ಕಿತ್ಕೊಂಡು ಬಟ್ಟು ಬೆಟ್ಟ ಕರೆಯಯ್ಯ ಅಂದ. ಅಯ್ಯೋ ಎದ್ಗಿದ್ ಬಿಟ್ಟಾರ ಕಣಯ್ಯ, ಅಯ್ಯ ಅವ್ರು ಎದ್ದು ಬರೋದಕ್ಕೆ ನಾವು ದೇಶ ಸೇರ್ಕೋತೀವಿ ಬಾಬಾವಾ. ಸರಿ, ಎಲ್ಲರ ಬಟ್ಟೆಗಳು ಎತ್ಕೊಂಡೇ ಎರಡು ಪಂಜ್ ಮಾಡಿದ್ರು, ಎರಡು ಪಂಜ್ ಮಾಡಿ ಹುಡುಗಂಡು ಬಿಟ್ಟು ಮಡಗಿದ್ರಂತೆ, ದಗ್ಗಂತ ಹತ್ಕೊಂಡು ಎರಡು ಪಂಜು. ಆಗ ನಾರಾಯಣ ಬಾಬಾ ಎರಡು ಪಂಜು ಹಿಡ್ಕೊ ಅಂತ ಶಿವನ ಕೈಗೆ ಪಂಚ್ ಕೊಟ್ಟುಬಿಟ್ಟು, ಆಗ ನಾರಾಯಣ ಏನ್ ಮಾಡ್ತಾರೋ ಗೊತ್ತೇ, ಆ ಸತ್ಪಟ್ಟಾರ ಒಳ್ಳೆ

0: ಆಸಾಸ್ ಪಟ್ಟಾರ ಮೀಸ ಮೀಸೆ ಗಂಟ ಹಾಕದೆ ಚಿಮ್ರು ಗಂಟ, ಲಕ್ಷಾಂತರ ಜನನೆಲ್ಲ ಹಂಗೆ ಉಂಟಿಸ್ಬಿಟ್ಟ ನಾರಾಯಣ. ಅಯ್ಯೋ ಬಾಬಾ ಮೀಸೆ ಗಂಟ ಹಾಕುವಾಗ ಎದ್ಬಿಟ್ಟಾರ ಕಣಯ್ಯ
1: ಸರ್ ಕಣಯ್ಯ.
0: ಅಯ್ಯೋ ಅವ್ರ ಮೀಸೆ ಕಿತ್ಕ ಬರುತ್ತೋ ನಾವು ದೇಶ ಸೇರ್ಕೋತೀವಿ ಬಾ ಬಾವಾ. ಅವಾಗ ಇನ್ನ ಮುಂದಕ್ಕೆ ಬಂದ್ರು, ಬಾಬಾ ನೋಡು ಓಜು.

0: ಬಾಬಾ ನೋಡು, ಓದ್ಗಳು ಬೀದಿ ಗಾಜಿಗೋದ್ ನೋಡು, ಗಾಜಾದ ಉಪ್ರಿಕೆ ಗಲ್ಡಿ ಸ್ವಾದ್ನೆ ಮೇಗಳಪುರಕ್ಕೆ ನಾ ಹೋಗ್ಲಾರ ಬಾವಾ. ಓಜುಗಳು ಬೀದಿ ಅಂದ್ರೆ ಅದೇ ಆಯ್ದ ಮುಸ್ತಾಫ್ಗಳೆಲ್ಲ ಮಡಿಕೊಂಡು ಮಾತುಕತೆ ಇಲ್ಲ ಕುಂತಿದ್ರಂತೆ.
1: ಅಲ್ಲೇನೆ
0: ಶಿವನಿಗೆ ತೋರಿಸ್ಕೊಂಡು ನಾರಾಯಣ ಬಾ ಅಂತೇಳಿ ಮುಂದೆ ಮುಂದೆ ಹೋಯ್ತವ್ರೆ ನಾರಾಯಣ ಶಿವನ್ಗೆ ತೋರಿಸ್ಕೊಂಡು ತೋರಿಸ್ಕೊಂಡು. ಬಾಬಾ ನೋಡು ಬಾಬಾ ಕಾಲ

0: ಬಾವಾ ನೋಡು, ಕಾಲಚ್ಚರಿಕಿಟ್ಟವಳೆ, ಕೈ ಅಚ್ಚರಿಕಿಟ್ಟವಳೆ, ಅರಗಣ ಬಿಟ್ಟವಳೆ, ತೆರಬಾಯಿ ತೊರೆದವಳೆ, ಗೊರ್ಕು ನಿದ್ರೆಯಲ್ಲಿ ಹೊರಗಿರುವಂತ ಹೆಣ್ಣು ಯಾವುದು ಅಂದ?
1: ಯಾವ್ದು ಹೇಳ ಬಾಬಾ? ವಿಷಯ
0: ಬಾಬಾ,

ತಂದ ಮನೆಗೂ ಕೊಟ್ಟ ಮನೆಗೂ ಚಾಡಿಕ್ಕುವಂತ ಅಸ್ಥಿನ ಜಾತಿ ಹೆಣ್ಣು. ಸರಿ ಕಣಪ್ಪ, ಇನ್ನ ಮುಂದಕ್ಕೆ ಬಂದ್ರು ಬಾವಾ ಹುಟ್ಟಿರುವಂತ ಸೀರೆಯ

0: ಇವಳು ಜಾತಿ ಕುಲ ಗೊತ್ತಿಲ್ವಲ್ಲ ಬಾವಾ. ಅಯ್ಯ, ಹುಟ್ಟಿರುವಂತ ಸೀರೆನ ಬುಳ್ಬುಳ್ ನಳದಾಕ್ಬಿಟ್ಟು ಮಂಡೇಲಿರ್ತಕ್ಕಂಥ ಮುರುಗ ಮಾಸೈತವೆಂತ ತಲೆಗೆ ಕೈ ಕೊಟ್ಕೊಂಡು ಮನಿಗಿರುವಂತ ಬದುಕಿ ಯಾವುದು ಅಂದ. ಇದು ಕಿತ್ತುಮ ಜಾತಿ ಎಲೆ ಹೆಣ್ಣು, ಇವಳನ್ನ ಯಾವ ಗಣಸು ಏನು ಮಾಡಿಕ್ ಆಗುದಿಲ್ಲ ಕಣಯ್ಯ. ಸರಿ ಕಣಪ್ಪ, ಬಾರಯ್ಯ ಬಾವ ಅಂದ್ರು. ಬಾವ, ಎಲ್ಲಾ ಜಾತಿ ಹೆಣ್ಣು ನೋಡಿದ ಇನ್ನೊಂದು ಜಾತಿ ಹೆಣ್ಣಿರ್ಬೇಕಲ್ಲಯ್ಯ. ಅದೇ ಪದ್ದುಮ ಜಾತಿ ಹೆಣ್ಣು. ಅಯ್ಯೋ ಶಿವ, ಆ ಪದ್ದುಮ ಜಾತಿ ಹೆಣ್ಣಿರೋ ಜಾಗಕ್ಕೆ ಕರ್ಕೊ ಹೋಯ್ತಾ ಇದ್ದೀನಿ ಬಾ ಅಂದ ನಾರಾಯಣ. ಇನ್ನ ಮುಂದಕ್ಕೆ ಹೋದ್ರಲ್ಲ ಕನಗಾತ್ರಿ ಎತ್ಕೊಂಡೆ ಕಂಚಿನ ಕ್ವಾಟಿಗೆ ಬಟಾಂ ಬೈಲ್ ಕನ್ನ ಹೊಡೆದು ಬಿಟ್ರು ಶಿವನಾರಾಯಣ ಇಬ್ರು ಸೇರಿ
1: ಅಲ್ಲೇ
0: ಪಟ್ಟಣಕ್ಕೆ ಗಾಳಿ ಬೀಸುವಂಗೆ. ಅಲ್ಲಿ ಗಂಟನೂ ಸುಮ್ಗೆ ಇದ್ದ ಶಿವ ಇಂಚರೆ. ಪದ್ದುಮ ಜಾತಿ ಹೆಣ್ಣು ಅಂತ ಯಾವಾಗ ಹೇಳಿದ್ರು ನಾರಾಯಣ ನೋಡು ಇಲ್ಲಿ ಗಂಟ ನೀನ್ ಮುಂದೆ ಬರ್ತಿದೆ, ನಿನ್ನಿಂದ ನಾನು ಬರ್ತಿದೆ, ಈಗ ನಾನು ಮುಂದೆ ಹೋಯ್ತೀನಿ ನನ್ನಿಂದ ನೀನ್ ಬಾರಯ್ಯ ಅಂದ ಶಿವ
1: ನಾರಾಯಣ.
0: ಈ ಶಿವನಾರಾಯಣ ದುಳ್ತಾ ಉರುಬಿದ್ದು ಯಾತಕ್ಕೆ ತಗಲಿರಲಿಲ್ಲ ಅಂದ್ರೆ ಒಂದು ತೂಗ್ದಿವಿಗೆ ಒಂದು ಗಿಣಿಗೆ ತಗಲಿರ್ಲಿಲ್ವಂತೆ. ಆ ಗಿಣಿ ಜೀವ ಮಾತ್ಮ ಬುಡ್ಕೋತಾದೆ, ಕಳ್ಳರು ಬತ್ತರೆ ಕಳ್ಳರು ಬತ್ತರೆ ಕಳ್ಳರು ಬತ್ತರೆ ಅಂತ ಬುಡ್ಕೋತಿದೆ ಗಿಣಿ. ಈ ಗಣಪತ್ರಾಜ ಏನ್ ಮಾಡಿದ ಅಂದ್ರೆ ಏಳು ಬಾಕ್ಲು ಸೇರಿಸಿ ಒಂದಕ್ಕೆ ಕತ್ರಿಬೀಗ ಮಡಗಿದ. ಆ ಕತ್ರಿಬೀಗ ಏನ್ ಮಾಡ್ತದೆ, ಕಳ್ಳರು ಬತ್ತದ ಕಳ್ಳರು ಬತ್ತದ ಅಂತ ಒಂದೇ ಉಸಿರು ಬುಡ್ಕೋತಾದೆ. ಈ ಶಿವ ಮುಂದೆ ಹೋಯ್ತಿನಲ್ಲ ಏನಿದ ಹಿಂಗ್ ಬಡ್ಕೋದಂತ ಎತ್ತದೆ ಹೊಡೆದು ಬಿಟ್ಟ ಆ ಕತ್ರಿಬೀಗಕ್ಕೆ ಹಿಡ್ಕೊಬಿಡ್ತು ಶಿವನ್ ಕೈಯ.
1: ಅಯ್ಯೋ ಪಾಪ
0: ಬಾಬಾ,

0: ಬಾಬಾ ಮೇಗಳ ಮಂಚಲ್ಲಿ ಪದ್ಮ ಜಾತಿ ಹೆಣ್ಣದೆ ನೋಡಬಾರು ಅಂತ ನಾರಾಯಣ.
1: ಶಿವಣ್ಣ,
0: ಅಯ್ಯೋ ಹೆಣ್ಣನ ಮನೆ ಮಾರೋಯ್ತೋಯ್ತು, ನನ್ನ ಕೈ ಹೋಯ್ತು, ಬಾರೋ ನಾರಾಯಣ ಅಂತ ಶಿವ ಅಂದ. ಓಹೋ, ನಿನ್ನ ಕೈಯೇ ಮಾಯಿ ದುಳ್ತ ಅವ್ರು ಬಂದಂತೆ ನಾರಾಯಣ ಕೈ ಬಿಡ್ತು. ಏಳು ಬಾಕ್ಲು ಕಳ್ಕೊಂಡದ್ದೆ ನಾರಾಯಣ, ನಿಂತಿರುವಂತ ಜಾಗನ ಬಿಟ್ಟುದೆ ಶಿವ ಒಂಟೋದ. ಎಲ್ಲಿಗೆ?
1: ಎಲ್ಗಣ?
0: ಪದ್ಮ ಜಾತಿ ಹೆಣ್ಣು ಮನೆಗಿರುವಂತ ಸ್ಥಳಕ್ಕೆ ಹೋಗಿ ಆ ಹೆಣ್ಣಿನ ತಲ್ದ ಶಿವಳ ನಿಂತ್ಕೊಂಡ. ಶಿವ ತಲ್ದ ಶಿವಳ ನಿಂತಿರುವಾಗ ನಾರಾಯಣ ಕೇಳ್ತಾನಲ್ಲ, ನಾವು ಬಂದಿರೋ ನೋಡಿದ್ರೆ ಕಳ್ತಾನಕ್ಕೆ, ನೀನು ಮುಂದೆ ಬಂದಲ್ಲ, ಆ ಹೆಣ್ಣಿನ ತಲ್ದ ಶಿಲೋಗಿ ನಿಂತಿದ್ದಿಲ್ಲ ಯಾಕಯ್ಯ ಅಂದ ಶಿವ. ಶಿವನ್ನ ನಾರಾಯಣ ಕೇಳುವಾಗ, ಬಾಬಾ

0: ತಡಗುಡಿ ನಾರಾಯಣನಿಗೆ ಏನ್ ಜ್ಞಾನ ಅಂದ್ರೆ ತಡಕಾಡೋದೆ ಜ್ಞಾನ ಅಂದಂಗೆ ನಾರಾಯಣನಿಗೆ ಭಯ, ಯಾಚಾರ್ಯ ಇದ್ದಾರೋ ಎಲ್ಲಿ ಬಂದ್ಬಿಟ್ಟಾರೋ ಅಂತ
1: ಭಯ.
0: ಶಿವ ನೋಡಿದ್ರೆ ಎಣ್ಗೇರಿಕೊಂಡೋಗಿ ತಲದಸಿಲ್ ನಿಂತವನಲ್ಲ, ಏನ್ ಮಾಡ್ಲಿ? ಹಾ,

0: ಅಯ್ಯೋ ಯಾಕೋಗಿ ಆ ಹೆಣ್ಣಿನ ತಲದಸಿಲ್ ನಿಂತಿದೆಯಲ್ಲ ಅಂದ ನಾರಾಯಣ. ಬಾಬಾ ಒಂದು ಬಂಗಾರ ಅಲ್ಲ, ನೀನ್ ನೋಡ್ಕೋ ಹೆಣ್ಣು ಮಾತ್ರ ನನಗೆ ಇದ್ ಬಿಡ್ಲಿ ಅಂದ ಶಿವ.
1: ಏನು ಬೇಡ ನನಗೆ,
0: ಕೊಟ್ನಲ್ಲ 8,000 ಅಪ್ಪನ್ ತಿನ್ನ ಏನ್ ಮಾಡೋದು. ಹಾ ನಾರಾಯಣ, ಮಂಚ ಸಹಿತ ಎತ್ತಯ್ಯ ನನ್ನ ಕೈಲಾಸ ಗಂಟ ಹೊರ್ತೀನಿ. ನಿಮ್ಮ ಅಕ್ಕ ಪಾರ್ವತಿ ದೇವಿನ ನಾನು ಬಿಟ್ಬಿಟ್ರು, ಇವತ್ತೇ ಬಿಟ್ಬಿಟ್ಟೆನೋ, ಕಡ್ತಿಲ್ವೇ ರಾಮಾಯಿ ಮಾತ್ರ ನಾನು ಬಿಡ್ಲಾರೆ. ನನ್ನ ಕೈಯಲ್ಲಿರುವಂತಹ ಮುದ್ರೆ ಉಂಗ್ರ ಒಂದು ಭಾಗ ಇದ್ರೆ ಈ ರಾಮಾಯಣ ಒಂದು ಭಾಗ ಉರಿತವಳೆ, ಇವಳು ಮಾತ್ರ ನಾನು ಬಿಟ್ಟಿರ್ಲಾರೆ ಅಂದ ಶಿವ.
1: ಹೌದಾ
0: ನಾರಾಯಣ? ಬೆಪ್ಪಾಗಿ ನಿಂತ್ಕೋಬಿಟ್ಟ. ಕಡೆ ಒಳಗೆ ಶಿವ ಕೇಳ್ತಾನೆ, ಬಾವಾ ಏನಯ್ಯ ಈ ಹೆಣ್ಣು ಯಾವ ಜಾತಿಯಪ್ಪ ಅಂದ. ಕೊಡ್ತೀನಿ ನೋಡಿ ನಿನ್ಗೆ ಅಣಮಟ್ಟದ ಗಸ್ಕಾನ ಅಂದ ನಾರಾಯಣ. ಅಪ್ಪ ಹೆಣ್ಣಿನ ಜಾತಿ ಕುಲ ಕೇಳಿದ್ ಹೀಗೆ ನೋಡಿ ನಿನ್ಗೆ ಮಾಡ್ತೀನಿ ಸರಿಯಾಗಿ ಅನ್ಬಿಟ್ಟು ನಾರಾಯಣ ಹೇಳ್ತವನಾಗ,

0: ಬಾಬಾ ಬಡಗಲ ದೇಶಕ್ಕೆ ರಾಜ ದಂಡೆತ್ತು ಹೋಗಿದಾಗ ಆ ರೆಡ್ಡಿ ಮಾದಗ್ರ ಎಲೆಯನ್ನ ಮೆಚ್ಚಿ ತಂದು ಕೈ ಸರಿ ಮಾಡ್ಕೊಂಡು ಇರಿಸ್ಕೊಂಡಿದ್ದ
1: ಗಣಪತ್ ರಾಜ.
0: ರೆಡ್ಡಿ ಮಾದಗ್ರ ಹೆಣ್ಣು ಅಂದ್ರೆ ಸದ್ಯ ಮಾದಗ್ರ ಎಣ್ಣೆ ಕಣಯ್ಯ, ಅದು ಒಂದ ಕೆಟ್ಟ ಇದ್ ಕೆಲಸ ಅಂದ ಶಿವ. ಬಾಬಾ ವಲೇರು ಅನ್ನಯ್ಯ ಮಾದಾರಿ ಚೆನ್ನಯ್ಯ ನಮಗೇನಾಗ್ಬೇಕಯ್ಯ, ಪಾಪ ನಮ್ ತಪೋಬಲದಲ್ಲಿ ಹುಟ್ಟಿರುವಂತ ಮಕ್ಕಳು ಕಣಯ್ಯ, ಆ ಮಗಳನ್ನ ನೋಡಿ ನೀನ್ ಕಣ್ಮಡಗದಲ್ಲ ಮಗಳಿಗೆ ದಿಷ್ಟಿ ಆಗ್ಲಿಲ್ವೆ?
1: ಸರಿಯನ್ ಬಾಬಾ ನಿನ್ಗೆ
0: ಇಕ್ಕಯ್ಯ ಚಿಲ್ಕದ ಬೆಟ್ಟ ಅಂದ ನಾರಾಯಣ. ಬೆತ್ತು ತುದಿಯಲ್ಲಿ ಕಪ್ಪನ್ನ ಎದ್ಕಂಡು ಶಿವ ಆ ಹೆಣ್ಣಿಗೆ ನಾನು ಇವಳನ್ನ ನೋಡು ತಪ್ಪಾಯ್ತು ಅಂತ ಗಡ್ಡದ ಮೇಲೂ ಮಕ್ಕದ ಮೇಲೂ ಬಟ್ಟಿಕ್ಕಂದಂತೆ.
1: ಶಿವ ಶಿವ ಶಿವ.
0: ಅವಾಗ ನಾರಾಯಣ ಮಟ್ಟಿ ಕಪ್ಪನ್ನ ತೆಗೆದು ಹುರುಬಿದ್ರು. ಕಳಿತಿಯಲ್ವೇ ರಾಮಾಯಿ ಹುಟ್ಟಿರ್ತಕ್ಕಂತ ಸೀರೆ ಇರೋದು ಒಂದು ಬಂಗಾರ ಎಲ್ಲ ಕೆಳ ಕುದುರಾಯ್ತು. ರಾಜನ ಮೈ ಮೇಲೆ ಧೂಳ್ತಾ ಹುರುಬಿದ್ರಂತೆ. ಬಂಗಾರದ ಕಾಲ್ಪೇಂಡ್ಯ ಚಿನ್ನ ಚಂದ್ರ ಆಯ್ದ ಎಲ್ಲ ಕೆಳಗಡೆ ಉದುರಾಯ್ತು. ಅವನು ಹುಟ್ಟಿರ್ತಕ್ಕಂತ ಆ ಸಲ್ಟ್ ಒಂದೇ ಅಲ್ಲದೆ ಇನ್ನೇನು ಇಲ್ಲ.
1: ಏನಿಲ್ಲ,
0: ಎಲ್ಲಾನು ಎತ್ಕೊಂಡು ಗಂಟು ಮೂಟೆ ಕಟ್ಟಿದ್ರು ಶಿವನಾರಾಯಣ. ಅವಾಗ ಖಜಾನೆ ಹತ್ರ ಬಂದು ನಾರಾಯಣ ಶಿವ ಖಜಾನಿಗೆ ಕನ್ನ ಕೊರದ್ರು. ಒಂದು ಬಂಗಾರಗಳೆಲ್ಲ ಏರಾಕೊಂಡ್ರು ಬೇಕಾದಷ್ಟು ಆಯ್ತು. ಒಂದು ಪಲ್ಲಾಚೀಲ ತುಂಬಿಕೊಂಡು ಪಟ್ಟದಾನೆ ತಂದದೆ ಆನೆ ಮೇಲೆ ಏರಾಕೊಂಡು ಒಂದು ಒನಕೆ ಗಾತ್ರ ತೂತ್ ಮಾಡಿದ್ರು. ಯಾಕೆ ಏಕ ಪಟ್ಟಣದ ಗಂಟ ಬುಟ್ಕೊಂಡೋಗ ಒಂದು ಬಂಗಾರನ ಅಂತ
1: ಶಿವನಾರಾಯಣ.
0: ಅವ್ರು ಕಳ್ತಾನೆ ಬಂದಿರೋದು ಒಂದು ಬಂಗಾರನೆಲ್ಲ ಗೋರ್ಕೊಂಡೋಗ್ಬಿಟ್ಟು ಕುಳ ಆಗಿಕಲ್ಲ.
1: ಇನ್ನೇನ್ ಕಡ
0: ನಾನು ಅಂತೇಳಿ ಗಣಪತ್ ರಾಜ ಅಹಂಕಾರದಲ್ಲಿ ಮೆರೀತಿದ್ನಲ್ಲ ಅವನು ಮದ ಮುರಿಕೆ.
1: ಹೌದು,
0: ಅವನ ಅಹಂಕಾರ ಮುರಿಕೆ ಸಲುವಾಗಿ ಶಿವನಾರಾಯಣ ಆ ಪಟ್ಟಣಕ್ಕೆ ಕಳ್ತಾನು ಬಂದು ಒಂದು ಬಂಗಾರನೆಲ್ಲ ಗೋಣಿ ಚೀಲ ತುಂಬಿಕೊಂಡ್ರಂತೆ.
1: ಶಿವ ಶಿವ.
0: ಒಂದು ಮೂಕ್ಕಿಟ್ಟಿನ ಬರ್ದೆ ಅವನು ಮುಂಗೈ ಕಟ್ಟಿದ್ರು.
1: ಏನಂತ
0: ಏನಂತ ಎಷ್ಟು ಆಳು ಬಂದಿದ್ರು.

0: ಎಷ್ಟು ಆಳು ಬಂದಿದ್ರಂತೇಳಿ ಅಬ್ಬೆ ಮಾತಾಡ್ಕಬೇಡವಂತೆ, ಅವರಿಬ್ಬರೇ ಬಂದಿದ್ರಂತೆ ಯಾರಪ್ಪ ಅಂತೇಳಿ ಅವನು ಮೂಕ್ಕಿಟ್ಟಿ ನಾ ಬರ್ದಿ ಅವನು ಮುಂಗೈ ಕಟ್ಟಿಬಿಟ್ಟು ಶಿವನಾರಾಯಣ ಭಟ್ಟಾಂಬೈಲ್ ಕನ್ನ ಹೊರದು ಬಿಟ್ರ ಪಟ್ಟಣಕ್ಕೆ,
1: ಗಣಪತಿರಾಜನ ಪಟ್ಟಕ್ಕೆ.
0: ಎತ್ತಗರ ನೋಡು ಸೂರ್ಯನ ಬೆಳೆ ಕೊಡಬೇಕು ಅವನು ಪಟ್ಟಣಕ್ಕೆ, ಗಾಳಿ ಬೀಸಬೇಕು. ಅವಾಗ ಪಟ್ಟದಾನೆ ಮೇಲೆ ಒಂದು ಬಂಗಾರನೆಲ್ಲ ಏರ್ ಹಾಕೊಂಡು ಗಣಪತಿರಾಜನ ಪಟ್ಟಣ ತಾವಿಂದ ಹಿಡ್ದು ಗುಂಡಾಪುರಿ ಕಂಠ ಏಕ ಸಾಲ ಬಿಟ್ಕೊ ಬಂದ್ಬಿಟ್ರು ಒಂದು ಬಂಗಾರನ.
1: ಹೌದು ಹೌದು.
0: ಅವಾಗ ಪಟ್ಟದಾನಿನ ಒಂದು ಕೆರೆ ಕಡೆ ಓಡಿಸ್ಬಿಟ್ಟು ಶಿವನಾರಾಯಣ ಬಂಗಾರದ ಕಾಳಿ ತಗೊಂಡೋಗಿ ಆ ಊರ ಕಾಳಕದೇವಿ ದೇವಸ್ಥಾನದಲ್ಲಿ ಒಳಗೆ ಇಟ್ರು. ಚಿನ್ನ ಚಂದ್ರಾಯುಧ ತಗೊಂಡೋಗಿ ಆ ಊರ ದ್ವಾರಬಾಗ್ಲಲ್ಲಿ ಮಡ್ಗಿದ್ರು.
1: ಹೌದಪ್ಪ.
0: ಕಾಲ್ ಪ್ಯಾಂಡ್ಯ ತಗೊಂಡೋಗಿ ಕಟ್ಟೆಬ ಸೊಪ್ಪನ ಪಾದಕ್ಕೆ ಧರಿಸಿದ್ರು.
1: ಅವರು
0: ಸರಿ ಕನಗತ್ತಿ ಒಂದು ಆ ಜಡೆ ಒಳಗೆ ಮಡಿಕೊಂಡು ಗುಂಡು ಪ್ರೇಮಯ್ಯನ ಮಠಕ್ಕೆ ಹೋದ್ರಂತೆ. ಅಯ್ಯ ಗುಂಡು ಪ್ರೇಮಯ್ಯ,

0: ಅಂತ ಶೂಲಕ್ಕೆ ನಾನು ಶೂಲವಾಗ್ತೀನಿ, ಗುರುತೇನಂತ ತಂದಿದ್ದೀರಿ ಅಂದ್ರು.
1: ಹೌದು
0: ನೋಡು, ಕಾಲು ಪೇಂಡೆ ತಗೊಂಡೋಗಿ ಕಟ್ಟೆಪ್ಪ ಸೊಪ್ಪನ ಪಾದಕ್ಕೆ ಧರಿಸಿದ್ವಿ, ಚಿನ್ನ ಚಂದ್ರಾಯ್ದೆ ತಗೊಂಡೋಗಿ ಊರ ದ್ವಾರಬಾಕ್ಲಲ್ಲಿ ಮಡಗಿದೀವಿ, ಬಂಗಾರದ ಕಾಳಿ ತಗೊಂಡೋಗಿ ಕಾಳಕದೇವಿ ದೇವಸ್ಥಾನದೊಳಗೆ ಮಡಗಿದೀವಿ, ತಕೋ ಕನಗಾತ್ರಿ ಅಂತೇಳಿ ಮುಂದೆ ಮಡಗದ್ರಂತೆ ಕನಗಾತ್ರಿಯನ್ನ ಶಿವನಾರಾಯಣ. ಆಗ ಗುಂಡು ಬ್ರಹ್ಮಯ್ಯ ನೋಡಿ ಆಡದಂತ ಮಾತಿಗೆ ನೀವು ಗೆದ್ದು ಬಂದಿದ್ದೀರಿ, ಏರುವೆ ನಾನು ಸೂಲವ ಅಂತೇಳಿ ಸೂಲವಾಗಿ ಸೂಲ್ ಮರದಲ್ಲಿ ಹೋಗಿ ನಿಂತ್ಕೊಂಡ್ರಂತೆ ಗುಂಡು ಬ್ರಹ್ಮಯ್ಯ. ಗುಂಡು ಬ್ರಹ್ಮಯ್ಯನ ಮುಡಿದಿದ್ದೀರು ನೋಡು, ನಮ್ಮ ಗಂಡ ಸೂಲ್ದ ಮರದಲ್ಲಿ ಹೋಗಿ ನಿಂತ್ಕೊಂಡ ಮೇಲೆ ನಾವು ಈ ಜಗತ್ತಿನಲ್ಲಿ ಮುಂಡೇರಾಗಿ ಬಾಳ್ಬೇಕು, ಮುಂಡೇರಾಗಿ ನಾವು ಈ ಭೂಲೋಕದಲ್ಲಿ ಬಾಳದ ಮೇಲೆ ನರಮಾನೆಯವರೆಲ್ಲ ನಮ್ಮ ಮೇಲೆ ಕಣ್ಣು ಮಡಗ್ತಾರೆ, ನಾವ್ಯಾಕೆ ಇಲ್ಲಿರ್ಬೇಕು ಅಂತೇಳಿ ಶಿರ್ಸವನ್ನು ಕೂದಿ ತಲೆನ ಒಂದ್ ಕಡೆ ಮುಡುಗುಟ್ಟು ಬೀರಿ ಮುಂಡದೊಳಗೆ ಆರ್ತಿ ಇಟ್ಕೊಂಡ್ರಂತೆ ಶಿವನಾರಾಯಣನಿಗೆ.
1: ಕಣ್ಣಣ್ಣ
0: ಯಾರು ಗುಂಡು ಬ್ರಹ್ಮಯ್ಯನ ಮಡಿದಿದ್ದೀರು? ಶಿವನಾರಾಯಣನಿಗೆ ಯಾವಾಗ ಬೀರಿ ಮುಂಡದೊಳಗೆ ಆರ್ತಿ ಇಟ್ಕೊಂಡ್ರು, ಈ ಗಣಪತ್ರಾಜನ ಪಟ್ಟಣದಲ್ಲಿ ಉರುಬಿರುವಂತ ಧೂಳ್ತ ಒಡೆದಾಯ್ತು,
1: ಅಲ್ಲಿಗೆ
0: ಪಟ್ಟಣದ ಪ್ರಜೆಗಳೆಲ್ಲ ವಂಗ್ಲೋ ಅಂತ ಎದ್ದು ಬಿಡ್ತಂತೆ ಗಣಪತ್ರಾಜನ ಪಟ್ಟಣದಲ್ಲಿ. ಕಳ್ಳರು ಬಂದ್ರು ಕಳ್ಳರು ಬಂದ್ರು ಕಳ್ಳರು ಬಂದ್ರು ಅಂತೇಳಿ ಕೂಗುವರಂತೆ.

ನನ್ನ ಗಡ್ಡಾಯ್ತು ಅಂತ ಒಪ್ಕಿತ್ತಾಡ್ತಾನೆ, ನನ್ನ ಮೀಸೆ ಹೋಯ್ತು ಅಂತ ಒಪ್ಕಿತ್ತಾಡ್ತಾನೆ. ಇದ್ದು ಬಂದ ದಂಡಗಳೆಲ್ಲ ಕರ್ಕೊಂಡು ಗಣಪತ್ ರಾಜ ಬರ್ತಾ ಇರುವನಂತೆ, ಹಿಂದೆ ಮುಂದೆ ದಂಡಗಳನ್ನ ಬಿಟ್ಕೊಂಡು. ಎಲ್ಲಿಗೆ? ಗುಂಡು ಬ್ರಹ್ಮಯ್ಯನ ಮಠಕ್ಕೆ. ಎಲ್ಲಿ ಶಿವನಾರಾಯಣ ಏಕ ಒಂದು ಬಂಗಾರ ಬಿಟ್ಕೊಂಡು ಹೋಗಿದ್ರಲ್ಲ, ಅದ್ ನೋಡ್ಕೊಂಡು ಹಿಂದೆ ಬಂದ್ಬಿಟ್ಟ. ಶಿವನಾರಾಯಣ ಹೋಗಿ ಸೂಲ್ಮರ್ನಲ್ಲಿ ಹೋಗಿ ನಿಂತ್ಕೊಂಡ್ರು, ಗುಂಡು ಬ್ರಹ್ಮಯ್ಯನ ಮಧ್ಯ ನಿಲ್ಸ್ಕೊಂಡ್ರು. ಅವಾಗ ಗಣಪತ್ ರಾಜ ನೋಡ್ಬಿಟ್ಟ, ಆಹಾ ಶಿವನಾರಾಯಣ, ಇವತ್ತು ನನ್ನ ಪಟ್ಟಣದಲ್ಲಿ ನಾನು ನಾನು ಅಂತೇಳಿ ನನ್ನ ಅಹಂಕಾರದಿಂದ ಮೆರೀತಿದ್ದೆ. ನನ್ನ ಪಟ್ಟಣಕ್ಕೆ ಕಳ್ತನ ಮಾಡೋರು ಯಾರೂ ಇರಲಿಲ್ಲ ನೀವಲ್ದೆ. ಇವತ್ತು ನನ್ನ ಮದ ಮಂತ್ರಗಳನ್ನು ಮುರಿದು ಇವತ್ತು ನನ್ನ ಪಟ್ಟಣದಲ್ಲಿ ನೀವು ಕಳ್ತನ ಮಾಡ್ಕೊಂಡು ಗೆದ್ದು ಬಂದಿದ್ದೀರಿ ಸ್ವಾಮಿ, ನಿಮಗೆ ಕೋಟಿ ವಂದನೆಗಳು, ನಿಮಗೆ ಕೋಟಿ ನಮಸ್ಕಾರಗಳು ಸ್ವಾಮಿ ಅಂತೇಳಿ ಗಣಪತ್ ರಾಜ ಕರಬೆತ್ತಿ ಕೈ ಮುಗಿದಂತೆ ಶಿವನಾರಾಯಣನಿಗೆ. ಆಗ ಶಿವನಾರಾಯಣ, ಗುಂಡು ಬ್ರಹ್ಮಯ್ಯ ಏಳು ಜನ ಮಡದಿದ್ದೀರನ್ನ ಕರ್ಕೊಂಡು

0: ಕೈಲಾಸ್ ಮಾರ್ಗ ಬಂದು ಪಾರ್ವತಿ ಕುಂಬಾರ ಗುಂಡೆಯನ್ನ ಸೂಲ ಸಹಿತವಾಗಿ ಕೈಲಾಸದಲ್ಲಿ ನಾನು ಮೆರೆಸ್ತೀನಂತ ಹೇಳಿದ್ನಲ್ಲ ನಿನ್ನ ಜೊತೆ ಒಳಗೆ
1: ಮಾತು ಕೊಟ್ಟಿದ್ನಲ್ಲ,
0: ಅದೇ ಪ್ರಕಾರವಾಗಿ ಈ ಕುಂಬಾರ ಗುಂಡೆಯನ್ನ ಕೈಲಾಸ ಬೀದಿಲಿ ಮೆರೆಸ್ಬೇಕಂತ ತಂದಿದ್ದೀನಿ ನೋಡು. ಅವಾಗ ಪಾರ್ವತಿ ದೇವಿ ನೋಡಿದ್ರ ಸ್ವಾಮಿ ಗುಂಡಿಗೆ ಧೈರ್ಯವ, ಅವನ ಗಂಡಾಳ ಸ್ಥಾನದ ಬಿರುದುಗಳ, ಅವನ ಗೆಲ್ಲುವಂತ ಶಕ್ತಿ ನಿಮ್ಮೊಳಗೆ ಏನಾರ ಇದ್ದತೆ ಅಂತ ಪಾರ್ವತಿ ದೇವಿ ಹಾಡಿದಂತ ಮಾತು ಗಣಪತ್ ರಾಜ ನಾನು ನಾನು ಅಂತೇಳಿ ಮೆರೀತಿದ್ದಕ್ಕೂ ಕುಂಬಾರಗುಂಡೆಯ ಮಣ್ಣಿನ ಕಾಳಿ ಮಣ್ಣಿನ ಕಾಲ್ಪೆಂಡನ್ನೆಲ್ಲ ಧರಿಸ್ಕೊಂಡು ಅವನು ದಿನ ಮೂರು ಹೊತ್ತಿನ ಕಾಳಿ ನುಡಿಸ್ತಿದ್ದಕ್ಕೂ ಈ ಮೂರು ಪಂಥಕ್ಕೂ ಶಿವನಾರಾಯಣ ಊರುಗಲ್ ಪಟ್ಟಣಕ್ಕೋಗಿ ಕಳತನ ಮಾಡ್ಕೊಂಡು ಬಂದು ಗೆದ್ದು ಆ ಗುಂಡು ಬ್ರಹ್ಮಯ್ಯನ ಏಳು ಜನ ಮಡದಿದ್ದೀರನ್ನ ಕರ್ಕೊಂಡೋಗಿ ಆ ದೇವ್ರ ಸಭೆ ಹತ್ರ ಸೇರಿಸಿದ್ರಂತೆ. ದೇವ್ರ ಸಭೆಗಳು ನೀವು ಸಾಮಾನ್ಯದರಲ್ಲ ಅಂತೇಳಿ ಆ ಗುಂಡು ಬ್ರಹ್ಮಯ್ಯನಿಗೂ ಏಳು ಜನ ಮಡದಿದ್ದಿರಿಗೆಲ್ಲ ಶರಣಾಗತನಾದ್ರು. ಅವಾಗ ನಾರಾಯಣ ವೈಕುಂಠಕ್ಕೋದ್ರು, ಶಿವ ಪಾರ್ವತಿ ಇರುವಂತ ಮಂಚಕ್ಕೋದ್ರು. ಇಲ್ಲಿಗೆ ಈ ಗಣಪತ್ ರಾಜನ ಕಥೆ ಅನ್ನೋದು ಇಲ್ಲಿಗೆ ಮುಕ್ತಾಯವಾಯ್ತಿದೆ. ಈ ಸತ್ಯವಾದಂತ ಗಣಪತ್ ರಾಜನ ಕಥೆಗಳನ್ನ ಹೇಳದಂತ ಭಕ್ತಾದಿಗಳಿಗೂ, ಈ ಶಿವನಾರಾಯಣನ ಕಥೆಗಳನ್ನ ಮಾಡಿಸ್ದಂತ ಭಕ್ತಾದಿಗಳಿಗೂ, ಈ ಸತ್ಯವಾದ ಕಥೆ ಶಿವನಾರಾಯಣನ ಗಣಪತ್ ರಾಜನ ಕಥೆಗಳನ್ನ ಕೇಳುವಂತ ಭಕ್ತಾದಿಗಳಿಗೂ, ಯಾವ ಕಾರ್ಯಕ್ಕೋದ್ರು ದೇವ್ ಕಾರ್ಯ ಕೊಟ್ಟು ದೇವೇಂದ್ರ ಅಂತ ಬರುಣಿಕೆ ಕೊಟ್ಟು ಗಂಗೆಂತ ತನು ಕೊಟ್ಟು ಲಿಂಗವಂತ ಬೆಳಕು ಮಾಡಿ ಮೈ ಬರೋ ಕತ್ತಿ ಕೆಲಾಗ್ಲಿ ಅಂತೇಳಿ ಈ ಗಣಪತ್ ರಾಜನ ಕಥೆಗಳನ್ನ ಇಲ್ಲಿ ಮುಕ್ತಾಯಗಳನ್ನ ಮಾಡಿ ಮಂಗಳಾರತಿಗಳನ್ನ ಪಾಡ್ತಾ ಇದೀವಿ.

0: ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಯುತ ಸಚಿನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಸಾಮಾಜಿಕ ಸವಲತ್ತು.
4: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ 10:20 ಹಾಗೂ ಮರು ಪ್ರಸಾರ ಗುರುವಾರ 6:50.
4: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಎಲ್ರಿಗೂ ನಮಸ್ಕಾರ. ಮೀನುಗಾರಿಕೆ ಇಲಾಖೆ ಕಳೆದ 30-40 ವರ್ಷಗಳಿಂದ ರೈತರ ಅಭಿವೃದ್ಧಿಗೋಸ್ಕರ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದ್ದಂಥ ಇಲಾಖೆ. ಯೋಜನೆಗಳ ಬಗ್ಗೆ ಹೇಳೋದಾದರೆ ನಮ್ಮಲ್ಲಿ ಜಿಲ್ಲಾ ವಲಯದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮಗಳು ಬರ್ತದೆ. ಅದರಲ್ಲೂ ನಮಗೆ ಮೀನುಗಾರಿಕೆ ಅಭಿವೃದ್ಧಿಗೋಸ್ಕರ ಅಥವಾ ವಿಸ್ತರಣೆ ಮತ್ತು ಚಟುವಟಿಕೆಗೋಸ್ಕರ ತರಬೇತಿಗೋಸ್ಕರ ಕಾರ್ಯಕ್ರಮಗಳು ನಮ್ಮಲ್ಲಿ ಇದೆ. ಅದಲ್ಲದಲ್ಲೇ ರಾಜ್ಯ ವಲಯ ಕಾರ್ಯಕ್ರಮಗಳಲ್ಲಿ ಬೆನಿಫಿಷರಿ ವರೆಂಟ್ ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳಲ್ಲಿ ಇಂಡಿವಿಜುವಲ್ ಆಯ್ಕೆಯಾದ ಫಲಾನುಭವಿಗಳಿಗೆ ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳು ಉಚಿತವಾಗಿ ಮೀನುಮರಿ ಕೊಡುವಂಥ ಕಾರ್ಯಕ್ರಮ, ಕೆಲವೊಬ್ಬರಿಗೆ ಸಬ್ಸಿಡಿ ಮೀನುಮರಿ ಖರೀದಿ ಮಾಡಿದವರಿಗೆ ಸಹಾಯಧನಗಳು, ಅಥವಾ ಕೆರೆ ಅಂಚಿನಲ್ಲಿ ಪಾಲನಕೊಳಗಳು ಜಲಾಶಯದ ಅಂಚಿನಲ್ಲಿ ಕೆಲವೊಂದು ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಅಲ್ಲೇನೆ ನಾವು ಮೀನುಮರಿಗಳನ್ನು ಬೆಳೆಸಿ ಅದನ್ನೇ ಜಲಾಶಯಕ್ಕೆ ದಾಸ್ತಾನು ಮಾಡ್ತಾ ಇದ್ದೀವಿ. ಆ ಯೋಜನೆಯಲ್ಲೂ ಸಹ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ಅದಲ್ಲದೆ ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋಂಥ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೂ ಸಹ ನಾವು ನಮ್ಮ ಜಿಲ್ಲೆಯ ಮೀನುಗಾರರಿಗೆ ಮೀನು ಕೃಷಿಕರಿಗೆ ಸಹಾಯಧನಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನ್ನೋದು 2019-20 ಸಾಲಿನಲ್ಲಿ ಬಜೆಟ್ಟಲ್ಲಿ ಏನು ಘೋಷಣೆ ಮಾಡಿದ್ರು ಅದರ ಪ್ರಕಾರ 2019-20 ಈ ಯೋಜನೆ ಪ್ರಾರಂಭ ಆಗಿದೆ. 5 ವರ್ಷಕ್ಕೆ 20,000 ಕೋಟಿಯಷ್ಟು ಅನುದಾನವನ್ನು ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿಡುಗಡೆಗಳನ್ನು ಮಾಡ್ತಾ ಬಂದಿದೆ. ಈಗ ಮೊದಲನೇ ಹಂತದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮುಕ್ತಾಯ ಆಗಿದ್ದು, ಈಗ ಎರಡನೇ ಹಂತದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ನಾವೀಗ ಕಾಲಿಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಹಲವು ಸುತ್ತಿನ ಮಾತುಕತೆಗಳು ಆಗಿದೆ. ಯಾವ ಯೋಜನೆಗಳನ್ನು ಅನುದಾನ ಹೆಚ್ಚು ಮಾಡಬೇಕು ಅಥವಾ ರೈತರಿಗೆ ಅನುಕೂಲ ಆಗುವಂತಹ ಯೋಜನೆಗಳಲ್ಲಿ ಏನಾದರೂ ಮಾರ್ಪಾಡು ಮಾಡಬೇಕಾದ್ರೆ ಆ ಮಾರ್ಪಾಡಿಗೆ ತಕ್ಕ ಹಾಗೆ ಎಷ್ಟು ಸಹಾಯಧನ ನಾವು ಕೊಡಬಹುದು, ಈ ಬಗ್ಗೆ ಹಲವು ಸುತ್ತಿನ ಮಾತುಕತೆಗಳು ಆಗಿ ಈಗ ಎರಡನೇ ಹಂತದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಾರಂಭ ಆಗುತ್ತೆ. ಯಾಕೆ ನಾವು ಇದನ್ನ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನಮಗೆ ಬೇಕಾಗಿದ್ದಂತ ಮೇನ್ ಅಂದ್ರೆ ಸುಸ್ಥಿರ ಮತ್ತು ಜವಾಬ್ದಾರಿಯುತ ಬೆಳವಣಿಗೆ ಮೂಲಕ ನೀಲಿ ಕ್ರಾಂತಿಯನ್ನು ಮಾಡಬೇಕು. ಹೇಗೆ ನಮಗೆ ವೈಟ್ ರೆವಲ್ಯೂಷನ್ ಹಾಲಲ್ಲಿ ಕ್ರಾಂತಿ ಆಗಿದೆ, ಗ್ರೀನ್ ರೆವಲ್ಯೂಷನ್ ಕೃಷಿಯಲ್ಲಿ ಕ್ರಾಂತಿ ಆಗಿದೆ, ಅದೇ ರೀತಿ ಮೀನುಗಾರಿಕೆಯಲ್ಲೂ ಸಹ ನೀಲಿ ಕ್ರಾಂತಿ ಆಗಬೇಕು, ಅದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಸಸ್ಟೈನಬಿಲಿಟಿ ಸುಸ್ಥಿರವಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ತಂದರು. ಯಾಕೆ ಮುಂಚೆ ಇರಲಿಲ್ವಾ? ಹಾಗಾದರೆ ಡೆವಲಪ್ಮೆಂಟ್ ಆಗಿರಲಿಲ್ವಾ? ಆಗಿತ್ತು. ಆದರೆ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಅಲ್ಲಿ ಡೆವಲಪ್ಮೆಂಟ್ ಆಗಿರಲಿಲ್ಲ. ಇವತ್ತಿನವರೆಗೂ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಲ್ಲಿ ಮೀನುಗಾರಿಕೆಗೆ ಇಷ್ಟೊಂದು ಬಜೆಟನ್ನು ನಮಗೆ ಯಾವತ್ತು ಸಿಕ್ಕಿರಲಿಲ್ಲ. ಇದು ಪ್ರಥಮ ಬಾರಿಗೆ 20,000 ಕೋಟಿ ದೇಶದಾದ್ಯಂತ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ಎಲ್ಲಾ ಇದಕ್ಕೂ ಇಷ್ಟೊಂದು ಅಮೌಂಟ್ ಯಾವತ್ತು ಕೊಟ್ಟಿರಲಿಲ್ಲ. ಈಗ ಅದನ್ನ ನಮಗೆ ಕೊಡ್ತಾ ಇರೋದ್ರಿಂದ ನಮಗೆ ಇಷ್ಟೊಂದು ನಾವು ಅಭಿವೃದ್ಧಿನ ಸಾಧಿಸಲಿಕ್ಕೆ ಆಗ್ತಾ ಇದೆ. ಯಾಕೆಂದ್ರೆ ಮೀನು ಮುಖ್ಯವಾಗಿ ಪೌಷ್ಟಿಕಾಂಶ ಇರೋಂಥ ಆಹಾರ, ಚೀಪ್ ಸೋರ್ಸ್ ಆಫ್ ಫುಡ್ ಅಂತ ನಾವು ಕರಿತೇವೆ. ಬೇರೆ ಮಾಂಸಾಹಾರಕ್ಕೆ ಕಂಪೇರ್ ಮಾಡಿದ್ರೆ ಫಿಶ್ ಕಂಪೇರಿಟಿವ್ಲಿ ಕೆಜಿಗೆ ಚೀಪ್, 100 ರೂಪಾಯಿ 120-130 ರೂಪಾಯಿಗೆ ನಮಗೆ ಸಿಗ್ತದೆ. ಇನ್ನೊಂದು

ಪೌಷ್ಟಿಕಾಂಶದ ಕೊರತೆಯನ್ನು ತೆಗೆಯುತ್ತದೆ. ಮಾಲ್ ನ್ಯೂಟ್ರಿಷನ್ ಅಂತ ನಾವೇನು ಕರಿತೇವೆ, ಮಾಲ್ ನ್ಯೂಟ್ರಿಷನ್ ತೆಗಿತೇವೆ. ಯಾಕೆಂದರೆ ಫಿಶಲ್ಲಿರೋಂಥ ಪ್ರೋಟೀನು ತುಂಬ ಬೇಗ ಡೈಜೆಸ್ಟ್ ಆಗ್ತದೆ, ಅದರಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರ್ತಿರ್ತವೆ, ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರ್ತದೆ. ಸೊ ಇದೆಲ್ಲದು ಸಹ ನಮಗೆ ಪೂರಕವಾದ ಆಹಾರ. ಅದು ನಮ್ಮ ಎಸ್ಪೆಷಲಿ ಮುಂದೆ ಮುಂದೆ ವಯಸ್ಸಾಗ್ತಾ ಆಗ್ತಾ ಈಗ ಆಗ್ತಾ ಬರ್ತಾರಂತ ಅಲ್ಸಮೇರ್ ಇರ್ಬೋದು, ಡೆಮೆನ್ಷಿಯಾ ಇರ್ಬೋದು, ಈ ಎಲ್ಲ ಕಾಯಿಲೆಗಳಿಗೂ ಮೀನಿನ ಆಹಾರ ಒಂದು ರಾಮಬಾಣ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ GAV ನ್ಯಾಷನಲ್ GAVಗೆ ಫಿಶರೀಸ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಬೇಕು. ಜೊತೆಯಲ್ಲಿ ಅಗ್ರಿಕಲ್ಚರ್ GAVಲ್ಲೂ ಸಹ ನಮ್ಮದು ಕಾಂಟ್ರಿಬ್ಯೂಷನ್ ಈಗೇನು 18-19 7% ಇತ್ತು, ಅದನ್ನು 9%ಗೆ ತರಬೇಕು. ನ್ಯಾಷನಲ್ GAVಗೆ ಹಿಂದೆ ಇದ್ದು ನಮ್ಮದು 1.2% ಇತ್ತು, ಅದನ್ನು 4%ಗಾದರೂ ನಾವು ತರಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಅದರ ಪ್ರಕಾರ ಈಗಾಗಲೇ 24-25 ಸಾಲಿಗೆ ಅನ್ಕೊಂಡಿರೋ ಅಂತ ಅಗ್ರಿಕಲ್ಚರ್ GAVಲ್ಲಿ ನಮ್ಮದು 9% ಅಂತ ನಾವೇನು ಅಂದ್ಕೊಂಡಿದ್ದು ಆ 9% ನಾವು ಈಗಾಗಲೇ ಸಾಧನೆ ಮಾಡಾಗಿದೆ. ಅದರ ಜೊತೆಯಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಸಹ ಹೆಚ್ಚಿಸಬೇಕು. ಒಂದೇ ಅಲ್ಲ, ಹಿಡಿದಂಥ ಮೀನುಗಳನ್ನು ಹಿಡುವಳಿ ನಂತರದ ಮೂಲಭೂತ ಸೌಕರ್ಯಗಳನ್ನು ಮತ್ತು ಅವರದ ನಿರ್ವಹಣೆ ಎಲ್ಲದನ್ನೂ ಸಹ ಈ ಒಂದು ಯೋಜನೆಯಲ್ಲಿ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು. ಇದೊಂದೇ ಅಲ್ಲ, ಇದ್ರ ಜೊತೆಯಲ್ಲಿ ತಾಂತ್ರಿಕತೆ, ಹೊಸದಾಗಿ ಬಂದಂಥ ತಾಂತ್ರಿಕತೆ, ಮೀನುಗಾರಿಕೆ ಅಲ್ಲಿ ಸಂಬಂಧಪಟ್ಟ ಹಾಗೆ ಬಂದಂಥ ಹೊಸ ಹೊಸ ತಾಂತ್ರಿಕತೆಗಳೇನಿದೆ ಅದನ್ನು ಸಹ ಅಳವಡಿಸಿಕೊಂಡು ಇರುವಂತಹ ಭೂಮಿ ಮತ್ತು ನೀರಿನ ಲಭ್ಯತೆ, ಏನು ನಮ್ಮಲ್ಲಿ ಭೂಮಿ ಇದೆ, ಏನು ನಮ್ಮಲ್ಲಿ ನೀರಿನ ಲಭ್ಯತೆ ಇದೆ, ಅದಕ್ಕೆ ಅನುಗುಣವಾಗಿ ಬಂದಂಥ ತಾಂತ್ರಿಕತೆಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಮೀನಿನ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಬಂತು. ಇದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಂದಾಗ ಎಕ್ಸ್ಟೆನ್ಷನ್ ವಿಸ್ತರಣೆ ಮತ್ತು ತೀವ್ರತೆ ಇರೋ ಅಂತ ನಮ್ಮಲ್ಲಿ ಏನು ಭೂಮಿ ನಾವೇನು ಮಾಡ್ತಾ ಇದ್ದೀವಿ ಅದನ್ನು ವಿಸ್ತರಣೆ ಮಾಡುವಂಥದ್ದು, ಮತ್ತು ಇಂಟೆನ್ಸಿಫಿಕೇಶನ್ ತೀವ್ರತೆಯನ್ನು ಹೆಚ್ಚು ಮಾಡುವಂಥದ್ದು. ಮುಂಚೆ ಒಂದು ಮೀನನ್ನು ಮಾತ್ರ ನಾವು ಬೆಳೆಸ್ತಾ ಇದ್ವಿ, ಆ ಜಾಗದಲ್ಲಿ ಈಗ 4-5 ವೆರೈಟಿ ಮೀನುಗಳನ್ನು ಬಿಟ್ಬಿಟ್ಟು ಬೆಳೆಸುವಂಥದ್ದು. ಮತ್ತು ವೈವಿಧ್ಯೀಕರಣ, ಒಂದೇ ಮೀನು ಎರಡೇ ಥರ ಮೀನು ಬದಲು ಜಾಸ್ತಿ ಮೀನುಗಳನ್ನು ಬೆಳೆಸುವಂಥದ್ದು, ಅಂದರೆ ಕನ್ಸ್ಯೂಮರಿಗೆ ಬೇಕಾದಂಥ ಫಿಶ್ಗಳನ್ನು ನಾವು ಕೊಡುವಂಥದ್ದು ಆಗಬೇಕು. ಈ ಎಲ್ಲ ಕಾರಣದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು 2019-20 ಕೇಂದ್ರ ಸರ್ಕಾರ ಘೋಷಣೆ ಆಯಿತು. ಅದನ್ನು ಈಗ ನಾವು ನಡೆಸ್ಕೊಂತ ಬರ್ತಾ ಇದ್ದೀವಿ. ಈಗ 5 ವರ್ಷದಲ್ಲಿ ನಮ್ಮಲ್ಲಿ 2 ಥರ ಅದರಲ್ಲಿ ಫಂಡಿಂಗ್ ಪ್ಯಾಟರ್ನ್ ಬರ್ತದೆ, ಯಾವ ರೀತಿ ಹಣಕಾಸು ಯೋಜನೆ ಆಗ್ತದೆ ಅನ್ನೋದ್ರ ಬಗ್ಗೆ. ಮೊದಲಿಗೆ ಸೆಕ್ಟರ್ ಸ್ಕೀಮ್ ಅಂತ ಒಂದು ಬರ್ತದೆ, ಇನ್ನೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತೇಳಿ ಬರ್ತದೆ. ಅದರಲ್ಲಿ ಒಂದು ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳು, ಇನ್ನೊಂದು ಫಲಾನುಭವಿ ಅಲ್ದಲೆ ಇರೋಂಥ ಕಾರ್ಯಕ್ರಮಗಳು. ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳಲ್ಲಿ ನಮಗೆ 40% ಮತ್ತು 60% ಸಬ್ಸಿಡಿನ ಕೊಡ್ತವೆ. ಸಾಮಾನ್ಯ ವರ್ಗದ ರೈತರಿಗೆ 40% ಸಬ್ಸಿಡಿ ಸಿಗ್ತದೆ, SC ST ಮತ್ತು ಮಹಿಳೆಯರಿಗಾದರೆ 60% ಸಹಾಯಧನ ಈ ಒಂದು ಕಾರ್ಯಕ್ರಮದಲ್ಲಿ ಸಿಗ್ತದೆ. ಇದರಲ್ಲಿ ನಮಗೆ ಮೇಯ್ನ್ ಆಗಿ 3 ಯೋಜನೆಗಳನ್ನು ಬ್ರಾಡಾಗಿ ಕ್ಲಾಸಿಫಿಕೇಷನ್ ನಾವು ಮಾಡ್ತೇವೆ. ಒಂದು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವಂಥದ್ದು, ಇನ್ನೊಂದು ಮೂಲಭೂತ ಸೌಕರ್ಯಗಳನ್ನು ಮಾಡುವಂಥದ್ದು, ಮತ್ತು ಮೀನು ಹಿಡುವಳಿಯ ನಂತರದ ಮ್ಯಾನೇಜ್ಮೆಂಟ್ ನಿರ್ವಹಣೆಗಳನ್ನು ಮಾಡುವಂಥದ್ದು, ಇನ್ನೊಂದು ಮೀನುಗಾರಿಕೆ ನಿರ್ವಹಣೆ ಮತ್ತು ನಿಯಂತ್ರಣ ರೆಗ್ಯುಲೇಷನ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ರೆಗ್ಯುಲೇಷನ್ನ ಮಾಡುವಂಥದ್ದು. ಈ 3 ಯೋಜನೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ಇದೆ. ಉತ್ಪಾದನೆ ಮತ್ತು ಉತ್ಪಾದನೆ ಹೆಚ್ಚಿಸುವಂಥದ್ದು ಕಾರ್ಯಕ್ರಮಗಳಲ್ಲಾದರೆ ಮೀನು ಮರಿ ಹ್ಯಾಚರಿಗಳನ್ನು ಮಾಡುವಂಥದ್ದು, ಹೊಸದಾಗಿ ಮೀನು ಕೃಷಿ ಕೊಳಗಳನ್ನು ನಿರ್ಮಾಣ ಮಾಡುವಂಥದ್ದು, ಅಥವಾ ನಾವು ಸಮಗ್ರ ಮೀನು ಕೃಷಿ ಮಾಡಲಿಕ್ಕೆ ಬೇಕಾದಂಥ ಕೊಳಗಳನ್ನು ನಿರ್ಮಾಣ ಮಾಡುವಂಥದ್ದು, ಈ ಥರ ಹಲವು ಕಾರ್ಯಕ್ರಮಗಳು ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಇದೆ. ಇದರ ಅಲ್ಲದೇ ಹಿನ್ನೀರು, ಅಂದರೆ ನಾವು ಎಸ್ಚುರಿಗಳಲ್ಲಿ ಎಲ್ಲಿ ಸಮುದ್ರ ಮತ್ತು ನದಿ ಭಾಗ ಸೇರುತ್ತೆ ಅದನ್ನು ಹಿನ್ನೀರು ಎಸ್ಚುರಿ ಅಂತ ಕರೀತೇವೆ, ಅಲ್ಲಿ ಸಹ ಅಕ್ವಾಕಲ್ಚರ್ ಅಂದರೆ ಮೀನು ಕೃಷಿ ಕೊಳಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಎಲ್ಲಿ ಆಲ್ಕಲೈನ್ ಮತ್ತು ಸಲೈನ್ ಲ್ಯಾಂಡ್ ಇರ್ತದೆ ಅಲ್ಲಿ ಸಹ ನಾವು ಹ್ಯಾಚರಿಗಳನ್ನು ಮಾಡುವಂಥದ್ದು, ಮೀನು ಕೃಷಿ ಕೊಳಗಳನ್ನು ನಿರ್ಮಾಣ ಮಾಡುವಂಥದ್ದು, ಆಮೇಲೆ ಜಲಾಶಯಗಳಿಗೆ ಮೀನು ಮರಿಗಳನ್ನು ದಾಸ್ತಾನು ಮಾಡುವಂಥದ್ದು, ಇದೆಲ್ಲದು ಸಹ ನಮಗೆ ಮೀನು ಮರಿ ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲಿ ಮೊದಲನೇ ಇದರಲ್ಲಿ ಬರ್ತದೆ. ಇದಲ್ಲದೆ ನಮಗೆ ಸಮುದ್ರ ಮೀನುಗಾರಿಕೆಯಲ್ಲಿ ಸಂಬಂಧಪಟ್ಟ ಹಾಗೆ ಸಮುದ್ರ ಮೀನುಗಳ ಹ್ಯಾಚರಿಗಳನ್ನು ನಿರ್ಮಾಣ ಮಾಡುವಂಥದ್ದು, ಅಥವಾ ಸಮುದ್ರದ ಮೀನುಗಳ ನರ್ಸರಿಗಳನ್ನು ಹ್ಯಾಚರಿ ಮಾಡುವಂಥದ್ದು, ಅಥವಾ ಓಪನ್ ಕೇಜ್ ತೆರೆದ ಪಂಜರಗಳನ್ನು ಸಮುದ್ರದಲ್ಲಿ ಮಾಡುವಂಥದ್ದು, ಅಥವಾ ಕಡಲ ಚಿಪ್ ಅಂದರೆ ನಾವೇನು ಮಸಲ್ಸ್ ಅಂತ ಏನು ಕರಿತೇವೆ ಅದರದ್ದು ಕೃಷಿ ಮಾಡುವಂಥದ್ದು ಇರ್ಬೋದು, ಅಥವಾ ಜಲ ಸಸ್ಯಗಳು ಕಳೆಗಳು ಅಂತ ನಾವೇನು ವೀಡ್ಸ್ ಅಂತ ಕರಿತೇವೆ ಆ ಜಲಸಸ್ಯಗಳನ್ನು ಸಹ ಅದು ಎಸ್ಪೆಷಲಿ ನಮ್ಮ ಕಡಲ ತೀರದಲ್ಲಿ ಮಾಡುವಂಥ ಕೃಷಿಗಳು, ಇದೆಲ್ಲ ಸಹ ನಮಗೆ ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲಿ ಬರ್ತಾ ಹೋಗ್ತದೆ. ಆಮೇಲೆ ನಮ್ಮ ಹಿಮಾಲಯ ಸ್ವಲ್ಪ ನಮ್ಮ ನಾರ್ದನ್

ರೀಜನ್ಸಿಗೆ ಹೋದ್ರೆ ಅಲ್ಲಿ ಕೋಲ್ಡ್ ವಾಟರ್ ಫಿಶರೀಸ್ ಇದೆ, ಅದರಲ್ಲಿ ಟ್ರೌಟ್ಸ್ ಇರಬಹುದು. ಸೊ ಅದಕ್ಕೆ ಬೇಕಾದಂತ ನರ್ಸರಿಗಳು, ಹ್ಯಾಚರಿಗಳು, ರೇಸ್ ವೇಸ್ಗಳು ಅಂತ ಕರಿತೇವೆ, ಅದರಲ್ಲಿ ಕಲ್ಚರ್ ಮಾಡಲಿಕ್ಕೆ ಬೇಕಾಗಿರೋಂಥದ್ದು. ಜೊತೆಯಲ್ಲಿ ಅಲ್ಲೂ ಸಹ ಪಂಜರಗಳನ್ನು ಹಾಕುವಂಥದ್ದು, ತುಂಬ ಚಳಿ ಇರೋಂಥ ಜಾಗದಲ್ಲಿ ಆ ಪಂಜರಗಳನ್ನು ಹಾಕಿ ಪಂಜರಗಳಲ್ಲಿ ಮೀನು ಕೃಷಿಯನ್ನು ಮಾಡುವಂಥದ್ದು. ಅಂದರೆ ಒಂದೇ ಜಾಗದಲ್ಲಿ ಎರಡು ಮೂರು ವೆರೈಟಿ ಜೊತೆಯಲ್ಲಿ ಒಂದು ಪಂಜರನ ನಾವು ಹಾಕಿದರೆ ಆ ಪಂಜರದಲ್ಲೂ ಸಹ ಮತ್ತೆ ಒಂದು ವೆರೈಟಿನ ಫಿಶನ್ನು ನಾವು ಬೆಳೆಸ್ಬೋದು ಅಂತ. ಈಗಾಗಲೇ ನಾವು ಅದನ್ನು KRS ಜಲಾಶಯದಲ್ಲೂ ಸಹ ನಾವು ಈಗಾಗಲೇ ಅದನ್ನು ಮಾಡ್ತಾ ಇದ್ದೇವೆ. ಅಂದರೆ ಒಂದೇ ಜಾಗದಲ್ಲಿ ಎರಡು ಮೂರು ವೆರೈಟಿಗಳನ್ನು ಬೆಳೆಸುವಂಥ ಕೆಲಸಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅದಲ್ಲದಲ್ಲೇ ಅಲಂಕಾರಿಕ ಮೀನುಗಳು, ನಾವೇನು ಅಕ್ವೇರಿಯಂ ಫಿಶಸ್ ಅಂತೇಳಿ ಕರಿತೇವೆ, ಈ ಅಲಂಕಾರಿಕ ಮೀನುಗಳನ್ನು ಉತ್ಪಾದನೆ ಮಾಡುವಂಥದ್ದು, ಅದನ್ನು ಬೆಳೆಸುವಂಥದ್ದು, ಅದರದ್ದು ಹ್ಯಾಚರಿಗಳು, ತಾಯಿ ಮೀನುಗಳದ ಬ್ರೂಡ್ ಬ್ಯಾಂಕ್ಗಳನ್ನು, ಅದನ್ನು ಸಹ ನಾವು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮಾಡ್ಬೋದು. ಅದರ ಜೊತೆಯಲ್ಲಿ ಆ್ಯಂಗ್ಲಿಂಗ್, ಕ್ರೀಡಾ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಗೇಮ್ ಫಿಶಿಂಗ್ ಅಂತ ನಾವು ಕರಿತೇವೆ, ಅದರಲ್ಲೂ ಸಹ ನಾವು ಇದರಲ್ಲಿ ಸಹಾಯಧನ ನಾವು ಕೊಡ್ತಾ ಇದ್ದೇವೆ. ತಂತ್ರಜ್ಞಾನ ಅಳವಡಿಕೆ ಅಂದರೆ ಹೊಸ ಟೆಕ್ನಾಲಜೀಸ್ ಏನಾದರೂ ಬಂದಿದ್ರೆ, ಅಂದರೆ RAS ಅಂತ, ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತೇಳಿ ಕರಿತೇವೆ ಅದು, ಅಥವಾ ಬಯೋಫ್ಲಾಕ್ ಇರ್ಬೋದು. ಈ ಎಲ್ಲ ತಂತ್ರಜ್ಞಾನಗಳನ್ನು ಸಹ ಅಳವಡಿಸ್ಕೊಂಡು ಮೀನು ಕೃಷಿಯನ್ನ ಅಥವಾ ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವ ಬಗ್ಗೆ ಮಾಡ್ತಾ ಇದ್ದೇವೆ. ಇನ್ನು ಮೂಲಭೂತ ಸೌಕರ್ಯ ಮತ್ತು ಇಳುವಳಿ ನಂತರದ ಚಟುವಟಿಕೆಗಳು ಅಥವಾ ನಿರ್ವಹಣೆಗಳಲ್ಲಿ ಕೋಲ್ಡ್ ಚೈನ್, ಶೀತಲ ಸರಪಳಿ, ಕೋಲ್ಡ್ ಚೈನ್ ಅನ್ನು ಮಾಡಲಿಕ್ಕೆ ಬೇಕಾದಂಥ ಇನ್ಸುಲೇಟೆಡ್ ವೆಹಿಕಲ್ಸ್ಗಳು, ಕೋಲ್ಡ್ ಸ್ಟೋರೇಜ್ಗಳು, ಮತ್ತು ಮಂಜುಗೆಡ್ಡೆ ಕಾರ್ಖಾನೆಗಳು, ಅದರಲ್ಲಿ ನಮಗೆ ವೆರೈಟಿ ಇದೆ, 10 ಟನ್ನು, 20 ಟನ್ನು, 30 ಟನ್ನು, 40 ಟನ್ನು, ಬೇರೆ ಬೇರೆ ಕೆಪಾಸಿಟಿ, ಅವ್ರದ್ದು ಎಷ್ಟು ಜಾಗ ಇದೆ ಆ ಜಾಗಕ್ಕೆ ತಕ್ಕ ಹಾಗೆ 10 ಟನ್, 20 ಟನ್, 30 ಟನ್ನಷ್ಟು ಸಾಮರ್ಥ್ಯ ಇರೋವಂಥ ಶೈತ್ಯಾಗಾರಗಳನ್ನು ನಾವು ಮಾಡ್ತಾ ಇದ್ದೀವಿ. ಶಾಖ ನಿರೋಧಕ ವಾಹನಗಳು, ಅಂದರೆ ಇನ್ಸುಲೇಟೆಡ್ ವೆಹಿಕಲ್ಸ್ಗಳು, ಜೊತೆಗೆ ಜೀವಂತ ಮೀನು ಮಾರಾಟ ಕೇಂದ್ರಗಳು. ಕೆಲವೊಬ್ಬರಿಗೆ ಇಷ್ಟ ಆಗದಲ್ಲೇ ಇರ್ಬೋದು, ಸತ್ತಿರೋ ಮೀನುಗಳು ಒಂದಿನ ಆಗಿದೆ, 2 ದಿನ ಆಗಿದೆ, ಕೆಲವೊಬ್ಬರಿಗೆ ಜೀವಂತ ಮೀನುಗಳು ಅವಾಗ್ಲೇ ಹಿಡಿದ್ಬಿಟ್ಟು ನಿಮ್ಮ ಮುಂದೆನೆ ಹಿಡಿದ್ಬಿಟ್ಟು ಅದನ್ನು ನಿಮಗೆ ಕಟ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ. ಜನಗಳು ಅದಕ್ಕೆ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಡಲಿಕ್ಕೆ ರೆಡಿ ಇರ್ತಾರೆ. ಅಂಥವ್ರು ಅದನ್ನು ಜೀವಂತ ಮೀನು ಮಾರಾಟ ಕೇಂದ್ರಗಳು ಸಹ ಮಾಡ್ತಾ ಇದ್ದೀವಿ. ಜೀವಂತ ಮೀನು ಮಾರಾಟದಲ್ಲಿ ಅವರು ಪಾಂಡಲ್ಲಿ ಬೆಳೆಸಿರೋಂಥ ಮೀನುಗಳನ್ನು ಜೀವಂತವಾಗಿ ಇಟ್ಕೊಂಡು ಬರ್ತಾರೆ. ಸೊ ಅದನ್ನ ಅವ್ರದೇ ಒಂದು ಜಾಗದಲ್ಲಿ ಜೀವಂತವಾಗಿ ಹಾಗೆ ಒಂದು ತೊಟ್ಟಿನ ಮಾಡಿಬಿಟ್ಟು ಆ ತೊಟ್ಟಿಯಲ್ಲಿ ಮೀನುಗಳನ್ನು ಇಟ್ಟಿರ್ತಾರೆ. ಸೊ ಗ್ರಾಹಕರು ಬಂದರೆ ಅವ್ರಿಗೆ ಯಾವ ಮೀನು ಬೇಕು, 1 ಕೆಜಿ ಬೇಕಾಗಿರ್ತದೆ, ಕೆಲವೊಬ್ರಿಗೆ 1/2 ಕೆಜಿ ಬೇಕಾಗಿರ್ತದೆ. ಸೊ ಅವ್ರ ಮುಂದೆನೆ ಇಡ್ಬಿಟ್ಟು ಅಲ್ಲೇ ಕಟ್ ಮಾಡಿ ಫ್ರೆಶ್ ಆಗಿ ಪ್ಯಾಕ್ ಮಾಡಿ ಕೊಡುವಂಥದ್ದು. ಕೆಲವೊಬ್ರಿಗೆ ಅನುಮಾನ ಇರ್ತದೆ, 2 ದಿನ ಆಗಿರ್ತದೆ ಮೀನು ಹಿಡಿದ್ಬಿಟ್ಟು, 3 ದಿನ ಆಗಿದೆ, ಇದು ಫ್ರೆಶ್ ಇರುತ್ತೋ ಇಲ್ವೋ ಅನ್ನೋ ಅನುಮಾನ ಇರ್ತದೆ. ಬಟ್ ಅವಾಗ ಸಹ ನಾವು ಈ ಜೀವಂತ ಮೀನು ಮಾರಾಟ ಕೇಂದ್ರಗಳನ್ನು ಕೊಡ್ತೇವೆ. ಜೊತೆಯಲ್ಲಿ ಮೀನಿಗೆ ಬೇಕಾಗಿರೋಂಥ ಆಹಾರ ಉತ್ಪಾದನೆ, ಆಹಾರಕ್ಕೆ ಬೇಕಾದಂಥ ಪೆಲೆಟೆಡ್ ಫೀಡ್ ಅಂತ ನಾವೇನು ಪಶು ಆಹಾರಗಳನ್ನು ಉಪಯೋಗಿಸ್ತೇವೆ, ಅದೇ ರೀತಿ ಮೀನಿಗೂ ಸಹ ನಾವು ಆಹಾರಗಳನ್ನು ಉಪಯೋಗಿಸಿ ಮೀನು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೂ ಬೇಕಾಗಿರೋಂಥ ಉತ್ಪಾದನಾ ಸಾಮರ್ಥ್ಯಗಳು, ಎಷ್ಟು ದಿನಕ್ಕೆ 8 ಟನ್ನು, 2 ಟನ್ನು, 20 ಟನ್ನು ಅಥವಾ 100 ಟನ್ನು, ದಿನಕ್ಕೆ 100 ಟನ್ನು ಮಾಡೋ ಅಷ್ಟು ಸಾಮರ್ಥ್ಯ ಇರೋಂಥ ಮೀನು ಆಹಾರ ಉತ್ಪಾದನೆಗೂ ಸಹ ನಾವು ಸಬ್ಸಿಡಿ ಅಮೌಂಟನ್ನು ಈ ಒಂದು ಯೋಜನೆಯಲ್ಲಿ ಕೊಡ್ತಾ ಇದ್ದೇವೆ. ಇದಲ್ದಲ್ಲೇ ವಿಸ್ತರಣೆ, ಇಷ್ಟಲ್ದಲ್ಲಿ ಮುಂದೆ ವಿಸ್ತರಣೆ ಮಾಡಬೇಕಲ್ಲ, ಅದಕ್ಕೂ ಸಹ ವಿಸ್ತರಣೆಗೆ ಬೇಕಾಗಿರೋಂಥ ಆಕ್ಟಿವಿಟೀಸ್, ಚಟುವಟಿಕೆಗಳು ಏನಾದರೂ ಮಾಡಲಿಕ್ಕಿದ್ರೆ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೂ ಸಹ ಸಬ್ಸಿಡಿ ಅಮೌಂಟನ್ನು ನಾವು ಕೊಡ್ತಾ ಇದ್ದೇವೆ, ಸಹಾಯಧನ ನಾವು ಕೊಡ್ತಾ ಇದ್ದೇವೆ. ಇದಲ್ದಲ್ಲೇ ಮೀನುಗಾರರಿಗೆ ನಿರ್ವಹಣೆಗೋಸ್ಕರ ಕಡಲ ಭಾಗದಲ್ಲಿ ನಮಗೆ ವರ್ಷಕ್ಕೆ 2 ತಿಂಗಳು ಮೀನುಗಾರಿಕೆ ನಿಷೇಧ ಇರ್ತದೆ. ಆ ಟೈಮಲ್ಲಿ ಅವರು ಜೀವನ ನಿರ್ವಹಣೆಗೋಸ್ಕರ ಅಂತಲೇ ಫಿಷರ್ಮನ್ ವೆಲ್ಫೇರ್ ಸ್ಕೀಮಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಅವರಿಗೆ ಸ್ವಲ್ಪ ಅಮೌಂಟನ್ನು ಸಹ ಈ ಒಂದು ಯೋಜನೆಯಲ್ಲಿ ಕೊಡುವಂಥ ಅವಕಾಶ ಇದೆ. ಇದೆಲ್ಲದರಲ್ಲೇ ನಮಗೆ ಆಳ ಮೀನುಗಾರಿಕೆ ಮತ್ತು ಮೀನುಗಾರರಿಗೆ ಬೇಕಾದಂಥ ರಕ್ಷಣೆಗಳು, ಸೋನಾರ್ ಇರ್ಬೋದು, ಮೀನು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ, ತಂತ್ರಜ್ಞಾನಗಳನ್ನು ಅವರ ದೋಣಿಯಲ್ಲಿ ಅಳವಡಿಸ್ಕೊಂಡು ಮೀನು ಶಿಕಾರಿ ಮಾಡಲಿಕ್ಕೆ ಬೇಕಾಗಿರೋಂಥ ಎಲ್ಲ ಸವಲತ್ತುಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಸಿಗುತ್ತೆ. ಮೀನು ಹುಟ್ಟಿದ್ರಿಂದ ಹಿಡಿದು ಅದು ಬೆಳವಣಿಗೆಯಾಗಿ ಅದು ಸತ್ತು ಅದನ್ನು ಮಾರ್ಕೆಟಿಗೆ ಮಾಡಲಿಕ್ಕೆ ಬೇಕಾಗಿರೋಕ್ಕಂಥ ಎಲ್ಲ ಸವಲತ್ತುಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಇದೆ. ಮಾರುಕಟ್ಟೆ ಒಂದೇ ಅಲ್ಲ, ಈವನ್ ನಾವು ಅದನ್ನು ಎಕ್ಸ್ಪೋರ್ಟ್ ಸಹ ಮಾಡಲಿಕ್ಕೂ ಅವಕಾಶ ಇದೆ, ವ್ಯಾಲ್ಯೂ ಅಡಿಷನ್ ಮಾಡಲಿಕ್ಕೂ ಈ ಒಂದು ಯೋಜನೆಯಲ್ಲಿ ಅವಕಾಶ ಇದೆ. ನಾವು 2018-19 ಒಟ್ಟು 46,000 ಕೋಟಿ ಮೌಲ್ಯದ ಮೀನು ರಫ್ತು ಮಾಡಿದ್ದೇವೆ. ಅದು 24-25 60,000 ಕೋಟಿಗೆ ಹೆಚ್ಚುವರಿಯಾಗಿ ಜಂಪ್ ಆಗಿದೆ. ಅಷ್ಟು ಈಗಾಗಲೇ ನಮ್ಮಲ್ಲಿ ರಫ್ತು ಆಗ್ತಾ ಇದೆ. ರಫ್ತು ಆಗ್ತಿರೋದ್ರಲ್ಲಿ ಮುಖ್ಯವಾಗಿ ಬರ್ತಾ ಇರೋವಂಥದ್ದು ನಮ್ಮಲ್ಲಿ ಕಡಲು ಮೀನುಗಾರಿಕೆ ಮೂಲಕ ಬರ್ತಾ ಇರೋವಂಥ ಶ್ರಿಂಪ್ಸ್ ಇರ್ಬೋದು, ಆ

ಇವತ್ತು ನಮ್ಮಲ್ಲಿ ರಫ್ತಾಗ್ತಾ ಇದೆ. ಇನ್ನು ಒಳನಾಡು ಮೀನುಗಾರಿಕೆಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಮೀನು ಕೃಷಿ ಮಾಡ್ತಾ ಇದ್ದು ನಮ್ಮ ಲೋಕಲ್ ಕನ್ಸಂಪ್ಷನ್ಗೆನೆ ಸರಿ ಆಗ್ತಾ ಇದೆ. ಇದರಲ್ಲಿ ಕೆಲವೊಂದು ಯೋಜನೆಗಳನ್ನ ಕೈ ಬಿಡಬಹುದು, ಅಥವಾ ಇರೋ ಯೋಜನೆಗಳಲ್ಲಿ ಅನುದಾನವನ್ನು ಜಾಸ್ತಿ ಸಹ ಮಾಡಲಿಕ್ಕೆ ಈಗಾಗಲೇ ಚಿಂತನೆಗಳು ನಡೀತಾ ಇದೆ. ಈ 5 ವರ್ಷದಲ್ಲಿ ಹೊಸದ ಆಧುನಿಕತೆ ಏನಾದರೂ ಬಂದಿದ್ರೆ ಖಂಡಿತ ಅದನ್ನು ನಿರೀಕ್ಷೆನ ನಾವು ಮಾಡಬಹುದು. ಈಗಾಗಲೇ ಮೊದಲನೇ ಹಂತದಲ್ಲಿ ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿಗೆ ನಾವು

0: ಜಾಸ್ತಿ ಒಲವು ಕೊಟ್ಟಿದ್ದೇವೆ, ಅದಕ್ಕೇನೆ ಜಾಸ್ತಿ ಸಹಾಯಧನಗಳನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಅದರದ್ದು ಶೀತಲೀಕರಣ ಚೈನ್ಗಳ ಸಪ್ಲೈ ಚೈನ್ ಇರ್ಬೋದು, ಕೋಲ್ಡ್ ಚೈನ್ಗಳು ಇರ್ಬೋದು, ಇದರದ್ದು ಬಗ್ಗೆ ಜಾಸ್ತಿ ಒತ್ತು ಸಿಗಬಹುದು ಅನ್ನೋ ಒಂದು ಭರವಸೆ ನಮಗಿದೆ. ಮೊದಲು ನಮಗೆ ಆಕ್ಷನ್ ಪ್ಲಾನ್, ನಾವೇನು ವಾರ್ಷಿಕ ಅಭಿವೃದ್ಧಿಗಳನ್ನು ನಾವು ಮಾಡ್ತೇವೆ, ಅಲ್ಲಿ ಲೋಕಲ್ ನಮಗೆ ಆ ಜಿಲ್ಲೆಯಿಂದ ಎಷ್ಟು ಬೇಡಿಕೆ ಇದೆ, ಯಾವ ಯೋಜನೆಗಳಿಗೆ ಯಾವ ಕಾಂಪೋನೆಂಟ್ಗೆ ನಮಗೆ ಘಟಕಗಳಿಗೆ ಯಾವುದು ಬೇಡಿಕೆ ಇದೆ, ಆ ಒಂದು ಲಿಸ್ಟನ್ನು ನಾವು ನಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ತೇವೆ. ಅಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಕೇಂದ್ರ ಸರ್ಕಾರದಲ್ಲಿ ಕೆಲವೊಂದು ಮಾಡಿಫಿಕೇಶನ್ಸ್ಗಳನ್ನು ಮಾಡಿ ಮತ್ತೆ ವಾಪಸ್ ನಮಗೆ ಗುರಿಗಳನ್ನು ನಿಗದಿ ಮಾಡಿ ಕೊಡ್ತಾರೆ. ಆ ಗುರಿಗಳು ಮತ್ತೆ ನಮ್ಮ ಎಲ್ಲ ಜಿಲ್ಲೆಗಳಿಗೆ ಮತ್ತೆ ವಾಪಸ್ ಬರ್ತದೆ. ಕೆಲವೊಂದ್ಸತಿ ಕೇಳಿರ್ಬೋದು, ಕೇಳ್ದಲ್ಲೇ ಇರ್ಬೋದು, ಕೆಲವೊಂದ್ಸತಿ ಬರ್ತದೆ, ಕೆಲವೊಂದ್ಸತಿ ಬರದಲ್ಲೇನೋ ಇರ್ಬೋದು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ನಾವು ಮೊದಲಿಗೆ ಏನ್ ಮಾಡ್ತೇವೆ, ನಮಗೇನು ಗುರಿಗಳು ಬರ್ತದೆ ಅದನ್ನ ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು ಅಥವಾ ನಮ್ಮ ಆಕಾಶವಾಣಿ ಮೂಲಕ ಹೆಚ್ಚಿನ ಪ್ರಚಾರವನ್ನು ನಾವು ಕೊಡ್ತೇವೆ. ಅಲ್ಲಿಂದ ಬಂದಂತ ಅರ್ಜಿಗಳನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರ್ತಾರೆ. ಆ ಕಮಿಟಿಯಲ್ಲಿ ಆ ಎಲ್ಲಾ ಅರ್ಜಿಗಳನ್ನ ಇಟ್ಟು ಅದನ್ನ ಅವರಿಂದ ಅಪ್ರೂವಲ್ ತಗೊಂಡು ಅದಾದ್ಮೇಲೆ ಅವರಿಗೆ ನಾವು ಎಲ್ಲ ವರ್ಕ್ ಆರ್ಡರ್ಗಳನ್ನು ಕೊಡ್ತೇವೆ. ವರ್ಕ್ ಆಗ್ಲಿಕ್ಕಿಂತ ಮುಂಚೆ ವರ್ಕ್ ಆಗ್ತಾ ಇರ್ಬೇಕಾದ್ರೆ ಮತ್ತೆ ಕಂಪ್ಲೀಟ್ ಆದ್ಮೇಲೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಆ ಜಾಗನ ನೋಡಿ ಇನ್ಸ್ಪೆಕ್ಷನ್ ಮಾಡಿ ಅವರು ಹೇಗೆ ಮಾಡ್ತಾ ಇದ್ದಾರೆ ಅಂತ ತಾಂತ್ರಿಕ ಸಲಹೆಗಳು ಏನಾದ್ರು ಬೇಕಿದ್ರೆ ಅದನ್ನೆಲ್ಲ ಅವರಿಗೆ ಕೊಟ್ಟು ವರ್ಕ್ ಕಂಪ್ಲೀಟ್ ಆದ್ಮೇಲೆ ಅವರಿಗೆ ಸಬ್ಸಿಡಿ ಅಮೌಂಟನ್ನು ನಾವು ರಿಲೀಸ್ ಮಾಡ್ತೇವೆ ಸರ್. ಬೇರೆ ವಿಷಯಗಳಿಗೆ ಸಂಬಂಧಪಟ್ಟರೆ ಖಂಡಿತ ಮೀನುಗಾರಿಕೆ ಲಾಭದಾಯಕ, ತುಂಬಾ ಲೇಬರ್ ಇಂಟೆನ್ಸಿವ್ ಏನಿಲ್ಲ, ದಿನದಲ್ಲಿ ಅರ್ಧ ಗಂಟೆ ಒಂದು ಗಂಟೆ ಅಷ್ಟೇ ನಿಮಗೆ ಫೀಡ್ ಹಾಕ್ಲಿಕ್ಕೆ ಬೇಕಾಗಿರೋಂಥ ಸಮಯ. ಸ್ವಲ್ಪ ಅವಾಗವಾಗ ಅಬ್ಸರ್ವ್ ಮಾಡ್ತಾ ಇದ್ರೆ ಮೀನುಗಾರಿಕಾ ಚಟುವಟಿಕೆ ಖಂಡಿತ ಲಾಭದಾಯಕ. ಯಾವತ್ತು ಯಾರು ಸಹ ಕೆಲವೊಂದು ಕೃಷಿ ಉತ್ಪನ್ನಗಳನ್ನ ರೋಡ್ ಪಕ್ಕದಲ್ಲಿ ಚೆಲ್ಲೋದ್ರು, ಬಿಸ ಹಾಕಿದ್ರು, ರೈತರು ಬಿಸ ಹಾಕಿದ್ರು, ಆತರ ಯಾವತ್ತು ಮೀನನ್ನ ಯಾರು ಬಿಸ ಹಾಕಿಲ್ಲ. ಖಂಡಿತ ಮೀನುಗಾರಿಕೆ ಲಾಭದಾಯಕದಲ್ಲಿದೆ. ಆದ್ರೆ ಅದನ್ನ ಸ್ವಲ್ಪ ನಾವು ಮೀನುಗಾರಿಕೆ ಇಲಾಖೆ ಜೊತೆ ಅಥವಾ ನಮ್ಮ ವಿಜ್ಞಾನಿಗಳ ಜೊತೆ ಒಂದು ಒಳ್ಳೆ ಸಂಬಂಧದಲ್ಲಿದ್ದು ಅವರಿಂದ ಪಡೆಯುವಂತಹ ಸಲಹೆ ಸೂಚನೆಗಳನ್ನ ಪಾಲಿಸಿದ್ರೆ ಖಂಡಿತ ಮೀನುಗಾರಿಕೆ ಒಂದು ಲಾಭದಾಯಕ ಉದ್ದಿಮೆನೇ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಂದ ಮೇಲೆ ಈ ಒಂದು ಸಂಖ್ಯೆ ಜಾಸ್ತಿನೇ ಆಗಿದೆ. ನಮ್ಮ ಕೈಲಾದಷ್ಟು ನಾವು ಈಗಾಗಲೇ ಸಹಾಯನ ನಾವು ಮಾಡಿದೇವೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೇ ನಾವು ಸುಮಾರು 400 ಜನಕ್ಕೆ ನಾವು ಈಗಾಗಲೇ 2,20,00,000 ನಾವು ಈಗ ಸಹಾಯಧನ ಕಳೆದ 5 ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಕೊಟ್ಟಿದ್ದೇವೆ. ಮೀನುಗಾರಿಕೆ ಚಟುವಟಿಕೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕು ಸಹಾಯಕ ನಿರ್ದೇಶಕರು ಇರ್ತಾರೆ, ಅವರ ಕಚೇರಿಗೇನೆ ಅರ್ಜಿನ ಸಲ್ಲಿಸಿದ್ರೆ ಆಯ್ತು. ಕೃಷಿ ಭಾಗ್ಯದಲ್ಲಿ ಮಾಡಿರೋಂಥದ್ದು ಅಥವಾ ಕೃಷಿ ಹೊಂಡಗಳನ್ನ ಮಾಡಿರೋಂಥದ್ದು ಅವರಿಗೂ ಸಹ ನಮ್ಮ ಇಲಾಖೆಯಿಂದ ನಾವು ಮೀನುಮರಿಗಳನ್ನ ಕೊಡ್ತೇವೆ. ಕೆಲವೊಂದು ಬಾರಿ ಅಂದ್ರೆ ನಮ್ಮಲ್ಲಿ ಏನು ಅನುದಾನ ಲಭ್ಯತೆ ಇದ್ರೆ ಕೆಲವೊಂದು ಉಚಿತವಾಗಿಯೂ ಸಹ ನಾವು ಕೊಡುವಂಥದ್ದಿದೆ. ಕೆಲವೊಂದ್ಸತಿ ನಾವು ಅದಕ್ಕೆ ಸರ್ಕಾರ ನಿಗದಿ ಮಾಡಿರೋಂತ ದುಡ್ಡೇನಿದೆ ಆ ದುಡ್ಡನ್ನ ಕಟ್ಟಿಸ್ಕೊಂಡು ಅವರಿಗೆ ನಾವು ಮೀನುಮರಿಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ. ನಮಸ್ಕಾರ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಯುತ ಸಚಿನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಜನಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ₹120, ಪೆನ್ಸಿಲ್ ಬೀನಿಸ್ ₹120, ಮೆಣಸಿನಕಾಯಿ ₹28, ಸೌತೆಕಾಯಿ ₹10, ಎಂಸಿ ₹3, ಸುನಾಮಿ ₹4, ಎಳವನ ₹2, ಗುಂಡು ಬದನೆಕಾಯಿ ₹15, ಕುಂಬಳಕಾಯಿ ₹13, ಹೀರೆಕಾಯಿ ₹10, ಪಡವಲಕಾಯಿ ₹30, ತೊಂಡೆಕಾಯಿ ₹25, ಹಾಗಲಕಾಯಿ ₹37, ಕಾಲಿಫ್ಲವರ್ ₹23, ಪೈರ್ ₹35, ದಪ್ಪ ಮೆಣಸಿನಕಾಯಿ ₹27, ಸೋರೆಕಾಯಿ ₹10, ಬದನೆಕಾಯಿ ₹15, ಕೋಸು ₹24, ಸೀಮೆ ಬದನೆಕಾಯಿ ₹31, ಬೆಂಡೆಕಾಯಿ ₹10, ಟೊಮೊಟೊ ₹28.

ಈಗಾಗಲೇ ಕೇಳಿದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಳೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಮಯ ಆನಂದಮಯ. ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ರಮೇಶ್, ಕೃಷ್ಣ ಹಾಗೂ ಸ್ಫೂರ್ತಿರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ, ಸುಖ ಸಮೃದ್ಧಿ ಹಾಗೂ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸಾರ ಮಾಡುತ್ತಿದ್ದೇವೆ.

ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ವಿಳಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣೆ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು

ಚಿಕಿತ್ಸಾತಜ್ಞರು ಡಾಕ್ಟರ್ ನಿಸರ್ಗರವರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ವೈಷ್ಣವಿರವರು, ಆಯುರ್ವೇದ ತಜ್ಞರು ಡಾಕ್ಟರ್ ಸುಷ್ಮಾರವರು, ಮಕ್ಕಳ ತಜ್ಞರು ಡಾಕ್ಟರ್ ವಿದ್ಯಾಶೀರವರು, ದಂತ ಚಿಕಿತ್ಸಾತಜ್ಞರು ಡಾಕ್ಟರ್ ಐನರಾಜ್ರವರು, ಫಿಸಿಯೋಥೆರಪಿಸ್ಟ್ರವರು ಡಾಕ್ಟರ್ ರಾಜುರವರು, ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಸ್ವತಂತ್ರ ಭಾರತದ ಮೊದಲ ವಿದೇಶಿ ಮಹಿಳಾ ರಾಯಭಾರಿಯಾದರು. ಹಾಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ವಿಜಯಲಕ್ಷ್ಮಿ ಪಂಡಿತ್ ಅವರು ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ್ತಿ, ರಾಜತಾಂತ್ರಿಕ ಮತ್ತು ರಾಜಕಾರಣಿ. ಜವಾಹರಲಾಲ್ ನೆಹರು ಅವರ ಸಹೋದರಿಯಾದ ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದರು. ವಿಶ್ವದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೋವಿಯತ್ ಒಕ್ಕೂಟದ ಅಮೆರಿಕ ಮತ್ತು ಐರ್ಲೆಂಡ್ನಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು ಅಹಮದಾಬಾದ್ನಲ್ಲಿ ಜನಿಸತೊಡಗಿದರು. ಇವರ ಮೊದಲ ಹೆಸರು ಸ್ವರೂಪ್ ಕುಮಾರಿ ನೆಹರು. ತಂದೆ ಮೋತಿಲಾಲ್ ನೆಹರು ಪ್ರಸಿದ್ಧ ವಕೀಲರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಹಲವಾರು ಬಾರಿ ಇವರು ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ಭಾರತದ ಪ್ರಥಮ ಮಹಿಳಾ ಮಂತ್ರಿಯಾಗಿ, ಅಂದರೆ ಸ್ಥಳೀಯ ಸ್ವಯಂ ಆಡಳಿತ ಮತ್ತು ಸಾರ್ವಜನಿಕ ಆರೋಗ್ಯ ಮಂತ್ರಿಯಾಗಿ ಸೇವೆಯನ್ನು ಕಾರ್ಯವನ್ನು ನಿರ್ವಹಿಸಿದರು. 1953-1954 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 8ನೇ ಅಧ್ಯಕ್ಷರಾಗಿ ಐತಿಹಾಸಿಕವಾಗಿ ಸೇವೆಯನ್ನು ಸಲ್ಲಿಸಿದರು. ಭಾರತದ 6ನೇ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು. 1990 ಡಿಸೆಂಬರ್ 1 ಡೆಹ್ರಾಡೂನ್ನಲ್ಲಿ ಇವರು ನಿಧನವನ್ನು ಹೊಂದಿದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ವಿಶ್ವ ದಾದಿಯರ ದಿನ. ಮೇ 12 ದಾದಿಯರ ದಿನ ಎಂದು ಕರೆಯಲು ಒಂದು ಕಾರಣವಿದೆ. ಅದೇನೆಂದರೆ ಈಗಿನ ಆಧುನಿಕ ನರ್ಸಿಂಗ್ ವ್ಯವಸ್ಥೆಯ ಸಂಸ್ಥಾಪನೆಯ ರೂವಾರಿ ಫ್ಲಾರೆನ್ಸ್ ನೈಟಿಗೇಲ್ ಹುಟ್ಟಿದ ದಿನ ಇದು. ನಮ್ಮ ಸಮಾಜದಲ್ಲಿ ವೈದ್ಯರು ಮತ್ತು ದಾದಿಯರು ಮಾಡುವ ಕೆಲಸಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಏಕೆಂದರೆ ಜನರ ಜೀವ ರಕ್ಷಣೆ ಮಾಡುವ ಕೆಲಸವನ್ನು ಅವರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದಾರೆ. ಒಬ್ಬ ಬೀದಿ ಭಿಕ್ಷುಕನಿಗೆ ಕಾಯಿಲೆ ಬಂದರೂ ವೈದ್ಯಕೀಯವಾಗಿ ಆರೈಕೆ ಮಾಡಲು ದಾದಿಯರು ಬೇಕು. ಒಬ್ಬ ಮಂತ್ರಿಗೆ ಕಾಯಿಲೆ ಬಂದಾಗಲೂ ದಾದಿಯರು ಬೇಕೇ ಬೇಕು. ಈಗಿನ ಕೊರೋನಾ ಸಂದರ್ಭದಲ್ಲಿ ಸ್ವಂತ ಕುಟುಂಬವನ್ನು ಲೆಕ್ಕಿಸದೆ ಸಮಾಜದ ಆರೋಗ್ಯ ದೃಷ್ಟಿಯಿಂದ ಅವರು ಮಾಡುತ್ತಿರುವ ಸೇವೆಗೆ ಪ್ರತಿಯೊಬ್ಬರು ತಲೆಬಾಗಲೇಬೇಕು. ಹಾಗಾಗಿ ಇಂದು ಮೇ 12 ಅಂತಾರಾಷ್ಟ್ರೀಯ ದಾದಿಯರ ದಿನ ಎಂದು ಪ್ರಖ್ಯಾತವಾಗಿದೆ. ಅಂತಾರಾಷ್ಟ್ರೀಯ ದಾದಿಯರ ದಿನ ಎಲ್ಲರ ದೃಷ್ಟಿಯಲ್ಲಿ ಒಂದು ಮನ್ನಣೆ ಪಡೆಯಬೇಕು. ದಾದಿಯರ ನಿಜವಾದ ಅರ್ಹತೆ ಪ್ರತಿಯೊಬ್ಬರಿಗೂ ತಿಳಿಯಬೇಕು ಎನ್ನುವ ಕಾರಣದಿಂದ ವಿಶ್ವ ಆರೋಗ್ಯ ಸಂಸ್ಥೆ 100 ಪಾಲುದಾರರನ್ನು ಸೇರಿಸಿಕೊಂಡಿದೆ. ಈ ಹಿಂದೆ ಕೂಡ ದಾದಿಯರು ಮಾಡುವ ಕೆಲಸವನ್ನು ಮತ್ತು ರೋಗಿಷ್ಠ ಜನರ ಸೇವೆಯನ್ನು ಯಾರೂ ಸಹ ಮರೆಯುವಂತಿಲ್ಲ. ಅದೇ ರೀತಿ ಈಗಲೂ ಕೂಡ ಜನರ ಜೀವ ಉಳಿಸಲು ಅವರು ಕೊಡುತ್ತಿರುವ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಮತ್ತು ಆರೈಕೆಯನ್ನು ನಾವೆಲ್ಲರೂ ಗೌರವಿಸಲೇಬೇಕು. ಇದರ ಉದ್ದೇಶ ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರು, ಅಂದರೆ ನರ್ಸ್ಗಳು ಸಲ್ಲಿಸುವ ನಿಸ್ವಾರ್ಥ ಸೇವೆ, ತ್ಯಾಗ ಮತ್ತು ಅಮೂಲ್ಯವಾದ ಕೊಡುಗೆಯನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಆಧುನಿಕ ನರ್ಸಿಂಗ್ನ ಜನನಿ ಎಂದು ಕರೆಯಲ್ಪಡುವ ಫ್ಲಾರೆನ್ಸ್ ನೈಟಿಗೇಲ್ ಅವರ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ರೋಗಿಗಳ ಯೋಗಕ್ಷೇಮ, ಸುರಕ್ಷತೆ ಮತ್ತು ಚೇತರಿಕೆಯಲ್ಲಿ ದಾದಿಯರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಅದರಲ್ಲೂ ಕೋವಿಡ್-19 ಸಂದರ್ಭದಲ್ಲಿ ದಾದಿಯರು ತೋರಿದ ಸೇವೆ ಸ್ಮರಣೀಯವಾಗಿದೆ. ದಾದಿಯರ ಸೇವೆಯನ್ನು ಉದತ್ತ ಕೆಲಸವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವರಿಗೆ ಸಮಾಜದಲ್ಲಿ ಗೌರವಯುತವಾದ ಸ್ಥಾನವನ್ನು ನೀಡಲಾಗಿದೆ. ಆದ್ದರಿಂದ ಪ್ರತಿ ವರ್ಷ ಮೇ

12ರಂದು ಅಂತಾರಾಷ್ಟ್ರೀಯ ದಾದಿಯರ ದಿನವೆಂದು ಆಚರಿಸಲಾಗುತ್ತದೆ. ಅದೇನೇ ಇರಲಿ, ವೈದ್ಯಕೀಯ ಕ್ಷೇಮ ಕ್ಷೇತ್ರದಲ್ಲಿ ವೈದ್ಯರು ಮತ್ತು ದಾದಿಯರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಎಲ್ಲಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅಪಾಯ ಕಟ್ಟಿಟ್ಟ ಬುದ್ಧಿ, ನಂಬಿಕೆ, ಗೌರವ, ಆದರ್ಶ, ಪ್ರೀತಿ, ವಿಶ್ವಾಸಗಳೆಲ್ಲ ಕಳೆದು ಹೋಗಿ ಎಲ್ಲವೂ ವ್ಯವಹಾರಿಕವಾಗಿರುವ ಈ ಕಾಲಘಟ್ಟದಲ್ಲಿಯೂ ಪ್ರಾಮಾಣಿಕವಾಗಿ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡುವ ಎಲ್ಲ ದಾದಿಯರಿಗೂ ಈ ದಾದಿಯರ ದಿನದಂದು ತುಂಬು ಹೃದಯದ ಶುಭ ಹಾರೈಸೋಣ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಭಾವಚಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ

120 ರೂಪಾಯಿ, ಪೆನ್ಸಿಲ್ ಪೀನಿಸ್ 120 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 2 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 13 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಪಡವಲಕಾಯಿ 30 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 37 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 31 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 28 ರೂಪಾಯಿ. ಕೇಳುಗರೇ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪ್ರೀತಿಯ

0: ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ರವರು ಸ್ವತಂತ್ರ ಭಾರತದ ಮೊದಲ ವಿದೇಶಿ ಮಹಿಳಾ ರಾಯಭಾರಿಯಾದರು. ಹಾಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ವಿಜಯಲಕ್ಷ್ಮಿ ಪಂಡಿತ್ ರವರು ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ್ತಿ, ರಾಜತಾಂತ್ರಿಕ ಮತ್ತು ರಾಜಕಾರಣಿ. ಜವಾಹರಲಾಲ್ ನೆಹರು ರವರ ಸಹೋದರಿಯಾದ ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದರು. ವಿಶ್ವದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೋವಿಯತ್ ಒಕ್ಕೂಟದ ಅಮೆರಿಕ ಮತ್ತು ಐರ್ಲೆಂಡ್ನಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು ಅಹಮದಾಬಾದ್ನಲ್ಲಿ ಜನಿಸ ತೊಡಗಿದರು. ಇವರ ಮೊದಲ ಹೆಸರು ಸ್ವರೂಪ್ ಕುಮಾರಿ ನೆಹರು. ತಂದೆ ಮೋತಿಲಾಲ್ ನೆಹರು ಪ್ರಸಿದ್ಧ ವಕೀಲರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಹಲವಾರು ಬಾರಿ ಇವರು ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ಭಾರತದ ಪ್ರಥಮ ಮಹಿಳಾ ಮಂತ್ರಿಯಾಗಿ, ಅಂದರೆ ಸ್ಥಳೀಯ ಸ್ವಯಂ ಆಡಳಿತ ಮತ್ತು ಸಾರ್ವಜನಿಕ ಆರೋಗ್ಯ ಮಂತ್ರಿಯಾಗಿ ಸೇವೆಯನ್ನು ಕಾರ್ಯವನ್ನು ನಿರ್ವಹಿಸಿದರು. 1953-1954 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 8ನೇ ಅಧ್ಯಕ್ಷರಾಗಿ ಐತಿಹಾಸಿಕವಾಗಿ ಸೇವೆಯನ್ನು ಸಲ್ಲಿಸಿದರು. ಭಾರತದ 6ನೇ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು. 1990 ಡಿಸೆಂಬರ್ 1 ಡೆಹ್ರಾಡೂನ್ನಲ್ಲಿ ಇವರು ನಿಧನವನ್ನು ಹೊಂದಿದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ವಿಶ್ವ ದಾದಿಯರ ದಿನ. May 12 ದಾದಿಯರ ದಿನ ಎಂದು ಕರೆಯಲು ಒಂದು ಕಾರಣವಿದೆ. ಅದೇನೆಂದರೆ ಈಗಿನ ಆಧುನಿಕ ನರ್ಸಿಂಗ್ ವ್ಯವಸ್ಥೆಯ ಸಂಸ್ಥಾಪನೆಯ ರೂವಾರಿ ಫ್ಲಾರೆನ್ಸ್ ನೈಟಿಗೇಲ್ ಹುಟ್ಟಿದ ದಿನ ಇದು. ನಮ್ಮ ಸಮಾಜದಲ್ಲಿ ವೈದ್ಯರು ಮತ್ತು ದಾದಿಯರು ಮಾಡುವ ಕೆಲಸಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಏಕೆಂದರೆ ಜನರ ಜೀವ ರಕ್ಷಣೆ ಮಾಡುವ ಕೆಲಸವನ್ನು ಅವರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದಾರೆ. ಒಬ್ಬ ಬೀದಿ ಭಿಕ್ಷುಕನಿಗೆ ಕಾಯಿಲೆ ಬಂದರೂ ವೈದ್ಯಕೀಯವಾಗಿ ಆರೈಕೆ ಮಾಡಲು ದಾದಿಯರು ಬೇಕು. ಒಬ್ಬ ಮಂತ್ರಿಗೆ ಕಾಯಿಲೆ ಬಂದಾಗಲೂ ದಾದಿಯರು ಬೇಕೇ ಬೇಕು. ಈಗಿನ ಕೊರೋನಾ ಸಂದರ್ಭದಲ್ಲಿ ಸ್ವಂತ ಕುಟುಂಬವನ್ನು ಲೆಕ್ಕಿಸದೆ ಸಮಾಜದ ಆರೋಗ್ಯ ದೃಷ್ಟಿಯಿಂದ ಅವರು ಮಾಡುತ್ತಿರುವ ಸೇವೆಗೆ ಪ್ರತಿಯೊಬ್ಬರು ತಲೆಬಾಗಲೇಬೇಕು. ಹಾಗಾಗಿ ಇಂದು May 12 ಅಂತಾರಾಷ್ಟ್ರೀಯ ದಾದಿಯರ ದಿನ ಎಂದು ಪ್ರಖ್ಯಾತವಾಗಿದೆ. ಅಂತಾರಾಷ್ಟ್ರೀಯ ದಾದಿಯರ ದಿನ ಎಲ್ಲರ ದೃಷ್ಟಿಯಲ್ಲಿ ಒಂದು ಮನ್ನಣೆ ಪಡೆಯಬೇಕು. ದಾದಿಯರ ನಿಜವಾದ ಅರ್ಹತೆ ಪ್ರತಿಯೊಬ್ಬರಿಗೂ ತಿಳಿಯಬೇಕು ಎನ್ನುವ ಕಾರಣದಿಂದ ವಿಶ್ವ ಆರೋಗ್ಯ ಸಂಸ್ಥೆ 100 ಪಾಲುದಾರರನ್ನು ಸೇರಿಸಿಕೊಂಡಿದೆ. ಈ ಹಿಂದೆ ಕೂಡ ದಾದಿಯರು ಮಾಡುವ ಕೆಲಸವನ್ನು ಮತ್ತು ರೋಗಿಷ್ಠ ಜನರ ಸೇವೆಯನ್ನು ಯಾರೂ ಸಹ ಮರೆಯುವಂತಿಲ್ಲ. ಅದೇ ರೀತಿ ಈಗಲೂ ಕೂಡ ಜನರ ಜೀವ ಉಳಿಸಲು ಅವರು ಕೊಡುತ್ತಿರುವ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಮತ್ತು ಆರೈಕೆಯನ್ನ ನಾವೆಲ್ಲರೂ ಗೌರವಿಸಲೇಬೇಕು. ಇದರ ಉದ್ದೇಶ ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರು, ಅಂದರೆ ನರ್ಸ್ಗಳು ಸಲ್ಲಿಸುವ ನಿಸ್ವಾರ್ಥ ಸೇವೆ, ತ್ಯಾಗ ಮತ್ತು ಅಮೂಲ್ಯವಾದ ಕೊಡುಗೆಯನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಆಧುನಿಕ ನರ್ಸಿಂಗ್ನ ಜನನಿ ಎಂದು ಕರೆಯಲ್ಪಡುವ ಫ್ಲಾರೆನ್ಸ್ ನೈಟಿಗೇಲ್ ರವರ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ರೋಗಿಗಳ ಯೋಗಕ್ಷೇಮ, ಸುರಕ್ಷತೆ ಮತ್ತು ಚೇತರಿಕೆಯಲ್ಲಿ ದಾದಿಯರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಅದರಲ್ಲೂ COVID-19 ಸಂದರ್ಭದಲ್ಲಿ ದಾದಿಯರು ತೋರಿದ ಸೇವೆ ಸ್ಮರಣೀಯವಾಗಿದೆ. ದಾದಿಯರ ಸೇವೆಯನ್ನು ಉದತ್ತ ಕೆಲಸವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವರಿಗೆ ಸಮಾಜದಲ್ಲಿ ಗೌರವಯುತವಾದ ಸ್ಥಾನವನ್ನು ನೀಡಲಾಗಿದೆ. ಆದ್ದರಿಂದ ಪ್ರತಿ ವರ್ಷ May 12 ಅಂತಾರಾಷ್ಟ್ರೀಯ ದಾದಿಯರ ದಿನವೆಂದು ಆಚರಿಸಲಾಗುತ್ತದೆ. ಅದೇನೇ ಇರಲಿ, ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ವೈದ್ಯರು ಮತ್ತು ದಾದಿಯರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಎಲ್ಲಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅಪಾಯ ಕಟ್ಟಿಟ್ಟ ಬುದ್ಧಿ, ನಂಬಿಕೆ, ಗೌರವ, ಆದರ್ಶ, ಪ್ರೀತಿ, ವಿಶ್ವಾಸಗಳೆಲ್ಲ ಕಳೆದು ಹೋಗಿ ಎಲ್ಲವೂ ವ್ಯವಹಾರಿಕವಾಗಿರುವ ಈ ಕಾಲಘಟ್ಟದಲ್ಲಿಯೂ ಪ್ರಾಮಾಣಿಕವಾಗಿ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡುವ ಎಲ್ಲ ದಾದಿಯರಿಗೂ ಈ ದಾದಿಯರ ದಿನದಂದು ತುಂಬು ಹೃದಯದ ಶುಭ ಹಾರೈಸೋಣ.
1: ಮಗು ಹುಟ್ಟಿದ 1 ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
2: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 11 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮುಂದಿನ ಪದ್ಯ ಈ ಥರ ಇದೆ: ಹಳೆಯ ಭಕ್ತಿ ಶ್ರದ್ಧೆ ಎಳಿಸಿ ಹೋಗಿವೆ ಮಾಸಿ.
4: ಹಳೆಯ ಭಕ್ತಿ ಶ್ರದ್ಧೆ ಎಳಿಸಿ ಹೋಗಿವೆ ಮಾಸಿ.
3: ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪುಂ.
4: ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪಂ.
3: ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ.
4: ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ.
3: ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ.
4: ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ.
3: ಸೊ ಇದು ನಮ್ಮ ನಡವಳಿಕೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಈಗ ನಾವು ನಿಮ್ಗೆ ಗೊತ್ತಿರೋ ಹಾಗೆ ನಾವು ನಮ್ಮ ವಿಕಲಚೇತನ ಬಂಧುಗಳ ಜೊತೆ ಕೆಲಸ ಮಾಡ್ತೀವಿ.
4: ಹೌದು.
3: ಮತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಕೆಲವರಿಗೆ ಕಾಲ್ ಗಾಯ ಆಗಿದೆ, ಗ್ಯಾಂಗ್ರೀನ್ ಆಗಿದೆ ಅಂತೆಲ್ಲ ಅಂದಾಗ ನಿಮ್ಗೆ ಗೊತ್ತು ಕಾಲ್ ತೆಗಿಬೇಕಾದಂತ ಸಂದರ್ಭ ಬರುತ್ತೆ. ಸೊ ಆಗ ಅವರು ಕಾಲಿಲ್ಲದೆ ಹೋದ್ರೂ ನಡಿಲೇಬೇಕು, ಕಣ್ಣು ಕಾಣದೆ ಹೋದ್ರೂ ನಡಿಲೇಬೇಕು. ಸೊ ಆಗ ನಾವು ಅವ್ರಿಗೆ ಏನ್ ಮಾಡ್ತೀವಿ ಅಥವಾ ಅವರು ಕೂಡ ಏನ್ ಮಾಡ್ಕೋತಾರೆ ಅಂದ್ರೆ, ಕಣ್ಣು ನೋಡೋದಕ್ಕೆ ಶಕ್ತಿ ಇಲ್ಲ ಅಂತಂದಾಗ ಅವ್ರೇನ್ ಮಾಡ್ತಾರೆ, ಕೈನ ಉಪಯೋಗಿಸ್ತಾರೆ ಅಥವಾ ಕಾಲನ್ನೇ ಹಿಂಗೆ ಉಪಯೋಗಿಸ್ಕೋತಾರೆ. ಇಲ್ಲಿ ನಾನು ಎಡುವುತ್ತಿನ, ಇಲ್ಲಿ ಗೋಡೆ ಇದೆಯಾ, ಇಲ್ಲಿ ಬಾಗ್ಲ, ಕಣ್ಣು ಕಾಣದೆ ಹೋದ್ರು ಕೈಯಿಂದ ಕಾಲಿಂದ ಅವರು ಅಭ್ಯಾಸ ಮಾಡ್ಕೋತಾರೆ. ಅಭ್ಯಾಸ ಮಾಡ್ಕೊಂಡ್ಮೇಲೆ ಅವರು ಅಭ್ಯಾಸ ಮಾಡ್ಕೊಂಡಂತ ಜಾಗಗಳಲ್ಲಿ ಯಾರ ಸಹಾಯನೂ ಇಲ್ಲದೆ ಧೈರ್ಯವಾಗಿ ನಡೀತಾರೆ ಅಲ್ವಾ. ಸೊ ಹಂಗೆ ಆರಾಮಾಗಿ ಅವ್ರು ನಡ್ಕೊಂಡು ಹೋಗ್ತಾರೆ. ಮತ್ತೆ ಈ ಕುಂಟ ಕುರುಡ ಅನ್ನೋದ್ರ ಬಗ್ಗೆ ಹಳೇದೊಂದು ಸಿನಿಮಾ ಬಂದಿತ್ತು, ದೋಸ್ತಿ ಅಂತ, ಬಹಳ ವರ್ಷಗಳ ಹಿಂದೆ. ಅದರಲ್ಲಿ ಸ್ವಾರಸ್ಯಕರವಾದಂತ ಒಂದು ಸಂದರ್ಭ, ಇಬ್ರು ಸ್ನೇಹಿತರು, ಒಬ್ಬ ಕುಂಟ, ಅವನಿಗೆ ಕಾಲಿಲ್ಲ ಆದ್ರೆ ಕಣ್ಣಿದೆ, ಇನ್ನೊಬ್ಬ ಕಣ್ಣು ಕಾಣಲ್ಲ ಆದ್ರೆ ಕಾಲು ಚೆನ್ನಾಗಿದೆ. ಸೊ ಅಯ್ಯೋ ನನ್ನ ಕಣ್ಣಿಲ್ಲ ಅಂತ ಅವನು ಬೇಕಾದ್ರೆ ಗೋಳಾಡ್ತಿರ್ಬೋದು, ಆದ್ರೆ ಇವನು ನನ್ನ ಕಾಲಿಲ್ಲ ಅಂತ ಬೇಕಾದ್ರೆ ಗೋಳಾಡ್ತಿರ್ಬೋದು. ಆದ್ರೆ ಆ ಸಿನಿಮಾದಲ್ಲಿ ಹೇಗೆ ತೋರಿಸಿದ್ರು ಅಂತಂದ್ರೆ, ಕಣ್ಣು ಯಾರಿಗೆ ಕಾಣ್ತಾ ಇತ್ತು ಆದ್ರೆ ಕಾಲ್ ಇರ್ಲಿಲ್ಲ, ಅವನು ಕಾಲ್ ಚೆನ್ನಾಗಿದ್ದಂಥವ್ನು ಭುಜದ ಮೇಲೆ ಕೂತ್ಕೋತಾನೆ, ಅವನ ಕಾಲ್ ಚೆನ್ನಾಗಿದೆ. ಸೀದಾ ಹೋಗ್ಬೇಕಾ, ಬಲಗಡೆ ಹೋಗ್ಬೇಕಾ, ಎಡಗಡೆ ಹೋಗ್ಬೇಕಾ, ಎಲ್ಲಿ ಎಡುವಬಾರ್ದು, ಎಲ್ಲಿ ಗೋಡೆ ಇದೆ, ಎಲ್ಲಿ ಬಾಗ್ಲಿದೆ ಅನ್ನೋದು ಭುಜದ ಮೇಲೆ ಕೂತ್ಕೊಂಡಿರೋಂತ ಕಾಲಿಲ್ದೆ ಇರೋಂಥವ್ನ ಕಾಣಿಸ್ತಾ ಇದೆ. ಸೊ ಅವನು ಹೇಳ್ತಾ ಇರ್ತಾನೆ, ಹಿಂಗೋಗು, ಈ ಕಡೆ ಬಾ, ಆ ಕಡೆ ಬಾ ಅಂತ. ಸೊ ಅವಾಗ ಇಬ್ರೂ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಯ್ತು. ಈಗ ಸಪೋಸ್ ಆ ಥರ ಇಲ್ಲಪ್ಪ ಪರಿಸ್ಥಿತಿ, ಅವಾಗ ಪರಿಸ್ಥಿತಿ ಆ ಥರ ಇಲ್ಲ, ಇಬ್ರು ಬೇರೆ ಬೇರೆನೆ ನಡಿಬೇಕು. ಆವಾಗ ನಡೆಯೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ, ಯಾವಾಗ ನನಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿರೋಂಥ ಜಾಗದಲ್ಲಿ ನಾನು ಇರ್ತೀನೋ ಆಗಷ್ಟೇ ನನಗೆ ನಡೆಯೋಕ್ಕಾಗುತ್ತೆ. ಹೊಸ ಜಾಗದಲ್ಲಿ ತೊಗೊಂಡೋಗಿ ನನಗೆ ಅಭ್ಯಾಸನೇ ಇಲ್ಲದೆ ಇರೋಂಥ ಜಾಗದಲ್ಲಿ ತೊಗೊಂಡೋಗಿ ನನ್ನನ್ನು ಬಿಟ್ಬಿಟ್ರೆ ಎಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲ್ಲ. ಸೊ ಮುಂದಕ್ಕೆ ಹೋಗ್ಲೋ ಬೇಡವೋ, ಹೋದ್ರೆ ಏನಾಗುತ್ತೋ ಅನ್ನೋಂಥ ತಳಮಳ ನನ್ನನ್ನು ಕಾಡಕ್ಕೆ ಶುರುವಾಗುತ್ತೆ. ಎರಡಾಯ್ತು, ಒಂದು ನನಗೆ ಆಂತರಿಕವಾಗಿ ಏನಿದೆ ಏನಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋಂಥ ಶಕ್ತಿ ಇಲ್ಲದೆ ಇರುವಂಥ ಪರಿಸ್ಥಿತಿ ಇದೆ. ಇನ್ನು ಎರಡನೇದೇನು, ಇನ್ನೊಬ್ಬರ ಶಕ್ತಿಯಿಂದ ಅದನ್ನು ನಾನು ಗ್ರಹಿಸ್ಕೊಳ್ಳೋಂಥ ಸಂದರ್ಭ ಕೂಡ ಇಲ್ಲ, ಹಾಗಾಗಿ ನನ್ನಲ್ಲಿ ತಳಮಳ ಶುರುವಾಗುತ್ತೆ. ಸೊ ಅದು ಹೇಗಾಗುತ್ತೆ ಅಂತಂದರೆ, DVJ ಅವರು ಹೇಳ್ತಾರೆ, ಪರಂಪರಾನುಗತವಾಗಿ ಬಂದಂತಹ ಸಮಾಜದ ಕೆಲವು ನಡವಳಿಕೆಗಳು ನಮ್ಮನ್ನು

0: ಮಾರ್ಗದರ್ಶಕವಾಗಿ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಅಲ್ವಾ. ಸೊ ಅದನ್ನೇ ನಾವು ಭಕ್ತಿ ಅಂತ ಹೇಳ್ತೀವಿ. ದೇವರಲ್ಲಿ ಭಕ್ತಿ ಇರ್ಬೋದು, ಅಥವಾ ನಮ್ಮ ಗುರು ಹಿರಿಯರಲ್ಲಿ ಭಕ್ತಿ ಇರ್ಬೋದು, ನಮ್ಮ ಊರಿನ ಯಾರೋ ಒಬ್ರು ದೊಡ್ಡ ಮನುಷ್ಯರು ನಡ್ಕೊಂಡಂತ ಒಂದು ರೀತಿ ಇರ್ಬೋದು, ಅದ್ರ ಪ್ರಕಾರ ನಾನು ನಡೀತೀನಪ್ಪ ಅನ್ನುವಂತ ಶ್ರದ್ಧೆ ನನಗಿದ್ರೆ, ಭಕ್ತಿ ನನಗಿದ್ರೆ, ಅವಾಗ ಎಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತ ನನಗೆ ಗೊತ್ತಾಗತ್ತೆ. ಆ ಕುರುಡನ ಭುಜದ ಮೇಲೆ ಕುಳಿತಂತ ಕಂಠನ ರೀತಿ ಅವನು ಹೇಳ್ತಾ ಇದ್ದಾನೆ, ನೋಡಪ್ಪ ಹಿಂಗ ಹೋಗಿ ಹಿಂಗ ನಡ್ಕೊಂಡು ಹೋಗ್ಬೋದು. ಇವಾಗ ಆತರ ಯಾರು ಇಲ್ಲದೇ ಇದ್ದಾಗ ಎಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಾಗಲ್ಲ ಅಲ್ವಾ. ಯಾವಾಗ ಸಾಧ್ಯ? ನನಗೆ ಇನ್ನೊಂದು ಸರ್ತಿ ಅದೇ ತರದ ಅಭ್ಯಾಸ ಆಗ್ಬೇಕು. ಹೊಸ ಜಾಗದಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ಬಿಟ್ಬಿಟ್ಟಿದ್ದಾರೆ. ಸೊ ಅವಾಗ ಅದನ್ನ ನಾವು ಓರಿಯೆಂಟೇಶನ್ ಅಂಡ್ ಮೊಬಿಲಿಟಿ ಅಂತ ಕರಿತೀವಿ, ಮೊಬಿಲಿಟಿ ಟ್ರೈನಿಂಗ್ ಅಂತ. ಸೊ ಯಾರಾದರೂ ಒಬ್ರು ಬಂದು ಫಸ್ಟು ನೋಡಪ್ಪ ಇದು ಅಡುಗೆ ಮನೆ, ಇದು ಬಚ್ಚಲ್ ಮನೆ, ಇಲ್ಲಿ ಬಾಗಿಲಿದೆ, ಇಲ್ಲಿ ಎಡು ಬೇಡ, ಇಲ್ಲಿ ಹೊಸಲು ಅಂತೆಲ್ಲರೂ ನಾವು ಅಂಧವಿಶ್ವಾಸಿಗಳಿಗೆ ವಿವರವಾಗೆಲ್ಲ ಹೇಳ್ಕೊಟ್ಟಾಗ ಇಲ್ಲಿ 10 ಹೆಜ್ಜೆ ನಡೆದ್ರೆ ಇದೇನೋ ಬರುತ್ತೆ, ಅಲ್ಲಿ ಬಲಗಡೆ ತಿರುಕೋ, ಸೊ ಈ ಥರ ಎಲ್ಲ ಹೇಳಿದ ಮೇಲೆ ಅವನಿಗೆ ಅಭ್ಯಾಸ ಆಗೋಗುತ್ತೆ. ಆ ಥರದ ಹೊಸ ದರ್ಶನದ ಹೊಳಪು ಇನ್ನೂ ಸುಳಿದಿಲ್ಲ. ಹಳೆ ಶ್ರದ್ಧೆ ಏನಿತ್ತೋ ಅದು ಹೊರಟೋಯ್ತು, ಹೊಸ ದರ್ಶನದ ಹೊಳಪು ಇನ್ನೂ ನಮಗೆ ಸಿಕ್ಕಿಲ್ಲ. ಹಾಗಾಗಿ ನಾವು ನೋಡಿದಂತೆ ಇಡೀ ಒಂದು ಸಮಾಜದಲ್ಲಿ, ಇಡೀ ಜಗತ್ತಿನಲ್ಲಿ, ಜಾಗತಿಕ ಮಟ್ಟದಲ್ಲೂ ಇವತ್ತು ಅದೇ ಪರಿಸ್ಥಿತಿ ಇದೆ. ಎಲ್ಲ ಕಡೆ ತಳಮಳ, ಎಲ್ಲ ಕಡೆ ಗಾಬರಿ, ಎಲ್ಲ ಕಡೆ ಒಂದು ರೀತಿಯ ಮುಂದೆ ಏನಾಗುತ್ತಪ್ಪ ಅನ್ನುವಂಥ ಆತಂಕ, ಭಯ ಇದೆಲ್ಲ ತುಂಬಿಕೊಂಡಿದೆ ಅಂತ. ಅದಕ್ಕೆ ಮುಂದಿನ ಇದರಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ಉದಾಹರಣೆಯನ್ನು ಕೂಡ ಡಿ ವಿ ಜಿ ಅವರು ಕೊಡ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 11 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಕಾರ್ತಿಕ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಮೇ ತಿಂಗಳ 12 ತಾರೀಕಿನ ಮಂಗಳವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು. ಕಳವಳ ಮೂಡಿಸಿದ ಪ್ರಧಾನಿ ಸಲಹೆ. ಜುಲೈ 1 ವಿಬಿಜಿ ರಾಮ್ಜಿ. ಜಲಾಶಯ ಕುಸಿತ ನೀರಿನ ಮಟ್ಟ. ಕೆನರಾ ಬ್ಯಾಂಕ್ ಲಾಭ ಶೇಕಡ 10% ಇಳಿಕೆ. ಯುದ್ಧದಿಂದ ಇಡೀ ಜಗತ್ತಿಗೆ ತೊಂದರೆ. ಕೇಂದ್ರ ಸಚಿವ ವೈಷ್ಣವ್ ವಿದೇಶಿ ಮೀಸಲು ಸಂಗ್ರಹ ಉಳಿಸಿ. ಮುಯಿ ತೀರಿಸಿಕೊಂಡ ಕ್ಯಾಪಿಟಲ್ಸ್. ಅಕ್ಷರ್ ಮಿಲ್ಲರ್ ಭರ್ಜರಿ ಅರ್ಧಶತಕ. ಕಿಂಗ್ಸ್ಗೆ ಸತತ 4ನೇ ಸೋಲು. ಕೃಣಾಲ್ ಪಾಂಡ್ಯ ಅಮೋಘ ಬ್ಯಾಟಿಂಗ್. ರಾಯಪುರದ ಮನೆಗೆದ್ದ ಆರ್ಸಿಬಿ. ಸ್ಪರ್ಧಾ ತಾಣಕ್ಕೆ ತೆರಳಿದ ಒಲಿಂಪಿಯನ್ ಕುಸ್ತಿಪಟು. ಫೆಡರೇಷನ್ ವಿರುದ್ಧ ವಿನೇಶ್ ಆಕ್ರೋಶ. ಸನ್ರೈಸರ್ಸ್ ಟೈಟನ್ಸ್ಗೆ ಮಹತ್ವದ ಪಂದ್ಯ. ದರ್ಶನ್ ದೀನಿಧಿ ಕೂಟ ದಾಖಲೆ. ಕೆಎಸ್ಎ ರಾಜ್ಯ ಸೀನಿಯರ್ ಏಜು ಚಾಂಪಿಯನ್ಶಿಪ್. ಪ್ರಮುಖ ಅಂಶಗಳ ವಿವರಣೆ. ಕಳವಳ ಮೂಡಿಸಿದ ಪ್ರಧಾನಿ ಸಲಹೆ. ದೇಶದ ಷೇರುಪೇಟೆ ಸೂಚ್ಯಾಂಕದ ಕುಸಿತ. ಡಾಲರ್ ಎದುರು ರೂಪಾಯಿ ಮತ್ತಷ್ಟು ದುರ್ಬಲ. ನವದೆಹಲಿ. ವಿದೇಶಿ ವಿನಿಮಯ ಸಂಗ್ರಹವನ್ನು ಉಳಿಸುವ ಉದ್ದೇಶದಿಂದ ಮಿತವ್ಯಯದ ವಿವಿಧ ಕ್ರಮಗಳನ್ನು ಅನುಸರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿದ ನಂತರದಲ್ಲಿ ದೇಶದ ಷೇರುಪೇಟೆ ಸೂಚ್ಯಾಂಕಗಳು ಕುಸಿದಿವೆ. ರೂಪಾಯಿ ಮೌಲ್ಯವು ಅಮೆರಿಕ ಡಾಲರ್ ಎದುರು ಮತ್ತಷ್ಟು ದುರ್ಬಲಗೊಂಡಿವೆ. ಸೋಮವಾರ ವಹಿವಾಟಿನಲ್ಲಿ ಹೂಡಿಕೆದಾರರ 6 ಲಕ್ಷ ಕೋಟಿಗಿಂತ ಹೆಚ್ಚಿನ ಸಂಪತ್ತು ಕರಗಿದೆ. ಮೋದಿ ಅವರು ನೀಡಿರುವ ಕರೆಯು ದೇಶದ ಅರ್ಥವ್ಯವಸ್ಥೆ ಹಾಗೂ ರೂಪಾಯಿ ಸ್ಥಿರತೆ ಬಗ್ಗೆ ಕಳವಳ ಮೂಡಿಸಿದೆ. ಸೋಮವಾರ ಕರೆನ್ಸಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯವು 79 ಪೈಸೆಯಷ್ಟು ಕುಸಿದಿದ್ದು 92.28 ಮಟ್ಟಕ್ಕೆ ತಲುಪಿದೆ.

ತಪ್ಪಿದೆ. ಜುಲೈ 1 ವಿಬಿ ಜಿ ರಾಮ್ಜಿ, ನವದೆಹಲಿ. ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ಕಾಯ್ದೆಯ ದೇಶಾದ್ಯಂತ ಜುಲೈ 1 ಜಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಸೋಮವಾರ ಅಧಿಸೂಚನೆ ಹೊರಡಿಸಿದೆ. ಜುಲೈ 1 ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಕಾಯ್ದೆಯು ರದ್ದಾಗಲಿದ್ದು ಇದರ ಬದಲಿಗೆ ವಿಬಿಜಿ ರಾಮ್ಜಿ ಜಾರಿಯಾಗಲಿದೆ. ನರೇಗಾದಿಂದ ವಿಬಿಜಿ ರಾಮ್ಜಿ ಬದಲಾವಣೆ ಪ್ರಕ್ರಿಯೆಯು ಯಾವುದೇ ತೊಡಕಿಲ್ಲದೆ ನಡೆಯಲಿದೆ, ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದೆ. 4 ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ. ಬೆಂಗಳೂರು, ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳ ಕೆಲವೆಡೆ ಮಂಗಳವಾರ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ ಜಿಲ್ಲೆಗಳು, ಕರಾವಳಿ ಕರ್ನಾಟಕದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ, ದಕ್ಷಿಣ ಕರ್ನಾಟಕ, ಶಿವಮೊಗ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಮಳೆಯಾಗಬಹುದು ಎಂದು ಇಲಾಖೆ ಮುಖ್ಯಸ್ಥರು ತಿಳಿಸಿದ್ದಾರೆ. ಹುಬ್ಬಳ್ಳಿ, ಹಾವೇರಿ ಜಿಲ್ಲೆಗಳಲ್ಲಿ ಮಳೆ. ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಬೆಳಗಾವಿ ಮತ್ತು ವಿಜಯನಗರ ಜಿಲ್ಲೆಯ ವಿವಿಧೆಡೆ ಸೋಮವಾರ ಉತ್ತಮ ಮಳೆಯಾಗಿದ್ದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ, ಹಾವೇರಿ ಜಿಲ್ಲೆಯ ಹಾವೇರಿ ನಗರ, ಆನಗಲ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಳೆಯಾಯಿತು. ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ, ಖಾನಪುರ ಮತ್ತು ಬೈಲಹೊಂಗಲದಲ್ಲಿ ಮಳೆ ಸುರಿಯಿತು. ಜಲಾಶಯ ಕುಸಿದ ನೀರಿನ ಮಟ್ಟ. ಕರ್ನಾಟಕವು ಸೇರಿದಂತೆ ಭಾರತದ ಬಹುತೇಕ ರಾಜ್ಯಗಳಲ್ಲಿ ತಾಪಮಾನ ಏರಿಕೆಯು ಜನರನ್ನು ಹೈರಾಣಾಗಿಸಿದೆ. ಇದಕ್ಕೆ ತಕ್ಕಂತೆ ದೇಶದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿಯುತ್ತಾ ಸಾಗುತ್ತಿದೆ. ಕೇಂದ್ರ ಜಲ ಆಯೋಗದ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಜಲಾಶಯಗಳ ನೀರಿನ ಮಟ್ಟವು ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದ್ದರೂ ಕಳೆದ ವರ್ಷಕ್ಕಿಂತ ಕಡಿಮೆಯಿದೆ. ತಮಿಳುನಾಡಿನ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಕಂಡಿದ್ದು ಇದು ಕಾವೇರಿ ಕೊಳ್ಳದ ಮೇಲೆ ಹೆಚ್ಚು ಒತ್ತಡ ಹೇರಲಿದೆ. ದೇಶದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಪ್ರಮಾಣವು ದಿನೇ ದಿನೇ ಕುಸಿಯುತ್ತಿದೆ. ಗೋವಾ, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ತಮಿಳುನಾಡು, ತ್ರಿಪುರಾ ಮತ್ತು ಪಶ್ಚಿಮ ಬಂಗಾಳದ ಜಲಾಶಯಗಳಲ್ಲಿನ ನೀರಿನ ಮಟ್ಟವು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಕಡಿಮೆ ಇದೆ. ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಳೆದ ವರ್ಷಕ್ಕಿಂತ ಕಡಿಮೆ ಇದೆ. ಕೇರಳ ಮತ್ತು ತಮಿಳುನಾಡುಗಳ ಜಲಾಶಯಗಳಲ್ಲಿ ನೀರಿನ ಸಂಗ್ರಹವು ಸಾಮಾನ್ಯ ಸಂಗ್ರಹ ಮಟ್ಟಕ್ಕಿಂತಲೂ ಕಡಿಮೆ ಇದೆ. ಕೇಂದ್ರದ ಜಲ ಆಯೋಗವು ದೇಶದ ವಿವಿಧ ಭಾಗಗಳಲ್ಲಿರುವ 116 ಪ್ರಮುಖ ಜಲಾಶಯಗಳ ಬಳಕೆಗೆ ಅವಕಾಶವಿರುವ ನೀರಿನ ಮಟ್ಟವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ನಿಗದಿತವಾಗಿ ಅದರ ಬಗ್ಗೆ ವರದಿ ಬಿಡುಗಡೆ ಮಾಡುತ್ತದೆ. ಈ 116 ಜಲಾಶಯಗಳ ಬಳಕೆಗೆ ಅವಕಾಶ ಇರುವ ನೀರಿನ ಸಂಗ್ರಹ ಸಾಮರ್ಥ್ಯವು 183.563 ಶತಕೋಟಿ ಘನಮೀಟರ್ ಆಗಿದೆ. ಇದು ದೇಶದಲ್ಲಿರುವ ಜಲಾಶಯಗಳ ಒಟ್ಟು ಸಾಮರ್ಥ್ಯದ ಪೈಕಿ ಶೇಕಡ 71.20 ಆಗಿದೆ. 1 BCM ಎಂದರೆ 35.31 TMC ಅಡಿಗೆ ಸಮ. ಕೆನರಾ ಬ್ಯಾಂಕ್ ಲಾಭ ಶೇಕಡ 10% ಇಳಿಕೆ. ಬೆಂಗಳೂರು, 2025-26 ಆರ್ಥಿಕ ವರ್ಷದ ಮಾರ್ಚ್ ತ್ರೈಮಾಸಿಕದಲ್ಲಿ ಕೆನರಾ ಬ್ಯಾಂಕ್ನ ನಿವ್ವಳ ಲಾಭವು ಶೇಕಡ 10% ಇಳಿಕೆಯಾಗಿದೆ. 2024-25 ಬ್ಯಾಂಕ್ 5,002 ಕೋಟಿ ಲಾಭ ಗಳಿಸಿತ್ತು. ಇದು ಈ ಬಾರಿ 4.506 ಕೋಟಿ ಇಳಿದಿದೆ ಎಂದು ಬ್ಯಾಂಕ್ ಷೇರುಪೇಟೆಗೆ ಸೋಮವಾರ ತಿಳಿಸಿದೆ. ಬ್ಯಾಂಕ್ನ ಒಂದು ವರಮಾನ ಶೇಕಡ 1.85% ಕಡಿಮೆಯಾಗಿತ್ತು, 36.662 ಕೋಟಿಯಷ್ಟಾಗಿದೆ. ನಿವ್ವಳ ಬಡ್ಡಿ ವರಮಾನವು 9.808 ಕೋಟಿ ಆಗಿದೆ. ಬ್ಯಾಂಕ್ನ ವಸೂಲಾಗದ ಸಾಲದ ಸರಾಸರಿ ಪ್ರಮಾಣದಲ್ಲಿ ಸುಧಾರಣೆ ಕಂಡಿದ್ದು ಶೇಕಡ 2.94% ಶೇಕಡ 1.84% ಇಳಿದಿದೆ. ನಿವ್ವಳ ಎನ್ಪಿಎ ಶೇಕಡ 7% ಶೇಕಡ 43% ಇಳಿದಿದೆ. ಪ್ರತಿ ಈಕ್ವಿಟಿ ಷೇರಿಗೆ 4.20 ಲಾಭಾಂಶ ನೀಡಲು ಶಿಫಾರಸು ಮಾಡಲಾಗಿದೆ. ಯುದ್ಧದಿಂದ ಇಡೀ ಜಗತ್ತಿಗೆ ತೊಂದರೆ, ಕೇಂದ್ರ ಸಚಿವ ವೈಷ್ಣವ್ ವಿದೇಶಿ ಮೀಸಲು ಸಂಗ್ರಹ ಉಳಿಸಿ. ನವದೆಹಲಿ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗುವ ಸಂಘರ್ಷವು ತಕ್ಷಣದಲ್ಲಿ ನಿಲ್ಲುವಂತೆ ಕಾಣುತ್ತಿಲ್ಲ, ಹೀಗಾಗಿ ದೇಶದ ನಾಗರಿಕರು ವಿದೇಶಿ ವಿನಿಮಯ ಮೀಸಲನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಉಳಿಸಲು ಪ್ರಯತ್ನಿಸಬೇಕು ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ನಾವು ಇಂದು ಕಷ್ಟದ ಸಂದರ್ಭದಲ್ಲಿ ಇದ್ದೇವೆ, ನಮ್ಮಿಂದ ಯಾವುದೇ ತಪ್ಪಾಗಿಲ್ಲ, ಆದರೆ ನಮ್ಮ ನೆರೆಯ 2 ದೇಶಗಳ ನಡುವಿನ ಯುದ್ಧದಿಂದ ಇಡೀ ಜಗತ್ತು ತೊಂದರೆಗೆ ಒಳಗಾಗಿದೆ. ಯುದ್ಧವು ಈಗಲೂ ನಿರಂತರವಾಗಿ ನಡೆಯುತ್ತಿದ್ದು ಶಾಂತಿ ಇನ್ನೂ ಬಹುದೂರದಲ್ಲಿದೆ. ಇದು ಬಹಳ ಕಷ್ಟಕರವಾದ ಸಮಯ ಎಂದು ಭಾರತೀಯ ಕೈಗಾರಿಕಾ ಒಕ್ಕೂಟದ ವ್ಯಾಪಾರ ಶೃಂಗಸಭೆಯಲ್ಲಿ ಸೋಮವಾರ ಹೇಳಿದ್ದಾರೆ. ಮುಯಿ ತೀರಿಸಿಕೊಂಡ ಕ್ಯಾಪಿಟಲ್ಸ್, ಅಕ್ಷರ್ ಮಿಲ್ಲರ್ ಭರ್ಜರಿ ಅರ್ಧಶತಕ, ಕಿಂಗ್ಸ್ಗೆ ಸತತ 4ನೇ ಸೋಲು. ಧರ್ಮಶಾಲಾ ನಾಯಕ ಅಕ್ಷರ್ ಪಟೇಲ್ ಮತ್ತು ಡೇವಿಡ್ ಮಿಲ್ಲರ್ ಅವರ ಅರ್ಧಶತಕದ ಬಲದಿಂದ ಡೆಡ್ಲಿ ಕ್ಯಾಪಿಟಲ್ಸ್ ತಂಡವು ಸೋಮವಾರ ಐಪಿಎಲ್ನ ರೋಚಕ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು 3 ವಿಕೆಟ್ಗಳಿಂದ ಮಣಿಸಿ ಗೆಲುವಿನ ಹಳಿಗೆ ಮರಳಿತು. ಆರಂಭದ 7 ಪಂದ್ಯಗಳಲ್ಲಿ ಅಜೇಯವಾಗಿದ್ದ ಶ್ರೇಯಸ್ ಅಯ್ಯರ್ ಪಡೆಯು ಸತತ 4ನೇ ಸೋಲು ಅನುಭವಿಸಿತು. ಈ ಹಿಂದಿನ 2 ಪಂದ್ಯಗಳಲ್ಲಿ ಸೋತಿದ್ದ ಡೆಡ್ಲಿ ತಂಡವು ಈ ಪಂದ್ಯದಲ್ಲಿ ಸಾಂಖ್ಯಿಕ ಆಟ ಪ್ರದರ್ಶಿಸಿ ಜಯ ಬೇರಿ ಬಾರಿಸಿತು. ಈ ಮೂಲಕ ಡೆಡ್ಲಿ ತಂಡವು ತನ್ನ ತವರಿನಲ್ಲಿ

ಬಗ್ಗೆ ಮೈ ತೀರಿಸಿಕೊಂಡಿತು. ಕೃಣಾಲ್ ಪಾಂಡ್ಯ ಅಮೋಘ ಬ್ಯಾಟಿಂಗ್, ರಾಯಪುರದ ಮನೆಗೆದ್ದ ಆರ್ಸಿಬಿ. ರಾಯಪುರ ದೃಷ್ಟಿ ಹಾಯಿಸಿದಷ್ಟು ದೂರ ಒಣಭೂಮಿ, ತಳದಲ್ಲಿ ಒಂದಿಷ್ಟು ನೀರು ಇರುವ ಕೆರೆ, ಕುಂಟೆಗಳು ಮತ್ತು ಬೆಳಗ್ಗೆ 7ರಿಂದಲೇ ಚುರುಕು ಮುಟ್ಟಿಸುವ ಬಿಸಿಲಿನ ಕಾವು, ಆದರೂ ಜನರ ಮುಖದ ಮೇಲೆ ಜೀವಂತಿಕೆಯ ಪ್ರತೀಕವೆಂಬಂತೆ ಕಾಣುವ ನಗುವಿನ ಜೊತೆಗೆ ಹಣೆ ಮೇಲೆ ಬಿಸಿಯುವ ಬೆವರಿನ ಹನಿಗಳು. ಇಂತಹ ರಾಯಪುರದ ಕ್ರಿಕೆಟ್ ಆಟದಲ್ಲಿ ದೊಡ್ಡ ಇತಿಹಾಸವೇನೂ ಅಲ್ಲ. ಬೆಂಗಳೂರು, ಮುಂಬೈ, ದೆಹಲಿ, ಇಂದೂರ್, ಹೈದರಾಬಾದ್, ಕೋಲ್ಕತ್ತಾದಿಂದ ಬಂದಂತೆ ದೊಡ್ಡ ದಿಗ್ಗಜರು ಇರಲಿಲ್ಲ. ಆದರೆ ಇಲ್ಲಿಯ ಜನರ ಕ್ರಿಕೆಟ್ ಪ್ರೀತಿ ಮಾತ್ರ ಅಸಾಧಾರಣವಾದದ್ದು. ಭಾನುವಾರ ರಾತ್ರಿ ಇಂತಹ ಕ್ರಿಕೆಟ್ ಪ್ರಿಯರ ಮನಗಿಲ್ಲುವಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯಶಸ್ವಿಯಾಯಿತು. ತನ್ನ ಎರಡನೇ ತವರು ಶಾಹಿದ್ ವೀರನಾರಾಯಣ ಸಿಂಗ್ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಮುಂಬೈ ಇಂಡಿಯನ್ಸ್ ಎದುರಿನ ಪಂದ್ಯದಲ್ಲಿ 2 ವಿಕೆಟ್ಗಳ ರೋಚಕ ಜಯ ಸಾಧಿಸಿತು. ರಾತ್ರಿ 11:40 ಆಸುಪಾಸಿನಲ್ಲಿ ಈ ಪಂದ್ಯ ಮುಗಿದಾಗಲೂ ಜನರು ಕ್ರೀಡಾಂಗಣ ಬಿಟ್ಟು ತೆರಳಲಿಲ್ಲ. ಈ ಪಂದ್ಯದ ಗೆಲುವಿನ ರೂವಾರಿ ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ ಹಾಗೂ ದಿಗ್ಗಜ ವಿರಾಟ್ ಕೊಹ್ಲಿ ಅವರನ್ನು ಹತ್ತಿರದಿಂದ ನೋಡುವುದಕ್ಕಾಗಿ ಅಲ್ಲಲ್ಲಿ ನಿಂತಿದ್ದರು. ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಕ್ರೀಡಾಂಗಣದ ಸುತ್ತಮುತ್ತ ಜನ ದಟ್ಟಣೆಯೇ ನಡೆದಿತ್ತು. ಈ ದಿನದ ಶುಭಾಷಿತ: ನೀತಿ ನಿಯಮಗಳ ಬೇಲಿ ಇಲ್ಲದೆ ಸಮಾಜ ಜೀವನ ಅಸಾಧ್ಯ. ಎಂ ಗೋಪಾಲಕೃಷ್ಣ ಅಡಿಗ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ.

0: ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ರಮೇಶ್, ಕೃಷ್ಣ ಹಾಗೂ ಸ್ಫೂರ್ತಿರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ, ಸುಖ ಸಮೃದ್ಧಿ ಹಾಗೂ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸಾರ ಮಾಡುತ್ತಿದ್ದೇವೆ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
3: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ

0: ಜ್ಯೋತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ ವಿಷಯ.

ಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮರೆವು ಮತ್ತು ಚಿಕಿತ್ಸೆ ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಹೆಚ್ಚುವರಿ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂತೋಷ್ ಎಲ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
1: ಶ್ರೋತೃಗಳೇ, ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ವಿಷಯ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ, ಅಂದ್ರೆ ಮರೆವು ಮತ್ತು ಚಿಕಿತ್ಸೆ ಅಂತ ಹೇಳಬಹುದು. ಈ ವಿಷಯವಾಗಿ ನಿಮಗೆ ಮಾಹಿತಿ ಕೊಡೋದಕ್ಕಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ಸಂತೋಷ್ ಎಲ್, ಹೆಚ್ಚುವರಿ ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಯಾನ್ಸ್ ಆಸ್ಪತ್ರೆ, ಬೆಂಗಳೂರು. ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ಡಾಕ್ಟರ್ ಸಂತೋಷ್ ಅವರಿಗೆ ಸ್ವಾಗತ ಹಾಗೂ ನಮಸ್ಕಾರ. ಸರ್ ನಮಸ್ಕಾರ.
2: ನಮಸ್ಕಾರ
1: ಸರ್. ಇವತ್ತಿನ ವಿಷಯ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ. ಡಿಮೆನ್ಷಿಯಾ ಅಂದ್ರೆ ಏನು? ಈಗಾಗಲೇ ನಾನು ಹೇಳಿದೆ, ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಡಿಮೆನ್ಷಿಯಾ ಅನ್ನೋದಕ್ಕೆ ಕನ್ನಡದಲ್ಲಿ ಒಂದು ನಿರ್ದಿಷ್ಟವಾದ ಪದ ಅಂದ್ರೆ ಕರೆಕ್ಟ್ ಟ್ರಾನ್ಸ್ಲೇಟ್ ಮಾಡೋಕೆ ಆಗೋದಿಲ್ಲ. ನಾವು ಮರವು ಅಂತ ಹೇಳಬಹುದು ಅಥವಾ ಮನೋಕ್ಷೀಣತೆ ಅಂತ ಹೇಳಬಹುದು. ಹಾಗಾದ್ರೆ ಈ ಡಿಮೆನ್ಷಿಯಾ ಅಥವಾ ಮರೆವು ಅಂದ್ರೆ ಏನು ಡಾಕ್ಟ್ರೆ?
2: ಅಂದ್ರೆ ಡಿಮೆನ್ಷಿಯಾ ಅಂದ್ರೆ ನೋಡಿ, ಹಂತ ಹಂತವಾಗಿ ನಿಧಾನವಾಗಿ ಮುಂದುವರೆಯುವ ಮೆದುಳಿನ ನಿಷ್ಕ್ರಿಯತೆ, ಅಂದ್ರೆ ಪ್ರೋಗ್ರೆಸಿವ್ ಬ್ರೈನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಇದರಿಂದ ನಾವು ದಿನನಿತ್ಯ ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ತಡ ಇರಬಹುದು. ನಾವು ಯೋಚನೆ ಮಾಡುವುದು, ಮಾತನಾಡುವ ಶಕ್ತಿ, ನೆನಪಿನ ಶಕ್ತಿ ಹಾಗೂ ಎಲ್ಲಾ ಕ್ರಿಯೆಗಳಲ್ಲಿ ನಾವು ನಮ್ಮ ಮೆದುಳನ್ನು ಉಪಯೋಗಿಸ್ತೀವಿ. ಈ ಎಲ್ಲಾ ಕಾರ್ಯಗಳಲ್ಲೂ ತೊಂದರೆ ಇರಬಹುದು. ಇದಕ್ಕೆ ಎಲ್ಲಾ ಕಾರಣ ಏನಂದ್ರೆ ಶಾಶ್ವತವಾಗಿ ಆಗುವ ಮೆದುಳಿನ ಹಾನಿ, ಅಂದ್ರೆ ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್. ಸೊ 60% ಜನರ ಡೆಮೆನ್ಷಿಯಾ ಇರೋರಲ್ಲಿ ಆಲ್ಝೀಮಸ್ ಡೆಮೆನ್ಷಿಯಾ ಅಂತ ಇರೋದು ಮೋಸ್ಟ್ ಕಾಮನ್, ಅಂದ್ರೆ ತುಂಬಾ ಸಾಮಾನ್ಯವಾದ ಡೆಮೆನ್ಷಿಯಾ. ಬೇರೆ ಕೆಲವು ಡೆಮೆನ್ಷಿಯಾಗಳು ಇರಬಹುದು, ಅಂದ್ರೆ ವ್ಯಾಸ್ಕ್ಯುಲರ್ ಡೆಮೆನ್ಷಿಯಾ, ಅಂದ್ರೆ ನಮ್ಮ ಮೆದುಳಿಗೆ ರಕ್ತ ಹರಿಯೋ ಅದಕ್ಕೆ ತಡ ಆದ್ರೆ ವ್ಯಾಸ್ಕ್ಯುಲರ್ ಡೆಮೆನ್ಷಿಯಾ ಅಂತ ಹೇಳ್ತೀವಿ. ಇವಾಗ ಉದಾಹರಣೆಗೆ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಆಗಿರ್ತಾರೆ, ನೀವು ನೋಡಿರ್ತೀರಾ, ಒಂದ್ ಕೈ ಸ್ವಾದಿ ಇರಲ್ಲ, ಇವ್ರಿಗೂ
1: ಅದು ಬ್ಲಡ್ ಸಪ್ಲೈ ಕಡಿಮೆ ಆಗಿರುತ್ತೆ.
2: ಹೌದು, ಬ್ಲಡ್ ಸಪ್ಲೈ ಕಡಿಮೆ ಆಗೋದ್ರಿಂದ ವ್ಯಾಸ್ಕ್ಯುಲರ್ ಡೆಮೆನ್ಷಿಯಾ ಅಂತ ನಾವು ಹೇಳ್ತೀವಿ. ಕೆಲವು ಬೇರೆ ಕಾರಣಗಳು ಇರಬಹುದು, ಸಿಕ್ಕಾಪಟ್ಟೆ ಮದ್ಯಪಾನ ಕುಡಿಯೋದ್ರಿಂದ, ಸುಮಾರು ವರ್ಷದಿಂದ ಕುಡಿಯೋದು, ದಿವಸ ಕುಡಿಯೋದು, ಹೆಚ್ಚಾಗಿ ಕುಡಿಯೋದ್ರಿಂದ ಕೆಲವು ವರ್ಷದ ಆದ್ಮೇಲೆ ಈ ತರ ಡೆಮೆನ್ಷಿಯಾ ಕಾಣಿಸ್ಕೋಬಹುದು. ಅಥವಾ ತಲೆ ಗೇಟ್ ಆದ್ಮೇಲೇನು ಈ ಬುಲ್ಡೆ ಒಳಗೆ ರಕ್ತ ಕಟ್ಕೊಂಡು ಹೆಪ್ ಕಟ್ಟದ್ಮೇಲೇನು ಈ ತರ ಡೆಮೆನ್ಷಿಯಾ ಸಿಂಪ್ಟಮ್ಸ್ ಕಾಣ್ಕೋಬಹುದು.
1: ಬ್ಲಡ್ ಕ್ಲಾಟ್ ಆದ್ರೂ ಕೂಡ ಆಗುತ್ತೆ,
2: ಬ್ಲಡ್ ಕ್ಲಾಟ್. ಆಮೇಲೆ 10-15% ಡೆಮೆನ್ಷಿಯಾ ಇರೋ ಜನಕ್ಕೆ ರಿವರ್ಸಿಬಲ್ ಡೆಮೆನ್ಷಿಯಾ ಅಂತ ಹೇಳ್ತೀವಿ, ಅಂದ್ರೆ ಅವರಿಗೆ ಗುಣಪಡಿಸಬಹುದಾದ ಕಾರಣಗಳು ಇರಬಹುದು. ಉದಾಹರಣೆಗೆ ಥೈರಾಯ್ಡ್ ಅಥವಾ ವಿಟಮಿನ್ ಕೊರತೆಯಿಂದ ಅಥವಾ ತಲೆಗೆ ಪೆಟ್ಟಾಗಿರೋದ್ರಿಂದ, ಇವೆಲ್ಲ ಗುಣಪಡಿಸಬಹುದಾದ ಕಾರಣಗಳು.
1: ಸೊ ಡಿಮೆನ್ಷಿಯಾ ಇದ್ರೂ ಕೂಡ ಅದನ್ನ ಮೊದಲನೇ ಸ್ಥಿತಿಗೆ ತರಬಹುದು ಈ ಚಿಕಿತ್ಸಾ ವಿಧಾನದಿಂದ, ಅಥವಾ ಏನು ಗುಳಿಗೆ ಮದ್ದು ಮಾತ್ರೆಗಳನ್ನ ಕೊಟ್ಟು ವಾಸಿ ಮಾಡಬಹುದು ಅಂತ ಹೇಳ್ತಿದ್ರ. ಈ ಮದ್ಯಪಾನ ಮಾಡಿದ್ರೆ ಡಿಮೆನ್ಷಿಯಾ ಬರುತ್ತೆ, ತುಂಬಾ ದಿನ ಮದ್ಯಪಾನ ಮಾಡಿದವ್ರಿಗೆ ಬರುತ್ತೆ ಅಂತ ಹೇಳಿದ್ರಿ. ಧೂಮಪಾನ ಮಾಡದವ್ರಿಗೆ
2: ಅಲ್ಲ, ಧೂಮಪಾನ ಮಾಡಿದವರಿಗೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಬಹುದು. ಧೂಮಪಾನ ಮಾಡಿರೋದ್ರಿಂದ ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್ ಗೆ ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಅವರಿಗೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಆಗಬಹುದು. ಬಟ್ ಡೈರೆಕ್ಟ್ಲಿ ಸ್ಮೋಕಿಂಗ್ ಅಥವಾ ಧೂಮಪಾನ ಮಾಡಿದ್ರಿಂದ ಆ ತರ ಡಿಮೆನ್ಷಿಯಾ ಬರೋ ಚಾನ್ಸ್ ಕಮ್ಮಿ ಇದೆ.
3: ಹನುಮಪ್ಪ 73 ವರ್ಷ, ಮಕ್ಕಳೊಂದಿಗೆ ವಾಸ. ಇತ್ತೀಚೆಗೆ ಇವರು ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಮತ್ತೆ ಕೇಳುತ್ತಿರುತ್ತಾರೆ. ದಿನನಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸಲಾಗದೆ ಮರೆಯುವುದು, ವಸ್ತುಗಳನ್ನು ಸರಿಯಾದ ಜಾಗದಲ್ಲಿ ಇಡಲು ತಿಳಿಯುವುದಿಲ್ಲ. ಈ ರೀತಿಯ ಬದಲಾವಣೆ ಅವರಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಒಂದು ದಿನ,
4: ಏನಪ್ಪ ಬೆಳಗ್ಗೆಯಿಂದ ವಟಾವಟ ಅಂತ ಗೊಣಿಸಿದೀರಾ? ಎಲ್ಲೋ ಇಟ್ಟಿರೋ ಕನ್ನಡಕನ ಇನ್ನೆಲ್ಲೋ ಹುಡುಕ್ತಿದ್ದೀರಾ?
5: ಇಲ್ಲೇ ಎಲ್ಲೋ ಇರ್ಬೇಕು ನೋಡಮ್ಮ.
4: ಇತ್ತೀಚೆಗೆ ಪ್ರತಿದಿನನೂ ಹೀಗೆ ಒಂದೊಂದು ವಸ್ತು ಒಂದೊಂದ್ ಕಡೆ ಇಟ್ಟು ಬರ್ತೀರಾ? ಹೀಗಾದ್ರೆ ಹೇಗಪ್ಪ? ಇನ್ ಮುಂದೆ ನನ್ ಕೆಲ್ಸಕ್ ಹೋಗೋದ್ ಬಿಟ್ಟು ನಿಮ್ಮನ್ ಕಾಯ್ತಾ ಇರ್ಬೇಕಷ್ಟೇ. ಮೊನ್ನೆ ನೋಡಿದ್ರೆ ದೇವಸ್ಥಾನಕ್ ಹೋಗಿದ್ದೀರಾ, ಶಲ್ಯ ಬಿಟ್ಟು ಬಂದಿದ್ದೀರಾ. ಪ್ರತಿದಿನ ವಾಕಿಂಗ್ ಹೋಗ್ತೀರಾ, ಕನ್ನಡಕ ಪೇಪರು ಪೆನ್ನು ಬಿಟ್ಟು ಬಂದು ಮನೇಲಿ ಹುಡುಕ್ತಿರ್ತೀರಾ?
5: ಹಾಗೇನಿಲ್ಲ, ಎಲ್ಲ ಸರಿಯಾಗಿದೆ. ನೀವೇ ತಪ್ಪು ತಿಳ್ಕೊಂಡಿರ್ತೀರಾ. ಇರಮ್ಮ ಬಾತ್ರೂಮ್ಗೆ ಹೋಗ್ಬರ್ತೀನಿ.
4: ಏನಪ್ಪ ನೀವು ಅಡ್ಗೆ ಮನೆ ಕಡೆ ಹೋಗ್ತಿದ್ದೀರಾ? ಈ ನಡುವೆ ಮನೆಯಲ್ಲಿ ಬೆಡ್ರೂಮು ಬಾತ್ರೂಮು ಎಲ್ಲಿದೆ ಅಂತ ಮರೆತಿದ್ದೀರಾ?
1: ಡಾಕ್ಟ್ರೆ, ಡಿಮೆನ್ಷಿಯಾ ಅಂದ್ರೆ ಏನು, ಎಷ್ಟು ವಿಧದ ಡಿಮೆನ್ಷಿಯಾ ಇದೆ, ಯಾವ ರೀತಿಯ ಡಿಮೆನ್ಷಿಯಾ ಇದ್ರೆ ಅದನ್ನ ಮತ್ತೆ ಪುನರ್ವಸತಿ ಮಾಡಬಹುದು, ಅಂದ್ರೆ ಆರೋಗ್ಯವಂತರನ್ನಾಗಿ ಮಾಡಬಹುದು ಅನ್ನೋ ವಿಷಯ ನಮ್ಮ ಶ್ರೋತೃಗಳಿಗೆ ನೀವು ತಿಳಿಸಿದ್ರೆ, ಈ ಡಿಮೆನ್ಷಿಯಾ ಕಾಯಿಲೆಯ ಲಕ್ಷಣಗಳು ಏನೇನು?
2: ನೋಡಿ, ಡಿಮೆನ್ಷಿಯಾ ಕಾಯಿಲೆಯ ಮುಖ್ಯ ಲಕ್ಷಣ ಏನಂದ್ರೆ ಮರವು ಅಥವಾ ನೆನಪಿನ ಶಕ್ತಿ ಕಳ್ಕೊಳ್ಳುವುದು. ಮೊದಲನ ಹಂತದಲ್ಲಿಯೇ ಕೆಲವರಿಗೆ ಒಂಥರ ಮಂಕಾಗಿರ್ಬೋದು ಅಥವಾ ಮೌನವಾಗಿರ್ಬೋದು, ಒಂಥರ ಬೇಜಾರ ಕಾಣಿಸ್ಕೋಬಹುದು. ನಂತರ ನಿಧಾನವಾಗಿ ಮರವು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಬೆಳಗ್ಗೆ ಇವಾಗ ಏನಾದ್ರೂ ಹೇಳಿರ್ತೀರಾ, ಸ್ವಲ್ಪ ಹೊತ್ತು ಮೇಲೆ ಅದು ಏನಂತ ಅವ್ರಿಗೆ ಜ್ಞಾಪಕನೇ ಇರಲ್ಲ. ಅಥವಾ ಬೆಳಗ್ಗೆ ಯಾರಾದ್ರೂ ನೋಡಿರ್ತಾರೆ, ಇವಾಗ ಕೇಳಿದ್ರೆ ಅದು ಜ್ಞಾಪಕನೇ ಇರಲ್ಲ. ಅಥವಾ ಊಟ ಮಾಡಿರ್ತಾರೆ, ನಾನು ಊಟ ಮಾಡಿದ್ದೀನಿ ಅಂತ ಮರ್ತು ಹೋಗಿ ಪದೇ ಪದೇ ಊಟ ಕೇಳ್ತಾ ಇರ್ಬೋದು. ಅಥವಾ ನಿಮ್ಮ ಹತ್ರ ಏನಾದ್ರು ಹೇಳಿದ್ರೆ ಅದನ್ನ ಹೇಳ್ಬಿಟ್ಟಿದೀನಿ ಅಂತ ಮರ್ತು ಹೋಗಿ ಪದೇ ಪದೇ ಅದೇ ವಿಷಯನ ಹೇಳ್ತಾ ಇರ್ತಾರೆ. ನಿಧಾನವಾಗಿ ಬೇರೆ ತರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತದೆ. ಉದಾಹರಣೆಗೆ, ಸಾಮಾನ್ಯವಾದ ವಸ್ತುಗಳ ಹೆಸರನ್ನು ಮರ್ತು ಹೋಗ್ಬಹುದು. ಕುರ್ಚಿ, ಫೋನ್, ಟೇಬಲ್, ಗಡಿಯಾರ, ಈ ತರ ವಸ್ತುಗಳ ಹೆಸರನ್ನು ಮರ್ತು ಹೋಗ್ಬಹುದು. ಮತ್ತೆ ಜನರ ಹೆಸರನ್ನು ಮರ್ತು ಹೋಗ್ಬಹುದು. ಆಮೇಲೆ ದಾರಿ ತಪ್ಪು ಹೋಗಿ ಕಳ್ಕೊಂಡು ಹೋಗ್ಬಹುದು,
1: ಅಂದ್ರೆ ಅಡ್ರೆಸ್ ಮರೆದಿದ್ದಾರೆ.
2: ಹೌದು. ಅದರ ಜೊತೆ ಅವರು ದಿನನಿತ್ಯ ಮಾಡುವ ಕೆಲಸದಲ್ಲೂ ತೊಂದರೆ ಆಗ್ಬಹುದು. ಉದಾಹರಣೆಗೆ, ಸ್ನಾನ ಮಾಡಕ್ಕೆ, ಬಟ್ಟೆ ಬದಲಾಯಿಸಕ್ಕೆ, ಇದರಲ್ಲೂ ತೊಂದರೆ ಆಗ್ಬಹುದು. ಆಮೇಲೆ ಮಾತನಾಡುವ ಶಕ್ತಿನೂ ನಿಧಾನವಾಗಿ ಕಮ್ಮಿ ಆಗ್ತಾ ಇರಬಹುದು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ಬಿಟ್ಟು ನಮ್ಗೆ ಅರ್ಥ ಆಗದೆ ಇರಬಹುದು. ಅಥವಾ ನಾವೇನಾದ್ರೂ ಅವ್ರಿಗೆ ಹೇಳಿದ್ರೆ ಅದು ಅವರಿಗೆ ಅರ್ಥ ಆಗದೆ ತೊಂದರೆ ಆಗ್ತಾ ಇರಬಹುದು. ಇದರ ಜೊತೆ ಮುಖ್ಯವಾದ ಏನ್ ಗೊತ್ತಾಗ್ಬೇಕಂದ್ರೆ, ಹಿಂದೆ ಮಾಡ್ತಾ ಇರೋ ಏನ್ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ರು ಅದಕ್ಕೆ ತೊಂದರೆ ಆಗುತ್ತೆ. ಉದಾಹರಣೆ ಕೊಡ್ತೀನಿ ನೋಡಿ, ಒಬ್ಬ ವಕೀಲಿಗೆ ಕೋರ್ಟ್ ಅಲ್ಲಿ ವಾದ ಮಾಡಕ್ಕೆ ತೊಂದರೆ ಆಗ್ತಾ ಇರಬಹುದು. ಅಥವಾ ನೀವೊಂದು ಪುರೋಹಿತರ್ ತಗೊಳ್ಳಿ, ದೇವಸ್ಥಾನದಲ್ಲಿ ಅವರಿಗೆ
1: ಮಂತ್ರ ಹೇಳಕ್ಕೆ
2: ಅಥವಾ ಶ್ಲೋಕ ಹೇಳಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಥವಾ ನೀವು ಗೃಹಿಣಿ ತಗೊಳ್ಳಿ, ಮನೆ ಕೆಲಸ ಮಾಡಕ್ಕೆ ಕಷ್ಟ ಆಗ್ತಾ ಇರಬಹುದು. ಅಥವಾ ನೀವು ವ್ಯಾಪಾರಿ ತಗೊಳ್ಳಿ, ವ್ಯಾಪಾರದಲ್ಲಿ ಹಣಕಾಸಿನ ಲೆಕ್ಕಾಚಾರಿಯಲ್ಲಿ ತೊಂದರೆ ಆಗ್ತಾ ಇರಬಹುದು. ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಬಹುದು.

0: ದಾಯವ ಮರೆತಿಲ್ಲ.
1: ಇನ್ನು ಒಂದು ವಿಷಯ ಡಾಕ್ಟ್ರೆ, ಈಗ ಯಾವತ್ತೋ ಒಂದು ನೋಡಿರೋ ವಸ್ತುವನ್ನ ಮರೆತರೆ ಪರವಾಗಿಲ್ಲ, ಯಾರನ್ನ ಯಾವತ್ತೋ ಒಂದಿನ ನೋಡಿರೋರ್ನ ಹೆಸರನ್ನ ಮರೆತರೆ ಪರವಾಗಿಲ್ಲ. ಮನೆಯಲ್ಲಿ ಮಕ್ಕಳನ್ನ ದಿನ ನೋಡ್ತಿರ್ತಾರೆ, ಹೆಂಡತಿ ಮಕ್ಕಳು ಸಂಬಂಧಗಳನ್ನ, ಈ ಸಂಬಂಧಗಳನ್ನ ಮರೆಯೋ ಚಾನ್ಸಸ್ ಇದೆಯಾ?
2: ಹೌದು, ಸಾಮಾನ್ಯವಾಗಿ ಅವರು ದೂರದ ಪರಿಚಯರವ್ರನ್ನ ಮೊದಲನೇ ಹಂತದಲ್ಲೇ ಮರೆತು ಹೋಗ್ತಾರೆ. ನಿಧಾನ ಪಕ್ಕದಲ್ಲಿ ಅವರು ಕುಟುಂಬದವ್ರನ್ನ, ತಮ್ಮ ಸ್ನೇಹಿತರು ಸಂಬಂಧಿಕರು ಅವ್ರನ್ನ ಪರಿಚಯನು ನಿಧಾನವಾಗಿ ಕಳ್ಕೊಳ್ತಾರೆ. ಹಂತ ಹಂತವಾಗಿ ಮುಂದುವರಿಯುತ್ತದಲ್ಲ, ಆ ಹಂತದಲ್ಲಿ ನಿಧಾನವಾಗಿ ಅದನ್ನು ಮರ್ತು ಹೋಗಬಹುದು.
1: ಇನ್ನು ಲಕ್ಷಣಗಳ ಬಗ್ಗೆ ಹೇಳಿದ್ರೆ ನೀವು, ಈ ಡಿಮೆನ್ಷಿಯಾ ಕಾಯಿಲೆ ಬರಕ್ಕೆ ಏನಾದರೂ ಇಂಥದ್ದೇ ಕಾರಣಗಳು ಅಂತ ಇದೆಯಾ?
2: ನೋಡಿ, ವಯಸ್ಸಾದವರಿಗೆ ನರಕೋಶಗಳು ಅಂತ ಇದೆಯಲ್ಲ, ನರ್ವ್ ಸೆಲ್ಸ್, ಈ ನರಕೋಶಗಳು ನಿಧಾನವಾಗಿ ಕಮ್ಮಿ ಆಗ್ತಾ ಇರುತ್ತೆ. ಆದರೆ ಆಲ್ಝೀಮಸ್ ಡಿಮೆನ್ಷಿಯಾ ಇರೋರಿಗೆ ಈ ನರಕೋಶಗಳು ಅತಿ ಶೀಘ್ರವಾಗಿ ಅಥವಾ ಅತಿ ವೇಗವಾಗಿಯೇ ಅದು ಕಳ್ಕೊಳ್ಬಿಡ್ತಾರೆ. ಸೊ ಅದರಿಂದ ಅವರಿಗೆ ಶಾಶ್ವತವಾಗಿ ಮೆದುಳಿನ ಹಾನಿಯಾಗುತ್ತೆ, ಅಂದ್ರೆ ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್. ಅಪರೂಪವಾಗಿ ಕೆಲವರಿಗೆ ವಂಶೀಯ ಬದಲಾವಣೆಗಳು ಇರಬಹುದು ಅಥವಾ ವಂಶೀಯ ಪರಿವರ್ತನೆಗಳು, ಅಂದ್ರೆ ನಾವು ಹೇಳ್ತೀವಿ ಜೆನೆಟಿಕ್ ಮ್ಯೂಟೇಷನ್ಸ್ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ 60 ವಯಸ್ಸಿಗಿಂತ ಮುಂಚಿತವಾಗಿಯೇ ಕೆಲವರಿಗೆ ಡೆಮೆನ್ಷಿಯಾ ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಇವರಿಗೆ ಈ ಕಾಯಿಲೆ ಸ್ವಲ್ಪ ಶೀಘ್ರವಾಗಿಯೇ ಅಥವಾ ಸ್ವಲ್ಪ ವೇಗವಾಗಿಯೇ ಕಾಯಿಲೆ ಮುಂದುವರಿಯಬಹುದು.
1: ಇನ್ನು ಕೆಲವು ಪ್ರಶ್ನೆಗಳಿದೆ ಡಾಕ್ಟ್ರೆ. ಮರೆವು ಜಾಸ್ತಿ ಇದೆ ಅಂತೆ, ಅಂಗಡಿ ಹೋದ್ರೆ ವಸ್ತುಗಳನ್ನ ತರೋದ್ರೆ ಮರ್ತು ಬಿಡ್ತಾರಂತೆ, ಇದು ಡಿಮೆನ್ಷಿಯಾ ಕಾಯಿಲೆಯ ಲಕ್ಷಣನ? ಒಂದು ವೇಳೆ ಈ ಕಾಯಿಲೆ ಇದ್ರೆ ಇದಕ್ಕೆ ಪರಿಹಾರ ತಿಳಿಸಿ ಅಂತಿದ್ದಾರೆ.
2: 45 ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಡಿಮೆನ್ಷಿಯಾ ಕಾಣಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಸಾಮಾನ್ಯವಾಗಿ ಆಲ್ಝೀಮಸ್ ಡಿಮೆನ್ಷಿಯಾ 45 ವಯಸ್ಸು ಮೇಲೇನೆ ಬರೋದು. 45 ವಯಸ್ಸಲ್ಲಿ ಈ ತರ ಮರು ಇರೋಕೆ ಬೇರೆ ಕೆಲವು ಕಾರಣಗಳು ಇರಬಹುದು, ಬೇರೆ ಮಾನಸಿಕ ತೊಂದರೆಗಳು, ಡಿಪ್ರೆಷನ್, ಖಿನ್ನತೆ, ಅದರಿಂದಾನು ಈ ತರ ಮರು ಆಗಬಹುದು. ಅವರು ಹತ್ರ ಇರೋ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಅವರು ಇದು ಖಿನ್ನತೆಯಿಂದ ಆಗ್ತಾ ಇದೆಯಾ ಅಥವಾ ಮರು ಡಿಮೆನ್ಷಿಯಾಯಿಂದ ಆಗ್ತಾ ಇದೆಯಾ ಅಂತ ಅವರು ಸಲಹೆ ಕೊಡಬಹುದು.
1: ಇನ್ನು ನನಗೆ 48 ವರ್ಷ, ಸಿಗರೆಟ್ ಸೇಕ್ತೀನಿ ಮತ್ತೆ ಮದ್ಯಪಾನ ಮಾಡ್ತೀನಿ, ಸ್ವಲ್ಪ ಶುಗರ್ ಕೂಡ ಇದೆ, ಮರವು ಇದೆ, ಕೈ ನೋಯ್ತಾ ಇದೆ, ಇದಕ್ಕೆ ಪರಿಹಾರ ಇದ್ರೆ ತಿಳಿಸಿ.
2: ಓಕೆ, ಇವಾಗ ಸಿಗರೆಟ್ ಸೇರೋದು, ಮದ್ಯಪಾನ ತಗೊಳ್ಳೋದು, ಧೂಮಪಾನ ಮಾಡೋದು, ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳಿದ್ವಿ. ಸೊ ಇನ್ ಜನರಲ್ ಸಾಮಾನ್ಯವಾಗಿ ಜನರಲ್ ಆರೋಗ್ಯಕ್ಕೆ ಈ ತೊಂದರೆಗಳು ಇದು ಪ್ರಾಬ್ಲಮ್ಯಾಟಿಕ್. ಸೊ ವಿತ್ ಈ 3 ರಿಸ್ಕ್ ಫ್ಯಾಕ್ಟರ್ಸ್ ಇರೋದ್ರಿಂದ ಇನ್ ದ ಲಾಂಗ್ ರನ್ ಅವರಿಗೆ ಡೆಮೆನ್ಷಿಯಾ ಬರಕ್ಕೆ ರಿಸ್ಕ್ ಫ್ಯಾಕ್ಟರ್ ಇದೆ.
1: ಬರೋ ಸಾಧ್ಯತೆಗಳಿವೆ,
2: ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಸಾಧ್ಯತೆಗಳು ಹೆಚ್ಚಾಗೇ ಇದೆ.
1: ಮರೆಗುಳಿತನ ಯಾವಾಗ ಪ್ರಾರಂಭ ಆಗುತ್ತೆ? ಮರೆಗುಳಿತನ ಇದ್ದಾಗ ಮನುಷ್ಯ ಮರೆತು ಹೋಗ್ತಾನ ಅಂತ ಈ 2ನೇ ಪಾರ್ಟ್ ಈಗಾಗಲೇ ಉತ್ತರ ಕೊಟ್ಟಿದ್ದೀರಾ ನೀವು.
2: ಹೌದು,
1: ಇದು ಯಾವಾಗ ಪ್ರಾರಂಭವಾಗುತ್ತೆ ಅಂತ ಕೇಳಿದ್ದಾರೆ.
2: ಅದೇ ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿ ಆಲ್ಝೀಮಸ್ ಡಿಮೆನ್ಷಿಯಾ ಅಂತ ನೀವು ನೋಡಿದ್ರೆ 65 ವಯಸ್ಸು ಅಥವಾ ಅದರಿಂದ ಮೇಲೇನೆ ಶುರುವಾಗೋದು. ಕೆಲವು ಈ ತರ ವಂಶೀಯ ವರ್ತನೆಗಳು ಅಥವಾ ವಂಶೀಯ ಅಂದ್ರೆ ಅವರು ವಂಶದಲ್ಲಿ ಬೇರೆ ಯಾರಿಗಾದ್ರೂ ಡಿಮೆನ್ಷಿಯಾ ಇದ್ರೆ ಆ ತರ ಜನರಿಗೆ 60 ವಯಸ್ಸು ಮುಂಚಿತವಾಗಿಯೇ ಶುರು ಆಗಬಹುದು.
1: ವಂಶವಾಹಿನಿಯಿಂದ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ.
2: ಹೆರಿಡಿಟಿ, ಹೆರಿಡಿಟಿ ಜೆನೆಟಿಕ್ ಕಾಸ್.
1: ಇನ್ನೊಂದು ಪ್ರಶ್ನೆ ಹೀಗಿದೆ, ನನಗೆ 53 ವರ್ಷ, ಇಡೀ ದಿನ ಯಾವುದೇ ನೆನಪು ಬರೋದಿಲ್ಲ, ಇದು ಕಾಯಿಲೆನ?
2: ಅವ್ರಿಗೆ ಎಷ್ಟು ವಯಸ್ಸು ಇರಬಹುದು?
1: 53 ವರ್ಷ.
2: 60. ಓಕೆ, ಅಲ್ಲ ಇಡೀ ದಿವಸ ಏನು ಜ್ಞಾಪಕ ಬರಲ್ಲ ಅಂದ್ರೆ ಅದು ಇನ್ನೂ ಸ್ವಲ್ಪ ಡೀಟೇಲ್ಸ್.

0: ಬೇಕಾಗಿರ್ಬಹುದು ಅವರಿಂದ.
1: ಹೌದು, ಇಡೀ ದಿನ ನೆನಪು ಬರಲ್ಲ ಅಂತಂದ್ರೆ ನಮ್ಮ ಕಾರ್ಯಕ್ರಮ ಕೇಳಿ ಪ್ರಶ್ನೆ ಕೇಳಿದಾರೆ ಅಂದ್ಮೇಲೆ
0: ನಮ್ಮ ಕಾರ್ಯಕ್ರಮ ಅವ್ರ ಜ್ಞಾಪಕ ಇಟ್ಕೊಂಡು ಕೇಳಿದಾರೆ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಡಿಮೆನ್ಷಿಯಾ ಇಲ್ಲ
1: ಇಲ್ಲ ಅಂತ ನಾವು ಹೇಳಬಹುದು. ಇನ್ನು ಡಾಕ್ಟ್ರೆ, ಡಿಮೆನ್ಷಿಯಾ ಕಾಯಿಲೆ ಬರಕ್ಕೆ ಕಾರಣ ಏನು ಅನ್ನೋದನ್ನ ನೀವು ತಿಳಿಸಿದ್ರಿ ಅಲ್ವಾ. ಇನ್ನು ಡಿಮೆನ್ಷಿಯಾ ಕಾಯಿಲೆಗೆ ಚಿಕಿತ್ಸೆಗಳೇನಾದ್ರೂ ಇದೆಯಾ? ಇದ್ರೆ ಎಲ್ಲಿ ಸಿಗುತ್ತೆ
0: ನೋಡಿ, ಮುಖ್ಯವಾದ ವಿಷಯ ಚಿಕಿತ್ಸೆಯಲ್ಲಿ ಏನಂದ್ರೆ ಪ್ರಾರಂಭ ಹಂತದಲ್ಲಿಯೇ ಕಾಯಿಲೆಯ ಲಕ್ಷಣವನ್ನು ಗುರುತಿಸಿ ತಿಳ್ಕೋಬೇಕಾಗುತ್ತೆ. ಅದೇ ಮುಖ್ಯವಾದ್ದು. ಜನ ಏನ್ ಮಾಡ್ತಾರೆ, ಇವೆಲ್ಲ ವಯಸ್ಸಾಗಿರೋದ್ರಿಂದ ಮರ್ತು ಹೋಗ್ತಾ ಇದ್ದಾರೆ, ವಯಸ್ಸಾಗಿರೋದ್ರಿಂದ ಎಲ್ಲೋ ಅಲ್ಲಿ ಇಲ್ಲಿ ವಸ್ತುಗಳನ್ನು ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಜನರು ಹಂಗೆ ಅದನ್ನ ಗಮನ ಕೊಡಲ್ಲ. ಆದ್ರೆ ಮೊದಲನೇ ಹಂತದಲ್ಲೇ ನಾವು ಚಿಕಿತ್ಸೆಗೆ ಬಂದ್ರೆ ನಾವು ಮಾನಸಿಕ ತಜ್ಞರು ಅಥವಾ ನರ ತಜ್ಞರು ಅಥವಾ ಈವನ್ ನಮ್ಮ ಜನರಲ್ ಫಿಸಿಷಿಯನ್ ಅಂತ ಹೇಳ್ತೀವಿ ಅವ್ರ ಹತ್ರ ಹೋದ್ರೂ ನಾವು ಚಿಕಿತ್ಸೆ ಪಡೆಯಬಹುದು. ಮೊದಲನೇ ಹಂತದಲ್ಲಿ ಡಾಕ್ಟರ್ಸ್ ಯೂಶಲಿ ರಕ್ತ ಪರೀಕ್ಷೆ ಅಥವಾ ಸ್ಕ್ಯಾನಿಂಗ್ ಮಾಡ್ತಾರೆ. ಈ ರಕ್ತ ಪರೀಕ್ಷೆ ಮತ್ತು ಸ್ಕ್ಯಾನಿಂಗ್ ಏನಕ್ಕೆ ಮಾಡ್ತಾರೆ ಅಂದ್ರೆ, ನಾನು ಮೊದಲನೇ ಹೇಳದ್ನಲ್ಲ, ಕೆಲವು ಗುಣಪಡಿಸಬಹುದಾದ ಕಾರಣಗಳು ಇರುತ್ತೆ, ಅದನ್ನ ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡಕ್ಕೆ ಈ ಸ್ಕ್ಯಾನಿಂಗ್ ಮತ್ತು ರಕ್ತ ಪರೀಕ್ಷೆ ನಾವು ಮಾಡ್ತೀವಿ. ಅದರ ಜೊತೆ ಡೆಮೆನ್ಷಿಯಾ ಕಾಯಿಲೆಗೆ ಔಷಧಿಗಳು ಇವೆ. ಆದರೆ ಈ ಔಷಧಿಗಳು ಸಂಪೂರ್ಣವಾಗಿ ಡೆಮೆನ್ಷಿಯಾ ಕಾಯಿಲೆಯನ್ನು ಗುಣಪಡಿಸಕ್ಕೆ ಆಗೋದಿಲ್ಲ. ಈ ಮಾತ್ರೆಗಳಿಂದ ನಾವು ಡೆಮೆನ್ಷಿಯಾ ಕಾಯಿಲೆನ ತಡ ಹಾಕಬಹುದು. ತಡ ಹಾಕೋದ್ರಿಂದ ಕಾಯಿಲೆ ಸ್ವಲ್ಪ ನಿಧಾನವಾಗಿ ಮುಂದುವರಿಯುತ್ತದೆ. ಸೊ ಇದಕ್ಕೆ ಈ ಸಮಯದಲ್ಲಿ ನಮಗೆ ಸ್ವಲ್ಪ ಸಮಯ ಸಿಗುತ್ತೆ. ಈ ಸಮಯದಲ್ಲಿ ರೋಗಿ ಮತ್ತು ತಮ್ಮ ಕುಟುಂಬದವರು ಕಾಯಿಲೆ ಜೊತೆ ಯಾವ ತರ ಹೊಂದಿಸಬೇಕು ಎಂದು ತಿಳ್ಕೋಬಹುದು.
1: ಇನ್ನು ಸಿಗರೇಟ್ ಸೇರ್ತಾ ಇಲ್ಲ, ನಾನು ಮದ್ಯಪಾನ ಮಾಡ್ತಾ ಇಲ್ಲ, 50 ವರ್ಷದ ಹತ್ತತ್ರ ಆಗಿದೆ ನನ್ನ ವಯಸ್ಸು, ಸ್ವಲ್ಪ ಶುಗರ್ ಇದೆ, ಮರೆವು ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅಂತಿದ್ದಾರೆ.
0: ಸೊ ಫಸ್ಟ್ ಆಫ್ ಆಲ್, ಶುಗರ್ ಇರೋದ್ರಿಂದ ಅವರು ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದಕ್ಕೆ ಪೌಷ್ಟಿಕ ಆಹಾರ, ವ್ಯಾಯಾಮ ಇವೆಲ್ಲ ಮಾಡ್ಕೋಬೇಕು. ಅದ್ರ ಜೊತೆ ರೆಗ್ಯುಲರ್ ಆಗಿ ಡಾಕ್ಟರ್ ಜೊತೆ ಶುಗರ್ ಕಂಟ್ರೋಲ್ ಇದೆಯಾ ಅಂತ ನೋಡ್ಕೊಳಕ್ಕೆ ರಕ್ತ ಪರೀಕ್ಷೆ ಮಾಡ್ತಾ ಇರಬೇಕು. ಅದ್ರ ಜೊತೆ ಅವರು ಆಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕು, ಅಂದ್ರೆ ಸೋಷಿಯಲ್ ಆಗಿ ಅಥವಾ ಅವರು ಬೇರೆ ಹಾಬೀಸ್ ಇರೋ ಏನೇನು ಹಾಬೀಸ್ ಇದೆ ಅದನ್ನೆಲ್ಲ ಅವ್ರು ಆಕ್ಟಿವ್ ಆಗಿ ಅವರು ಫಾಲೋ ಮಾಡ್ಕೋಬೇಕು.
1: ಇನ್ನು ಕಾರ್ಯಕ್ರಮದ ಕಡೆಯಾದಾಗಿ ಡಾಕ್ಟ್ರೆ, ಡಿಮೆನ್ಷಿಯಾ ಕಾಯಿಲೆ ಲಕ್ಷಣಗಳ ಬಗ್ಗೆ ತಿಳಿಸಿದ್ದೀರಾ, ಕಾರಣ ಏನು ಮತ್ತು ಚಿಕಿತ್ಸೆ ಹೇಗೆ ಮಾಡಬೇಕು ಅದರ ಬಗ್ಗೆ ತಿಳಿಸಿದ್ದೀರಾ. ಈ ತರ ಕಾಯಿಲೆ ಇರೋರನ್ನ ಆರೈಕೆ ಮಾಡೋದು ಹೇಗೆ?
0: ನೋಡಿ, ನಮ್ಮ ದೇಶದಲ್ಲಿ ಈ ತರ ಡೆಮೆನ್ಷಿಯಾ ಕಾಯಿಲೆ ಚಿಕಿತ್ಸೆಗೆ ಸೌಲಭ್ಯಗಳು ಕಡಿಮೆನೆ ಇರೋದು. ಆದರೆ ಕೆಲವು ಸೌಲಭ್ಯಗಳು ಕೆಲವು ಜಾಗದಲ್ಲಿ ಇರಬಹುದು. ಉದಾಹರಣೆಗೆ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಂತ ನಾವು ಹೇಳ್ತೀವಿ. ಈ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಲ್ಲಿ ಮನೆಯಲ್ಲಿ ನೋಡ್ಕೊಳ್ಳದೆ ಇರಕ್ಕಿದ್ರೆ ಇವ್ರನ್ನ ಈ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಥವಾ ನರ್ಸಿಂಗ್ ಹೋಮ್ಸ್ ತರ, ಈ ತರ ಓಲ್ಡ್ ಏಜ್ ಹೋಮ್ಸ್ ತರ ಇರುತ್ತೆ, ಅಲ್ಲಿ ಇವ್ರನ್ನ ಸ್ವಲ್ಪ ದಿವಸಕ್ಕೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಟ್ಟು ವಾಪಸ್ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡ್ ಬರಬೇಕು. ಅಥವಾ ಲಾಂಗ್ ಸ್ಟೇ ಅಂದ್ರೆ ಪರ್ಮನೆಂಟ್ಲಿ ಈ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಲ್ಲೇ ಅವ್ರಿಗೆ ಅಲ್ಲೇ ವಾಸಿ ಮಾಡೋ ತರ ಇಟ್ಕೋಬಹುದು. ಮತ್ತೆ ಡೇ ಕೇರ್ ಸೆಂಟರ್ಸ್ ಅಂತ ಇದೆ. ಈ ಡೇ ಕೇರ್ ಸೆಂಟರ್ಸ್ ಅಲ್ಲಿ ದಿನದಲ್ಲಿ ಅವರು ಅಲ್ಲಿ ಹೋಗ್ಬಿಟ್ಟು ಆಕ್ಟಿವ್ ಆಗಿ ಎಂಗೇಜ್ ಆಗಿರ್ಬಹುದು, ಮ್ಯೂಸಿಕ್ ಕೇಳಬಹುದು ಅಥವಾ ರೀಡಿಂಗ್ ಮಾಡಬಹುದು, ಮತ್ತು ಕೆಲವು ಆಕ್ಟಿವಿಟೀಸ್ ಅವರು ಅಲ್ಲಿ ಮಾಡಿ ವಾಪಸ್ ಮನೆಗೆ ಬರಬಹುದು. ಮತ್ತೆ ಡೊಮಿಸಿಲರಿ ಕೇರ್ ಫೆಸಿಲಿಟೀಸ್ ಅಂತಾನೂ ಇದೆ. ಈ ಡೊಮಿಸಿಲರಿ ಕೇರ್ ಫೆಸಿಲಿಟೀಸ್ ಅಲ್ಲಿ ಡೆಮೆನ್ಷಿಯಾ ಅವರು ನೋಡ್ಕೊಳ್ಳಕ್ಕೆ ಮನೆಯಲ್ಲೇ ಬಂದು ಅವರು ಸಹಾಯ ಮಾಡ್ತಾರೆ. ಈ ತರ ಸಲಹೆಗಾರರು, ನರ್ಸ್, ಸೋಷಿಯಲ್ ವರ್ಕರ್ ಇವರು ಮನೆಗೆ ಬಂದು ಸ್ನಾನ ಮಾಡಿಸೋಕ್ಕೆ ಅಥವಾ ಬೇರೆ ಎಲ್ಲ ತರ ಸಹಾಯಗಳು ಮಾಡಬಹುದು. ಮತ್ತೆ ಮೆಮರಿ ಕ್ಲಿನಿಕ್ಸ್ ಅಂತಾನೂ ಇದೆ. ಈ ತರ ಮೆಮರಿ ಕ್ಲಿನಿಕ್ಸ್ ಸುಮಾರು ನಮ್ಮ ದೇಶದಲ್ಲಿದೆ. ಈ ಮೆಮರಿ ಕ್ಲಿನಿಕ್ಸ್ ಅಲ್ಲಿ ಯೂಶಲಿ ಡಾಕ್ಟರ್ಸ್, ಸೋಷಿಯಲ್ ವರ್ಕ್, ನ್ಯೂರಾಲಜಿಸ್ಟ್ ಇವರೆಲ್ಲ ಇರ್ತಾರೆ. ಡೆಮೆನ್ಷಿಯಾನ ಗುರುತಿಸಿ ಅದಕ್ಕೆ ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿ ಚಿಕಿತ್ಸೆ ಕೊಡ್ತಾರೆ. ಅದರ ಜೊತೆ ಡೆಮೆನ್ಷಿಯಾ ಇರೋರ್ನ ನೋಡ್ಕೊಳ್ಳಕ್ಕೆ ಕೇರ್ ಗಿವರ್ಸ್ ಅಂತ ಹೇಳ್ತೀವಿ. ಈ ಕೇರ್ ಗಿವರ್ಸ್ ನ ಸಹಾಯ ನೀಡೋ ಗುಂಪುಗಳು ಇರುತ್ತದೆ, ಅಂದ್ರೆ ಕೇರ್ ಗಿವರ್ ಸಪೋರ್ಟ್ ಗ್ರೂಪ್ಸ್ ಅಂತ ಇರುತ್ತದೆ. ಇಲ್ಲಿ ಈ ಕೇರ್ ಗಿವರ್ಸ್ ಅಂದ್ರೆ ನೋಡ್ಕೊಳ್ಳೋರು ಬಂದು ಎಲ್ಲ ವಿಷಯಗಳನ್ನು ಒಬ್ಬೊಬ್ಬರಿಂದ ತಿಳ್ಕೋಬಹುದು, ಮತ್ತೆ ತಮ್ಮ ಕಷ್ಟಗಳನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬಹುದು. ಅದರ ಜೊತೆ ಸಹಾಯ ವಾಣಿಗಳು ಇದೆ, ಅಂದ್ರೆ ಹೆಲ್ಪ್ ಲೈನ್ಸ್ ಅಂತ ಹೇಳ್ತೀವಿ. ಈ ಹೆಲ್ಪ್ ಲೈನ್ಸ್ ಅಲ್ಲಿ ನಾವು ಫೋನ್ ಮಾಡಿ ಈ ತರ ತೊಂದರೆಗಳು ಇದೆ ಅದಕ್ಕೆ ಮಾಹಿತಿ ತಿಳ್ಕೋಬಹುದು. ಈ ತರ ಸೌಲಭ್ಯಗಳು ಇವೆ.
1: ಒಳ್ಳೇದು ಡಾಕ್ಟರ್. ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ ಈ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಮಾಹಿತಿ ನೀಡ್ತಾ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಡಿಮೆನ್ಷಿಯಾ ಎನ್ನುವುದು ಇಳಿ ವಯಸ್ಸಿನಲ್ಲಿ ಬರುವ ಕಾಯಿಲೆ, ಮೆದುಳಿನಲ್ಲಿನ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವ ಕಾಯಿಲೆ. ನೆನಪಿನಲ್ಲಿಡಿ, ಡಿಮೆನ್ಷಿಯಾ ತಡೆಗಟ್ಟಲು

0: ಆರೋಗ್ಯಕರ ಜೀವನ ಶೈಲಿ ಬೆಳೆಸಿಕೊಳ್ಳುವುದು. ಉದಾಹರಣೆ, ಒಳ್ಳೆಯ ಆಹಾರ ಕ್ರಮ ಹಾಗೂ ವ್ಯಾಯಾಮ. ರಕ್ತದೊತ್ತಡದ ನಿರ್ವಹಣೆ ಅಗತ್ಯ. ತಲೆಗೆ ಪೆಟ್ಟಾಗದಂತೆ ಎಚ್ಚರ ವಹಿಸುವುದು. ರಕ್ತದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗದಂತೆ ತಡೆಗಟ್ಟುವುದು. ಯಾವುದೇ ರೀತಿಯ ಮರೆವಿನ ಲಕ್ಷಣಗಳಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ.
1: ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾ ಸಂತೋಷ್ ಎಲ್, ಹೆಚ್ಚುವರಿ ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಯಾನ್ಸ್ ಆಸ್ಪತ್ರೆ, ಬೆಂಗಳೂರು.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
1: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮರೆವು ಮತ್ತು ಚಿಕಿತ್ಸೆ ಕುರಿತು ಬೆಂಗಳೂರಿನ ನಿಮನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಹೆಚ್ಚುವರಿ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂತೋಷ್ ಎಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟು ಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು

0: ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ, ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ, ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ, ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ.

0: ಗೆ ಪದೇ ಪದೇ ಬರುವಂತಹ ನೆಗಡಿ ಕೆಮ್ಮು ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದ ಕುಮಾರ?
1: ಸಿದ್ದಣ್ಣ, ಈ ಸೇಯ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ನಿನ್ನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ.

ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 12/5/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ

0: ರೂಪಾಯಿ, ಪೆನ್ಸಿಲ್ ಬೀನ್ಸ್ 120 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 2 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 13 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಪಡವಲಕಾಯಿ 30 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 37 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 31 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 28 ರೂಪಾಯಿ. ಕೇಳುಗರೇ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಔಷಧಿಗಳ ಮೈದುಂಬಿಕೊಂಡ ತುಳಸಿ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಗಡಿರಾಜನ ಧ್ವನಿ. ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಔಷಧಿಗಳ ಮೈ ತುಂಬಿಕೊಂಡ ತುಳಸಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ತುಳಸಿಯನ್ನು ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಹಾಗೂ ಔಷಧೀಯ ವಿಜ್ಞಾನ ಅಧ್ಯಯನಗಳಲ್ಲಿ ತೀರಾ ಆಪ್ತವಾಗಿಯೇ ಒಪ್ಪಿಕೊಳ್ಳಲಾಗಿದೆ. ಸಾಕಷ್ಟು ತೀಕ್ಷ್ಣವಾದ ಸಂಶೋಧನೆಗಳು ನಡೆಸಿವೆ. ಸುಮಾರು 5,000 ವರ್ಷಗಳಿಂದಲೂ ಇದನ್ನು ಬೆಳೆಸಿ ಬಳಸುವ ಬಗೆಗೆ ಸಂಗತಿಗಳಿವೆ. ತುಳಸಿಯ ಸಂಕುಲವನ್ನೇ ಔಷಧಿಗಳ ಆಗರವೆಂದು ಗುರುತಿಸಲಾಗಿದೆ. ಅದು ರಾಮ ತುಳಸಿ ಇರಲಿ, ಕೃಷ್ಣ ತುಳಸಿ ಇರಲಿ, ಅಥವಾ ಕಳೆಗಳಂತೆ ಬೆಳೆದ ವನ್ಯ ತುಳಸಿಯಾಗಲಿ, ಹೊಂದಿರುವ ಗುಣಗಳೊಳಗಿನ ಪರಿಮಳದ ಹಿಂದೆ ಭವ್ಯವಾದ ಔಷಧಿಗಳಿವೆ. ತುಳಸಿಯು ಆಂಟಿ ಆಕ್ಸಿಡೆಂಟ್, ಅಂದರೆ ಉತ್ಕರ್ಷಣಕಾರಿ ಪರಿಣಾಮಗಳನ್ನು ತಡೆಗಟ್ಟುವ ಗುಣವನ್ನು ಹೊಂದಿರುವ ಬಗ್ಗೆ ದಾಖಲೆಗಳಿವೆ. ಆಯುರ್ವೇದವು ಉಬ್ಬಸಕ್ಕೆ, ಅದರಲ್ಲೂ ಶಿಲೀಂಧ್ರಗಳಿಂದ ಬರುವ ತೀವ್ರ ಕೆಮ್ಮಿಗೆ ಉಪಶಮನಕಾರಿ ಎಂದು ಹೇಳುತ್ತದೆ. ತುಳಸಿ ಸಂಕುಲದ ಗಿಡಗಳು ತಮ್ಮ ದೇಹವನ್ನು ರಕ್ಷಿಸಿಕೊಳ್ಳಲು ಉತ್ಪಾದಿಸುವ ಹಲವು ರಾಸಾಯನಿಕಗಳು ಈ ಬಗೆಯ ಔಷಧಿ ಗುಣಗಳನ್ನು ಹೊಂದಿವೆ. ಅವುಗಳು ಹಲವು ಬಗೆಯ ಮಾನವ ಕುಲಕ್ಕೆ ರೋಗ ನಿವಾರಕಗಳಾಗಿ ವರವಾಗಿದೆ. ಈ ರಾಸಾಯನಿಕಗಳನ್ನು ಸಸ್ಯದ ವಿವಿಧ ಭಾಗಗಳಿಂದ ವಿವಿಧ ಗುಣಗಳಿರುವ ಬಗೆಯಲ್ಲಿ ಪಡೆಯಬಹುದಾಗಿದೆ. ಸಸ್ಯದ ಎಲೆಗಳು, ಕಾಂಡ, ಹೂಗೊಂಚಲು, ಬೇರು, ತೊಗಟೆ, ಬೀಜ, ಹೀಗೆ ಎಲ್ಲವುಗಳಿಂದಲೂ ಬಗೆ ಬಗೆಯ ರಾಸಾಯನಿಕಗಳನ್ನು ಪಡೆಯಬಹುದಾಗಿದೆ. 10 ರಾಸಾಯನಿಕ ಹೆಸರುಗಳಿಂದ ಕರೆಯಲಾಗಿರುವ ಅವುಗಳನ್ನು ಉದ್ದವಾಗಿ ಹೆಸರಿಸಬೇಕಾಗುತ್ತದೆ. ಉದಾಹರಣೆಗೆ ಲಿನೋಡ್ಲಾಲ್, ಲೀನಾಲೈಲ್, ಝೀರಾನಾಯ್ಲ್, ಸಿಟ್ರಿಲ್, ಕ್ಯಾಂಫರ್ಲ್, ಯೂಜಿನಾಲ್, ಮೀಥೇನ್ ರಾಸಾಯನಿಕಗಳು, ಥೈಮಾಲ್, ಸಾಫ್ರೆಲ್, ಹೀಗೆ ಹಲವುಗಳಿದ್ದು ಪ್ರತಿಯೊಂದು ಒಂದೊಂದು ಉದ್ದವಾದ ಕಥೆಯಾದೀತು. ಒಟ್ಟಾರೆ ಮೈಯೆಲ್ಲ ಔಷಧಿಗಳನ್ನು ಇಟ್ಟುಕೊಂಡು ಅಂಗಳದ ಲಕ್ಷ್ಮಿಯಾಗಿ ನಮ್ಮ ಮನೆಗಳನ್ನು ಅಲಂಕರಿಸುವುದಂತೂ ಹೌದು. ಅಂದ ಹಾಗೆ ಆ ಎಲೆಗಳಿನ ರಾಸಾಯನಿಕಗಳು ಹೂಗಳಿರುವುದಕ್ಕೂ ಹಾಗೆಯೇ ಬೀಜಗಳಿಗೂ ಕೆಲವು ವ್ಯತ್ಯಾಸಗಳು ಇರಲೇಬೇಕಲ್ಲವೇ? ಹೌದು. ತೀರಾ ವಿಜ್ಞಾನದ ಹೆಸರುಗಳನ್ನು ಕೇಳಿ ಹೆದರಿಸುವುದಿಲ್ಲ. ಸ್ವಲ್ಪ ನಮ್ಮ ಸಾಮಾನ್ಯ ತಿಳುವಳಿಕೆಗೆ 4 ಪ್ರಮುಖ ಗುಂಪುಗಳ ಔಷಧಿಗಳಾಗಿ ವಿಂಗಡಿಸಿ ತುಳಸಿಯಲ್ಲಿನ ರಾಸಾಯನಿಕಗಳನ್ನು ಅಳೆದಿದ್ದಾರೆ. ಇವುಗಳು ಒಟ್ಟಾರೆ ವಿವಿಧ ಪ್ರಭೇದಗಳನ್ನು ಸಂಶ್ಲೇಷಿಸಿ ಅರ್ಥೈಸಿಕೊಂಡು ಉತ್ತರಗಳು ಅವುಗಳ ಆಧಾರದ ಮೇಲೆ ಫ್ಲೇವಿನಾಯ್ಡ್ಗಳು, ಫಿನೈಲ್ ಪ್ರೆವಿನಾಯ್ಡ್ಗಳು ಮತ್ತು ಟರ್ಫ್ಲಿಂಡ್ ಎಂದು 4 ಬಗೆಯ ಈ ಹೆಸರುಗಳು ಸಾಕಷ್ಟುವೆ. ಆದರೆ ಈ ಎಲ್ಲ ರಾಸಾಯನಿಕಗಳು ಇರುವುದು ಇಂಗಾಲ ಮತ್ತು ಜಲಜನಕವೇ ಮಾತ್ರವೇ. ಆದರೆ ಇವುಗಳನ್ನು ಒಂದೊಂದೊಂದು ಹಿಡಿದಿಟ್ಟುಕೊಂಡ ಬಂಧಗಳ ರಚನೆಯಲ್ಲಿ ವೈವಿಧ್ಯಮಯವಾಗಿವೆ. ಎಲ್ಲವೂ ಒಂದೇ ಬಗೆಯಲ್ಲಿ ಟರ್ಫಿನ್ಗಳೇ, ಮಧ್ಯಮಧ್ಯ ಕೆಲವೊಂದು ವಿಭಿನ್ನ ಮೂಲ ವಸ್ತುಗಳನ್ನು ಜೊತೆಗೆ ಫಿನಾಯಿಲ್ಗಳನ್ನು ಹೊಂದಿರುವ ಅವುಗಳು ಉಂಟು ಮಾಡುವ ವರ್ತನೆಗಳಲ್ಲಿ ವಿಭಿನ್ನವಾಗಿರುತ್ತವೆ. ಆದರೆ ಅವುಗಳನ್ನು ಎಷ್ಟು ಸರಳವಾಗಿ ಹೇಳಿ ಅವುಗಳ ಸಂಕೀರ್ಣತೆಯನ್ನು ಹಾಳು ಮಾಡುತ್ತಿಲ್ಲ, ಬದಲಿಗೆ ಅಂತಹ ಮಹತ್ವವನ್ನು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದೇವೆ. ಇದು ಕೇವಲ ತುಳಸಿ ಮಾತ್ರವಲ್ಲ, ತುಂಬೆ ಗಿಡದಲ್ಲೂ ಇರುವಂಥದ್ದೇ, ಹಾಗೆಯೇ ಮತ್ತೆ ಕೆಲವು ಔಷಧೀಯ ಗಿಡಗಳಲ್ಲೂ ಇರುವಂಥದ್ದೇ. ಈ ಸಸ್ಕಾ ಟರ್ಫಿನ್ಗಳು ಮುಖ್ಯವಾಗಿ ಗಿಡಕ್ಕೆ ಘಾಟು ವಾಸನೆಯನ್ನು ಕೊಟ್ಟು ಹಸಿರು ಮೇಯುವ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಗಿಡವು ಮಾಡಿಕೊಂಡ ಉಪಾಯ. ಇವುಗಳು ಪ್ರೋಟೋಕೆಮಿಕಲ್ಗಳಿಗೆ ಹತ್ತಿರವಾದವು. ಇನ್ನು ಫ್ಲೇವಿನೈಡ್ಗಳು ಮುಖ್ಯವಾಗಿ ಗಿಡ ಮರಗಳಿಗೆ ಬಣ್ಣವನ್ನು ಕೊಡುವುದಕ್ಕೆ ಸಹಾಯವಾಗುವಂಥವು. ಉದಾಹರಣೆಗೆ ಹೂ, ಹಣ್ಣು, ತೊಟ್ಟು ಮುಂತಾದವುಗಳಿಗೆ ವಿಭಿನ್ನ ಬಣ್ಣಗಳಿದ್ದರೆ ಅಲ್ಲೆಲ್ಲ ಈ ಫ್ಲೇವಿನೈಡ್ಗಳಿರುತ್ತವೆ. ಹಲವು ಸಸ್ಯ ಸಮೂಹದಿಂದ ಸುಮಾರು 5,000 ಹೆಚ್ಚು ಫ್ಲೇವಿನೈಡ್ಗಳು ಪತ್ತೆ ಹಚ್ಚಲಾಗುತ್ತದೆ. ಇವುಗಳು ವಿವಿಧ ಸಸ್ಯಗಳಲ್ಲಿ ಪರಾಗ ಸ್ಪರ್ಶಗಳನ್ನು ಸುಸೂತ್ರವಾಗಿ ನಡೆಯುವಂತೆ ಕೀಟಗಳನ್ನು ಆಕರ್ಷಿಸಲು ಅಥವಾ ದೂರ ಸರಿಸಲು ಇವುಗಳು ಸಹಾಯ ಮಾಡುತ್ತವೆ. ಫಿನೈಲ್ ಪ್ರೋಫನೈಡ್ಗಳು ಸಹ ಇಂಗಾಲಯುತವಾದ ರಾಸಾಯನಿಕಗಳೇ. ಇವುಗಳ ಉತ್ಪಾದನೆಯಲ್ಲಿ ಸಸ್ಯಗಳಲ್ಲಿನ ಅಮೈನೋ ಆಮ್ಲಗಳು ನೇರವಾಗಿ ರಚನೆಯಲ್ಲಿ ಮತ್ತಷ್ಟು ಸಂಕೀರ್ಣತೆಯನ್ನು ತಂದುಕೊಡುತ್ತವೆ. ಇವುಗಳನ್ನು ಸಾಕಷ್ಟು ವಿವಿಧತೆಯನ್ನ ಗಿಡ ಮರಗಳು ಸೃಷ್ಟಿಸಿಕೊಂಡಿವೆ. ಟರ್ಫಿನ್ಗಳು ಇವು ಸಹಜವಾದ ಗಿಡ ಮರಗಳಲ್ಲಿ ಅಂಟು, ದಾಳ ಇತ್ಯಾದಿಗಳ ರಾಸಾಯನಿಕತೆಯನ್ನು ನಿರ್ಧರಿಸುತ್ತವೆ. ಇವುಗಳು ಆಹ್ಲಾದಕರ ವಾಸ

0: ಬೇಕಾಗುವ ರಾಸಾಯನಿಕಗಳನ್ನು ಒದಗಿಸುತ್ತವೆ. ಒಟ್ಟಾರೆ ಈ ಬಗೆಯ ರಾಸಾಯನಿಕಗಳು ಕಾರ್ಬನ್ ಅಥವಾ ಇಂಗಾಲಯುತವಾದ ರಾಸಾಯನಿಕಗಳು ತಮ್ಮ ಸಂಕೀರ್ಣ ರಾಚನಿಕ ವಿನ್ಯಾಸಗಳಿಂದ ಬಗೆ ಬಗೆಯ ವರ್ತನೆಗಳನ್ನು ಉಂಟು ಮಾಡಿ ಸಸ್ಯಗಳಿಗೆ ವಿವಿಧ ಗುಣ ವಿಶ್ಲೇಷಣೆಯನ್ನು ನೀಡುತ್ತವೆ. ಇವುಗಳಲ್ಲಿ ಒಂದು ಬೃಹತ್ ಜಗತ್ತು ಇದೆ. ಈ ಎಲ್ಲ ವೈವಿಧ್ಯಮಯ ರಾಸಾಯನಿಕಗಳು ಬಗೆ ಬಗೆಯ ತುಳಸಿಗಳಲ್ಲಿ ಹಾಗೂ ಇತರೆ ಔಷಧಿಯ ಗಿಡ ಮರಗಳಲ್ಲೂ ವಿವಿಧ ಪ್ರಮಾಣದಲ್ಲೂ ಇರುವುದುಂಟು. ರಾಮ ತುಳಸಿಗೂ ಕೃಷ್ಣ ತುಳಸಿಗೂ ವ್ಯತ್ಯಾಸ ಇರುತ್ತದೆ. ಹಾಗೆಯೇ ಕೃಷ್ಣ ತುಳಸಿಯಲ್ಲಿ ವಿವಿಧ ಸ್ಥಳೀಯ ತಳಿಗಳಾಗಿ ಬಗೆ ಬಗೆಯ ರಾಸಾಯನಿಕ ಸನ್ನಿವೇಶಗಳನ್ನು ಹೊಂದಿರುವುದು ಉಂಟು. ಸ್ವಲ್ಪ ಸರಳವಾಗಿ ಇವುಗಳನ್ನೆಲ್ಲ ಸ್ಥೂಲವಾಗಿ ನೋಡಿ ಹೇಳುವುದಾದರೆ, ಈಗಾಗಲೇ ಸಂಶೋಧನೆಯಲ್ಲಿ ಅರ್ಥ ಮಾಡಿಕೊಂಡ ಹಾಗೆ ಒಟ್ಟಾರೆ ಕೃಷ್ಣ ತುಳಸಿಯಲ್ಲಿ ಹೆಚ್ಚು ಔಷಧೀಯ ಗುಣಗಳು ಇವೆ. ಅಂದರೆ ಕೆಂಪು ಚಾಯುಳ್ಳ ತುಳಸಿಯು ಹೆಚ್ಚು ಔಷಧೀಯ ಗುಣದ ಗಿಡ. ಒಂದೇ ವಾಕ್ಯದಲ್ಲಿ ಹೀಗೆ ಹೇಳಲು ಹತ್ತಾರು ವರ್ಷಗಳ ಹತ್ತಾರು ವಿಜ್ಞಾನಿಗಳ ಶ್ರಮ ಇಲ್ಲದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ರಾಜ್ಯದಲ್ಲಿರುವ ಬೆಂಗಳೂರಿನ ರಾಷ್ಟ್ರೀಯ ಜೈವಿಕ ಜೀವ ವೈಜ್ಞಾನಿಕ ಸಂಸ್ಥೆಯ ನೇತೃತ್ವದಲ್ಲಿ ಈ ಸಂಶೋಧನೆಗಳು ತುಳಸಿ ಸಸ್ಯದ ಮೂಲ ವಿನ್ಯಾಸದ ಹೊಳಹೊಕ್ಕು ನೋಡಿದ ಫಲವಾಗಿದೆ. ಇದನ್ನು ಅವರ ಸಂಶೋಧನೆಯ ಸಾರವನ್ನು ಮತ್ತಷ್ಟು ಸರಳವಾಗಿ ಹೀಗೆ ಹೇಳಬಹುದಾದರೆ, ನಾವೆಲ್ಲ ಪ್ರೋಟೀನ್ಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ಲವೇ? ಈ ಪ್ರೋಟೀನ್ಗಳು ಅಮೈನೋ ಆಮ್ಲಗಳನ್ನು ರಚಿಸುತ್ತವೆ. ಅಮೈನೋ ಹಾಗೂ ಆಮ್ಲದ ಗುಂಪುಗಳೆಂದರೆ ಮಿಶ್ರ ಅಮೈನೋ ಆಮ್ಲಗಳು. ಹಲವು ನೈಸರ್ಗಿಕ ಅಮೈನೋ ಆಮ್ಲಗಳಿದ್ದು ಇವುಗಳಲ್ಲಿ 20 ಮಾತ್ರವೇ ಮಾನವ ದೇಹಕ್ಕೆ ಸಂಬಂಧಿಸಿವೆ. ಇವುಗಳಲ್ಲಿ ಒಂದೋ ಎರಡೋ ಇಂತಹ ಔಷಧೀಯ ಸಸ್ಯಗಳಲ್ಲಿ, ಅದರಲ್ಲೂ ತುಳಸಿಯ ಕೆಲವೇ ಬದಲಾವಣೆಗಳ ಸಂರಚನೆಯ ರಾಸಾಯನಿಕಗಳಿಗೆ ಕಾರಣವಾಗಿದೆ ಎಂಬುದು ವರ್ಷಾನುಗಟ್ಟಲೆ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ವಿಷಯವೆನೆಂದರೆ, ಈ ಅಮೈನೋ ಆಮ್ಲಗಳು ನಮ್ಮೊಳಗಿನ ಪ್ರೋಟೀನುಗಳ ಮೂಲಕ ಇಡೀ ಆರೋಗ್ಯದ ಜವಾಬ್ದಾರಿಯನ್ನು ನಿರ್ವಹಿಸುತ್ತದೆ. ಹೀಗೆ ಇಂತಹ ಮಹತ್ವವಾದ ಸಂಕೀರ್ಣ ಸಂಗತಿಗಳನ್ನು ಜೀವಿಗಳು ನಿರ್ಣಯಿಸುವಂಥದ್ದು, ಔಷಧೀಯ ಸಸ್ಯಗಳು ಅದರಿಂದ ಪ್ರಭಾವಿಸುತ್ತದೆ ಎಂಬುದನ್ನು ಹೇಳಲು ಇದನ್ನೆಲ್ಲ ಹೇಳಬೇಕಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟು ನಮ್ಮ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮದಲ್ಲಿ ಔಷಧಿಗಳ ಮೈತುಂಬಿಕೊಂಡ ತುಳಸಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಔಷಧಿಗಳ ಮೈತುಂಬಿಕೊಂಡ ತುಳಸಿ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ

ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಮ್ಮ ಭಾವನೆಗಳೇ ನಮ್ಮ ಸಮಸ್ಯೆಯೇ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಮ್ಮ ಭಾವನೆಗಳೇ ನಮಗೆ ಸಮಸ್ಯೆಯೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬಹಳಷ್ಟು ಜನರಿಗೆ ಭಾವನೆಗಳು ಒಳ್ಳೆಯದನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ತೊಂದರೆಯನ್ನು ನೀಡುವುದೇ ಹೆಚ್ಚು ಎನಿಸುತ್ತದೆ. ಅವುಗಳು ಇಲ್ಲದಿದ್ದರೆ ಚೆನ್ನಾಗಿರುತ್ತದೆ ಎಂಬ ಭಾವನೆ ಬರಲಿಕ್ಕೂ ಸಾಧ್ಯ. ಆದರೆ ಮನುಷ್ಯರಲ್ಲಿ ಯಾವುದೇ ಭಾವನೆಗಳು ಇರದೆ ಹೋದರೆ ನೀವು ಅವರನ್ನು ಮನುಷ್ಯ ಎಂದು ಕರೆಯಲು ಸಾಧ್ಯವಿಲ್ಲ. ಭಾವನೆಗಳು ಮನುಷ್ಯ ಜೀವನದ ಒಂದು ಸುಂದರವಾದ ಅಂಶ. ಅವುಗಳಿಲ್ಲದೆ ವ್ಯಕ್ತಿಗಳು ಅಸಹ್ಯವೆನಿಸುತ್ತಾರೆ. ಆದರೆ ಎಲ್ಲದರಂತೆ ನಿಮ್ಮ ಭಾವನೆಗಳು ನಿಯಂತ್ರಣ ತಪ್ಪಿದ್ದರೆ ಅದು ಹುಚ್ಚಿಗೆ ತಿರುಗುತ್ತದೆ. ನಿಮ್ಮ ಆಲೋಚನೆಗಳು ಅನಿಯಂತ್ರಿತವಾದರೆ ಅದು ಹುಚ್ಚುತನವಾಗುತ್ತದೆ. ನಿಮ್ಮ ಭಾವನೆಗಳು ಅನಿಯಂತ್ರಿತವಾದರೆ ಅದು ಕೂಡ ಹುಚ್ಚುತನವಾಗುತ್ತದೆ. ಭಾವನೆಗಳು ಸಮಸ್ಯೆಯಲ್ಲ. ಜನರು ಭಾವನೆಗಳನ್ನು ಸಮಸ್ಯೆಯೆಂದು ನೋಡುತ್ತಾರೆ, ಏಕೆಂದರೆ ಅವರು ನೋವಿನಿಂದ ತುಂಬಿದ ಭಾವನೆಗಳನ್ನು ಹೊಂದಿರುತ್ತಾರೆ. ಅವರಲ್ಲಿ ಮಧುರವಾದ ಭಾವನೆಗಳು ಇದ್ದಿದ್ದರೆ ಅವರು ಅದನ್ನು ಸಮಸ್ಯೆಯೆಂದು ಕರೆಯುತ್ತಿದ್ದರೆ ನಿಮ್ಮೊಳಗೆ ನೀವು ಸಂತೋಷ, ಪ್ರೀತಿ ಮತ್ತು ಸಹಾನುಭೂತಿಯಿಂದ ತುಂಬಿದಿದ್ದರೆ ನಿಮ್ಮ ಭಾವನೆಗಳು ಆ ರೀತಿಯಲ್ಲಿ ರೂಪುಗೊಂಡು ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುತ್ತಿದ್ದುದೇ ಆದರೆ ಅವುಗಳನ್ನು ನೀವು ತೊಂದರೆ ಎಂದು ಭಾವಿಸುತ್ತಿದ್ದೀರಾ? ಇಲ್ಲ. ನಿಮ್ಮ ದೇಹ ಅತ್ಯುತ್ತಮವಾಗಿ ಮತ್ತು ಸುಂದರವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ನೀವು ಅದನ್ನು ಒಂದು ಸಮಸ್ಯೆ ಎಂದು ಕರೆಯುತ್ತೀರಾ? ಇಲ್ಲ. ಅದು ನೋವು ಅಥವಾ ರೋಗಗ್ರಸ್ತವಾಗಿದ್ದರೆ ಕೂರುವುದು, ನಿಲ್ಲುವುದು ಅಥವಾ ಬೆಳಿಗ್ಗೆ ಎದ್ದು ಬಗ್ಗಿ ಮಾಡುವುದಕ್ಕೂ ತುಂಬ ನೋವುಂಟು ಮಾಡಿದರೆ ಆಗ ನಿಮ್ಮ ದೇಹ ಒಂದು ಸಮಸ್ಯೆ ಎಂದು ನೀವು ಯೋಚಿಸಬಹುದು. ಅಂತೆಯೇ ನೀವೀಗ ನಿಮಗೆ ಯಾವುದೇ ಭಾವನೆಗಳು ಬೇಡವೆಂದು ಹೇಳುತ್ತಿರುವುದು ಏಕೆಂದರೆ ನೀವು ಅವುಗಳೊಂದಿಗೆ ಅವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಿ. ನಿಮ್ಮ ಜೀವನವನ್ನು ಒಂದು ಹೂವಿನಂತೆ ಮಾಡುವಂತಹ ಸುಂದರವಾದ ಭಾವನೆಗಳನ್ನು ನೀವು ಹೊಂದಿದ್ದೇ ಆಗಿದ್ದರೆ ಭಾವನೆಗಳು ಇರಬಾರದಿತ್ತು ಎಂಬುದಾಗಿ ನೀವು ಯೋಚಿಸುತ್ತಿರಲಿಲ್ಲ. ನಾನು ನಿಮಗೆ ನಿಮ್ಮ ಭಾವನೆಗಳನ್ನು ಬಿಟ್ಟು ಬಿಡಲು ಅಥವಾ ಅವುಗಳನ್ನು ಮೀರಿ ಹೋಗಲು ಹೇಳುತ್ತಿಲ್ಲ. ನಾನು ಹೇಳುತ್ತಿರುವುದೇನೆಂದರೆ ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಭಾವನೆ ಅಥವಾ ನಿಮ್ಮ ಪ್ರಾಣಶಕ್ತಿಗಳು, ಈದಿಗೆ ನಿಮ್ಮ ಅನುಭವದಲ್ಲಿರಬಹುದಾದ ಈ 4 ಆಯಾಮಗಳು, ಅವುಗಳನ್ನು ಅತ್ಯಂತ ಆಹ್ಲಾದಕರ ರೀತಿಯಲ್ಲಿ ಇಟ್ಟುಕೊಳ್ಳುವುದೇ ಮೊದಲ ಮತ್ತು ಅಗ್ರಗಣ್ಯ ವಿಷಯ. ಅವುಗಳು ತುಂಬ ಆಹ್ಲಾದಕರವಾಗಿದ್ದರೆ ಅವ್ಯಾವುವು ಇನ್ನು ಮುಂದೆ ಸಮಸ್ಯೆಯಾಗಿ ಉಳಿಯುವುದಿಲ್ಲ. ಭಾವನೆಗಳು ಸಮಸ್ಯೆಯಾಗಿಲ್ಲದಿದ್ದಾಗ, ಜನರು ಬೇರೆ ಯಾವುದಕ್ಕೂ ಹಂಬಲಿಸಿದ್ದಾಗ ಮತ್ತು ಅವರು ತುಂಬ ಸಂತೋಷವಾಗಿದ್ದಾಗ ಮಾತ್ರ ಜೀವಿತ ನಡೆಸುವ ಪ್ರಕ್ರಿಯೆಯಿಂದ ಮುಂದಕ್ಕೆ ಹೋಗುವ ಆತುರತೆ ಬರುತ್ತದೆ. ಹಾಗಾಗದಿದ್ದರೆ ನೀವು ಏನೇ ಮಾಡಲು ಪ್ರಯತ್ನಿಸಿದರೂ ಅದು ಬದುಕುಳಿಯುವ ಪ್ರಕ್ರಿಯೆಯಷ್ಟೇ. ನೀವು ದೇವರಿಗೆ ಮೊರೆ ಇಡುತ್ತಿದ್ದರೂ ಅದು ನಿಮ್ಮ ಉಳಿವಿಗಾಗಿಯಾದ ಕರೆ ಮಾತ್ರವೇ ಆಗಿರುತ್ತದೆ. ನೀವು ಇಲ್ಲಿ ಬದುಕಲು ವಿಫಲವಾದಾಗ ನೀವು ಸ್ವರ್ಗದಲ್ಲಿ ಬದುಕುವ ಬಗ್ಗೆ ಯೋಚಿಸಲು ಶುರು ಮಾಡುತ್ತೀರಿ. ನಿಮಗೆ ಇಲ್ಲಿ ಚೆನ್ನಾಗಿ ಬದುಕಲು ಸಾಧ್ಯವಾಗದಿದ್ದರೆ ನೀವು ಅಲ್ಲಿ ಚೆನ್ನಾಗಿ ಬದುಕುತ್ತೀರಿ ಎಂಬುದಕ್ಕೆ ಏನು ಭರವಸೆ? ಇದಕ್ಕೆ ಬಸವಣ್ಣನವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಎಂದು ಹೇಳಿರುವುದು. ಆದ್ದರಿಂದ ಇದು ಭಾವನೆಯನ್ನು ಮೀರಿ ಹೋಗುವ ಬಗ್ಗೆಯಲ್ಲ. ನೀವು ಮೀರಿ ಭಾವನೆ ಅಥವಾ ಮನಸ್ಸು ಅಥವಾ ಇನ್ನನ್ನೇನು ಮೀರಿ ಹೋಗಬೇಕು ಎಂದರ್ಥವಲ್ಲ. ಈದೀಗ ನಿಮ್ಮನ್ನು ಹಿಡಿದಿಟ್ಟುಕೊಂಡಿರುವಂತಹ ಮಿತಿಗಳನ್ನು ಮೀರಿ ನೀವು ಹೋಗಬಹುದು. ಇದಕ್ಕಾಗಿ ನಿಮ್ಮ ಭಾವನೆ ಮತ್ತು ಆಲೋಚನೆಗಳು ನಿಮಗೊಂದು ಮಾರ್ಗವಾಗಬಹುದು ಮತ್ತು ನಿಮ್ಮ ದಾರಿಯನ್ನು ಸುಗಮಗೊಳಿಸಲು ಅವುಗಳು ಒಂದು ಸಾಧನವಾಗಿ ಪರಿಣಮಿಸಬಹುದು. ನೀವು ನಿಮ್ಮ ಮಿತಿಗಳನ್ನು

ಮೀರಿ ಹೋಗಲು ನಿಮ್ಮ ಮನಸ್ಸನ್ನು ಬಳಸಿದರೆ ನಾವು ಅದನ್ನು ಜ್ಞಾನಯೋಗವೆಂದು ಕರೆಯುತ್ತೇವೆ. ಅದೇ ನೀವು ನಿಮ್ಮ ಮಿತಿಗಳನ್ನು ಮೀರಲು ನಿಮ್ಮ ಭಾವನೆಗಳನ್ನು ಬಳಸಿದರೆ ನಾವದನ್ನು ಭಕ್ತಿಯೋಗವೆಂದು ಕರೆಯುತ್ತೇವೆ. ನೀವು ನಿಮ್ಮ ದೇಹವನ್ನು ಬಳಸಿ ನಿಮ್ಮ ಮಿತಿಗಳನ್ನು ಮೀರುವುದಾದರೆ ನಾವದನ್ನು ಕರ್ಮಯೋಗವೆಂದು ಕರೆಯುತ್ತೇವೆ. ನಿಮ್ಮ ಪ್ರಾಣಶಕ್ತಿಯನ್ನು ಬಳಸುವುದಾದರೆ ನಾವದನ್ನು ಕ್ರಿಯಾಯೋಗವೆಂದು ಕರೆಯುತ್ತೇವೆ. ಪ್ರತಿಯೊಂದು ಸಹ ಒಂದು ಬಾಗಿಲೇ ಆಗಿದೆ. ಬಾಗಿಲು ನಿಮ್ಮನ್ನು ನಿರ್ಬಂಧಿಸಬಹುದು ಅಥವಾ ನಿಮ್ಮನ್ನು ಅದರಿಂದಾಚೆಗೆ ಹೋಗಲು ಅನುವು ಮಾಡಿಕೊಡಬಹುದು. ಆದ್ದರಿಂದ ನೀವು ನಿಮ್ಮ ಮಿತಿಗಳನ್ನು ಮೀರಲು ನಿಮ್ಮ ಭಾವನೆಗಳನ್ನು ತ್ಯಜಿಸುವ ಅಥವಾ ತಿರಸ್ಕರಿಸುವ ಹಾಗಿಲ್ಲ. ನಿಮಗೆ ಅವುಗಳನ್ನು ತ್ಯಜಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ಭಾವನೆಗಳನ್ನು ಇಲ್ಲವಾಗಿಸಲು ಪ್ರಯತ್ನಿಸಿದ್ದಾದರೆ ನಿಮ್ಮಲ್ಲಿ ಹತ್ತಿಕಲ್ಪಟ್ಟ ಹುದುಗಿದ ಭಾವನೆಗಳು ಮನೆ ಮಾಡುತ್ತವೆ ಮತ್ತು ನೀವು ನಿರಾಸವಾಗಿ ಬಿಡುತ್ತೀರಿ. ನಿಮ್ಮ ಭಾವನೆಗಳನ್ನು ನೀವು ತುಂಬ ಆಳವಾದ ರೀತಿಯಲ್ಲಿ ಸ್ವೀಕರಿಸಬೇಕು. ಆಗಾದಾಗ ಅವು ನಿಮ್ಮ ಸ್ನೇಹಿತರಾಗುತ್ತವೆ ಮತ್ತು ಒಬ್ಬ ಸ್ನೇಹಿತ ಎಂದರೆ ಅವನು ನಿಮಗೆ ಹಿತವನ್ನು ತರುವವನಾಗಿರುತ್ತಾನೆ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ನಮ್ಮ ಭಾವನೆಗಳೇ ನಮಗೆ ಸಮಸ್ಯೆಯೇ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಮ್ಮ ಭಾವನೆಗಳೇ ನಮ್ಮ ಸಮಸ್ಯೆ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

ವಾರ್ತೆಗಳ ವಿವರ. ಬಿಜೆಪಿ ನಾಯಕ ಹಿಮವಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದ

0: ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟ್ರಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026 ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನೋಂದಾಯಿತ ನರ್ಸ್ಗಳು, ದಾದಿಯರು ಹಾಗೂ ಮಹಿಳಾ ಆರೋಗ್ಯ ಸಂದರ್ಶಕರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಒಂದು ಪ್ರಮಾಣ ಪತ್ರ, 1,00,000 ರೂಪಾಯಿ ನಗದು ಬಹುಮಾನ ಹಾಗೂ ಪದಕವನ್ನು ಒಳಗೊಂಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ದಾದಿಯರು ಸಮಾಜಕ್ಕೆ ಸಲ್ಲಿಸುವ ಶ್ಲಾಘನೀಯ ಸೇವೆಯನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1973 ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ದಾದಿಯರ ಪಾತ್ರ ಅತ್ಯಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ, ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ, ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರ ಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3 ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ಧತಿಯ ಮೇಲಿನ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು ಈ

0: ಕ್ಷೇತ್ರಕ್ಕಾಗಿ ಸುಮಾರು 40,000-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇವಾಂಶು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯಗಳಿಗೆ ಸಮನಾಗಿ ವಿಸ್ತರಿಸುವುದು ಈ ಸಮಿತಿಯ ಪ್ರಮುಖ ಗುರಿಯಾಗಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಮತ್ತು ದಕ್ಷವನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ಈಗಾಗಲೇ ಇ ಕೋರ್ಟ್ಸ್ ಯೋಜನೆಯ 3ನೇ ಹಂತಕ್ಕೆ 7,210 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 3ನೇ ಶತಮಾನದಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಬೈನರಿ ವ್ಯವಸ್ಥೆ ಡಿಜಿಟಲ್ ಯುಗ ಮತ್ತು ಕೃತಕ ಬುದ್ಧಿಮತ್ತೆ ಪಯಣಕ್ಕೆ ಅಡಿಪಾಯವಾಗಿದೆ. ಗತಕಾಲದ ಇತಿಹಾಸದ ವಿರೂಪಗಳನ್ನು ಸರಿಪಡಿಸುವ ಮೂಲಕ ಮಾತ್ರ ಭವಿಷ್ಯದ ಸಮಸ್ಯೆಗಳನ್ನು ನಿಖರವಾಗಿ ಎದುರಿಸಲು ಸಾಧ್ಯ ಎಂದು ತಿಳಿಸಿದರು. ಭಾರತ ಅಂತಾರಾಷ್ಟೀಯ ಕೇಂದ್ರದ ಸಂಹಿತ ಕಾರ್ಯಕ್ರಮದಡಿ ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ ವಾಸ್ತುಶಿಲ್ಪ ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು ಘಟನಾ ಸ್ಥಳವನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮಂತ ಬಿಸ್ವ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೊತ್ತೆಗಲ ಗ್ರಾಮದ ಶ್ರೀಯುತ ಸುರೇಶ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ.

0: ಧನ್ಯವಾದಗಳು.
1: ಕೇಳುಗರೇ, ಇದುವರೆಗೂ ಹಾಡು ಹೊಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೊತ್ತೆಗಾಲ ಗ್ರಾಮದ ಶ್ರೀಯುತ ಸುರೇಶ್ ರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
2: ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ರಮೇಶ್, ಕೃಷ್ಣ ಹಾಗೂ ಸ್ಫೂರ್ತಿರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ, ಸುಖ ಸಮೃದ್ಧಿ ಹಾಗೂ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸಾರ ಮಾಡುತ್ತಿದ್ದೇವೆ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ಬಾವಿಕೆರೆ ಆಡಿಯ ಕೃಷಿಕರಾದ ಶ್ರೀಯುತ ರಮೇಶ ಮತ್ತು ಶ್ರೀಯುತ ಮಾಸ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
4: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
3: ಸಾವಯವ ಕೃಷಿಗೆ ಉತ್ತೇಜನ,
4: ಬಿತ್ತನೆ ಬೀಜ ರಸಗೊಬ್ಬರ,
3: ಮಿಶ್ರ ಬೆಳೆ ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
4: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
3: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
4: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
5: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರುತ್ತಿದ್ದೇನೆ.

0: ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ಬಾವಿಕೆರೆ ಹಳಿಯ ಜೇನುಕುರುಬ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ರಮೇಶ್ ರವರು. ಇವರು ಕಳೆದ 10 ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇರುವಂಥ ಕಡಿಮೆ ಭೂಪ್ರದೇಶದಲ್ಲಿ ವಿವಿಧ ರೀತಿಯ ಬೆಳೆಗಳಾದಂಥ ಹತ್ತಿ, ರಾಗಿ, ಜೋಳ ಈ ಮಿಶ್ರ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಹಾಗೂ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ಎರೆಹುಳು ಘಟಕದ ತರಬೇತಿಯನ್ನು ಪಡ್ಕೊಂಡು ಎರೆಹುಳು ಗೊಬ್ಬರವನ್ನು ತಯಾರಿಸಿ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಬಳಸ್ತಾ ಇದ್ದಾರೆ. ಹೀಗೆ ಒಂದು ಎರೆಹುಳು ಗೊಬ್ಬರ ಬಳಸೋ ಮುಖಾಂತರ ಒಂದು ಸಾವಯವ ಕೃಷಿಗೆ ಉತ್ತೇಜನ ನೀಡ್ತಾ ಮಿಶ್ರ ಬೆಳೆಯನ್ನು ಬೆಳೀತಾ ಒಂದು ಸಮಗ್ರ ಕೃಷಿಯನ್ನು ಮಾಡ್ತಾ ಇರುವಂಥ ಅನುಭವವನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ಕೃಷಿ ಚಟುವಟಿಕೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ರಮೇಶ್ ಅವರೇ, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ಕಾರ ರಮೇಶ್ ಅಂತ.
0: ಮೊದಲಿಗೆ ತಾವು 8 ವರ್ಷಗಳಿಂದ ಈ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದ್ರೆ ಆರಂಭದಲ್ಲೆಲ್ಲ ಏನೆಲ್ಲ ಹೇಗೆಲ್ಲ ಬೆಳೀತಾ ಇದ್ರಿ?
1: ಸರ್, ನಾವು ಮಾಮೂಲಿ ಹತ್ತಿಗಳು ಬೆಳೆಸಿದ ಹಿಂದೆ ಅಂದ್ರೆ ಯಾವ ಸಪೋರ್ಟ್ ಇರ್ತಿತ್ತಿಲ್ಲ. ಇವಾಗ ನಮಗೆ ಸ್ವಲ್ಪ ನಮ್ಮ ಸ್ವಾಮಿ ವಿವೇಕಾನಂದ ಅವರಿಂದ ಸಪೋರ್ಟ್ ಇದೆ. ಮತ್ತೆ ಹತ್ತಿ ಬೀಜ ಆಗಿರ್ಬೋದು, ಮತ್ತೆ ಪ್ರತಿಯೊಂದೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವರು. ಟಾರ್ಪಲ್ ಆಗಿರ್ಬೋದು, ಮತ್ತೆ ಗೊಬ್ಬರಕ್ಕೆ ಗೊಬ್ಬರದುಳು ಆಗಿರ್ಬೋದು, ಎಲ್ಲದ್ರಲ್ಲಿ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾವ್ರೆ. ಅದೇ ರೀತಿ ಹೆಲ್ಪ್ ಮಾಡ್ತಾ ಇದ್ರೆ ಮುಂದೆ ನಮ್ಗೆ ಇನ್ನೂ ನಮ್ಗೆ ಅನುಕೂಲ ಆಯ್ತಂತ ಹೇಳಕ್ ಇಷ್ಟಪಡ್ತೀನಿ.
0: ಒಟ್ಟು 3 ಎಕರೆ ಭೂಪ್ರದೇಶ ಹೊಂದಿರ?
1: 3 ಎಕರೆ ಐತೆ ಸರ್. ನಮ್ಮ 3 ಎಕರೆ ಐತೆ.
0: 3 ಎಕರೆ ಇರುವಂತ ಭೂಪ್ರದೇಶದಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನ ಆರಂಭದಿಂದ ಬೆಳ್ಕೊಂಡು ಬರ್ತಾ ಇದ್ದೀರಾ? ಪ್ರಸ್ತುತ ಹೇಗೆ ಬೆಳೀತಾ ಇದ್ದೀರಾ?
1: ಸರ್, ನಾವು ಹತ್ತಿ ಮತ್ತೆ ರಾಗಿ ಮತ್ತೆ ಉಳ್ಳಿ ಹಾಕ್ತಿದ್ದೀವಿ, ಮತ್ತೆ ಅವರೇ ಹಾಕ್ತಿದ್ದೀವಿ. ಆ ರೀತಿ ಹಾಕ್ತಿದ್ದೀವಿ ಸರ್. ನೀರಾವರಿ ಆಗ್ಬಿಡಕಂಟ ಸರ್, ನೀರಾವರಿ ಆದ್ರೆ ನಾವು ಈ ಬೆಳೆ ಏನಾದ್ರು ಬೆಳಿಬೋದು. ನೀರಿಲ್ಲದೆ ಅಷ್ಟು ಬೆಳಿತೀವಿ ಸರ್. ನಾವು
0: ಆರಂಭದಲ್ಲೆಲ್ಲ ಏನು ಬೆಳೀತಾ ಇದ್ರಿ?
1: ಮಾಮೂಲಿ ಹತ್ತಿ, ಹತ್ತಿ ಒಂದೇ ಬೆಳಿತೀವಿ ಸರ್. ಹತ್ತಿ ರಾಗಿ ಅಷ್ಟೇ. ಫಸ್ಟೇ ಮತ್ತೆ ರಾಗಿ ಏನೋ ಬೆಳೆಸ್ತಾರೆ ಎರಡು ಐಟಮ್. ಇವಾಗ ಎಲ್ಲ ಇದಾಗಿ ಈ ತೀರ್ಥ ಬೆಳೀರಿ ಅಂತ ಒಂದು ಮಾಹಿತಿಗಳು ಕೊಡ್ತಿರ್ದಿಲ್ಲ ಸರ್. ಅದರಿಂದ ಅವ್ರು ಹೇಳಿದ ಬೆಳೆ ನಾವು ಬೆಳಿಬೋದು.
0: ಈಗ 3 ಎಕರೆ ಜಮೀನಿಗೂ ನಿಮ್ದು ನೀರಾವರಿ ವ್ಯವಸ್ಥೆ?
1: ನೀರಾವರಿ ವ್ಯವಸ್ಥೆ ಏನಿಲ್ಲ ಸರ್.
0: ಮಳೆ ಆಶ್ರಿತವಾಗಿ
1: ಬೆಳಿತೀವಿ ಅಷ್ಟೇ.
0: ಹಿಂದಿನ ಕಾಲದಲ್ಲೆಲ್ಲ ತಮ್ಮ ತಂದೆಯವರು ಮಾಡ್ತಿದ್ದಂತ ಆಗಿರ್ಬೋದು, ತಮ್ಮ ಹಿರಿಕರು ಮಾಡ್ತಿದ್ದಂತ ಕೃಷಿ ಪದ್ಧತಿ ಹೇಗಿತ್ತು? ಆಗೆಲ್ಲ ಏನೆಲ್ಲ ಬೆಳೀತಾ ಇದ್ರಿ?
1: ಆಗ ಮಾಮೂಲಿ ಹತ್ತಿ ಬೆಳೀತಿದ್ರು ಸರ್. ಹತ್ತಿ ರಾಗಿ 2 ಐಟಮ್ ಬೆಳೀತಿದ್ರು ಅಷ್ಟೇ. 2 ಐಟಮ್ ಬೆಳೀತಿದ್ರು.
0: ಆಗಿನ ಕೃಷಿ ಪದ್ಧತಿ ಎಲ್ಲ ಹೇಗಿತ್ತು?
1: ಆಗ ವಾತಾವರಣ ಒಂದು ಚೇಂಜ್ ಇತ್ತು ಸರ್. ಈಗ ವಾತಾವರಣ ಚೇಂಜ್.
0: ಆಗಿನ ಕೃಷಿ ಪದ್ಧತಿ ಮತ್ತು ಆಗಿನ ಬೆಳೆಗಳಿಗೂ ಈಗ ತಾವು ಬೆಳೀತಿರೋದಕ್ಕೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ?
1: ಅದೇ, ಆಗ ಅಂದ್ರೆ ಆಗ ಚೆನ್ನಾಗಿ ಬೆಳೀತಿದ್ರು. ಈಗಲೂ ಸ್ವಲ್ಪ ಗೊಬ್ಬರ ಗೋಡು ಆಳ್ಮೂಳೆ ಎಲ್ಲ ಹೊಡೆದು ಚೆನ್ನಾಗಿ ಮಾಡಿದ್ರೆ ಆರಂಭ ಬರ್ತೇವೆ ಸರ್. ಈಗಲೂ
0: ಈಗ ತಾವು ಈಗ ಇರುವಂತ 3 ಎಕರೆ ಭೂಪ್ರದೇಶವನ್ನು ಮಳೆಯಾಶ್ರಿತವಾಗಿ
1: ಬೆಳೆ ಮಳೆಯಾಶ್ರಿತ
0: ಯಾವ ರೀತಿ ಬೆಳೆಗಳನ್ನ 3 ಎಕರೆನಲ್ಲಿ ಹಾಕ್ತಾ ಇದ್ರ?
1: ಸರ್, ನಾವು ಮಾಮೂಲಿ ಹತ್ತಿ ಮತ್ತೆ ಸ್ವಲ್ಪ ರಾಗಿ ಹಾಕ್ತಿವಿ, ಉಳ್ಳಿ ಹಾಕ್ತಿವಿ. 3 ಐಟಮ್ ಬೆಳಿತೀವಿ ಸರ್.
0: ಅಂದ್ರೆ 3 ಎಕರೆಗೆ
1: ಒಂದೊಂದು ಸ್ವಲ್ಪ ಮಾಡ್ಕೊಳ್ತೀವಿ ಸರ್.
0: ಈಗ ವ್ಯವಸಾಯ ಪದ್ಧತಿ ಆಗಿರ್ಬೋದು, ಕ್ರಮ ಆಗಿರ್ಬೋದು, ಹೇಗಿದೆ, ಯಾವ ರೀತಿ ಎಲ್ಲ ಬೆಳಿತೀರ?
1: ಗೊಬ್ಬರ ಎಲ್ಲ ಕೊಡ್ತೀವಿಲ್ಲ ಸರ್. ನಮ್ಮ ಅದೇ ಎರೆಹುಳು ಗೊಬ್ಬರ ಆಗ್ಬೋದು, ತಿಪ್ಪೆ ಗೊಬ್ಬರ ಆಗ್ಬೋದು, ಎಲ್ಲ ಜಮೀನಿಗೆಲ್ಲ ಮಿಕ್ಸ್ ಮಾಡಿ ಹೊಡಿತೀವಿ ಸರ್.
0: ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ರ ಮೊದ್ಲೆಲ್ಲ?
1: ಇಲ್ಲ, ಏನು ಇತ್ತಿಲ್ಲ ಸರ್. ಇವಾಗ ಎಲ್ಲ ಮಾಹಿತಿಗಳು ಕೊಡ್ತಾರಲ್ಲ ಸಂಸ್ಥೆ ಕಡೆಯಿಂದ, ಇವಾಗ ಕೊಡ್ತಾ ಇದ್ದಾರೆ. ಫಸ್ಟ್ ಆ ಥರ ಆಗ್ತಾ ಏನಿತ್ತಿಲ್ಲ. ನಾವು ಇವಾಗೆಲ್ಲ ಮಾಹಿತಿ ಕೊಟ್ಟು ಗೊಬ್ಬರ ಗೋಡು ಹೆಂಗೆ ಹಾಕ್ಬೇಕು ಏನಂತ ಎಲ್ಲ ಮಾಹಿತಿ ಚೆನ್ನಾಗಿ ಕೊಟ್ಟರು. ಅದರಿಂದ ಅದು ಹಾಕ್ತೀವಿ ಸರ್.
0: ಮೊದಲೆಲ್ಲ ಈ ಗೊಬ್ಬರ ಎಲ್ಲ ಎಲ್ಲಿ ತಗೊಂಡು ಬಂದು ಬಳಸ್ತಾ ಇದ್ರಿ?
1: ಇಲ್ಲ, ಗೊಬ್ಬರ ಏನಂದ್ರೆ ದನ ಕರೆ ಇರ್ತಾವಲ್ಲ ಸರ್, ಅದ್ರ ಗೊಬ್ಬರ ಹಾಕ್ತಾ ಇದ್ದು ಫಸ್ಟ್ ಹಸಿದು
0: ತಿಪ್ಪೆ ಗೊಬ್ಬರ.
1: ತಿಪ್ಪೆ ಗೊಬ್ಬರ.
0: ನೀವು ಇದುವರೆಗೂ ನೀವು ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರ ತಂದು
1: ಬಳಸಿಲ್ಲ ಸರ್.
0: ಈಗ ಪ್ರಮುಖವಾಗಿ ತಾವು ಹತ್ತಿ, ರಾಗಿ, ಜೋಳ ಈ ಬೆಳೆಗಳನ್ನ ಬೆಳೀತಾ ಇದ್ದೀರ. ಈ ಬೆಳೆಗಳಿಗೆ ಬಿತ್ತನೆ ಬೀಜಗಳನ್ನು ಕೂಡ ಸಂಸ್ಥೆ ಕಡೆಯಿಂದ ತಂದೆ
1: ಕೊಡ್ತಾರೆ.
0: ಇದೆಲ್ಲ ಈಗ ಅನುಕೂಲ ಆಗ್ತಾ
1: ಇಲ್ಲ ಪರವಾಗಿಲ್ಲ ಸರ್. ಮುಂಚೆಗಿಂತ ಮೊದಲಿಗಿಂತ ಈಗ ನಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಯ್ತು ಸರ್. ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ಮುಂದೆ ಇನ್ನೂ ಹೆಲ್ಪ್ ಮಾಡೋದು ಇನ್ನೂ ಒಳ್ಳೇದೆ ನಮಗೆ.
0: ಈಗ ತಾವು ಈ ಬೆಳೆದಂತ ಬೆಳೆಗಳನ್ನೆಲ್ಲ ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರ? ಮಾರಾಟ ಎಲ್ಲಿ ಮಾಡ್ತಾ ಇದ್ರಿ? ತಾವು ಸ್ವತಃ ತಾವೇ ಬಳಸಕ್ಕೆ ಇಟ್ಕೋತೀವಿ?
1: ಇಲ್ಲ, ಇಲ್ಲೇ ಇಲ್ಲೇ ಮಾರಾಟಕ್ಕೆ ಬರ್ತಲ್ಲ ಸರ್. ಇಲ್ಲೇ ಕೊಟ್ಬಿಡೋದು ಮಾರಾಟಕ್ಕೆ ಬಂದ್ರೆ, ಇಲ್ಲೇ ಊರ್ತ ಬರ್ತಲ್ಲ ಆವಾಗ ಕೊಡೋದು.
0: ಸ್ವಲ್ಪ ನಿಮ್ಮ ಬಳಕೆಗೆ
1: ಸ್ವಲ್ಪ ಮಡಿಕೋಬಿಡೋದು, ನಮಗೆ ಎಷ್ಟು ಬೇಕಷ್ಟು ಅವಕ್ಕೆಲ್ಲ ಕೊಟ್ಬಿಡೋದು ಸರ್.
0: ಈಗ ತಾವು ಎರೆಹುಳ ಗೊಬ್ಬರದ ಒಂದು ತರಬೇತಿಯನ್ನು ಕೂಡ ಪಡ್ಕೊಂಡು ಎರೆಹುಳ ಗೊಬ್ಬರ ಘಟಕವನ್ನು ಮಾಡಿಕೊಂಡು ಅದನ್ನ ತಮ್ಮ ಕೃಷಿಗೆ ಬಳಸ್ಕೋತಾ ಇದ್ದೀರಾ
1: ಸರ್.
0: ಈ ತರಬೇತಿ ಪಡ್ಕೊಂಡಂತದಾಗಿರ್ಬೋದು, ಈ ತರಬೇತಿ ಎಲ್ಲಿ ನಿಮಗೆ ಸಿಕ್ಕಿದ್ದು?
1: ನಮ್ಮ ಮಾಮೂಲಿ ವಿವೇಕಾನಂದ ಅವರು ಕಿಂಚನಲ್ಲಿ ಈ ಥರ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಹೆಂಗೆ ಬಳಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹೌದು ಸರ್.
0: ಯಾವ ಥರ ಅದನ್ನು ನೀವು ಗೊಬ್ಬರನ ಮಾಡ್ಕೋತಾ ಇದ್ದೀರಾ?
1: ಮತ್ತೆ ಅಂದರೆ ಸ್ಟಾರ್ಟಿಂಗ್ ಸರ್ ಎಲೆಗಳು ಹಾಕ್ಬಿಡೋದು, ಒಂದು ಪುಟ ಒಂದು ಪುಟ ಗೊಬ್ಬರ ಹಾಕೋದು ಸರ್. ಪುನಃ ನೀರು ಇದ್ಬಿಡು ಒಂಚೂರು, ಪುನಃ ಒಂದು ಎಲೆಗಳ ಪುನಃ ಹಾಕಿ ಗೊಬ್ಬರ, ಪುನಃ ಸಗಣಿ ಹಾಕೋ ಮೇಲ್ಗಡೆ ಸರ್. ಆ ರೀತಿ ಮಾಡ್ಕೊಳ್ಳೋದು ಸರ್.
0: ಎಷ್ಟು ಚೀಲ ಮಾಡ್ತಾ ಇದ್ರ?
1: ಈಗ ಒಂದು 20-30 ಚೀಲ ಆಗ್ಬೋದು ಸರ್. ಬ್ಯಾಗ್ ಒಂದು ಆಯ್ತು ಸರ್ ಅಷ್ಟೇ.
0: ಒಂದು
1: ಬ್ಯಾಗ್ ಮಾಡ್ತಾ ಇದೀವಿ ಅಷ್ಟೇ. ಫಸ್ಟ್ ಟೈಮ್ ಮಾಡ್ತಿರೋದು ಈಗ ನಾವು.
0: ಎಷ್ಟು ತಿಂಗಳಾಯ್ತು ತರಬೇತಿ ಪಡ್ಕೊಂಡು?
1: ತರಬೇತಿ ಪಡ್ಕೊಂಡು ಒಂದು 2 ತಿಂಗಳಾಗಿದೆ
0: ಸರ್. 2 ತಿಂಗಳಲ್ಲಿ ಇದೇ ಮೊದಲು
1: ಒಂದು ಬ್ಯಾಗ್ ಮಾಡ್ತಾ ಇದೀವಿ. ಮುಂದೆ ಅನುಕೂಲ ಆಗಿದ್ರೆ ನಮ್ಗೆ ಏನು ಇದು ಒಳ್ಳೇದಂದ್ರೆ ಇನ್ನೂ 2-3 ಮಾಡ್ಕೋಬೋದು ಸರ್. ನಾವು
0: ಒಂದು ಬ್ಯಾಗ್ನಲ್ಲಿ ಎಷ್ಟು ದಿನ ಬೇಕಾಗುತ್ತೆ?

0: ಒಂದೆರಡು ತಿಂಗಳೇನೆ ಬೇಕು, ಒಂದು ಎರಡು ಎರಡು ತಿಂಗಳು ಬೇಕು ಸರ್. ಬೇಕು
1: ಅದರಲ್ಲಿ ಎಷ್ಟು ಚೀಲ ಗೊಬ್ಬರ ಸಿಗುತ್ತೆ ನಿಮಗೆ?
0: ಒಂದು 30 ಚೀಲ ಮೇಲೆ ಸಿಕ್ಕುತ್ತೆ ಸರ್.
1: ಒಂದು 30 ಚೀಲ ಮೇಲೆ
0: ಸಿಗುತ್ತೆ.
1: ಅದೇ ಅಷ್ಟು ಚೀಲ ನೀವು ಗೊಬ್ಬರವನ್ನು ನೀವು ಹೊರಗಡೆ ಕೊಂಡ್ಬೇಕು ಅವನಿಂದ ಎಷ್ಟು ಆಗ್ತಾಯಿತ್ತು? ಈಗ ನೀವೇ ಸ್ವತಃ ಮಾಡ್ಕೊಂಡು ಅದನ್ನು ಬಳಸಿರೋದ್ರಿಂದ ಎಷ್ಟು ಉಳಿತಾಯ ಆಗ್ತದೆ?
0: ತುಂಬ ಉಳಿತಾಯ ಆಗ್ತದೆ ಸರ್. ಯಾಕಂದ್ರೆ ನಾವು ಇಲ್ಲಿಂದನೇ ಮಾಡೋದ್ರಿಂದ ಒಳ್ಳೇದು ಅನುಕೂಲ ಆಯ್ತದೆ. ಹೊರಗಡೆ ಖರ್ಚು ತಂದು ಹಾಕೋದೇನಿಲ್ಲ, ಈ ಗೊಬ್ಬರನ ಹಾಕೋದಿಲ್ಲ. ಒಳ್ಳೆ

0: ಇದೇ ಮೊದಲನೇ ಬಾರಿಗೆ ಎರೆಹುಳ ಗೊಬ್ಬರ
1: ಮಾಡ್ಕೊಂಡಿದ್ದೀವಿ.
0: ಸಂಸ್ಥೆಗಳಿಂದ ಇನ್ನೇನೆಲ್ಲ ಸೇವಾ ಸೌಲಭ್ಯಗಳನ್ನ ಪಡ್ಕೋತಾ ಇದ್ರು?
1: ಎಲ್ಲ ಸೌಲಭ್ಯಗಳು ಕೊಡ್ತಾರೆ. ಟಾರ್ಪಲ್ ಆಗಿರ್ಬೋದು ಸರ್, ಮತ್ತೆ ಇದ ಎಲ್ಕೋಟ್ ಆಗಿರ್ಬೋದು, ಮತ್ತೆ ಕುಡುಗಲ್ ಆಗಿರ್ಬೋದು, ಮತ್ತೆ ಎಲ್ಲ ಕೊಡ್ತಾವ್ರೆ. ಅವ್ರಿಗೆ ಏನಾಯ್ತು ಅದು ಮಾಡ್ತಾ ಇದಾರೆ. ಮತ್ತೆ ಅದು ಬೋರ್ದು ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ಆಗ ನಮಗೆ ಸ್ವಲ್ಪ ಹೆಲ್ಪ್ ಸಿಕ್ಕುತ್ತಲ್ಲ, ಇನ್ನು ಸ್ವಲ್ಪ ಬೆಳೆ ಬೆಳೆಬೋದು ಮುಂದೆ ಅಂತ ಒಂದು ಖುಷಿ ಆಗುತ್ತೆ ನಮಗೆ. ಫಸ್ಟ್ ಈ ಥರ ಹೆಲ್ಪ್ ಇತ್ತಿಲ್ವಲ್ಲ, ಈಗ ಒಳ್ಳೆ ಹೆಲ್ಪ್ ಸಿಕ್ತಲ್ಲ, ಮುಂದೆ ನಮ್ಗೆ ಮಾಡೋಕ್ಕೊಂದು ಖುಷಿ ಆಗುತ್ತೀನಿ. ಇನ್ನೊಂದು ಮೂರು ಎಕರೆ ಮಾಡ್ತೀವಿ, ಇನ್ನೊಂದು ಮತ್ತೆ ಇನ್ನೊಂದು ಎಕರೆ ಎತ್ತಿ ಮಾಡುವಂಥ ಒಂದು ಹೆಲ್ಪ್ ಆಯ್ತು ಅಂತ ಸರ್.
0: ಈ ಥರ ಎಲ್ಲ ಬಿತ್ತನೆ ಬೀಜ ಆಗಿರ್ಬೋದು, ಕೃಷಿ ಸಲಕರಣೆ ಆಗಿರ್ಬೋದು, ಇದೆಲ್ಲ ಪಡ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಆಗಿನ ಕೃಷಿ ಹೇಗಿತ್ತು?
1: ಆಗಂದ್ರೆ ಈ ಥರ ಹೆಲ್ಪ್ ಇತ್ತಿಲ್ವಲ್ಲ ಸರ್, ಆಗ ಒಂದು ಹೆಲ್ಪ್ ಇತ್ತಿಲ್ಲ, ನಾವೇ ಸಾಲ ಸೂಲ ಮಾಡಿ ಮಾಡ್ಕೋಬೇಕಾಗ್ತಿತ್ತು. ಈಗಂದ್ರೆ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಿಲ್ಲ ಸರ್, ಹಚ್ಚ ಬೀಜ ಎಲ್ಲ ಪ್ರತಿಯೊಂದೆಲ್ಲ ಸ್ವಲ್ಪ ಯಾವ ರೀತಿ ಮಾಡಬೇಕು, ಯಾವ ಟೈಮ್ಗೆ ಹಾಕ್ಬೇಕೆಲ್ಲ ಸ್ವಲ್ಪ ಮಾಹಿತಿಗಳು ಕೊಡ್ತಾರೆ, ಅದೇನು ಸ್ವಲ್ಪ ಹೆಲ್ಪು.
0: ಮುಂದೆ ಇನ್ನೇನೆಲ್ಲ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತ ಸಂಸ್ಥೆ ಕಡೆಯಿಂದ ಕೇಳಿದ್ದೀರಾ, ಇನ್ನೇನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ?
1: ಬೋರ್ವೆಲ್ದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅದೇ ಪೈಂಟ್ ಗಿಂಟೆಲ್ಲ ಆಗದೆ ಅದು ಮಾಡಿಕೊಟ್ರೆ ಮುಂದೆ ನಮಗೆ ಎಲ್ಲ ಇಷ್ಟ ಆಗುತ್ತೆ. ಅದು ಬೋರ್ದು ಬೋರ್ದು ಆಗ್ಬಿಟ್ರೆ ನಮಗೆ ಅನುಕೂಲ ತುಂಬ ಆಗುತ್ತೆ. ಇರಲಿ
0: ಅಂದ್ರೆ ಬೋರ್ವೆಲ್ ವ್ಯವಸ್ಥೆನೂ ಕೂಡ
1: ಮಾಡ್ಕೊಟ್ಟಿದ್ದಾರೆ. ಆಯ್ತದೆ ಅದು.
0: ಇದು ನಿಮ್ಮ ಒಂದು ಸ್ವಂತ ಜಮೀನಿಗೆ ಮಾತ್ರನಾ ಅಥವಾ ಸುತ್ತಮುತ್ತ ಎಲ್ಲ?
1: ಸುತ್ತಮುತ್ತ ಎಲ್ಲರಿಗೆ, ಒಂದು ಆರು ಸಿಟಿಗೆ,
0: ಆರು
1: ಜನಕ್ಕೆ. ಅದರಲ್ಲಿ ಎಲ್ಲ ಮಾಡ್ಕೊಳ್ಳೋದು, ಎಲ್ಲ ಹಂಚಿಕೊಂಡು ಸಮಾನವಾಗಿ ಹಂಚಿಕೊಂಡು ಮಾಡ್ಕೊಳ್ಳೋದು.
0: ಅಂದ್ರೆ ಸಾಮೂಹಿಕವಾಗಿ ನಿಮ್ಗೆ ಎಲ್ಲರಿಗೂ ಸೇರಿದಂಗೆ
1: ಎಲ್ಲ ಸೇರಿದಂಗೆ
0: ವ್ಯವಸ್ಥೆ ಮಾಡಿ ಅದನ್ನ ಎಲ್ಲರೂ
1: ಬಳಸ್ಕೊಬಿಡೋದು.
0: ಈಗ ಮೊದಲೆಲ್ಲ ಈಗ ನೀರಾವರಿ ವ್ಯವಸ್ಥೆ ಇರಲಿಲ್ಲ, ಮಳೆಯಾಶ್ರಿತವಾಗಿ ಸಂಸ್ಥೆ ಕಡೆಯಿಂದ ಸಲಕರಣೆ ಮತ್ತೆ ಕೃಷಿ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಮಳೆಗಾಲದಲ್ಲಿ ಮಾತ್ರ ಕೃಷಿ ಮಾಡ್ಕೋತಾ
1: ಇದ್ದೀವಿ.
0: ಈಗ ಮುಂದಿನ ದಿನಗಳಲ್ಲಿ ತಮಗೆ ಸಾಮೂಹಿಕವಾಗಿ ಒಂದು ಗುಂಪು ಬೋರ್ವೆಲ್ನ ಮಾಡಿಸ್ಕೊಳ್ಳೋ ಮುಖಾಂತರ ನಿಮ್ಮಲ್ಲಿ ಒಂದು 5-6 ಜನಕ್ಕೆ ಒಟ್ಟಿಗೆ ಒಂದು ನೀರಾವರಿ ವ್ಯವಸ್ಥೆ ಮಾಡಿಸ್ಕೊಟ್ಟು ಕೃಷಿ ಮಾಡ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಅನುವು ಮಾಡ್ಕೊಳ್ಳಾಗುತ್ತೆ. ಇದೆಲ್ಲ ನಿಮಗೆ ಮುಂದಿನ ಕೃಷಿ ಬೆಳವಣಿಗೆಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ?
1: ಒಳ್ಳೆ ಅನುಕೂಲ ಆಗುತ್ತೆ ಸರ್, ಒಳ್ಳೆ ಅನುಕೂಲ ಆಗುತ್ತೆ. ಈ ಥರ ಅನುಕೂಲ ಆಗಿಬಿಟ್ರೆ ಮುಂದೆ ಇನ್ನೂ ಹೆಚ್ಚು ಮಾಡ್ಕೋಬೋದು ಅಂತ ಒಂದು ಆಸೆ.
0: ಈಗ ಮಳೆಯಾಶ್ರಿತವಾಗಿ ಬೆಳೆದಿರೋ ಬರೀ ಒಂದೇ ಬೆಳೆ ಬೆಳಿತೀವಿ?
1: ಒಂದೇ ಬೆಳೆ ಸರ್.
0: ಈಗ ಬೋರ್ವೆಲ್ ಆದರೆ
1: ಎರಡು ಬೆಳೆ ಬೆಳ್ಕೋತೀವಿ ಸರ್, ಎರಡು ಬೆಳೆ ಬೆಳ್ಕೋತೀವಿ ಆರಾಮಾಗಿ.
0: ಈಗ ಭಾಳಷ್ಟು ಕಡೆಗಳೆಲ್ಲ ಸ್ವಂತ ಜಮೀನು ಇದ್ರು ತಮ್ಮಂಥ ಆದಿವಾಸಿಗಳು ಜಮೀನಲ್ಲಿ ಮಾಡ್ತಾ ಇರೋದಿಲ್ಲ, ಕೃಷಿ ಮಾಡೋದಿಲ್ಲ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕೂಲಿ ಮಾಡೋದಾಗಿರ್ಬೋದು, ಈ ಥರ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರಲ್ಲಿ ಮಾಹಿತಿ ಇಲ್ದಿರೋದಾಗಿರ್ಬೋದು, ಇದನ್ನೆಲ್ಲ ನಾವು ಕಾಣ್ತಾ ಇರ್ತೀವಿ
1: ಸರ್.
0: ಈಗ ನಿಮ್ಮ ಅನುಭವದ ಪ್ರಕಾರ ನಿಮ್ಮ ಮಾತಿನಂತೆ ಈ ರೀತಿ ಸಂಸ್ಥೆಗಳಿಂದ ಆಗಿರ್ಬೋದು, ಸರ್ಕಾರಿ ಇಲಾಖೆಗಳಿಂದ ಆಗಿರ್ಬೋದು, ಸೇವಾ ಸೌಲಭ್ಯಗಳು ಸಿಗ್ತಾ ಇದೆ, ಅವ್ರ ಹತ್ರನೂ ಜಮೀನಿದೆ, ಈ ಥರ ತೊಡಗಿಸ್ಕೊಂಡ್ರೆ ಅವ್ರ ಜೀವನಕ್ಕೆ ಎಷ್ಟೆಲ್ಲ ಅನುಕೂಲ
1: ಆಗುತ್ತೆ ಸರ್? ಯಾಕಂತಂದರೆ ನಾವು ಅಷ್ಟು ನಮಗೆ ಸಪೋರ್ಟಾಗಿ ಒಂದು ಮಾಡ್ತೀವಿ ಅಂತ ಬಂದರೆ ನಾವು ಅದಕ್ಕೆ ಸ್ಪಂದಿಸುವಾಗಿ ನಾವು ಮಾಡ್ಕೊಂಡ್ರೆ ನಮ್ಮ ಮುಂದೆ ಅನುಕೂಲ ಸರ್, ಮಾಡಲೇಬೇಕು. ನಾವು ನಮ್ಮ ಅಪ್ಪಟ್ಟು ಸಹ ಫಸ್ಟು ಸಪೋರ್ಟ್ ಯಾರು ಕೊಡ್ತಿದ್ರೆ ಈ ಥರ ಸಪೋರ್ಟ್ ಕೊಡೋದು ನಾವು ಮಾಡಲೇಬೇಕಾಗುತ್ತೆ ಸರ್. ನಮಗೆ ಒಳ್ಳೇದು ಕೈ ಮಾಡಿಕೊಡ್ತಾರೆ, ಮಾಡಬೇಕು ನಾವು ಸರ್.
0: ಬಹಳ ಸಂತೋಷ ರಮೇಶ್ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಮಾಡ್ತಿರೋಂಥ ಎಲ್ಲ ರೀತಿಯ ಕೃಷಿ ಚಟುವಟಿಕೆಗಳಾಗಿರ್ಬೋದು, ತಾವು ಬೆಳೀತಿರೋಂಥ ಬೆಳೆಗಳಾಗಿರ್ಬೋದು, ಪ್ರಸ್ತುತವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೈಂಡ್ ಸಂಸ್ಥೆಯ ಕಾರ್ಯಕ್ರಮದ ಯೋಜನೆ ಅಡಿಯಲ್ಲಿ ತಮಗೆ ಯಾವ ರೀತಿಯಾದಂಥ ಸೇವಾ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದ್ರ ಕುರಿತು, ಇದರಿಂದ ತಮಗೆ ಎಷ್ಟೆಲ್ಲ ಅನುಕೂಲ ಆಗ್ತಾ ಇದೆ ಒಂದು ಸುಸ್ಥಿರ ಕೃಷಿಯನ್ನು ಮಾಡೋ ನಿಟ್ಟಿನಲ್ಲಿ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.

0: ಪ್ರಿಯ ಕೇಳುಗರೆ, ಆಗಿನ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಆದಿವಾಸಿ ಕೃಷಿಕರಾದಂತಹ ಬಾವಿಕೆರೆ ಅಡಿಯ ಶ್ರೀಯುತ ಮಾಸೀರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಕಳೆದ 8 ವರ್ಷಗಳಿಂದ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಸಂಸ್ಥೆಗಳಿಂದ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಒಂದು ಸುಸ್ಥಿರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಒಂದು ಅನುಭವವನ್ನು ತಿಳಿದು ಬರೋಣ. ಮಾಸ್ತಿ ಅವರ ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ತಾವು 8 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಾ, 8 ಎಕರೆ ಭೂ ಪ್ರದೇಶ ಹೊಂದಿದ್ದೀರಾ, ಏನೇನೆಲ್ಲ ಬೆಳೆಗಳನ್ನ ಆಗ್ಲಿಂದ ಬೆಳ್ಕೊಂಡು ಬರ್ತಾ ಇದ್ದೀರಾ?
1: ನಾವತ್ತಿ ರಾಗಿ, ನಾವು ಬರ್ತೀವಿ, ಸಿರಿಧಾನ್ಯಗಳು ರಾಗಿ ಗೇಲು ಹಾಕ್ತಿದ್ದೀವಿ.
0: ಆರಂಭದಿಂದಲೇ ಯಾವ್ಯಾವ ಬೆಳೆಗಳನ್ನ ಬೆಳಿತಾ ಇದ್ರಿ, ಈಗೇನನ್ನು ಬೆಳಿತಾ ಇದ್ರ?
1: ಮೊದಲೆಲ್ಲ ಹತ್ತಿನೇ ಬೆಳಿತಿದ್ರು, ಇವಾಗ ರಾಗಿ ಗೇಲು ಫುಲ್ ಹಾಕ್ತಿದ್ದಾರೆ. ಇವಾಗ ಸಿರಿಧಾನ್ಯಗಳು ಸ್ವಲ್ಪ ಹಾಕ್ತಿದ್ದೀವಿ.
0: 8 ಎಕರೆ ಇದೆ ನಮಗೆ ಜಮೀನು.
1: 2 ಎಕರೆ.
0: 2 ಎಕರೆ ಜಮೀನು ಇದೆ. ನೀರಾವರಿ ವ್ಯವಸ್ಥೆ
1: ಇದೆ ನಮಗಿದೆ. ನೀರಾವರಿ
0: ಬೋರ್ವೆಲ್ ಇದೆಯಾ? ವರ್ಷಕ್ಕೆ ಎಷ್ಟು ರೀತಿಯ ಬೆಳೆಗಳನ್ನು ಬೆಳೀತೀರಾ? ಈಗ
1: ನಮ್ಮೂರು ಬೆಳೆಗಳನ್ನು ಬೆಳಿಬೇಕು.
0: ನೀರಾವರಿ ವ್ಯವಸ್ಥೆ ಅಲ್ಲದಿಂದ ವರ್ಷಕ್ಕೆ 3 ಬೆಳೆ ಬೆಳಿತೀವಿ. ನೀರಾವರಿ ವ್ಯವಸ್ಥೆ ಹಾಕೋ ಮುಂಚೆ
1: ಅವಾಗ ಸ್ವಲ್ಪ ತುಂಬ ಇತ್ತಲ್ಲ, ಇವಾಗ ಅಂದ್ರೆ 24 ಬೆಳಿಬಿದೆ ಏನಾದ್ರು ಅಂದ್ರೆ ಸ್ವಲ್ಪ ನಮ್ಗೆ ಈ ಕಡೆ ಹಂದಿ ಸ್ವಲ್ಪ
0: ಪ್ರಾಣಿಗಳ
1: ಕಾಟ ಹಂದಿ ಹಿಂಸ ಅಂದ್ರೆ ಎಲ್ಲ ಬೆಳಿಬಿದ್ದು, ಬಾಳೆ ಎಲ್ಲ ಬೆಳಿಬಿದ್ದು, ಅಸುಮ ಆನೆಗೆ ಬರ್ತಾ ಇದಾರೆ.
0: ಬೆಳೆದಿರ ಬಳೆಗಳೆಲ್ಲ
1: ಇಲ್ಲಿ ಈ ಕಡೆ ಹಾಕಲ್ಲ, ಕಾಡು ಹಂಚಿಲ್ಲ. ರಾಗಿ ಸ್ವಲ್ಪ ಬೆಳಿಬಿದ್ದು.
0: ಈಗಿರೋಂಥ 2 ಎಕರೆ ಭೂ ಪ್ರದೇಶದಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿತಾ ಇದ್ದಾರೆ? ಒಂದೇ ಬೆಳೆನೆ ಬೆಳಿತೀರ?
1: ಬೇರೆ ಬೇರೆ. ರಾಗಿ, ಹತ್ತಿ, ಜೋಳನ ಹಾಕ್ತಿದ್ದೀವಿ, ಸಿರಿಧಾನ್ಯಗಳು ಹಾಕ್ತಿದ್ವಿ, ನವಣೆ ಎಲ್ಲ.
0: ಸಂಸ್ಥೆ ಕಡೆಯಿಂದ ಯಾವ್ಯಾವ

0: ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡಿದ್ರ, ಯಾವ ರೀತಿ ಬಿತ್ತನೆ ಬೀಜಗಳು ಕೃಷಿ ಸಲಕರಣೆಗಳನ್ನ ಪಡ್ಕೊಂಡಿದ್ರ?
1: ತುಂಬ ತಾಟು, ಹತ್ತಿ ಬೀಜ, ಗೊಬ್ಬರ, ಅದು ಕೊಟ್ಟಿದ್ದಾರೆ. ಎರೆಹುಳ
0: ಗೊಬ್ಬರ. ಯಾವ ರೀತಿ ತರಬೇತಿಗಳಲ್ಲಿ ಭಾಗವಹಿಸಿದ್ರಿ? ಏನೇನೆಲ್ಲ
1: ನಾವು ಮೇಕೆ ಟ್ರೈನಿಂಗ್ ಎಲ್ಲ ಅದು ಪಡೆದಿದ್ದೀವಿ.
0: ಮೇಕೆ ಸಾಕಾಣಿಕೆ ಹೋಗಿದ್ರಾ? ಎರೆಹುಳ ಗೊಬ್ಬರದು
1: ಅದು ನಮಗೂ ಇಲ್ಲ, ಹಸು ದನ ಇದ್ರೆ ಅವ್ರಿಗೆ ಕೊಟ್ಟಿದೆ.
0: ಮೇಕೆ ಸಾಕಾಣಿಕೆ ತರಬೇತಿ ಪಡ್ಕೊಂಡಿದ್ರ? ಮೇಕೆ ಸಾಕ್ತಾ ಇದ್ದೀರಾ? ಎಷ್ಟು ಮೇಕೆ ಸಾಕ್ತಾ ಇದ್ರಾ?
1: ಒಂದೊಂದು ಆರು ಇದೆ.
0: ಆರು ಇದೆ. ಈಗ ಮೇಕೆ ಸಾಕಾಣಿಕೆ ತರಬೇತಿಯನ್ನು ಪಡ್ಕೊಂಡ ನಂತರ ಈಗ ಮೇಕೆ ಕೂಡ ಸಾಕ್ತಾ ಇದ್ದಾರೆ?
1: ಸಾಕ್ತಿದ್ದೀವಿ.
0: ಇದ್ರದ್ದು ಹೇಗಿದೆ ಅನುಭವ ಮೇಕೆ ಸಾಕ್ತಾ ಇರೋದು? ಅದರಿಂದ ಏನಾದರೂ ಆದಾಯ ಕಾಣ್ತಿದ್ರ?
1: ಆದಾಯ ಅಂದ್ರೆ ಕೋರ್ಸಕ್ಕೆ ಕೊಡ್ತಾ ಇರ್ತೀವಿ ಅಷ್ಟೇ. ಒಂದು ವರ್ಷಕ್ಕೆ ಒಂದು ಬೆಳೆ ಮಾಮೂಲಿ ಕೊಡ್ತಾ ಇರ್ತೀವಿ. ಒಂದು ಎರಡು ಮೂರು
0: ಕೊಡ್ತಾ ಇರ್ತೀರ? ಒಂದು ವರ್ಷಕ್ಕೆಲ್ಲ ಅದು ಡೆವಲಪ್ ಆಗ್ತದ?
1: ಆಗುತ್ತೆ.
0: ಅಂದ್ರೆ ಮರಿ ಮಾಡಿಸಿ ಅದನ್ನ ಮಾಡೋದು ಅಥವಾ ಹೊರಗಡೆ ತಕೊಳ್ಳಿ?
1: ಇಲ್ಲ, ನಮ್ದೇ ಮರಿ ಆಗುತ್ತಲ್ಲ, ಮರಿ ದಪ್ಪ ಮಾಡಿ ಕೊಡ್ತಾ ಇರ್ತೀವಿ, ಹೊರಗಡೆ ಸೇಲ್ ಮಾಡ್ತಿದೀವಿ.
0: ಈಗ ಕೃಷಿ ಸಲಕರಣೆಗಳು ಏನೇನೆಲ್ಲ ಪಡ್ಕೊಂಡಿದ್ದೀರಾ ಸಂಸ್ಥೆ ಕಡೆಯಿಂದ?
1: ಸಂಸ್ಥೆ ಕಡೆ ಹತ್ತಿ ಬೀಜ ಪಡ್ಕೊಂಡಿದ್ವಿ. ಇದು ಅವರೇ ಕಾಳು ಕೊಟ್ಟಿದ್ರು, ತೊಗರಿ ಕೊಟ್ಟಿದ್ರು ಹೋದ ವರ್ಷ, ರಾಗಿ ಎಲ್ಲ ಕೊಟ್ಟು ಬಾಂಡ್ಲಿ ಎಲ್ಲ ಕೊಟ್ಟಿದ್ರು, ಕುಡುಗಲು ಅದೇ ರಾಗಿ ಕೀಳಕ್ಕೆ ರಾಗಿ ಬೆಳೆದಿದ್ವು ಹೋದ ವರ್ಷ.
0: ನೀರಾವರಿ ವ್ಯವಸ್ಥೆ ತಮ್ಮ ಜಮೀನಲ್ಲಿ ಇರೋದ್ರಿಂದ ಪೈಪು ಜೆಟ್ ಎಲ್ಲ ಪಡ್ಕೊಂಡಿದ್ದ?
1: ಅದು ಪಡ್ಕೊಂಡಿಲ್ಲ.
0: ಇನ್ನೇನೆಲ್ಲ ಸೇವಾ ಸೌಲಭ್ಯಗಳನ್ನ ಸಂಸ್ಥೆ ಕಡೆಯಿಂದ ಪಡ್ಕೋಬೇಕು ಅಂತ ಕೇಳಿದ್ರ?
1: ಅಂದ್ರೆ ಇದು ನಮ್ಮ ಬೋರ್ಗಲ್ ಆಗ್ಬೇಕಂತ ಕೇಳಿದ್ದಾರೆ, ಮಾಡಿಸ್ಕೊಡ್ತೀನಿ ಅಂತ ಹೇಳಾರೆ. ಅದೇ ಬೋರ್ಗಲ್ಗೆ ಇದು ಪೈಪು ಜೆಟ್ಗಳು ಸ್ವಲ್ಪ ಕೊಡ್ಬೇಕಂತ ಕೇಳ್ಬೇಕಷ್ಟೇ.
0: ಈಗ ಪ್ರಸ್ತುತವಾಗಿ ನಿಮ್ಗೆ ನೀರಾವರಿ ವ್ಯವಸ್ಥೆಯಿಂದ ಏನ್ ತೊಂದರೆ
1: ಇಲ್ಲ?
0: ನಿಮ್ಮ ಅಕ್ಕಪಕ್ಕದ ಜಮೀನು ಕೃಷಿ ಮಾಡುವಂತವ್ರಿಗೆ
1: ಕೊಡ್ಬೇಕು
0: ಬೋರ್ವೆಲ್ ವ್ಯವಸ್ಥೆ ಕೇಳಿದ್ರಿಂದ ಒಂದು ಗುಂಪು ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಡ್ತೀನಿ
1: ಹೇಳಿದ್ದಾರೆ.
0: ಈಗ ಮೊದಲೆಲ್ಲ ಸಂಸ್ಥೆಗಳಿಂದ ಆಗಿರ್ಬೋದು ಈ ತರ ಸೇವಾ ಸೌಲಭ್ಯಗಳು ನಿಮ್ಗೆ
1: ಸಿಗ್ತಿರ್ಲಿಲ್ಲ,
0: ಬಿತ್ತನೆ ಬೀಜಗಳು ಸಲಕರಣೆಗಳು ಸಿಗ್ತಿರ್ಲಿಲ್ಲ. ಆಗ ಯಾವ ರೀತಿ
1: ಕಷ್ಟ ಇತ್ತು? ಕಷ್ಟ ಆಗ್ತಿತ್ತು ಅವಾಗ. ಈಗ ಸ್ವಲ್ಪ ಇವಾಗ ಕಡೆ ಸ್ವಲ್ಪ ಸೌಲಭ್ಯ ಮಾಡ್ತಿದ್ದಾರೆ, ಸ್ವಲ್ಪ ಅನುಕೂಲ ಆಗುತ್ತೆ. ಇವಾಗ
0: ಖರ್ಚೆಲ್ಲ ಹೇಗೆ ಉಳ್ಕಾತ ಆಗಿಂದ ಇದಕ್ಕೆ ಹೊರಿಸ್ಕೊತೀವಿ?
1: ಅರ್ಧಕ್ಕರ್ಧ ಸ್ವಲ್ಪ ಉಳ್ಕೊಡ್ತೀವಿ ಇವಾಗ. ಆಗ ಫುಲ್ಲು ಖರ್ಚು ಆಯ್ತಿದ್ವಿ, ಒಂದು ಅರ್ಧಕ್ಕರ್ಧ ಉಳ್ಕೊಡ್ತೀವಿ.
0: ಈಗ ತಾವು ಈಗ ಬೆಳೆದಂತ ಬೆಳೆಗಳಾಗಿರ್ಬೋದು ಎಲ್ಲವನ್ನು ಮಾರಾಟಕ್ಕೆ ಮಾಡ್ತಾ ಇದ್ರ ಇಲ್ಲ ತಮ್ಮ ಸ್ವಂತ ಬಳಕೆಗೂ ಇಟ್ಕೋತಾ?
1: ಇಲ್ಲ, ಮಾರಾಟಕ್ಕೆ ಕೊಡ್ತಾ ಇಲ್ಲ, ನಾವೆಲ್ಲ ಸ್ವಂತಾನೆ ಮಾಡ್ಕೋತೀವಿ ಮನೆಗೆ. ಅದೇ ಮೇಕೆ ಈಗ ಮಾಡಿದ್ರೆ ಮಾತ್ರ ಅದು ಕೊಡ್ತಿರ್ತೀವಿ. ರಾಗಿ, ಆಳು, ಮೂಳು, ಸಿರಿಧಾನ್ಯಗಳು ಅದೇನು ಕೊಡ್ತಾ ಇಲ್ಲ ಎಲ್ಲ ನಮ್ಮ ಮನೆಗೆ.
0: ಸಿರಿಧಾನ್ಯಗಳು ಎಷ್ಟು ಬೆಳೆದಿರಿ?
1: ನಾವು ರಾಗಿ ಒಂದು ನಾಲ್ಕೂವರೆ ಕ್ವಿಂಟಲ್ ಮಾಡಿದ್ವಿ. ನಮ್ಮನೆ ಒಂದು ಅರ್ಧ ಕರ್ದ, ಒಂದು ಎರಡು ಕ್ವಿಂಟಲ್, ಒಂದು ಕ್ವಿಂಟಲ್
0: ಎಲ್ಲ ನಿಮ್ಮ ಬಳಕೆಗೆ ಇಟ್ಕೊಂಡು
1: ಮನೆಗೆ
0: ಮಾರಾಟಕ್ಕೆ
1: ಮಾಡಲಿಲ್ಲ.
0: ನೀವು ಅದನ್ನ ಬಳಸ್ತಾ ಇದೀರಾ?
1: ಬಳಸ್ತಿದ್ದೀವಿ.
0: ಹಾಗೆ ಸಂಸ್ಥೆ ಕಡೆಯಿಂದ ಇನ್ನೇನೆಲ್ಲ ತರಬೇತಿಗಳು ಮತ್ತೆ ಸಭೆಗಳಲ್ಲಿ ಭಾಗವಹಿಸ್ತಾ ಬರ್ತಾ ಇದ್ರ?
1: ಎಲ್ಲ ಟ್ರೈನಿಂಗ್ ಹೋಗಿದ್ದೀವಿ. ಅಂದ್ರೆ ಇದು ಕೃಷಿ ಮೇಳ, ಅದಕ್ಕೆಲ್ಲ ಹೋಗಿದ್ದೀವಿ, ಅದು ತರಬೇತಿ ಎಲ್ಲ ಗೊತ್ತಾಗಿದ್ದೀವಿ.
0: ಕೃಷಿ ಮೇಳದಲ್ಲೆಲ್ಲ ಭಾಗವಹಿಸಿದ್ರ ಅಲ್ಲಿ ಏನೇನೆಲ್ಲ ಕಲಿಕೆ ಆಯ್ತು ತಮಗೆ ಕೃಷಿ ಮೇಳದಲ್ಲಿ?
1: ಕೃಷಿ ಮೇಳ ಅಂದ್ರೆ ಅದು ಹಸು ದನ ಸಾಕಾಣಿಕೆ ಟ್ರೈನಿಂಗ್ ಗೊತ್ತಿದ್ವಿ, ಯಾವ ತರ ಸಾಕ್ಬೇಕು, ಯಾವ ತರ ಮೇವು ಕೊಡ್ಬೇಕಂತ ಆತದ ಟ್ರೈನಿಂಗ್ ಕಲ್ತೀವಿ, ಮಾಹಿತಿ ಸ್ವಲ್ಪ ಗೊತ್ತಿದೆ. ಯಾವ ತರ ಗೊಬ್ಬರ ಹಾಕ್ಬೇಕು ಆ ತರ ಎಲ್ಲ ಸ್ವಲ್ಪ ಟ್ರೈನಿಂಗ್ ಹೇಳಿದ್ದಾರೆ. ವಿವೇಕಾನಂದ,
0: ಎರೆಹುಳ ಗೊಬ್ಬರ ತಾವು ಜಮೀನಲ್ಲಿ ಮಾಡ್ತಾ ಇದ್ರ?
1: ಇಲ್ಲ, ನಾವು ಮಾಡಿಲ್ಲ, ಬೇರೆ ಹೊರಗಡೆ ಮಾಡಿದಾರೆ ಎಲ್ಲ ನಮ್ಮ ಅಕ್ಕಪಕ್ಕ.
0: ನೀವು ತರಬೇತಿ ಪಡ್ಕೊಂಡಿಲ್ಲ ಎರೆಹುಳದ್ದು?
1: ಇಲ್ಲ.
0: ಮತ್ತೆ ನಿಮ್ಮ ಈ ಜಮೀನ್ಗೆಲ್ಲ ಯಾವ ಗೊಬ್ಬರವನ್ನು ಬಳಸ್ತಾ ಇದ್ರಿ?
1: ನಮ್ಮ ಗೌರ್ಮೆಂಟ್ ಗೊಬ್ಬರನೇ.
0: ಸಾವಯವ ಗೊಬ್ಬರ ಏನು ಬಳಸ್ತಾ ಇಲ್ಲ?
1: ನಮ್ದಂದ್ರೆ ಆಡು ಗೊಬ್ಬರ ಇದೆಲ್ಲ, ಅದು ಮೇಕೆದು, ಅದು ಹಾಕ್ತಿದ್ದೀವಿ.
0: ಹೆಚ್ಚಿಗೆ ರಾಸಾಯನಿಕ ಬಳಸ್ತಾ ಇಲ್ಲ?
1: ಇಲ್ಲ ಇಲ್ಲ, ಮೇಕೆದು ಸುಮಾರು ಬರ್ತಿದ್ದಲ್ಲ ಅದೇ ಹಾಕ್ತೀವಿ.
0: ಈಗ ಸಂಸ್ಥೆ ಕಡೆಯಿಂದ ಈ ತರ ಎಲ್ಲ ಸೇವಾ ಸೌಲಭ್ಯಗಳು ಸಿಗ್ತಾ ಇರೋದು ಒಂದಷ್ಟು ನಿಮ್ಗೆ ಅನುಕೂಲ ಆಗ್ತಾ ಇದೆಯಾ? ಹೇಗಿದೆ ತಮ್ಮ ಕೃಷಿ ಸುಸ್ಥಿರತೆ?
1: ಅಂದ್ರೆ ಫಸ್ಟ್ ಕಷ್ಟ ಇತ್ತು ಸ್ವಲ್ಪ, ಇವಾಗ ಏನಿಲ್ಲ, ಕಷ್ಟ ಏನಿಲ್ಲ, ಎಲ್ಲ ಸ್ವಲ್ಪ ಸಹಾಯ ಮಾಡ್ತಿದ್ದಾರೆ ಇವತ್ತಿನ ಕಡೆಯಿಂದ. ಪರವಾಗಿಲ್ಲ, ಇವಾಗ ಮೊದಲಕ್ಕಿದ್ದು ಇವಾಗ ಪರವಾಗಿಲ್ಲ. ಮೊದ್ಲು ಅಂದ್ರೆ ನಾವು ಮಾಡ್ತಿತ್ತಿಲ್ವಲ್ಲ, ಅವಾಗ ಅಳಬ್ರು ಮಾಡ್ತಿದ್ರು, ಏನೇನು ಮಾಡ್ತಿದ್ರು ಗೊತ್ತಿಲ್ಲ. ಅವಾಗ
0: ನೀವು ಕಳೆದ 8 ವರ್ಷದಿಂದ ನಿಮಗೆ ಸೇವಾ ಸೌಲಭ್ಯಗಳು ಸಿಗ್ತಾನೆ ಇದೆಯಾ? 8 ವರ್ಷದಿಂದ
1: ಇಲ್ಲ, ಒಂದು ಇವಾಗ ಒಂದು 2 ವರ್ಷದಿಂದ ಸಿಗ್ತಾ ಇದೆ.
0: ಮೊದಲೆಲ್ಲ
1: ಮೊದಲೆಲ್ಲ ಸಾಲ ಈಗ ಮಾಡ್ತಾ ಇದ್ದು ಹೊರಗಡೆ ಅಕ್ಕಪಕ್ಕ ಸಾಲ ಮಾಡ್ಕೊಂಡು ಮಾಡ್ತಾ ಇದ್ದು, ಹತ್ತಿ ಈಗ ಆಗ್ತಾ ಇದ್ದು. ಅವಾಗ
0: ಈಗ ಸಾಲ ಮಾಡೋಂಥ ಪರಿಸ್ಥಿತಿ ಬೇಡ.
1: ಇವಾಗೆಲ್ಲ ಸ್ವಲ್ಪ ಸಹಾಯ ಮಾಡ್ತಿಲ್ಲ ಇವಾಗ ನನ್ನ ಕಡೆ, ಸ್ವಲ್ಪ ಹತ್ತಿ ಬೀಜ, ರಾಗಿ, ಜೋಳ ಎಲ್ಲ ಕೊಡ್ತಾ ಇದೆ ಇವಾಗ.
0: ಇದರಿಂದ ಬಹಳಷ್ಟು ಅನುಕೂಲ
1: ಆಗಿದೆ ಇವಾಗ.
0: ಈಗ ತಮ್ಮಂತೆ ಸಾಕಷ್ಟು ಹಾಡಿಗಳಲ್ಲಿ ಆದಿವಾಸಿಗಳು ಜಮೀನುಗಳಿದ್ರು ಅದನ್ನು ಮಾಡದೆ ಕೂಲಿ ಕೆಲಸಕ್ಕೆ ಹೋಗೋದನ್ನ ನಾವು ಗಮನಿಸ್ತೀವಿ. ಈಗ ತಾವು ಕೂಡ ಜಮೀನ್ ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗ್ಬೋದಾಗಿತ್ತು, ಆದ್ರೆ ನಿಮ್ಗೆ ಈಗ ಸಂಸ್ಥೆ ಕಡೆಯಿಂದ ಇರುತ್ತಲ್ಲ ಸೌಲಭ್ಯ ಸಿಗ್ತಿರೋದ್ರಿಂದ ತಮ್ಮ ಒಂದು ಜಮೀನಲ್ಲಿ ಒಂದು ಸ್ವಂತವಾಗಿ ಒಂದು ದುಡಿಮೆ ಮಾಡ್ಲಿಕ್ಕೆ ಅವಕಾಶ
1: ಇದೆ. ಅಂದ್ರೆ ನಮ್ಮ ಆಡಿಲಿ ಎಲ್ಲ ಬೇರೆ ಕೊಂಡ್ಕೋತಾರೆ ಜಮೀನೇ, ಬೇರೆ ಎಕರೆಗೆ 1,000-15,000 ಕೊಂಡು ಎಲ್ಲ ಮಾಡ್ತಿದ್ದಾರೆ. ಜಮೀನಿಲ್ಲದವರು ಮಾಡ್ತಾರೆ.
0: ಜಮೀನ್ ಇದ್ದು ಈ ತರ ಕೂಲಿ ಕೆಲಸ ಮಾಡೋಂತವ್ರು ಏನ್ ಮಾಡ್ಬೇಕಾಗಿದೆ?
1: ಅದೇ ಜಮೀನ್ ಇದ್ದು ಅವರು ಸ್ವಲ್ಪ ಕಷ್ಟ, ಅದು ಸರಪ್ ಈಗ ಕುಡಿತಾರ, ಕುಡಿತಾಯಿಂದ ಆಡಿ ಅವ್ರು ಮಾಡ್ತಾ ಇಲ್ಲ, ಎಲ್ಲ ಜಮೀನ್ ಮಾರಾಕ್ಬಿಡ್ತಾರೆ. ಒಬ್ಬರು ನಮ್ಮ ಆಡಿಲ್ಲ ಅನ್ನಂಗಿಲ್ಲ, ಎಲ್ಲ ಜಮೀನೆಲ್ಲ ಎತ್ಕೊಂಡ್ಬಿಡ್ತಾರೆ. ಮತ್ತೆ ಜಮೀನಿಲ್ದವರು ಎತ್ತಿ ಮಾಡ್ತಾರೆ.

0: ಎಕರೆ ಒಂದು ಎಕರೆ ಎಲ್ಲ ಎತ್ತಿ ಮಾಡೋದು ಅಭ್ಯಾಸ ಮಾಡ್ಕೊಳ್ತಾರೆ.
1: ಈಗ ಪ್ರತಿಯೊಬ್ಬರು ತಮ್ಮ ಆಡಿನಲ್ಲಿ ಜಮೀನಲ್ಲಿ ಕೃಷಿ ಮಾಡ್ತಿದ್ದಾರೆ. ಅದೇ ಸೌಲಭ್ಯ ಮನೆ ಮನೆಗೆ ತಲುಪ್ತಾ ಇದೆ. ಏನೇನು ಬೇಕು ಎಲ್ಲ ಸೌಲಭ್ಯ ಸಿಗ್ತಿರೋದ್ರಿಂದ ಕೃಷಿ ಮಾಡಿಕೊಂಡು
0: ಹೋಗ್ತಾ ಇದ್ದಾರೆ.
1: ಒಂದೇ ಊರಲ್ಲಿ ಇದ್ಕೊಂಡು ಹೋಗ್ತಾ ಇದ್ದಾರೆ. ಬಹಳಷ್ಟು ಹಾಡಿಗಳಲ್ಲಿ ಕೂಲಿಗೆ ಹೋಗ್ತಿರೋಂಥವ್ರು ಈ ಥರ ಸೌಲಭ್ಯ ಪಡ್ಕೊಂಡ್ರೆ ಎಷ್ಟು ಅನುಕೂಲ ಆಗುತ್ತೆ ಅವ್ರಿಗೆ?
0: ನಮ್ಮ ಹಾಡಿಲಿ ಈ ಥರ ಇದೆ, ಕೆಲ್ಸಕ್ಕೆ ಹೋದ್ರೂ ನಮ್ಮ ಹಾಡಿಲಿ ಜಮೀನು ಮಾಡ್ತಿದ್ದಾರೆ ಎಲ್ಲ. ಜಮೀನು ಇಲ್ದವ್ರು ಗುತ್ತಿಗೆ ತಗೊಂಡು ಮಾಡ್ತಿದ್ದಾರೆ.
1: ಜಮೀನು ಇಲ್ದವ್ರೆ ಗುತ್ತಿಗೆ ತಗೊಂಡು ಮಾಡ್ತಿರೋ ಜಮೀನಲ್ಲಿ ಸ್ವಂತವಾಗಿ ಜಮೀನು ಇದ್ರು ಕೂಡ
0: ಮಾಡಲ್ಲ,
1: ಮಾಡದೇ ಇರುವಂತ ಪ್ರಮೇಯನ ಗಮನಿಸ್ತದೆ. ಇದನ್ನೆಲ್ಲ ಗಮನಿಸ್ತು ಅಂದ್ರೆ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅವ್ರು ಮುಂದೆ ಬರ್ಬೇಕಾಗಿದೆ.
0: ಒಬ್ರು ನೋಡಿ ಒಬ್ರು ಕಲ್ಕೋಬೇಕಲ್ಲ, ನಮ್ಮ ಮಾಡಿಲ್ಲ ಆ ಥರ ಇದೆ. ಇನ್ನೊಬ್ರು ನೋಡಿ ಬಂದು ಕಲ್ಕೋಬೇಡಿ, ಒಬ್ರು ಅವ್ರು ಬೆಳಿತಾರ ನಾವೇ ಬೆಳಿಬೇಕಂತ ಗೊತ್ತಾಗಿದೆ ಅವ್ರಿಗೆ. ಒಬ್ರಿಗೆ ಸಹಿತ ಒಬ್ರು ಮಾಡ್ತಿದ್ದಾರೆ ಅಷ್ಟೇ.
1: ಇದೇ ತರ ಸಂಸ್ಥೆಗಳಿಂದ ಸೇವಾ ಸೌಲಭ್ಯ ಪಡ್ಕೊಳ್ತಾ ಇದ್ದು ಮುಂದೆ ರೀತಿಯ ಉತ್ತಮ ಕೃಷಿಯಲ್ಲಿ ಮುಂದೆ ತೊಡಸ್ಕೊಂಡು ಹೋಗ್ತಾರೆ.
0: ಹೋಯ್ತಿದ್ದೀನಿ, ನಾನು ಇನ್ನು ಸೌಲಭ್ಯ ಸ್ವಲ್ಪ ಬೇಕಂತ ಕೇಳ್ತೀನಿ ಅಷ್ಟೇ. ಏನು ಕೊಟ್ಟರೆ ನಾವು ಮಾಡ್ತೀವಿ.
1: ಇನ್ನೇನು ಸೌಲಭ್ಯ ಬೇಕು ಅಂತ ಕೇಳ್ಕೊಂಡಿದ್ದೀರಾ?
0: ಏನು ಕೇಳಿಲ್ಲ, ಇವಾಗ ಮುಂದೆ ಅವ್ರು ಏನು ಕೇಳ್ತಾರೆ ಅವ್ರು ಕೇಳಿದ್ರೆ ಕೊಡ್ತೇವೆ ಅಂತ ಹೇಳೋರ.
1: ಅದೇ ಸಂಸ್ಥೆ ಎಲ್ಲ ತರಬೇತಿಗಳು ಮತ್ತೆ
0: ಎಲ್ಲ ಸಭೆಗಳ ಭಾಗವಹಿಸ್ತೀವಿ, ಎಲ್ಲ ಟ್ರೈನಿಂಗ್ ಹೋಗಿ ಭಾಗವಹಿಸ್ತೀವಿ.
1: ಅಲ್ಲಿ ಹೋದಾಗಲೇ ಏನು ವಿಚಾರ ಅಂತ
0: ತಿಳಿಯೋದು ಮಾಹಿತಿಗಳು ಹೇಳ್ತಿದ್ದಾರೆ ಅಲ್ಲಿ ತೇರತ್ತಾರ ಅಂತ ತಿಳ್ಕೊಬರೋದು.
1: ಬಹಳ ಸಂತೋಷ ಮಾಸ್ತಿ ಅವರೇ, ತಾವು ಕೂಡ ಇಷ್ಟೊತ್ತು ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಕೃಷಿ ಚಟುವಟಿಕೆ ಅನುಭವ ಆಗಿರ್ಬೋದು, ಹಾಗೆಯೇ ಸಂಸ್ಥೆಗಳಿಂದ ಸಿಗ್ತಿರೋಂಥ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಯಾವ ರೀತಿಯ ಒಂದು ಉತ್ತಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ರು ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯೋದಕ್ಕೆ ತಮಗೂ ಕೂಡ ಧನ್ಯವಾದಗಳು.
0: ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಾವಿಕೆರೆ ಹಳ್ಳಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಮತ ರಮೇಶ ಮತ್ತು ಮಾಸ್ತಿರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಆದಿವಾಸಿ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಕೇಳುಗರೆ, ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ಬಾವಿಕೆರೆಯಾಡಿಯ ಕೃಷಿಕರಾದ ಶ್ರೀಯುತ ರಮೇಶ ಮತ್ತು ಶ್ರೀಯುತ ಮಾಸ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಸ್ವತಂತ್ರ ಭಾರತದ ಮೊದಲ ವಿದೇಶಿ ಮಹಿಳಾ ರಾಯಭಾರಿಯಾದರು. ಹಾಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ವಿಜಯಲಕ್ಷ್ಮಿ ಪಂಡಿತ್ ಅವರು ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ್ತಿ, ರಾಜತಾಂತ್ರಿಕ ಮತ್ತು ರಾಜಕಾರಣಿ. ಜವಾಹರಲಾಲ್ ನೆಹರು ಅವರ ಸಹೋದರಿಯಾದ ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದರು. ವಿಶ್ವದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೋವಿಯತ್ ಒಕ್ಕೂಟದ ಅಮೆರಿಕ ಮತ್ತು ಐರ್ಲೆಂಡ್ನಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು ಅಹಮದಾಬಾದ್ನಲ್ಲಿ ಜನಿಸತೊಡಗಿದರು. ಇವರ ಮೊದಲ ಹೆಸರು ಸ್ವರೂಪ್ ಕುಮಾರಿ ನೆಹರು. ತಂದೆ ಮೋತಿಲಾಲ್ ನೆಹರು ಪ್ರಸಿದ್ಧ ವಕೀಲರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಹಲವಾರು ಬಾರಿ ಇವರು ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ಭಾರತದ ಪ್ರಥಮ ಮಹಿಳಾ ಮಂತ್ರಿಯಾಗಿ, ಅಂದರೆ ಸ್ಥಳೀಯ ಸ್ವಯಂ ಆಡಳಿತ ಮತ್ತು ಸಾರ್ವಜನಿಕ ಆರೋಗ್ಯ ಮಂತ್ರಿಯಾಗಿ ಸೇವೆಯನ್ನು ಕಾರ್ಯವನ್ನು ನಿರ್ವಹಿಸಿದರು. 1953-1954 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 8ನೇ ಅಧ್ಯಕ್ಷರಾಗಿ ಐತಿಹಾಸಿಕವಾಗಿ ಸೇವೆಯನ್ನು ಸಲ್ಲಿಸಿದರು. ಭಾರತದ 6ನೇ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು. 1990 ಡಿಸೆಂಬರ್ 1 ಡೆಹ್ರಾಡೂನ್ನಲ್ಲಿ ಇವರು ನಿಧನವನ್ನು ಹೊಂದಿದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ವಿಶ್ವ ದಾದಿಯರ ದಿನ. May 12 ದಾದಿಯರ ದಿನ ಎಂದು ಕರೆಯಲು ಒಂದು ಕಾರಣವಿದೆ. ಅದೇನೆಂದರೆ ಈಗಿನ ಆಧುನಿಕ ನರ್ಸಿಂಗ್ ವ್ಯವಸ್ಥೆಯ ಸಂಸ್ಥಾಪನೆಯ ರೂವಾರಿ ಫ್ಲಾರೆನ್ಸ್ ನೈಟಿಗೇಲ್ ಹುಟ್ಟಿದ ದಿನ ಇದು. ನಮ್ಮ

ಸಮಾಜದಲ್ಲಿ ವೈದ್ಯರು ಮತ್ತು ದಾದಿಯರು ಮಾಡುವ ಕೆಲಸಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಏಕೆಂದರೆ ಜನರ ಜೀವ ರಕ್ಷಣೆ ಮಾಡುವ ಕೆಲಸವನ್ನ ಅವರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದಾರೆ. ಒಬ್ಬ ಬೀದಿ ಭಿಕ್ಷುಕನಿಗೆ ಕಾಯಿಲೆ ಬಂದರೆ ವೈದ್ಯಕೀಯವಾಗಿ ಆರೈಕೆ ಮಾಡಲು ದಾದಿಯರು ಬೇಕು. ಒಬ್ಬ ಮಂತ್ರಿಗೆ ಕಾಯಿಲೆ ಬಂದಾಗಲೂ ದಾದಿಯರು ಬೇಕೇ ಬೇಕು. ಈಗಿನ ಕೊರೋನಾ ಸಂದರ್ಭದಲ್ಲಿ ಸ್ವಂತ ಕುಟುಂಬವನ್ನ ಲೆಕ್ಕಿಸದೆ ಸಮಾಜದ ಆರೋಗ್ಯ ದೃಷ್ಟಿಯಿಂದ ಅವರು ಮಾಡುತ್ತಿರುವ ಸೇವೆಗೆ ಪ್ರತಿಯೊಬ್ಬರು ತಲೆಬಾಗಲೇಬೇಕು. ಹಾಗಾಗಿ ಇಂದು ಮೇ 12 ಅಂತಾರಾಷ್ಟ್ರೀಯ ದಾದಿಯರ ದಿನ ಎಂದು ಪ್ರಖ್ಯಾತವಾಗಿದೆ. ಅಂತಾರಾಷ್ಟ್ರೀಯ ದಾದಿಯರ ದಿನ ಎಲ್ಲರ ದೃಷ್ಟಿಯಲ್ಲಿ ಒಂದು ಮನ್ನಣೆ ಪಡೆಯಬೇಕು. ದಾದಿಯರ ನಿಜವಾದ ಅರ್ಹತೆ ಪ್ರತಿಯೊಬ್ಬರಿಗೂ ತಿಳಿಯಬೇಕು ಎನ್ನುವ ಕಾರಣದಿಂದ ವಿಶ್ವ ಆರೋಗ್ಯ ಸಂಸ್ಥೆ 100 ಪಾಲುದಾರರನ್ನ ಸೇರಿಸಿಕೊಂಡಿದೆ. ಈ ಹಿಂದೆ ಕೂಡ ದಾದಿಯರು ಮಾಡುವ ಕೆಲಸವನ್ನ ಮತ್ತು ರೋಗಿಷ್ಠ ಜನರ ಸೇವೆಯನ್ನ ಯಾರೂ ಸಹ ಮರೆಯುವಂತಿಲ್ಲ. ಅದೇ ರೀತಿ ಈಗಲೂ ಕೂಡ ಜನರ ಜೀವ ಉಳಿಸಲು ಅವರು ಕೊಡುತ್ತಿರುವ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಮತ್ತು ಆರೈಕೆಯನ್ನ ನಾವೆಲ್ಲರೂ ಗೌರವಿಸಲೇಬೇಕು. ಇದರ ಉದ್ದೇಶ ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರು ಅಂದರೆ ನರ್ಸ್ಗಳು ಸಲ್ಲಿಸುವ ನಿಸ್ವಾರ್ಥ ಸೇವೆ, ತ್ಯಾಗ ಮತ್ತು ಅಮೂಲ್ಯವಾದ ಕೊಡುಗೆಯನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಆಧುನಿಕ ನರ್ಸಿಂಗ್ನ ಜನನಿ ಎಂದು ಕರೆಯಲ್ಪಡುವ ಫ್ಲಾರೆನ್ಸ್ ನೈಟಿಗೇಲ್ ಅವರ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ರೋಗಿಗಳ ಯೋಗಕ್ಷೇಮ, ಸುರಕ್ಷತೆ ಮತ್ತು ಚೇತರಿಕೆಯಲ್ಲಿ ದಾದಿಯರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಅದರಲ್ಲೂ ಕೋವಿಡ್-19 ಸಂದರ್ಭದಲ್ಲಿ ದಾದಿಯರು ತೋರಿದ ಸೇವೆ ಸ್ಮರಣೀಯವಾಗಿದೆ. ದಾದಿಯರ ಸೇವೆಯನ್ನು ಉದಾತ್ತ ಕೆಲಸವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವರಿಗೆ ಸಮಾಜದಲ್ಲಿ ಗೌರವಯುತವಾದ ಸ್ಥಾನವನ್ನು ನೀಡಲಾಗಿದೆ. ಆದ್ದರಿಂದ ಪ್ರತಿ ವರ್ಷ ಮೇ 12 ಅಂತಾರಾಷ್ಟ್ರೀಯ ದಾದಿಯರ ದಿನವೆಂದು ಆಚರಿಸಲಾಗುತ್ತದೆ. ಅದೇನೇ ಇರಲಿ, ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ವೈದ್ಯರು ಮತ್ತು ದಾದಿಯರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಎಲ್ಲಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅಪಾಯ ಕಟ್ಟಿಟ್ಟ ಬುದ್ಧಿ, ನಂಬಿಕೆ, ಗೌರವ, ಆದರ್ಶ, ಪ್ರೀತಿ, ವಿಶ್ವಾಸಗಳೆಲ್ಲ ಕಳೆದು ಹೋಗಿ ಎಲ್ಲವೂ ವ್ಯವಹಾರಿಕವಾಗಿರುವ ಈ ಕಾಲಘಟ್ಟದಲ್ಲಿಯೂ ಪ್ರಾಮಾಣಿಕವಾಗಿ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡುವ ಎಲ್ಲ ದಾದಿಯರಿಗೂ ಈ ದಾದಿಯರ ದಿನದಂದು ತುಂಬು ಹೃದಯದ ಶುಭ ಹಾರೈಸೋಣ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.
1: ಸೋಬಾನ ಬನ್ನಿರೆ
2: ಜಾನಪದ ಸೊಗಡಿನ ಕಾರ್ಯಕ್ರಮ

ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ಧ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ತಿರುಚುವಿಕೆ ಆರೋಪ ಕುರಿತಂತೆ ತನಿಖೆ ನಡೆಯುತ್ತಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕಾನೂನು ಪ್ರಕಾರ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ದೂರಿನ ಸತ್ಯಾಸತ್ಯತೆ ಪರಿಶೀಲಿಸಲು ಎಫ್ಎಸ್ಎಲ್ ಸಹಾಯ ಪಡೆಯಲಾಗುತ್ತಿದ್ದು ಇದು ಮತ ಎಣಿಕೆ ಪ್ರಕ್ರಿಯೆಯ ಒಂದು ಭಾಗವಾಗಿಯೂ ಪರಿಶೀಲನೆಗೆ ಒಳಪಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ಉಂಟಾದ ಭದ್ರತಾ ಲೋಪ ಕುರಿತಂತೆ ಪ್ರತಿಕ್ರಿಯಿಸಿ ಪ್ರಕರಣವನ್ನು ಎನ್ಐಎಗೆ ಹಸ್ತಾಂತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ ತನಿಖೆ ನಡೆಸಲು ಎನ್ಐಎ ರಾಜ್ಯ ಪೊಲೀಸರನ್ನು ಕೋರಿರುವುದಾಗಿ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸುಸ್ಥಿರ ಸಾರಿಗೆಯ ಭವಿಷ್ಯವು ವಿದ್ಯುತ್ ವಾಹನಗಳ ಮೇಲೆ ಮಾತ್ರವಲ್ಲ, ರಾಷ್ಟ್ರದಾದ್ಯಂತ ದೃಢವಾದ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಚಾರ್ಜಿಂಗ್ ಜಾಲವನ್ನು ನಿರ್ಮಿಸುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ.

0: ಬೆಂಗಳೂರಿನಲ್ಲಿ ಇಂದು ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರಿನಲ್ಲಿ ಈ ಸಮ್ಮೇಳನ ಆಯೋಜಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದ್ದಾರೆ. ಕೇಂದ್ರ ಕೈಗಾರಿಕಾ ಸಚಿವಾಲಯ ಪಿಎಂ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ರಾಷ್ಟವ್ಯಾಪಿ ಬ್ಯಾಟರಿಗಳ ಉತ್ಪಾದನೆಗೆ ಉತ್ತೇಜನ ನೀಡುತ್ತಿದೆ. ಇದು ದೇಶದ ಜಿಡಿಪಿ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: For EV charging infrastructure will be guided by three core principles: accessibility, ensuring charging stations are available across urban and rural India; affordability, making EV charging cost effective for every citizen; reliability, delivering a seamless, safe and dependable and a user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels, strengthening energy security.
0: ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯವನ್ನು ವಿಸ್ತರಿಸುವತ್ತ ಗಮನ ಹರಿಸಿದ ಈ ಸಮ್ಮೇಳನದಲ್ಲಿ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಬಿಎಚ್ಇಎಲ್, ಐಸಿಎಟ್ ತೈಲ ಮಾರಾಟ ಕಂಪನಿಗಳು, ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮದ ಪಾಲುದಾರರು ಉಪಸ್ಥಿತರಿದ್ದರು. ರಾಜ್ಯದ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಮ್ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜಿ ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಧಾನಿ ಮೇಲೆ ಕಾಳಜಿ ಹಾಗೂ ಗೌರವ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ 3ರಂದು ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ತೀರ್ಮಾನಿಸಲಾಗಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳ

ಪ್ರಕರಣವನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ

0: ಬೀಡು ಬಿಟ್ಟಿರುವ ಶಂಕೆ ಇದ್ದು ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶು ವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು ಎರಡು ಮೇಕೆಗಳನ್ನು ಹೊತ್ತೊಯ್ದಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್ ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯ ಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3 ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 2:40. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ನೊಬೆಲ್ ಪೌನ್ ಅವರು ಸಂಗೀತ ನಿರ್ದೇಶಿಸಿ ಸಂಗಡಿಗರೊಂದಿಗೆ ಹಾಡಿರುವ ಈ ಗೀತೆ 777 ಚಾರ್ಲಿ ಚಿತ್ರದ್ದು. ಸಾಹಿತ್ಯ ನಾಗಾರ್ಜುನ್ ಶರ್ಮಾ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ ಎರಡರ ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳೊಡನೆ 12ನೇ ಶತಮಾನದ ಮಹಾಮೇರು ವ್ಯಕ್ತಿತ್ವದ ಬಸವಣ್ಣನವರು ವೈಚಾರಿಕತೆ, ಸಮಾನತೆ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿದ್ದು ಕಾಯಕವೇ ಕೈಲಾಸ, ಸಕಲ ಜೀವಿಗಳಿಗೆ ಲೇಸನ್ನು ಬಯಸು ತತ್ವವನ್ನು ಜನಮಾನಸದಲ್ಲಿ ನೆಲೆಯೂರಿಸಿ ಮೂಢ ನಂಬಿಕೆಗಳನ್ನು ಧಿಕ್ಕರಿಸಿ ಸಮಾಜ ನಿರ್ಮಾಣಕ್ಕೆ ತಮ್ಮ ಬದುಕನ್ನು ಧಾರೆಯೆರೆದ ಮಹಾ ದಾರ್ಶನಿಕರು. ಲಿಂಗ, ಜಾತಿ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ನೀಡಿ ವಚನಗಳಿಂದ ಕ್ರಾಂತಿಕಾರಿ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿ ಎಲ್ಲರ ಹೃದಯದಲ್ಲಿ ಚಿರವಾಗಿ ನೆಲೆಸಿದವರು. ನಮ್ಮೆಲ್ಲರ ಎದೆದೈವ ಬಸವಣ್ಣನವರ ಜನುಮದಿನ

ಕಾರಣದ ಹಿನ್ನೆಲೆಯಲ್ಲಿ ಅವರನ್ನು ಪರಿಚಯಿಸುವ ಸದವಕಾಶಕ್ಕಾಗಿ ಎಲ್ಲರಿಗೂ ವಂದಿಸಿ ಬನ್ನಿ, ಬಸವಣ್ಣನವರ ಬದುಕನ್ನು ಅರಿವಾಸೆಯ ಶರಣರು ನಾವಾಗೋಣ. ಕಪ್ಪಡಿ ಸಂಗಮದ ಸಂಗಮೇಶ್ವರ ದೇವಾಲಯ, ಗುರುವರಿಯ ಸಂಗಮೇಶ್ವರರು ಪೂಜಾ ನಿರತರಾಗಿದ್ದಾರೆ. ಕಣ್ಣೆದುರು ಶಿವಲಿಂಗ ಜೀವ ಧರಿಸಿದ ಒಲವಿನಲ್ಲಿ ಗೋಚರಿಸುತ್ತಿದೆ. ಪೂಜೆ ಮುಗಿಯಿತು. ಮೇಲೆದ್ದರು ಶಿಷ್ಯರಾದ ಕಾಳಿ ಹಾಗೂ ಸೋಮಗುರುವು ಸಂಗಮೇಶ್ವರರ ಆಪ್ತಸಕರಂತಿದ್ದು ಗುರು ನೆರಳಾಗಿ ಮುಂದಕ್ಕೆ ಸಾಗುವ ಹವಣಿಕೆಯಲ್ಲಿದ್ದರು. ಬಾಗೇವಾಡಿಯ ಅಗ್ರಹಾರ ಲಿಂಗಭಟ್ಟನೆಂಬ ಪಂಡಿತ ಗುರುಕುಲದ ಆಚಾರ್ಯರು, ಇವರ ಸಹಧರ್ಮಿಣಿ ಚಂದ್ರ, ಅನ್ಯೋನ್ಯ ದಾಂಪತ್ಯದ ಸ್ನೇಹ ಜೀವಿಗಳು. ಇವರಿಗೆ ಸುತನೋರ್ವ ಜನಿಸಿದ, ಮಾದರಸ ಎಂದು ಹೆಸರಿಟ್ಟರು. ಬಾಗೇವಾಡಿಗೆ ಸ್ವಲ್ಪ ದೂರದಲ್ಲಿದ್ದ ಇಂಗಳೇಶ್ವರದ ಶಿವದೇವಯ್ಯ ಮಾದರಸನ ಬೆಳವಣಿಗೆಯನ್ನು ಎಳವೆಯಿಂದಲೇ ಗಮನಿಸುತ್ತಿದ್ದರು. ಮಾದರಸ ಬೆಳೆದು ವಯಸ್ಕನಾದಂತೆ ತನ್ನ ಸುತೆ ಮಾದಲಾಂಬೆಗೆ ಇವನಾದಾನು ತಂಪಾದ ನೆರಳು, ಸೊಂಪಾದ ಸೊಬಗು ಸರಿ ಜೋಡಿ ಎನಿಸುತ್ತಾರೆ. ಮಗಳು ಮಾದರಸನ ಸಹಧರ್ಮಿಣಿಯಾದರೆ ಪರಶಿವನ ಎಡಗಡೆಯಲ್ಲಿನ ತಾಯಿ ಪಾರ್ವತಿಯಂತೆ ಕಂಡಾಳು ಎಂಬ ಸವಿ ಭಾವದಲ್ಲಿ ವಾಲಗವ ಊದಿಸಲು ಮುಂದಾದರು. ಮದುವೆ ಮುಗಿಯಿತು. ಮಂಗಳದ ಮುಹೂರ್ತದಲ್ಲಿ ಮದುವೆಯಲ್ಲಿ ಮನಗೆದ್ದ ಮಾದಲಾಂಬೆ ಮಾದರಸನ ಮಡದಿಯಾಗಿ ಮನೆ ಮನ ತುಂಬಿರಲು ಮಧುಮಗನು ಮಧುಚಂದ್ರದಿ ಮಧುಕರನಾಗಿ ಮೃದು ಮಧುರ ಮಾತಿನಲ್ಲಿ ಮಡದಿಯ ನುಲಿಸಿ ಮನಸಿಜನಾಗಿ ಮನದ ಮನೋಹರಿಯ ಮೋಹವೆನ್ನುವ ಮಕರಂದವನ್ನು ಹೀರುತ್ತಿರೆ ಮರುಗ ಜೇನಿಸಿ ತಲ್ಲಿ ಮರುತ ಮೈ ಮರೆತು ಮಲಗಿರಲು ಮನೆ ಮನ ತುಂಬಿದ ಮಡದಿ ಮನೆಗೆ ಅಡಿಯ ನೀಡು. ಆಗ ಮಾದರಸನ ಸೌಭಾಗ್ಯ ಚಕ್ರ ಬದಲಾಯಿತು. ಮೇಲಕ್ಕೆ ಮೇಲಕ್ಕೆ ಏರ ತೊಡಗಿದಂತೆ ಊರಿಗೆ ಹಿರಿಯ ಅಧಿಕಾರಿಯಾದನು. ಮಾದರಸ ಮಾದಲಾಂಬಿಕೆಯರಿಗೆ ಮಕ್ಕಳಿರುವರು ಜನಿಸಿದರು. ಪುತ್ರನ ಹೆಸರು ದೇವರಾಜ, ಪುತ್ರಿ ನಾಗಲಾಂಬಿಕೆ. ಮಗಳಿಗೆ ಆರೇಳರ ಹರೆಯದಲ್ಲಿ ಮಾದಲಾಂಬೆ ಶಿವನಂದಿಯವರ ಪ್ರಸಾದದಿಂದ ಮತ್ತೆ ಗರ್ಭಿಣಿ. ತವರು ಮನೆ ಹೋರಿ ಮರಡಿಗೆ ತಿಂಗಳು ಉರುಳಿ ಹೆರಿಗೆ ಸಮಯ ಸನಿಹ ಬಂದಂತೆ ಮಾದರಸನಿಗೆ ಸುದ್ದಿ ಹೋಯಿತು. ಮಾದರಸ ಬಾಗೇವಾಡಿಯಿಂದ ಹೋರಿ ಮರಡಿಗೆ ಧಾವಿಸಿ ಬಂದನು. ಮನೆ ಸೇರುವಾಗ ರಾತ್ರಿಯಾಗಿತ್ತು. ದೀಪಗಳೆರಡು ಬೆಳಗುತ್ತಿದ್ದವು. ಮನೆಯನ್ನು ತಲುಪಿ ಸುಧಾರಿಸಿಕೊಳ್ಳುತ್ತಿದ್ದಂತೆ ಒಳಕೋಣೆಯಿಂದ ಗಂಡು ಮಗು ಗಂಡು ಮಗು ಕೂಗು ಕೇಳಿಸಿತು. ಎಲ್ಲರೂ ಸಂಭ್ರಮಿಸಿದರು. ಹುಟ್ಟಿದ ಮಗುವನ್ನು ನೋಡುವ ಆಸೆಯಲ್ಲಿ ಒಳಕೋಣೆಗೆ ಬಂದರು. ಮಗು ದಂತ ಪುತ್ತಳಿ ಎಂದದಲ್ಲಿ ಹೊಳೆಯುತ್ತಿತ್ತು. ಆದರೆ ಚಲನೆ ಇರಲಿಲ್ಲ, ಕಂಗಳನ್ನು ತೆರೆದಿರಲಿಲ್ಲ. ನಿಶ್ಚೇಷ್ಟಿತವಾಗಿ ನನಗೇಕೆ ಈ ಲೋಕದ ಪರಿವೆ ಎಂದು ಮಲಗಿದಂತಿತ್ತು. ಗಳಿಗೆಗಳು ಉರುಳಿದಂತೆ ಉಸಿರಾಟ ಗೋಚರಿಸಿತು. ಆದರೆ ಚಲನೆ ಇರಲಿಲ್ಲ. ಎಲ್ಲರೂ ಗಾಬರಿ ಆತಂಕದಲ್ಲಿದ್ದರು. ಅಷ್ಟರಲ್ಲಿ ಕಾರಿರುಳ ಕತ್ತಲಲ್ಲಿ ಬೆಳ್ಳಿ ಬೆಳಕ ಕಂಡಂತಾಗಿ ಗುರು ಸಂಗಮೇಶ್ವರರ ಅನಿರೀಕ್ಷಿತ ಆಗಮನ. ಸೀದಾ ಒಳ ಬಂದವರು ಮಗುವನ್ನು ನೇರ ನೋಟದಲ್ಲಿ ದಿಟ್ಟಿಸಿದರು. ಉಸಿರಾಟದ ವಿನಃ ಮತ್ತಾವ ಚಟುವಟಿಕೆ ಕಾಣಿಸದಾಗ ಗುರುಗಳು ಬೆಚ್ಚಿದರು. ಮಗುವನ್ನು ಒಂದೇ ನೋಟದಲ್ಲಿ ದಿಟ್ಟಿಸುತ್ತಿದ್ದಂತೆ ಈ ಮಗು ಸಂಕಲ್ಪ ಸಿದ್ಧಿಗೆ ಎತ್ತಿದ ಅವತಾರ, ಜಗದೊಳಿತಿನ ಹರಿಕಾರ. ಈ ಜಗದ ಮಗುವಲ್ಲ, ಪರಶಿವನ ಪರಮಾವತಾರ ಭಾವದಲ್ಲಿ ಸಂಭ್ರಮಿಸಿದರು. ಗುರು ಸಂಗಮೇಶ್ವರರು ತಮ್ಮ ಜೋಳಿಗೆಗೆ ಕೈ ಹಾಕಿ ಕರಡಿಗೆಯಿಂದ ವಿಭೂತಿಯನ್ನು ತೆಗೆದರು. ಶಿವನನ್ನು ಧ್ಯಾನಿಸುತ್ತಾ ಮಗುವಿನ ಮೈ ತುಂಬ ಹಚ್ಚಿದರು. ಬಸವ ಬಸವ ಬಸವ ಗುನುಗತೊಡಗಿದರು. ಮಗು ಕಿಟಾರನೆ ಕಿರಿಚಿತು. ಎಲ್ಲರೂ ಆನಂದೋಕುಳಿಯಲ್ಲಿ ಮಿಂದರು. ಸಂತೃಪ್ತಿಯಿಂದ ಮೇಲೆದ್ದ ಗುರುಗಳು ಮಾದಲಾಂಬಿಕೆಯ ಕರಗಳಿಗೆ ಮಗುವನ್ನು ನೀಡಿ, ಇದು ದೇವಶಿಶು, ಬರೀ ಎಚ್ಚರಿಕೆಯಲ್ಲಿ ಕಾಪಾಡು, ಅತ್ಯಂತ ಎಚ್ಚರಿಕೆಯಲ್ಲಿ ಕಾಪಾಡು. ನುಡಿದವರು ಶಿವದೇವಯ್ಯನವರಲ್ಲಿ, ಇಂದಿವನು ನಿಮ್ಮ

ಒಮ್ಮಗ, ನಾಳೆ ಲೋಕಕ್ಕೆ ಬೆಳಕ ನೀಡುವವನು, ಇವನನ್ನು ಬಸವ ಎಂದು ಕರೆಯಿರಿ. ನುಡಿದಂತೆ ಎಲ್ಲರೂ ಸಂಭ್ರಮಿಸಿದರು. ಬಸವನಿಗೀಗ ಐದರ ಹರೆಯ, ಸ್ವರ್ಣ ಕಾಂತಿಯದು ಸಾಕಾರಗೊಂಡಂತೆ, ಹುಣ್ಣಿಮೆಯ ಬೆಳದಿಂಗಳು ಮುದದಲ್ಲಿ ಮೈದಾಳಿದಂತೆ, ಅಸೀಮ ಶಾಂತಿಯಲ್ಲಿ ನಿಸ್ಸೀಮ ಪ್ರೇಮ ಜ್ಯೋತಿ ಪಳಪಳನೆ ಹೊಳೆಯುವಂತೆ, ದೇವಾಲಯದ ಗರ್ಭಗುಡಿಯಲ್ಲಿ ಮಿನುಗುವ ನಂದಾ ದೀಪವೇ ಉಸಿರೊಡೆದು ಬಂದಂತೆ, ಪರಿಮಳ ರಾಶಿಯದು ಘಮಘಮಿಸಿದಂತೆ ಬಸವ ಬೆಳೆದು ಅರಳಿದ. ಎತ್ತಿ ಆಡಿಸುವವರ ಕೈಗೂಸಾಗಿದ್ದ. ದಿನವ ಉರುಳಿದಂತೆ ಗುರುಕುಲಕ್ಕೆ ಹೋಗಲಾರಂಭಿಸಿದ. ಅದ್ಭುತ ನೆನಪ ಶಕ್ತಿಯ ಹೊಂದಿದ್ದ. ಶುಶ್ರಾವ್ಯ ದನಿಯಲ್ಲಿ ಸುಮಧುರದಲ್ಲಿ ಹಾಡುತ್ತಿದ್ದ. ಅಕ್ಷರಾಭ್ಯಾಸಕ್ಕೆ ಮುಹೂರ್ತ ನಿಗದಿಯಾಯಿತು. ಅಕ್ಷರ ಕಲಿಕೆ ಪ್ರಾರಂಭವಾಯಿತು. ಜಗತ್ತಿಗೆ ಹೊಸ ಬೆಳಕು ತೋರಲು ಮುನ್ನಿಡಿ ಬರೆಯಲಾರಂಭಿಸಿದನು. ದಿನಗಳು ಉರುಳಿದಂತೆ ಬಸವನಿಗೆ ತನ್ನಕ್ಕ ನಾಗಲಾಂಬಿಕೆಯಲ್ಲಿ ವಿಪರೀತ ಅಕ್ಕರೆ. ನಾಗಲಾಂಬಿಕೆಗೂ ಬಸವನ ಹೊರತಾಗಿ ಬೇರಾರು ಬೇಡ ಎಂಬ ಅಕ್ಕರೆ. ಬಿಟ್ಟಿರಲಾರದೆ ಒಬ್ಬರನ್ನೊಬ್ಬರು, ಅವರಿರುವರ ಪ್ರೀತಿ ಮುಂಜಾನೆಯ ರವಿಯಂತೆ ಏರುತ್ತಿತ್ತು. ಬಸವ ತನ್ನಕ್ಕನಿಗೆ ತಾನೇ ಗುರುವಾದ. ಮನೆಯ ಹಿರಿಯರ ಪ್ರೋತ್ಸಾಹವೂ ದೊರೆಯಿತು. ನಾಗಲಾಂಬಿಕೆ ಮನದಲ್ಲಿ ಮನದಾಸೆಗೆ ಹೊಸ ಭಾಷ್ಯ ಬರೆಯುತ್ತಿರುವ ನನ್ನನುಜ ಬಸವನಿಗೆ ಸಮರ್ಪಿತವು ನನ್ನೀ ಬಾಳು ಎಂದು ಗುನುಗುತ್ತಿದ್ದಳು. ಬಸವ ಕಲಿಯುವಿಕೆಯಲ್ಲಿ ಅಸಾಧಾರಣನೆನಿಸಿದ್ದ. ತನ್ನ ಸಹಪಾಠಿಗಳ ನಡುವಿನಲ್ಲಿ ತಾರೆಗಳ ಸಮೂಹದಲ್ಲಿ ಹೊಳೆ ಹೊಳೆವ ಚಂದ್ರನಂತೆ, ಕಂಗಳಿಗೆ ಸಂತಸವನ್ನು ನೀಡುವ ದೀಪ್ತಿಯಂತೆ, ಎದುರಿದ್ದ ಎಲ್ಲವನ್ನು ಸ್ವಾಹ ಎನ್ನುವ ಅಗ್ನಿಯಂತೆ ಕಾಣಿಸುತ್ತಿದ್ದನು. ವಯಸ್ಸಿಗೆ ಮೀರಿದ ಬುದ್ಧಿವಂತನೆನಿಸಿದ್ದನು. ಗುರುಗಳ ಯೋಚನಾ ಲಹರಿಯು ಬಸವನೆಂದರೆ ಶಿವ ಸಂಸ್ಕಾರ ಪಡೆದವನು ಎಂದು ಬೆಳಗುತ್ತಿತ್ತು. ನಿಧಾನವಾಗಿ ಬಸವನ ಲೋಕದರಿವನ್ನು ಹೆಚ್ಚಿಸತೊಡಗಿದರು. ಬಸವನ ಧೀಶಕ್ತಿ ಅರಿವಿಗೆ ಬಂದಂತೆ, ನಾನು ಗುರುವಲ್ಲ, ಬಸವನೇ ಜಗದ ಗುರು, ಕತ್ತಲೆಯ ಕಳೆವ ಜ್ಯೋತಿರ್ಪುಂಜ ಎಂದುಕೊಂಡರು. ಬೀಗಿದರು, ಬಾಗಿದರು. ಗುರುಗಳ ಮನದಲ್ಲಿ ನಿತ್ಯ ಬಸವನಾಮಸ್ಮರಣೆ. ಮತ್ತೆ ಮತ್ತೆ ಬಸವನನ್ನೇ ನೆನೆಯುತ್ತಾ, ಧೀಶಕ್ತಿಯನ್ನು ಮೆಚ್ಚುತ್ತಾ, ತಮ್ಮೆದೆಯಲ್ಲಿ ಬಸವನನ್ನೇ ತುಂಬಿ, ಬಸವನಲ್ಹಾದ ರೂಪಿ, ಔದಾರ್ಯ ನಿಧಿ, ಸರ್ವರನುರಾಗಕ್ಕೆ ಪಾತ್ರನು, ಶಾಂತಿಖನಿ, ನಿರ್ಮತ್ಸರಿ, ಪ್ರಿಯಭಾಷಿ, ಮಿತಮಾರ್ಗಿ, ನಗುಮೊಗದ ಸಂಯಮಿ, ನಿರ್ಲಿಪ್ತ ಮನದ ಧೀಮಂತ ಚೇತನಿ, ಸಜ್ಜನ ಪ್ರೇಮಿ, ಸೂಕ್ಷ್ಮಮತಿ, ಸುವಿಚಾರಿ, ಸಂಸ್ಕಾರಿ, ಸುಸ್ಥಿರ, ವಿದ್ಯಾಪರಿಣಿತ, ನವನವೋನ್ಮೇಷಿತ, ಹಿರನೂತನ, ವಿಶ್ವಮಾನವ, ಶೋಷಿತರ ರಕ್ಷಕ, ಶ್ರುತಿ ಶಾಸ್ತ್ರ ಕಾವ್ಯ ರಸ ಋಷಿ, ಮಹಾಮಾನವತಾವಾದಿ, ಜಗದ ನೆಂಟ, ಸರ್ವರೆದೆ ಬಂಟ. ಮೊರೆದರು. ನಾಗಮ್ಮನ ಮದುವೆಯಾಯಿತು. ಮನವಿಲ್ಲದಿದ್ದರೂ ಬಸವ ತನ್ನ ಉಪನಯನಕ್ಕೆ ಒಪ್ಪಿಕೊಂಡ. ನಾಗಮ್ಮ ಅಸಮಾಧಾನದಿಂದಿದ್ದ ಬಸವನಿಗೆ, ಹುಡುಕ ಹೊರಟಿಹ ಜ್ಞಾನ ಜ್ಯೋತಿಯದು ಎದುರಾದೀತು ನಿನಗೆ. ಉಪನಯನ ಆದಂತೆ. ಧರಿಸಿರುವ ಇಷ್ಟಲಿಂಗ, ಉಡಿದಾರ, ರುದ್ರಾಕ್ಷಿ ಮಾಲೆಯೊಡನೆ ಇದು ಭಾರವಾಗದು ಎಂದಂತೆ ಯಜ್ಞೋಪವೀತ ಧಾರಣೆಯಾಯಿತು. ಗಾಯತ್ರಿ ಮಂತ್ರೋಪದೇಶ ಮೈಯ ನೆತ್ತರಿನಲ್ಲಿ ತುಂಬಿ ಅಪರಿಮಿತ ತೇಜೋಶಕ್ತಿ ಪ್ರವಹಿಸುತ್ತಿದೆ ಎಂದೆನಿಸಿತು. ಲಕ್ಷಾಂತರ ತಾರೆ ನೀಹಾರಿಕೆಗಳು ಆರ್ದ್ರತೆಯ ಸುದಯ ನೀಂಟುತ ತನುವ ಹಗುರಾಗಿಸಿತು. ಬಸವನ ಕಂಗಳ ಕಾಂತಿ ಮುದ್ದು ಮಗುವಿನ ಒಡಲಲ್ಲಿ ಅಗ್ನಿ ಪರ್ವತವಿದೆ ಎಂದೆನಿಸುವಂತೆ ಮಾಡಿತು. ಹಕ್ಕಿಗಳ ಚಿಲಿಪಿಲಿಗೆ ಓಗೊಟ್ಟು ಮುಗಿಲು ಹೂ ಮಳೆಯನ್ನು ಸುರಿಸಿ ಮನವ ತಂಪಾಗಿಸಿತು. ಶುಭ ಕಾರ್ಯಗಳು ಮುಗಿದ ಕೆಲವೇ ದಿನಗಳಲ್ಲಿ ಬಸವನ ಅಜ್ಜ ಎಲ್ಲರನ್ನು ತೊರೆದು ಮತ್ತೆ ಹಿಂದಕ್ಕೆ ಬರಲಾರನೆಂದು ದೇವ ಪಾದವ ಸೇರಿದರು. ಬಸವ ದುಃಖದಲ್ಲಿ ಪರಿತಪಿಸಿದ. ನೆಮ್ಮದಿಗಾಗಿ ಗುರುಗಳಲ್ಲಿ ಧಾವಿಸಿದ. ಅವರು ಕಾಲ ಯಮನಿಹನು, ಎಲ್ಲರನ್ನೂ ಒಂದಲ್ಲ ಒಂದು ದಿನ ಒಯ್ಯುವವನವನು. ಹೋದವರನ್ನು ಮರೆಯದೇ ಮಾಡಬೇಕಾಗಿರುವ ಕೆಲಸಗಳಿಗೆ ಮುಂದಾಗು. ವೇದಾಧ್ಯಯನದೊಡನೆ ಶಿಕ್ಷಾ ನಿರುಕ್ತಾದಿ ವೇದಾಂಗ ಷಡ್ದರ್ಶನ ಉಪನಿಷತ್ತು ಪುರಾಣ ಆಗಮಗಳ ಒಳಹೊಕ್ಕಂತೆ ನಿನ್ನನ್ನು ನೀನು ಅರಿಯಬಹುದು. ಮನ ಕೊರೆವ ಸದಾಶಯಗಳ ವಿಚಾರಧಾರೆಯನ್ನೂ ಮನ ತುಂಬಿಕೊಳ್ಳಬಹುದು. ಬಸವನ ಅಂತರಾತ್ಮ ಮುಂದಿನ ದಾರಿಯ ಕುರಿತು ಚಿಂತಿಸಲಾರಂಭಿಸಿತು.
ದಿನ

ಉರುಳುತ್ತಿದ್ದವು. ಬಸವನಿಗೆ ವಿಶಾಲವಾದ ಜಗತ್ತಿನ ಪರಿಚಯ ಮಾಡಿಕೊಳ್ಳಲು ಕಲಿಕೆಯ ಅಗತ್ಯದ ಅರಿವಾಯಿತು. ಕಪ್ಪಡಿ ಸಂಗಮದ ಗುರುಕುಲದಲ್ಲಿ ವಿದ್ಯೆ ಮುಂದುವರಿಸುವಾಸೆ. ಹಾಗಾಗಿ ಅವನೆದೆ ಬಡಿತವು ಸಂಗಮ ಸಂಗಮ ಎಂದೇ ಧನಿಸುತ್ತಿತ್ತು. ಆದರೆ ಮನೆಯವರ ಒಪ್ಪಿಗೆ ಇರಲಿಲ್ಲ. ಬಸವನಲ್ಲಿಗೆ ಹೋದರೆ ಮನೆತನಕ್ಕೆ ಅಪಕೀರ್ತಿ ಬಂದೀತು ಎಂಬ ಭೀತಿ ಮೂಡಿತ್ತು. ಹಾಗಾಗಿ ಮಾದರಸರು ಬಸವನನ್ನು ಬಾಗೇವಾಡಿಯ ಗುರುಕುಲಕ್ಕೇ ಸೀಮಿತ ಆಗಿಸಲು ನಿರ್ಧರಿಸಿದರು. ಆ ಸಮಯದಲ್ಲೇ ನಾಗಮ್ಮನ ಪತಿ ಉತ್ತರದ ಕಡೆಗೆ ಪ್ರವಾಸ ತೆರಳಿದ್ದರಿಂದ ಅಕ್ಕ ತಮ್ಮನ ಬಾಂಧವ್ಯ ಬಿಗಿಯಾಯಿತು. ನಾಗವ್ವೆ ತಮ್ಮನ ದುಗುಡವನ್ನು ಅರಿತು ಸಂತೈಸಿ ಕೊರಗದಿರು ಕನ್ನಡಿಯ ಗಂಟು ಸಿಗಲಿಲ್ಲವೆಂದು ಕಲಿಯುವ ಆತುರ ಸದಾ ಹಸಿರಾಗಿರಲಿ ಎಂದು ಉಪದೇಶಿಸಿದಳು. ಬಸವ ನಿರಾಳನಾದ. ಕಾಲ ಉರುಳುತ್ತಿದ್ದಂತೆ ಬಸವ ಕಲಿಕಾ ಧ್ಯಾನದಲ್ಲಿ ನಿರತ. ಅಂತರ್ಮುಖಿ ಸದಾ ಪ್ರಸನ್ನತೆಯೇ ಮೈಗೆಟ್ಟು ಬಂದಂತಿದ್ದ. ಶುಕ್ಲ ಚಂದಿರನಂತೆ ನಿತ್ಯ ಬೆಳಗುತ್ತಿದ್ದ. ಎಳೆಯ ಮಗುವೊಂದು ಕುಡಿಯೊಡೆದು ನಳನಳಿಸಿ ಹೊಸ ಉಡುಗೆಯ ತೊಟ್ಟು ನಲಿಯುವ ಮಗುವಿನಂದದಲ್ಲಿ ದಿನ ದಿನಕ್ಕೆ ಅಂದ ಚಂದದ ಮುದ್ದು ಬಂಗಾರದೊಡವೆಯಂತಾಗತೊಡಗಿದ. ವಿಕಸನದ ಪ್ರಫುಲ್ಲತೆಯ ಜಗತ್ತಿಗೆ ತೋರತೊಡಗಿದ. ಅನುದಿನವೂ ಬಿಡುವಿರದ ಕಲಿಕೆಯಲ್ಲಿ ತೊಡಗಿ ಗುರುಮುಖೇನ ನೂರಾರು ವಿಷಯಗಳ ಒಡೆಯನಾದ. ಅಕ್ಕ ನಾಗಮ್ಮನ ಮಾತೃ ವಾತ್ಸಲ್ಯದ ಬಹುಮುಖವನ್ನು ಮನಸಾರೆ ಉಂಡು ಹೊಸ ಹೊಸ ವಿಚಾರಗಳ ಲಭ್ಯ ಗ್ರಂಥಗಳಿಂದ ತನ್ನದಾಗಿಸಿಕೊಳ್ಳತೊಡಗಿದ. ಒಮ್ಮೆ ಗುರು ಪ್ರವಚನ ಬಸವ ಆಸಕ್ತಿಯಿಂದ ಆಲಿಸುತ್ತಿದ್ದ. ಸಾಧನೆ ಎಂಬ ಮೂರಕ್ಷರದ ಪದವನ್ನು ನುಡಿಯುವುದು ಬಹು ಸುಲಭ, ಆದರದನ್ನು ನಮ್ಮದಾಗಿಸಿಕೊಳ್ಳುವುದು ಅಷ್ಟು ಸುಲಭದಲ್ಲಿಲ್ಲ. ಅದಕ್ಕೆ ಬೇಕಾದುದೇ ಧೀಶಕ್ತಿ. ನಿದ್ದೆಗೆ ಯಾವ ಸಾಧನೆಯೂ ಬೇಡ. ನಿದ್ರಾದೇವಿ ತಮೋಗುಣದವಳು. ಸಾಧನೆಗೆ ಬೇಕಿರುವುದು ಮನಸಾತ್ವಿಕತೆ. ಬಹು ಸುಲಭದಲ್ಲಿ ಮನವನ್ನು ಹಿಡಿದು ನಿಲ್ಲಿಸಲು ದುಸ್ಸಾಧ್ಯ. ಸತ್ಯ ಸತ್ವ ಸದಭಿರುಚಿಯ ಸದ್ಗುಣಗಳನ್ನು ಮೈ ಮನಗಳಲ್ಲಿ ಆವಾಹಿಸಿಕೊಂಡಂತೆ ವೇದ ವೇದಾಂಗಗಳು ವಿದ್ಯೆ ಬುದ್ಧಿಗಳು ಒಲಿಯುತ್ತವೆ. ಇಂದ್ರಿಯಗಳನ್ನು ನಿಗ್ರಹಿಸಿ ಮನವನ್ನು ಅಂತರ್ಮುಖಿಯಾಗಿಸಿ ಬುದ್ಧಿಯನ್ನು ಸಮಾಧಾನದಲ್ಲಿರಿಸಿ ಮುಂದಡಿಯ ನೆಡಲು ಎಲ್ಲವನ್ನು ಕಲಿಯಬಹುದು. ಕುಶಾಗ್ರಮತಿಗಳು ಎನ್ನಿಸಬಹುದು. ಇಹದ ತೃಪ್ತಿಯ ಪೂರೈಸಿ ಪರಕ್ಕೆ ಹೊಸ ಸಂಗಾತಿ ಎನಿಸಬಹುದು. ಬಸವ ಧ್ಯಾನವು ಕಲಿಕಾ ರೂಪದಲ್ಲಿ ದಿನ ರಾತ್ರಿಗಳೆನ್ನದೆ ಮುಂದಕ್ಕೆ ಸಾಗುತ್ತಿತ್ತು. ಗುರು ಎನ್ನುವ ಗೋವಿನ ಜ್ಞಾನವೆಂಬ ಸಿಹಿ ಹಾಲನ್ನು ಮನದಡಿಯ ಸವಿಯತೊಡಗಿದನು. ವೇದಾದಿ ಜ್ಞಾನವೆಲ್ಲವನ್ನು ತನ್ನದು ಆಗಿಸಿಕೊಳ್ಳುವಲ್ಲಿ ಮುನ್ನಡೆಯತೊಡಗಿದನು. ಅವನಿಗಾಗ ಹೊಳೆದ ಯೋಚನೆಯು ಕನ್ನಡದಲ್ಲಿ ಈ ಮಂತ್ರಗಳು ಹೊಸ ರೀತಿಯಲ್ಲಿ ಬಂದರೆ ನಿಶ್ಚಿತವಾಗಿ ಚಂದ ಆನಂದ, ಆದರೆ ಅದೆಂತು ಎಂಬುದಾಗಿತ್ತು. ಏನು ಸಿಕ್ಕರೂ ಬಿಡಬಾರದು ಮನೋಭಾವದಲ್ಲವನು ಪುಂಗಿಯ ನಾದಕ್ಕೆ ಹೆಡೆ ಬಿಡಿಸಿ ಆಡುವ ನಾಗರ ಹಾವಿನಂತಾದನು. ವೇದ ಪುರಾಣ ಉಪನಿಷತ್ತುಗಳ ಶ್ರುತಿಬದ್ಧ ಲಯಕ್ಕೆ, ಲಯಬದ್ಧ ರಾಗಕ್ಕೆ, ರಾಗಬದ್ಧ ಸಾಹಿತ್ಯಕ್ಕೆ, ಸಾಹಿತ್ಯದೊಳಗಿನ ಸೌಂದರ್ಯಕ್ಕೆ, ಸೌಂದರ್ಯದ ಅನುಭೂತಿಗೆ ತಲೆದೂಗುತ್ತಾ ಸಂಭ್ರಮಿಸುತ್ತಿದ್ದನು, ತಲ್ಲೀನನಾಗಿರುತ್ತಿದ್ದನು. ಒಮ್ಮೆ ಬಸವ ಗುರುವಿನ ಆದೇಶದ ಅನುಸಾರ ಸಮಿತ್ತುಗಳ ಸಂಗ್ರಹಕ್ಕೆ ತೆರಳುತ್ತಿದ್ದನು. ಅವನಿಗಾಗ ಬನದ ಹೂವುಗಳ ಶಾಂತಿ ಸೌರಭದ ಮಧ್ಯೆ ಲತೆಗಳ ಆನಂದ ಜೊತೆಯಾಗಿ ಕಡುಬಡತನದ ಪ್ರತಿರೂಪದಂತಿರುವ ಸ್ತ್ರೀಯೊಬ್ಬಳು ಕಾಣಿಸಿದಳು. ಬಸವನಿಗವಳು ಊರ ಬೀದಿ ಬೀದಿಗಳ ಕಸವನ್ನು ಗುಡಿಸುವ ಕೇತನ ಅರ್ಧಾಂಗಿ ಚೌಡಿ ಎಂದು ಅರಿವಾಯಿತು. ಯಾವುದೋ ಯೋಚನೆಯಲ್ಲಿ ಬರುತ್ತಿದ್ದವಳು ಬಸವನನ್ನು ಕಂಡಂತೆ ಧಡಕ್ಕನೆ ನಿಂತಲ್ಲೇ ನಿಂತಳು. ಅವಳನ್ನು ಕಂಡ ಬಸವ ಎಳೆ ಎದೆಯ ತಕ್ಕುಲತೆಯಲ್ಲಿ ಮುಂದೆ ಬಂದನು. ಚೌಡಿಯಾಗ ಗಡಬಡಿಸಿ ಮುಂದಡಿ ಇಡದಿರಿ ಒಡೆಯ ಎಂದು ಹಿಂದು ಹಿಂದಕ್ಕೆ ಸರಿಯುತ್ತ ಕಿರುಚಿದಳು. ಬಸವ ಗಟ್ಟಿ ದನಿಯಲ್ಲಿ ಏನಮ್ಮ ಗಾಬರಿಯಲ್ಲಿಂತೂ ಓಡಿಬರುತ್ತಿರುವೆ ಎಂದು ಕೇಳಲು ಅವನ ಜೊತೆಯಲ್ಲಿದ್ದ ಗೆಳೆಯರೆಲ್ಲರೂ ಓಹೋಹೋ ನಮ್ಮಿ ಬಸವನಿಗೆ ಈ ಹೊಲತಿ ಅಮ್ಮನಂತೆ ಎಂದು ಛೇಡಿಸಿದರು. ಬಸವ ಅವರ ಹೀಗಳಿಕೆಯನ್ನು ನಿರ್ಲಕ್ಷಿಸಿ ಕಕ್ಕುಲತೆಯಿಂದ ಅವಳನ್ನು ಮತ್ತೆ ಕೇಳಿದನು. ಅವಳು ತನ್ನದೆಯ ಉಸಿರು ಎನಿಸಿರುವ ತನ್ನ ಗಂಡನ ಅನಾರೋಗ್ಯದ ಸಂಕಟವನ್ನು ತಿಳಿಸಿದಂತೆ ಬಸವನೊಂದನು. ಚಿಂತಿತನಾದನು. ಅವಳಲ್ಲಿ ಅಮ್ಮ ದುಃಖಿಸದಿರು,
ನಿನ್ನೊಡನೆ ಬಂದು ನಿನ್ನ ಗಂಡನನ್ನು

ಕೊಡುವೆ ಎಂದನು. ಬಸವನ ಗೆಳೆಯರು ಮೂಕರಾದರು. ಚೌಡಿ ಗಡಗಡನೆ ನಡುಗಿದಳು. ಧಣಿ ಧಣಿ, ನೀವು ನಮ್ಮಲ್ಲಿಗೆ ಬರಬಾರದು ಎಂದಳು. ಬಸವ ಮೌನ ಗಂಭೀರಿ, ನಿಧಾನವಾಗಿ ಹೊಲಗೇರಿಯನ್ನು ಪ್ರವೇಶಿಸಿದನು. ಬಸವ ಬರುತ್ತಿದ್ದಂತೆ ಮನೆಯ ಒಳಗಿಂದ ಮೇಲೆದ್ದು ಬಂದ ಕಪ್ಪು ಹೊಗೆಯನ್ನು ಕಂಡು ಗುಡಿಸಲುಗಳಿಗೆ ಹೊದಿಸಿದ್ದ ಹುಲ್ಲೂ ಕಪ್ಪಾಗಿರುವುದನ್ನು ಕಪ್ಪು ಕತ್ತಲೆ ಆವರಿಸಿದ್ದರೂ ಅರಿತನು. ಅಪರಿಚಿತನನ್ನು ಕಂಡು ನಾಯಿಗಳು ಬೊಗಳಲಾರಂಭಿಸಿದವು. ಹಿಮ್ಮೇಳವಾಗಿ ಚೌಡಮ್ಮನ ಅರ್ತನಾದದ ಕೂಗೂ ಕೇಳಿಸಿತು. ಆಚೀಚಿನ ಮನೆಯವರೆಲ್ಲರೂ ಅಚ್ಚರಿಯ ಮೊಗದಲ್ಲಿ ಹೊರಬಂದರು. ಊರ ಧನಿಯ ಮಗನನ್ನು ಕಂಡು ಹೌಹಾರಿದರು. ಅಗರು ಚಂದನದ ಹೋಮ ಧೂಮದ ಮಧ್ಯೆ ಅರಳಿ ಘಂ ಎನ್ನುತ್ತಿಹ ಹೂವ ಮಾಲೆಗಳ ಮಧ್ಯೆ ಬೆಳೆದಿದ್ದ ಬಸವ ತನ್ನೆದುರ ವೈತರಣಿಯನ್ನು ಕಂಡು ಹೇಸಿ ಮೂಗನ್ನು ಸಿಂಡರಿಸಿದನು. ಆಗ ಹಸಿಮಾಂಸ ಸುಡುವ ಕಮುಟು ವಾಸನೆ ಮೂಗನ್ನು ಹೊಕ್ಕಿತು. ಕೊಳೆತ ಚರ್ಮದ ಘಾಟು, ಮಲಮೂತ್ರಗಳ ಹಸಿ ಹನಿಯ ವಾಸನೆ, ಮೂಳೆ ಕಪಾಲಗಳ ಹರಡುವಿಕೆಯ ಭೀಭತ್ಸ ದೃಶ್ಯವು ಕಂಗಳಿಗೆ ಮೂಗಿಗೆ ರಾಚಲು ನಮ್ಮೆಲ್ಲರ ಮನೆಗಳ ಹೊಲಸನ್ನು ಎತ್ತುವ ಇವರು ಏಕಿಂತೂ ಕರಾಳ ನರಕ ಸದೃಶ ಕೂಪದಲ್ಲಿ ಇದ್ದಾರೆ ಎಂದು ನೊಂದನು ಬೆಂದನು. ಬಸವನ ಕಂಗಳು ನೀರಾಡಿದವು. ಲೆಕ್ಕಿಸಬಹುದಾದ ತನ್ನೆದುರ ಕೇತನ ಮೈ ಮೂಳೆಗಳನ್ನು ಎಣಿಸುತ್ತ ಯಜ್ಞ ಯಾಗಕ್ಕೆ ಆಹುತಿಯಾಗಿಸುವ ದವಸ ಧಾನ್ಯ ತುಪ್ಪಗಳಲ್ಲಿ ಒಂದಿನಿತು ಇವರಿಗೆ ನೀಡಿದರೂ ಸಾಕು, ಅನ್ನದೇವರು ಯಜ್ಞಪ್ರಸಾದ ತನಗೆ ತಲುಪಿತೆಂದು ತೃಪ್ತನಾಗುವುದು ಖಂಡಿತ ಎಂದೆಣಿಸಿದನು. ಹಸಿನೆಲದ ಚಿತ್ತಾರವಾದ ಉಗುಳ ಎಂಜಲು ಮಲಮೂತ್ರಗಳ ಕೊಚ್ಚು ಅಂಟಿಯಿತು ಕಾಲ್ಗಳಿಗೆಂದು ಲೆಕ್ಕಿಸದೆ ಕೇತನ ಬಳಿ ಸಾಗಿ ಅವನ ಕೈ ಹಿಡಿದು ಸಂತೈಸಿದನು. ಕೇತನ ಕಂಗಳು ಬಸವನನ್ನು ಕಂಡು ಅರಳಿದವು. ಅವನಿಗಾಗ ಬೆಳಕಾಯಿತು ಎಂದೆನಿಸಿತು. ಹೊಸ ಶಕ್ತಿ ಉತ್ಸಾಹ ದೇಹದಲ್ಲಿ ತುಂಬಿ ಉಲ್ಲಾಸ ವಿಕಸಿಸುತ್ತಿದೆ ಎಂದೆನಿಸಿತು. ನೋವೆನ್ನುವ ಕಾರ್ಮೋಡದ ಅಂಚಿನಲ್ಲಿ ಸಂತಸದ ಹೊನ್ನಿನೆಳೆ ಇಣುಕಿದಂತಾಯಿತು. ಬಿಸಿಲಲ್ಲಿ ಬೆಂದವಗೆ ತಂಪನೆಲೆ, ಸುಡುವ ಮೈ ಕಾವಿಗೆ ಪರಮೌಷಧ ಸಿಕ್ಕಂತಾಯಿತು. ಬಸವನ ಆಗಮನ ಹೊಸ ಬೆಳಕನ್ನು ತೋರುವ ನಾಳಿನ ದಾರಿಯೆಂದು ಸ್ಪಷ್ಟವಾಯಿತು. ಬಾನಿನಲ್ಲಿದ್ದ ದಿನಕರನು ಮತ್ತೆ ಮೇಲ್ಬಂದು ಕಿರಣ ದುರಿಯಲ್ಲಿ ಬೆಂದ ತಾರೆಗಳಲ್ಲಿ ಇಂದಿನದು ಮೊದಲು, ಮುಂದೆ ನೋಡುತ್ತಿರಿ ಬಸವನ ಹಿಂಬಾಲಿಸಿ ಬರುವ ಜಗದ ಮೆರವಣಿಗೆಯನ್ನು ಎಂದನು. ನಭದಲ್ಲಿ ದಿನಕರನು ಸುಡುವ ಬೆಂಕಿ ಕಿರಣಗಳನ್ನು ಸುರಿಸುತ್ತಿದ್ದಾನೆ. ಈ ನಡು ಮಧ್ಯಾಹ್ನದಲ್ಲಿ ಅಗೋಚರ ಬದಲಾವಣೆಗೆ ತಾನು ನಾಂದಿ ಹಾಡಿದೆನೇ ಎಂಬುದು ಬಸವಮನದಲ್ಲಿ. ಅವನ ನಡಿಗೆ ಆವೇಶಮೈ ತುಂಬಿದಂತೆ ಬಿರುಸಾಯಿತು. ಮನೆ ಕಡೆಗೆ ಸಾಗುತ್ತಿದ್ದಂತೆ ಮನೆಗವನು ತಲುಪುವ ಮೊದಲೇ ನಡೆದ ವಿಷಯ ಸುದ್ದಿಯಾಗಿ ಹರಡಿಯಾಗಿತ್ತು. ಪರಿಣಾಮದ ಅರಿವೂ ಮೂಡಿತ್ತು. ಬಸವ ತನ್ನೊಳಗೆ ಬರುವುದೆಲ್ಲವೂ ಬರಲಿ, ಸಾಯುವ ಜೀವಿಯೊಬ್ಬನನ್ನು ಉಳಿಸಲೋಸುಗ ನಾನು ಮಾಡಿರುವ ಕೆಲಸ ತಪ್ಪು ಎಂದಾದರೆ ಬರುವ ಎಲ್ಲವನ್ನು ಎದುರಿಸಲು ಸಿದ್ಧನಿರುವೆ ಎಂದು ನಿರ್ಧರಿಸಿದನು. ಮನೆಯನ್ನು ಪ್ರವೇಶಿಸಿ ನಿಧಾನವಾಗಿ ಆದರೆ ದೃಢ ಹೆಜ್ಜೆಗಳನ್ನು ಊರುತ್ತಾ ಮನೆಯನ್ನು ಆವರಿಸಿದ್ದ ಕರಾಳ ಮೌನವನ್ನು ಮನಗಂಡು ಮುಂದಿನ ಪ್ರಳಯ ಮಾರುತದ ಮುನ್ಸೂಚನೆಯೇ ಈ ನೀರಸ ಮೌನ ಭಾವದಲ್ಲಿ ಮನೆಯ ಮಹಡಿಯ ಒಂದೊಂದೇ ಮೆಟ್ಟಿಲು ಏರತೊಡಗಿದನು. ಮಹಡಿಯನ್ನೇರಿ ಹೊದೆದಿದ್ದ ಉತ್ತರೀಯವನ್ನು ತೆಗೆದಿರಿಸಿ ತಿರುಗಿದಂತೆ ಯಾರೋ ಮೆಟ್ಟಿಲೇರಿ ಬರುವ ಕಾಲು ಹೆಜ್ಜೆಯ ಶಬ್ದ ಕೇಳಿಸಿತು. ಅದರೊಡನೆ ಮೇಲುಸಿರು. ಬಸವಣ್ಣನಿಗೆ ಆ ಮೇಲುಸಿರು ಜ್ವಾಲಾಮುಖಿಯ ಮುನ್ಸೂಚನೆಯಾಗಿ ಶಿಖರಾಗ್ರದಲ್ಲಿ ತಿದಿಯ ಒತ್ತುತ್ತಿರುವಂತೆ ಅನ್ನಿಸಿತು. ಒಳಬಂದ ನಾಗಮ್ಮ ಬಸವನನ್ನು ಕಂಡು ಅವನ ಮನ ನಿಶ್ಚಲತೆಯ ಅರಿತು, ಏಕಿವನು ಹೀಗಿರುವ, ಎಬ್ಬಿಸುವನೇಕೆ ಎಲ್ಲರದೆಯಲ್ಲಿ ತಳಮಳವ ಎಂದುಕೊಂಡರೂ ಅವಳ ವನಮನ ನುಡಿಯುತ್ತಿತ್ತು. ರವಿ ಕಿರಣಗಳ ಉಂಡು ನಿಂತಿದ್ದರೂ ಹೊಳೆಯುತ್ತಿದೆಯವನ ಮುಖಾರವಿಂದ ಆಗಸದ ನವನೀತವನ್ನು ಉಂಡಂತೆ. ಮೆಟ್ಟಿಲೇರಿ ಬಂದ ನಾಗಮ್ಮ ಮುಗ್ಧತೆಯ ಬಸವನ ಮುದ್ದು ಮಗವನ್ನು ಕಂಡು ಬೆರಗಾಗಿ, ಬಸವ ಏನಿದು, ನಿನ್ನಾಪ್ತ ಮಿತ್ರ ಸುರಿಸಿಹೆನು ಅಪಾದನೆಗಳ ಸುರಿಮೊಳೆಯನ್ನು ಈ ಗಳಿಕೆಯ ಭೋರ್ಗರೆತದಲ್ಲಿ ಎಂದಂತೆ ಬಸವ ನಡೆದುದನ್ನು ಸರಳವಾಗಿ ಅಷ್ಟೇ ದೃಢತೆಯಲ್ಲಿ ತಿಳಿಸಿದನು. ಅಕ್ಕ, ಜೀವಿಯೊಂದನ್ನು ಉಳಿಸಲು ಇನ್ನೊಂದು ಜೀವಿ ಸ್ಪಂದಿಸದಿದ್ದರೆ ಜೀವಕ್ಕೇನು ಬೆಲೆ? ಅಷ್ಟರಲ್ಲಿ ವಿಷಯ ತಿಳಿದಂತೆ ಮನೆಯವರೆಲ್ಲರೂ ಬಂದು ಸೇರಿದರು.

ಆದ ರಸನಿಗೆ ಬಸವ ಮಾಡಿದ್ದು ತಪ್ಪು ಎಂದೆನಿಸಲಿಲ್ಲ, ಆದರೆ ಅನುಚಿತ ವರ್ತನೆ ಎಂದೆನಿಸಿತ್ತು. ನಿಧಾನವಾಗಿ ನುಡಿದ ಬಸವ, ಮಾಡಿದ್ದೆಲ್ಲವೂ ತಪ್ಪು ಎನ್ನುವವರು ಇರುವಲ್ಲಿ ಹೋದ ದಾರಿಯ ಮರೆತು ಹೊಸತು ದಾರಿಯ ಹಿಡಿದು ಸೊಕ್ಕಿ ಸೆಣಸ ಹೊರಟರೆ ನಮ್ಮನ್ನಾರು ಆದರದಿಂದ ಕಾಣರು. ನನಗೆ ನೀನು ಮಾಡಿದ್ದು ತಪ್ಪು ಎನಿಸಿಲ್ಲ, ಆದರಿಂದಿನ ದಿನಮಾನಕ್ಕೆ ಅದು ಸರಿಯಲ್ಲ ಮಗನೇ. ಮಾತು ಮುಗಿದಂತೆ ಮನೆಯೆದುರು ಬೊಬ್ಬಿರಿದ ಗುರುಕುಲದ ಸೇವಕನ ಗುಗ್ಗುರುದನಿ ಕೇಳಿಸಿತು. ಬಸವ ತಕ್ಷಣ ಬರಬೇಕು, ಗುರುಗಳು ಕಾಯುತ್ತಿದ್ದಾರೆ. ಬಸವ ಕೇಳಿಸಿದ ಕೂಗಿಗೆ ಓಗೊಟ್ಟ, ಎದೆಯಲ್ಲಿ ತಳಮಳದ ತಾಕಲಾಟ. ಆದರೂ ಸದೃಢ ಮನದವನಾಗಿದ್ದ, ತನ್ನೊಳಗೆ ಸಕಲ ಜೀವಿಗಳಿಗೆ ಲೇಸನ್ನು ಬಯಸುವುದೇ ಬದುಕ ಗುರಿಯಾಗಬೇಕು, ಇತರರಿಗದು ಹಿತವೆನಿಸಬೇಕು. ನಾವು ಲೋಕದ ಎಲ್ಲರಿಗೆ ಬೆಳಕ ನೀಡುವ ನಭದ ಸೂರ್ಯನಿಗೆ ಸರಿಸಾಟಿಯಾಗಿ ಇಳಿಯ ಸೂರ್ಯನಿವ ಎಂದೆನಿಸಬೇಕು. ಬೆಂದೆದೆಯು ಅರಳುವಲ್ಲಿ ಮನವಿದ್ದಾಗ ಮಾತ್ರ ಬದುಕಿನ ಆನಂದ. ನಾವು ಅರಳಬೇಕು, ಇತರರನ್ನೂ ಅರಳಿಸಬೇಕು ಎಂದೆನಿಸುತ್ತಾ ಗುರುವರ್ಯರಿದ್ದ ಯಜ್ಞಶಾಲೆಯನ್ನು ತಲುಪಿದ. ತನಗಾಗಿ ಬಹು ಸಮಯದಿಂದ ಕಾಯುತ್ತಿದ್ದಾರೆ ಎಂಬ ಭಾವ ಗುರುಗಳನ್ನು ಕಂಡಂತೆ ಮನದಲ್ಲಿ ಮೂಡಿತು. ಒಳಬಂದ ಬಸವ ಗುರುಗಳನ್ನು ಕಂಡು ಬಾಗಿ ವಂದಿಸಲು ಅವರ ಪಾದಗಳೆಡೆ ಹೆಜ್ಜೆ ಇಡುತ್ತಿದ್ದಂತೆ ಅಲ್ಲಿಯೇ ಇದ್ದ ಅವನ ಗೆಳೆಯರು ಬಸವನನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದರು. ಬಸವನ ಮನದಲ್ಲಾಗ ಅಸ್ಪೃಶ್ಯನಾನೀಗ ಭಾವ ಮೊರೆಯಿತು. ಮೌನಿಯಾದರು, ಆದರವನ ಅಧರಗಳಲ್ಲಿ ಮೃದು ಮಧುರ ಮಂದಹಾಸ ಮೊಗಮಾಡಿತ್ತು. ಕೆಲ ಗಳಿಗೆಯ ನಂತರ ಗುರುಗಳು, ಬಸವ, ನಾನು ನಿನ್ನಿಂದ ಇಂತಹ ನಡವಳಿಕೆಯನ್ನು ನಿರೀಕ್ಷಿಸಿರಲಿಲ್ಲ ಎಂದಂತೆ ಬಸವ ತಕ್ಷಣ ಕೇಳಿದ. ಗುರುಗಳೇ, ಯಾವುದಾ ನಡವಳಿಕೆ? ಗುರು ಶಿಷ್ಯನಲ್ಲಿ ವಾದ ಸಮರ. ಗುರುಗಳ ಎಲ್ಲ ಪ್ರಶ್ನೆಗಳಿಗೂ ಬಸವನ ನೇರ ಉತ್ತರ, ನಾನು ಮಾಡಿದ್ದು ಮಾನವೀಯ ಕಾರ್ಯ, ತಪ್ಪಲ್ಲವದು. ಬಸವನ ದೃಢ ನಿರ್ಧಾರ ಭಾವವನ್ನು ಅರಿತು ಗುರುಗಳು, ನೀನೇಕೆ ಹೊಲೆಯನ ಮನೆಗೆ ಹೋದೆ ಕೇಳಲು ಬಸವ ತೆಳುನಗೆಯ ಹಾಳೆಯಲ್ಲಿ ಮುಖವನ್ನು ಒರೆಸಿ ನುಡಿದ. ಗುರುಗಳೇ, ಹೋದದ್ದು ನಿಜ, ಆದರದು ಹೊಲೆಯನ ಮನೆಗಲ್ಲ, ಜ್ವರದಲ್ಲಿ ಬಳಲಿ ಬಾಡಿ ಬೆಂಡಾಗಿ ನರಳುತ್ತಿದ್ದ ದೀನನೊಬ್ಬನ ಮನೆಗೆ, ಹೊಟ್ಟೆಗಿಲ್ಲದೆ ಪರಿತಪಿಸುತ್ತಿದ್ದ ಬಡವನ ಮನೆಗೆ, ತನ್ನ ಪತಿಯನ್ನು ತನಗಾಗಿ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದ ನಿಸ್ಸಹಾಯಕ ಪರಿಚಿತೆ ಮುಗುದೆಯೊಬ್ಬಳ ಮನೆಗೆ, ಕಷ್ಟ ಸುಖವನ್ನರಿತು ಉಪಚರಿಸಿ ಸಂತೈಸುವ ನಿಜ ಮನುಜರನ್ನು ಕಾಣದೇ ಬೇಯುತ್ತಿರುವ ಬಡ ದಂಪತಿಗಳ ಮನೆಗೆ, ವಾಗ್ಯುದ್ಧ ಮುಂದುವರಿಯುತ್ತಿತ್ತು. ಒಂದು ಹಂತದಲ್ಲಿ ಗುರುವು, ಬಸವ, ನೀನು ಧರಿಸಿದ್ದ ಯಜ್ಞೋಪವೀತವನ್ನು ಬದಲಾಯಿಸಿ ತಪ್ಪೊಪ್ಪಿ ಶುದ್ಧನಾಗು ಎಂದರು. ಬಸವನಾಗ, ಮಾನವನಾದವನು ಮತ್ತೋರ್ವ ಅಸಹಾಯಕ ಮಾನವನಿಗೆ ಉಪಕಾರ ಮಾಡಿದರೆ ಅದು ಧರ್ಮ ಬಾಹಿರ ಎಂದು ತಿಳಿದಿರಲಿಲ್ಲ. ನನ್ನಾತ್ಮ ಪರಿಶುದ್ಧವಾಗಿದೆ, ಮನ ಅಪರಂಜಿಯಂತಿದೆ ನುಡಿದು ಒಳಗಿನಿಂದ ಉಕ್ಕಿ ಬಂದ ಕ್ರೋಧದ ಆವೇಶದಲ್ಲಿ ಥಟ್ಟೆಂದು ಧರಿಸಿದ್ದ ಜನಿವಾರವನ್ನು ಎಳೆದು ಎಸೆದನು. ನನಗಿದರ ಹಂಗಿಲ್ಲ, ಈ ಕರ್ಮಲತೆಯ ಬಂಧನದಿಂದ ಮುಕ್ತನಾಗಿ ಏನು ಅಬ್ಬರಿಸಿ ದಡದಡನೆ ಹೊರಹೊರಟನು. ಸೂರ್ಯನು ಅವನನ್ನು ಕಂಡು ನಾನಿನ್ನ ಹಿಂಬಾಲಿಸಿದೆ ಎಂದು ಪಡುವಣದತ್ತ ಜಾರತೊಡಗಿದನು. ವಿಷಯ ಊರಿಡೀ ಹರಡಿತು. ಮಾದರಸ ಮಾದಲಾಂಬಿಕೆಯರು ಹಡೆದ ಒಡಲಿಗೆ ಬೆಂಕಿ ಬಿದ್ದ ಉರಿಯಲ್ಲಿ ಬೆಂದರು. ಏನೇನೋ ಚಿಂತೆಗಳ ಸಂತೆ, ಯೋಚನೆಗಳ ಯಾತನೆ, ಕುಳಿರ್ಗಾಳಿ ಹೆತ್ತೊಡಲ ಕಡು ದುಃಖವನ್ನು ಅರಿತು ಬೀಸುವುದನ್ನು ಮರೆತು ಮೌನವಾಯಿತು. ರವಿತೇಜ ಕಾಣಿಸದಂತಾದನು. ಹೆತ್ತವರು ಬಂಧುಗಳು ಮನೆ ಮನ ಗರಬಡಿದಂತೆ ನಿಶ್ಶಬ್ದದಲ್ಲಿ ಮಾತು ಮುಸುಕನ್ನು ಹೊತ್ತು ಮಲಗಿದಂತಿತ್ತು. ನೇಸರ ಪಡುವಣದೆಡೆಗೆ ಮೊಗಮಾಡಿದ್ದ ಬಸವನ ಮನದಲ್ಲಿ ನನ್ನಾಸೆಯ ಅನುಸಾರ ಕಪ್ಪಡಿ ಸಂಗಮದ ಗುರುಕುಲದಲ್ಲಿ ಕಲೆಯಲು ಸಂಗಮೇಶ ಹೂಡಿದ ಆಟವಿದು ಎಂದುಕೊಂಡ. ದೃಢ ಚಿತ್ತದವನಾದ ನಿಧಾನವಾಗಿ ಊರಿಡೀ ಸುತ್ತಿ ಮನೆ ಕಡೆಗೆ ಹೆಜ್ಜೆ ಹಾಕತೊಡಗಿದ. ಮಗನ ಮನೋ ನಿರ್ಧಾರ ಮಾದರಸನ ಮನದಲ್ಲೂ ರಿಂಗಣಿಸಿತು. ತನ್ನೊಳಗೆ ಇಂತೆಂದ, ಬಾಳು ಎಂಬುದು ಬರಿಯ ಭ್ರಮೆಯ ಬುಗುರಿ, ಎಳೆಯರನ್ನು ನಮ್ಮ ಮಕ್ಕಳಿವರೆಂದು ಮುದ್ದಿಸುವೆವು, ಆದರೆ ಕಾಲಕ್ಕೆ ಇನಿತೂ ಕರುಣೆಯಿಲ್ಲ, ಎಲ್ಲರನ್ನು ತನ್ನಿಚ್ಛೆಯ ಅನುಸಾರ ಒಯ್ಯುತ್ತದೆ.
ಸಂಗಮದ

ಕಂಬಳದಲ್ಲಿ ಬಲವಂತದಿಂದ ಎಂಬಂತೆ ನಮ್ಮೊಡನಿದ್ದ ವಲವ ಸುತನನ್ನು ಅವನಾಸೆಯ ಅನುಸಾರ ಕಳುಹಿಸಬೇಕಾಗಿತ್ತು. ನಿಧಾನವಾಗಿ ಮನೆಯೊಳಗೆ ಬಂದ ಬಸವ ತನ್ನಿಚ್ಛೆಯಾದ ಸಂಗಮ ಕ್ಷೇತ್ರಕ್ಕೆ ಹೋಗುವುದರ ಬಗ್ಗೆ ಮನೆಯವರಲ್ಲಿ ತಿಳಿಸಿದ. ಆಗ ನಾಗಬ್ಬನು ತನ್ನ ಅಮ್ಮನಲ್ಲಿ, ಅಮ್ಮ, ಬಸವ ಇರದಿದ್ದರೆ ನಾನಿಲ್ಲಿ ಇರಲಾರೆ. ಬಸವ ಸಂಗಮಕ್ಕೆ ಹೋಗುವ ಇಚ್ಛೆಯಲ್ಲಿ ಇರುವವನಾದರೆ ನಾನವನ ಜತೆಗಾರ್ತಿ, ಅವನಿಗೆ ಗುರುಕುಲ, ನನಗೆ ಪತಿಗ್ರಹ. ಸುತೆಯ ಖಚಿತದ ಮಾತನ್ನು ಆಲಿಸಿ ಮಾದಲಾಂಬೆ ಚಕಿತಳಾದಳು. ಮನೆಯವರೆಲ್ಲರಲ್ಲಿ ವಿಷಯ ತಿಳಿಸಿದಳು. ಯಾರ ಒಪ್ಪಿಗೆಯೂ ಇರಲಿಲ್ಲ, ಆದರೆ ಎಲ್ಲರೂ ಒಪ್ಪಲೇಬೇಕಾಗಿತ್ತು. ರಾತ್ರಿಯಾಯಿತು. ಕುದುರೆಗಳ ಕುರಪುಟದ ಸದ್ದು ಕೇಳಿಸಿತು. ನಾಗವ್ವೆ ಬಸವನೊಡನೆ ಹೊರಬಂದಳು. ನೆರಳಂತೆ ಬಂದಿದ್ದ ಮನೆಯವರಿಗೆಲ್ಲ ನಮಿಸಿ ಆಶೀರ್ವಾದ ಪಡೆದು ಗಾಡಿಯೇರಿದಳು. ಎಲ್ಲರಲ್ಲೂ ದುಃಖಾಶ್ರು. ಸಮಯ ಕಳೆದಂತೆ ಕುದುರೆಗಳ ಕುರಪುಟದ ಸದ್ದು ಪ್ರಕೃತಿಯ ಎದೆಯಲ್ಲಿ ಲೀನವಾಗಲು ಇಂದಿನ ಕತ್ತಲು ಬದುಕಿಗೆಂತೂ ಬೆಳಕಾದೀತು. ಬಾಳಿಗೆನವ ನೋವಿನಲ್ಲಿ ಮಾತುಗಳ ಮರೆತವರಂತೆ ಮೌನದ ಬಂದಿಗಳಾದವ. ಊರವರೆಲ್ಲರೂ ನಂದೀಶ್ವರನಿಗೆ ವಂದಿಸಿ ತಮ್ಮ ತಮ್ಮ ಮನೆಯನ್ನು ಹೊಕ್ಕರು. ಬಸವ ಅಕ್ಕನೊಡನೆ ಗಾಡಿಯಲ್ಲಿ ಕುಳಿತು ಸಂಗಮದ ಕಡೆಗೆ ಸಾಗುತ್ತಿದ್ದ. ಬಸವನ ಊರಿನವರೆಲ್ಲರೂ, ತಮ್ಮ ಕೆಲಸವೇನು? ನಮ್ಮ ದುಃಖವನ್ನು ಅರಹುವುದು ಯಾರಿಗೆ? ಬಸವ ನಿಲ್ಲದ ಮೇಲೆ ನಮ್ಮ ದಿನಗಳನ್ನು ಕಳುವುದಂತೂ ಎಂಬ ಭಾವದಲ್ಲಿ ದುಃಖಕ್ಕೆ ಆಶ್ರಿತರಾಗಿ ನಾಳೆ ಬೆಳಗಾಗುವ ಬದಲು ಇಂದಿನ ದಿನವೇ ಕೊನೆಯ ದಿನವಾಗಲಿ, ಬಸವನ ನೆನಪಿನಲ್ಲಿಯೇ ನಮ್ಮ ಬದುಕು ಸಾಗಿ ಕೊನೆಯಾಗಲಿ, ಭಗವಂತ ನಿನ್ನ ಆಶೀರ್ವಾದ ಬೇಕು. ಎಲ್ಲಿದ್ದರೂ ಹೇಗಿದ್ದರೂ ಬಸವ ಸದಾ ನೆಮ್ಮದಿಯಲ್ಲಿರಲಿ, ಸಂತೃಪ್ತಿಯಲ್ಲಿರಲಿ, ಸುಸಂತೋಷದಿಂದಿರಲಿ ಎಂದು ಪ್ರಾರ್ಥಿಸಿದರು.

0: ಕೇಳುಗರೆ, ಇದುವರೆಗೂ ಬಸವಣ್ಣನವರ ಜೀವನದ ಆದರ್ಶಗಳ ಭಾಗ ಎರಡರ ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಶ್ರಮ ಜೀವನ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ಚಿಕ್ಕನಂದಿ ಶ್ರೀಯುತ ವೆಂಕಟಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ

0: ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ರುದ್ರರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಶ್ರಮ ಜೀವನ ಕುರಿತು ಹಾಗೆ ಅವರ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಅವರ ಒಂದು ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೆಚ್ಚರಿಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಯುತ ವೆಂಕಟಗೌಡರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಶ್ರಮ ಜೀವನ ಆಗಿರ್ಬೋದು, ಒಂದು ಕಣ್ಣಿನ ಆರೈಕೆ ಯಾವ ರೀತಿ ಮಾಡಿಕೊಂಡ್ರು ಅಂತ ಅವರಿಂದಲೇ ಬಂದಷ್ಟು ವಿಚಾರಗಳನ್ನ ತಿಳಿಯೋಣ. ತಥಾ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ತುಂಬಾ ಖುಷಿ ಆಯ್ತು ತಥಾ, ಸತತ ಎರಡನೇ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ನಮ್ಮ ಹಾಸ್ಪಿಟಲ್ಗೆ ನೀವು ಧಾವಿಸಿರುವುದು ನಮಗೆ ತುಂಬಾ ಖುಷಿಯ ವಿಚಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ.
1: ನಮ್ಮ ಹೆಸರು ವೆಂಕಟಗೌಡ ಸ್ವಾಮ್ಯಗೌಡ, ಚಿಕ್ಕನಂದಿ ಗ್ರಾಮ. ನಾನು ಮೊದಲನೇ ಬಂದು ಇಲ್ಲೇ ಒಂದು ಕಣ್ಣನ್ನ ಆಪರೇಷನ್ ಮಾಡಿಸ್ಕೊಂಡು ಇಲ್ಲೇ ಹೋದೆ. ಹೋದಾಗ ನಮ್ಗೆ ಆರೋಗ್ಯ ಸ್ಥಿತಿಲಿ ಇವ್ರು ಹೇಳಿದ ರೀತಿಲಿ ನಾವು ನಡ್ಕೊಳ್ಳಾಗಿ ನಾ ಕಣ್ಣು ದೃಷ್ಟಿ ಚೆನ್ನಾಗಿ ನಮ್ಗೆ ಪಲಿಸ್ತು. ಈ ಪಲಿಸ್ತದ ಕಾರಣದಲ್ಲಿ ಈ ಸಾರು ಕೂಡ ನಾವು ಇಲ್ಲಿಗ ಬಂದು ಆಪರೇಷನ್ಗೆ ಒಂದು ದಿವಸ ಅರೇಕ ಇಲ್ಲಿ ಊಟ ಉಪಚರಣ ನಮ್ಗೆ ಎಲ್ಲ ಒಟ್ಟು ಇಲ್ಲಿರ್ತಕ್ಕಂಥ ನರ್ಸ್ಗಳು ಡಾಕ್ಟ್ರುಗಳು ಇವರೆಲ್ಲ ನಮ್ಗೆ ಒಂದು ಸಹಾಯ ಮಾಡಿ ಈ ದಪ್ಪು ಆಪರೇಷನ್ಗೆ ನಾವು ಕುಂತೀವಿ.
0: ಎಷ್ಟು ವಯಸ್ಸಾಗಿದೆ ನಿಮಗೆ?
1: ನಮ್ಗೆ 77 ವರ್ಷ.
0: ಹೇಗೆ ಅನ್ನಿಸ್ತಾ ಇದೆ ಒಂದು ವೃದ್ಧಾಪ್ಯ ಜೀವನ, ನಿಮಗೆ ಕಷ್ಟ ಆಗ್ತಿದೆಯಾ?
1: ಕಷ್ಟ ಆಗುತ್ತೆ ಅಂತಂತಂದ್ರೆ ಏನು, ಇರುವಾಗ ನಮ್ಗೆ ಎಷ್ಟು ವಯಸ್ಸಿನಲ್ಲಿ ನಮ್ಗೆ ಏನು ಒಂದು ವಿಸ್ತರಣೆ ನಮ್ಮ ಜನ್ಮಕ್ಕೆ ಆಗ್ಬೇಕೋ ಅದು ನಮ್ಗೆ ಸ್ವಲ್ಪ ಸಂತುಷ್ಟಿ ಆಗಲ್ಲ.
0: ತುಂಬಾ ಸರಾಗವಾಗಿ ನಡೀತಾ ಇದೆ, ಪರವಾಗಿಲ್ಲ ವೃದ್ಧಾಪ್ಯ ಜೀವನ. ಏನಾದ್ರು ಶಿಕ್ಷಣ ಪಡ್ಕೊಂಡಿದ್ರ ನೀವು ನಿಮ್ಮ ಕಾಲದಲ್ಲಿ?
1: ಅಲ್ಲ, 6ನೇ ಕ್ಲಾಸ್ ಗಂಟ ಓದಿದ್ದಿ, ಅಲ್ಲಿಂದ ಬಂದು ನೇರ್ಲಿ ಇಟ್ಕೊಂಡಿ ಆರಂಭ ಮಾಡ್ಕೊಂಡಿ. ಇನ್ನು ಎತ್ತಲಗೂ ಏನು ಹೋಗ್ಲಿಲ್ಲ. ಸ್ವಲ್ಪ ನಮ್ಮ ತಂದೆ ಜಮೀನು ಮಡಗಿದ್ರು, ಆ ಜಮೀನಲ್ಲಿ ಉತ್ಕೊಂಡು ಆವಾಗ ಜೋಳ ರಾಗಿ ಮೆಣಸಿನ್ಕಾಯಿ ಇವನ್ ಬೆಳ್ಕತ್ತಿದ್ದು ಹೊರ್ತು ಅಲಸಂದ ತೊಗರಿ ಇವನ್ ಬೆಳ್ಕತ್ತಾ ಇದ್ದೋ. ಆದಾಯ ಕಮ್ಮಿ, ಒಂದು 25 ರೂಪಾಯಿ ಒಂದು ಪಲ್ಲ ಜೋಳ. ಅವಾಗ ಅಂಥ ಟೈಮ್ನಿಂದ ಕೂಡ ನಾವು ಏನೋ ನಮ್ಮ ಒಂದು ಸಂಸಾರನ ನಮಗೂ 3 ಜನ ಮಕ್ಕಳು ಏನೋ ಒಂದು ವಾತಾವರಣದಲ್ಲಿ ಮಾಡ್ಕೊಂಡು ಬಂದೋ. ಸಾಮಾನ್ಯವಾಗಿ ಮಧ್ಯದಲ್ಲಿ ಒಂದು ನಮ್ಗೆ ಒಂದು 20-25 ವರ್ಷದಲ್ಲಿ ದಮ್ ಬಂದ್ಬಿಡ್ತು, ಆವಾಗಲೇ ದಮ್ ಬಂದ್ಬಿಡ್ತು ನಮ್ಗೆ. ಆವಾಗಲೇ ನಾನು ಮನುಷ್ಯ ಕುಂತೋದ್ದು. ಆವಾಗ ಈ ನಮ್ಮ 3 ಜನ ಮಕ್ಕಳಿದ್ರಲ್ಲ, ಮಕ್ಕಳುಗಳು ಸಂಸಾರದ ಯೋಗ್ಯತೆನ ನಮ್ಮ ವ್ಯವಹಾರ ಮಾಡ್ಕೊಂಡ್ಬಂದು ಈಗ ಅವರೇ ನಡ್ಸ್ಕೊಂಡು ಹೋಯ್ತಾ ಇರೋರು, ನಮ್ಮನ್ನ ಸುಖವಾಗಿ ಇಟ್ಟವ್ರ. ಆ ಇಟ್ಟದ್ರ ಕಾಲದಲ್ಲಿ ಹಿಂಗ ಈಗ ಕಣ್ಣು ಇದಾಗೋಗ್ಬಿಡ್ತು ಆಗೋಗ್ಬಿಡ್ತು. ಅದ್ರ ದೇಶದ ಮೊದಲು ಕೂಡ ಮಕ್ಕಳನ್ನ ಗಿಕ್ಕಳನ್ನ ಯಾರನ್ನೂ ಕಟ್ಕೊಂಡಿರ್ತಿಲ್ಲೇ ಬಂದು. ಆವಾಗಲೂ ಕೂಡ ನಮ್ಮ ಇಲ್ಲಿ ಡಾಕ್ಟ್ರುಗಳು ನರ್ಸರಿಗಳು ಒಟ್ಟು ನಮ್ಮನ್ನ ಕಾಪಾಡಿ ಹಿರಿಯಕ್ಕ ಬಸ್ಸಿನ ಮೇಲೆ ತಗೊಂಡೋಗಿ ಅಲ್ಲಿಗೆ ಬಿಟ್ಟುಕೊಟ್ರು ಆಸ್ಪತ್ರೆಗೆ. ಆತಗಳಿಂದ ಕೂಡ ಅವ್ರಿಗೆ ಆವಾಗಲೇ ಹೇಳಿದ್ರು ಈ ಕಣ್ಣು ಮಕ್ಕಳು ಆಗ್ಬಹುದೇನೋ, ಆದರೆ 3-4-5-6 ತಿಂಗಳ ಕಳಿಬೇಕು, ಕಳೆದ ಮೇಲೆ ನೀವು ಬಂದು ಅದನ್ನು ಮಾಡಿಸ್ಕೋಬೇಕು ಅಂತ ಹೇಳಿದರು. ಆದರೂ ಕೂಡ ಅದೇ ರೀತಿಲಿ ಇದ್ದಿ ಇದ್ದು ಈ ಕಣ್ಣು ಕಾಣ್ದಂಗೆ ಆಯ್ತಲ್ಲ, ಈ ಕಣ್ಣು ಹೋದ್ರೆ ಏನೋ ಅಂದ್ಕೊಂಡು ಇದ್ದಿ. ಅದು ಕೂಡ ಏನೋ ಅವರ ನಿಮ್ಮ ಡಾಕ್ಟ್ರುಗಳ ಸಹಾಯದಿಂದ ಬಂದು ಹೇಳಲಾಗಿ ಅವ್ರ ಮಾತುಕತೆ ತಿರುಗಿ ಹಾಕೊಂಡು ಬಂದು ಇದನ್ನು ಮಾಡಿಸ್ಕೋಬೇಕು ಅಂತ ಕುಂತೀನಿ.
0: ಈ ಕಣ್ಣು ಕೂಡ ನಿಮಗೆ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಕೂಡ ಯಶಸ್ವಿಯಾಗಲಿ, ಹೀಗೆ ಆರೋಗ್ಯವಾಗಿರಿ ಅಂತ ನಾವು ಕೂಡ ಬಯಸ್ತೀವಿ.
1: ಕಣ್ಣಿರ್ಬೇಕು, ಆ ನೇತ್ರ ಕೊಡ್ತಕ್ಕಂಥವ್ರಿಗೆ ಪುಣ್ಯ ಬರಲಿ.
0: 6ನೇ ಕ್ಲಾಸ್ ಶಿಕ್ಷಣ ಪಡೆದಿನಿ ಅಂತ ಹೇಳಿದ್ರಿ, ಹೇಗಿತ್ತು ಆಗುವ ಶಿಕ್ಷಣ ಪದ್ಧತಿ ನಿಮ್ಮ ಕಾಲದಲ್ಲಿ?
1: ಅವತ್ತಿನ ದಿವಸದಲ್ಲಿ ನಮ್ಮ ಪದ್ಧತಿ ನಮ್ಗೆ ನಮ್ಮ ಚೆನ್ನಾಗಿ ಮೇಕೊಂಡು ಬರೋಯ್ತು. ಇನ್ನೊಂದು 4 SSC ಗಂಟೆ ಓದಿದ್ರೆ ಯಾರೋ ಮೇಸ್ಟ್ರಿ ಚಾಕ್ರಿ ಈಕಿರಿ ಕೊಡ್ತಿದ್ರು, ವ್ಯವಹಾರ ಆಯ್ತಿತ್ತು ಅನ್ನೇಳಲ್ಲಿ ಓದ್ತಿದ್ದೆ. ನಾನು ಅರ್ಗಿ ಸೇರಲ್ಲ, ನಮ್ಮ ತಂದೆ ತಾಯಿಗಳು ಹೇಳಿದ್ರು ಓದಪ್ಪ ಏನು ಇಲ್ಲ ಹಂಗ ಹಿಂಗಂದ್ರೆ ಇಲ್ಲ ಇಲ್ಲಪ್ಪ ನಾವು ಓದಲ್ಲ ಅಂದ್ಬಿಟ್ಟದೆ. ಚಿಲೋಟು ಪುಸ್ತಕ ತಳೆಯಲ್ಲಿ ಮಡಿಕೊಂಡಿದೆ, ಅವ್ನು ಹೋಗೋದ ನೋಡಿ ಕಾಕು ಕೊಟ್ಬಿಟ್ಟು. ಹೇಳಿಂದ ಯಮ್ಮ ಹೊಡ್ಕೊಂಡು ಊರಿಗೆ ಬಂದಿನ ಹೇಳ್ಕೊಡ್ರೆ ಸಿಲೋಟು ಪುಸ್ತಕ ತಲೆ ಮೇಲಿದ್ದಂಗೆ ಅವ್ರಿಗೆ ಯಮ್ಮ ಹೊಡಿಯಕ್ ಬೇಕಾಗಿತ್ತು. ನಾನು ಊರಿಗೆ ಬಂದೆ, ನಮ್ಮ ತಂದೆ ತಾಯಿ ಬೋದ್ರು ಕೂಡ ಯಾರಿಗೂ ಮನ್ಸ್ಕಾಕಂದಿರ್ತೀಲಿ ನೀ ಅದು ಇಟ್ಕೊಂಡು ನೋಡಿ ಸಂದೇನು ಉಳೋದು ಬಂದಿತ್ತು ಅನ್ನೋದು ಮಲಗೋದು ಆಳಿಸ್ಕೊಂಡಿದ್ರು. ಆವಾಗ ಅಷ್ಟು ಶ್ರಮದಲ್ಲಿ ಏನೋ ಮಾಡ್ಕೊಂಡು ಕಾಲ ಕಳ್ಕೊಂಡು 77 ವರ್ಷ ಕಂಡ ತಂದೆ ತಾಯಿಗಳು ಹೋದ್ರು ಹೆಚ್ಚು ಮಕ್ಕಂಬ್ರಿ ಅಂತೂ ಏನೋ ಭಗವಂತ ಅವತ್ತಿನಿಂದ ಕಷ್ಟಪಟ್ಟದಕ್ಕೆ ಇವತ್ತು ಅಲ್ಲ ನೋಡಿದ್ರೆ ನೀನು ಇಷ್ಟೊಂದು ಸುಖವಾಗಿದ್ದು ಏನು ಏನು ಅಂತ ಕಾಣ್ತಾ ಇಲ್ವಲ್ಲ ಅಂತಿದ್ದಾರೆ, ಆದರೂ ನನಗೆ ಸುಖ ಅದ.
0: 6ನೇ ಕ್ಲಾಸ್ ಶಿಕ್ಷಣ ಎಲ್ಲ ಮುಗೀತು, ಒಂದು ಹಂತಕ್ಕೆ ಬಂದಾಗ ಜಮೀನು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳಿದ್ರಿ. ಆ ಕಾಲದಲ್ಲಿ ಕೃಷಿ ಅಂತಂದ್ರೆ ಎಷ್ಟು ಕಷ್ಟ ಇತ್ತು?

0: ಹೆಂಗಿರ್ತಿತ್ತು ಅವಾಗ
1: ಕಷ್ಟ ಅಂದ್ರೆ ಸ್ವಾಮಿ? ಅಷ್ಟೆಲ್ಲ ಮಾಡಿದ್ರು ಕೂಡ ಬಟ್ಟ ಒಗೆಯಕ್ ಸಾಮಾನಿಲ್ಲ. ನಮ್ಮೂರ್ನಲ್ಲಿ ಒಂದು ಹೊಳೆ ಅಂತ ಇತ್ತು. ಹೊಳೆಯಲ್ಲಿ ಕರಮಣ್ ತಕ್ಕಂಬಂದು ಕರಮಣ್ ಉಚ್ಕೊಂಡು ಆರಾಧನ ಬಟ್ಟ ತಕ್ಕಂದ್ ಇಕ್ಕಂದು ಬಿ ಜಮೀನ್ ನೋಡಿದ್ರೆ 30 ಎಕರೆ ಅವ. 30 ಎಕರೆ ಜಮೀನ್ ನಮಗ್ ಸಾಲ್ತಾಯ್ತಾನಿಲ್ಲ ನೋಡಿ. ಅವತ್ತಿನ ದಿವಸದಲ್ಲಿ ಪುಕ್ಷಟ ಇದ್ದು ಜೀವನ ಮಾಡ್ತಾರ, ಖಾಲಿ ಇದ್ದು ಜೀವನ ಮಾಡ್ತಾರ. ಅಂತಂತ ಶ್ರಮ ಹೇಳ್ಬಿಟ್ಟು ನಾವು ಮಾಡ್ಕೊ ಬಂದೋ. ನಮ್ಮ ತಂದೆ ತಾಯಿಗಳು ಅಷ್ಟೆಲ್ಲ ಶ್ರಮ ಮಾಡ್ದಕ್ಕೆ ಅವ್ರಿಗೂ ನಾವು ಕೈ ಮುಗಿದು ಅಷ್ಟೆಲ್ಲ ಮಾಡ್ಕೊ ಬಂದು ಇವತ್ತಿನ ದಿವಸದಲ್ಲಿ ಏನೋ ನಿಮ್ಮ ಈಗ ಕೊನೆಗೆ ಇದೊಂದು ಕಣ್ಣು ಆಪರೇಷನ್ ಮಾಡಿಸ್ಕೋಬೇಕು ಅಂತಂದ್ರೆ ನಮ್ಮಿಂದ ಆಯ್ತೇನಿಲ್ಲ. ಆದರೆ ಮಾಡ್ಸ್ಕೊಳ್ಳೋರು ಮಾಡಿಸ್ಕೊತಾರೆ ಅವ್ರಿಗೆ ಅದು ಇರೋರು, ಆದರೆ ನಾವು ಮಾಡಿಸ್ಕೊತಿಲ್ಲ. ಆದರೂ ಕೂಡ ನಮಗೊಂದು ಸಹಾಯ ಕೊಟ್ಟು ಎಲ್ಲ ನೀವು ನಮ್ಗೆ ಒಂದು ನಡೆಸಿದ್ದಾರೆ.
0: ಈಗ ನೇತ್ರದಾನ ಮಹಾದಾನ ಅಂತ ಹೇಳ್ತಾರೆ, ಈ ನಿಟ್ಟಿನಲ್ಲಿ ಇರಲಿಲ್ಲ,
1: ಹಿಂದೆ ಇರ್ತಿರ್ಲಿಲ್ಲ. ಇವಾಗ ನಮ್ಮಂತೆಯವ್ರಿಗ ಆಮೇಕ ಸಾಮಾನ್ಯವಾಗಿ ನಮ್ಮ ಗೌರ್ಮೆಂಟಿಂದ ಒಂಚೂರು ಸಹಾಯ ಮಾಡ್ತಾ ಇರೋದು ದೇಸಾಯಿಂದ. ಇದು ಈಗ ನಮ್ಮ ತಂದೆ ತಾಯಿಗಳಿಗೆ 5 ರೂಪಾಯಿ ಕೊಡ್ತಿರ್ತೀನಿ ನಾನು ಕೇಳ್ದೆ, ನಮಗೆ ಉಣ್ಣಕ್ಕಿಲ್ಲ ನಿನಗೆ ಹೇಳ್ತಾರ ಹೋಗು ಅಂತೀನೋ. ಅವರು ಅಷ್ಟೇ ಶ್ರಮದಲ್ಲಿ ವ್ಯವಹಾರ ಮಾಡ್ಕೊಂಡು ಹೆಂಗೆ ಮಾಡ್ಕೋಬೋದು. ಇವತ್ತು ನಿಜದಲ್ಲಿ ಪಿಂಚಣಿ ದುಡ್ಡು ಅಂತ ಬರ್ತದ, ರುದ್ರಾಭಿ ದುಡ್ಡು ಅಂತ ಬರ್ತದ, ಖಾತೆದಾರ ದುಡ್ಡು ಅಂತ ಬರ್ತದ. ಸರ್ಕಾರ ಅವತ್ತಿನ ದಿವಸದಿಂದ ಹಿಡಿದು ಮಡಿಗೆರೆ ಹೊತ್ತಿರ್ತಾನೆ ಇವತ್ತಿನ ದಿವಸದಲ್ಲಿ ನಮಗೆಲ್ಲಕ್ಕೂ ಕೊಟ್ಟು ಕಾಪಾಡ್ಕೊಂಡು ಈ ಆಸ್ಪತ್ರೆಗೆಲ್ಲ ಕಳಿಸಿ. ಈಗ ಇವ್ರನ್ನ ನಾವು ನೆನೀನಿಲ್ಲ ಅಂತಂದ್ರೆ ಅದು ನಮ್ಗೆ ಮುಂದೆ ಕಷ್ಟ ಕೊಟ್ಬಿಡಲ್ಲ. ಇದು ನಮ್ಗೆ ಒಂದು ಸರ್ಕಾರ ಉತ್ಪತ್ತಿ ಮಾಡದ ಸೌಲಭ್ಯ ಮಾಡದ. ನಮ್ಮಂತೆಯವ್ರನ್ನ ಕೂಡ ಆ ಮಕ್ಕಳುಗಳು ಇಲ್ಲದೇ ಹೋದ್ರು ಕೂಡ ಮಕ್ಕಳುಗಳು ಇಲ್ಲದೇ ಹೋದ್ರು ಕೂಡ ಬುದ್ಧಿವಂತ ಕಾಲ ಕಳ್ಕೋಬೋದು. ಬುದ್ಧಿವಂತ ಬುದ್ಧಿ ಇಲ್ಲದೆ ಇದ್ದವ ನಡ್ಸೋಕ್ಕಾಗಲ್ಲ. ಬುದ್ಧಿವಂತ ಆ ಮಕ್ಕಳುಗಳು ಯಾರು ನೋಡ್ದೇ ಹೋದ್ರು ಕೂಡ ಈ ದುಡ್ಡು ಆ ದುಡ್ಡು ಈ ದುಡ್ಡು ಬರ್ತದ. ಸ್ವಲ್ಪ ಹಂಗೆ ಮಾಡ್ಕೊಂಡು ಕಾಲ ಕಳ್ಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗ್ಬೋದು. ಇವತ್ತಿನ ದಿವಸ ಚೆನ್ನಾಗದ. ಆದರೆ ಏನೋ ಹೇಳ್ತಾರೆ ಹಂಗ, ಯಾವ ಬುಡ ಇವತ್ತು ನಂದು ನಾಳ್ಗ ಇನ್ನೊಬ್ಬರದು ಅಂತ ಅನ್ಕೊಂಡು ಹೋದ್ರೆ ಕುಡಿಯೋದೋ ಪಡಿಯೋದೋ ಇಸ್ಪೀಟ್ ಆಡೋದೋ ಅದು ಮಾಡೋದೋ ಇದು ಮಾಡೋದೋ ಅನ್ಕೋಬೋದ್ರೆ ಯಾವುದು ಸಾಲಲ್ಲ.
0: ಉತ್ತಮ ಮನುಷ್ಯನ ಲಕ್ಷಣ ಆಗಲ್ಲ,
1: ಲಕ್ಷಣ ಆಗಲ್ಲ. ಏನೋ ಹಿಂಗ ಜೀವನ ಮಾಡ್ಕೋಬೋದ್ರೆ ಸಾಕು. ಈಗಿರೋದು
0: ನಿಮ್ ಕಾಲದಲ್ಲಿ ಏನೇನ್ ಬೆಳೆ ಬೆಳಿತಿದ್ರಿ ಅವಾಗೆಲ್ಲ?
1: ಅವಾಗ ಅದೇ ಜೋಳ ಬೆಳಿತಿದ್ದು, ತೊಗರಿ, ಅಲಸಂದ, ರಾಗಿ, ಹುಳ್ಳಿ ಇವುಗಳೇ ಬೆಳಿತಿದ್ದು ನಾನು, ಮೆಣಸಿನ್ಕಾಯಿ.
0: ವರ್ಷಕ್ಕೆ ಎಷ್ಟು ಬೆಳೆ ಬೆಳಿತಿದ್ರಿ ಅವಾಗ?
1: ಅಯ್ಯೋ ಈ ಗೌರ್ಮೆಂಟ್ ಗೊಬ್ಬರ ಗಿಬ್ಬರ ಇಲ್ಲ, ದನ್ನು ಗೊಬ್ಬರ ಓಡ್ಬಿಟ್ಟು ದನ್ನು ಗೊಬ್ಬರ ಇಲ್ಲಿ ಅಂತ ಇಳುವರಿ ಬರ್ತಿಲ್ಲ. 1 ಎಕರೆಗೆ 3 ಪಲ್ಲೆ ಜೋಳ ಆರೋಗ್ಯ ಬೆಳಿತಿದ್ದು ನಾವು 1 ಎಕರೆಗೆ. ಇವತ್ತು ಅದೇ 1 ಎಕರೆ 100,000 ರೂಪಾಯಿ ದುಡಿತಾ ಅವ್ರ. ಅವತ್ತು 1 ಎಕರೆಗೆ 3 ಪಲ್ಲೆ ರಾಗಿ, 3 ಪಲ್ಲೆ ಜೋಳ, ಅಷ್ಟು ಮೆಣಸಿನ್ಕಾಯಿ ಹಾಕೋಣದು, ಅಷ್ಟು ಹುಣ್ಸೆಕಾಯಿ ಹಾಕೋಣದು, ಹುಣ್ಸೆ ಮರುವ ಇದು ಕಾಳು ಕಡ್ಡೆ, ಹುಳ್ಳಿ, ತೊಗರಿ, ಅಲಸಂದ, ದಪ್ಪ ಅಲಸಂದ ಇಂಥವನ್ನ ಬೆಳ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಬಂದು.
0: ಆಗೆಲ್ಲ ಮಾರ್ಕೆಟ್ ವ್ಯವಸ್ಥೆ ಇರಲಿಲ್ವಾ?
1: ಇತ್ತು ಮಾರ್ಕೆಟ್ ಇದ್ರು ಕೂಡ ಹಿಂಗೆ ಇಲ್ಲಿ ರೈಟ್ ಇಲ್ಲ. 25 ರೂಪಾಯಿ ಜೋಳ ಕೊಟ್ಟರೆ ಜೋಳ 25, ರಾಗಿ ಅದು ಕೂಡ ಒಂದು 25-30. ಅಂತ ಕಾಲದಲ್ಲಿ ರಾಗಿ ಜೋಳ ತಕೊಂಬಂದ್ರೆ ನಮ್ಮ ನುನ್ನು ಸಾಬ್ರು ತಕೊತಿದ್ರು 25 ರೂಪಾಯಿ 25 ರೂಪಾಯಿ ಒಂದೊಂದು ಪಲ್ಲ ಜೋಳ. ಪಲ್ಲ ಆಗ ಕುಂಟಾಲ್ ಗಿಂತಾಲ್ ಇತ್ತಿನಲ್ಲಾಗ ಹಂಗ ಅಲಸಂದ ತೊಗರಿ ಎಲ್ಲ ಕಮ್ಮಿನೇ. ಅದು ನಮ್ಮ ಜೀವನಕ್ಕೆ ಏನಪ್ಪ ಅಂತಂದ್ರೆ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ. ಇವಾಗ ಇಷ್ಟೆಲ್ಲ ಒಟ್ಟು ಹಾಕಿ ಮಾಡೋ ಅಂಥ ಕ್ರಮನ ಬರೀ ಖಾರ ಇಟ್ಟು ಕೊಟ್ಬಿಡಲಿ. 1.5 ಮುದ್ದೆ ಇಟ್ಟುಬಿಟ್ಟು ಹೋಗಿ ಏರಿ ಇಟ್ಕೊಂಬಿಟ್ರೆ ತಿರ್ಯಾಕ 10 ಗಂಟೆ ಹೊತ್ತಿಗೆಲ್ಲ ಒಟ್ಟು ಹೆಂಗಸು ತರದ ಅತ್ತೆಗೆ ನೋಡ್ತಾ ಇದ್ದು 1.5 ಮುದ್ದೆ ಇಟ್ಟು ಮಜ್ಜಿಗೆ ಒಂದಿಷ್ಟು ಅನ್ನ ಉಂಡ್ಬಿಟ್ಟು ತಿರ್ಯಾಕ ಏರಿ ಇಟ್ಕೊಬಿಟ್ಟ ಅಂದ್ರೆ ಯಾವ ಬಿಸಿಲಿ ಬೆಂಕಿ ಏನು ಗೊತ್ತಿಲ್ಲ ನಮ್ಗೆ.
0: ಶ್ರಮ ಜೀವನ ಇರ್ತಿತ್ತು ಅವಾಗ.
1: ಶ್ರಮ ಜೀವನ ಆದರೂ ಈ ಅಂದಾತ ಆದಲ್ಲ, ಇದು ಶಕ್ತಿ ಚೆನ್ನಾಗಿತ್ತು. ಇದ್ರ ಶಕ್ತಿಯಿಂದ ನಾವು ಅಷ್ಟು ಆಟ ಆಡ್ಕೊಬಂದು ದುಡ್ಡಿನಿಂದ ಆಟ ಆಡ್ಕೊಬಂದಿಲ್ಲ. ಅವತ್ತು ಇವತ್ತು ದುಡ್ಡಿನಲ್ಲಿ ಆಟ ಆಡ್ತಾರ, ಅವತ್ತು ದುಡ್ಡಿನಲ್ಲಿ ಆಟ ಆಡ್ಕೊಂಡ್ರೆ. ಈ ಲಕ್ಷ್ಮಿ ಬೆಳೀತಿದ್ಲಲ್ಲ ಈ ಬೆಳೆಯೋದ್ರೆ ಆವಾಗ ಗೊಬ್ಬರ ಕೂಡ ಇತ್ತಿನಿಲ್ಲ ನಮ್ಮ ದನ್ನು ಗೊಬ್ಬರ. ಆದ ದೇಸಿಂದ ಆಹಾರ ಒಂದು ತುನ್ನ ತವಕ ಒಂದು ಮುದ್ದೆ ಉಣಿಸ್ತಿತ್ತು. ಆ ಥರದಲ್ಲಿ ಮಾಡ್ಕೊಂಡು ಬಂದ.
0: ಆಗೆಲ್ಲ ಕೂಲಿ ಅನ್ನೋದು ಯಾವ ಥರ ಇರ್ತಿತ್ತು ನಿಮಗೆ?
1: 7 ಆಣೆ ಕೂಲಿ ತೋಳಿಂದ ಬಂದಿನಿ, 7 ಆಣೆ ನಾನೇ ಹೋಗಿನಿ. ನಮ್ಮಅಮ್ಮ ಕರ್ಕೊಂಡು ಹೋಗ್ತಿದ್ದ, 7 ಆಣೆ ಕೊಡ್ತಾರೆ ಮಧ್ಯಾಹ್ನ ಹೊತ್ತು ಮದ್ವೆ ಕೊಡ್ತಾರೆ ಬಲೋ ಅಲ್ಲಿ ಹೋಗಿದ್ ಉಳಿಕುಳ್ ಕೂತ್ಬಿಟ್ಟು ಬರೋ ಅಂತ ಉಳಿಕುಳ್ಗೋ. 7 ಆಣೆ ಆಮೇಲಿಂದ 4 ಆಣೆ ಆಮೇಲಿಂದ 5 ಆಣೆ 6 ಆಣೆ 10 ಆಣೆ ಹಿಂಗೆ ಬತ್ತಾ ಬತ್ತಾ ಬತ್ತಾ ಬತ್ತಾ ಈ ಥರ ಬತ್ತು. ಇವತ್ತು 300 ರೂಪಾಯಿ 400 ರೂಪಾಯಿ 1,000 ರೂಪಾಯಿ ಕೊಡ್ಬೇಕು ಗಂಡ ಒಳಗೆ. ಇವತ್ತಿನ ದಿವಸ ಇಷ್ಟಕ್ಕೆ ಬಂದಿದೆ, ಅವತ್ತಿನ ದಿವಸ ಅಷ್ಟಿತ್ತು. 7 ಆಣೆ ತೊಳಿಂದು ನಾನು ಉಳಿಕುಳ್ ಕೂದಿನಿ.
0: ಅಂದ್ರೆ 2 ಆಣಿ ಅಂತಿದ್ರಲ್ಲ, 2 ಆಣಿಲಿ ಜೀವನ ಹೆಂಗ್ ಸಾಕ್ತಿತ್ತು?
1: ಅದೇ ಅಲ್ವ ನಾನು ಹೇಳ್ತಾ ಇರೋದು, ಇದೇ ಜೀವನ. 7 ಆಣಿ ತಕ್ಕಂಬಂದ್ರೆ 7 ಆಣಿಗ ಇವತ್ತು 1,000 ರೂಪಾಯಿ ತಕ್ಕೋದು, 7 ಆಣಿ ಸಾಮಾನು ಕೊಡಲ್ಲ. ದುಡ್ಡುಗ ಬರ ಅಂಗಡಿಗಳಲ್ಲೂ ಕೂಡ ನಮ್ಗ 7 ಆಣಿ ತಕ್ಕೋದ್ರೆ

0: ಕಾಸ ಕೊಟ್ಬಿಟ್ರೆ ನಮ್ಮಪ್ಪ ಮೂರು ಕಾಸು ಅಂತಂದ್ರೆ ಆಗ ಇದು ತಾಮ್ರದ ಕಾಸು ಇಷ್ಟಗಳ ಅಂತಾರೆ ಬಟ್ಟೆ ತೋರ್ಕ. ಮೂರು ಕಾಸು ಆದ್ಮೇಲೆ ಆರು ಕಾಸು ಬತ್ತು, ಆರು ಕಾಸು ಆದ್ಮೇಲೆ ನಮ್ಮ ಪೈಸೆ ಬತ್ತು, ಹಿಂಗೆಲ್ಲ ಬಂದ. ಮೂರು ಕಾಸು ನಮ್ಮಪ್ಪ ಕೊಟ್ಬಿಟ್ರೆ ಬೀದಿಲಿ ಕುಣಿಯೋ, ನಮ್ಮಪ್ಪ ಮೂರು ಕಾಸು ಕೊಟ್ಟ, ನಮ್ಮಪ್ಪ ಮೂರು ಕಾಸು ಕೊಟ್ಟ. ಅದು ಮೂರು ಕಾಸು ಖರ್ಚು ಮಾಡ್ತಿತ್ತು, ಹೊಡೆದಾರ ಕಟ್ಕೊತಿದ್ದೋ. ಆ ಅಂಗಡಿಲಿ ಹೆಂಗೆ ಕೊಟ್ಟವ್ರು ಎಷ್ಟೋ ಕೊಡದಿದ್ದವ್ರು ಎಷ್ಟೋ. ಅಲ್ಲಿ ಅಂಗಡಿ ಇದ್ರೆ ಇಲ್ಲಿಗಂಟ ಜನ ಊರ್ ಜನ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಳೋದು. ಅಲ್ಲಿ ಏನಪ್ಪ ಅಂತಂದ್ರೆ ಗೋವಿಂದಪ್ಪ ಯಾವುದು ದುಡ್ಡು ಕೇಳ್ತಾರೆ ಜಾಪನಾಗೆ ಅವರೇ ಕೊಡ್ತಿದ್ದವರು. ಇನ್ನು ಬಾಕಿಯವ್ರು ಬಲ್ಗೈ ಸಾಮಾನು ತಗೊಂಡು ಎಡಕೈ ದುಡ್ಡು ಇಡ್ಕೊ ಊರು ಬಂದು ನನ್ನ ಕಣ್ಣಾರ ನೋಡೋದು. 5 ರೂಪಾಯಿ ತಗೊಂಡು ಹೋದ್ರೆ ನಮ್ಮ ಮನೆಗಾಗ ಸಾರಿ ಉಂಟು ಬಟ್ಟೆ ಬರೆಯೋನು ತಗೊಂಬಂದ್ಬಿಡ್ತಿದ್ದೋ. ಬನಿನೋ ಇತ್ತು ಕಣವ್ ಹಂಗ ಅವೆಲ್ಲ ಒಟ್ಟಿನ ಜ್ಞಾಪನವಾಗಿ ಹೇಳಕ್ ಆಗಲ್ಲ. ನಾವು
1: ಈಗ ಕೃಷಿ ಎಲ್ಲ ಜಮೀನೆಲ್ಲ ಮಾಡ್ಬೇಕು, ಈಗ ನೀವ್ ಹೇಳಿದ್ರಿ ತಿಪ್ಪೆ ಗೊಬ್ಬರ ಎಲ್ಲ ಬಳಕೆ, ಆ ಕಾಲದಲ್ಲಿ ಆರೋಗ್ಯನ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನೀವ್ ಹೇಳಿದ್ರಿ. ಏನ ಆರೋಗ್ಯದ ಗುಟ್ಟು?
0: ಏನಿಲ್ಲ, ಆರೋಗ್ಯದ ಗುಟ್ಟು ಮುದ್ದೆ, ಉಳ್ಳಿಕಾಳು ಸಾರು, ಸೊಪ್ಪು ಮಾತ್ರ ಪ್ರಬುದ್ಧ ಮಾಡ ಸೊಪ್ಪು ತಕೊಂಬಂದಿದ್ರು. ಸೊಪ್ಪು ಹೊಲದಲ್ಲಿ ಮುದ್ದೆ ಇಲ್ದವ್ರು ಕೂಡ ಕಾಳಿನ ಸೊಪ್ಪು ಹಾಕಿ ಚಕ್ಕೆ ಸೊಪ್ಪು ಅಂತಿತ್ತು. ಅವಾಗ ನಮ್ಮ ತಾಯಿ ಕಾಗೋದ್ರೆ ಅವ್ರ ಸರ್ಸಮ್ದವರು ಊಟಕ್ಕೆ ತಗೊಂಡ್ಬಂದು ಊಟ ಮಾಡ್ತಿದ್ರು. ಅವ್ರ ಸರ್ಸಮ್ದವ್ರು ಎದುರು ನಾವು ಕೂತ್ಕೊ ಊಟ ಮಾಡ್ಬೇಕಲ್ಲ ಅಂತಂದ್ಬಿಟ್ಟು ಬತ್ತಿ ತಡ್ರಿಂಕ ಉಂಟೋದ್ರೆ ಒಂದು ಮುಳ್ಳ ಚಕ್ಕೆ ಸೊಪ್ಪು ಕೂತ್ಬಿಡೋದು. ಚಕ್ಕೆ ಸೊಪ್ಪನ್ನ ಉಳ್ಳಿ ಕಾಳನ್ನ ಹಾಕಿ ಬೇಯಿಸ್ಬಿಟ್ರೆ ಮೇಡಮ್ ಅವರೇ ಆ ಊಟ ಚಕ್ಕೆ ಸೊಪ್ಪು ಉಳ್ಳಿ ಕಾಳಿನ ಊಟ ಆವತ್ತು. ಇವತ್ತು ಚಿಂದಂತ ಸೊಪ್ಪು ಹಾಕಿದ್ರು ಆ ಊಟ ಬರಲ್ಲ, ಗೊಬ್ಬರ ಎಲ್ಲ ಅಗೇಸ್ಬಿಡ್ತು. ಇದೇ ಕಷ್ಟದ ವ್ಯವಹಾರಗಳು ನಮ್ಮ ಮಕ್ಕಳು ಅಂದ್ರೆ ಅದೇ ದರಿದ್ರ ತಂದ್ಬಿಟ್ಟು ಹೇಳ್ತಾರ. ಆ ಮಾತಾಡ್ಬೇಡ, ಈಗಿನ ಮಾತಾಡು, ಸೋಚಿ ಜೀವನ ಇವತ್ತು ಏನು ಮಾಡೋಕ್ಕಾಗಲ್ಲ. ಇವತ್ತು ಅನ್ನ ನಮ್ಗೆ ಅದು ಬಿಲ್ಕುಲ್ ಅವತ್ತು ಸಿಕ್ತಿತ್ತಿಲ್ಲ. ಈ ಖರ್ಚ ನಿಮ್ಗೆ ನಾವು ಈಗ ಹಿಂಗೆ ಬರ್ತೀವಿ ಹಿಂಗೆ ಮಾಡ್ತೀವಿ ಈ ಥರದಲ್ಲಿ ಇರ್ತೀವಿ ಅನ್ನೋದು ನಮಗೆ ಗೊತ್ತಿತ್ತಿಲ್ಲ. ಏನಪ್ಪ ಮನೇಲಿ ಗೌಡ್ರೆ ನೀವು ನಿಜಕ್ಕೆ ರೇಷ್ಮೆ ಹುಳನ ತಂದು ಮಡಗ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ಒಳಕ್ಕೆ ಹೋದ್ರೆ ನಾ ಕೂತ್ಕೊಳ ಒಂದು ಸಂಸಾರ ಹೆಂಗೆ ಮಾಡೋದು, ಈ ಮರಿ ಆಗಲಿಲ್ಲ ಏನು ಮಾಡೋದು ಎತ್ ಮಾಡೋದು ಅಂತ ನನ್ನಷ್ಟಕ್ಕೆ ನಾನೇ ಕುಂತ್ಕೊ ಹತ್ಬಿಟ್ಟು ಆಗ ಮರಿಗೆ ಸೊಪ್ಪಾಗ್ತೀವಿ. ಆಯಿತು, ಕಷ್ಟ ಸುಖ ಅವೆಲ್ಲ ಮಾಡ್ಕೊಂಡು ಇವತ್ತ್ನೂರು ಗಂಟೆ ಕಾಲ ಕಳ್ಕೊಂಬಂದು ಇವತ್ತು ಏನೇ ಕಷ್ಟ ಇದ್ದು ಒಳಗೆ ರಟ್ಟಿಂಗ್ ಅಂತೀನಿ.

0: ಹಿಂದೆಲ್ಲ ತುಂಬಾ ಬಡತನ ಇತ್ತು ಅಂತ. ಈ ಬಡತನದ ನಡುವೆ ಮಕ್ಕಳನ್ನ ಹೇಗೆ ಸಾಕ್ತಿದ್ರಿ?
1: ಮಕ್ಕಳಲ್ಲಿ ಯಾಕೆ ಸಾಕ್ತಿ ಅಂತಂದ್ರೆ, ಇದೇ ನಾನು ಹೇಳಿದ್ವಿ, ಇವಾಗ 25 ವರ್ಷ 30 ವರ್ಷದಲ್ಲಿ ನನ್ಗೆ ಹುಷಾರಿಲ್ದಂಗೆ ಆಗೋಗ್ಬಿಟ್ಟು. ಹುಷಾರಿಲ್ದಂಗೆ ಆದಾಗ ನಾನು ನಮ್ಮ ಮನೆ ಯಜಮಾನ್ತನ ಇನ್ನೊಬ್ರು ಕೊಂಡಿಲ್ಲ. ಈ ಮನೆ ಒಬ್ಬ ಒಂದು 10 ವರ್ಷ ಇತ್ತು, ಇದ್ನೇನೋ ಉಳ್ಳಳಿಗೆ ಹೋಯ್ತಾ ಇದ್ದ, ರಾಜೇಶ್ನಾಗ ಹಾಸ್ಟೆಲ್ನಲ್ಲಿ ಸೇರಿಸಿ ಇತ್ತು. ಇದ್ದಾಗ ಅವನಿಗೆ, ನೋಡಪ್ಪ ಈ ಮನೆ ಆಡಳ್ಪ 3 ಕಾಸಿಗೆ 6 ಕಾಸಿಗೆ ಸಂಸಾರ ತಂದು ಕೊಟ್ಕೊಂಡು ವ್ಯವಹಾರ ಮಾಡಪ್ಪ ಅಂದೆ. ಅವರು ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಅವರು ಇದೇತಿಂಗಂತ ಅನ್ಬಿಡಿ ನನ್ನ ಬಿಟ್ಬಿಟ್ಟು ಹೋಗಿ ಗಾರೆ ಹೇಳ್ಬಿಟ್ಟು ಓದ್ತವ್ರೆ. ಒತ್ತು ಅಲ್ಲಲ್ಗಲ್ಲಲ್ಗಲ್ಲಲ್ಗಲ್ಲಲ್ಗ ಈ ಜನಗಳ ನಡುವೆ ನೋಡಿ ನೋಡಿ ನೋಡಿ ಅವರು ಕಾಲ ಬದಲಾಯಿಸ್ಕೊಂಡ್ರು. ಅದು ಇದು ಹಾಕೋದು, ಬೋರ್ ತೆಗಿಸೋದು, ವ್ಯವಹಾರ ಮಾಡೋದು, ರೇಷ್ಮೆ ಹಾಕೋದು, ಹಿಂಗೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಅವ್ರ ಉದ್ದೇಶದಲ್ಲಿ ಅವರು ದೊಡ್ಡವರಾದ್ರು. ಈಗ ಒಬ್ಬ 1-5 ಸಾವಿರ ಕೋಳಿ ಮೇಯಿಸ್ತಾವನು, ಕೋಳಿ ಫಾರಂ ಮಾಡ್ಕೊಂಡು ರೇಷ್ಮೆ ಇಲಾಖೆ ಮನೆ ಕರ್ಸ್ಕೊಂಡು ರೇಷ್ಮೆ ಮಾಡ್ತಾವನ. ಅವ್ರಿಗೂ ಒಬ್ಬೊಬ್ಬರು ಇಬ್ಬಿಬ್ರು ಮಕ್ಕಳವ, ಏನು ಡೆವಲಪ್ ಆಗಿ ವ್ಯವಹಾರ ಮಾಡ್ಕೋ ಹೋಯ್ತಾರೆ. ತರಕಾರಿ ಗಿರ್ಕಾರಿ ಹಾಕೊಂಡು ಚೊಟ್ಟು ಪಟ್ಟು ಕಬ್ಬು ಇದನ್ನೆಲ್ಲ ಹಾಕೊಂಡು ಇವತ್ತಿನ ದಿವಸದಲ್ಲಿ ನಾನು ಕಟ್ಕೊಳಲ್ಲ, ಅವರು ತಂದೆ ತಂದೆನೇ ಮಾಡ್ಕೊಂಡು ಹೋಯ್ತಾ ಅವ್ರ
0: ಚೆನ್ನಾಗಿ ನೋಡ್ಕೋತಾರೆ ಮನೆಯಲ್ಲಿ.
1: ಇಷ್ಟಕ್ಕೂ ಮುಖ್ಯವಾಗಿ ಅವಳಿಲ್ದೇ ಹೋದ್ರೆ ನಾವು ಬದುಕಲ್ಲ. ಇವತ್ತು ಅಷ್ಟೇ, ನಾಳೆಗೂ ಅಷ್ಟೇ, ಇಂದೂ ಅಷ್ಟೇ. ಈಗಲೂ ನಾವು ಬೇರೆನೇ ಇರೋದು, ನಾವು ಗಂಡ ಇರ್ತಿದ್ರು, ಮಕ್ಕಳುಗಳಿಗೆಲ್ಲಕ್ಕೂ ಪಾಲ್ಕೊಬಿಟ್ಟು ಕೊಟ್ಟಿದ್ರು ಕೂಡ ನನ್ನ ಉಪಸ್ಪಾರಿ ನೋಡ್ಕೊಂಡು ಅವಳು ವ್ಯವಹಾರ ಮಾಡ್ಕೊ ಹೋಯ್ತು.
0: ದಾದಾ, ಈಗ ನೀವು ಹೇಳಿದ್ರಿ 3 ಮಕ್ಕಳು ಅಂತ, ಆ 3 ಮಕ್ಕಳಿಗೆ ಏನಾದ್ರು ಹುಷಾರಿರ್ಲಿಲ್ಲ ಅಂದ್ರೆ ಆಗೆಲ್ಲ ಹಾಸ್ಪಿಟಲ್ ವ್ಯವಸ್ಥೆ ಇರ್ಲಿಲ್ಲ, ಹೇಗ್ ನೋಡ್ಕೋತಿದ್ರಿ ಮನೇಲಿ, ಆರೈಕೆ ಏನಾದ್ರು ಮಾಡ್ಕೋತಿದ್ರ?
1: ಆಸ್ಪತ್ರೆ ಒಬ್ಬರು ಇತ್ತು, ಇದ್ರು ಕೂಡ ಏನೋ ಅದೋ ಇದೋ ಮಾಡಿ, ಜ್ವರ ಬಂದ್ರೆ ಜೀರ್ಗ ಹೆಸರು ಕಸ್ಕೊ ಕಾಫಿ ತಿನ್ನಲಾಗ, ಕಾಫಿ ಟೀ ಇತ್ತಿಲ್ಲ, ಈ ಅಚ್ಚುಕಟ್ಟಾಗಿ ರಾಗಿ ಮುದ್ದೆ ಮಾಡ್ಬಿಟ್ಟು ಉಪ್ಪೆಸನ ಖಾರವೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಒಟ್ಟು ಹಾಕಿ ಉಪ್ಪೆಸನ ಖಾರ ಅರ್ದ್ಬಿಟ್ಟು, ನೋ ಅಪ್ಪ ಜ್ವರ ಬಂದವ ನಿದ್ರಿಸ್ಕೊಂಡು ಇಟ್ಟುಬಿಡಪ್ಪ ಉಪ್ಪೆಸನ ಕಾಲದಲ್ಲಿ ಅಂದರೆ, ಆ ಉಪ್ಪೆಸನ ಕಾಲದಲ್ಲಿ ಇಟ್ಟುಕೊಂಡ್ರೆ ಜ್ವರ ಹೊಂಟೋಯ್ತಿದ್ದೆ ದಿವಸನು. ಅವಾಗ ಹಂಗೆ ನಡ್ಕೊಂಡು ಕಾಲ ಕಳ್ಕೊಂಬಂಗ ತಲೆನೋವು ಬಂದ್ರೆ ಮಾಮೂಲು ಪಟ್ಟು ಒಂದು ಗಂಧದ ಪಟ್ಟ ಗಿಂಧದ ಪಟ್ಟ ಅದನ್ನು ಹಾಕ್ತಿದ್ರು ಬಿಗಿಯಾಗಿ ಹೊಂಟೋಯ್ತು ಅಂತ. ನಾವು ಆಸ್ಪತ್ರೆ ಕಂಡೇ ಇಲ್ವಲ್ಲ, 8 ದಿವಸ ಆಗಲಿ 15 ದಿವಸ ಆಗಲಿ ಆಸ್ಪತ್ರೆಗೆ ಹೋಗಂಗಿಲ್ಲ. ಜೀರಿಗೆ

0: ಹೆಸರಂತ ಅದಂತ ಇದಂತ
1: ಆಯುರ್ವೇದ ಪದ್ಧತಿ
0: ಇದೆ. ಅಲ್ಲಿಗೆ ಅಲ್ಲಿಗ ನಮ್ಮೂರ್ನಲ್ಲಿ ಡಾಕ್ಟರ್ ಆಗಿ ಒಬ್ಬೊಬ್ರು ಯಜಮಾನ್ ಇರ್ತಿದ್ರು, ಇಂಗ್ಲಿಂದ ಮಾಡ್ಕೊಬಿಟ್ಟಿದ್ರಲ್ಲ, ನೋಡಿ ನೋಡಿ ಸೆಕೆ ಹುಷಾರಿ ನನಗಾಗ್ಬಿಟ್ಟದ, ಹಿಂಗಾಗ್ಬಿಟ್ಟದ ಅಂತಂದಾಗ ಓ ಆ ಸೊಪ್ಪು ತಗೋಬ ಇದು ತಗೋಬ ಇದು ಮಾಡು ಅದು ಮಾಡು ಅಂತ ಅವ್ರು ಹೇಳ್ಕೊಡು, ಅವ್ರು ಹೇಳ್ಕೊಟ್ಟದ ಇವ್ರು ಮಾಡು.
1: ಅಂದ್ರೆ ಹಿಂದಿನ ಕಾಲದಲ್ಲಿ ಹಿರಿಯರ ಮಾತನ್ನ ಕೇಳಿ ಹೆಚ್ಚು
0: ಹೆರಿಗೆ ಮಾಡ್ಬೇಕಾದ್ರು ಕೂಡ ನಮ್ಮ ಗ್ರಾಮದಲ್ಲಿ ಯಜಮಾನ್ಗಿತ್ತೀರೇ ಮುಖ್ಯ, ಅವರೇ ಡಾಕ್ಟರ್ ನಮ್ಗೆ. ಇನ್ನೇನು ಆಸ್ಪತ್ರೆಗೆ ಹೋಗಿ ಆ ಡಾಕ್ಟರ್ ಹೋಗಿ ಎರ್ಗೆ ಮಾಸಿ ಗಿರ್ಗೆ ಮಾಸಿ ಕರ್ಕಮನಿ ಗಿರ್ಕಮನಿ ಇಲ್ಲ, ಈಚೀಚೀಚೀಚಿಗ ಇವೆಲ್ಲ ಉಟ್ಕೊಂಡು ಯಜಮಾನ್ಗಿತ್ತರೂ ಇಲ್ಲ ಯಾರು ಇಲ್ಲ ಈಗ ಆಸ್ಪತ್ರೆ
1: ಈಗಲೂ ಹಾಸ್ಪಿಟ್ಲ್ ಚಿಕಿತ್ಸೆಗೆ ನೀವು ಹೊಂದ್ಕೊಂಡಿದ್ದೀರಾ?
0: ಜೀಸಸ್ಸು ಅಲ್ಲಿ ಶಾಂತಿ ರೂಮು ಸೀತಾರಂಗ ಇಲ್ಲೇ 25 ವರ್ಷ ದಮ್ ಬಂದ್ಬಿಟ್ಟು ಆ ದಮ್ಮನ್ನ ಎಲ್ಲೂ ಹುಷಾರು ತಪ್ಪದು ನಾನು ಆಸ್ಪತ್ರೆ ಇನ್ನು ಇಲ್ಲಿಂದ ಆವಾಗ ಇನ್ನೇ ಕೈ ಅವಸ್ತಿಗೆ ಅನಿಸ್ತಿ ಮಾತ್ರ ಯಾರನ್ನೂ ಇಲ್ಲ ಇಲ್ಲ ಇಲ್ಲ ಇನ್ನೂ ಕೈ ಅನಿಸ್ತಿಲ್ಲ ನಾನು ಯಾವಾಗ ನಡೆಯಲ್ಲ ಏನಿದ್ರು ಆಸ್ಪತ್ರೆಗೆ ಹೋಗ್ಬೇಕು ಅಂತೇಳಿ ಆಸ್ಪತ್ರೆಗೆ ಹೋಗಿ
1: ಆರೋಗ್ಯ ಸಮಸ್ಯೆನ ಕೂಡ ನೀವು ಗೆದ್ದು ಬಂದಿದ್ದೀರಿ. ಸರ್ಕಾರದಿಂದ ಸೌಲಭ್ಯ ತಗೋತಾ ಇದ್ದೀರಾ ಪಿಂಚಣಿ ದುಡ್ಡಾಗಿ?
0: ಪಿಂಚಣಿ ದುಡ್ಡಿನಲ್ಲಿ ಅದೇ 1200 ರೂಪಾಯಿ ಅದು ಪಿಂಚಣಿನಲ್ಲಿ ಬರ್ತದ. ಇದೇ ಖಾತೆದಾರರು ದುಡ್ಡು ಅಂತ ಒಂದು 2000 ರೂಪಾಯಿ, 3 ತಿಂಗಳಿಗೊಂದಪ್ಪ 2000 ರೂಪಾಯಿ ಅದು ಬರ್ತದ. ಹಿಂಗ ವ್ಯವಹಾರ ಮಾಡ್ಕೊಂಡು ಆಮೇಲಿಂದ ನನ್ನ ಕೈಲಿರೋದು ಅವರು ಕೊಟ್ಬಿಟ್ಟು ಅದರಲ್ಲೂ ಸಸಿ ಕಲೆಕ್ಷನ್ ಮಾಡ್ಕೊಳೋದು. ಅದೇ ಏನು ಕಲೆಕ್ಷನ್ ಮಾಡೋದು, ಇಂದ್ಲು ಊಟ ತಿನ್ನಕ್ಕಾಗಲ್ಲ, ಇಂದ ಶಕ್ತಿ ಬರಕ್ಕೂ ಆಗಲ್ಲ.
1: ಇತ್ತೀಚಿನ ಊಟಕ್ಕೆ ನೀವು ಹೇಗೆ ಹೊಂದ್ಕೊಂಡಿದ್ರಿ?
0: ಈಗ ಏನಪ್ಪ ಬೇಳ ಸಾರು ಸೊಪ್ಪು ಉಪ್ಪಿಸು ಕೊಟ್ಟರು ಪರವಾಗಿಲ್ಲ, ಈ ಹಸಂದ ಕಾಳು ಬೇಸಂದ ಕಾಳು ಆಗಲ್ಲ, ಆಲೂಗಡ್ಡೆ ಆಗಲ್ಲ, ಬದನೆಕಾಯಿ ಆಗಲ್ಲ, ಎಲ್ಲನೂ ತಿನ್ನೋದು ನೋಡೋದು ತಿನ್ನು ನೋಡೋದು ಹಂಗೂ ಇರಲ್ಲ, ತಿನ್ನು ನೋಡ್ಬಿಡೋದು ಅಕ್ಕಿಂಬ್ಳು ಅದು ಇದು ಬಂದಾಗ ಇದಾಗಲ್ಲ ಇದು ಅಂತ ಬಿಟ್ಬಿಡೋದು. ನೆಂಟಿ ಏನ್ ಬೇಕೋ ಅದೇ ಅದೇ ಏನಾದ್ರು ಒಂಚೂರು ಹಂಗಾಯ್ತು ಅಂತಂದ್ರೆ ನನಗಿಂತ ಮುಂಚಿದಾಗ ಅವಳೇ ತಿಳ್ಕೊಂಡು ಇದಾಗಲ್ಲ ಅವನ್ಗ.
1: ಈಗ ಬೆಳಗ್ಗೆ ಸಂಜೆವರೆಗೂ ಹೇಗ್ ಟೈಮ್ ಕಳೀತೀರಾ ಮನೇಲಿ ನೀವು?
0: ಅಯ್ಯೋ ಆ ಟೈಮ್ ಪ್ರಶ್ನೆ ಹೇಳಿದ್ರೆ ಈಗ ಎಲ್ಲೂ ಅಲ್ಕ ಪಲ್ಕ ಹೋಗಲ್ಲ, ಹಿಂಗ 4 ಜನ ಕುಂತಿರೋ ತಕ್ಕ ಕೂತ್ಕೊಳೋದು ಅಲ್ಲಿ ಮಾತನ್ನ ಹೆಚ್ಚಿಗೆ ಆಡಲ್ಲ. ಆದ್ರಲ್ಲಿ ಒಂದ್ರ ಬಸ್ಟ್ ಏನಪ್ಪ ಅಂತಂದ್ರೆ ಈಗ ಒಂದು ಕೋರ್ಟ್ ಅವ ಒಂದ್ 2-3 ಕೋರ್ಟ್ ಅವ, ಆ ಕೋರ್ಟ್ ಅಂತ ಬಂದ್ರೆ ಆಗೋಸಿ ಕಾಲ ಕಳೀತಿದ್ವು ಹೋಗೋದು.

0: ಸಂಸ್ಥೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ತಾ ಇದೆ. ಎಷ್ಟೋ ಜನರಿಗೆ ನೇತ್ರದಾನ, ಮಹಾದಾನ ಈ ನಿಟ್ಟಲ್ಲಿ ಅವರಿಗೆ ನೆರವಾಗ್ತಾ ಇದೆ. ಆ ಸಂಸ್ಥೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು?
1: ಆ ಸಂಸ್ಥೆ ಬಗ್ಗೆ ಸುಮ್ಮನೆ ಹೇಳೋದಲ್ಲ, ನಮ್ಗೆ ಒಂದು ಸಹಾಯ ಮಾಡಿ ಅವರು ಬದಲು ಮಾಡಿದಾಗ ನಮಗೆ ಸೌಲಭ್ಯ ಅದು ಅಷ್ಟೇ ಸೌಲಭ್ಯ ಅದ ಅಂತ. ಅದೇ ನೋವಾಗದಿತ್ತಿಲ್ಲ ಅಂತಂದ್ರೆ ಇಲ್ಲಿ ಹಿಂಗೆ ಕರ್ಕೊಂಡ್ಬಂದ್ರು, ಈ ರೀತಿಯಲ್ಲಿ ಊಟ ಪಾಠ ಅವ್ರನ್ನ ಮಾಡ್ಕೊಂಡಿದ್ದೋ ಇದ್ರೂ ಕೂಡ ನಾವು ಮೊದಲು ಮಾಡಿಸ್ಕೊಳ್ತಿರ್ಲಿಲ್ಲ. ಅದ ದೆಸೆಯಿಂದ ನಮ್ಗೆ ಅನುಮಾನ ಇತ್ತು. ಅನುಮಾನ ಇದ್ದಾಗ ಇಷ್ಟೆಲ್ಲ ಆಗಿ ಈಗ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಹೋದ್ರೆ ಅವತ್ತಿನ ದಿವಸದಲ್ಲಿ ಡಾಕ್ಟ್ರ್ ಬರೋದು ಟೇಮ್ ಆಗೋಗ್ಬಿಡ್ತು. ಟೇಮ್ ಆದ್ಮೇಲೂ ಅಲ್ಲೇ ಕುಂತ್ಕೊಂಡಿದ್ದು ಡಾಕ್ಟ್ರ್ ಬಂದ್ಮೇಲೆ ನಮ್ಗೆ ಎಷ್ಟೊತ್ತು ಆಯ್ತದ ಅನ್ನೋದೇ ಗೊತ್ತಾಗಲಿಲ್ಲ. ಡಾಕ್ಟ್ರು ಅಷ್ಟೇ ಇದಾಗಿ ಇವ್ರಿಗೆಲ್ಲಕ್ಕೂ ಒಂದು ಕತೆ ಹೇಳೋದು, ಅಲ್ಲಿ ಹೋಗಿ ಆಪರೇಷನ್ ಮಾಡೋದು, ಅವ್ರನ್ನೆಲ್ಲ ಕಳಿಸೋದು, ತಿರಕ ಬಂದು ಕತೆ ಹೇಳೋದು, ಅವ್ರ ಹಂಗ ಇವ್ರಿಂದ ರಾಮ್ರಿಂಗ ಲಕ್ಷ್ಮಣರಿಂಗ ಅಂತೆಯವ್ರಿಂದ ಇಂಥವ್ರಿಂದ ಟೇಮೇ ಪಾಸ್ ಆಗಲಿಲ್ಲ. ಮಾಡಿಸ್ಕೊಂಡು ಈಚೆ ಬಂದಾಗಲೂ ಅನುಮಾನ ಇತ್ತು, ಆದರೆ ನಮ್ಗೆ ಚೆನ್ನಾಯ್ತಲ್ಲ.
0: ಈಗ ಎರಡನೇ ಕಣ್ಣು ಯಾವ ತರ ಕಾಣಿಸ್ತಿಲ್ಲ, ಯಾವ ತರ ಮಂಜಾಗ್ತಿದೆ ನಿಮ್ಗೆ, ಎಷ್ಟು ವರ್ಷದಿಂದ ಕಾಣಿಸ್ತಿಲ್ಲ?
1: ಅದೇ ಈಗ 1 ವರ್ಷ 6 ತಿಂಗಳು ಅದು ಮಾಡಿಸ್ಕೊ ಹೋಗಾಗ ಚೆನ್ನಾಗೈತು ಕಣ್ಣು. ನಾನೀಗ 1 ವರ್ಷ 2 ವರ್ಷ ಆಗದ ಅವೆಲ್ಲ ರಸಿತಿಯವ ನಂತೆಯೋ ತರನೇ ಇಲ್ಲ, ಚೆನ್ನಾಗೈತು ಕಣ್ಣು. ಯಾವಾಗ ಅದಾಯ್ತು ಹಿಂಗೆ ಹೇಳ್ತಾನೆ, ಈ ಕಣ್ಣು ಚೆನ್ನಾದ್ಮೇಲೆ ಈ ಕಣ್ಣದು ತೂದ್ಬಿಟ್ಟು ಇದನ್ನು ಮಾಡಿಸ್ಬಿಡು ಆಸ ಆಪರೇಷನ್ ಅಂತ ನಿಮ್ಮಂತ ಅವರು ಹೇಳಿದ್ರು. ಆದರೂ ಇರಲಿ ಬಿಡು ಬಿಡು ಅಂತ ಬಂದು ಏನೋ ಒದಗ್ತು. ಇವತ್ತು ಬಂದಿನಿ ಚೆನ್ನಾಗಿ, ಅದು ಒಂದೇ ದಪ್ಪ ಆಗೋಗಲ್ಲ ಗೌರ್ರೆ, ಇವತ್ತು ಮಾಡಿಬಿಟ್ರುವ ನಾಳೆಗೆ ನನ್ನ ಕಣ್ಕ ಎಷ್ಟೋ ಜನ ಹಂಗ ಏ ಮಾಡ್ಸ್ಕೊಂಬಂದ್ಬಿಟ್ಟು ಕಣ್ಕಾಳ ಅಂತಾರ, ಅದು ಅಂತಂತವಾಗಿ ಅಂತಂತವಾಗಿ 1-2 ತಿಂಗಳು 3 ತಿಂಗಳಿಗಂತೂ ಸ್ವಲ್ಪ ನಾವು ಅಲ್ಲಿಂದ ಹೋಗ್ಬಿಟ್ಟು ನಾನು ಅಂತಿದ್ದೆ ಎಷ್ಟೋ ಜನ ಅಂದ್ಕೊಂಡಿದ್ದೆ ಯಾಕೆ ಯಾಕನ್ನ ಆಪರೇಷನ್ ಮಾಡಿಸ್ಕೋಬೇಕು ಕಾಣದೇ ಇಲ್ಲ ಹಂಗ ಹಿಂಗ ಅಂತ ಈಚೆ ಕಷ್ಟ ಆಯ್ತು. ಈಗ ಚೆನ್ನಾಗಿ ಕಾಣ್ತಾ ಇರೋದು.
0: ಹೇಗಿದೆ ಜೀವನ ಇವಾಗ?
1: ಇನ್ನೇನ್ ಜೀವನ ಅದನ್ನ ಹೇಳಿಲ್ವಾ, ಜೀವನ ಈ ಕಣ್ ಕಾಣ್ತಾ ಈ ಕಣ್ ಕಾಣ್ತಾ ಇಲ್ಲ, ಇದೇ ಒಂದು ಚಿಂತೆ ಈ ಕಣ್ ಕಂಡ್ಮೇಲೆ ಮುಂದೆ ಗತಿ ಏನಾದ್ರು ನೋಡೋ.

0: ಹೀಗೆ ಆರೋಗ್ಯವಾಗಿ ಜೀವನ ಸಾಗಿಸಿ ಅಂತ ನಾವು ಕೂಡ ಆಶಿಸ್ತೀವಿ.
1: ಏನ್ ಹೇಳುದು ಅವ್ರು ಕೇಳಲ್ಲ. ನಾವ್ ಹೇಳ್ಬೇಕಾಗಿದ್ ಏನಪ್ಪ ಅಂದ್ರೆ, ಓ ಯ ನಾವು ಬುದ್ಧಿ ಖರ್ಚು ಮಾಡಿ ನಾವು ಸಂಪನ್ನ ಮಾಡ್ಕೋಬೇಕಾಗಿರೋ ಬುದ್ಧಿ ಏನಪ್ಪ ಅಂದ್ರೆ, ಮೊದಲು ನಿಮ್ಮ ಮಕ್ಕಳು ಅಚ್ಚುಕಟ್ಟಾಗಿ ನೋಡ್ಕಪ್ಪ, ಲೋ ನೀನ್ ಎಂತಿ ಅಚ್ಚುಕಟ್ಟಾಗಿ ನೋಡ್ಕಪ್ಪ, ಲೋ ನೀನ್ ಅಚ್ಚುಕಟ್ಟಾಗಿರಿ, ನಮಗ್ ಬೇಡ ಕಣೆ, ನಮ್ಗೆ ಏನು ಚಂದ ಹಾಕ್ಬೇಡ ಕಣೆ, ಹೆಂಗೋ ಅಂಬ್ಲೆ ಗಂಜಾ ಕುಡ್ಕ ನಮ್ಗ ಹಾಕಿ ಅಂದ್ರೆ ಹಾಕಲ್ಲ ಅವರು. ಅದಕ್ಕೆ ನಾವೇನ್ ಮಾಡ್ಬೇಕು ಹೇಳಿ, ಅವ್ರ ಮಕ್ಕಳ ಮರಿ ಅವ್ರ ಇದನ್ನ ಸ್ವಲ್ಪ ಪೋಷಣೆ ಮಾಡ್ಬೇಕು. ಪೋಷಣೆ ಮಾಡಿದಾಗ ಏನಾರ ಒಂಚೂರು ಅಲ್ಪ ಸ್ವಲ್ಪ ಕನಿಕರ ಅದೋ ಏನೋ.
0: ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಒಟ್ಟಿನಲ್ಲಿ ಹೀಗೆ ಖುಷಿ ಖುಷಿಯಾಗಿ ಜೀವನವನ್ನ ಸಾಗಿಸಿ ಹೀಗೆ ಆರೋಗ್ಯವಾಗಿ ಬದುಕಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ತುಂಬ ಹೃದಯದ ಧನ್ಯವಾದಗಳು ದಾದಾ. ನಮಸ್ಕಾರ.
1: ನಮಸ್ಕಾರ.

0: ಬೆಳಕು.
1: ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಮುಸ್ತಂಚೆಯ ಕಾರ್ಯಕ್ರಮದಲ್ಲಿ ಒಂದು ಶ್ರಮ ಜೀವನ ಮತ್ತು ಕಣ್ಣಿನ ಆರೈಕೆ ಮತ್ತು ಶಸ್ತ್ರಚಿಕಿತ್ಸೆ ಬಗ್ಗೆ ಅವರ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟವರು, ನಮ್ಮ ಜೊತೆ ಮಾತನಾಡಿದರು ಹೆಚ್ ಡಿ ಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಯುತ ವೆಂಕಟಗೌಡರವರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಚಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಹಿರಿಯರೇ ಮನೆಯ ಲಕ್ಷಣ,
3: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ,
2: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
3: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
3: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಶ್ರಮ ಜೀವನ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ಚಿಕ್ಕನಂದಿ ಶ್ರೀಯುತ ವೆಂಕಟಗೌಡರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಸ್ವತಂತ್ರ ಭಾರತದ ಮೊದಲ ವಿದೇಶಿ ಮಹಿಳಾ ರಾಯಭಾರಿಯಾದರು. ಹಾಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ವಿಜಯಲಕ್ಷ್ಮಿ ಪಂಡಿತ್ ಅವರು ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ್ತಿ, ರಾಜತಾಂತ್ರಿಕ ಮತ್ತು ರಾಜಕಾರಣಿ. ಜವಾಹರಲಾಲ್ ನೆಹರು ಅವರ ಸಹೋದರಿಯಾದ ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾದರು. ವಿಶ್ವದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸೋವಿಯತ್ ಒಕ್ಕೂಟದ ಅಮೆರಿಕ ಮತ್ತು ಐರ್ಲೆಂಡ್ನಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು ಅಹಮದಾಬಾದ್ನಲ್ಲಿ ಜನಿಸತೊಡಗಿದರು. ಇವರ ಮೊದಲ ಹೆಸರು ಸ್ವರೂಪ್ ಕುಮಾರಿ ನೆಹರು. ತಂದೆ ಮೋತಿಲಾಲ್ ನೆಹರು ಪ್ರಸಿದ್ಧ ವಕೀಲರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಹಲವಾರು ಬಾರಿ ಇವರು ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ಭಾರತದ ಪ್ರಥಮ ಮಹಿಳಾ ಮಂತ್ರಿಯಾಗಿ, ಅಂದರೆ ಸ್ಥಳೀಯ ಸ್ವಯಂ ಆಡಳಿತ ಮತ್ತು ಸಾರ್ವಜನಿಕ ಆರೋಗ್ಯ ಮಂತ್ರಿಯಾಗಿ ಸೇವೆಯನ್ನು ಕಾರ್ಯವನ್ನು ನಿರ್ವಹಿಸಿದರು. 1953-1954 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 8ನೇ ಅಧ್ಯಕ್ಷರಾಗಿ ಐತಿಹಾಸಿಕವಾಗಿ ಸೇವೆಯನ್ನು ಸಲ್ಲಿಸಿದರು. ಭಾರತದ 6ನೇ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು. 1990 ಡಿಸೆಂಬರ್ 1 ಡೆಹ್ರಾಡೂನ್ನಲ್ಲಿ ಇವರು ನಿಧನವನ್ನು ಹೊಂದಿದರು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ವಿಶ್ವ ದಾದಿಯರ ದಿನ. May 12 ದಾದಿಯರ ದಿನ ಎಂದು ಕರೆಯಲು ಒಂದು ಕಾರಣವಿದೆ. ಅದೇನೆಂದರೆ ಈಗಿನ ಆಧುನಿಕ ನರ್ಸಿಂಗ್ ವ್ಯವಸ್ಥೆಯ ಸಂಸ್ಥಾಪನೆಯ ರೂವಾರಿ ಫ್ಲಾರೆನ್ಸ್ ನೈಟಿಗೇಲ್ ಹುಟ್ಟಿದ ದಿನ ಇದು. ನಮ್ಮ ಸಮಾಜದಲ್ಲಿ ವೈದ್ಯರು ಮತ್ತು ದಾದಿಯರು ಮಾಡುವ ಕೆಲಸಕ್ಕೆ

ಅವಶ್ಯಕತೆ ಇದೆ. ಏಕೆಂದರೆ ಜನರ ಜೀವ ರಕ್ಷಣೆ ಮಾಡುವ ಕೆಲಸವನ್ನ ಅವರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದಾರೆ. ಒಬ್ಬ ಬೀದಿ ಭಿಕ್ಷುಕನಿಗೆ ಕಾಯಿಲೆ ಬಂದರೂ ವೈದ್ಯಕೀಯವಾಗಿ ಆರೈಕೆ ಮಾಡಲು ದಾದಿಯರು ಬೇಕು. ಒಬ್ಬ ಮಂತ್ರಿಗೆ ಕಾಯಿಲೆ ಬಂದಾಗಲೂ ದಾದಿಯರು ಬೇಕೇ ಬೇಕು. ಈಗಿನ ಕೊರೋನಾ ಸಂದರ್ಭದಲ್ಲಿ ಸ್ವಂತ ಕುಟುಂಬವನ್ನು ಲೆಕ್ಕಿಸದೆ ಸಮಾಜದ ಆರೋಗ್ಯ ದೃಷ್ಟಿಯಿಂದ ಅವರು ಮಾಡುತ್ತಿರುವ ಸೇವೆಗೆ ಪ್ರತಿಯೊಬ್ಬರು ತಲೆಬಾಗಲೇಬೇಕು.

ನಿಜವಾದ ಅರ್ಹತೆ ಪ್ರತಿಯೊಬ್ಬರಿಗೂ ತಿಳಿಯಬೇಕು ಎನ್ನುವ ಕಾರಣದಿಂದ ವಿಶ್ವ ಆರೋಗ್ಯ ಸಂಸ್ಥೆ 100 ಪಾಲುದಾರರನ್ನ ಸೇರಿಸಿಕೊಂಡಿದೆ. ಈ ಹಿಂದೆ ಕೂಡ ದಾದಿಯರು ಮಾಡುವ ಕೆಲಸವನ್ನ ಮತ್ತು ರೋಗಿಷ್ಠ ಜನರ ಸೇವೆಯನ್ನ ಯಾರೂ ಸಹ ಮರೆಯುವಂತಿಲ್ಲ. ಅದೇ ರೀತಿ ಈಗಲೂ ಕೂಡ ಜನರ ಜೀವ ಉಳಿಸಲು ಅವರು ಕೊಡುತ್ತಿರುವ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಮತ್ತು ಆರೈಕೆಯನ್ನ ನಾವೆಲ್ಲರೂ ಗೌರವಿಸಲೇಬೇಕು. ಇದರ ಉದ್ದೇಶ ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರು ಅಂದರೆ ನರ್ಸ್ಗಳು ಸಲ್ಲಿಸುವ ನಿಸ್ವಾರ್ಥ ಸೇವೆ, ತ್ಯಾಗ ಮತ್ತು ಅಮೂಲ್ಯವಾದ ಕೊಡುಗೆಯನ್ನು ಗೌರವಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಆಧುನಿಕ ನರ್ಸಿಂಗ್ನ ಜನನಿ ಎಂದು ಕರೆಯಲ್ಪಡುವ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ರೋಗಿಗಳ ಯೋಗಕ್ಷೇಮ, ಸುರಕ್ಷತೆ ಮತ್ತು ಚೇತರಿಕೆಯಲ್ಲಿ ದಾದಿಯರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಅದರಲ್ಲೂ COVID-19 ಸಂದರ್ಭದಲ್ಲಿ ದಾದಿಯರು ತೋರಿದ ಸೇವೆ ಸ್ಮರಣೀಯವಾಗಿದೆ. ದಾದಿಯರ ಸೇವೆಯನ್ನು ಉದಾತ್ತ ಕೆಲಸವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವರಿಗೆ ಸಮಾಜದಲ್ಲಿ ಗೌರವಯುತವಾದ ಸ್ಥಾನವನ್ನು ನೀಡಲಾಗಿದೆ. ಆದ್ದರಿಂದ ಪ್ರತಿ ವರ್ಷ May 12 ಅಂತಾರಾಷ್ಟ್ರೀಯ ದಾದಿಯರ ದಿನವೆಂದು ಆಚರಿಸಲಾಗುತ್ತದೆ. ಅದೇನೇ ಇರಲಿ, ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ವೈದ್ಯರು ಮತ್ತು ದಾದಿಯರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಎಲ್ಲಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅಪಾಯ ಕಟ್ಟಿಟ್ಟ ಬುದ್ಧಿ, ನಂಬಿಕೆ, ಗೌರವ, ಆದರ್ಶ, ಪ್ರೀತಿ, ವಿಶ್ವಾಸಗಳೆಲ್ಲ ಕಳೆದು ಹೋಗಿ ಎಲ್ಲವೂ ವ್ಯವಹಾರಿಕವಾಗಿರುವ ಈ ಕಾಲಘಟ್ಟದಲ್ಲಿಯೂ ಪ್ರಾಮಾಣಿಕವಾಗಿ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡುವ ಎಲ್ಲ ದಾದಿಯರಿಗೂ ಈ ದಾದಿಯರ ದಿನದಂದು ತುಂಬು ಹೃದಯದ ಶುಭ ಹಾರೈಸೋಣ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ ಎತ್ತರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಎಲ್ರಿಗೂ ನಮಸ್ಕಾರ. ನಿನ್ನೆ ದಿನದ ಮುಕ್ತಕದಲ್ಲಿ ಮನುಷ್ಯರು ತಮ್ಮ ನಡವಳಿಕೆಯಿಂದ ಯಾವ ರೀತಿಯಲ್ಲಿ ಪರಸ್ಪರರಿಗೆ ಮತ್ತು ಭೂಮಿ ತಾಯಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಿದ್ವಿ. ಹಗೆತನದ ಪರಮಾವಧಿಯನ್ನು ಮುಟ್ಟಿ ಮೆರಿತಾ ಇರೋವಂಥ ಸಂದರ್ಭದಲ್ಲಿ ಹೇಗೆ ರಕ್ತ ಸಿಂಚನ ಇಡೀ ಭೂಮಿಗಾಗ್ತಾ ಇದೆ ಅನ್ನೋದನ್ನು ನೋಡಿದ್ವಿ. ಅದನ್ನು ಮುಂದುವರಿಸ್ತಾ ಇವತ್ತು 13ನೆಯ ಮುಕ್ತಕವನ್ನು ನೋಡೋಣ. ಅದು ಹೀಗಿದೆ: ಪುರುಷ ಸ್ವತಂತ್ರತೆಯ ಪರಮಸಿದ್ಧಿಯದೇನು ಧರಣಿಗನುದಿನದ ರಕ್ತಾಭಿಷೇಚನೆಯೇ ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ.
4: ಪುರುಷ ಸ್ವತಂತ್ರತೆಯ ಪರಮಸಿದ್ಧಿಯದೇನು ಧರಗಣಿನುದಿನದ ರಕ್ತಾಭಿಷೇಚನೆಯೇ ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ.
3: ಸೊ ಇಲ್ಲಿ ನಮಗೆಲ್ರಿಗೂ ಸ್ವಾತಂತ್ರ್ಯ ಬೇಕು, ನಮ್ಗೆ ಇಷ್ಟ ಬಂದಂಗೆ ನಾವು ಇರಬೇಕು ಅಂತಲೇ ನಮಗೆಲ್ರಿಗೂ ಅನಿಸೋದು. ಆದರೆ ಈ ಸ್ವಾತಂತ್ರ್ಯ ಸಾಧಿಸ್ತಾ ಸ್ವತಂತ್ರವಾಗಿ ನಡಿಬೇಕು ಅಂತಂದರೆ

0: ಬಹಳ ಕಷ್ಟದ ಒಂದು ವಿಚಾರ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಕತ್ತಿಯ ಅಲ್ಗಿನ ಮೇಲೆ ನಡೆದಂಗೆ ಅಂತಾರಲ್ಲ ಹಂಗೆ, ಯಾಕಂದ್ರೆ ನನ್ನ ಸ್ವಾತಂತ್ರ್ಯದಿಂದ ಇನ್ನೊಬ್ಬರ ಸ್ವಾತಂತ್ರ್ಯ ಅಥವಾ ಇನ್ನೊಬ್ಬರ ಹಕ್ಕುಗಳು ಚ್ಯುತಿಯಾಗಬಾರ್ದು. ಸೊ ಆ ರೀತಿಯಲ್ಲಿ ನಾವು ನಡ್ಕೋಬೇಕು. ಸ್ವತಂತ್ರವಾಗಿ ನನ್ಗೆ ಹೇಗೆ ಬೇಕಾದರೂ ಹಾಗಿರ್ತೀನಿ ಅಂತ ನಡ್ಕೊಳ್ತಾ ಶುರು ಮಾಡಿದರೆ ಇನ್ನೊಬ್ಬರಿಗೆ ಕಷ್ಟ ಆದರೂ ಸರಿ ಅನ್ನೋವಂಥದ್ದು ಸರಿಯಾದ ವಾದನಾ? ಇದು ಪ್ರಶ್ನೆ. ಸೊ ಪುರುಷ ಸ್ವತಂತ್ರತೆ, ನನಗೆ ಹೆಂಗೆ ಬೇಕಾದರೂ ನಾನು ಇರ್ತೀನಿ ಅನ್ನೋವಂಥದ್ದರ ಸಿದ್ಧಿ ಯಾವುದು ಅಂತಂದರೆ, ಯಾರನ್ನು ಎಲ್ಲಿ ಬೇಕಾದರೂ ಕೊಚ್ಚಾಕ್ಬಿಡು, ಯಾರನ್ನು ಎಲ್ಲಿ ಬೇಕಾದರೂ ಹಿಂಸೆ ಮಾಡು, ರಕ್ತಾಭಿಷೇಚನೆ ಭೂಮಿ ಮೇಲೆ ರಕ್ತದ ಕೊಡಿ ಹರಿಸ್ಬಿಡು, ಆ ಥರದ ನಡವಳಿಕೆ ನಿಜವಾಗ್ಲೂ ಮನುಷ್ಯನ ಸ್ವತಂತ್ರವನ್ನು ಸೂಚಿಸುತ್ತಾ ಅಂತ ಪ್ರಶ್ನೆ. ಇದನ್ನು ನಾವು ಬಹಳ ಆಳವಾಗಿ ಆಲೋಚನೆ ಮಾಡಬೇಕು. ಸ್ವಾತಂತ್ರ್ಯ ಅನ್ನೋದಕ್ಕೂ ಸ್ವೇಚ್ಛೆ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸ್ವೇಚ್ಛಾಚಾರ ಅಂದರೆ ನನಗೆ ಹೆಂಗೆ ಬೇಕಾದರೂ ನಾನು ಇರ್ಬೋದು, ನನಗೆ ಈ ಭೂಮಿ ಬೇಕು, ಇಲ್ಲೆಲ್ಲೋ ಜಮೀನಿದೆ, ಈ ಜಮೀನು ನನಗೆ ಬೇಕು, ಅದು ಯಾರ್ದಾದರೂ ಆಗ್ಬಿಡ್ಲಿ, ನಾನು ಹೋಗಿ ಅದು ಮಾಡ್ತೀನಿ, ಇನ್ಯಾರೋ ಬಂದ್ಬಿಟ್ಟು ಇದು ನಂದು ಅಂತಂದರೆ ಜಗಳ. ಸೊ ಅದು ಸ್ವಾತಂತ್ರ್ಯವ ಸ್ವೇಚ್ಛೆಯ ಅಂದರೆ ಅದು ಸ್ವಾತಂತ್ರ್ಯ ಆಗಲ್ಲ, ಸ್ವೇಚ್ಛೆಯಾಗತ್ತೆ. ಸೊ ಆದರೂ ಒಂದು ಸುಂದರವಾದಂಥ ಒಂದು ಉದಾಹರಣೆಯನ್ನು ಇಲ್ಲಿ ಡಿ ವಿ ಜಿ ಅವ್ರು ಕೊಡ್ತಾರೆ. ಕರವಾಲ ಅಂದರೆ ಕತ್ತಿ, ಕತ್ತಿ ನಮ್ಮ ಕೈಲಿದೆ, ಅದನ್ನು ನಾವು ಹೂವಿನ ಒಂದು ಮಾಲೆ ಅಂತ ಅಂದ್ಕೊಂಬಿಟ್ರೆ ಏನಾಗಬಹುದು? ಹೂವಿನ ಮಾಲೆ ನಾವು ಹೇಗೆ ಬೇಕಾದರೂ ಎಳಿಬೋದು, ಹಿಸಕ್ಬೋದು, ಪಕ್ಕಕ್ಕಿಡ್ಬೋದು, ಈ ಕಡೆ ಕೇಳ್ಕೊಬೋದು, ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಹಾಗೆ ಚೂಪಾಗಿರುವಂಥ ಕತ್ತಿಯನ್ನು ನನ್ನ ಕೈಲಿ ಇಟ್ಕೊಂಬಿಟ್ಟು ಇದು ಹೂವಿನ ಒಂದು ಮಾಲೆ ಕಟ್ಟಿರೋಂಥ ಹೂವಿನ ಮಾಲೆ ಅಂತ ಅಂದ್ಬಿಟ್ಟು ಅದೇ ಥರ ನಾನು ಹಿಂಗೆ ಎಳಿತೀನಿ ಅಂತಂದರೆ ಕತ್ತಿಗೇನಾಗಲ್ಲ, ನನ್ನ ಕೈಯಿಂದನೇ ರಕ್ತ ಬರುವಂಥದ್ದು. ಸೊ ಆ ಕತ್ತಿಯನ್ನು ನಾನು ಹಿಂಗೆ ಎಳೆದಾಗಲೂ ಕೂಡ ಒಳ್ಳೆಯ ಹೂವಿನ ಪರಿಮಳ ಬರಬೇಕು ಅಂತ ಆಸೆ ಇಟ್ಕೊಳ್ಳೋಕೆ ಸಾಧ್ಯನಾ? ಅದಾಗಲ್ಲ, ಅದು ಕೆಟ್ಟ ವಾಸನೆ ಬರೋದು ರಕ್ತದ್ದು ಗಾಯದ್ದು ಅಷ್ಟೇ ಅಲ್ವಾ. ಸೊ ಹಾಗೆ ಸ್ವೇಚ್ಛಾಚಾರವನ್ನು ನಾವು ಸ್ವಾತಂತ್ರ್ಯ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಸ್ವೇಚ್ಛಾಚಾರದ ಪರಮಾವಧಿಗೆ ನಾವು ತಲುಪಿಬಿಟ್ರೆ ಹೂವಿನ ಪರಿಮಳ ನಮಗೆ ಸಿಕ್ಕಲ್ಲ, ಅದ್ರ ಬದಲು ರಕ್ತಾಭಿಷೇಚನೆಯೇ ಎಲ್ಲ ಕಡೆ ಆಗುತ್ತೆ ಅಂತ. ಸೊ ಇದು ಯಾಕಪ್ಪ ಹೀಗಾಗ್ತಾ ಇದೆ ಅನ್ನೋದು ನಮಗೆ ಮುಂದಿನ ಪ್ರಶ್ನೆ. ಯಾಕೆ ಈ ಥರದ ದ್ವೇಷ ಅನ್ನೋದು ಮುಂದಿನ ಪ್ರಶ್ನೆ. ಅದನ್ನು ಮುಂದಿನ ಪದ್ಯದಲ್ಲಿ ಬಹಳ ಸುಂದರವಾಗಿ ಪ್ರಶ್ನೆ ಕೇಳ್ತಾರೆ ಡಿ ವಿ ಜಿ ಅವರು, ಅದನ್ನು ಈಗ ನೋಡೋಣ. ಒಂದೇ ಗಗನವ ಕಾಣುತ್ ಒಂದೇ ನೆಲವನ್ನು ತುಳಿಯುತ್, ಒಂದೇ ಧಾನ್ಯವನ್ನುಣ್ಣುತ್, ಒಂದೇ ನೀರ್ ಕುಡಿದು, ಒಂದೇ ಗಾಳಿಯ ನುಸಿರುವ ನರ ಜಾತಿಯೊಳಗೆಂತೂ ಬಂದುದೀ ವೈಷಮ್ಯ ಮಂಕುತಿಮ್ಮ.
1: ಒಂದೇ ಗಗನವ ಕಾಣುದೊಂದೇ ನೆಲವನ್ನು ತುಳಿಯು, ಒಂದೇ ಧಾನ್ಯವನ್ನುಣ್ಣಿದೊಂದೇ ನೀರ್ ಕುಡಿದು, ಒಂದೇ ಗಾಳಿಯನ್ನುಸಿರುವ ನರ ಜಾತಿಯೊಳಗೆಂತೂ ಬಂದುದ್ದಿ ವೈಷಮ್ಯ ಮಂಕುತಿಮ್ಮ.
0: ಸೊ ಪರಸ್ಪರರಲ್ಲಿ ಈ ಹಗೆತನ ದ್ವೇಷ ನಾವು ನೋಡ್ತಾ ಇದ್ದೀವಿ.
1: ಹೌದು,
0: ದ್ವೇಷಕ್ಕೆ ಕಾರಣ ಏನಪ್ಪ ಅನ್ನೋದು ನಮ್ಗೆ ಅರ್ಥವೇ ಆಗ್ತಾ ಇಲ್ಲ. ಯಾಕೆ ಎಲ್ರಿಗೂ ಒಂದೇ ಆಕಾಶ, ನಾನು ನೋಡೋದು ಅದೇ ಆಕಾಶ, ನೀನ್ ತಲೆ ಎತ್ತಿ ನೋಡಿದ್ರೆ ನಿನಗೂ ಅದೇ ಆಕಾಶ, ಎಲ್ರಿಗೂ ಒಂದೇ ಆಕಾಶ.
1: ಹೌದು,
0: ನೆಲದ ಮೇಲೆ ನಾವು ನಡೀತಾ ಇರುವಾಗ ನನ್ಗೆ ಇಷ್ಟು ಮಾತ್ರ ನಂದು, ಇಷ್ಟು ಮಾತ್ರ ನಿಂದು ನೆಲ ಅಂತ ಅನ್ನಕ್ಕಾಗಲ್ಲ. ಎಲ್ಲ ಕಂಟಿನ್ಯೂಟಿ, ಒಂದೇ ಸಮ ನೆಲ, ನನ್ನ ನೆಲ ಯಾವ ಮೇಲೆ ನಾನು ಕಾಲಿಟ್ಟಿದ್ದೀನೋ ನೀನು ಅದೇ ನೆಲದ ಮೇಲೆ ಕಾಲಿಟ್ಟಿದ್ಯಾ. ಸೊ ಅಲ್ಲೂ ಈಕ್ವಲ್, ಅಲ್ಲೂ ಒಂದೇ ಥರದ್ದು. ಒಂದೇ ಧಾನ್ಯವನ್ನು ಉಣ್ಣುತ್ತ, ಅಕ್ಕಿ ರಾಗಿ ಅದೆಲ್ಲ ತಗೊಳ್ಬೇಕಾದ್ರೆ ನಾನು ಯಾವ ಥರ ಅಕ್ಕಿ ತಿಂತೀನೋ ನೀನು ಅದನ್ನೇ ತಿನ್ನೋದು, ಇನ್ನೊಬ್ಬರು ಅದನ್ನೇ ತಿಂತಾರೆ. ನಾವು ಕುಡಿಯೋದು ಕಬಿನಿ ನೀರು, ಕಾವೇರಿ ನೀರು, ಬೋರ್ವೆಲ್ ನೀರೇನೆ, ಇನ್ನೊಬ್ರು ಅದನ್ನೇ ಕುಡಿತಾರೆ. ಸೊ ಒಂದೇ ಥರದ ನೀರು ಕುಡಿತಾ ಇರೋದು. ಅಷ್ಟೇ ಅಲ್ಲ, ನಾವು ಉಸಿರಾಡ್ತಾ ಇರುವಂಥ ಗಾಳಿ ಅದರಲ್ಲಿ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್, ಈ ಗೋಡೆ ಕಟ್ಬಿಟ್ಟು ಇದಿಷ್ಟು ನಂದು ಇದಿಷ್ಟು ನಿಂದು ಅಂತ ಅನ್ನಕ್ಕಾಗಲ್ಲ. ಸೊ ಎಲ್ಲರಲ್ಲೂ ಇರೋವಂಥದ್ದು ಈ ಥರದ ಒಂದು ಸಮಾನತೆ, ಸಾಮ್ಯತೆ ಅನ್ನೋದಾದರೆ ಈ ಹಗೆತನದ ಭಾವನೆ ಯಾಕೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅದು? ಅದು ಒಂಥರ ನಾವು ಆಗಲೇ ಒಗಟು ಅಂತ ಮಾತಾಡಿದ್ವಲ್ಲ, ಹಾಗೆ ನಿಜಕ್ಕೂ ಇದು ಅರ್ಥ ಆಗದೆ ಇರುವಂಥ ವಿಷಯ. ಸೊ ಇದನ್ನೇ ಅನೇಕ ರೀತಿಯಲ್ಲಿ ಹಿಂದಿನ ಅನೇಕ ಕವಿಗಳು ಕೂಡ ಹೇಳಿದ್ದಾರೆ. ಸೊ ಯಾಕೆ ಈ ಥರ ಈ ದ್ವೇಷದ ಭಾವನೆ ಬರುತ್ತೆ? ಸೊ ಜ್ಯೋತಿ, ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಒಂದು ಆ ಬೆಳಕು ಎಲ್ಲರಿಗೂ ಸಮಾನವಾದಂತಹ ಬೆಳಕನ್ನ ಕೊಡುವಂತ ಹಣತೆ ಇರುತ್ತೆ. ಒಂದು ಟ್ಯೂಬ್ ಲೈಟ್ ಹಾಕಿದ್ರೆ ನನಗೆ ಜಾಸ್ತಿ ನಿನಗೆ ಕಮ್ಮಿ ಬೆಳಕು ಕೊಡುತ್ತ ಅಂದ್ರೆ ಹಂಗೆ ಕೊಡಲ್ಲ ಅದು. ಸೊ ಹಾಗೆ ಆ ಸಮಾನತೆ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಸಹಜವಾಗಿ ಬಂದಿರುವಂತಹ ಒಂದು ವಿಶೇಷವಾದಂತಹ ಭಾವನೆ.

0: ಆ ಭಾವನೆ ನಮ್ಮಲ್ಲಿ ಯಾಕೋ ಬರ್ತಾ ಇಲ್ವಲ್ಲ, ನಾನ್ ಬೇರೆ ನೀನ್ ಬೇರೆ ಅನ್ನುವಂಥದ್ದು ಆ ಭೇದ ಭಾವ ಒಂದಿದೆ. ಆ ಭೇದ ಭಾವ ಎಂತ ಅತಿರೇಕಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅದು ವೈಷಮ್ಯ, ಹಗೆತನವನ್ನ ದ್ವೇಷವನ್ನ ಸೃಷ್ಟಿ ಮಾಡೋಷ್ಟ್ರ ಮಟ್ಟಿಗೆ ಇದು ಪರಿಣಮಿಸ್ತಾ ಇದೆಯಲ್ಲ. ಸೊ ಇದು ಬಹಳ ಆತಂಕಕಾರಿಯಾದಂತ ಒಂದು ವಿಚಾರ. ಇದನ್ನ ನಾವು ನಿಜವಾಗ್ಲೂ ನಮ್ಮ ಅಂತರಾಳದಲ್ಲಿ ಈ ಪ್ರಶ್ನೆ ನಾವು ಕೇಳ್ಕೊಂಡು ಇನ್ನೊಬ್ಬರ ಬಗ್ಗೆ ಅದು ನಾವು ಏನಾದ್ರೂ ಒಂದು ಕೆಟ್ಟ ಭಾವನೆ ನಾವು ನಮ್ಮಲ್ಲಿ ಉದ್ಭವ ಆಗ್ತಾ ಇದೆ ಅಂತಂದ್ರೆ ಅದನ್ನ ನಾವು ನಮ್ಮನ್ನ ನಾವು ಸರಿಪಡಿಸ್ಕೊಳ್ಳುವಂಥದ್ದು ಒಂದು ಮುಖ್ಯವಾದಂತ ಆಯಾಮ ನಾವು ಆಲೋಚನೆ ಮಾಡಬೇಕಾಗಿರೋದು ಅಂತ ಅನ್ಸುತ್ತೆ. ಸೊ ಇದಕ್ಕೆ ಕಾರಣಗಳು ಕೂಡ ಕೆಲವು ರೀತಿಯಲ್ಲಿ ನಾವು ಅನಲೈಸ್ ಮಾಡ್ಬೋದು. ಸೊ ನಮ್ಮಲ್ಲಿ ಆ ತರದ ಭಾವನೆ ಯಾಕೆ ಸ್ಫುರಿಸುತ್ತೆ, ನಕಾರಾತ್ಮಕವಾದಂತ ಭಾವನೆ ಯಾಕೆ ಸ್ಫುರಿಸ್ತಾ ಇರಬಹುದು ಅನ್ನೋದನ್ನ ಒಂದ್ ಸ್ವಲ್ಪ ವಿಶ್ಲೇಷಣೆ ಮಾಡಿದ್ರೆ ಸ್ವಲ್ಪ ಸಹಾಯ ಆಗ್ಬೋದು ಅನ್ಸುತ್ತೆ. ಅದನ್ನೇ ಡಿ ವಿ ಜಿ ಅವರು ಮುಂದಿನ ಪದ್ಯಗಳಲ್ಲಿ ಮಾಡ್ತಾ ವಿವರಣೆಗಳನ್ನ ನಂತರ ಕೊಡ್ತಾ ಹೋಗ್ತಾರೆ. ಎಲ್ಲರದ್ದು ಒಂದೇ ರೀತಿಯ ಅಸ್ತಿತ್ವ ಅನ್ನುವಂಥದ್ದು ಒಂದು ನಂಬಿಕೆ ಅಲ್ವಾ. ಇವಾಗ ನಾನು ಕುಡಿಯೋಂಥ ನೀರು, ನಾನು ಉಸಿರಾಡೋಂಥ ಗಾಳಿ, ಅದು ಎಲ್ಲರಿಗೂ ಸೇರಿದ್ದು ಅನ್ನುವಂಥದ್ದು ಒಂದು ತತ್ವ ಅಲ್ವಾ. ಅದು ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇದ್ರೂ ಕೂಡ ನಮ್ಮಲ್ಲಿ ನನಗೆ ಬೇಕು ನನಗೆ ಬೇಕು ಅನ್ನುವಂಥ ಭಾವನೆ ಸಾಧಾರಣವಾಗಿ ಬರೋದಕ್ಕಾಗತ್ತೆ, ಸಾಧ್ಯ ಆಗತ್ತೆ. ಆದರೆ ಆ ಥರದ ನಾನು ಬೇರೆ ಅನ್ನುವಂಥ ಭಾವನೆಯನ್ನು ಬಿಟ್ಟು ನಾವೆಲ್ಲರೂ ಒಂದೇ ಅನ್ನುವಂಥ ಉದಾತ್ತವಾದಂಥ ಚಿಂತನೆಯನ್ನು ನಮ್ಮಲ್ಲಿ ಪರಂಪರಾನುಗತವಾಗಿ ಅದು ಬೇರೂರ್ತಾ ಬರ್ತಾ ಇದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗೆ ಬರುತ್ತೆ. ನಾವು ಪ್ರಾರಂಭದ ಕಗ್ಗದ ಮುಕ್ತಕಗಳಲ್ಲಿ ನೋಡಿದ್ವಿ ಆ ದೇವರು ಅನ್ನೋಂಥದ್ದೇನು ಅನ್ನೋದನ್ನೆಲ್ಲ ನೋಡಿದ್ವಿ. ದೇವರು ಅನ್ನೋದ್ರಲ್ಲಿ ಎಲ್ರಿಗೂ ನಂಬಿಕೆ ಇದೆ ಅನ್ನೋದನ್ನ ಡಿ ವಿ ಜಿ ಅವರು ಮೆನ್ಷನ್ ಮಾಡಿದ್ರು. ಸೊ ಹಾಗೆ ಆ ನಂಬಿಕೆಗಳ ಆಧಾರದ ಮೇಲೆ ನಮ್ಮಲ್ಲಿ ಭಾವನೆಗಳು ಸ್ಫುರಿಸುತ್ತೆ. ನಾನು ಯಾವುದನ್ನ ಇದು ಒಳ್ಳೇದಪ್ಪ ಅಂತ ನಂಬ್ಕೊಂಡಿರ್ತೀನೋ ಅದ್ರ ಬಗ್ಗೆ ನನಗೆ ಒಳ್ಳೆಯ ಭಾವನೆ ಬರುತ್ತೆ. ಎಲ್ಲರೂ ಕುಡಿತಾ ಇರುವಂತ ನೀರು ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಒಂದೇ ಅನ್ನೋಂಥ ಭಾವನೆ ನನ್ನಲ್ಲಿ ನಂಬಿಕೆಯ ಆಧಾರದ ಮೇಲೆ ಅದು ಸ್ಫುರಿಸ್ತಾ ಇದ್ರೆ ಆಗ ದ್ವೇಷ ಬರಲ್ಲ. ಸೊ ಹಾಗಾಗಿ ಸ್ಥೂಲವಾಗಿ ಹೊರಗಡೆ ನಮಗೆ ಕಾಣಿಸುವಂತ ಭೂಮಿ, ಆಕಾಶ, ನದಿ, ಬೆಟ್ಟ ಅದೆಲ್ರಿಗೂ ಒಂದೇ ಅಂತ ಅನ್ಸಿದ್ರು ಕೂಡ ಆಂತರಿಕವಾಗಿ ನಮ್ಮ ಪ್ರಪಂಚದ ಒಳಗೆ, ಆಂತರಿಕ ಪ್ರಪಂಚದ ಒಳಗೆ ಬರ್ತಾ ಇರುವಂತ ಭಾವನೆಗಳನ್ನ ಕುರಿತಂತೆ ನಾವು ಆಲೋಚನೆ ಮಾಡಬೇಕು. ಇದು ಮುಂದಿನ ಪದ್ಯದಲ್ಲಿ ಪ್ರಾರಂಭ ಆಗುತ್ತೆ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ನೇಹ ಹೇಗಿದ್ದರೆ ಚೆನ್ನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸ್ನೇಹ ಹೀಗಿದ್ದರೆ ಚೆನ್ನ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬದುಕಿನ ಹಾದಿಯಲ್ಲಿ ಸ್ನೇಹಕ್ಕೆ ಅದರದೇ ಆದ ಒಂದು ಘನತೆ ಇದೆ. ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದತ್ತ ಕೊಂಡೊಯ್ಯುವ ಬಹುದೊಡ್ಡ ಶಕ್ತಿ ಸ್ನೇಹಕ್ಕಿದೆ. ಸ್ನೇಹವಿರದ ಬದುಕು ಜಲವಿಲ್ಲದ ಕೊಳದಂತೆ ಎಂಬ ಮಾತು ಮನವೀಯ. ಸ್ನೇಹ ಮಾಡದವರು ಅದರ ಹದವನ್ನು ಹರಿಯರು. ನಮ್ಮ ನೋವು ನಲಿವು ಕಷ್ಟ ನಷ್ಟಗಳಲ್ಲಿ ಭಾಗಿಯಾಗಿ ಪರಿಹಾರಗಳಿಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬಲ್ಲ ನಾನಿದ್ದೇನೆ ಎಂಬ ಸಮಾಧಾನದ ಮಾತುಗಳಿಂದ ಸಂತೈಸಿ ಮಾರ್ಗದರ್ಶನ ಮಾಡಬಲ್ಲ ಸ್ನೇಹ ಬಳಗ ನಮ್ಮದಾಗಿದ್ದರೆ ಅದು ನಮ್ಮ ಸೌಭಾಗ್ಯವೇ ಸರಿ. ಯಾವುದೇ ರಕ್ತ ಸಂಬಂಧವಿರದ ಸ್ವಾರ್ಥಗಳಿಂದ ಮುಕ್ತವಾದ ಸ್ನೇಹ ಬಾಂಧವ್ಯವು ಬದುಕಿಗೆ

ಒಂದರ್ಥದಲ್ಲಿ ಸಾರ್ಥಕತೆಯನ್ನು ತಂದುಕೊಡುತ್ತದೆ. ಕೃಷ್ಣ ಸುಧಾಮರ ಸ್ನೇಹ ನಮಗೆಲ್ಲ ಸ್ನೇಹ ಪರತೆಯ ಮಹತ್ವವನ್ನು ಬಿಂಬಿಸುತ್ತದೆಯಾದರೂ ಎಲ್ಲ ಸಂದರ್ಭಗಳಲ್ಲೂ ಇದು ಸತ್ಯವಲ್ಲ ಎಂಬ ಸಂಗತಿಯನ್ನು ಕೂಡ ನಾವು ಗಮನಿಸಬೇಕಿದೆ. ಸ್ನೇಹವು ಪರಸ್ಪರತೆಯನ್ನು ಅವಲಂಬಿಸಿರುವುದರಿಂದ ಅದು ಸಾಧ್ಯವಾದಷ್ಟು ಸಮಾನ ಮನಸ್ಕರ ನಡುವೆ ಇರಬೇಕು ಎಂಬ ಸಂಗತಿಯನ್ನು ಅಲ್ಲಗಳೆಯಲಾಗುವುದಿಲ್ಲ. ನಮಗೆಲ್ಲ ಪರಿಚಿತವಾದ ದುರ್ಯೋಧನ ಮತ್ತು ಕರ್ಣರ ನಡುವಿನ ಸ್ನೇಹವು ಸಾಮಾಜಿಕ ಮತ್ತು ಆರ್ಥಿಕ ಅಂತಸ್ತನ್ನು ಮೀರಿದ್ದು ಶ್ರೇಷ್ಠವಾದದ್ದು ಎಂದು ಮೇಲ್ನೋಟಕ್ಕೆ ಕಂಡರೂ ಅದು ಪರಸ್ಪರತೆಯ ಅವಲಂಬನೆಗೆ ಹೊರತಾದದ್ದು ಆಗಿರಲಿಲ್ಲ. ಅಲ್ಲೊಂದು ಬಗೆಯ ವಿನಿಯಮದ ಅಗತ್ಯತೆಯ ಮೇಲೆ ಸ್ನೇಹ ಸಂಬಂಧ ದಿನ ದಿನಕ್ಕೂ ಗಟ್ಟಿಗೊಳ್ಳುತ್ತಾ ಹೋಯಿತು. ಪಾಂಡವರು ತನ್ನ ಸಹೋದರರೆಂಬ ಸತ್ಯವನ್ನು ತಿಳಿದಾಗಲೂ ಕರ್ಣ ಅಧರ್ಮಿಯಾದ. ದುರ್ಯೋಧನ ಜೊತೆಗೆ ನಿಂತು ಹೋರಾಡುವ ಅನಿವಾರ್ಯತೆ ಎದುರಾಯಿತು. ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಮತ್ತು ದುರ್ಯೋಧನ ಸ್ನೇಹದ ಋಣವನ್ನು ಅನಿವಾರ್ಯವಾಗಿ ತೀರಿಸಬೇಕಾದ ಸಂದಿಗ್ಧತೆಯನ್ನು ಕರ್ಣ ಅನುಭವಿಸಿದ. ಇದಕ್ಕಾಗಿ ಆತ ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗಿ ಬಂತು. ಇದು ಸ್ನೇಹದ ನಡುವೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಇರದ ದುರಂತವನ್ನು ಬಿಂಬಿಸುತ್ತದೆ. ಸ್ನೇಹವು ಸಾಧ್ಯವಾದಷ್ಟು ಸಮಾನ ಸ್ಕಂದರ ನಡುವೆ ಇರಬೇಕಾದದ್ದು ಅಗತ್ಯವಾಗಿದೆ. ಸ್ನೇಹಿತರ ನಡುವಿನ ಸಾಮಾಜಿಕ ಮತ್ತು ಆರ್ಥಿಕ ಅಂತಸ್ತು ಸಮತೆಯಿಂದ ಕೂಡಿದ್ದರೆ ಅಲ್ಲಿ ಸಮತೋಲಿತ ಭಾವ ಕಂಡುಬರುತ್ತದೆ. ಅಲ್ಲಿ ಅಹಂಕಾರಕ್ಕೆ ಅವಕಾಶವಿರುವುದಿಲ್ಲ. ಯಾವುದೇ ರೀತಿಯ ನಿಂದನೆ ಅಪಹಾಸ್ಯದ ವ್ಯಸನ ಅಲ್ಲಿರದು. ಒಂದೊಮ್ಮೆ ಒಬ್ಬರು ಬಲಿಷ್ಠರಾಗಿ ಉನ್ನತಿಯನ್ನು ಹೊಂದಿದ್ದರೆ ಮತ್ತೊಬ್ಬರು ಅವರ ಉನ್ನತಿಯಲ್ಲಿ ಅಪವ್ಯಸನಗಳ ಗುರುತಿಸುವಿಕೆಗೆ ಮುಂದಾಗುವ ಸಾಧ್ಯತೆಯನ್ನು ಅಲ್ಲಗಳೆಯಾಗುವುದಿಲ್ಲ. ಬಲಿಷ್ಠನಾದವನ ಬುದ್ಧಿಶಕ್ತಿಯನ್ನು ಟೀಕಿಸುತ್ತಾ ಅವನ ಕುರಿತು ಇಲ್ಲಸಲ್ಲದ ಕೊಂಕು ನುಡಿಗಳನ್ನಾಡಬಹುದು. ಅಸಾಮಾನ್ಯತೆಯ ಸ್ನೇಹವು ಬಹುತೇಕ ಬಾರಿ ಸಾಮಾಜಿಕ ಅಪಹಾಸ್ಯಗಳಿಗೆ ಗುರಿಯಾಗಬಹುದು. ಆಗ ಅದು ಸ್ವಾರ್ಥವೇ ಎರಕಗೊಂಡ ಸರಕಾಗುತ್ತದೆ. ಇದು ಸ್ನೇಹ ಸಂಬಂಧದ ಸೇತುವೆಗೆ ಕೊಡಲಿಪೆಟ್ಟು ನೀಡಬಹುದು. ಹಾಗಾಗಿಯೇ ಸಾಧ್ಯವಾದಷ್ಟು ಸಮಾನ ಸ್ಕಂದರ ಮಧ್ಯೆಯೇ ಸ್ನೇಹ ಬೆಳೆಸುವುದು ಅಗತ್ಯವಾಗಿದೆ. ಇದರ ಜೊತೆಗೆ ಸಮಾನ ಶೀಲವ್ಯಸನೆಯಸು ಸತ್ಯಂ ಎಂಬ ಮಾತು ಕೂಡ ಗಮನೀಯ. ಸೀತೆಯನ್ನು ಕಳೆದುಕೊಂಡ ರಾಮನ ನೋವು, ಪತ್ನಿ ಇದ್ದರೂ ಅವಳ ಸಾಂಗತ್ಯದಿಂದ ದೂರವಾಗಿದ್ದ ಸುಗ್ರೀವನ ಜೊತೆಗೆ ಬಹುಬೇಗ ಸ್ನೇಹ ಸಂಪಾದಿಸಲು ಕಾರಣವಾಗುತ್ತದೆ. ಕೇಳುಗರೆ, ಕೇಳುದಲ್ಲಷ್ಟೊತ್ತು ಸ್ನೇಹ ಹೀಗಿದ್ದರೆ ಚೆನ್ನ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ಅಳವಡಿಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಮಾಂಟಿಸಿರಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಲರವ ಕಾರ್ಯಕ್ರಮದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ.

ಹೆಲಿಕಾಪ್ಟರ್, ರಾಕೆಟ್, ಪ್ಯಾರಚೂಟ್, ಹಾಟ್ ಏರ್ ಬಲೂನ್, ರಾಕೆಟ್. ಎಕ್ಸಾಂಪಲ್ ಫಾರ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್: ಕಾರ್, ಬೈಕ್, ಬೈಸೈಕಲ್, ಸ್ಕೂಟರ್, ಆಟೋ ರಿಕ್ಷಾ, ಟ್ರಕ್, ಜೀಪ್. ಎಕ್ಸಾಂಪಲ್ ಫಾರ್ ವಾಟರ್ ಟ್ರಾನ್ಸ್ಪೋರ್ಟ್: ಶಿಪ್, ಕ್ರೂಸ್, ಸಬ್ಮರಿನ್, ಬ್ಯಾಟ್ ಶಿಪ್, ಕ್ರೂಸ್ ಶಿಪ್,

ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಕೂರಿನ ವಿವೇಕಾ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಮಾಂಟಿಸರಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಲರವ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಕಲರವ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿ ಕೇಳಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ.

0: ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ಧಣ್ಣ ಅಂದ್ರೆ,
0: ನಮ್ಮ ಸಿದ್ಧಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
5: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
6: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
5: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
6: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
5: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
6: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ವಡ್ಡಾರಾಧನೆ ಕಾವ್ಯ ಧರ್ಮ ಕುರಿತು ಹೊಂಬರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರವರು ನಡೆಸಿಕೊಡುವ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ.

ನಮಸ್ಕಾರ. ಜನಧ್ವನಿ ಕಾರ್ಯಕ್ರಮದಲ್ಲಿ ಇಂದು ಪ್ರಸ್ತುತಪಡಿಸುವಂಥ ವಿಷಯ ಪೊಡ್ಡಾರಾಧನೆಯ ಕಾವ್ಯಧರ್ಮ. ನನ್ನ ಹೆಸರು ಕೆಂಪಯ್ಯ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮರಗಳಿ. ಆತ್ಮೀಯರೇ, ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠ ಕಾವ್ಯ ಗದ್ಯಕೃತಿ ಕಥೆಗಳ ಒಂದು ಅದ್ಭುತವಾದ ಒಂದು ಕೃತಿ ಅಂತ ನಾವು ಕರೆಯುವುದಾದರೆ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಅಂತಲೂ ಕೂಡ ಕರೆಯುವುದಾದರೆ ನಾವು ಶಿವಕೋಟ್ಯಾಚಾರ್ಯ ರಚನೆ ಮಾಡಿದಂಥ

ಅಂದರೆ ಅಲ್ಪಮತಿಗಳಾಗಿ, ಬುದ್ಧಿಗೆಟ್ಟವರಾಗಿ, ಅಹಂಕಾರ ಮತಿಗಳಾಗಿ, ಹಿರಿಯರನ್ನು ಕಿರಿಯರನ್ನು ಅಗೌರವದಿಂದ ಕಾಣುವಂಥ ವ್ಯಕ್ತಿಗಳು ಹೇಗೆ ಅನೇಕ ಜನ್ಮಾವಳಿಗಳನ್ನು ಪಡೆದು, ನಾಯಿ ನರಿ ಹಂದಿ ಅಥವಾ ಬೇಡವಾದ ಜನ್ಮಗಳನ್ನು ಪಡೆದು ಕೊನೆಗೊಮ್ಮೆ ಹೇಗೆ ಆತ ಎಲ್ಲ ಪಾಪ ಪ್ರಜ್ಞೆಗಳನ್ನು ಕಳೆದುಕೊಂಡು ಉತ್ತಮ ಮನುಷ್ಯನಾಗ್ತಾನೆ, ಯೋಗ್ಯನಾಗ್ತಾನೆ ಅನ್ನುವಂಥ ಪರಿಕಲ್ಪನೆಗಳನ್ನು ಬಹಳ ವಿಶಿಷ್ಟವಾಗಿ ನಮಗೆ ಆ ಒಂದು ಸಾಮಾಜಿಕ ವ್ಯವಸ್ಥೆಯ ಅಡಿಯಲ್ಲಿ ಬದುಕುವ ಮನುಷ್ಯನ ಬದುಕು ಹೇಗಿರಬೇಕು, ಹೇಗೆ ಆತ ಅಂತಃಕರಣ ಶುದ್ಧನಾಗಿರಬೇಕು, ಹೇಗೆ ಪ್ರೀತಿ ಪ್ರೇಮ ವಾತ್ಸಲ್ಯ ಮಮಕಾರಗಳಿಂದ ತುಂಬಿರಬೇಕು ಅವನಲ್ಲಿ ಅನ್ನುವಂಥ ಮೌಲ್ಯಗಳನ್ನು ಆ ಕಾವ್ಯ ಧರ್ಮ ನಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗುತ್ತೆ. ಹಂಗಾಗಿ ಒಂದು ಕಡೆ ರಾಜಧರ್ಮ, ಇನ್ನೊಂದು ಕಡೆ ಕಾವ್ಯಧರ್ಮವನ್ನು ನಾವು ನೋಡಿದಾಗ

ಕತೆಗಳ ಮೂಲಕ, ನಮಗೆ 19 ಕತೆಗಳ ಮೂಲಕ ಕೂಡ ಅಲ್ಲಿ ನಮಗೆ ಏನು, ಒಬ್ಬ ತಳವಾರನ ಕೆಲಸ ಏನು, ಒಬ್ಬ ರಾಜನ ಕೆಲಸ ಏನು, ಒಬ್ಬ ಸೈನಿಕನ ಕೆಲಸ ಏನು, ಅಥವಾ ಅಲ್ಲಿ ಬರುವಂಥ ಉಪಕಥೆಗಳು, ಅಲ್ಲಿ ಬರುವಂಥ ಉಪಕಥೆಗಳ ಕಥೆಯನ್ನು ನಾವು ಸುಕುಮಾರ ಸ್ವಾಮಿ ಕಥೆಯಲ್ಲಿ ಅನೇಕ ಉಪಕಥೆಗಳನ್ನು ನೋಡ್ತೀವಿ. ಸುಧಾಮಯ ಕಥೆಯನ್ನು ನೋಡ್ತೀವಿ, ಅಲ್ಲಿ ಕಳ್ಳ ಅಥವಾ ಒಬ್ಬ ಶ್ರೇಷ್ಠಿ ತನ್ನ ಮಗನ ಹಾವು ಕಚ್ಚಿ ಸತ್ತಾಗ ಆತ ತನ್ನ ಮಗನ ಬದುಕಿಸಿಕೊಟ್ಟವ್ರಿಗೆ ಇಷ್ಟು ಚಿನ್ನದ ನಾಣ್ಯಗಳನ್ನು ಕೊಡ್ತೀನಿ ಅಂತ ಹೇಳೋದು, ಅದರಲ್ಲಿ 4 ಜನರಲ್ಲಿ ಕದ್ದು ನಾನು ಕದ್ದಿಲ್ಲ ಅಂತ ಹೇಳೋದು, ಆತನಿಗೆ ಸುಧಾಮೆಯ ಕಥೆಯನ್ನು ಹೇಳೋದು. ಸುಧಾಮೆ ತನ್ನ ಚಿಕ್ಕ ವಯಸ್ಸಿನಲ್ಲೇ ಆಕೆ ಏನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಕ್ಕೆ ಕಳ್ಳನಿಂದ, ತಳವಾರನಿಂದ ಮತ್ತು ಬ್ರಹ್ಮರಾಕ್ಷಸನಿಂದ ಆತ ಅವರಿಗೆ ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳೋಕೆ ಹೋಗೋದು, ತನ್ನ ಸೋದರ ಮಾವನ ಮಗನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಹೋಗುವಂಥದ್ದು. ಹೀಗೆ ನಂಬಿಕೆ ಮತ್ತು ವಚನಕ್ಕೆ ಬದ್ಧರಾಗಿ ಬದುಕುವಂಥ ಒಂದು ಏನು ವ್ಯವಸ್ಥೆಯನ್ನು ಕಥೆಯ ಮೂಲಕ ರೂಪಿಸುವಲ್ಲಿ ಶಿವಕಟಾಚಾರ್ಯ ಯಶಸ್ವಿ ಆಗ್ತಾ ಹೋಗ್ತಾರೆ. ಹಾಗಾಗಿ ಕಾವ್ಯ ಧರ್ಮ ಏನು ಹೇಳ್ತಾ ಹೋಗುತ್ತೆ ಅಂದರೆ, ಮನುಷ್ಯ ಧರ್ಮವು ವಚನಭ್ರಷ್ಟನಾಗದೆ, ವಚನಕ್ಕೆ ತಪ್ಪಿ ನಡೆಯದೆ, ನಡೆ ನುಡಿ ಶುದ್ಧವಾಗಿ ಆತ ಬದುಕಬೇಕಾಗತ್ತೆ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ಭಾಳ ಅರ್ಥಪೂರ್ಣಗೊಳಿಸ್ತಾ ಹೋಗುವಂಥ ಕಥೆಯಲ್ಲಿ ನಾವು ಸುಕುಮಾರ ಸ್ವಾಮಿ ಕಥೆಯಲ್ಲಿ ನೋಡ್ತಾ ಹೋಗ್ತೀವಿ. ಅಲ್ಲಿ ಬರುವಂಥ ಸುಕುಮಾರ ಸ್ವಾಮಿ ಎಷ್ಟು 7 ಜನ್ಮಗಳನ್ನು ಆತ ಹೇಗೆ ಪಡಿತಾ ಹೋಗ್ತಾನೆ, ಆತ ಸೋಮದತ್ತೆಯ ಚಂದ್ರವಾಹನ ಆಸ್ಥಾನದಲ್ಲಿ ಅವರು ಜನ್ಮವನ್ನು ತಾಳಿ ಆ ಅಗ್ನಿಭೂತಿ ಮತ್ತು ವಾಯುಭೂತಿ ಎಂಬ ಹೆಸರನ್ನು ಇಟ್ಕೊಂಡು ನಂತರ ತಂದೆ ನಂತರ ಅವರಿಗೆ ಈ ಒಂದು ರಾಜ್ಯದ ವಾರಸುದಾರಿಕೆ ಸಿಗಲ್ಲ. ಇದೆಲ್ಲವನ್ನು ಬಹಳ ಅತ್ಯಂತ ನೈಪುಣ್ಯಾತ್ಮಕವಾಗಿ ನಮಗೆ ಶಿವಕೋಟಾಚಾರ್ಯ ತಲುಪಿಸ್ತಾ ಹೋಗ್ತೇನೆ. ಅಲ್ಲಿ ಸುಕುಮಾರ ಸ್ವಾಮಿ ಇರ್ಬೋದು, ಸನತ್ಕುಮಾರ ಚಕ್ರವರ್ತಿಯ ಕಥೆ ಇರ್ಬೋದು, ಗಜಕುಮಾರನ ಕಥೆ ಇರ್ಬೋದು, ಸುಕೌಳ ಸ್ವಾಮಿಯ ಕಥೆ ಇರ್ಬೋದು, ವಿದ್ಯುಚ್ಚೋರ ಎಂಬ ಋಷಿಯ ಕಥೆ ಇರ್ಬೋದು, ಭದ್ರಬಾಹು ಭಟಾರನ ಕಥೆ ಇರ್ಬೋದು, ಈಗ ಲಲಿತ ಘಟೆಯ ಕಥೆ ಇರ್ಬೋದು, ಸಿರಿದಣ್ಣನೆಂಬ ಭಟಾರಕರ ಕಥೆ ಇರ್ಬೋದು, ಒಟ್ಟಾರೆಯಾಗಿ ಒಂದು ಧಾರ್ಮಿಕ ವ್ಯವಸ್ಥೆ ಅಡಿಯಲ್ಲಿ ಹೇಗೆ ಮನುಷ್ಯ ಆತ ಬದುಕಬೇಕು ಅನ್ನುವಂಥ ಒಂದು ಕಾವ್ಯಧರ್ಮದ ತಿರುಳನ್ನು ನಮಗೆ ಶಿವಕೋಟಾಚಾರ್ಯ ಅರ್ಥಪೂರ್ಣಗೊಳಿಸ್ತಾ ಹೋಗ್ತೇನೆ. ಮನುಷ್ಯನು ಮನುಷ್ಯನಾಗಿ ಬದುಕಬೇಕು, ಮತ್ತು ಅಲ್ಲಿ ಬಾಲ್ಯ ವಿವಾಹಗಳನ್ನು ತರ್ತಾರೆ, ರಾಜರು ಯೋಗ ಭೋಗಗಳಿಂದ ಲಾಲಸೆಗಳಿಂದ ತುಂಬಿ ತಮ್ಮ ಜೀವನವನ್ನು ಹೇಗೆ ವ್ಯರ್ಥ ಮಾಡ್ಕೊಳ್ತಿದ್ರು ಅಂತ ಕೊಡ್ತಾರೆ. ಆಚಾರ್ಯರಿಗೆ, ಗುರುವಿಗೆ, ತಂದೆ ತಾಯಿ ಬಂಧುಗಳನ್ನು ಹೇಗೆ ತಾವು ಗೌರವಿಸಬೇಕು ಅನ್ನುವುದನ್ನು ಈ ಕಾವ್ಯದೊಳಗೆ ನಾವು ನೋಡ್ತೀವಿ. ಹಾಗಾಗಿ ಶಿವಕೋಟಾಚಾರ್ಯನ 19 ಕಥೆಗಳೊಳಗೆ ಇರುವಂಥ ಒಂದು ಕಾವ್ಯ ಧರ್ಮ ಇದೆಯಲ್ಲ, ಅದು ಮಾನವ ಧರ್ಮವನ್ನೇ ಮೆಚ್ಚುವಂಥ, ಮಾನವ ಧರ್ಮ ವಿಶೇಷವಾಗಿ ಬದುಕುವಂಥ ಒಂದು ಕಲಾತ್ಮಕತೆಯನ್ನು ನಮ್ಮ ಮುಂದೆ ಕಟ್ಕೊಡ್ತಾ ಹೋಗುತ್ತೆ. ನಮಗೆ ಗೊತ್ತಿದೆ ಜೈನ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ, ಕ್ರೈಸ್ತ, ಹಿಂದೂ, ಈ ಅನೇಕ ಧರ್ಮಗಳೊಳಗೆ ಒಂದು ಏನು ಮಾನವನ ಬದುಕಿಗೆ ಪೂರಕವಾಗಿ ಹುಟ್ಟುಕೊಂಡಂಥ ಈ ಕಾವ್ಯ ಧರ್ಮ ಇದೆಯಲ್ಲ, ಅಂದರೆ ಕಥೆಗಳ ಮೂಲಕ, ಕಾವ್ಯಗಳ ಮೂಲಕ, ಕವನಗಳ ಮೂಲಕ, ಕಾದಂಬರಿಗಳ ಮೂಲಕ, ಮಹಾಕಾವ್ಯಗಳ ಮೂಲಕ ಮನುಷ್ಯನು ಹೇಗೆ ಬದುಕಬೇಕು, ಆತನ ಏನು ಬದುಕು ಇತರರಿಗೆ ಹೇಗೆ ಮಾರ್ಗ ಆಗಬೇಕು ಅನ್ನುವುದನ್ನು ಶಿವಕೋಟಾಚಾರ್ಯನ 19 ಕಥೆಗಳಲ್ಲಿ ಬಹಳ ಅತ್ಯದ್ಭುತವಾಗಿ ನೋಡ್ತೀವಿ. ಹಾಗಾಗಿ ಅದನ್ನು ಒಂದು ಕಡೆ ಭವಾವಳಿಗಳ ಕಥೆ ಅಂತ ಹೇಳ್ತೀವಿ, ಕೈವಲ್ಯಗಳ ಅಂದರೆ ಈ ಆರಾಧನೆಗಳು, ದೊಡ್ಡಾರಾಧನೆ ಅಂದರೆ ಆರಾಧನೆ, ಕೇವಲಿಗಳ ಕಥೆ ಅಂತ ಹೇಳ್ತೀವಿ, ಅಲ್ಲಿ ಅಪರಿಗ್ರಹ ಇರ್ಬೋದು, ಅಥವಾ ಸಮ್ಯಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಅನ್ನುವಂಥ ಬ್ರಹ್ಮಚಾರ್ಯ ಪಾಲನೆ ಇರ್ಬೋದು, ಇವೆಲ್ಲವೂ ಕೂಡ ಅತ್ಯಂತ ವಿಶಿಷ್ಟವಾದಂಥ ವ್ರತಗಳನ್ನು ಏಕೆ ಕವಿ ಹೇಳ್ತಾ ಇರ್ತಾನೆ ಅಂದರೆ, ಒಂದು ಕಡೆ ಜೈನ ಧರ್ಮದ ಏನು ಒಪ್ಪಿಕೊಳ್ಳುವಂಥ ಬದುಕು, ಜೈನ ಧರ್ಮದವನ್ನು ಅನುಸರಿಸಿದ್ರೆ ಹೇಗೆ ಬದುಕ್ಬೋದು ಅನ್ನುವಂಥ ತಿಳುವಳಿಕೆ ಒಂದು ಕಡೆ ಕೊಟ್ಟರೆ, ಮನುಷ್ಯನು ಮನುಷ್ಯನಾಗಿ ಬದುಕಬೇಕು ಅನ್ನುವಂಥ ಒಂದು ಅರ್ಥಪೂರ್ಣವಾದಂಥ ಕಥೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
2: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
4: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗಿರಿ ಅವರು ಪ್ರಸ್ತುತಪಡಿಸುವ ಕರುನಾಳು ಬಾಬೆಳಕಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಚಾರ್ಲ್ಸ್ ಟೌನ್ ನಿಂದ ಜೋಹಾನ್ಸ್ಬರ್ಗ್ ಹೋಗ್ಬೇಕು ಗಾಂಧೀಜಿ. ಜೋಹಾನ್ಸ್ಬರ್ಗ್ ಹೋಗೋದಕ್ಕೆ ಅವಾಗ ರೈಲ್ ಇರಲಿಲ್ಲ, ಕುದುರೆ ಗಾಡಿಯಲ್ಲಿ ಹೋಗ್ಬೇಕು. ಕೆಲವರು ನಿಮ್ ಕಣ್ಣು ಮುಂದೆ ಒಂದು ಚಿತ್ರ ಬರಬೇಕು, ಆ ಕುದುರೆ ಗಾಡಿ ಹೇಗಿರ್ತಿತ್ತು ಅಂದ್ರೆ, ಮುಂದೆ ಕುದುರೆ ಎತ್ತರದ ಹಲಗೆ ಮೇಲೆ ಅವನು ಚಾಲಕ ಕೂತಿರ್ಬೇಕು ಓಡಿಸೋನು, ಅಲ್ಲಲ್ಲಿ ಒಂದು ಸ್ವಲ್ಪ ಮೈಲು ಹೋದ್ಮೇಲೆ ಕುದುರೆ ಬದಲಾಯಿಸಬೇಕು, ಆ ತರ ಹಾದಿಯದು. ಹಿಂದೆ ಒಂದು ಡಬ್ಬಾ ತರ ಇರ್ತಿತ್ತು ಬಾಕ್ಸ್, ಅದ್ರೊಳಗೆ ಬಿಳಿಯರು ಕೂತ್ಕೋಬೇಕು. ಈ ಕೂಲಿಗಳು ಬಂದ್ರೆ ಅಂದ್ರೆ ನಮ್ ಕಪ್ಪು ಜನ ಬಂದ್ರೆ ಅವರೆಲ್ಲ ಚಾಲಕನ ಪಕ್ಕ ಹಲಗೆ ಮೇಲೆ ಕೂತ್ಕೋಬೇಕು. ಆ ಹಲಗೆ ಕೆಳಗೆ ಹೀಗೆ ತಲೆಗೆ ಜಾಗ, ಅಲ್ಲಿ ಹುಲ್ಲು ಹಾಕೊಂಡು ಅಲ್ಲಿ ಗೋಣಿ ತಾಟ್ ಹಾಕಿ ಇರ್ತಿದ್ದ, ಕಾಲಿಟ್ಕೊಂಡು ಕೂಡೋ ಜಾಗ. ಗಾಂಧಿ ಹೋಗ್ಬೇಕಾಯ್ತು, ಟಿಕೆಟ್ ತಗೊಂಡ್ರು, ಆ ಬಾಕ್ಸ್ ಒಳಗೆ ಕೂಡ್ಬೇಕಲ್ಲ, ಕೂತ್ಕೊಳ್ಳಿ ಅಂದ್ರು. ಇವ್ರು ಹೋಗಿ ಕೂತ್ಕೋಬೇಕು ಅನ್ನೋದಾಗ, ಬೇಡಪ್ಪ ನೀನು ಕೂಲಿ ಇದೆಯಾ, ಮತ್ತೆ ಯಾರು ಬಿಳಿ ಬಂದ ಮನುಷ್ಯ ಬಂದ್ರೆ ಬಾಕ್ಸ್ ಒಳಗೆ ಕೂತ್ಕೋತಾನ ಅವ್ನ ಡಬ್ಬದೊಳಗೆ, ಮತ್ತೆ ಎಬ್ಬಿಸ್ಬೇಕಾಗ್ತದೆ ಇನ್ಬಾ ನನ್ನ ಪಕ್ಕದಲ್ಲೇ ಕೂತ್ಕೋ ಅಂತಂದ ಚಾಲಕ. ನೋಡಿ ಆ ಕುದುರೆ ಓಡಿಸುವಂತವನ ಚಾಲಕನ ಪಕ್ಕದಲ್ಲೇ ಹಲಗೆ ಮ್ಯಾಲ ಕೂತ್ಕೊಂಡ್ರು ಗಾಂಧಿ. ಅವ್ರ ಟಿಕೆಟ್ ಇರೋದು ಒಳಗಡೆ ಡಬ್ಬಾದಲ್ಲಿ ಕೊಡೋದಕ್ಕೆ. ಆಯ್ತು ಬಿಡಿ, ಡಬ್ಬಾದಲ್ಲೇ ಕೂತ್ಕೋಬೇಕು ಅಂತ ಕೂತ್ಕೊಂಡ್ರು. ಆ ಒಳಗಡೆ ಒಬ್ಬ ಬಿಳಿ ಮನುಷ್ಯ ಕೂತಿದ್ದ, ಈ ಗಾಡಿ ಇದೆಯಲ್ಲ ಅದ್ರ ಮೇಲ್ವಿಚಾರಕ ಅವನು ಸಿಗರೇಟ್ ಸೇದ್ಬೇಕನ್ನಿಸ್ತು.

ಸಿಗರೇಟ್ ಸೇದಿದ್ರೆ ಡಬ್ಬಾದೊಳಗೆ ಹೊಗೆ ಸೇರ್ಕೊಂಡ್ಬಿಡುತ್ತಲ್ಲ, ಹೊರಗಡೆ ಹೋಗಲ್ಲ, ವಾಸ್ತಿ ಇಟ್ಕೊಂಡ್ಬಿಡುತ್ತದೆ. ಅದಕ್ಕೆ ಅವನೇನು ಮಾಡಿದೆ, ಗಾಡಿ ನಿಲ್ಲಿಸ್ದ. ಚಾಲಕನಿಗೆ ಹೇಳ್ದ, ನೀ ಕೂತ್ಕೋ, ನಿನ್ನ ಪಕ್ಕದಲ್ಲಿ ನಾನು ಕೂತ್ಕೋತೀನಿ, ಇವ್ದಾನ ಕೂಲಿ, ನೀನು ಕಳಿಸ್ತೀವಿ. ನಾನು ಎಲ್ಲಿ ಕಳಿಸ್ಲಿ ಅಂತ ಕೇಳ್ದೆ ಅವನು. ಆ ಕೆಳಗಡೆ ಕಾಲಿಡೋ ಜಾಗ ಇದೆಯಲ್ಲ, ಅಲ್ಲಿ ಹುಲ್ಲಿಟ್ಟಿದಾರಲ್ಲ, ಒಂದು ಗೋಣಿ ಚೀಲ ಎಸೆದ ಇನ್ನೊಂದು, ಅದನ್ನು ಕೂತ್ಕೋ ಕೂಲಿ, ಅಲ್ಲಿ ಕೂತ್ಕೋ ಕಾಲ ಹತ್ರ ಅಂದ. ಗಾಂಧಿ ಆದರೂ ಇಲ್ಲ, ನಾ ಟಿಕೆಟ್ ತೊಗೊಂಡಿದ್ದು ಒಳಗಡೆ ಬಾಕ್ಸಲ್ಲಿ ಕೊಡೋದಕ್ಕೆ. ಏನೋ ನೀ ಪಕ್ಕದಲ್ಲಿ ಕೂತ್ಕೋ ಅಂದ್ಯಪ್ಪ ಅಂತ ಕೂತ್ಕೊಂಡಿದ್ದೀನಿ ನಾನು, ಅಲ್ಲೇ ಕೂತ್ಕೋಬೇಕಾಗಿತ್ತು ನಾನು, ಅದನ್ನ ನೀವು ಹೇಳಿದ್ರಲ್ಲ ಅಂತ ಇಲ್ಲಿ ಕೂತ್ಕೊಂಡಿದ್ದೀನಿ. ಇಲ್ಲಿಂದ ಕಾಲ ಹತ್ರ ಕೂತ್ಕೊಳ್ಳೋಕೆ ಆಗೋಲ್ಲ, ಅನ್ಯಾಯ ಇದು ಅಂದ್ರು. ಅವನು ಹೇಳಿದೆ, ನ್ಯಾಯ ಅನ್ಯಾಯ ಪ್ರಶ್ನೆ ಇಲ್ಲ, ನಿನಗೆ ಕೇಳೋಕೆ ಅಧಿಕಾರ ಇಲ್ಲ, ಕೂಲಿ ನೀನು ಈ ದೇಶದಲ್ಲಿ ಹೇಗೆ ಹೇಳ್ತೀನಿ ಕೇಳ್ಕೊಂಡು ಬಿದ್ದಿರ್ಬೇಕು ನೀನು, ಕೆಳ ಕಾಲ ಹತ್ರ ಕೂತ್ಕೋ ಅಂದ. ಇವ್ರು ಹೇಳಲ್ಲ ಅಂದರು. ಅವನು ಏನು ಕೋಪ ಬಂದ್ಬಿಡ್ತು ಮೇಲ್ವಿಚಾರಕರಿಂದ, ರಪ ರಪ ರಪ ಹೊಡೆಯೋಕೆ ಶುರು ಮಾಡಿದ, ಮುಖಕ್ಕೆ ಕಿವಿ ಮೇಲೆ ಹೊಡೆದ, ಕಿವಿ ರಕ್ತ ಬರೋಕೆ ಶುರು ಆಯಿತು. ಆದರೆ ಇವ್ರು ಏನು ಮಾಡಿದ್ರು, ಕಲ್ಪನೆ ಮಾಡ್ಕೋಬೇಕು ನೀವು, ಕೃಷಿ ದೇಹ ಪೈಲ್ವಾನ್ರಲ್ಲ ಅವರು, ತೆಳ್ಳಗಿದ್ದಂಥ ಗಾಂಧಿ, ಅವೆಲ್ಲ ಕೋಟ್ ಗೀಟ್ ಹಾಕ್ಕೊಂಡು ಸೂಟ್ ಹಾಕ್ಕೊಂಡಿರೋರು, ಎಡಗೈಯಿಂದ ಮೇಲೆ ಕಂಬಿ ಇರುತ್ತಲ್ಲ ಹಿಡ್ಕೊಳ್ಳೋಕೆ ಹ್ಯಾಂಡ್ಲು, ಅದು ಹಿಡ್ಕೊಂಡಿದ್ದಾರೆ. ಅವನು ಎಷ್ಟೇ ಕೊಸರಾಡಿದ, ಕೈಯಿಂದ ಎಳಿತಾನೆ, ಹೊಡಿತಾನೆ, ನುಗ್ತಾನೆ, ಇವ್ರೇನು ಮಾಡಿದ್ರು, ತಿರುಗಿ ಹೊಡಿಲಿಲ್ಲ, ಒಂದು ಮಾತು ಬಿರುಸಾಡಲಿಲ್ಲ, ಆದರೆ ಆ ಕಂಬಿ ಬಿಡಲಿಲ್ಲ, ಅಡಿಕೆ ನೇತ್ವಿದ್ದಿದ್ರು. ಎಷ್ಟು ಹೊಡೆದ ಅಂದರೆ, ಅವನು ಈ ಕಡೆ ಕಂಬಿ ಬಡದು ಈ ಕಡೆ ರಕ್ತ ಬರಬೇಕು, ಕೈಯಿಂದ ಹೊಡೆದಕ್ಕೆ ಈ ಕಡೆ ರಕ್ತ ಬರಬೇಕು, ಸುತ್ತಮುತ್ತ ಜನ ಹೇಳಿದಂತೆ ಕೊಂದೇ ಬಿಡ್ತೀವಿ, ಸತ್ತೆ ಹೋಗ್ತಾನೆ ಮನುಷ್ಯ ಅಂದ್ಬಿಡು, ಅವನು ಸಾಯಿಲ್ ತಾಯ್ತಾನೆ, ಅವನು ಬಿಟ್ಬಿಡು ಕೂಡಲಿ ಅಂತಂದು. ಅವನು ಬೈಕೊಂಡು ಏನು ಮಾಡಿದ, ತಾನೇ ಒಳಗೆ ಡಬ್ಬಾದಲ್ಲಿ ಕೂತ್ಕೊಂಡ, ಇವ್ರು ರಕ್ತ ಎಲ್ಲ ಒರೆಸ್ಕೊಂಡ್ರು ಹಾಗೆ ಕೂತ್ಕೊಂಡು, ಅವ್ನು ಹೇಳ್ತಾ ಇದ್ದ, ಬರಲಿ ಸ್ಯಾಂಡರ್ಸನ್ ಬರಲಿ, ನೀನು ಮುಗಿಸ್ಬಿಡ್ತೇನೆ ನೀನು ಇವತ್ತು ಅಂತ ಹೇಳ್ತಿದ್ದ. ಗಾಂಧೀಜಿ ನೀವಾಗಲೂ ಭಯವನ್ನು ಹತ್ಕೊಂಡ್ಬಿಡ್ತು, ಭಯನ ಹತ್ಕೊಂಡಿತ್ತು, ಅಲ್ಲಿ ಹೋದ್ರೆ ಹೊದೆ ಬಿಡ್ತಾನೆ ನೀನು. ಅವನು ಊರು ಮುಟ್ಟ ಹೊತ್ತಿಗೆ ಇವ್ರು ಗಾಂಧಿ ಕರೆಯೋದಕ್ಕೆ ಒಂದಿಷ್ಟು ಜನ ಬಂದಿದ್ರು, ಅವ್ರು ನೋಡಿ ಧೈರ್ಯ ಬಂತಂತ ಕೆಳಗಿಳಿದ್ರು. ಮನೆಗೆ ಬಂದು ಡೈರಿಯಲ್ಲಿ ಬರೀತಾರೆ, ಸ್ನೇಹಿತರೆ ನೋಡಿ ಹೇಗಿದೆ, ಇದು ಒಂದು ಅಪಮಾನ ಅಲ್ವಾ, ಗಾಡಿ ಓಡಿಸುವಂಥವನು ಬ್ಯಾರಿಸ್ಟರ್ ಆದ ಗಾಂಧಿನ ಮುಖಕ್ಕೆ ಹೊಡೆದು ರಕ್ತ ಬರೋವಂಗೆ ಹೊಡೆದು ಎಳೆದಾಡಿದಾಗ ಅಸಹ್ಯ ಅನಿಸಲ್ವಾ, ಬೇಜಾರು ಅನಿಸಲ್ವಾ, ಕೋಪ ಅನಿಸಲ್ವಾ. ಇವರಂದ್ರು ಇವತ್ತು ಬಹುದೊಡ್ಡ ಯುದ್ಧವನ್ನು ಗೆದ್ದಿದ್ದೇನೆ ನಾನು ಅಂತಾರೆ. ಯಾಕೆಂದರೆ ಆತ ಹೊಡೆದ ನನ್ನ, ನಾನು ತಿರುಗಿ ಹೊಡಿಲಿಲ್ಲ, ಒಂದು ಕೆಟ್ಟ ಮಾತಾಡಲಿಲ್ಲ, ಆದರೆ ನನ್ನ ಸ್ಥಳವನ್ನು ಬಿಟ್ಟು ಕೊಡಲಿಲ್ಲ. ಎಂಥ ಚೆನ್ನಾಗಿದೆ ನೋಡಿ, ಇದು ನನ್ನ ಜಾಗವನ್ನು ಬಿಟ್ಟು ಕೊಡಲಿಲ್ಲ, ನಾನು ಜಾಗದಲ್ಲೇ ಕೂತಿದ್ದೆ, ಅಂದರೆ ನನ್ನ ಸ್ಥಾನವನ್ನು ಬಿಟ್ಟು ಕೊಡದೆ ಅವನ ವಿರುದ್ಧ ಹೋರಾಡಿದ್ದೀನಿ. ಇದನ್ನು ಅಸಹಕಾರ ಸತ್ಯಾಗ್ರಹ ಅಂತ ಕರೆದರು. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಅಹಿಂಸಾ ಸತ್ಯಾಗ್ರಹದ ಕಲ್ಪನೆ ನನಗೆ ಬಂದದ್ದೇ ಈ ಕುದುರೆ ಗಾಡಿಯಲ್ಲಿ ಅಂತ ಬರೀತಾರೆ. ನಾನು ಹೊಡಿಲಿಲ್ಲ, ಬೈಲಿಲ್ಲ, ಆದರೆ ನನ್ನ ಕೆಲಸವನ್ನು ಬಿಡಲಿಲ್ಲ. ಇದು ಅಹಿಂಸಾ ಸತ್ಯಾಗ್ರಹದ ಮೂಲ ಬೀಜ ಶುರು ಆದದ್ದಲ್ಲಿ ಅಂತ ಬರೀತಾರೆ. ಕಲ್ಪನೆ ಮಾಡಬೇಕು ನಾವು, ಹೊಡೆತ ತಿಂದಾಗ ಯಾರಾದರೂ ಒಂದು ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾರೇನ್ರಿ? ಆದರೆ ಈತನಿಗೆ ಹೊಡೆತ ಬಿದ್ದಾಗ ಕೂತ್ಕೊಂಡು ಹೇಳ್ತಾರೆ, ನಾನು ತಿರುಗಿ ಹೊಡಿಬೇಕು ಅಂತ ಪ್ರತೀಕಾರ ಮನೋಭಾವ ಬರಲಿಲ್ಲ, ಆದರೆ ನಾನು ಮಾಡೋದನ್ನು ಬಿಡೋ ಹಂಗಿಲ್ಲ. ಮುಂದೆ ಬ್ರಿಟಿಷ್ ಸಾಮ್ರಾಜ್ಯ ವಿರುದ್ಧ ಹೋರಾಡಿದ್ದಿದೆ ಅಲ್ವಾ ಅಹಿಂಸಾ ಸತ್ಯಾಗ್ರಹ ಅಲ್ವಾ, ಅಂದರೆ ನಿಮ್ಮ ಜೊತೆ ಹೋರಾಡಲ್ಲ, ಹೊಡೆದಾಡಲ್ಲ, ಬಡದಾಡಲ್ಲ, ಹಿಂಸೆ ಇಲ್ಲ, ಆದರೆ ನೀವು ಆಳೆದ್ದನ್ನು ಒಪ್ಪನ್ನು ಒಪ್ಪಲ್ಲ, ನಾವು ನಾವು ಮಾಡಿದಾಗೆ ನಡ್ಕೋತೀವಿ ಅಂತ ಹೇಳುವಂಥದ್ದು ಅಸಹಕಾರ ಸತ್ಯಾಗ್ರಹದ ಬೀಜ. ಅಹಿಂಸಾ ಸತ್ಯಾಗ್ರಹದ ಬೀಜ ಬಂದದ್ದು ಈ ಕುದುರೆ ಗಾಡಿಯಲ್ಲಿ ಅಂತ. ಇದು ಮಹಾತ್ಮ ನಡೆದಂಥ ದಾರಿ, ಕಷ್ಟದ ಪರಿಸ್ಥಿತಿಯಲ್ಲಿ ಹೊಸದನ್ನು ಸೃಷ್ಟಿ ಮಾಡುವಂಥ ಯೋಗ. ಇದು ಗಾಂಧೀಜಿಗಾಗಿತ್ತು.

0: ಪ್ರಿಯ ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಳು ಬಾಬೆಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಆಡ್ತೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು
2: ಸಿದ್ದಣ್ಣ? ನೀ ಹಿಂಗೆ

0: ಹೀಗೆ ಬರ್ಬಾರ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ಮೀನಾಕ್ಷಿರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾ.

ಮೋರೇ ನಾನಿಂದೆ ತೆರೆಯೋ ಬಾಗಿಲನು ರಾಮ ಪೂಜಿಸಲಿಂದೆ.

ತೇರು ಮಾಣಿಕ್ಯದಾರತಿ, ಮಾಣಿಕ್ಯದಾರತಿ.

0: ಆಮ ಪೂಜಿಸಲೆಂದೇ ಹೂಗಳ ತಂದೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ಮೀನಾಕ್ಷಿರವರು ಹಾಡಿರುವ ಹಾಡುಗಳು ಹಾಡುವಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
2: ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ರಮೇಶ್, ಕೃಷ್ಣ ಹಾಗೂ ಸ್ಫೂರ್ತಿರವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ, ಸುಖ ಸಮೃದ್ಧಿ ಹಾಗೂ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸಾರ ಮಾಡುತ್ತಿದ್ದೇವೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರಿ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನದ ಆಚರಣೆ ಹಿನ್ನೆಲೆ, ಗುರಿ, ಉದ್ದೇಶ ಹಾಗೂ ಪ್ರಾಮುಖ್ಯತೆಯನ್ನು ಕುರಿತು ಹೆಚ್ಡಿಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕ ಅಧಿಕಾರಿಗಳಾದ ಶ್ರೀ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನದ ವಿಶೇಷತೆ ಆಗಿರ್ಬೋದು, ಅದರ ಹಿನ್ನೆಲೆ ಹಾಗೂ ಆಚರಣೆಯ ಗುರಿ ಉದ್ದೇಶಗಳಾಗಿರ್ಬೋದು, ಮತ್ತು ಶುಶ್ರೂಷಕರಾಗಿ ವೃತ್ತಿಯನ್ನು ಸಲ್ಲಿಸಲು ಅವರಿಗೆ ಇರಬೇಕಾದಂಥ ಶೈಕ್ಷಣಿಕ ಅರ್ಹತೆಗಳು, ಹಾಗೆಯೇ ಕರ್ತವ್ಯ ಸಮಯದಲ್ಲಿ ಆ ಶುಶ್ರೂಷಕರಿಗೆ ಎದುರಾಗುವಂಥ ಸವಾಲುಗಳಾಗಿರ್ಬೋದು, ಈ ವೃತ್ತಿಯಲ್ಲಿ ಇವರ ಒಂದು ಅನುಭವ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ಅಂತಾರಾಷ್ಟ್ರೀಯ ದಾದಿಯರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶರಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ನರ್ಸಿಂಗ್ ಆಫೀಸರ್ ಅಥವಾ ಶುಶ್ರೂಷಕ ಅಧಿಕಾರಿಯಾದಂತಹ ಶ್ರೀಯುತ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ಧನ್ಯವಾದಗಳು
0: ಸರ್. ಮೊದಲಿಗೆ ತಮಗೂ ಕೂಡ ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ಮತ್ತೊಮ್ಮೆ ಧನ್ಯವಾದಗಳು. ಹಾಗೂ ಮೇ 12 ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನಾಚರಣೆಯ ಶುಭ ಸಂದೇಶವನ್ನು ಮತ್ತು ಜನಧ್ವನಿ ಬಾನುಲಿ ಕೇಂದ್ರದ ವೀಕ್ಷಕರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.
0: ಸರ್, ನಮ್ಮ ದೇಶದ ಪ್ರಮುಖ ಒಂದು ಸೇವಾ ವಲಯ ಅಂತ ಗಮನಿಸಿದ ಸಂದರ್ಭದಲ್ಲಿ ಆರೋಗ್ಯ ಸೇವಾ ವಲಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್. ಆ ಆರೋಗ್ಯ ಸೇವಾ ವಲಯದಲ್ಲಿ ವೈದ್ಯರಾಗಿರ್ಬೋದು, ಹಾಗೆಯೇ ನರ್ಸಸ್ಗಳಾಗಿರ್ಬೋದು, ತಮ್ಮದೇ ಆದಂಥ ಕರ್ತವ್ಯಗಳನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಸರ್. ಆ ನಿಟ್ಟಿನಲ್ಲಿ ಈ ದಿನ ನಾವು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಅವರ ಒಂದು ವಿಶೇಷಾರ್ಥವಾಗಿ ಆಚರಿಸ್ಕೊಂಡು ಬರಲಾಗ್ತಾ ಇದೆ ಸರ್. ಹಾಗಿದ್ರೆ ಸರ್, ಈ ಮೇ 12 ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಣೆ ಮಾಡ್ಕೊ ಬರ್ತಿರಂತ, ಇದರ ಹಿನ್ನೆಲೆ ಆಗಿರ್ಬೋದು, ಇದರ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್.
1: ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನ ಮೇ 12 ಫ್ಲಾರೆನ್ಸ್ ನೈಟಿಂಗೇಲ್ ಡೇ ಅಂತ ಇದನ್ನು ನಾವು ಕರೆಯುತ್ತೇವೆ. 1974 ಅಂತಾರಾಷ್ಟ್ರೀಯ ಶುಶ್ರೂಷಕ ಮಂಡಳಿ ICN

0: ಇದನ್ನು ಅಧಿಕೃತವಾಗಿ ಜಾರಿಗೆ ತಂದಿತ್ತು. ಜಾರಿಗೆ ತರಲು ಕಾರಣ ಏನೆಂದರೆ ಶುಶ್ರೂಷಕರ ಈ ಸೇವೆ ಮನೋಭಾವನೆ, ತ್ಯಾಗ, ನಿಸ್ವಾರ್ಥ ಇದನ್ನೆಲ್ಲ ತಿಳಿದು ಶುಶ್ರೂಷಕರಿಗೆ ಗೌರವ ಕೊಡುವ ಸಲುವಾಗಿ ಈ ನರ್ಸಸ್ ಡೇ, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ನರ್ಸಸ್ ಡೇ ಅನ್ನು ಪ್ರಾರಂಭ ಮಾಡಿತ್ತು. ಮೂಲ ಉದ್ದೇಶ ನಾವು ನೋಡೋದಾದರೆ ಫ್ಲಾರೆನ್ಸ್ ನೈಟಿಂಗೇಲ್ 1820 ಇಟಲಿ ದೇಶದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನನವಾಗುತ್ತೆ. ಎಲ್ಲ ತಂದೆ ತಾಯಿಗಳಿಗೂ ಇದ್ದಂತೆ ತನ್ನ ಮಗಳು ಉತ್ತಮವಾದ ಒಂದು ಒಳ್ಳೆಯ ಹುದ್ದೆಯನ್ನು ಪಡೆಯಬೇಕೆಂಬುದು ಎಲ್ಲರ ಆಶಯ. ಸೊ ಹಾಗಾಗಿ ಫ್ಲಾರೆನ್ಸ್ ನೈಟಿಂಗೇಲ್ ತನ್ನ ಜೀವನವನ್ನು ರೋಗಿಗಳ ಸೇವೆಗಾಗಿ ನರ್ಸಿಂಗ್ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ರೋಗಿಗಳ ಸೇವೆಗಾಗಿ ಇವರು 19ನೇ ಶತಮಾನದಲ್ಲಿ ಶುಶ್ರೂಷೆ ಸೇವೆಯನ್ನು ಪ್ರಾರಂಭಿಸಿ ಆಧುನಿಕ ಶುಶ್ರೂಷೆ ಇತ್ತು ಮೊದಲಿಂದ. ತಾಯಿ ಮಗುವನ್ನು ನೋಡೋದನ್ನು ಶುಶ್ರೂಷಣೆ. ಹಾಗೆ ಶುಶ್ರೂಷಕರಾಗಿ ನಾವು ಏನಾದರೂ ಹೆಚ್ಚಿನ ಮಹತ್ವವನ್ನು ನೀಡಬೇಕು, ಶುಶ್ರೂಷೆ ಸೇವೆಯನ್ನು ನಾವು ಹೆಚ್ಚಾಗಿ ಮಾಡಬೇಕು, ಶುಶ್ರೂಷೆ ಸೇವೆಯಲ್ಲಿ ಏನು ಅನುಕೂಲತೆ ಇದೆ, ನ್ಯೂನತೆಗಳ ಇದೆ, ಅದನ್ನೆಲ್ಲ ಪರಿಹರಿಸಿ ಉತ್ತಮವಾದ ಸೇವೆಯನ್ನು ರೋಗಿಗಳಿಗೆ ಸಿಗುವ ಮಟ್ಟದಲ್ಲಿ ಈ ಮಹಾತಾಯಿ ಶುಶ್ರೂಷೆ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಅವರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳುವುದಾದರೆ 19ನೇ ಶತಮಾನದಲ್ಲಿ ಕ್ರಿಮಿಯ ವಾರ ಆಗ್ತಾ ಇರತ್ತೆ. ಯುದ್ಧ ಈಗ ನಡೀತಾ ಇರುವಂತೆ ಯುದ್ಧಗಳು ನಡೀತಾ ಇರುತ್ತೆ. ಯುದ್ಧದಲ್ಲಿ 1000+ ಸೈನಿಕರಿಗೆ ಗಾಯಗೊಂಡಿರ್ತಾರೆ. ಅವರಿಗೆ ಉತ್ತಮವಾದ ಶುಶ್ರೂಷೆ ಸೇವೆ ಸಿಗದ ಕಾರಣ ಸುಮಾರು 70-80 ಸಾವಿಗೀಡಾಗ್ತಾ ಇರ್ತಾರೆ. ಆ ಸಮಯದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ರವರು ತನ್ನ ಒಂದು ಗುಂಪನ್ನು ಕಟ್ಟಿಕೊಂಡು, ಈಗಾಗಲೇ ಮೊದಲೇ ಅವಳು ನರ್ಸಿಂಗ್ ವಿದ್ಯಾಭ್ಯಾಸ ಮಾಡಿರ್ತಾರೆ, ಒಂದು ಗುಂಪನ್ನು ಕಟ್ಟಿಕೊಂಡು ಶುಶ್ರೂಷೆಯನ್ನು ಆ ಸೈನಿಕರ ಮೇಲೆ ಮಾಡ್ತಾರೆ. ಸೈನಿಕರಿಗೆ ಮಾಡುವಾಗ ರಾತ್ರಿ ಹೊತ್ತಲ್ಲೂ ಸಮೇತ ಬೆಳಗಿಂದ ರಾತ್ರಿ ದಿನದ 24 ಗಂಟೆಯಲ್ಲಿ ಶುಶ್ರೂಷಕರಿಲ್ಲದೆ ಇದ್ದರೆ ನಮ್ಮ ಯಾವುದೇ ಒಂದು ಆರೋಗ್ಯ ಇಲಾಖೆ ನಡೆಯುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಹಾಗೆ 24 ಗಂಟೆಗಳ ಕಾಲ ಅವರ ತಂಡವು ಯುದ್ಧದಲ್ಲಿ ನೊಂದು ಗಾಯಗೊಂಡಂತಹ ವ್ಯಕ್ತಿಗಳಿಗೆ ಉಪಚಾರ, ಎಲ್ಲ ಥರದ ಉಪಚಾರಗಳನ್ನು ಮಾಡ್ತಾರೆ. ಮಾನಸಿಕವಾಗಿ, ದೈಹಿಕವಾಗಿ ಚಿಕಿತ್ಸೆ ಮೂಲಕ, ಔಷಧಿಗಳು ನೀಡುವ ಮೂಲಕ ಅವರನ್ನು ಮತ್ತು ವಾತಾವರಣವನ್ನು ಸ್ವಚ್ಛತೆ ಇಡುವುದರಿಂದಾಗಿ ಅವರೊಂದು ಥಿಯರಿ ಬರೆದಿದ್ದಾರೆ, ಎನ್ವೈರನ್ಮೆಂಟಲ್ ಥಿಯರಿ ಅಂತ. ಅದರಲ್ಲಿ ಅವ್ರು ಹೇಳೋದಿಷ್ಟೇ, ವಾತಾವರಣ ಸ್ವಚ್ಛತೆಯನ್ನು ಕಾಪಾಡಿಕೊಂಡಾಗ ನಿಮಗೆ ಯಾವುದೇ ರೋಗ ರುಜಿನಗಳು ಬರುವುದು ಕಡಿಮೆ ಆಗ್ತದೆ ಅಂತೇಳಿ. ಈ ಸ್ವಚ್ಛತೆಯಿಂದಾಗಿ ನಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಅಂತೇಳಿ ಇವರು 19ನೇ ಶತಮಾನದಲ್ಲಿ ನರ್ಸಿಂಗ್ ಬುಕ್ಗಳನ್ನು ಹಲವಾರು ಬರೆದಿದ್ದಾರೆ, ಅದರಲ್ಲೂ ಅವರು ಇದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇವರನ್ನು ಆಧುನಿಕ ಶುಶ್ರೂಷೆ ಪದ್ಧತಿಯ ಜನಕ, ಫಾದರ್ ಆಫ್ ನರ್ಸಿಂಗ್, ಮದರ್ ಆಫ್ ನರ್ಸಿಂಗ್, ದ್ವೀಪಧಾರಿಣಿ ಅಂತ ಹಲವಾರು ಹೆಸರುಗಳಿಂದ ಇವರನ್ನು ಕರೆಯುತ್ತೇವೆ. ಇವರ ಕೊಡುಗೆ ಅತ್ಯಮೂಲ್ಯವಾದದ್ದು ಹಾಗೂ ಮುಂದಿನ ಪೀಳಿಗೆಗೂ ಇವರು ಅತ್ಯಮೂಲ್ಯವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅವರ ಸ್ಮರಣಾರ್ಥವಾಗಿ ನಾವು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನ ಅಂಥೇಳಿ ನಾವು ಕರೀತೇವೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ.
1: ಸರ್, ಹಾಗಿದ್ರೆ ಈ ಒಂದು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯನ್ನು ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಂತೆ ಆಚರಣೆ ಮಾಡಲಾಗುತ್ತೆ ಸರ್?
0: ಗುರಿ ಮತ್ತು ಉದ್ದೇಶವನ್ನು ನಾವು ನೋಡಿದಾಗ ಸಾರ್ವಜನಿಕ ಜಾಗೃತಿ ಅಂತ ನಾವು ಹೇಳ್ಬೋದು. ಸಾರ್ವಜನಿಕ ಜಾಗೃತಿ ಹೇಗಿರ್ತದೆ ಅಂದರೆ ಶುಶ್ರೂಷಕರು ಕೇವಲ ವೈದ್ಯರ ಸಹಾಯಕರು ಮಾತ್ರ ಅಲ್ಲ, ನಾವು ಒಂದು ಆಸ್ಪತ್ರೆಯಲ್ಲಿ ಅವರು ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳುವಂತಹ ಮತ್ತು ರೋಗಿಯ ಪ್ರಾಣ ಉಳಿಸುವಂತಹ ಪ್ರೊಫೆಷನ್ ನಮ್ಮದು ಎಂಬುದನ್ನು ನಾವು ಜನರಿಗೆ ತಿಳಿ ಹೇಳಬೇಕಾಗ್ತದೆ. ಯಾಕಂತೇಳಿದ್ರೆ ಒಂದು ರೋಗಿ ಬರ್ತಾನೆ, ಫಸ್ಟ್ ರೋಗಿ ನಮ್ಮನ್ನು ಮುಖಾಮುಖಿ ಭೇಟಿಯಾಗೋದು, ವೈದ್ಯರಿಗಿಂತ ಮೊದಲು ನಮಗೊಂದು ಎಮರ್ಜೆನ್ಸಿ ಆದಾಗ ನಮ್ಮ ಮುಖಾಮುಖಿ ಭೇಟಿ ಆಗ್ತೇವೆ. ಭೇಟಿ ಆದಾಗ ಅವನಿಗೆ ಏನು ತೊಂದರೆ ಇರುತ್ತೆ, ಅವನನ್ನು ಹೇಗೆ ಕಾಪಾಡಿಕೊಳ್ಳೋದು, ಅವನಿಗೆ ಏನು ಬೇಕು ಎಂಬ ಫಸ್ಟ್ ಡಿಸಿಷನ್ ತಗೊಳ್ಳೋದು ನಾವಾಗಿರ್ತೀವಿ. ಶುಶ್ರೂಷಕರದಾಗಿ ಯಾವುದೇ ಗಾಯ ಆಗಲಿ, ಬ್ಲೀಡಿಂಗ್ ಆಗ್ತಾ ಇರ್ತದೆ, ಬ್ಲೀಡಿಂಗ್ ಆದಾಗ ನಾವು ಅದನ್ನು ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಟೂರ್ನಿಕೆಟ್ ಅಂದರೆ ರಕ್ತ ಸೋರದಿದ್ದಾಗೆ ನೋಡಬೇಕು, ಡ್ರೆಸ್ಸಿಂಗ್ ಮಾಡಬೇಕು, ರಕ್ತ ಸೋರುವಿಕೆನ ಬ್ಯಾಂಡೇಜ್ ಅನ್ನು ಮಾಡಿಕೊಂಡು ಕಟ್ಟಿ ಹಲವಾರು ಕಾರ್ಯಕ್ರಮ ಶುಶ್ರೂಷೆ ಸೇವೆ ಮಾಡೋ ನಾವಾಗಿರ್ತೇವೆ. ಇದು ಜನರಿಗೆ ಗೊತ್ತಾಗಬೇಕು, ಫಸ್ಟ್ ಯಾರು ಮಾಡ್ತಾ ಇದ್ದಾರೆ, ಶುಶ್ರೂಷಕರ ಒಂದು ಪಾತ್ರ ಏನು ಸಮಾಜದಲ್ಲಿ, ಶುಶ್ರೂಷಕರು ಎಷ್ಟು ಉನ್ನತ ಮಟ್ಟಕ್ಕೆ ನಮ್ಮ ಜೀವವನ್ನು ಉಳಿಸಲಿಕ್ಕೆ ಇವರು ಕಾರಣಕರ್ತರಾಗಿದ್ದಾರೆ ಅಂತ ನಾವು ಒಂದು ತಿಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ನಮಗೆ ತುಂಬ ಹೆಚ್ಚಿನ ಅವಧಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ದಿನದ 24/7 ನೋಡ್ಲಿಕ್ಕೆ ಹೋದರೆ ನಾವು ಒಂದು, ಈಗ ನಾನೊಂದು ಎಕ್ಸಾಂಪಲ್ ಕೊಡೋದು, ಬೇರೆ ಯಾವುದೇ ಪ್ರೊಫೆಷನ್ ಆಗಿರಲಿ, ಒಂದು 5-10 ನಿಮಿಷ ಲೇಟ್

0: ಆದರೂ ತೊಂದರೆ ಇರೋದಿಲ್ಲ. ಆದರೆ ಶುಶ್ರೂಷಕರು ನರ್ಸಸ್ಸು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಪೇಷಂಟಿಗೆ ಯಾವ ನಿಮಿಷದಲ್ಲಿ ಮಿನಿಟಲ್ಲಿ ಏನಾಗ್ತದೆ ಅಂತ ಗೊತ್ತಾಗಲ್ಲ. ಆ ಟೈಮಯದಲ್ಲಿ ಇವರಲ್ಲೇ ಇರಬೇಕಾಗ್ತದೆ. ಇವರ ಸೇವೆ ಉತ್ತಮವಾದ ಸೇವೆ ಮತ್ತು ರೋಗಿಯ ಒಂದು ಜೀವವನ್ನು ಉಳಿಸ್ಲಿಕ್ಕೋಸ್ಕರ ಇವರು ಪ್ರತಿ ನಿಮಿಷ ಸೆಕೆಂಡ್ಗಳಲ್ಲಿ ರೋಗಿಯ ಪಕ್ಕದಲ್ಲೇ ಇರಬೇಕಾಗತ್ತೆ, ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ ಇರಬೇಕಾಗತ್ತೆ. ಹಲವಾರು ಉದಾಹರಣೆಗಳನ್ನು ನಾವಿಲ್ಲಿ ಹೇಳ್ಬೋದು. ಯಾಕಂತೇಳಿದ್ರೆ ಒಂದು ಹಾರ್ಟ್ ಅಟ್ಯಾಕ್ ಆಗಿರುವಂಥ ಪೇಷಂಟ್ ಬರ್ತದೆ, ಅದು ಹಾರ್ಟ್ ಅಟ್ಯಾಕ್ ಆಗಿದೆಯಾ ಇಲ್ವೋ ಅಂತ ನೋಡುವಂತಹ ಒಂದು ಜ್ಞಾನ ಒಬ್ಬ ಶುಶ್ರೂಷಕನಿಗೆ ಅಥವಾ ಶುಶ್ರೂಷಕಿಗಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾಕಂದರೆ ಅವರನ್ನು ಬಿ ಪಿ ನೋಡಬೇಕು, ಪಲ್ಸ್ ನೋಡಬೇಕು, ಅವ್ರ ಆಕ್ಸಿಜನ್ ಲೆವೆಲ್ ನೋಡಬೇಕು, ಹಾಗೂ ಅವರಿಗೆ ಏನಾದರೂ ಕಾಯಿಲೆ ಇದೆಯೋ ನೋಡಬೇಕು. ಅವರು ಪ್ರತಿಯೊಂದು ಹಿಸ್ಟ್ರಿಯನ್ನು, ಅವರ ಹಿಂದಿನ ಹಿಸ್ಟ್ರಿಯನ್ನು, ಮುಂದಿನ ಹಿಸ್ಟ್ರಿಯನ್ನು, ಅವರಿಗೆ ಶುಗರ್ ಇದೆಯಾ, ಪ್ರತಿಯೊಂದು ನೋಡಬೇಕಾಗಿದ್ದು ಇದಾಗತ್ತೆ. ಸೊ ಇಂಥ ಒಂದು ಕೆಲಸದ ಅವಧಿಯ ಒತ್ತಡ ನಮಗೆ ತುಂಬ ಇರುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಸರ್ಕಾರ ಅಥವಾ ಹಾಸ್ಪಿಟಲಲ್ಲಿ ಶುಶ್ರೂಷಕರ ಅವಶ್ಯಕತೆಗೆ ತಕ್ಕಂತೆ ನೀಡಿದಲ್ಲಿ, ಅಂದರೆ ನಮಗೆ ನರ್ಸಸ್ಗಳು ಒಂದು ಪೇಷಂಟ್ ರೇಷ್ಯೋ, ಒಂದು ಪೇಷಂಟಿಗೆ 10 ಪೇಷಂಟಿಗೆ ಒಂದು ಜನರಲ್ ವಾರ್ಡಲ್ಲಿ ಒಂದು ರೇಷ್ಯೋ ಇರುತ್ತೆ, ಎಮರ್ಜೆನ್ಸಿಯಲ್ಲಿ 1 ಪೇಷಂಟು 1 ರೇಷ್ಯೋ ಇರುತ್ತೆ. ಹಾಗೆ ಅಂಥ ಒಂದು ಕೆಲಸದ ಅವಧಿಯ ಒತ್ತಡವನ್ನು ಕಮ್ಮಿ ಮಾಡಬೇಕು, ನಮಗೆ ಸುರಕ್ಷಿತವಾದ ಒಂದು ವಾತಾವರಣ ಕಲ್ಪಿಸಿಕೊಡ್ಬೇಕಾಗತ್ತೆ. ಸುರಕ್ಷಿತವಾದ ವಾತಾವರಣ ಅಂತ ಹೇಳಿದರೆ ಒಂದು ಪೇಷಂಟ್ ಬರ್ತದೆ, ಅದಕ್ಕೆ ಅವ್ರಿಗೆ ಏನಾದರೂ ಆದರೆ ಅವರ ಕಡೆಯವರು ತುಂಬ ಗಲಾಟೆ ಮಾಡೋದು ತುಂಬ ಇರುತ್ತೆ. ಅಲ್ಲಿ ನಮ್ಮ ಸೇವೆಯನ್ನು, ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಾವು ಮಾಡ್ತಾ ಇರ್ತೇವೆ. ಯಾಕಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಏನಾಗಿರುತ್ತೆ, ಆ ಪ್ರಾಣ, ಆ ರೋಗಿಯ ಪ್ರಾಣವನ್ನು ಉಳಿಸಬೇಕಾಗತ್ತೆ. 4 ಸಮಯದಲ್ಲೂ ನಾವು ತುಂಬ ತೊಂದರೆಯನ್ನು ಅನುಭವಿಸ್ತೀವಿ. ನಮಗೆ ಸುರಕ್ಷತೆ ತುಂಬ ಮುಖ್ಯವಾಗಬೇಕು. ಸುರಕ್ಷತೆಯ ವಾತಾವರಣವನ್ನು ಒದಗಿಸಲು ನಾವು ಈಗಾಗಲೇ ಸರ್ಕಾರದ ಮೇಲೆ ಒತ್ತಡ ಸಮೇತ ಹೇರ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ಅಂದರೆ ಶೈಕ್ಷಣಿಕ ಪ್ರಗತಿ. ಯಾವುದೇ ಮನುಷ್ಯ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಅವನಿಗೆ ಎಜುಕೇಷನ್ ತುಂಬ ಮುಖ್ಯ ಆಗಿರುತ್ತೆ. ಹಾಗೆ ನಮ್ಮಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಜನರಲ್ ನರ್ಸಿಂಗ್ ಮಾಡ್ತೀವಿ, ಆಮೇಲೆ ಬಿ ಎಸ್ ಸಿ ನರ್ಸಿಂಗ್, ಎಮ್ ಎಸ್ ಸಿ ನರ್ಸಿಂಗ್, ಎಮ್ ಫಿಲ್ ಹಾಗೆ ಮಾಡ್ತಾ ಇರ್ತೇವೆ. ಕೆಲವರು ಜನರಲ್ ನರ್ಸಿಂಗಲ್ಲೇ ಇರ್ತಾರೆ, ಬಿ ಎಸ್ ಸಿ ನರ್ಸಿಂಗ್ ಮಾಡ್ಕೊಂಡು ಬಿ ಎಸ್ ಸಿ ನರ್ಸಿಂಗಲ್ಲೇ ಇರ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಹಲವಾರು ಓಪನಿಂಗ್ಸ್ ಇದೆ. ಸೊ ಹಾಗಾಗಿ ಎಲ್ಲ ಕಡೆಯಲ್ಲಿ ಹೋಗಿ ನರ್ಸಸ್ಗಳು ಅದನ್ನು ಕಲಿಬೇಕು. ಶೈಕ್ಷಣಿಕಲ್ಲಿ ಹೊಸ ಸಂಶೋಧನೆಗಳಾಗಬೇಕು. ಆರೋಗ್ಯದ ಸವಾಲುಗಳನ್ನು ಎದುರಿಸಲಿಕ್ಕೆ, ಏನೋ ಕಾಂಪ್ಲಿಕೇಶನ್ ಇದರಲ್ಲಿ ಎದುರಿಸಲಿಕ್ಕೆ ತುಂಬ ಒಳ್ಳೆಯ ನಾಲೆಜ್ಗಳು ಶುಶ್ರೂಷಕರಿಗೆ ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.
1: ಸರ್, ಹಾಗೇನೆ ಪ್ರತಿ ವರ್ಷದಂತೆ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನವನ್ನು ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಆಚರಿಸಲಾಗುತ್ತೆ ಸರ್. ಸರ್, ಹಾಗಿದ್ರೆ ಈ ವರ್ಷ 2022 ಸಾಲಿನ ಘೋಷವಾಕ್ಯವೇನು ಸರ್?
0: ಅಂದಾಗಿ ಈ ಸಲ 2026 ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯ ಘೋಷ ವಾಕ್ಯವನ್ನು ಹೀಗೆ ಪ್ರಕಟಿಸಿದ್ದಾರೆ. ಒಂದನೇದಾಗಿ, ನಮ್ಮ ಶುಶ್ರೂಷಕರು ನಮ್ಮ ಭವಿಷ್ಯ. ಸಬಲೀಕೃತ ಶುಶ್ರೂಷಕರು ಜೀವವನ್ನು ಉಳಿಸುತ್ತಾರೆ. ಯಾವಾಗ ನೋಡಿದ್ರು ನಾವು ಹೇಳ್ಬೋದು, ನಾವು ನಿಜವಾಗ್ಲೂ ಅಷ್ಟೇ ಒಂದು ರೋಗಿಯನ್ನ ಕಾಪಾಡುದು ಆಯ್ತಾ, ಹಾಗಿದ್ದಾಗೆ ನಾವು ಒಂಥರ ಅವರಿಗೆ ಭವಿಷ್ಯ ಇದ್ದಾಗೆ ಅವರಿಗೆ ನಾವು ಭವಿಷ್ಯವನ್ನು ತೋರಿಸ್ಕೊಟ್ಟ ಹಾಗೆ. ಯಾಕಂದರೆ ರೋಗಿಗಳು ಬಂದಾಗ ಅವರಿಗೆ ಗುಣಮುಖವರಾಗಿ ಹೋಗುವಾಗ ಅವರೊಂದು ಹೊಸ ಜೀವನ, ಹೊಸ ಭವಿಷ್ಯವನ್ನು ಕಲ್ಪಿಸುವುದು ಶುಶ್ರೂಷಕರೇ, ಬೇರೆ ಯಾರೂ ಅಲ್ಲ. ಆಯ್ತಾ, ಪ್ರತಿಯೊಂದು 24 ಗಂಟೆ ನಾವು ಅವ್ರ ಹತ್ರನೇ ಇದ್ದು ಅವರ ಸೇವೆಯನ್ನು ಮಾಡ್ತಿರೋ ಶುಶ್ರೂಷಕರೇ, ಅವರಿಗೆ ಒಂದು ಉತ್ತಮವಾದ ಸೇವೆಯನ್ನು ಇಟ್ಟಾಗ ಅವರ ಭವಿಷ್ಯ ಆಗಿರ್ತೀವಿ. ನಾವು ಶುಶ್ರೂಷಕರು ಅವರ ಭವಿಷ್ಯ ಆಗಿರ್ತೀವಿ. ಸಬಲೀಕೃತ ಶುಶ್ರೂಷಕರು ಜೀವವನ್ನು ಉಳಿಸ ಅಂದರೆ ನಾಲೆಜ್ ಬೇಕು. ನಾನೀಗ ಅದೇ ಯಾವುದೇ ಒಂದು ನೋಡಿದಾಗ 2000 ಇದ್ದಿದ್ದು 2005 ನಮ್ಮ ಮೆಡಿಸಿನ್ಸ್ ಆಗಲಿ, ನರ್ಸಿಂಗ್ ಕೇರ್ ಕೊಡೋದಾಗಲಿ, ಪ್ರತಿಯೊಂದು ಚೇಂಜಸ್ ಆಗ್ತಾ ಇರುತ್ತೆ. ಕೊರೋನಾ ಬಂದಾಗ ನಾವು ತುಂಬ ಕಷ್ಟಪಟ್ಟಿದ್ವಿ, ತುಂಬ ಕಷ್ಟಪಟ್ಕೊಂಡು ರೋಗಿಗಳ ಸೇವೆ ಯಾರು ಬರೋದೆಲ್ಲ ಇತ್ತು. ಕೊರೋನಾ ಸಮಯದಲ್ಲಿ ಪೇಷಂಟ್ಗಳನ್ನು ರಾತ್ರಿ ಹಗಲು ಕಣ್ಣಿಗೆ ನಿದ್ರೆ ಇಲ್ಲದೆ ಎಷ್ಟೋ ನಾವೊಂದು ಶುಶ್ರೂಷಕರು ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರಾಣವನ್ನು ಉಳಿಸಿರ್ತೇವೆ ನಾವು. ಸೊ ಹಾಗಾಗಿ ಇಂಥ ಒಂದು ಸೇವೆಯಲ್ಲಿ ಸಬಲೀಕೃತರಾಗಿರಬೇಕು. ನಮಗೆ ಒಂದು ಮಾನಸಿಕವಾದ ಧೈರ್ಯ ಬೇಕು, ಆರ್ಥಿಕತೆಯಲ್ಲೂ ನಾವು ಸ್ಟ್ರಾಂಗ್ ಆಗಿರಬೇಕು, ಸಮಯವೂ ನಮಗೆ ನಿರ್ದಿಷ್ಟವಾದ ಸಮಯ ಕೊಡಬೇಕು, ನಮಗೂ ಒಂಥರ ರೆಸ್ಟ್ ಅಂತ ಬೇಕಾಗತ್ತೆ. ಹಾಗೆ ನಾವು ಚೆನ್ನಾಗಿದ್ದರೆ ಮಾತ್ರ ನಾವು ಮುಂದಿನ ಭವಿಷ್ಯವನ್ನು ರೂಪಿಸಲಿಕ್ಕೆ ಆಗ್ತದೆ. ರೋಗಿಗಳ ಬಗ್ಗೆ ಜೀವವನ್ನು ಉಳಿಸ್ಲಿಕ್ಕೆ ನಾವು 100% ನಾವು ಸಹಾಯವಾಗ್ತೀವಿ. ಅದೊಳಗೂ ನಮಗೆ ಒಂದು ಉತ್ತಮ, ಮತ್ತು ನೆಕ್ಸ್ಟ್ ನಾವು ಹೇಳಿದ್ರೆ ಉತ್ತಮ ವಾತಾವರಣ ಇದರಲ್ಲೇ ಬಂದಿರುತ್ತೆ. ನಾನು ಹೇಳಿದ್ರಲ್ಲಿ ಉತ್ತಮವಾದ ವಾತಾವರಣ ಚರ್ಚಿಸಬೇಕು. ನಮಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದನ್ನು ಕೊಡಬೇಕು. ಯಾಕಂದರೆ ಓನಾಗಿ ನಾವು ಡಿಸಿಷನ್ ತಗೊಳ್ಳುವಂತಹ, ಈಗ ನೋಡಿ ವೈದ್ಯರು ಹೇಳಿದ ಮೇಲೆ ನಾವು ಕೆಲವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಕೆಲವೊಮ್ಮೆ ಹೇಳ್ತಾರೆ ವೈದ್ಯರು ನೀವು ಯಾಕೆ ಕೊಟ್ಟರಿ ಇದನ್ನು, ಏನಾದರೂ ಒಳ್ಳೆಯದಾದರೆ ಯಾರು ಮಾತಾಡೋದು, ಕೆಟ್ಟದಾದಾಗ ಹೇಳ್ತಾರೆ ನೀವು ಯಾಕೆ ಕೊಟ್ಟರಿ ಅಂತ ಒಂದು ಬರ್ತದೆ ನಮ್ಮ ಕೊಲೀಗ್ಸ್ಗಳಾದರೂ ಅಷ್ಟೇ. ಯಾಕಂದರೆ ನಮಗೆ ನಾಯಕತ್ವದ ಪಾತ್ರ ಇದ್ದಾಗ ನಾಯಕತ್ವದ ಪಾತ್ರ ಇದ್ದಾಗ ನಾವೇನು ಮಾಡಬಹುದು, ಓನಾಗಿ ಡಿಸಿಷನ್ ತಗೊಳ್ಳುವಂಥದ್ದು. ಸರ್ಕಾರವನ್ನು ನಾವು ಕೇಳ್ತೇವೆ, ಒಂದು ಒಂದು ಪ್ಯಾರಾಸಿಟಮಾಲ್ ಮಾತ್ರೆ, ಒಂದು ಜ್ವರ ಬಂದಾಗ ಮಾತ್ರೆ

0: ಕೊಡ್ಲಿಕ್ಕೂ ನಮಗೆ ಸರಿಯಾದ ಅವಕಾಶ ಸಿಗ್ತಾ ಇಲ್ಲ. ಇಂಥ ಅವಕಾಶ ಸಮೇತ ನಾವು ಕೊಡ್ಬೇಕು, ಯಾಕಂದ್ರೆ ನಾವು ರೋಗಿಯ ಒಟ್ಟಿಗೆ ತುಂಬಾ ಹತ್ತಿರದಲ್ಲಿ ಅವರನ್ನ ಸೇವೆ ಮಾಡಿಕೊಂಡಿರೋದು ನಾವು. ಅವರ ಕಷ್ಟ, ನೋವು, ಮಾನಸಿಕ ಸ್ಥಿರತೆ ಪ್ರತಿಯೊಂದು ನೋಡಿದ್ರು ಶೂಷಕರಾದ ಕಾರಣ ನಮಗೆ ನಾಯಕತ್ವದ ಪಾತ್ರಗಳನ್ನು ಮುಖ್ಯವಾಗಿ ಕೊಡಬೇಕು, ಲೀಡರ್ಶಿಪ್ ನಮ್ಗೆ ಮುಖ್ಯವಾಗಿ ಕೊಡ್ಬೇಕಂತ ಹೇಳ್ತಾ. ಮತ್ತೆ ಇನ್ನೊಂದಂದ್ರೆ ನಾವೀಗ ನಾವೆಲ್ಲವನ್ನೂ ಕೇಳ್ತಾ ಇದ್ದೇವೆ, ಆದರೆ ಮುಂದಿನ ದಿನಗಳಲ್ಲಿ
1: 10 ದಶಲಕ್ಷಕ್ಕೂ ಹೆಚ್ಚಿನ ಶುಶ್ರೂಷಕರು ಪ್ರಪಂಚಕ್ಕೆ ಬೇಕಾಗ್ತಾ ಇದ್ದಾರೆ.
0: ಒಂದು ನಮ್ಮ ಇದರ ಪ್ರಕಾರ, ಲೆಕ್ಕಾಚಾರದ ಪ್ರಕಾರ 10 ದಶಲಕ್ಷಕ್ಕೂ ಹೆಚ್ಚು ಶುಶ್ರೂಷಕರು ಬೇಕಾಗತ್ತೆ. ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ಕೊರತೆಯನ್ನು ನೀಗಿಸುವುದು ಸಮೇತ ನಮ್ಮ ಉದ್ದೇಶವಾಗಿದೆ. ಉತ್ತಮವಾದ ಸ್ಕೂಲು, ಕಾಲೇಜುಗಳನ್ನು ತೆಗೆದು ಜನರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡಿ ಶುಶ್ರೂಷಕ ಒತ್ತಿಗೆ ಸೇರುವ ಹಾಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಾಗ ಕೊರತೆಯನ್ನು ನೀಗಿಸಬಹುದಂತೇಳಿ ಇದು ನಮ್ಮ ಈ ಸಲದ ಶುಶ್ರೂಷಣ ಘೋಷವಾಕ್ಯ.

0: ಸರ್ ಆಗಿದ್ರೆ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ ಆಧುನಿಕ ಶುಶ್ರೂಷಕ ಪದ್ಧತಿಯ ನಾಂದಿಯನ್ನು ಆಡಿದಂಥವರು ಫ್ಲಾರೆನ್ಸ್ ನೈಟಿಂಗೇಲ್ರು ಅಂತ. ಹಾಗಿದ್ರೆ ಸರ್, ಶುಶ್ರೂಷಕ ಪದ್ಧತಿಯಲ್ಲಿ ಅವರು ತಂದಂಥ ಹೊಸ ಹೊಸ ಆವಿಷ್ಕಾರಗಳಾಗಿರ್ಬೋದು, ಕೊಡುಗೆಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
1: ಹೌದು, ಯಾಕೆಂದರೆ ಶುಶ್ರೂಷ ಎಂಬುದು 18ನೇ ಶತಮಾನ ಹಿಂದೆ ಶುಶ್ರೂಷ. ನಾನು ಮೊದಲೇ ಹೇಳಿದಾಗೆ ತಾಯಿ ಮಗುವನ್ನು ಶುಶ್ರೂಷೆ ಮಾಡುತ್ತೆ, ತಂದೆ ಮಗುವನ್ನು ಶುಶ್ರೂಷೆ ಮಾಡುತ್ತೆ, ಮಗ ತಂದೆಗೆ ಶುಶ್ರೂಷೆ ಮಾಡ್ತಾರೆ. ಆದರೆ ಶುಶ್ರೂಷ ಎಂಬ ಒಂದು ಕಾನ್ಸೆಪ್ಟ್ ಬಂದ ನಂತರ ಒಂದು ಶುಶ್ರೂಷ ಸ್ಕೂಲ್ ಅಂತ ಪ್ರಾರಂಭ ಆಗುತ್ತೆ. ಶುಶ್ರೂಷ ಸ್ಕೂಲಲ್ಲಿ, ನರ್ಸಿಂಗ್ ಸ್ಕೂಲಲ್ಲಿ ಫಾರೆನ್ಸ್ ನೈಟಿಕಲ್ ಫಸ್ಟ್ ಅವರ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಅವ್ರೇನು ಮಾಡ್ತಾರೆ, ಈ ಕ್ರಿಮಿಯ ಅಂತ ಒಂದು ಯುದ್ಧದಲ್ಲಿ ಹಲವಾರು ರೀತಿಯ ಸೇವೆಗಳನ್ನು ಮಾಡೋದಲ್ಲದೆ ರೋಗಿಗಳಿಗೆ ಮಾನಸಿಕವಾಗಿ, ಕೇವಲ ನಾವು ಟ್ರೀಟ್ಮೆಂಟಿಂದ ಮಾತ್ರ, ಚಿಕಿತ್ಸೆಯಿಂದ ಮಾತ್ರ ಅಲ್ಲ, ಮಾನಸಿಕವಾಗಿ ಅವರಿಗೆ ಒಂದು ಸಬಲೀಕೃತ ಕೊಡಿಸ್ಬೇಕು, ನಾವು ಅವರನ್ನು ಉತ್ತೇಜನಗೊಳಿಸಬೇಕು, ಆಗಲೇ ಮಾತ್ರ ರೋಗಿ ಗುಣಮುಖವಾಗೋದು. ಅವರ ಕೊಡುಗೆ ತುಂಬ ಇದೆ, ಯಾಕಂದರೆ ಶುಶ್ರೂಷ ಒತ್ತಿಗೆ ವೈಜ್ಞಾನಿಕವಾಗಿ ಶಿಸ್ತುಬದ್ಧ ತರಬೇತಿಯನ್ನು ಅವ್ರು ನೀಡಿದ್ದಾರೆ. ಶುಶ್ರೂಷ ವೃತ್ತಿಗೆ ವೈಜ್ಞಾನಿಕ ಮತ್ತು ಶಿಸ್ತುಬದ್ಧ ತರಬೇತಿಯನ್ನು ಅವ್ರು ನೀಡಿರ್ತಾರೆ. ಅವರ ಕೊಡುಗೆ ತುಂಬ ಹೆಚ್ಚಿನದು. ಯಾಕಂತ ಹೇಳಿದ್ರೆ, ಒಂದು ಸ್ವಚ್ಛತೆ ಬಗ್ಗೆ ಆಗಲಿ ಅಥವಾ ಒಂದು ಊಂಡ್ ಡ್ರೆಸ್ಸಿಂಗ್ ಮಾಡೋದಾಗಲಿ, ಅದರ ಬಗ್ಗೆ ಹಲವಾರು, ಅದಕ್ಕೆ ಯಾವ ರೀತಿಯ ಔಷಧಿಗಳನ್ನು ಉಪಯೋಗಿಸಬೇಕು ಇದರ ಬಗ್ಗೆ ಎಲ್ಲ ಅವರು ತಿಳಿಸಿ ಪುಸ್ತಕವನ್ನು ಬರೆದಿರುತ್ತಾರೆ. ಅವರು ತುಂಬ ಅಂದರೆ ತುಂಬ ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಕ್ಕೆ ಇವತ್ತು ಅವರನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಹಾಗೂ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮಹತ್ವವನ್ನು ಸಾರಿದವರು. ಅವರು, ನಾನು ಹೇಳಿದ್ರೆ ಎನ್ವೈರನ್ಮೆಂಟಲ್ ಥಿಯರಿ ಅಂತೇಳಿ ವಾತಾವರಣಕ್ಕೆ ಸಂಬಂಧಪಟ್ಟಂಥ ಒಂದು ಥಿಯರಿ ಬರೆದಿದ್ದಾರೆ. ವಾತಾವರಣಕ್ಕೆ ಸಂಬಂಧ ಥಿಯರಿಯಲ್ಲಿ ಅವ್ರು ಹೇಳಿದ್ದು ಬೆಳಕು, ಗಾಳಿ, ಸ್ವಚ್ಛತೆ. ಯಾಕಂದರೆ ಮುಂದೇನೆ ಗೊತ್ತಿರೋದಿಲ್ಲ ಇತ್ತು, ಯಾಕಂದರೆ ತುಂಬ ಅನ್ಹೈಜಿನ್ ಅಂತ ಹೇಳಿದ್ರೆ, ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ನೀಡಿದಾಗ, ಸ್ವಚ್ಛತೆಯಿಂದ ಇದ್ದಾಗ, ನೈರ್ಮಲ್ಯತೆಯಿಂದಿದ್ದಾಗ, ಸ್ಯಾನಿಟೈಸೇಷನ್, ಯಾಕಂದರೆ ಮಲಮೂತ್ರಗಳು ಅಲ್ಲೇ ಬಿದ್ದಿರೋದಾಗಲಿ, ರಕ್ತಗಳ ಕಲೆಗಳು ಅಲ್ಲೇ ಬಿದ್ದಿರೋದು, ಅದರಿಂದ ಆಗುವಂಥ ಇನ್ಫೆಕ್ಷನ್ಗಳು, ನುಸಿ ನೊಣಗಳು ಕೂತುಕೊಂಡು ರೋಗಿಗಳಿಗೆ ಆಗುವ ತೊಂದರೆಗಳು, ಸ್ವಚ್ಛತೆ ಇದ್ದಾಗ ಯಾವುದೇ ರೀತಿಯ ಒಂದು ರೋಗ ರುಜಿನಗಳು ಹಬ್ಬದಂತೆ ನೋಡುವಂಥದ್ದು, ಇವನ್ನೆಲ್ಲ ಕಲಿಸಿದಂತಹ ಮಾತಾಯಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ತುಂಬ ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
0: ಸರ್, ಆಗಿದ್ರೆ ಈ ಶುಶ್ರೂಷಕ ವೃತ್ತಿಗೆ ಸೇರಲು ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳು ಇರಬೇಕಾಗುತ್ತೆ ಸರ್?
1: ಶುಶ್ರೂಷಕ ಸೇರಲಿಕ್ಕೆ ಮುಖ್ಯವಾಗಿ ಈಗ ನಾವೆಲ್ಲ ನಮ್ಮ PUC ನಂತರ 10ನೇ ತರಗತಿ ಪ್ಲಸ್ PUC ಕೋರ್ಸ್ ಆದಮೇಲೆ GNM ಅಂತ ಹೇಳ್ತಿದ್ದೆ, ಜನರಲ್ ನರ್ಸಿಂಗ್ ಮಿಡ್ವೈಫರಿ ಡಿಪ್ಲೊಮಾ ಅಂತೇಳಿ ಒಂದು ಕೋರ್ಸ್ ಇದೆ. ಇದು 3 ವರ್ಷದ ತರಬೇತಿ. ಸರ್ಕಾರದ ಎಲ್ಲ ಸ್ಕೂಲ್ ಆಫ್ ನರ್ಸಿಂಗ್ ಅಲ್ಲಿದೆ, ಪ್ರೈವೇಟಲ್ಲೂ ಇದೆ. ಅಥವಾ ನೆಕ್ಸ್ಟ್ BSCಯಲ್ಲಿ ನೀವು BSC ನರ್ಸಿಂಗ್ ಮಾಡಬೇಕಾದ್ರೆ PUCಯಲ್ಲಿ ಸೈನ್ಸಲ್ಲಿ ಉತ್ತಮವಾದ ಅಂಕಗಳಿಸಿದಾಗ ನೀವು BSC ನರ್ಸಿಂಗ್ ಮಾಡ್ಬೋದು. ಇದು 4 ವರ್ಷದ ಒಂದು ಕೋರ್ಸು. BSC ನರ್ಸಿಂಗ್ ಮಾಡಿದ ಮೇಲೆ ಇನ್ನೂ ಹೆಚ್ಚಿನ ಉತ್ತಮವಾದ ಒಂದು ಶಿಕ್ಷಣ ನೀವು ಪಡೆಯಬೇಕಾದ್ರೆ MSC ನರ್ಸಿಂಗ್ ಮಾಡ್ಬೋದು. ಇದು 2 ವರ್ಷದ ಒಂದು ಅವಧಿಯಲ್ಲಿ MSC ನರ್ಸಿಂಗ್ ಮಾಡ್ಬೋದು. ಹಾಗೆ MPhil ಅಂತ ಇದೆ. ಇದಲ್ಲದೆ 1 ವರ್ಷದ ಹಲವಾರು ತರಬೇತಿಗಳಿದ್ದಾವೆ. ನಮ್ಮ ಒಂದು ನರ್ಸಿಂಗಲ್ಲಿ ತುಂಬ ಒಂದು ಎಷ್ಟು ಕೈ ಚಾಚಿದ್ರೂ ಅಷ್ಟು ತರಬೇತಿಗಳನ್ನು ಕೊಡುವಂಥದ್ದೇ. ಈಗ OT ಇದೆ, ICU ಇದೆ, ಡಯಾಲಿಸಿಸ್ ಇದೆ, ಲಂಗ್ಸ್ ಶ್ವಾಸಕೋಶಕ್ಕಿದೆ, ಮಕ್ಕಳ ಪೀಡಿಯಾಟ್ರಿಕ್ NICU ನ್ಯೂನಿಟಲ್ ಇಂಟೆನ್ಸಿವ್ ಕೇರ್ ತರಬೇತಿ ಇದೆ, ಹಲವಾರು ಲೆಕ್ಕ ಇಲ್ಲದಷ್ಟು ತರಬೇತಿಗಳು, ಮಾನಸಿಕವಾಗಿರುವಂಥದ್ದು, ಸೈಕ್ಯಾಟ್ರಿಕ್ ಬಗ್ಗೆ ತರಬೇತಿಯನ್ನು ಪಡೆಯಬಹುದು. ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಆರೋಗ್ಯದ ವಿಷಯ ಎಷ್ಟಿದೆ ಅಷ್ಟೂ ರೀತಿಯ ಕೋರ್ಸ್ಗಳು ನಮ್ಮಲ್ಲಿದೆ. ಅವನ್ನೆಲ್ಲ ಕಲಿತು ಎಲ್ಲಿ ಬೇಕಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಯಾವುದೇ ಭಾಗದಲ್ಲಾದರೂ ಪ್ರಪಂಚದ ಯಾವುದೇ

0: ಭಾಗದಲ್ಲಾದ್ರೂ ಶುಶ್ರೂಷಕರೇ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದಾರೆ, ಜರ್ಮನಿಗೆ ನರ್ಸಸ್ಗಳು ಬೇಕಾಗಿದೆ, ಐರ್ಲ್ಯಾಂಡಿಗೆ ನರ್ಸಸ್ಗಳು, ಅಮೇರಿಕಕ್ಕೆ ಬೇಕಾಗಿದೆ, ಕೆನಡಕ್ಕೆ ಬೇಕಾಗಿದೆ. ತುಂಬ ಉತ್ತಮವಾದ ಒಂದು ಸ್ಯಾಲ್ರಿನೂ ಇದೆ, ಸಂಬಳನೂ ಇದೆ, ಉತ್ತಮವಾದ ಗೌರವನೂ ಇದೆ. ಹಾಗಾಗಿ ಶೈಕ್ಷಣಿಕ ಉತ್ತಮವಾದ ಒಂದು ವಿದ್ಯಾಭ್ಯಾಸದಿಂದ ಜೀವನವನ್ನು ನಡೆಸಲಿಕ್ಕೆ ಉತ್ತಮವಾದ ಒಂದು ಜೀವನ ನಡೆಸಬಹುದಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.
1: ಸರ್, ಹಾಗೇನೆ ಈ ಶುಶ್ರೂಷಕ ವೃತ್ತಿಗೆ ಸೇರಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ರೋಗಿಗಳ ಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ಆ ಶುಶ್ರೂಷಕನಿಗೆ ಇರಬೇಕಾದಂತಹ ಪ್ರಮುಖ ಗುಣಗಳು ಯಾವ್ಯಾವ ಸರ್?
0: ಇದು ಉತ್ತಮವಾದ ಪ್ರಶ್ನೆ. ಎಷ್ಟೇ ಒತ್ತಡ ಪರಿಸ್ಥಿತಿ ಇದ್ದರೂ, ಯಾಕಂತ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಲಿ ಹೆಚ್ಚಿನ ಒತ್ತಡ ಪರಿಸ್ಥಿತಿ ಇರುವಂಥದ್ದು, ಯಾಕಂದರೆ ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ರೋಗಿಗಳು ಬರ್ತಾರೆ, ಆಕ್ಸಿಡೆಂಟ್ಸ್ ಕೇಸ್ ಬರ್ತಾರೆ. ಆಕ್ಸಿಡೆಂಟ್ ಕೇಸ್ ಬಂದಾಗ ಅವರ ಸಂಬಂಧಿಕರು ತುಂಬ ಆತಂಕದಲ್ಲಿರ್ತಾರೆ. ಅವರ ಆತಂಕದಲ್ಲಿರುವಾಗ ನಮಗೂ ಆತಂಕ ಇರುತ್ತೆ, ಅದನ್ನು ನಾವು ತೋರಿಸ್ಕೊಡ್ಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಮೊದಲನಾಗಿ ನಮಗೆ ಸಹಾನುಭೂತಿ ಇರಬೇಕು. ಸಹಾನುಭೂತಿ, ತಾಳವೆ, ಭಾವನಾತ್ಮಕವಾದ ಸ್ಥಿರತೆ, ಅದರಲ್ಲದೆ ಸ್ವಲ್ಪ ಶಾರ್ಪ್ ಆಗಿರ್ಬೇಕು ನಾವು, ಚುರುಕಾಗಿರ್ಬೇಕು. ಇಂಥ ಒಂದು ಗುಣಗಳನ್ನು ನಾವು ರೂಢಿಸ್ಕೊಳ್ಳೇಬೇಕು. ಸಹನೆಯಿಂದ ಬರಮಾಡಿಕೊಂಡು ಪೇಷಂಟ್ಗಳನ್ನು ಸಹನೆಯಿಂದ ಬರಮಾಡಿಕೊಂಡು ಅವರಿಗೆ ಒಂದು ಸಾಂತ್ವನ ಹೇಳಿ ಪ್ರೀತಿಯಿಂದ ತಾಳ್ಮೆಯಿಂದ ಕೆಲಸ ಮಾಡಿದರೆ ಇದೇ ಮುಖ್ಯವಾದ ಒಂದು ಶುಶ್ರೂಷಣೆಗೆ ಇರಬೇಕು. ತಾಳ್ಮೆ, ಸಹನೆ, ಪ್ರೀತಿ, ವಿಶ್ವಾಸ, ಮಾನಸಿಕವಾಗಿ ಒಂದು ಸಪೋರ್ಟ್ ಮಾಡೋದು, ಇವೆಲ್ಲ ಒಂದು ಉತ್ತಮವಾದ ಗುಣ ಇದ್ದರೆ ಅವನು ಒಂದು ಉತ್ತಮ ಶುಶ್ರೂಷಕ ಅಂತ ನಾವು ಹೇಳ್ಬೋದು.
1: ಸರ್, ಹಾಗೆಯೇ ಪ್ರಸ್ತುತ ತಾವು ಕೂಡ ಒಬ್ಬ ಶುಶ್ರೂಷಕ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀರಾ, ಹಾಗೆ ಹಲವಾರು ವರ್ಷಗಳಿಂದ ಶುಶ್ರೂಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದೀರ ಸರ್. ಈ ತಮ್ಮ ಒಂದು ವೃತ್ತಿಯ ಸೇವೆಯ ಅನುಭವದಲ್ಲಿ ತಮ್ಮ ಅನುಭವ ಆಗಿರ್ಬೋದು, ಹಾಗೆ ಈ ಸಮಯದಲ್ಲಿ ಏನೆಲ್ಲ ಸವಾಲುಗಳು ಎದುರಾಗ್ಬೋದು, ಆ ಸವಾಲುಗಳನ್ನು ಯಾವ ರೀತಿಯಲ್ಲಿ ತಾವು ಪರಿಹಾರ ಮಾಡಿಕೊಂಡು ಈ ಪ್ರಸ್ತುತ ಈ ಸೇವೆಯನ್ನು ಮಾಡ್ತಾ ಬರ್ತಾ ಇರೋದಾಗಿರ್ಬೋದು, ಇದರ ಒಟ್ಟಾರೆ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್.
0: ಸುಮಾರು 32 ವರ್ಷಗಳಿಂದ ಹಲವಾರು ಹಳ್ಳಿಗಳಲ್ಲಿ, ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನಾವೀಗ ಕೆಲಸ ಮಾಡುವಾಗ ಹಲವಾರು ತೊಂದರೆಗಳು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅತಿಯಾದ ಕೆಲಸದ ಒತ್ತಡ ಇರುತ್ತೆ, ಒತ್ತಡದೊಂದಿಗೆ ದೈಹಿಕವಾಗಿ ಸುಸ್ತಾಗುವುದು, ಆಮೇಲೆ ರೋಗಿಗಳ ಕಡೆಯವರು ನಮ್ಮನ್ನು ಏನಾದರೂ ಅನ್ಯತವಾಗಿ ಏನಾದರೂ ನಮ್ಮ ಬಗ್ಗೆ ಜಗಳ ಮಾಡಿದಾಗ ನಮಗೂ ಸ್ವಲ್ಪ ಬೇಸರ ಆಗಿ ನಾವು ಅವರಿಗೆ ಎದುರು ಮಾತಾಡಿದ್ದು ಇರಬಹುದು. ಯಾಕಂತೇಳಿದರೆ ಹಲವಾರು ತೊಂದರೆಗಳು ಇದ್ದೇ ಇರ್ತದೆ. ಯಾಕಂತೇಳಿದರೆ ಎಲ್ಲ ಪ್ರೊಫೆಷನಲ್ ಇದ್ದಾಗಿಯೂ ಶುಶ್ರೂಷಕರಿಗೆ ತುಂಬ ಒಂದು ಪ್ರಾಬ್ಲಮ್ ಇರುತ್ತೆ. ಕಾರಣ ಇಷ್ಟೇ, ರೋಗಿಗಳು ಎಲ್ಲ ರೋಗಿಗಳಿಗೆ ಅಟೆಂಡರ್ಗಳು ರೋಗಿಗಳೇ ತನ್ನ ಜೀವ ಉಳಿಸ್ಕೊಳ್ಬೇಕೆಂಬುದು ಮುಖ್ಯ ಕಾರಣ. ಜೀವ ಉಳಿಸೋರು ಯಾರಲ್ಲಿ? ಶುಶ್ರೂಷಕರು. ನಾ ಜೀವ ಉಳಿಸೋ ಸಂದರ್ಭದಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆದಾಗ ಕಾರಣ ಯಾರಾಗ್ತಾರೆ? ಶುಶ್ರೂಷಕರೇ ಕಾರಣ ಮಾಡ್ತಾರೆ. ಇವರು ಯಾರೋ ರೋಗಿಗಳ ಅಟೆಂಡರ್, ನೀವೇನು ಏನೋ ಮಾಡಿದ್ರಿ ಅಂತೇಳಿ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಏನೂ ಇಲ್ಲ, ಪೇಷಂಟ್ ಬರುವಾಗ ಯಾವುದೇ ರೀತಿಯ ಉಸಿರಾಟ ಇರೋದಿಲ್ಲ, ಹೃದಯ ಬಡಿತ ಇರೋದಿಲ್ಲ, ಅವರ ಕಣ್ಣಿನ ಪ್ಯೂಪಲ್ಸ್ ಎಲ್ಲ ಡೈಲೇಟ್ ಆಗಿರುತ್ತೆ, ಬರುವಾಗ ಬ್ರಾಡ್ ಡೆಡ್ ಆಗಿ ಬಂದಿರುತ್ತೆ. ನಮ್ಮ ಶುಶ್ರೂಷ ಸೇವೆ ಏನಂದರೆ ನಾವು ಮೊದಲನೇ ಬಾರಿಗೆ ವೈದ್ಯರಿಗೆ ಇನ್ಫಾರ್ಮ್ ಮಾಡ್ತೇವೆ, ವೈದ್ಯರ ಬರುವಷ್ಟರೊಳಗೆ ಏನೆಲ್ಲ ಮಾಡಬೇಕು, ಅವರ ನಾಡಿ ಮಿಡಿತ ನೋಡಬೇಕು, ಬಿ ಪಿ ನೋಡಬೇಕು, ಆಮೇಲೆ ಅವರಿಗೆ ಹೃದಯದ ಉಸಿರಾಟ ಇದೆಯಾ ಎಲ್ಲ ನೋಡಬೇಕು. ಆ ಟೈಮಲ್ಲಿ ಏನೆಲ್ಲ ಕೆಲಸ ಮಾಡಬೇಕು, ನಾವು ಏನು ಮಾಡ್ತೀವಿ, ಸಿ ಪಿ ಆರ್ ಅಂತ ಕೊಡ್ತೀವಿ. ಸಿ ಪಿ ಆರ್ ಅಂದರೆ ಕಾರ್ಡಿಯೋಪಲ್ಮರಿ ರೀ ಅಸಿಸ್ಟೆನ್ಸ್ ಅಂತ ಕೊಡ್ತೀವಿ. ನಾವು ಇದನ್ನು ಒತ್ತುತ್ತಾ ಇರ್ತೀವಿ, ಯಾಕಂದರೆ ಏನಾದರೂ ಮಾಡಿ ಪ್ರಾಣವನ್ನು ಉಳಿಸಬೇಕು ಅಂತೇಳಿ. ಕೆಲವರು ಸುಮಾರು ಜನ ನನ್ನ ಸರ್ವಿಸಲ್ಲೇ ಸುಮಾರು ಜನ ಬದುಕಿದ್ದಾರೆ. ಹಾಗೆ ಕೆಲವೊಮ್ಮೆ ಏನಾಗ್ತದೆ, ಕೆಲವು ರೋಗಿಗಳು ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿರ್ತಾರೆ. ಆ ಸಮಯದಲ್ಲಿ ರೋಗಿ ಅಟೆಂಡರ್ ಹೇಳ್ತಾರೆ, ನೀವು ರೋಗಿಯ ಎದೆಯ ಮೇಲೆ ಕೂತ್ಕೊಂಡು ಒತ್ತಿಸಿ ಅವರ ಜೀವವನ್ನು ತೆಗಲಿಕ್ಕೆ ನೀವೇ ಕಾರಣರಾಗಿದ್ದರೆ. ಇಂಥ ಸುಮಾರು ಕಡೆಯಲ್ಲೆಲ್ಲ ಆಗ್ತಾ ಇರುತ್ತೆ. ಇಂಥ ಸಮಯದಲ್ಲಿ ನಮಗೆ ತುಂಬ ಸವಾಲು ಎದುರಾಗ್ತದೆ, ಉತ್ತರ ಕೊಡಬೇಕು ಅವರಿಗೆ ಆಗಲ್ಲ ಅಂತ ಈಗೆಲ್ಲ ಹೇಳಬೇಕು. ಇಂಥ ಅದೇ ಕರ್ತವ್ಯ ಸಮಯದ ಎದುರಾಗುವಂಥದ್ದು. ಇದಲ್ಲದೆ ಹಲವಾರು ವಿಷಯದಲ್ಲಿಯೂ ತೊಂದರೆಗಳು ಎದುರಾಗುವ ಕಾರಣ ಇದೆ.
1: ಸರ್, ಹಾಗಿದ್ರೆ ಈಗ ಪ್ರಸ್ತುತವಾಗಿ ಈ ಶುಶ್ರೂಷಕ ವೃತ್ತಿಗೆ ಸೇರಬೇಕು ಅಂತ ಅನ್ಕೊಂಡಿರೋ ಯುವ ಪೀಳಿಗೆ ಆಗಿರ್ಬೋದು ಸರ್, ಅಥವಾ ಪ್ರಸ್ತುತವಾಗಿ ಶುಶ್ರೂಷಕರಾಗಿ ಕೆಲಸ ಮಾಡ್ತಿರೋಂಥ ಯುವ ಶುಶ್ರೂಷಕರಿಗೆ ಸರ್, ತಮ್ಮ ಒಂದು ಅನುಭವದ ಪ್ರಕಾರ ಏನಂತ ಸಲಹೆ ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಶುಶ್ರೂಷ ಸೇವೆ ಒಂದು ಕೇವಲ ಒಂದು ಕೆಲಸ ಅಲ್ಲ, ಅದೊಂದು ಸೇವೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಅದು ಯಾವ ರೀತಿಯ ಸೇವೆ ಅಂದರೆ, ಶುಶ್ರೂಷಕರು ಮಾನವೀಯತೆಯ ಸೇವೆಯಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಶುಶ್ರೂಷಕರೇ ನಾನು ಹೇಳುದು, ನಾವು ಮಾನವೀಯತೆಯಾಗಿ ತಾಳ್ಮೆಯಲ್ಲಿ ಪ್ರೀತಿಯಲ್ಲಿ ಪೇಷಂಟನ್ನು ನಾವು ರೋಗಿಗಳನ್ನು ಗುಣಮುಖವಾಗಲಿಕ್ಕೆ ನಮ್ಮ ಹತ್ರ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ನಾವು ಅವರಿಗೆ ನಾವು ಧಾರೆ ಮಾಡಬೇಕು, ಸೇವೆಯನ್ನು ಮಾಡಬೇಕೆಂಬುದನ್ನು ನಾನು ಹೇಳ್ತಾ ಇದ್ದೇನೆ. ಕೇವಲ ಈಗ ವಿದ್ಯಾಭ್ಯಾಸದ ನಂತರ ಕೇವಲ ವಿದೇಶಕ್ಕೆ ಹಾರಿ ಹೋಗಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು, ಅಲ್ಲೇ ಜೀವನ ಮಾಡಬೇಕು ಅಂತಕ್ಕಿಂತ ನಮ್ಮ ದೇಶದಲ್ಲಿಯೂ ಹಲವಾರು ರೋಗಿಗಳಿಗೆ ಸೇವೆಯನ್ನು ಮಾಡೋದು ಉತ್ತಮ. ಮತ್ತೆ ಪೇಷಂಟ್ ಅನ್ನ ನಮ್ಮ ಕುಟುಂಬದವರೇ, ಈಗ ನಮ್ಮ ತಂದೆ ತಾಯಿಗಳಿಗಾದ್ರೆ ನಾವು

0: ಸೇವೆ ಮಾಡೋದಿಲ್ವಾ ಹಾಗೆ. ಆದ್ರೆ ಆಕ್ಚುಲಿ ಇನ್ನೊಂದು ಹೇಳಿದ್ರೆ ನಮ್ಮ ತಂದೆ ತಾಯಿಗಳಿಗೆ ಸೇವೆ ಮಾಡೋದಕ್ಕಿಂತ ರೋಗಿಗಳಿಗೆ ನಮ್ಮ ಶುಶ್ರೂಷಕರು ಜಾಸ್ತಿ ಸೇವೆ ಮಾಡ್ತಾ ಇದ್ರು. ಇಲ್ಲೊಂದು ಮಾತು ಹೇಳ್ಬೇಕಂತ ಇಷ್ಟಪಡ್ತೇನೆ. ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಯುವ ಶುಶ್ರೂಷಕರೇ ಹೇಳುವಂತ ಮಾತು, ಉತ್ತಮವಾದ ಸೇವೆ ತಾಳ್ಮೆಯಿಂದ ಸಹನೆಯಿಂದ ಪ್ರೀತಿಯಿಂದ ಹಾಗೂ ರೋಗಿಗಳಿಗೆ ಯಾವುದೇ ರೀತಿಯ ಆರ್ಥಿಕ ಬರ್ಡನ್ ಆಗದಿದ್ದಾಗೆ ನಾವು ಅವರಿಗೆ ಸೇವೆ ಕೊಡೋದು ಉತ್ತಮ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ಇಂದಿನ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ಕುರಿತು ಅದರ ಒಟ್ಟಾರೆ ಒಂದು ಸಮಗ್ರ ಮಾಹಿತಿಯನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಳ್ತಾ ಬಂದರೆ ಸರ್. ಸರ್, ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ದೀವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾ ಇರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗಾಗಿರ್ಬೋದು, ಈ ಶುಶ್ರೂಷಕರ ದಿನಾಚರಣೆ ಅಂಗವಾಗಿ ಏನು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಮತ್ತೊಮ್ಮೆ ಜನಧ್ವನಿ ಕೇಳುಗರಿಗೆ ಅಂತಾರಾಷ್ಟ್ರೀಯ ಶುಶ್ರೂಷಕರ ಶುಭಾಶಯಗಳನ್ನು ಹೇಳ್ತಾ, ಶುಶ್ರೂಷಕರು ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬು, ದಯಮಾಡಿ ನೀವೆಲ್ಲರೂ ಶುಶ್ರೂಷಕರಿಂದ ತುಂಬ ಗೌರವದಿಂದ ನೋಡಬೇಕು, ಶುಶ್ರೂಷಕರ ಕೆಲಸಕ್ಕೆ ಸಹಕಾರ ಮಾಡಬೇಕು. ನಿಮ್ಮ ಸಣ್ಣ ಮೆಚ್ಚುಗೆಯ ಮಾತು ಅವರ ಹೆಚ್ಚಿನ ಕೆಲಸಕ್ಕೆ ಸ್ಫೂರ್ತಿಯಾಗತ್ತೆ ಅಂತ ನಾನು ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
1: ಬಹಳ ಸಂತೋಷ ಸರ್, ಇಂದಿನ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ಆಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಹಾಗೆಯೇ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಹಾಗೆಯೇ ಈ ಶುಶ್ರೂಷಕ ಪದ್ಧತಿಯಲ್ಲಿ ಆಧುನಿಕವಾಗಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ತಂದಂಥ ವಿಶೇಷ ಕೊಡುಗೆಗಳಾಗಿರ್ಬೋದು, ಅವರ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರಸ್ತುತ ಶುಶ್ರೂಷಕ ವೃತ್ತಿಗೆ ಸೇರಬೇಕಾದಲ್ಲಿ ಇರಬೇಕಾದಂಥ ಶೈಕ್ಷಣಿಕ ಅರ್ಹತೆಗಳು, ಹಾಗೆಯೇ ಶುಶ್ರೂಷಕನಿಗೆ ಕರ್ತವ್ಯದ ಸಮಯದಲ್ಲಿ ಎದುರಾಗಂಥ ಸವಾಲುಗಳಿಗಾಗಿರ್ಬೋದು, ಆ ಸವಾಲುಗಳನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದು ಕುರಿತು, ಹಾಗೆಯೇ ಸಮುದಾಯದ ಜನರು ಶುಶ್ರೂಷಕರನ್ನು ಯಾವ ರೀತಿಯೆಲ್ಲ ಕಾಣಬೇಕು ಅನ್ನೋದು ಕುರಿತು ಭಾಳಷ್ಟು ಸ್ಫೂರ್ತಿದಾಯಕ ಹಾಗೂ ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಕೇಳುಗರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದವರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನ ಅಥವಾ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ. ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಯಶರಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕ ಅಧಿಕಾರಿ ಅಥವಾ ನರ್ಸಿಂಗ್ ಆಫೀಸರ್ ಆದಂಥ ಶ್ರೀಯುತ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರು. ಇದಾಗಿತ್ತು ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ಸಂಪೂರ್ಣ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನದ ಆಚರಣೆ ಹಿನ್ನೆಲೆ ಗುರಿ ಉದ್ದೇಶ ಹಾಗೂ ಪ್ರಾಮುಖ್ಯತೆಯನ್ನು ಕುರಿತು ಹೆಚ್ಡಿಕೋಟೆ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕ ಅಧಿಕಾರಿಗಳಾದ ಶ್ರೀ ಪ್ರಶಾಂತ್ ಕುಮಾರ್ ಗಂಗೊಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
2: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
3: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
4: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027. ನಮ್ಮ ಜನಗಣತಿ ನಮ್ಮ ವಿಕಾಸ.
5: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
6: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
7: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
6: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
7: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ 2 ಕಟ್ ಬೀಡಿ ಸೇತಾನೆ ಇರ್ತಾನೆ.
6: ಏನ್ ಸಿದ್ದಣ್ಣ, ಜಿಲಿಕ್ಕೆ 2 ಕಟ್ ಬೀಡಿ ಬೇಕಾ ನಿಂಗೆ?
7: ಬರೀ 2 ಕಟ್ ಬೀಡಿ.

0: ಎಲ್ಲ ಕುಮಾರ, ಕಾಸ್ ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
2: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35,
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 27ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಇಚ್ಛಾ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳ ಮೋಹದಿಂದ ಸರ್ವ ಪ್ರಾಣಿಗಳು ಹುಟ್ಟುವ ಕಾಲದಲ್ಲಿ ಭ್ರಾಂತಿಯನ್ನು ಹೊಂದುತ್ತವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸುವ ಮೂಲಕ ಹುಟ್ಟುವಾಗಲಿನ ಸಮಯದ ಒಂದು ಅದ್ಭುತ ರಹಸ್ಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಹುಟ್ಟುವಾಗಲೇ ನಮ್ಮನ್ನ ಒಂದು ಭ್ರಾಂತಿ ಆವರಿಸುತ್ತದೆ. ಆದ ಕಾರಣವೇ ಹಿಂದಿನದನ್ನು ಮುಂದಿನದನ್ನು ನಾವು ಅರಿಯಲಾರೆವು. ಕನಸು ಕಾಣುವುದಕ್ಕೆ ಮುಂಚೆ ಜಾಗ್ರತಾವಸ್ಥೆಯಲ್ಲಿರುವಾಗ ನಾವು ಯಾರು, ಎಲ್ಲಿರುವೆವು ಎಂಬುದೆಲ್ಲ ನೆನಪಿನಲ್ಲಿರುತ್ತದೆ. ಕನಸಿಗೆ ಬೀಳುತ್ತಲೇ ಅದು ನೈಜ ಸ್ಥಿತಿಯನ್ನ ಮರೆಯುತ್ತದೆ. ತಾತ್ಕಾಲಿಕವಾಗಿ ಆ ಕನಸೇ

ಸರ್ವಸತ್ಯವಾಗಿಯೂ ಕಾಣುತ್ತಾ ಹೋಗುತ್ತದೆ. ಹಾಗೆಯೇ ಜೀವರಾಶಿಯು ಪ್ರಪಂಚಕ್ಕೆ ಬಂದೊಡನೆಯೇ ಹುಟ್ಟುವುದಕ್ಕೆ ಮುಂಚೆ ಈ ದೇಹವನ್ನು ತ್ಯಜಿಸಿ ಆದ ಮೇಲೆ ನಮ್ಮ ನೈಜ ಸ್ಥಿತಿ ಯಾವುದು ಎಂಬುವುದನ್ನು ಮರೆತು ತಾತ್ಕಾಲಿಕ ಸ್ಥೂಲ ದೇಹ ಧಾರಣೆ ಮಾಡಿದ ಈಗಿನ ಸ್ಥಿತಿಯೇ ತಮ್ಮ ಸರ್ವಸ್ವ ಎಂದು ಭಾವಿಸುತ್ತವೆ. ಅಂದರೆ ನಾವು ಯಾವಾಗಲೂ ನಮ್ಮ ಒಂದು ನೈಜ ಸ್ಥಿತಿಯಲ್ಲಿರ್ತೇವೆ, ಅಂದರೆ ಲೌಕಿಕ ಪ್ರಪಂಚದಲ್ಲಿರ್ತೇವೆ, ಜಾಗೃತಾವಸ್ಥೆ ಅಂಥೇಳಿ ನಾವು ಅದನ್ನು ಕರಿತೇವೆ. ಆ ಜಾಗೃತಾವಸ್ಥೆಯಲ್ಲಿರುವಾಗ ನಾವು ಕಾಣ್ತಾ ಇರೋವಂಥದ್ದು, ನಾವಿರೋ ಅಂಥದ್ದು, ನಮ್ಮ ನೆಂಟರು, ನಮ್ಮ ಸಂಸಾರ, ನಮ್ಮ ಮನೆ, ನಮ್ಮ ವಸ್ತುಗಳು, ನಮ್ಮ ನೌಕರಿ, ನಮ್ಮ ಕೆಲಸ ಎಲ್ಲ ಗೊತ್ತಿರುತ್ತೆ. ಆದರೆ ನಾವು ಮಲಗಿ ನಿದ್ದೆ ಮಾಡುವಾಗ ಒಂದು ಕನಸು ಬೀಳುತ್ತಲ್ವಾ, ಆ ಕನಸು ಬಿದ್ದಾಗ ಮಾತ್ರ ತಾತ್ಕಾಲಿಕವಾಗಿ ಒಂದಷ್ಟು ಕಾಲಗಳು ಮಾತ್ರ ನಾವು ಅದನ್ನೇ ಸತ್ಯ ಅಂತ ಹೇಳಿ ನಂಬಿಕೊಂಡು ಸಾಕ್ತೇವೆ. ನಂತರ ಆ ಕನಸಿನಿಂದ ನಾವು ಮತ್ತೆ ನೈಜ ಸ್ಥಿತಿಯ ಜಾಗೃತ ಸ್ಥಿತಿಗೆ ಬಂದಾಗ ಮತ್ತೆ ಅದೆಲ್ಲ ಕನಸು ಅಂಥೇಳಿ ಮತ್ತೆ ಒಂದು ಲೌಕಿಕ ಪ್ರಪಂಚಕ್ಕೆ ಬಂದುಬಿಡ್ತೇವೆ. ಹಾಗೆ ಈ ದೇಹ ಮತ್ತು ಈ ದೇಹವನ್ನು ಧಾರಣೆ ಮಾಡಿರುವಂತಹ ಆತ್ಮದ ಒಂದು ಸ್ಥಿತಿ. ಹಾಗಾಗಿಯೇ ನಾವು ಭ್ರಾಂತಿಯಲ್ಲಿ ಬೀಳುವುದಕ್ಕೆ ಕಾರಣಗಳೇನು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಾವು ಅದಾಗಲೇ ಈ ಭೂಮಿಗೆ ಏನು ಬರ್ತೀವಲ್ವಾ, ಈ ಭೂಮಿಗೆ ಬರೋವಾಗಲೇ ಹಲವು ಸಂಸ್ಕಾರಗಳನ್ನು ತಂದಿರ್ತೇವೆ. ಆ ಸಂಸ್ಕಾರಗಳಿಗೆ ತಕ್ಕಂತೆ ನಾವು ಇದೀಗ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆ ಮಾಡ್ತಿರುವಂತಹ ಕೆಲಸಕ್ಕೆ ತಕ್ಕಂತೆ ಫಲವನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಕೆಲವು ಕೆಲಸಗಳನ್ನು ಕಂಡ್ರೆ ನಮಗೆ ಇಷ್ಟ ಆಗ್ಬೋದು, ಮತ್ತೆ ಕೆಲವುಗಳು ಕಂಡ್ರೆ ನಮಗೆ ಅನಿಷ್ಟ ಅಂತೇಳಿ ಅನ್ನಿಸ್ಬೋದು. ನಮಗೆ ಸುಖ ಬೇಕು, ಕಷ್ಟ ಬೇಡ ಬೇಡ. ಇಂದ್ರಿಯ ಸುಖಗಳು ಬೇಕು, ಆದರೆ ಆಧ್ಯಾತ್ಮಿಕ ಸುಖ ಅನ್ನೋದು ಬೇಡ ಬೇಡ. ಹಾಗಾಗಿ ಈ ಭಾವನೆಗಳಿಂದಲೇ ನಾವು ಹುಟ್ಟುವಾಗ ಮೊದಲು ಮನಸ್ಸು ಖಾಲಿಯಾಗಿದ್ದು ಅನಂತರ ನಮ್ಮ ತಂದೆ ತಾಯಿಗಳಿಂದ ಅಥವಾ ವಾತಾವರಣದ ಮೂಲಕ ನಾವು ಹೀಗೆ ಆದೆವು ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಇದು ನಾವೇ ತಂದದ್ದು, ಇನ್ನೊಬ್ಬರು ನಮ್ಮ ಮೇಲೆ ಹೇರಿದ್ದಲ್ಲ. ತಂದೆ ತಾಯಿಗಳಿಂದ ನಾವು ಈ ಸ್ವಭಾವವನ್ನು ಪಡೆಯುವ ಹಾಗಿದ್ದರೆ ಸ್ವಭಾವದಲ್ಲಿ ಗುಣದಲ್ಲಿ ನಾವು ಅವರಂತೆಯೇ ಆಗಬೇಕಾಗಿತ್ತು ಅಲ್ವೇ? ಆದರೆ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮಂದಿರ ಸ್ವಭಾವವೇ ಒಂದು, ನಾವು ಈಗ ಇರುವಂತಹ ಒಂದು ಸ್ವಭಾವವೇ ಮತ್ತೊಂದು. ಅದಕ್ಕೊಂದು ಒಂದು ಪುಟ್ಟ ಮಾತು ಅಂತಂದರೆ, ಒಳ್ಳೆಯ ತಂದೆ ತಾಯಿಗಳಿಗೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಅಂತೆಯೇ ಕೆಟ್ಟ ತಂದೆ ತಾಯಿಯರಿಗೆ ಒಳ್ಳೆಯ ಮಕ್ಕಳು ಕೂಡ ಕೆಲವು ವೇಳೆ ಹುಟ್ಟುವಂತಹ ಸಾಧ್ಯತೆ ಬಹಳಷ್ಟು ಇದೆ, ಅದು ಸಾಧ್ಯ ಆಗಿದೆ ಕೂಡ. ಇದಕ್ಕೆ ಕಾರಣವೇನು? ಏನೋ ಅಕಸ್ಮಾತ್ ಅಂತೇಳಿ ಹೇಳ್ಬಿಡಬಹುದು, ಆದರೆ ಜೀವನದಲ್ಲಿ ಆಕಸ್ಮಿಕ ಅಥವಾ ಅಕಸ್ಮಾತ್ ಎಂಬುದು ಒಂದು ಕಾರಣವಲ್ಲವೇ ಅಲ್ಲ. ಅದು ಆ ಕಾರಣ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಎಂಬ ಅಜ್ಞಾನವನ್ನು ಮುಚ್ಚುವುದಕ್ಕೆ ನಾವು ಉಪಯೋಗಿಸುವಂತಹ ಒಂದು ಉಪಾಯದ ಪದ ಅದು. ಗೊತ್ತಿಲ್ಲ, ಅದಕ್ಕೇನು ಗೊತ್ತಿಲ್ಲ ಅಂತೇಳಿ ಹೇಳ್ಬಿಡ್ತೀವಿ, ಅದು ನಮ್ಮ ಅಜ್ಞಾನವನ್ನು ಮುಚ್ಚುವಂತಹ ಒಂದು ಉಪಾಯದ ಪದ. ಅದೇ ಇನ್ನೊಂದು ಪಂಗಡದವರು ಇರ್ತಾರೆ, ಅವ್ರು ಹೇಗೆ ಅಂದರೆ ಹೊರಗಿನ ವಾತಾವರಣದ ಮೇಲೆಯೇ ಎಲ್ಲ ಭಾರವನ್ನು ಹೇರ್ತಾರೆ. ಎನ್ವೈರನ್ಮೆಂಟ್ ಅಂತಂದರೆ ಸನ್ನಿವೇಶ ಹೊಸದಾಗಿ ಏನನ್ನು ಮಾಡಲಾರದು, ಅದಾಗಲೇ ಜೀವಿಯಲ್ಲಿ ಏನಿದೆಯೋ ಅದನ್ನು ಹೊರಸೆಳೆಯೋದನ್ನು ಮಾತ್ರ ಅದು ಮಾಡುತ್ತೆ. ಒಂದು ಬೀಜ ತಾನು ಯಾವ ಗಿಡವಾಗಬೇಕು ಎಂಬುದನ್ನು ಅದಾಗಲೇ ನಿರ್ಧಾರ ಮಾಡಿರುತ್ತೆ. ಹೊರಗಿನ ನೆಲ, ಗಾಳಿ, ಬೆಳಕು, ನೀರು, ಗೊಬ್ಬರ ಇವೆಲ್ಲ ಬೀಜದಲ್ಲಿರುವುದನ್ನು ನಾವು ಬೇಗ ಹುಲಸಾಗಿ ಹೊರಗೆ ಬರುವಂತೆ ಮಾಡಬಹುದೇ ಹೊರತು ಬೀಜವನ್ನೇ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಈ ಜೀವರಾಶಿಗಳು ಕೂಡ ಹುಟ್ಟುವಾಗಲೇ ಪ್ರಪಂಚವನ್ನು ಅನುಭವಿಸಬೇಕು ಎಂಬ ಸಂಸ್ಕಾರದೊಡನೆ ಹುಟ್ಟುತ್ತವೆ. ಅದರಂತೆ ಜೀವನದ ಘಟನೆಗಳಿಗೆ ಅವರಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ನೋಡ್ತೇವೆ. ಆಕರ್ಷಣೆಗಳಿಂದ ಬೀಸಿ

ಬೆಳೀತಾ ಇದೆ ಈ ವಿಷಯ ಪ್ರಪಂಚ. ಅದರೊಳಗಡೆ ಧುಮುಕುತ್ತಾನೆ. ಈ ಪ್ರಪಂಚದ ಹಿಂದೆ ಇರುವ ಸೂತ್ರಧಾರನನ್ನ ತಿಳಿದುಕೊಳ್ಳಬೇಕೆಂಬ ಆಸೆ ಈ ಜೀವಿಗಳ ಹೃದಯದಲ್ಲಿರುವಂಥದ್ದು ಬಹಳ ಅಪರೂಪ. ಅವರನ್ನ ಒಂದು ವಿನಾಯಿತಿ ಅಂತಲೇ ನಾವು ಹೇಳಬಹುದು. ಹಾಗಾಗಿ ಈ ಜೀವರಾಶಿಗಳು ಏನು ಈ ಪ್ರಪಂಚದಲ್ಲಿ ಹುಟ್ಟುತ್ತಾವೋ ಆ ಹುಟ್ಟು

0: ಹಲವಾರು ರೀತಿಯ ಕೆಲಸಗಳಿಂದ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ಒಂದೇ ಮನೆಯಲ್ಲಿ ಹುಟ್ಟಿದಂತಹ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಬೇರೆ ಬೇರೆ ವಿವಿಧ ರೀತಿಯಾದಂತಹ ಒಂದು ಸಂಸ್ಕಾರಗಳಿರುತ್ತೆ, ವಿವಿಧ ರೀತಿಯಾದಂತಹ ಆಸಕ್ತಿಗಳಿರುತ್ತೆ. ಎಲ್ಲವುದೂ ಕೂಡ ತಂದೆ ತಾಯಿಯ ಮುಖೇನವೇ, ತಂದೆ ತಾಯಿಯಂತೆಯೇ ಆ ಮಕ್ಕಳು ಇರ್ತಾರೆ ಅನ್ನೋದಾದರೆ, ಆ ತಂದೆ ತಾಯಿಯ ಗುಣ ಏನಿದೆ ಆ ಅಷ್ಟು ಗುಣಗಳು ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಹರಿದು ಆ ಎಲ್ಲ ಮಕ್ಕಳುಗಳು ಕೂಡ ಒಂದೇ ರೀತಿಯಾಗಿ ಸ್ವಭಾವವನ್ನು ಪಡಿಬೇಕು. ಆದರೆ ಹಾಗಾಗಲ್ಲ. ಒಬ್ಬ ಮಗ ಟೀಚರ್ ಆಗಬೇಕು ಅಂತಂದ್ರೆ
1: ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟ್ರವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123 ಕೋಟಿ 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503 ಕೋಟಿ 86 ಲಕ್ಷ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರವಿರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು, ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣ ಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ಧತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ. 2025 ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯತಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು, ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯತಿಗೆ ಸಂದಿದ್ದು, 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯಿತಿಗೆ ನೀರು ಸಮೃದ್ಧ ಪಂಚಾಯತ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯಿತಿಗೆ ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು, 25 ಲಕ್ಷ ರೂ ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15 ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7 ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56 ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7ನೇ ಶೆಡ್ಯೂಲ್ಗೆ ಸೇರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟಿನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು, ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪೀಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟ್ರದಲ್ಲಿರುವ ಆವಿಷ್ಕಾರ, ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ಧಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ಜಾಣ ಸುದ್ದಿ, ಪ್ರತಿವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 15 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮನೆ ಮನೆಗೂ ಕೆಮಿಸ್ಟ್ರಿ, ರಕ್ತಸ್ರಾವಕ್ಕೊಂದು ಕ್ವಿಕ್ ಫಿಕ್ಸ್ ಹಾಗೂ ಜೀವಕೋಶದೊಳಗೆ ಅಣುಕುವ ಥರ್ಮೋಮೀಟರ್.
1: ಮನೆ ಮನೆಯಲ್ಲಿಯೂ ಕೆಮಿಸ್ಟ್ರಿ. ಮನೆ ಮನೆಯಲ್ಲಿಯೂ ಕೆಮಿಸ್ಟ್ರಿ ಎನ್ನ ಕೂಡಲೇ ಅಡುಗೆ ಮನೆಯ ಕಥೆ ಎಂದುಕೊಳ್ಳಬೇಡಿ. ಅಡುಗೆ ಮನೆಯಲ್ಲಿಯೂ ಕೆಮಿಸ್ಟ್ರಿಯೇ ನಡೆಯುತ್ತಿರುತ್ತದಾದರೂ, ಈಗ ಕೇಳುತ್ತಿರುವ ಕಥೆ ನವೀನ ಕೆಮಿಸ್ಟ್ರಿ ಪ್ರಯೋಗಗಳ ಬಗ್ಗೆ. ಸುಸಜ್ಜಿತ ಪ್ರಯೋಗಾಲಯಗಳಲ್ಲಿ ತಿಂಗಳಾನುಗಟ್ಟಲೆ ನಡೆಸಬೇಕಾಗುವ ಪ್ರಯೋಗಗಳನ್ನು ಮಾಡುವ ಸ್ವಯಂಚಾಲಿತ ಪ್ರಯೋಗಾಲಯ ಸಿದ್ಧವಾಗಿದೆ ಎನ್ನುತ್ತದೆ ನೇಚರ್ ಸಿಂಥಸಿಸ್ ಪತ್ರಿಕೆ. ಈ ವಿನೂತನ ಸಾಧನವನ್ನು ನೆದರ್ಲ್ಯಾಂಡಿನ ಆಮ್ಸ್ಟರ್ಡ್ಯಾಮ್ ವಿಶ್ವವಿದ್ಯಾನಿಲಯದ ಫ್ಲೋ ಕೆಮಿಸ್ಟ್ರಿ ವಿಭಾಗದ ಟಿಮೋಥಿ ನೀಲ್ ಮತ್ತು ಸಂಗಡಿಗರು ಸಿದ್ಧಪಡಿಸಿದ್ದಾರಂತೆ. ಅಗ್ಗದ ಬೆಲೆಯ ಈ ವ್ಯವಸ್ಥೆ ಯಾರು ಬೇಕಾದರೂ ಕೆಮಿಸ್ಟ್ರಿಯ ಪ್ರಯೋಗಗಳನ್ನು ಮಾಡಲು ನೆರವಾಗಲಿದೆ.
2: ಹೌದಾ, ಅದೇನಪ್ಪ ಅದು ಸಾಧನ?
1: ರೋಬೋಕೆಮ್ ಫ್ಲೆಕ್ಸ್ ಅಂತ ಅದರ ಹೆಸರು. ಬೆಲೆ ಒಂದು ಕಾರಿನ ಬೆಲೆಗಿಂತಲೂ ಕಡಿಮೆ. ನಿರ್ದಿಷ್ಟ ಉತ್ಪನ್ನವನ್ನು ತಯಾರಿಸುವುದಕ್ಕೆ ಬೇಕಾದ ಎಲ್ಲ ರಾಸಾಯನಿಕಗಳನ್ನು ನೀಡಿದರೆ ಸಾಕು, ತನ್ನಂತಾನೇ ಆ ರಾಸಾಯನಿಕಗಳನ್ನು ವಿವಿಧ ಪ್ರಮಾಣದಲ್ಲಿ ಬೆರೆಸಿ ವಿವಿಧ ರೀತಿಯಲ್ಲಿ ರಾಸಾಯನಿಕ ಕ್ರಿಯೆಗೊಳಪಡಿಸಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪನ್ನವನ್ನು ನೀಡುವ ವಿವಿಧ ಪರಿಸ್ಥಿತಿಗಳು ಯಾವುದಿರಬಹುದು ಎಂದು ಹದವನ್ನು ನಿಶ್ಚಯಿಸಿ ಪ್ರಯೋಗ ಮಾಡುವ ವಿಧಾನವನ್ನು ತಿಳಿಸಿಬಿಡುತ್ತದಂತೆ. ಈ ಕೆಲಸವನ್ನು ಮಾಡಲು ಅದು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತದೆ. ರಾಸಾಯನಿಕ ಪ್ರಯೋಗಗಳಲ್ಲಿ ಅತಿ ಬೋರಿಂಗ್ ಎನ್ನಿಸುವ ಕೆಲವು ಕೆಲಸಗಳನ್ನು ಇನ್ನೂ ಇದರ ಕೈಗೆ ಒಪ್ಪಿಸಿ ನಿರಾಳವಾಗಿಬಹುದು ಅಂತಾರೆ ಟಿಮೋಥಿ.
2: ಹೌದಪ್ಪ, ರಾಸಾಯನಿಕ ಕ್ರಿಯೆಗಳು ಅಂದ್ರೇನೆ ಬೋರು. ಮಾಡಿದ್ದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರಬೇಕು.
1: ಕರೆಕ್ಟು. ರಾಸಾಯನಿಕ ಕ್ರಿಯೆಗಳಲ್ಲಿ ಸಾವಯವ ರಾಸಾಯನಿಕಗಳ ತಯಾರಿಕೆ ಹಾಗೂ ಪರಿವರ್ತನೆ ಬಹಳ ಕಠಿಣವಾದ ಕ್ರಿಯೆ. ಸರಳವಾದ ಆಲ್ಕೋಹಾಲನ್ನೇ ಬೇರೆ ರೂಪಕ್ಕೆ ತರಲು ನಿರ್ದಿಷ್ಟ ಬಗೆಯ ರಾಸಾಯನಿಕಗಳನ್ನು ಜೊತೆಗೂಡಿಸಬೇಕು. ಅಲ್ಲದೆ ಕ್ರಿಯೆಯು ನಡೆಯುವ ಉಷ್ಣತೆ, ರಾಸಾಯನಿಕಗಳ ಸಾಂದ್ರತೆ, ಕ್ರಿಯಾವರ್ಧಕ ಎನ್ನುವ ವಸ್ತುಗಳ ಬಳಕೆ ಮೊದಲಾದವು ಕ್ರಿಯೆಯ ಕೊನೆಯಲ್ಲಿ ದೊರೆಯುವ ಉತ್ಪನ್ನಗಳ ಗುಣ ಹಾಗೂ ಪ್ರಮಾಣವನ್ನು ನಿರ್ಧರಿಸುತ್ತದೆ. ಹೀಗಾಗಿ ರಸಾಯನ ವಿಜ್ಞಾನಿಗಳು ಒಂದೊಂದೇ ರಾಸಾಯನಿಕವನ್ನು ಬದಲಿಸುತ್ತಲೂ, ಉಷ್ಣತೆಯನ್ನು ಏರಿಸಿ ಇಳಿಸುತ್ತಲೂ ಅದದೇ ಪ್ರಯೋಗಗಳನ್ನು ಮತ್ತೆ ಮತ್ತೆ ಮಾಡುತ್ತಿರಬೇಕಾಗುತ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ನಿರೀಕ್ಷಿಸಿದ ಉತ್ಪನ್ನ ತಯಾರಾಗಬಹುದು. ನಿರೀಕ್ಷಿಸಿದ ಪ್ರಮಾಣದಲ್ಲಿ ಅದು ಉತ್ಪತ್ತಿಯಾದಾಗ ಆ ಪರಿಸ್ಥಿತಿ, ಸಂದರ್ಭ, ಬಳಸಿದ ರಾಸಾಯನಿಕಗಳು ಎಲ್ಲವನ್ನೂ ಪಟ್ಟಿ ಮಾಡಿಕೊಂಡು ಮುಂದಿನ ಪ್ರಯೋಗಗಳಲ್ಲಿ ಚಾಚೂ ತಪ್ಪದೇ ಅದನ್ನು ಬಳಸುವುದು ವಾಡಿಕೆ. ಕೆಲವು ವಿಜ್ಞಾನಿಗಳು ಈ ರೀತಿಯಲ್ಲಿ ರಾಸಾಯನಿಕಗಳನ್ನು ಕೂಡಿಸಿ ಅವು ಪೂರ್ತಿ ಪ್ರತಿಕ್ರಿಯಿಸುವವರೆಗೂ ಸುಮ್ಮನೆ ಇರಲು ಬೋರಾಗಿ ಕ್ಯಾಂಟೀನು, ಲೈಬ್ರರಿಗೂ, ಇನ್ನು ಕೆಲವರು ಸಿನಿಮಾಗೂ ಹೋಗಿದ್ದು ಉಂಟು. ವಾಪಸು ಬಂದಾಗ ನಿರೀಕ್ಷಿಸಿದ್ದಕ್ಕಿಂತ ಬೇರೆಯದೇ ಉತ್ಪನ್ನ ಉಂಟಾಗಿದ್ದನ್ನು, ಅದು ಉಪಯುಕ್ತವಾಗಿದ್ದನ್ನು ಗುರುತಿಸಿದ ಕಥೆಗಳು ಇವೆ. ಟಿಮೋಥಿ ನೀಲ್ ಮತ್ತು ಸಂಗಡಿಗರು ಸಿದ್ಧಪಡಿಸಿರುವ ಸ್ವಯಂಚಾಲಿತ ಕೆಮಿಸ್ಟ್ರಿ ಪ್ರಯೋಗಾಲಯ ಇವೆಲ್ಲಕ್ಕೂ ಕೊನೆಯನ್ನು ಹಾಡಬಹುದು.
3: ಟಿಮೋಥಿ ನೀಲ್ ಈ ಪ್ರಯೋಗಾಲಯವನ್ನು ರೋಬೋಕೆಮ್ ಫ್ಲೆಕ್ಸ್ ಎಂದು ಹೆಸರಿಸಿದ್ದಾರೆ. ಅಂದ್ರೆ ಇದು ರೋಬೋಟಿನಂತೆ ತನ್ನಂತಾನೇ ಚಾಲಿಸುವ ಪ್ರಯೋಗಾಲಯ. ಆದರೆ ಫ್ಲೆಕ್ಸ್ ಅಂದ್ರೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಬಲ್ಲ ಪ್ರಯೋಗಾಲಯ.
2: ಸ್ವಯಂಚಾಲಿತ ಕೆಮಿಸ್ಟ್ರಿ ಪ್ರಯೋಗಾಲಯಗಳ ಕಲ್ಪನೆಯು ಹೊಸತೇನಲ್ಲ ಅಲ್ವಾ? ಈ ಹಿಂದೆ ಟಿಮೋಥಿ ನೀಲ್ ತಂಡವೇ ಮತ್ತೊಂದಿಂಥದ್ದೊಂದು ಪ್ರಯೋಗಾಲಯವನ್ನು ಸಿದ್ಧಪಡಿಸಿತ್ತಲ್ಲ. ಮತ್ತೆ ಇದರಲ್ಲೇನು ಹೊಸತು ವಿಶೇಷ?
4: ವಿಶೇಷ ಇದೆ. ರಾಸಾಯನಿಕ ಪ್ರಯೋಗಗಳನ್ನು ಯಾರು ಬೇಕಾದರೂ ಮಾಡಲು ಸಾಧ್ಯವಾಗುವಂತೆ ನೀಲ್ ತಂಡ ಇದನ್ನು ರೂಪಿಸಿದೆಯಂತೆ. ರೋಬೋಕೆಮ್ ಫ್ಲೆಕ್ಸ್ ಇದುವರೆಗೆ ಹೀಗೆ ತಯಾರಾಗಿದ್ದ ಪ್ರಯೋಗಾಲಯಗಳಲ್ಲಿಯೇ ಅತಿ ಸರಳ, ಅಗ್ಗ ಹಾಗೂ ವಿನೂತನ. ಇದಕ್ಕೂ ಮುನ್ನ ಸ್ವಯಂಚಾಲಿತ ಪ್ರಯೋಗಾಲಯವನ್ನು ಸಿದ್ಧಪಡಿಸಲು ಬೇಕಾದ ಸಾಮಗ್ರಿಗಳಿಗೆ ರೋಬೋಕೆಮ್ ಫ್ಲೆಕ್ಸಿನ 10 ಪಟ್ಟು ವೆಚ್ಚವಾಗುತ್ತಿತ್ತು. ಇದು ಕೇವಲ $5,000 ವೆಚ್ಚದಲ್ಲಿ ರೆಡಿಯಾಗುತ್ತದೆ ಎನ್ನುತ್ತಾರೆ ಟಿಮೋಥಿ.
2: ಅಂದರೆ ಬರೀ 5 ಲಕ್ಷ ಅಷ್ಟೇನಾ? ಇಷ್ಟು ಅಗ್ಗದ ಪ್ರಯೋಗಾಲಯ ಹೇಗೆ ಸಾಧ್ಯ? ಏನೇನಿದೆ ಅದರಲ್ಲಿ?
4: ಆಹಾ, ಕುತೂಹಲ ಆಯ್ತಾ? ರೋಬೋಕೆಮ್ ಫ್ಲೆಕ್ಸಿನಲ್ಲಿ ರಾಸಾಯನಿಕಗಳನ್ನು ತುಂಬಿ ಇಡಲು ಬಾಟಲಿಗಳು, ಆ ರಾಸಾಯನಿಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಇನ್ನೊಂದು

0: ಅಲ್ಲಿಗೆ ಕೊಂಡೊಯ್ಯುವ ಕೊಳವೆಗಳು ಹಾಗೂ ರಾಸಾಯನಿಕಗಳನ್ನು ದೂಡುವ ಪಂಪುಗಳು ಇರುತ್ತವೆ. ಇವೆಲ್ಲವನ್ನು ಹೊಂದಿಸುವ ಇಲೆಕ್ಟ್ರಾನಿಕ್ ಸಾಧನವೂ ಇರುತ್ತದೆ. ಇಲೆಕ್ಟ್ರಾನಿಕ್ ಸಾಧನದಲ್ಲಿ ಬೇಕೆಂದ ರೀತಿಯಲ್ಲಿ ತಂತ್ರಾಂಶಗಳನ್ನು ಸಿದ್ಧಪಡಿಸಿ ಸೇರಿಸಬಹುದು. ಹೀಗೆ ಸಿದ್ಧವಾದ ಪ್ರಯೋಗಾಲಯಕ್ಕೆ ತಂತ್ರಾಂಶಗಳ ಮುಖಾಂತರ ಯಾವ ರಾಸಾಯನಿಕವನ್ನು ಎಷ್ಟು ಪ್ರಮಾಣದಲ್ಲಿ ಯಾವ ಕ್ರಮದಲ್ಲಿ ಎಷ್ಟು ಬಿಸಿ ಮಾಡಿ ಎಷ್ಟು ಕಾಲದವರೆಗೆ ಕ್ರಿಯೆಯಾಗುವಂತೆ ಸೇರಿಸಬೇಕು ಎಂದೆಲ್ಲ ನಿರ್ದೇಶಗಳನ್ನು ನೀಡಬಹುದು. ಅಥವಾ ಈ ಎಲ್ಲ ರಾಸಾಯನಿಕಗಳನ್ನು ಸೇರಿಸಿದರೆ ಬರುವ ಉತ್ಪನ್ನಗಳು ಅಥವಾ ಬೇಕಾದ ಉತ್ಪನ್ನದ ಪ್ರಮಾಣ ಇಲ್ಲವೇ ಬಳಕೆಯಾಗಬೇಕಾದ ರಾಸಾಯನಿಕಗಳ ಪ್ರಮಾಣ ಮೊದಲಾದವನ್ನು ನಮೂದಿಸಿ ಚಾಲಿಸಿಬಿಟ್ಟರೆ ಸಾಕು.
1: ಆಮೇಲೆ ಕ್ಯಾಂಟೀನಿಗೆ ಹೋಗಬಹುದು ಅಲ್ವಾ?
0: ಕ್ಯಾಂಟೀನಿಗಾದ್ರೂ ಹೋಗಿ, ಸಿನಿಮಾಗಾದ್ರೂ ಹೋಗಿ, ಎಲ್ಲಿಗೆ ಹೋದರೂ ಪರವಾಗಿಲ್ಲ. ನಿರೀಕ್ಷಿಸಿದ ಫಲ ದೊರೆಯುವವರೆಗೂ ಇದು ವಿವಿಧ ರೀತಿಯಲ್ಲಿ ಪ್ರಯೋಗಗಳನ್ನು ನಡೆಸುತ್ತಲೇ ಇರುತ್ತದೆ. ನಡೆಸಿದ ಪ್ರಯೋಗಗಳ ಲೆಕ್ಕವನ್ನು ಜತನದಿಂದ ದಾಖಲಿಸಿಟ್ಟು ಅಂತಿಮವಾಗಿ ದೊರೆಯುವ ಫಲಕ್ಕೆ ಕಾರಣವೇನು, ಯಾವ ಪರಿಸ್ಥಿತಿಯಲ್ಲಿ ಖಚಿತವಾಗಿ ಅದೇ ಪರಿಣಾಮವನ್ನು ಪಡೆಯಬಹುದು ಎಂದೆಲ್ಲ ವಿಶ್ಲೇಷಣೆಯನ್ನು ಮಾಡುತ್ತದೆ. ಸಮಯ ಉಳಿಸುತ್ತದೆ.
1: ಓಹೋ, ಸ್ವಾರಸ್ಯಕರವಾಗಿದೆ. ಆದರೆ ಇದನ್ನು ಖರೀದಿಸೋದು ಹೇಗೆ? ನೆದರ್ಲ್ಯಾಂಡ್ಗೆ ಹೋಗ್ಬೇಕೇನು?
2: ಇದನ್ನು ಸಿದ್ಧಪಡಿಸೋದಿಕ್ಕೆ ಟಿಮೋತಿಯವರ ತಂಡ ಈಗಾಗಲೇ ದೊರೆಯುವ ಸಾಧಾರಣ ಸಾಮಗ್ರಿಗಳನ್ನು ಬಳಸಿಕೊಂಡಿದೆ. ಉದಾಹರಣೆಗೆ, ವಿವಿಧ ಬಾಟಲಿಗಳು ಅಥವಾ ಪಂಪುಗಳ ಜೋಡಣೆಗೆ ಬೇಕಾದ ವಸ್ತುಗಳನ್ನು 3D ಮುದ್ರಣ ಯಂತ್ರಗಳನ್ನು ಬಳಸಿಕೊಂಡು ತಯಾರಿಸಿದ್ದಾರೆ. 3D ಮುದ್ರಣ ಈಗ ಎಲ್ಲ ಕಡೆಯೂ ದೊರೆಯುವಂತಹ ಸೌಲಭ್ಯ. ಪ್ರಯೋಗಗಳನ್ನು ಯೋಜಿಸಲು ತಂತ್ರಾಂಶವನ್ನು ಬಳಸಬಹುದು. ಕೋಡಿಂಗ್ ಅಥವಾ ತಂತ್ರಾಂಶಗಳ ಪರಿಚಯ ಇಲ್ಲದವರು ಸುಲಭವಾಗಿ ವಿವಿಧ ರಾಸಾಯನಿಕ ಕ್ರಿಯೆಗಳನ್ನು ನಡೆಸಲು ಬೇಕಾದ ನಿರ್ದೇಶವನ್ನು ತಾವೇ ಸಿದ್ಧಪಡಿಸಲು ನೆರವಾಗುವ ರೋಬ್ರೀನ್ಸ್ ಎನ್ನುವ ತಂತ್ರಾಂಶ ತಯಾರಕ ಸೌಲಭ್ಯವನ್ನು ರೋಬೋಕೆಮ್ ಫ್ಲೆಕ್ಸ್ ಬಳಸುತ್ತದೆ. ಇಡೀ ಸಾಧನವನ್ನು ಆಮ್ನಿ ಪ್ಲಾಟಿಪಸ್ ಎನ್ನುವ ಪೈಥನ್ ತಂತ್ರಾಂಶ ನಿಯಂತ್ರಿಸುತ್ತದೆ. ಈ ನಿಯಂತ್ರಣಕ್ಕೆ ಬೇಕಾದ ಸರ್ಕ್ಯೂಟ್ಗಳನ್ನು ಸ್ವತಃ ಸಿದ್ಧಪಡಿಸಿ ಮುದ್ರಿಸಿಕೊಳ್ಳಬಹುದು. ಅವನ್ನು ಹೈಸ್ಕೂಲು ವಿದ್ಯಾರ್ಥಿಗಳು ರೋಬೋಟಿಕ್ಸ್ ಕಲಿಯಲು ಬಳಸುವ ಆರ್ಡುಯಿನೋ ಸಾಧನಗಳ ಜೊತೆಗೆ ಸೇರಿಸಿ ಇಲೆಕ್ಟ್ರಾನಿಕ್ ನಿಯಂತ್ರಕವನ್ನು ರೂಪಿಸಿಕೊಳ್ಳಬಹುದಂತೆ. ಇನ್ನು ಬೇಕಾಗುವುದು ಸುಸಜ್ಜಿತ ಪಂಪುಗಳು, ಅವನ್ನಷ್ಟೇ ಖರೀದಿಸಬೇಕು.
1: ಅಲ್ಲಪ್ಪ, ಇದು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ?
3: ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ ನಿಂದು. ಹೇಳಿ ಕೇಳಿ ಇವರು ವಿಜ್ಞಾನಿಗಳು, ವಿಜ್ಞಾನ ಅಂದ ಮೇಲೆ ಎಲ್ಲವನ್ನು ಪರೀಕ್ಷಿಸಿ ಆಮೇಲೆ ತಾನೇ ಒಪ್ಕೊಳ್ಬೇಕು. ಟಿಮೋತಿ ತಂಡ ಕೂಡ ಈ ರೋಬೋಕೆಮ್ ಫ್ಲೆಕ್ಸ್ ಪ್ರಯೋಗಾಲಯವನ್ನು ಪರೀಕ್ಷಿಸಿದೆ. ಸಾವಯವ ಕೆಮಿಸ್ಟ್ರಿಯಲ್ಲಿ ತುಸು ಕ್ಲಿಷ್ಟಕರ ಎನಿಸಿದ ಕ್ರಿಯೆಗಳನ್ನು ಮಾಡಲು ತಿಳಿಸಿ ಅದು ಕೊಟ್ಟ ಫಲಿತಾಂಶಗಳನ್ನು ಗಮನಿಸಿದ್ದಾರೆ. ಪಿರ್ರೋಲ್ ವಸ್ತುವಿಗೆ 3 ಫ್ಲೋರೋಮೀಥೈಲ್ ಬಾಲಗಳನ್ನು ಸೇರಿಸುವಂತೆ, ರಾಮನ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಬಳಸುವ ಕೆಲವು ದುಬಾರಿ ಕ್ರಿಯಾವರ್ಧಕಗಳನ್ನು ತಯಾರಿಸುವಂತೆ ನಿರ್ದೇಶಗಳನ್ನು ಕೊಟ್ಟು ಪರೀಕ್ಷಿಸಿದ್ದಾರೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಅತಿ ಹೆಚ್ಚು ಉತ್ಪನ್ನವನ್ನು ಅತಿ ಕಡಿಮೆ ಶಕ್ತಿ ಹಾಗೂ ರಾಸಾಯನಿಕಗಳನ್ನು ಬಳಸಿ ತಯಾರಿಸುವ ವಿಧಾನಗಳನ್ನು ರೋಬೋಕೆಮ್ ಫ್ಲೆಕ್ಸಿ ಸೂಚಿಸಿದೆ. ಉತ್ಪನ್ನಗಳು ತಯಾರಿಸಿಯೂ ಕೊಟ್ಟಿದೆಯಂತೆ. ಇನ್ನು ನಾವು ನೀವು ಇದನ್ನು ತಂದು ಕೆಮಿಸ್ಟ್ರಿ ಮಾಡಬಹುದು.
1: ಎಲ್ಲರ ಕೈಗೂ ಕೆಮಿಸ್ಟ್ರಿಯನ್ನು ಹೀಗೆ ಎಟುಕಿಸುವ ಇವರ ಹಂಬಲವೇನೋ ಚೆನ್ನಾಗಿದೆ. ಆದರೆ ಎಲ್ಲರೂ ತಮ್ಮ ಕೈಗೆ ಸಿಕ್ಕ ಈ ಸೌಲಭ್ಯವನ್ನು ಸದ್ಬಳಕೆಗೆ ಬಳಸಿಕೊಳ್ಳುತ್ತಾರೆ ಅನ್ನೋದನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ?
3: ಇದೇ ದೊಡ್ಡ ಸವಾಲು. ಈ ಪ್ರಶ್ನೆಗೆ ಯಾವ ಕೆಮಿಸ್ಟ್ರಿಯೂ ಯಾವ ವಿಜ್ಞಾನಿಯೂ ಉತ್ತರಿಸಲು ಸಾಧ್ಯವಿಲ್ಲ. ಏಕೆಂದರೆ ಅದಕ್ಕೆ ಉತ್ತರ ಬಳಕೆದಾರರ ಆಸೆ, ಹಂಬಲ, ಗುರಿ, ದುರಾಸೆ, ಸದಾಚಾರ, ಪರಿಸರ ಎಲ್ಲವನ್ನು ಅವಲಂಬಿಸಿರುತ್ತದೆ. ಬರೇ ಕೆಮಿಸ್ಟ್ರಿಯನ್ನಷ್ಟೇ ಅಲ್ಲ ಅಲ್ಲವಾ?
4: ರಕ್ತಸ್ರಾವಕ್ಕೆ ಒಂದು ಕ್ವಿಕ್ ಫಿಕ್ಸ್? ಚುಚ್ಚಿದ ಸೂಜಿ ಪುಟ್ಟದೇ ಆದರೂ ಚಿಮ್ಮಿದ ರಕ್ತ ಹೆಪ್ಪುಗಟ್ಟಲು ಅಥವಾ ನಿಲ್ಲಲು ಹಲವು ನಿಮಿಷಗಳೇ ಬೇಕು. ಇನ್ನು ದೊಡ್ಡ ಗಾಯವಾದರೆ ಕಥೆಯೇ ಬೇರೆ. ರಕ್ತ ಹೊರಗೆ ಚಿಮ್ಮದಂತೆ ಬ್ಯಾಂಡೇಜು ಹಾಕಿ ನಿಲ್ಲಿಸದೆ ವಿಧಿಯಿಲ್ಲ. ಹೀಗಿದ್ದು ಬ್ಯಾಂಡೇಜು ತೆರೆದೊಡನೆ ಮತ್ತೆ ರಕ್ತ ಹರಿಯುವ ಸಾಧ್ಯತೆಗಳು ಇದ್ದೇ ಇರುತ್ತವೆ. ರಕ್ತ ಸುರಿಯುವುದು ನಿಲ್ಲುವುದನ್ನೇ ಹೆಪ್ಪುಗಟ್ಟುವುದು ಎನ್ನುತ್ತೇವೆ. ಇದೀಗ ಸುರಿಯುವ ರಕ್ತಕ್ಕೆ ಕ್ಷಿಪ್ರವಾಗಿ ಅಡ್ಡಗಟ್ಟೆ ಹಾಕುವ ವಿಧಾನವೊಂದು ಸಾಧ್ಯವಂತೆ. ಸಾಮಾನ್ಯವಾಗಿ ಹೆಪ್ಪುಗಟ್ಟಿದಾಗ ಆಗುವುದಕ್ಕಿಂತಲೂ 13 ಪಟ್ಟು ಗಟ್ಟಿಯಾಗಿ ದೃಢವಾಗಿ ಹೆಪ್ಪುಗಟ್ಟುವಂತೆ ಮಾಡುವ ವಿಧಾನವೊಂದನ್ನು ಕೆನಡಾದ ಮ್ಯಾಗ್ಗಿಲ್ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಇಂಜಿನಿಯರ್ ಜಿಯಾನ್ಯು ಲೀ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ರಕ್ತ ಹೆಪ್ಪುಗಟ್ಟುವುದು ನಿಸರ್ಗದ ಒಂದು ರಕ್ಷಣಾ ಕ್ರಮ. ಗಾಯವಾದಾಗ ರಕ್ತ ಹರಿದು ಪ್ರಾಣಕ್ಕೆ ಅಪಾಯ ಆಗದಂತೆ ತಡೆಯುವುದು ಪ್ರಮುಖ ಗುರಿ. ಅದರ ಜೊತೆಗೆ ತೆರೆದ ಗಾಯದೊಳಗೆ ರೋಗಾಣುಗಳು ಬಂದು ಸೇರಿಕೊಂಡು ಅಂಗಗಳು ಕೊಳೆಯುವುದೂ ಆರಂಭವಾಗಬಹುದು. ಗಾಯವನ್ನು ಮುಚ್ಚಿದಾಗ ಈ ಸಾಧ್ಯತೆ ಕಡಿಮೆ. ರಕ್ತ ಹೆಪ್ಪುಗಟ್ಟುವುದಕ್ಕೆ ಇದೂ ಒಂದು ಕಾರಣ. ಹೆಪ್ಪುಗಟ್ಟುವ ಕ್ರಿಯೆ ಬಹಳ ಸಹಜವಾಗಿಯೇ ನಡೆಯುತ್ತದೆ. ಪ್ರಮುಖವಾಗಿ ಇದು ಒಂದು ಜೈವಿಕ ಕ್ರಿಯೆ. ಇದರಲ್ಲಿ ರಾಸಾಯನಿಕ ಚಟುವಟಿಕೆಗಳ ಜೊತೆಗೆ

0: ಜೀವಕೋಶಗಳ ಚಟುವಟಿಕೆಯೂ ಮುಖ್ಯವಾಗುತ್ತದೆ. ಹೆಪ್ಪುಗಟ್ಟುವಾಗ ಹಲವಾರು ಬದಲಾವಣೆಗಳಾಗುತ್ತದೆ. ದ್ರವ ರೂಪದಲ್ಲಿರುವ ರಕ್ತ ಅರೆದ್ರವ ಅಥವಾ ಅರೆಘನವಾಗುತ್ತದೆ. ಇದಕ್ಕೆ ಕಾರಣ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಟುಗಳು ಹಾಗೂ ಕೆಲವು ಪ್ರೋಟೀನುಗಳು. ಗಾಯವಾದ ಕೂಡಲೇ ರಕ್ತನಾಳ ಕುಗ್ಗಲು ಆರಂಭಿಸುತ್ತದೆ. ಇದು ರಕ್ತದ ಹರಿವನ್ನು ಸ್ವಲ್ಪ ಕಡಿಮೆ ಮಾಡುತ್ತದೆ. ರಕ್ತ ಪರೀಕ್ಷೆಗೆ ಎಂದು ಸಿರಿಂಜಿನಿಂದ ರಕ್ತವನ್ನು ತೆಗೆದ ಕೂಡಲೇ ರಕ್ತದ ಹರಿವು ಕಡಿಮೆಯಾಗುವುದಕ್ಕೆ ಇದುವೇ ಕಾರಣ. ಗಾಯ ಇನ್ನೂ ದೊಡ್ಡದಾಗಿದ್ದರೆ ಅಥವಾ ರಕ್ತನಾಳ ದೊಡ್ಡದಾಗಿದ್ದರೆ ಆ ಜಾಗದಲ್ಲಿ ಪ್ಲೇಟ್ಲೆಟ್ಟುಗಳು ಬಂದು ಕೂಡಿಕೊಳ್ಳುತ್ತವೆ. ಗಾಳಿಗೆ ತೆರೆದುಕೊಂಡಾಗ ಇವು ಒಂದಕ್ಕೊಂದು ಅಂಟಿಕೊಳ್ಳಲು ಆರಂಭಿಸುತ್ತವೆ. ಹೀಗೆ ಪ್ಲೇಟ್ಲೆಟ್ಟುಗಳ ಬಿರಡೆಯೊಂದು ರೂಪುಗೊಂಡು ರಕ್ತದ ಹರಿವನ್ನು ತಡೆಯುತ್ತದೆ. ಅದೇ ವೇಳೆಯಲ್ಲಿ ಈ ಪ್ಲೇಟ್ಲೆಟ್ಟುಗಳ ನಡುವೆ ಇರುವ ದ್ರವದಲ್ಲಿ ಫೈಬ್ರಿನ್ ಎನ್ನುವ ಪ್ರೋಟೀನ್ ಎಳೆಗಳು ರೂಪುಗೊಳ್ಳುತ್ತವೆ. ಪ್ಲೇಟ್ಲೆಟ್ಟುಗಳಲ್ಲಿರುವ ಫ್ಯಾಕ್ಟರ್ 8 ಎಂಬ ಕಿಣ್ವ ದ್ರವದಲ್ಲಿರುವ ವಸ್ತುಗಳನ್ನು ಬಳಸಿಕೊಂಡು ಫೈಬ್ರಿನ್ ಎಳೆಗಳನ್ನು ರೂಪಿಸುತ್ತದೆ. ಫೈಬ್ರಿನ್ ಎಳೆಗಳು ಹಾಗೂ ಪ್ಲೇಟ್ಲೆಟ್ಟುಗಳ ಜಾಲವೇ ಹೆಪ್ಪು. ನಡುವೆ ಒಂದಿಷ್ಟು ದ್ರವವೂ ಇರುವುದರಿಂದ ಇದು ಜೆಲ್ಲಿಯಂತೆ ಅರೆಘನ, ಜೆಲ್ಲಿಯಂತೆ ಮೃದುವಾಗಿಯೂ ಇರುತ್ತದೆ. ಈ ಕ್ರಿಯೆ ಜರುಗಲು ಏನಿಲ್ಲವೆಂದರೂ ಹಲವು ನಿಮಿಷಗಳು ಬೇಕು. ಅಷ್ಟರಲ್ಲಿ ಸಾಕಷ್ಟು ರಕ್ತ ಹರಿದು ಹೋಗಬಹುದು. ರಕ್ತ ಶೀಘ್ರವಾಗಿ ಹೆಪ್ಪುಗಟ್ಟುವಂತೆ ಮಾಡಿದರೆ ಈ ನಷ್ಟವನ್ನು, ಅದರಿಂದಾಗುವ ತೊಂದರೆಗಳನ್ನೂ ತಡೆಯಬಹುದು. ಉದಾಹರಣೆಗೆ, ಹೀಮೋಫೀಲಿಯಾ ಕಾಯಿಲೆ ಇರುವ ಕೆಲವರಲ್ಲಿ ಫ್ಯಾಕ್ಟರ್ 8 ತಯಾರಿಕೆ ಕಡಿಮೆಯಾಗಿರುತ್ತದೆ ಅಥವಾ ತಯಾರಾಗುವ ಕಿಣ್ವ ದೋಷಪೂರ್ಣವಾಗಿರಬಹುದು. ಇದರಿಂದಾಗಿ ಅವರ ರಕ್ತ ಹೆಪ್ಪುಗಟ್ಟುವುದು ನಿಧಾನ. ಫಲವಾಗಿ ಗಾಯವಾದಾಗ ತಡೆಯಿಲ್ಲದ ರಕ್ತಸ್ರಾವ ಆಗಬಹುದು. ಅಂಥವರಿಗೆ ಕೃತಕವಾಗಿ ಫ್ಯಾಕ್ಟರ್ 8 ಒದಗಿಸುವುದು ಒಂದು ಉಪಾಯ. ಬೇರೆ ಉಪಾಯ ಇಲ್ಲವೇ? ಇವೆ. ಬ್ಯಾಂಡೇಜ್ ಹಾಕಿ ಗಾಯವನ್ನು ಮುಚ್ಚುವುದು ಒಂದು ಹಳೆಯ ಉಪಾಯ. ಎರಡನೆಯದು, ಫ್ಯಾಕ್ಟರ್ 8 ಹೆಪ್ಪುಗಟ್ಟಿಸುವ ವಸ್ತುಗಳನ್ನು ಅಥವಾ ಹೈಡ್ರೋಫೋಬಿಕ್ ವಸ್ತುಗಳನ್ನು ಇಲ್ಲವೇ ಸ್ಥಾಯಿ ವಿದ್ಯುತ್ ಬಳಸಿ ರಕ್ತ ಕಣಗಳು ಹಾಗೂ ಪ್ಲೇಟ್ಲೆಟ್ಟುಗಳು ಒಟ್ಟಾಗುವಂತೆ ಮಾಡುವುದು. ಇದರಿಂದ ಸ್ವಲ್ಪ ಮಟ್ಟಿಗೆ ಹೆಪ್ಪು ರೂಪುಗೊಂಡಂತಾಗುತ್ತದೆ. ಆದರೆ ಫೈಬ್ರಿನ್ ಎಳೆಗಳು ಇನ್ನೂ ರೂಪುಗೊಂಡಿರುವುದಿಲ್ಲ. ಆದ್ದರಿಂದ ಹೆಪ್ಪು ಕದಲದಂತೆ ಎಚ್ಚರ ವಹಿಸಬೇಕು. ಹೆಪ್ಪು ಅಪೂರ್ಣವಾಗಿ ರೂಪುಗೊಂಡರೂ ಅಪಾಯವೇ. ಮೃದುವಾಗಿರುವ ಹೆಪ್ಪು ಒಡೆದು ಗಾಯ ತೆರೆದುಕೊಳ್ಳುವ ಸಂಗತಿಗಳು ಅಪರೂಪವೇನಲ್ಲ. ಹೀಗಾಗಿ ಅತಿ ಕ್ಷಿಪ್ರವಾಗಿ ಹಾಗೂ ಸಹಜವಾಗಿ ಹೆಪ್ಪುಗಟ್ಟುವಂತೆ ಮಾಡುವ ವಿಧಾನ ಬೇಕಿತ್ತು. ಇದೀಗ ಜಿಯಾನ್ಯು ಲೀ ಮತ್ತು ಅವರ ತಂಡ ಇದಕ್ಕೊಂದು ಉಪಾಯವನ್ನು ಸೂಚಿಸಿದೆ. ಹೆಪ್ಪುಗಟ್ಟುವುದರಲ್ಲಿ ಅಷ್ಟೇನೂ ಪಾತ್ರವಿಲ್ಲದ ಕೆಂಪು ರಕ್ತ ಕಣಗಳನ್ನು ಬಳಸುವುದು ಇವರ ಉಪಾಯ. ಈ ಕಣಗಳನ್ನು ರಾಸಾಯನಿಕವಾಗಿ ಸ್ವಲ್ಪ ಮಾರ್ಪಡಿಸಿ ಅವು ಗಾಯದಲ್ಲಿ ತಮ್ಮಂತಾವೇ ಒಂದಕ್ಕೊಂದು ಅಂಟಿಕೊಂಡು ರಕ್ತ ಕಣಗಳ ಜಾಲವನ್ನು ಸೃಷ್ಟಿಸಬಹುದೇ? ಇದು ಲೀ ತಂಡದ ಯೋಚನೆ. ಇದಕ್ಕಾಗಿ ಇವರು ಕೆಂಪು ರಕ್ತ ಕಣಗಳನ್ನು ತೆಗೆದುಕೊಂಡು ಅವುಗಳ ಮೇಲ್ಮೈಗೆ ಟ್ರಾನ್ಸ್ ಸೈಕ್ಲೋಆಕ್ಟೀನ್ ಮತ್ತು ಟೆಟ್ರಾಜೀನ್ ಎನ್ನುವ ಅಣುಗಳನ್ನು ಜೋಡಿಸಿದ್ದಾರೆ. ಇಂತಹ ಕಣಗಳ ನಡುವೆ ಕೆಲವು ಪಾಲಿಮರ್ ಅಣುಗಳನ್ನು ಇಟ್ಟಾಗ ಅವು ಸೈಕ್ಲೋಆಕ್ಟೀನ್ ಮತ್ತು ಟೆಟ್ರಾಜೀನ್ ಅಂಶಗಳಿಗೆ ಜೋಡಿಸಿಕೊಡುತ್ತವೆ. ಹೀಗೆ ಒಂದು ಹಂದರ ಸೃಷ್ಟಿಯಾಗುತ್ತದೆ. ಪ್ಲೇಟ್ಲೆಟ್ಟುಗಳು ಫೈಬ್ರಿನ್ ತಯಾರಿಸುವುದಕ್ಕೂ ಮೊದಲೇ ಹೀಗೊಂದು ಹಂದರ ಸೃಷ್ಟಿಯಾಗುತ್ತದೆ. ಅದರೊಳಗೆ ಇರುವ ಪ್ಲೇಟ್ಲೆಟ್ಟುಗಳು ನಂತರ ಸಹಜವಾಗಿ ಫೈಬ್ರಿನ್ ಜಾಲವನ್ನು ಸೃಷ್ಟಿಸುತ್ತವೆ. ಇವೆರಡೂ ಕೂಡಿಕೊಂಡು ದೃಢವಾದ ಗಟ್ಟಿಯಾದ ಹೆಪ್ಪು ರೂಪುಗೊಳ್ಳುತ್ತದೆ. ಈ ತಂತ್ರವನ್ನು ಇವರು ಇಲಿಗಳಿಗೆ ಗಾಯ ಮಾಡಿ ರಕ್ತ ಹೆಪ್ಪುಗಟ್ಟುತ್ತದೆ, ಹೆಪ್ಪು ಎಷ್ಟು ಗಟ್ಟಿ, ಅದನ್ನು ಹರಿಯಲು ಎಷ್ಟು ಬಲಬೇಕು, ಸಾಧಾರಣ ಹೆಪ್ಪನ್ನು ಹರಿಯಲು ಎಷ್ಟು ಬಲಬೇಕು ಎಂದೆಲ್ಲ ಪರೀಕ್ಷಿಸಿದ್ದಾರೆ. ಈ ರೀತಿಯಲ್ಲಿ ಕೆಂಪು ರಕ್ತ ಕಣಗಳನ್ನು ಮಾರ್ಪಡಿಸಿ ಕಟ್ಟಿದ ಕೃತಕ ಹೆಪ್ಪನ್ನು ಹರಿಯಲು ಸಾಧಾರಣ ಹೆಪ್ಪನ್ನು ಹರಿಯಲು ಬೇಕಾಗುವ ಬಲಕ್ಕಿಂತ 13 ಹೆಚ್ಚು ಬಲಬೇಕಿತ್ತು. ಅಷ್ಟೇ ಅಲ್ಲ, ಕೇವಲ 5 ಮೈಕ್ರೋಸೆಕೆಂಡುಗಳಲ್ಲಿ ಹೆಪ್ಪು ರೂಪುಗೊಂಡಿತ್ತು. ಅಂದರೆ ಸೆಕೆಂಡಿನ 21 ಸಮಯದಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು. ಇಷ್ಟು ಕ್ವಿಕ್ಕಾಗಿ ಹೆಪ್ಪುಗಟ್ಟಿಸುವ ಈ ವಿಧಾನವನ್ನು ಕ್ಲಿಕ್ ಕ್ಲಾಟಿಂಗ್ ವಿಧಾನ ಎಂದು ಲೀ ಹೆಸರಿಸಿದ್ದಾರೆ. ಹೇಗಿದೆ ಈ ಕ್ವಿಕ್ ಫಿಕ್ಸ್? ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಪತ್ರಿಕೆ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
1: ಕೋಶದೊಳಗೊಂದು ಥರ್ಮಾಮೀಟರು. ಸ್ನಾನಕ್ಕೆ ಅಂತ ಬಿಸಿ ನೀರು ಬಕೆಟಿಗೆ ಸುರಿದ ಮೇಲೆ ಒಮ್ಮೆ ಅದರಲ್ಲಿ ಬೆರಳು ಅದ್ದಿ ಪರೀಕ್ಷಿಸದೇ ಇರುವವರು ಯಾರಾದರೂ ಇದ್ದೀರಾ? ಬಹುಶಃ ಇಲ್ಲ. ಯಾಕೆಂದರೆ ನೀರು ಸುಡುವಷ್ಟು ಬಿಸಿಯೋ, ಹಿತವಾಗಿ ಬೆಚ್ಚಗಿದೆಯೋ, ನಡುಗಿಸುವಷ್ಟು ತಣ್ಣಗೆ ಇದೆಯೋ ಎಂದು ತಿಳಿಯುವುದಕ್ಕೆ ಇದೊಂದೇ ದಾರಿ. ಆದರೆ ಇಲ್ಲೂ ಒಂದು ಸಮಸ್ಯೆ ಇದೆ.

ಸ್ವಲ್ಪವೇ ಸ್ವಲ್ಪ ಉಷ್ಣತೆ ಹೆಚ್ಚಿದ್ದರೂ ಅದನ್ನು ನಾವು ಪತ್ತೆ ಮಾಡಲು ಸಾಧ್ಯವೇ ಇಲ್ಲ. ಬೆಚ್ಚಗೆ ಇರುವ ನೀರಿನ ಉಷ್ಣತೆ 10 ಡಿಗ್ರಿಯಷ್ಟು ಕೂಡ ವ್ಯತ್ಯಾಸವಾಗಿರಬಹುದು. ಇದು ಕಣ್ಣಿಗೆ ಕಾಣುವ ನೀರಿನ ಉಷ್ಣತೆಯನ್ನು ಪತ್ತೆ ಮಾಡುವುದಕ್ಕೆ ಇರುವ ಸವಾಲು. ಇನ್ನು ಕಣ್ಣಿಗೆ ಕಾಣದ ವಸ್ತುಗಳ ಉಷ್ಣೆಯನ್ನು ಪತ್ತೆ ಮಾಡಬಹುದೇ? ಮಾಡಬಹುದಂತೆ. ಕಣ್ಣಿಗೆ ಕಾಣದಷ್ಟು ಪುಟ್ಟದಾದ ಜೀವಕೋಶಗಳ ಒಳಗಿನ ಉಷ್ಣತೆಯನ್ನು ಅಳೆಯುವ ಥರ್ಮಾಮೀಟರ್ ಅನ್ನು ಜಪಾನಿನ ಕ್ವಾಂಟಮ್ ಲೈಫ್ ಸೈನ್ಸಸ್ ಸಂಶೋಧನಾಲಯದ ಹಿತೋಷಿ ಇಶಿವಾತ ಮತ್ತು ಸಂಗಡಿಗರು ವಿನ್ಯಾಸ ಮಾಡಿದ್ದಾರಂತೆ. ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವರು ಈ ಸಾಧನೆ ಮಾಡಿದ್ದಾರೆ. ಥರ್ಮಾಮೀಟರು ಎಂದರೆ ಉಷ್ಣತೆಯನ್ನು ಅರ್ಥಾತ್ ಶಾಖ ಶಕ್ತಿಯನ್ನು ಅಳೆಯುವ ಒಂದು ಸಾಧನ. ನಾವು ವೈದ್ಯರ ಬಳಿಯಲ್ಲಿ ನೋಡುವ ಗಾಜಿನ ಥರ್ಮಾಮೀಟರು ದ್ರವಗಳು ಬಿಸಿಯಾದಾಗ ಹಿಗ್ಗುತ್ತವೆ ಎನ್ನುವ ತತ್ವವನ್ನು ಆಧರಿಸಿ ತಯಾರಾಗಿವೆ. ಅವುಗಳಲ್ಲಿ ಇರುವ ಪಾದರಸ ಬಿಸಿಯಾಗುತ್ತಿದ್ದಂತೆ ಹಿಗ್ಗುತ್ತದೆ. ಮಂಜುಗಡ್ಡೆಯಲ್ಲಿಯೂ ಹಬೆಯಾಡುವ ನೀರಿನಲ್ಲಿಯೂ ಇಟ್ಟಾಗ ಕಾಣುವ ಪಾದರಸದ ಹಿಗ್ಗುವಿಕೆಯನ್ನೇ ವಿಭಾಗಿಸಿ ಡಿಗ್ರಿ ಎಂದು ಕರೆದು ಉಷ್ಣತೆಯನ್ನು ಗುರುತಿಸಲು ಬಳಸುತ್ತೇವೆ. ಮಂಜುಗಡ್ಡೆಯ ಉಷ್ಣತೆಯಲ್ಲಿರುವ ವಸ್ತುವಿನ ಉಷ್ಣತೆ 100 ಡಿಗ್ರಿ ಆದಾಗ ಅದು ಕುದಿಯುವ ನೀರಿನಷ್ಟು ಬಿಸಿಯಾಗಿರುತ್ತದೆ ಎಂದರ್ಥ. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಥರ್ಮೋಕಪಲ್ ಎನ್ನುವ ವಿದ್ಯಮಾನವನ್ನು ಬಳಸುತ್ತದೆ. 2 ವಿಭಿನ್ನ ಲೋಹಗಳ ತಂತಿಗಳನ್ನು ತುದಿಗಳಲ್ಲಿ ಬೆಸೆದಿರುತ್ತದೆ. ಈ ಬೆಸೆದ ಜೋಡಿ ತಂತಿಯ ಒಂದು ತುದಿ ಬಿಸಿಯಾದಾಗ ತಣ್ಣಗಿರುವ ಮತ್ತೊಂದು ತುದಿಯಲ್ಲಿ ವಿದ್ಯುತ್ ಹುಟ್ಟುತ್ತದೆ. ಈ ವಿದ್ಯುತ್ತಿನ ಪ್ರಮಾಣವನ್ನು ಅಳೆದು ಎಷ್ಟರ ಮಟ್ಟಿಗೆ ಬಿಸಿಯಾಗಿದೆ ಎಂದು ತಿಳಿಯಬಹುದು. ಈ ವಿದ್ಯಮಾನವನ್ನು ಸೀಬೆಕ್ ಪರಿಣಾಮ ಎನ್ನುತ್ತಾರೆ. ಈ ಬಗೆಯ ಉಷ್ಣಮಾಪಿಗಳು ಪಾದರಸದ ಥರ್ಮಾಮೀಟರುಗಳಿಗಿಂತ 10 ಪಟ್ಟು ಬಿಸಿಯಾದ ಉಷ್ಣತೆಯನ್ನು ಅಳೆಯಬಲ್ಲವು. ಅಂತಹ ಬಿಸಿಯಲ್ಲಿ ಗಾಜಿನ ಥರ್ಮಾಮೀಟರು ಒಡೆದೇ ಹೋಗಬಹುದು. ಥರ್ಮಿಸ್ಟಾರ್ ಥರ್ಮೋಮೀಟರುಗಳು ಇನ್ನೊಂದು ವಿಧ. ಇವು ಇಲೆಕ್ಟ್ರಾನಿಕ್ ಥರ್ಮಾಮೀಟರುಗಳು. ಇವುಗಳಲ್ಲಿ ಸೆಮಿಕಂಡಕ್ಟರಿನಂತೆಯೇ ವಿಶೇಷವಾದೊಂದು ವಸ್ತು ಇರುತ್ತದೆ. ಅದು ಬಿಸಿಯಾದಾಗ ಕ್ಷೀಣವಾದ ವಿದ್ಯುತ್ಸಿಯಾದಾಗ ಕ್ಷೀಣವಾದ ವಿದ್ಯುತ್ತನ್ನು ಹುಟ್ಟಿಸುತ್ತದೆ. ಈ ವಿದ್ಯುತ್ತಿನ ಪ್ರಮಾಣವನ್ನು ಅಳೆದು ಥರ್ಮಿಸ್ಟಾರು ಎಷ್ಟು ಬಿಸಿಯಾಗಿದೆ ಎಂದು ತಿಳಿಯಬಹುದು. ಇವಲ್ಲದೆ ದೂರದಿಂದಲೇ ಬಿಸಿಯಾದ ವಸ್ತುಗಳ ಉಷ್ಣತೆಯನ್ನು ತಿಳಿಯುವ ದೂರ ಸಂವೇದಿ ಉಷ್ಣಮಾಪಕಗಳೂ ಇವೆ. ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ದೇಹದ ಉಷ್ಣತೆಯನ್ನು ಗಮನಿಸಲು ಇವನ್ನು ಬಳಸಿದ್ದೆವು. ಇವೆಲ್ಲವೂ ನಮಗೆ ತಿಳಿದಿರುವ ಉಷ್ಣತೆಯನ್ನು ಮಾಪುವ ವಿಧಾನಗಳು. ಆದರೆ ಇವು ಯಾವುವು ಜೀವಕೋಶದೊಳಗಿನ ಉಷ್ಣತೆ ಎಷ್ಟಿದೆ ಎಂಬುದನ್ನು ತಿಳಿಸಲಾರವು. ಏಕೆಂದರೆ ಜೀವಕೋಶದಷ್ಟು ಪುಟ್ಟ ವಸ್ತುವಿನೊಳಗೆ ಅದನ್ನು ಹಾಳಗೆಡವದಂತೆ ತೂರುವ ತಂತಿ ಇಲ್ಲ. ಹೀಗಾಗಿ ಜೀವಕೋಶದೊಳಗೆ ಯಾವುದಾದರೂ ವಸ್ತುವನ್ನು ಸೇರಿಸಿ ಉಷ್ಣತೆಯಿಂದಾಗಿ ಅದರಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುವುದಷ್ಟೇ ಉಪಾಯ. ನ್ಯಾನೋ ವಜ್ರಗಳು ಎನ್ನುವ ವಸ್ತುಗಳನ್ನು ಈ ಹಿಂದೆ ಜೀವಕೋಶಗಳೊಳಗಿನ ಉಷ್ಣತೆಯನ್ನು ಅಳೆಯಲು ಬಳಸಲಾಗಿತ್ತು. ಅತಿ ಸಣ್ಣದಾದ ವಜ್ರದ ಹರಳುಗಳು ಇವು, ಆದರೆ ಕೃತಕವಾಗಿ ತಯಾರಿಸಿದಂಥವು. ವಜ್ರದಲ್ಲಿ ಸಾಮಾನ್ಯವಾಗಿ ಇರುವ ಕಾರ್ಬನ್ನಿನ ಜೊತೆಗೆ ನೈಟ್ರೋಜನ್ ಅಣುವೊಂದನ್ನು ಕೂಡಿಸಿ ತಯಾರಿಸಿದಂತಹ ಹರಳುಗಳು ಇವು. ಈ ನೈಟ್ರೋಜನ್ನಿಂದಾಗಿ ಹರಳುಗಳಿಗೆ ಒಂದು ವಿಶೇಷ ಗುಣ ಒದಗುತ್ತದೆ. ಅವುಗಳ ಕ್ವಾಂಟಮ್ ಸ್ಥಿತಿಯಲ್ಲಿ ವೈವಿಧ್ಯ ಉಂಟಾಗುತ್ತದೆ. ಈ ಕ್ವಾಂಟಮ್ ಸ್ಥಿತಿಯನ್ನು ಸ್ಪಿನ್ ಎಂದು ಕರೆಯುತ್ತಾರೆ. ಇದೊಂದು ಕಾಂತಗುಣ, ಅರ್ಥಾತ್ ಕಾಂತಶಕ್ತಿಯಿಂದ ಬದಲಾಗಬಲ್ಲ ಗುಣ. ನ್ಯಾನೋ ವಜ್ರದ ಅಣುಗಳಲ್ಲಿ ಸ್ಪಿನ್ಗೆ ಸಂಬಂಧಿಸಿದಂತೆ 3 ಬಗೆ ಸಾಧ್ಯ. ಮೊದಲೆರಡು ಒಂದಕ್ಕೊಂದು ವಿರುದ್ಧವೆನ್ನಿಸುವ ಸ್ಥಿತಿ. ಮೂರನೆಯದು ಈ ಎರಡೂ ಸ್ಥಿತಿಯು ಒಟ್ಟಿಗೆ ಇರುವಂತಹ ಇಬ್ಬಂದಿ ಕ್ವಾಂಟಮ್ ಸ್ಥಿತಿ ಎನ್ನಬಹುದು. ಒಂದಿಷ್ಟು ಶಕ್ತಿಯನ್ನು ಒದಗಿಸಿದಾಗ ಇಲ್ಲವೇ ಕಳೆದಾಗ ಇವುಗಳು ತಮ್ಮ ಸ್ಥಿತಿಯನ್ನುಯ ಬದಲಿಸಿಕೊಳ್ಳಬಲ್ಲುವು. ಪ್ರಬಲವಾದ ಅಯಸ್ಕಾಂತ ಇದ್ದಲ್ಲಿ ಈ ಸೂಕ್ಷ್ಮ ಬದಲಾವಣೆಗಳನ್ನು ಗುರುತಿಸಬಹುದು. ಹೀಗಾಗಿ ಇದುವರೆವಿಗೂ ಇಂತಹ ನ್ಯಾನೋ ವಜ್ರ ಕಣಗಳನ್ನು ಬಳಸಿ ಜೀವಕೋಶಗಳ ಉಷ್ಣತೆಯನ್ನು ಮಾಪಿಸಬಹುದಿತ್ತು. ಆದರೆ ಕೃತಕವಾಗಿ ತಯಾರಾದ ಈ ನ್ಯಾನೋವಜ್ರಗಳು ಎಲ್ಲವೂ ಒಂದೇ ರೀತಿ ಇರುವುದಿಲ್ಲವಾದ್ದರಿಂದ ಅವು ಅಳೆದ ಉಷ್ಣತೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣುತ್ತಿತ್ತು. ಬೆರಳಿನಿಂದ ಮುಟ್ಟಿದ ಬಿಸಿ ನೀರಿನಲ್ಲಿರಬಹುದಾದ ವ್ಯತ್ಯಾಸದಂತೆ. ಹೀಗಾಗಿ ಇದು ಅಷ್ಟು ನಿಖರವಾದ ಮಾಪಕವಾಗಲಿಲ್ಲ. ಇದೀಗ ಇಶಿವಾತರ ತಂಡ ಹೊಸದೊಂದು ಕ್ವಾಂಟಮ್ ವಸ್ತುವನ್ನು ಬಳಸಿ ಇನ್ನೂ ನಿಖರವಾಗಿ ಜೀವಕೋಶದೊಳಗಿನ ಉಷ್ಣತೆಯನ್ನು ಅಳೆದಿದೆ. ಇಶಿವಾತರ ತಂಡ ತಿದೆ.

0: ಇಶಿವಾತರ ತಂಡ ತಯಾರಿಸಿರುವ ವಸ್ತುವನ್ನು ನ್ಯಾನೋ ಸೆನ್ಸರ್ ಎಂದು ಕರೆದಿದ್ದಾರೆ. ಅಂದರೆ ಅತಿ ಸೂಕ್ಷ್ಮವಾದ ಸಂವೇದಕ. ಇದು ಕೂಡ ನ್ಯಾನೋವಜ್ರದ ಹರಳುಗಳಂತೆಯೇ ಸ್ಪಿನ್ ಗುಣವನ್ನು ಬಳಸುತ್ತದೆ. ಆದರೆ ಒಂದು ವ್ಯತ್ಯಾಸವಿದೆ. ಈ ವಸ್ತುವಿನಲ್ಲಿ ಇರುವ ಎಲ್ಲ ಅಣುಗಳ ಸ್ಪಿನ್ ಕೂಡ ಏಕತೆರನಾಗಿರುತ್ತದೆ. ಜೊತೆಗೆ ಅದರಲ್ಲಿ ಉಂಟಾಗುವ ವ್ಯತ್ಯಾಸಗಳು ತುಸು ದೀರ್ಘಕಾಲ ಉಳಿಯುತ್ತವೆ. ಹೀಗಾಗಿ ಉಷ್ಣತೆಯಲ್ಲಿನ ಬದಲಾವಣೆಗಳನ್ನು ಇನ್ನಷ್ಟು ನಿಖರವಾಗಿ ಖಚಿತವಾಗಿ ತಿಳಿಯಬಹುದು ಎನ್ನುತ್ತಾರೆ ಇಶಿವಾತ. ಈ ವಿಶಿಷ್ಟ ನ್ಯಾನೋ ಕ್ವಾಂಟಮ್ ಸೆನ್ಸಾರುಗಳನ್ನು ತಯಾರಿಸಲು ಇಶಿವಾತ ತಂಡ ಸ್ಪಿನ್ ಕ್ವಾಂಟಮ್ ಗುಣವುಳ್ಳ ಪೆಂಟಸೀನ್ ಅಣುಗಳನ್ನು ಪ್ಯಾರಾ ಟರ್ಫಿನೈಲ್ ಹರಳುಗಳೊಳಗೆ ಬಂಧಿಸಿಟ್ಟಿತು. ಇದರ ಮೇಲೆ ಒಂದು ಪಾಲಿಮರ್ ಲೇಪವನ್ನು ಹಾಕಿದೆ. ಹೀಗೆ ತಯಾರಾದ ಅಣುಗಳೆಲ್ಲದರ ಸ್ಪಿನ್ ಕೂಡ ಏಕತೆರನಾಗಿರುತ್ತದೆ. ಇವುಗಳ ಮೇಲೆ ಹಸಿರು ಲೇಸರು ಬೆಳಕನ್ನು ಹಾಯಿಸಿದಾಗ ಕ್ವಾಂಟಮ್ ವಸ್ತುವು ಅದನ್ನು ಹೀರಿಕೊಳ್ಳುವುದರಿಂದ ಅದರ ಸ್ಪಿನ್ ಬದಲಾಗುತ್ತದೆ. ಅದು ಕೆಂಪಗಿನ ಬೆಳಕನ್ನು ಹೊಮ್ಮಿಸುತ್ತದೆ. ಈ ಬೆಳಕಿನ ಪ್ರಖರತೆ ಸುತ್ತಮುತ್ತಲಿನ ಉಷ್ಣತೆಯನ್ನು ಅವಲಂಬಿಸಿರುತ್ತದೆ. ಅಂದರೆ ಹಸಿರು ಬೆಳಕು ಹಾಯಿಸಿದಾಗ ಕಾಣುವ ಕೆಂಬಣ್ಣದ ಪ್ರಖರತೆ ಜೀವಕೋಶದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇರುತ್ತದೆ ಎಂದರ್ಥ. ಇದನ್ನು ಅಲ್ಲಿನ ಉಷ್ಣತೆಯನ್ನು ಲೆಕ್ಕ ಹಾಕಲು ಬಳಸಬಹುದು. ಹೀಗೆ ಜೀವಕೋಶದ ವಿವಿಧ ಭಾಗಗಳಲ್ಲಿನ ಉಷ್ಣತೆಯನ್ನು ಅಳೆಯಬಹುದು. ಇಶಿವಾತ ತಂಡ ಇದನ್ನೂ ಪರೀಕ್ಷಿಸಿ ನೋಡಿದೆ. ಜೀವಂತ ಕೋಶದೊಳಗೆ ಈ ನ್ಯಾನೋ ಸೆನ್ಸಾರುಗಳನ್ನು ಹರಡಿ ವಿವಿಧ ನ್ಯಾನೋ ಸೆನ್ಸರುಗಳನ್ನು ಪರೀಕ್ಷಿಸಿದೆ. ಕೋಶದ ಬೇರೆ ಬೇರೆ ಭಾಗದಲ್ಲಿರುವ ನ್ಯಾನೋ ಸೆನ್ಸಾರುಗಳು 1 ಡಿಗ್ರಿಯಷ್ಟು ಉಷ್ಣತೆಯ ವ್ಯತ್ಯಾಸವನ್ನು ದಾಖಲಿಸಿದ್ದುವು. ಅಂದರೆ ಕೋಶದ ಎಲ್ಲೆಡೆ ಒಂದೇ ಉಷ್ಣತೆ ಇಲ್ಲ ಎಂದಾಯಿತು. ಕೇವಲ 500 ನ್ಯಾನೋಮೀಟರು ಅಂದರೆ ಮಿಲಿಮೀಟರಿನ 2001 ಅಂಶದಷ್ಟು ದೂರವಿರುವ ನ್ಯಾನೋ ಕಣಗಳು ಸ್ಪಷ್ಟವಾಗಿ ಉಷ್ಣತೆಯನ್ನು ತೋರಿಸುತ್ತವೆ. ಅರ್ಥಾತ್ ಈ ತಂತ್ರ ಬಲು ನಿಖರ ಎನ್ನುತ್ತಾರೆ ಇಶಿವಾತ. ಮುಂದೇನು ಗೊತ್ತಿಲ್ಲ. ಬಹುಶಃ ಜೀವಕೋಶದ ಚಟುವಟಿಕೆಗಳಿಗೂ ಅದರಲ್ಲಿನ ಉಷ್ಣತೆಗೂ ಸಂಬಂಧ ಏನು ಎಂಬುದನ್ನು ತಿಳಿಯಲು ಇದು ನೆರವಾಗಬಹುದು. ಅಥವಾ ಯಾರಿಗೆ ಗೊತ್ತು, ಇವು ಇನ್ಯಾವುದೋ ಬಳಕೆಗೂ ಒದಗಬಹುದು. ಹೊಸ ಅರಿವನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುವುದನ್ನು ಮಾನವನಿಗೆ ಕಲಿಸಬೇಕಿಲ್ಲ ಅಲ್ಲವೇ?
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಜೆಮಿನಿ AI ಧ್ವನಿಗಳು ಹಾಗೂ ಶ್ರೀಮತಿ ಭಾರತಿ ಅವರ ಅಣುಕು ಧ್ವನಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಕೇಂದ್ರ ಸರ್ಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಮಾನಸಿಕ ಸಾಮರ್ಥ್ಯದ ಲೆಕ್ಕಗಳು ಹಾಗೂ ಅವುಗಳ ಸಿದ್ಧತೆ ಹೇಗೆ ನಡೆಯುವುದು ಎಂಬುದರ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿ ರವರು ನಡೆಸಿಕೊಡುವ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಎಲ್ರಿಗೂ ನಮಸ್ಕಾರ. ಸಾಮಾನ್ಯ ಜ್ಞಾನ ಸರಣಿಯ ಸಂಚಿಕೆಗೆ ಸ್ವಾಗತ. ನಾನು ಶಿವಪ್ರಸಾದ್, ಸಹ ಇತಿಹಾಸ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇರೋ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳು ಇರೋ ಕಡೆ, ಅದರಲ್ಲಿ ಗಣಿತದ ಪ್ರಶ್ನೆಗಳು ಅಥವಾ ಗಣಿತೀಯ ಸಾಮರ್ಥ್ಯದ ಪ್ರಶ್ನೆಗಳನ್ನು ಸಹ ಕೆಲವು ಪ್ರಶ್ನೆಗಳಲ್ಲಿ ಕೇಳಲಾಗುತ್ತೆ. ಉದಾಹರಣೆಗೆ ಪಿಡಿಒ, ವಿಲೇಜ್ ಅಕೌಂಟೆಂಟ್, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಕೆಸೆಟ್, ನೆಟ್, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದರಲ್ಲಿ ನಾವು ಸಾಕಷ್ಟು ಜನ ಈ ಒಂದು ವಿಭಾಗವನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಕಾರಣ ಅಲ್ಲಿ ಎದಕ್ಕಿಂತ ಅತ್ಯಂತ ಪ್ರಮುಖವಾಗಿರೋ ಕಾರಣ ಏನಪ್ಪಾ ಅಂತಂದ್ರೆ ಅದು ಗಣಿತದ ಪ್ರಶ್ನೆಗಳು ನಮಗೆ ಬರಲ್ಲ ಅಂತ. ಇದು ಎಸ್ಪೆಷಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ ಇದನ್ನು ತುಂಬ, ಅದರಲ್ಲೂ ಕೂಡ ಆರ್ಟ್ಸ್ ವಿದ್ಯಾರ್ಥಿಗಳು ಇದನ್ನು ತುಂಬ ತರೊಳಗೆ ತಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಗಣಿತದ ಪ್ರಶ್ನೆಗಳು ನಾವು ಗಣಿತ ಓದಿದ್ದೀವಿ ಮರ್ತು ಹೋಗಿದ್ದೀವಿ ಅಥವಾ ನಮ್ಗೆ ಅದು ಮಾಡಕ್ಕೆ ಬರೋದಿಲ್ಲ, ನಮ್ಗೆ ಆನ್ಸರ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಸರಳವಾಗಿರೋ ಪ್ರಶ್ನೆಗಳನ್ನು ಕೂಡ ಕನಿಷ್ಠ ಪ್ರಯತ್ನ ಕೂಡ ಪಡೆದೆ ಅವನ ಹಾಗೆ ಬ್ಲೈಂಡ್ ಆಗಿ ಅಥವಾ ಖಾಲಿ ಬಿಟ್ಟು ಬರೋದು, ಈ ಥರದ ಪ್ರಯತ್ನಗಳು ಮಾಡ್ತಾ ಇರೋದನ್ನ ನಾನು ತುಂಬ ಸರಿ ಗಮನಿಸಿದ್ದೇನೆ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತಂದ್ರೆ, ನಾವಿಲ್ಲೇನು ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ವಿಭಾಗದಿಂದ ಪ್ರಶ್ನೆಗಳು ಏನ್ ಬರ್ತವೆ, ಈ ಹೆಚ್ಚು ಕಡಿಮೆ ಪದವಿ ಹಂತದ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಬರೋ ಪ್ರಶ್ನೆಗಳ ಹಂತ ಅಥವಾ ಒಂದು ಡಿಫಿಕಲ್ಟಿ ಲೆವೆಲ್ ಅನ್ನು ನಾವು ಪರಿಗಣಿಸಿದ್ರೆ ಅವನ್ನ ಅರ್ಥ ಮಾಡಿಕೊಂಡು ಅವನ್ನ ಪರಿಹರಿಸೋದಕ್ಕೆ ನಮ್ಗೆ ಬೇಕಾಗಿರೋ ಜ್ಞಾನ ಎಷ್ಟು ಅಂದ್ರೆ, ನಮ್ಮ ಇಂದಿನ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಪಠ್ಯ ಪುಸ್ತಕಗಳಿದಾವಲ್ವ, ಟೆಕ್ಸ್ಟ್ ಬುಕ್ಸ್, ಆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರೋ ಗಣಿತದ, ಅದರಲ್ಲಿ ಅಂಕಗಣಿತ ಮತ್ತೆ ಬೀಜಗಣಿತ, ಅರ್ಥಮೆಟಿಕ್ ಮತ್ತೆ ಆಲ್ಜಿಬ್ರ, ಅದ್ರ ಜೊತೆಗೆ ಜಾಮೆಟ್ರಿ ಅಥವಾ ಏನು ಭೂಮಿತಿ ಶಾಸ್ತ್ರ ಏನಿದೆ, ರೇಖಾಗಣಿತದ ಕೆಲವು ಮೂಲಭೂತ ಅಂಶಗಳನ್ನ ನಾವು ಅರ್ಥ ಮಾಡಿಕೊಂಡು ಅದರ ಜೊತೆಗೆ ತುಂಬಾ ಗಮನ ಕೊಟ್ಟು ನೋಡ್ಬೇಕಾಗಿರೋದು ಏನು ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಂತಹ ಇದೇ ಪ್ರಕಾರದ ಪ್ರಶ್ನೆಗಳನ್ನ ಹೆಚ್ಚು ಹೆಚ್ಚಾಗಿ ನಾವು ಸಾಲ್ವ್ ಮಾಡ್ತಾ ಹೋದ್ವಿ ಅಂತಂದ್ರೆ ಈ ವಿಭಾಗದಿಂದ ಬರೋ ಪ್ರಶ್ನೆಗಳು ಯಾವತ್ತೂ ಕೂಡ ನಮ್ಗೆ ಕಷ್ಟ ಅನ್ಸಲ್ಲ. ಮತ್ತು ಇದ್ರ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ ಏನು ಅಂತಂದ್ರೆ, ಬೇರೆ ಪ್ರಶ್ನೆಗಳ ತರ ಇರಬಹುದೇನೋ ಅನ್ನೋ ಉತ್ತರ ಇದರಲ್ಲಿ ಸಿಗಲ್ಲ. ನಾವು ಕೆಲವು ಸಿದ್ಧಾಂತಗಳನ್ನ ಅಥವಾ ಕೆಲವು ಕಲ್ಪನೆಗಳನ್ನ, ಕೆಲವು ವಿಧಾನಗಳನ್ನ ಅಥವಾ ಫಾರ್ಮುಲಾಗಳನ್ನ ಅರ್ಥ ಮಾಡಿಕೊಂಡು ಪ್ರತಿ ಪ್ರಕಾರದ ಪ್ರಶ್ನೆಗಳನ್ನ ಒಂದಷ್ಟು ಬಗೆಹರಿಸ್ತಾ ಪ್ರಾಕ್ಟೀಸ್ ಮಾಡ್ಕೊತಾ ಹೋದ್ವಿ ಅಂತಂದ್ರೆ ಖಂಡಿತವಾಗಿ ನಮ್ಗೆ ಅದನ್ನಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಸಿಗೋ ಉತ್ತರ ಅದೇ ಆಗಿರುತ್ತೆ. ಬೇರೆ ಪ್ರಶ್ನೆಗಳಿಗೆ ಇದು ಇರಬಹುದು ಇರಬಹುದು ಅನ್ನೋ ತರದ ಗೊಂದಲ ಅಥವಾ ಕನ್ಫ್ಯೂಷನ್ಸ್ ಈ ಸೆಕ್ಷನ್ ಅಲ್ಲಿ ಇರಲ್ಲ. ಇದು ಈ ಒಂದು ಸೆಕ್ಷನ್ ನ ಪ್ಲಸ್ ಪಾಯಿಂಟ್. ಆದ್ರೆ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಈ ವಿಭಾಗವನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಕನ್ನಡದಲ್ಲಿ ಹೇಳೋದಾದ್ರೆ ಗಣಿತೀಯ ಸಾಮರ್ಥ್ಯದ ಅಥವಾ ಗಣಿತೀಯ ತಾರ್ಕಿಕತೆಯ ವಿಭಾಗದ ಪ್ರಶ್ನೆಗಳು ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತೀನಿ, ಅದನ್ನ ಗಮನಿಸಬಹುದು. ಮೊದಲನೇದಾಗಿ ಯಾವ ರೀತಿಯ ಅಥವಾ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ ಅನ್ನೋದನ್ನ ಒಂದು ಕಡೆ ಪಟ್ಟಿ ಮಾಡ್ಕೊಂಡ್ಬಿಡೋಣಂತೆ. ಅದರಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ನಾವಿಲ್ಲಿ ಕೇಳ್ತೇವೆ, ಮೊದಲನೇದಾಗಿ ಒಂದ್ ಕಡೆಯಿಂದ ನೋಡ್ತಾವಣಿ, ಸಂಖ್ಯಾ ಸರಣಿ, ನಂಬರ್ ಸಿಸ್ಟಮ್, ಲಸಾಅ ಮತ್ತು ಮಾಸಾಹ ಅಂದ್ರೆ HCF ಮತ್ತೆ LCM ಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಸರಾಸರಿ, ಸಂಖ್ಯಾ ಸರಣಿ ಅಥವಾ ಸಂಖ್ಯಾ ಸರಣಿಯ ಬೆಳವಣಿಗೆ, ಸರಳ ಬಡ್ಡಿ, ಚಕ್ರ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್, ಅನುಪಾತಗಳು ಮತ್ತು ಪ್ರಮಾಣಗಳು, ರೇಷಿಯೋಸ್ ಅಂಡ್ ಪ್ರಪೋರ್ಷನ್ಸ್, ಮತ್ತೆ ಪಾಲುದಾರಿಕೆ ಲೆಕ್ಕಗಳು ಅಂದ್ರೆ ಪಾರ್ಟ್ನರ್ಶಿಪ್ ಕ್ವೆಶನ್ಸ್, ಅದರ ಜೊತೆಗೆ ಮಿಶ್ರಣಗಳು ಮಿಕ್ಸ್ಚರ್ಸ್, ಸಮಯ ಮತ್ತು ಕಾರ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು, ಸಮಯ ಟೈಮ್ ಅಂಡ್ ವರ್ಕ್ ರಿಲೇಟೆಡ್ ಕ್ವೆಶನ್ಸ್, ಶೇಕಡಾವಾರು ಪ್ರಶ್ನೆಗಳು ಪರ್ಸೆಂಟೇಜ್ ಕ್ವೆಶನ್ಸ್, ಏಜ್ ರಿಲೇಟೆಡ್ ಪ್ರಶ್ನೆಗಳು ಅಂದ್ರೆ ವಯಸ್ಸು ಆಧಾರಿತ ಪ್ರಶ್ನೆಗಳು, ಸಮಯ ವೇಗ ಮತ್ತು ದೂರ ಟೈಮ್ ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ರಿಲೇಟೆಡ್ ಪ್ರಶ್ನೆಗಳು,

ಅದೇ ರೀತಿಯಲ್ಲಿ ವೆನ್ನೆ ನಕ್ಷೆಗಳು ಅಂದರೆ ವೃತ್ತಾಕಾರದ ಚಿತ್ರಗಳಲ್ಲಿ ತೋರಿಸ್ತಕ್ಕಂಥ ದತ್ತಾಂಶಗಳ ನಕ್ಷೆಗಳು, ಎತ್ತರ ಮತ್ತು ದೂರದ ಪ್ರಶ್ನೆಗಳು, ಲಾಭ ಮತ್ತು ನಷ್ಟದ ಪ್ರಶ್ನೆಗಳು, ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಶ್ನೆಗಳು, ಸಂಭವನೀಯತೆ ಮತ್ತು ವಿಕಲ್ಪಗಳು, ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್. ಈ ರೀತಿಯ ಕೆಲವು ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಹೀಗಾಗಿ ಒಂದು ಈ ಎಲ್ಲ ರೀತಿ ಪ್ರಶ್ನೆಗಳು ಅಥವಾ ಈ ಎಲ್ಲ ವಿಧದ ಪ್ರಶ್ನೆಗಳು ಅಂತಂದಾಗ ನಮಗೆ ಆಕ್ಚುಲಿ ಇವನ್ನ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಅಂದರೆ ದೈನಂದಿನ ಜೀವನದಲ್ಲಿ ತುಂಬ ಸರಿ ಈ ಲೆಕ್ಕಾಚಾರಗಳು ಬಳಕೆ ಮಾಡಿದ್ದೀವಿ ನಾವು. ಈಗ ಪರ್ಸೆಂಟೇಜ್ ಅಂದಾಗ ನಾವು ಶಾಪಿಂಗ್ ಹೋಗ್ತೀವಿ 20% ಡಿಸ್ಕೌಂಟ್ ಅಂತ ಇರುತ್ತೆ ಅಥವಾ 10% ಎಕ್ಸ್ಟ್ರಾ ಅಂತ ಇರುತ್ತೆ. ಅದೆಲ್ಲ ಕಡೆ ನಾವಿನ್ನ ತುಂಬ ಜನರಲ್ ಆಗಿ ಕಾಮನ್ ಆಗಿ ಬಳಕೆ ಮಾಡಿಕೊಂಡೇ ಬಂದಿದ್ದೀವಿ. ಆದರೂ ಸಹ ಎಕ್ಸಾಮಲ್ಲಿ ಅದು ಕೇಳಿದಾಗ ಇದು ಗಣಿತದ ಪ್ರಶ್ನೆ ನನಗೆ ಆಗಲ್ಲ ಅನ್ನೋ ಒಂದು ಪೂರ್ವಗ್ರಹ ಪ್ರಜುಡಿಸ್ ಏನಿದೆ ಅಲ್ವಾ, ಇದರಿಂದ ನಾವು ಈ ಒಂದು ಸೆಕ್ಷನ್ ಅನ್ನು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ಈಸಿಯಾಗಿ ಬರ್ತಕ್ಕಂಥ ಮಾರ್ಕ್ಸ್ಗಳನ್ನು ಕಳ್ಕೊಳ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇದುಗಳ ಬಗ್ಗೆ ಒಂದು ಮಾಹಿತಿ. ಮೊದಲನೇದಾಗಿ ಸಂಖ್ಯಾ ಸರಣಿ, ಇದನ್ನ ಸ್ವಲ್ಪ ಗಮನಿಸೋಣ. ಸಂಖ್ಯಾ ಸರಣಿ ಅಂತಂದಾಗ ನಾವು ಪ್ರತಿದಿನ ಕೌಂಟ್ ಮಾಡೋದಕ್ಕಿಂತ ಎಣಿಸೋದಕ್ಕೆ ಏನು ನಂಬರ್ಗಳನ್ನು ಬಳಸ್ತೀವಿ ಅದ್ರ ಜೊತೆಗೆ ಒಂದಷ್ಟು ಬಳಕೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ತತ್ವಗಳು ಅಥವಾ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಅರ್ಥ ಮಾಡ್ಕೊಡೋದು. ಉದಾಹರಣೆಗೆ ಸಂಖ್ಯಾ ಆಧಾರ ಪದ್ಧತಿ ಸಾಮಾನ್ಯ ನಾವು ಬಳಸೋದು ಡೆಸಿಮಲ್ ಸಿಸ್ಟಮ್ ಅಥವಾ ದಶಮಾಂಶ ಪದ್ಧತಿ. 1-9, 10, ಪ್ರತಿ 10ಕ್ಕೆ ಒಂದೊಂದು ಹಂತ ಚೇಂಜ್ ಆಗ್ತಾ ಹೋಗುತ್ತೆ, ಇದು ದಶಮಾಂಶ ಪದ್ಧತಿ ಅಂತ ಕರಿತೀವಿ. ಇಂಥದೇ ಬೇರೆ ಬೇರೆ ಆಧಾರದ ಪದ್ಧತಿಗಳನ್ನು ಕೂಡ ನಾವು ಗಣಿತದಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ. ಬೈನರಿ ಸಿಸ್ಟಮ್ ಅಂದರೆ 2ರ ಆಧಾರ ಪದ್ಧತಿ, ಅದೇ ರೀತಿ ಹೆಕ್ಸಾ ಡೆಸಿಮಲ್ ಸಿಸ್ಟಮ್ ಅಂದರೆ 16ರ ಆಧಾರ ಪದ್ಧತಿ, 8ರ ಆಧಾರ ಪದ್ಧತಿ, ಸಾಮಾನ್ಯವಾಗಿ ಎಷ್ಟೇ 5ರ ಆಧಾರ ಪದ್ಧತಿ, ಪಂಚಮಾನ ಪದ್ಧತಿ ಅಂತ ಕರಿತೀವಿ, ಅಷ್ಟಮಾನ ಪದ್ಧತಿ ಅಂತ ಕರಿತೀವಿ. ತುಂಬ ವ್ಯವಸ್ಥೆಗಳು ಇದ್ದಾವೆ ಬೇರೆ ಬೇರೆ ಕಡೆಗಳಲ್ಲಿ. ನಮ್ಮ ಸಾಮಾನ್ಯ ಇವತ್ತಿನ ಪ್ರಶ್ನೆಗಳಲ್ಲಿ ಕೇಳ್ತಕ್ಕಂಥದ್ದಕ್ಕೆ 4 ಆಧಾರದ ಪದ್ಧತಿಗಳನ್ನು ಬಳಸ್ಕೊಳ್ತೀವಿ. 1 ದಶಮಾಂಶ ಪದ್ಧತಿ, ನಮ್ಮೆಲ್ಲರಿಗೂ ಗೊತ್ತಿರೋದು. 2ನೇದು ಬೈನರಿ ಸಿಸ್ಟಮ್ ಅಥವಾ ದ್ವಿಮಾನ ಪದ್ಧತಿ. 3ನೇದು ಹೆಕ್ಸಾ ಡೆಸಿಮಲ್ ಸಿಸ್ಟಮ್ ಅಥವಾ 16ರ ಮಾನ ಪದ್ಧತಿ. ಇವುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಯಾವ ರೀತಿ, ಉದಾಹರಣೆಗೆ 2 ಅನ್ನೋ ಸಂಖ್ಯೆ ದ್ವಿಮಾನ ಪದ್ಧತಿಯಲ್ಲಿ ಯಾವ ರೀತಿ ಬರೆಯಲ್ಪಡುತ್ತದೆ ಅನ್ನೋದು, ಅಥವಾ 1-0-1-1 ಈ ತರ ದಶಮಾನ ಪದ್ಧತಿಯ ಮೌಲ್ಯ ಏನು, ಈ ತರದ ಪ್ರಶ್ನೆಗಳು ನಾವು ಕಾಣ್ತೇವೆ. ಅಂದ್ರೆ ಸಂಖ್ಯೆಗಳ ಆಧಾರ ಪದ್ಧತಿಗಳಿದ್ದಾವೆ. ಇದನ್ನು ನಾವು 6 ಮತ್ತು 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾವು ಇದನ್ನು ಕಾಣ್ತೇವೆ. ಅದರ ಜೊತೆಗೆ ನೈಜ ಸಂಖ್ಯೆಗಳು, ನೈಜವಲ್ಲದ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್ಸ್, ಈ ರೀತಿಯ ಬೇರೆ ಬೇರೆ ಸಂಖ್ಯಾ ಪದ್ಧತಿ ಸಂಖ್ಯಾ ವಿವರಣೆಗಳು ಇದ್ದಾವೆ. ಈ ಸಿದ್ಧಾಂತಗಳನ್ನು ಒಂದ್ಸರಿ ನೋಡ್ಕೋಬೇಕಾಗತ್ತೆ. ಅದರ ಜೊತೆಗೆ ಬೇರೆ ಬೇರೆ ಸಂಖ್ಯೆಗಳನ್ನ ಮೇಲೆ ಮಾಡಬಹುದಾದಂಥ ಲೆಕ್ಕಗಳು ಅಂದರೆ ಕೂಡೋದು, ಕಳೆಯೋದು, ಗುಣಿಸೋದು, ಬಾಕ್ಸೋದು, ಇದರಲ್ಲಿ ಕೂಡ ಒಂದು ನಿರ್ದಿಷ್ಟವಾದ ಕ್ರಮ ಇದೆ. ಸಾಮಾನ್ಯ ನಾವು ಅದನ್ನ ಬಾಡ್ಮಾಸ್ ನಿಯಮ, BODMAS ಬಾಡ್ಮಾಸ್ ನಿಯಮ ಅಂತ ಕರಿತೀವಿ. ಈ ತರ ಸಣ್ಣ ಪುಟ್ಟ ಕೆಲವು ಅಂಶಗಳನ್ನು ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಅಂಶಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಸಹ ನಾವು ಕಾಣಬಹುದು. ಇವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಇವುಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಚ್ಚಿನ ಗಣಿತ ಜ್ಞಾನ ಏನು ಬೇಕಾಗಿಲ್ಲ. 5 ಮತ್ತು 6ನೇ ಕ್ಲಾಸ್ನ ಗಣಿತದ ಜ್ಞಾನವೇ ನಮಗೆ ಸಾಕಷ್ಟಾಗುತ್ತೆ. ಇನ್ನು ಲಾಸ ಆ ಮತ್ತು ಮಾಸ ಆ ಅಂದರೆ HCF ಮತ್ತು LCM, ಇಲ್ಲಿ ಈ ಪ್ರಶ್ನೆ ಹೆಂಗೆ ಅಂತಂದ್ರೆ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಒಂದು 50 ಮೀಟರ್ನ ಕಂಬಿ ಮತ್ತು 70 ಮೀಟರ್ನ ಕಂಬಿ ಮತ್ತು 90 ಮೀಟರ್ನ ಕಂಬಿಗಳಿರುತ್ತೆ. ಇವುಗಳನ್ನು ಸಮಾನವಾಗಿ ತುಂಡುಗಳಾಗಿ ಮಾಡೋದಾದರೆ ಎಷ್ಟು ಮೀಟರ್ಗೆ ಇವನ್ನ ತುಂಡರಿಸಬೇಕಾಗತ್ತೆ ಅನ್ನೋ ಒಂದು ಪ್ರಶ್ನೆ. ಅವಾಗ ಏನಾಗುತ್ತೆ, 50, 70 ಮತ್ತು 90ಕ್ಕೆ LCM ಅದನ್ನು ನಾವು ಕಂಡುಹಿಡಬೇಕಾಗತ್ತೆ. ಇಲ್ಲಿ ನಾವು ಈ 6ನೇ ತರಗತಿಯಲ್ಲಿ ಇರ್ತಕ್ಕಂಥ HCF ಮತ್ತು LCM ಇದಕ್ಕೆ ಸಂಬಂಧಪಟ್ಟಂತಹ ಆಪರೇಷನ್ ಸಿಸ್ಟಮ್ ಯಾವ ರೀತಿ ಅವನ್ನ ಕಂಡುಹಿಡಿಬೇಕು ಮತ್ತು ಅವನ್ನ ರಿವರ್ಸ್ ಆಗಿ ಒಂದಕ್ಕೊಂದಿರ್ತಕ್ಕಂಥ ಸಂಬಂಧಗಳೇನು ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗತ್ತೆ. ಸರಾಸರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನಾವು ಸಾಮಾನ್ಯವಾಗಿ ತುಂಬಾ ಸಲ ನೋಡ್ತಾನೆ ಇರ್ತೀವಿ. ಒಂದು ವಸ್ತುನ ನಾವು 70 ರೂಪಾಯಿ ತಗೊಳ್ತೀವಿ, ಇನ್ನೊಂದು ಸ್ಥಾನ 90 ರೂಪಾಯಿ ತಗೊಳ್ತೀವಿ, ಇವೆರಡರ ಸರಾಸರಿ ಎಷ್ಟು ಅಂದಾಗ ಅಲ್ಲಿ 80 ಅನ್ನೋ ಉತ್ತರ ಸಿಗುತ್ತೆ. ಇನ್ನು ನಮ್ಮ ಸ್ಟೂಡೆಂಟ್ಸ್ ಗಂತೂ ತುಂಬಾ ಚೆನ್ನಾಗುತ್ತೆ. ಫಸ್ಟ್ ಇಂಟರ್ವಲ್ ಟೆಸ್ಟ್ ಅಲ್ಲಿ 16 ಮಾರ್ಕ್ಸ್ ಬರುತ್ತೆ, ಸೆಕೆಂಡ್ ಇಂಟರ್ವಲ್ ಟೆಸ್ಟ್ ಅಲ್ಲಿ 18 ಮಾರ್ಕ್ಸ್ ಬರುತ್ತೆ, ಸರಾಸರಿ ಮಾರ್ಕ್ಸ್ ಎಷ್ಟು ಅಂತಂದ್ರೆ 17 ಮಾರ್ಕ್ಸ್. ಇನ್ನು ಸರಾಸರಿ ಅಂದ್ರೆ ಅದು ಒಂದು ಮಧ್ಯದ ಅಂಶ. ಈ ಸರಾಸರಿಯಲ್ಲಿ ನಾವು ಬೇರೆ ಬೇರೆ ವಿಧದ ಸರಾಸರಿಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಹಾಗಾಗಿ ಸರಾಸರಿ ಅಂದ್ರೆ ಏನು, ಸರಾಸರಿಯನ್ನ ಯಾವ ರೀತಿ ಪತ್ತೆ ಹಚ್ಚಬೇಕು, ಸರಾಸರಿಯಲ್ಲಿರ್ತಕ್ಕಂಥ ವಿವಿಧ ವಿಧಗಳು ಯಾವ್ಯಾವು, ಸರಾಸರಿಗೆ ಸಂಬಂಧಪಟ್ಟಂತ ಕೆಲವು ನಿಯಮಗಳು ಯಾವ್ಯಾವು, ಮತ್ತು ಪರಸ್ಪರ ಸರಾಸರಿಯ ನಡುವಿನ ಸಂಬಂಧ ಏನು ಅನ್ನೋದಕ್ಕೆ ಒಂದಷ್ಟು ಅಂಶಗಳು ಬಹುತೇಕ ಇದು ನಮಗೆ 7ನೇ ತರಗತಿ ಗಣಿತದ ಪುಸ್ತಕದಲ್ಲಿ ನಮಗೆ ಕಂಡು ಬರುತ್ತೆ. ಸರಳವಾದಂತಹ ವಿಧಾನಗಳಿದಾವೆ, ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ಸಣ್ಣ ಲೆಕ್ಕಾಚಾರದ ಮುಖಾಂತರ ಉತ್ತರಗಳನ್ನ ಕಂಡುಹಿಡಿಯಬಹುದಾಗಿರುತ್ತೆ. ಇನ್ನ ಸಂಖ್ಯಾ ಸರಣಿ ಅಥವಾ ಗಣಿತೀಯ ಮ್ಯಾಥಮೆಟಿಕಲ್ ಪ್ರೋಗ್ರೆಷನ್ ಅಂತ ಕರಿತೀವಿ, ಗಣಿತೀಯ ಪ್ರಗತಿ ಅಥವಾ ಗಣಿತೀಯ ಸರಣಿಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳು ಏನು ಅಂದ್ರೆ, ಸರಣಿ ಅಂದ್ರೆ ನಮಗೆ ಯಾವಾಗ ಗೊತ್ತಿದೆ, ಒಂದಷ್ಟು ಸಂಖ್ಯೆಗಳು

0: ನಿಯಮಿತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ 1 2 3 4 5 ಅಥವಾ 2 4 6 8 ಅಥವಾ 2 5 9 14 ಹೀಗೆ ಈ ತರದಲ್ಲಿ ಸಂಖ್ಯೆಗಳು ಮೂವ್ ಆಗ್ತಾ ಹೋಗ್ತವೆ. ಇಲ್ಲಿ ಕೇಳಬಹುದಾದ ಪ್ರಶ್ನೆಗಳೇನು ಅಂದ್ರೆ, ಒಂದು ಸರಣಿಯನ್ನ ಕೊಟ್ಟು ಆ ಸರಣಿಯ ಮಧ್ಯದ ಸಂಖ್ಯೆ ಅಥವಾ ಕೊನೆಯ ಸಂಖ್ಯೆಯನ್ನ ಖಾಲಿ ಬಿಟ್ಟು ಆ ಜಾಗದಲ್ಲಿ ಬರಬಹುದಂತಹ ಪ್ರಶ್ನೆ ಯಾವುದು, ಒಂದು ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಇವನ್ನ ನಾವು ಸೀರೀಸ್ ಕ್ವಶನ್ಸ್ ಅಥವಾ ಸಂಖ್ಯಾ ಸರಣಿಯ ಪ್ರಶ್ನೆಗಳು ಅಂತ ಕರಿತೀವಿ. ಅಥವಾ ಇನ್ನು ಕೆಲವು ಸರಿ ಏನಾಗುತ್ತೆ, ಇದನ್ನ ನಮ್ಮ ಜನರಲ್ ಲೈಫ್ ಅಂದ್ರೆ ಡೇ ಟು ಡೇ ಲೈಫ್ ಕೂಡ ಅಪ್ಲೈ ಮಾಡ್ಬಿಡ್ತಾರೆ. ಎಕ್ಸಾಂಪಲ್, ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಪ್ರತಿ 8 ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಬರುತ್ತೆ ಎನ್ನುವುದಾದಲ್ಲಿ, ಈ ಹಿಂದಿನ ಮೆಟ್ರೋ ರೈಲು 3 ನಿಮಿಷದ ಹಿಂದೆ ಹೋಗಿದ್ದು ಇಲ್ಲಿಂದ ಮುಂದಿನ ಮೆಟ್ರೋ ಎಷ್ಟು ನಿಮಿಷಕ್ಕೆ ಬರುತ್ತದೆ, ಈ ತರದ ಒಂದು ಪ್ರಶ್ನೆ. ಅಥವಾ ಇಲ್ಲಿಂದ ಮುಂದಿನ 4ನೇ ಮೆಟ್ರೋ ಎಷ್ಟು ನಿಮಿಷಗಳ ನಂತರ ಬರುತ್ತದೆ, ಈ ತರದ ಒಂದು ಜನರಲ್ ಅಪ್ಲಿಕೇಶನ್ ಪ್ರಶ್ನೆ ಇರುತ್ತೆ. ಇಲ್ಲಿ ನಾವೇನ್ ಮಾಡ್ತೀವಿ, ಒಂದು ಸಂಖ್ಯೆ ಮತ್ತೆ ಇನ್ನೊಂದು ಸಂಖ್ಯೆಗೆ ಇರ್ತಕ್ಕಂಥ ಡಿಫರೆನ್ಸ್ ಏನು ಅಂತ ನೋಡ್ತೀವಿ. ಆ ಡಿಫರೆನ್ಸ್ ಸ್ಟಡಿ ಆಗಿದೆಯಾ ಅಥವಾ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಅನ್ನೋದು, ಸಂಖ್ಯಾ ಸರಣಿ ಯಾವ ರೀತಿ ಮುಂದುವರಿತಾ ಇದೆ, ಸಂಖ್ಯಾ ಸರಣಿಯ ರಚನೆ ಏನೋ ಅರ್ಥ ಮಾಡಿಕೊಂಡು ಅವ್ರು ಕೇಳಿರೋ ಪ್ರಶ್ನೆ. ಬಹುತೇಕ ಪ್ರಶ್ನೆ ಏನಿರುತ್ತೆ ಅಂದ್ರೆ, ಸರಣಿಯನ್ನ ಸರಳವಾಗಿ ಪೂರ್ಣಗೊಳಿಸಿ ಅಂತಿರುತ್ತೆ, ಅಥವಾ ಇಷ್ಟನೇ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಿರುತ್ತೆ, ಅಥವಾ ಇಲ್ಲಿಂದ ಇಲ್ಲಿವರೆಗನ್ನ ಸರಣಿಯಲ್ಲಿ 1ರಿಂದ 4ನೇ ಅಂಕಿವರೆಗಿನ ಮೊತ್ತ ಎಷ್ಟು ಅಂತಂದು, ಅಥವಾ 5ನೇ ಅಂಕಿಯಿಂದ 9ನೇ ಅಂಕಿವರೆಗಿನ ಮೊತ್ತ ಎಷ್ಟು ಅಂತಂದು, ಈ ತರದ ಪ್ರಶ್ನೆಗಳನ್ನ ಸಾಮಾನ್ಯ ಕಾಣ್ತೇವೆ. ಇದನ್ನ ನಾವು ಅಂಕಗಣಿತದ ಮಾದರಿಯಲ್ಲಿ ನಾವಿನ್ನ ಅರ್ಥ ಮಾಡ್ಕೋಬಹುದು. ತುಂಬಾ ಸರಳವಾಗಿರೋ ಪ್ರಶ್ನೆಗಳು. ಸಂಖ್ಯಾ ಸರಣಿ ಯಾವ ರೀತಿ ರಚನೆಯಾಗಿದೆ ಅಂಡ್ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಬೇಕಾಗಿರೋ ಸಿಂಪಲ್ ಆಪರೇಷನ್ಸ್ ಅಂದ್ರೆ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್, ಸಮಟೈಮ್ಸ್ ಕೆಲವು ಸಾರಿ ಡಿವಿಷನ್ ಮತ್ತೆ ಸಬ್ಟ್ರಾಕ್ಷನ್ ಕೂಡ ಬೇಕಾಗುತ್ತೆ. ಈಗ ಯಾವ ರೀತಿ ರಚನೆ ಆಗಿದೆ ಅನ್ನೋದನ್ನ ಒಂದ್ಸರಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಉತ್ತರವನ್ನ ಖಡಾಖಂಡಿತವಾಗಿ ನಾವಲ್ಲಿ ಪತ್ತೆ ಹಚ್ಚಬಹುದಾಗಿರುತ್ತೆ. ಸಂಖ್ಯಾ ಸರಣಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಿಜವಾಗಿ ತುಂಬಾ ಸುಲಭವಾಗಿರುತ್ತೆ. ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ರೀತಿ ಸರಣಿಗಳನ್ನ ರೂಪಿಸಲಾಗತ್ತೆ, ಸರಣಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಸರಳ ಬಡ್ಡಿ, ಸರಳ ಬಡ್ಡಿ ಸಾಮಾನ್ಯವಾಗಿ ನಾವು ಗಮನಿಸೋದು ಹೆಂಗೆ ಅಂತಂದ್ರೆ, ನಿರ್ದಿಷ್ಟ ಮೊತ್ತ, ನಾವು ಅಸಲು ಅಂತ ಕರಿತೀವಿ, ಅಸಲು ಮತ್ತೆ ಕಾಲ, ಒಂದು ನಿರ್ದಿಷ್ಟ ಮೊತ್ತ. ಎಕ್ಸಾಂಪಲ್ ಮುಖಾಂತರ ಹೇಳ್ಬಿಡ್ತೇನೆ, ಟೆಕ್ಸ್ಚುವಲ್ ಆಗಿ ಹೇಳೋದಕ್ಕಿಂತ ಒಂದು ಉದಾಹರಣೆ ಕೊಡುವಂತ, 10,000 ರೂಪಾಯಿ ಅಸಲಿಗೆ ವರ್ಷಕ್ಕೆ ಶೇಕಡ 10% ಬಡ್ಡಿ ಆದಲ್ಲಿ ಬಡ್ಡಿ ಮೊತ್ತ ಎಷ್ಟು, 1 ವರ್ಷದ ನಂತರ ಬಡ್ಡಿ ಮೊತ್ತ ಎಷ್ಟು ಅಂದ್ರೆ, ಇಲ್ಲಿ 4 ಟರ್ಮ್ಗಳು ನಾವು ನೋಡ್ತೀವಿ, ಒಂದು ಅಸಲು, ಬಡ್ಡಿ ಪ್ರಮಾಣ, ಕಾಲ ಮತ್ತು ಒಟ್ಟು ಮೊತ್ತ, 4 ಅಂಶಗಳು, ಅಸಲು, ಬಡ್ಡಿ, ಬಡ್ಡಿ ಪ್ರಮಾಣ, ಒಟ್ಟು ಮೊತ್ತ. ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಈ 4ರಲ್ಲಿ ಯಾವುದಾದ್ರೂ 3ನ್ನ ಕೊಟ್ಟು ಇನ್ನೊಂದನ್ನ ಪತ್ತೆ ಹಚ್ಚಿ ಅಂತಾರೆ. ಉದಾಹರಣೆಗೆ ಅಸಲು ಮತ್ತೆ ಕಾಲ ಬಡ್ಡಿ ದರವನ್ನ ಕೊಟ್ಟು ಒಟ್ಟು ಮೊತ್ತ ಎಷ್ಟು ಅಂತ ಕೇಳ್ಬಹುದು, ಅಥವಾ ಒಟ್ಟು ಮೊತ್ತವನ್ನ ಕೊಟ್ಟು ಬಡ್ಡಿ ದರವನ್ನ ಕೊಟ್ಟು ಕಾಲವನ್ನ ಕೊಟ್ಟು ಅಸಲು ಎಷ್ಟು ಅಂತ ಕೇಳ್ಬಹುದು. ಇದರಲ್ಲಿ 4ಕ್ಕೆ ಅಂಶಗಳು ಬರೋದ್ರಿಂದಾಗಿ ಈ ಪ್ರಶ್ನೆಗಳನ್ನ ಪರಿಹರಿಸೋದು ತುಂಬಾ ಸುಲಭ ಆಗಿರುತ್ತೆ. ಈ ತರದ ಲೆಕ್ಕಾಚಾರಗಳನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸಾಕಷ್ಟು ಮಾಡಿರ್ತೀವಿ. 10,000 ರೂಪಾಯಿ ಅಸಲಿಗೆ 1 ತಿಂಗಳಿಗೆ 2 ರೂಪಾಯಿ ಬಡ್ಡಿ ತರ ಆಯ್ತು ಅಂತಂದ್ರೆ, 6 ತಿಂಗಳಿಗೆ ಒಟ್ಟು ಬಡ್ಡಿ ಎಷ್ಟಾಗತ್ತೆ, ಒಟ್ಟು ಎಷ್ಟು ಮೊತ್ತವನ್ನ ವಾಪಸ್ ಕೊಡಬೇಕಾಗತ್ತೆ, ಅಸಲ್ ಸಮೇತ ಎಷ್ಟು ಮೊತ್ತವನ್ನು ವಾಪಸ್ ಕೊಡಬೇಕಾಗತ್ತೆ, ಈ ತರದ ಲೆಕ್ಕಾಚಾರಗಳು ನಾವು ಯಾವತ್ತೂ ಮಾಡ್ತಾನೆ ಬಂದಿದ್ವಿ. ಸರಳ ಬಡ್ಡಿಯ ಪ್ರಶ್ನೆಗಳು ಜಾಸ್ತಿ ಕಾಂಪ್ಲಿಕೇಶನ್ ಇರಲ್ಲ, ಯಾಕೆ ಅಂತಂದ್ರೆ ಇರೋದೇ 4 ಅಂಶ ಅದರಲ್ಲಿ, ಒಂದು ಅಸಲು, ಬಡ್ಡಿ ಅಂದ್ರೆ ಬಡ್ಡಿ ದರ, ಅಸಲು, ಬಡ್ಡಿ ದರ, ಆಮೇಲೆ ಕಾಲ ಎಷ್ಟು ಡ್ಯೂರೇಷನ್ ಅಂತ, ಅದಾದ್ಮೇಲೆ ಒಟ್ಟು ಮೊತ್ತ. ಇವನು ಕೂಡ ನಾವು ಸರಳವಾಗಿ ಬಿಡಿಸಬಹುದಾಗಿದೆ. ಇನ್ನೊಂದು ರೀತಿಯ ಬಡ್ಡಿ ಅಂದ್ರೆ ಅದು ಚಕ್ರಬಡ್ಡಿ. ಸರಳ ಬಡ್ಡಿಗೆ ಹೋಲಿಕೆ ಮಾಡಿದಾಗ ಚಕ್ರಬಡ್ಡಿಯ ಫಾರ್ಮುಲಾ ಮತ್ತು ಅದರಲ್ಲಿ ಬರೋ ಅಂಶಗಳು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಉದಾಹರಣೆಗೆ 10,000 ರೂಪಾಯಿ ಅಸಲು, 1 ತಿಂಗಳಿಗೆ ಶೇಕಡ 1ರಷ್ಟು ಬಡ್ಡಿಯಂತೆ 6 ತಿಂಗಳಿಗೊಮ್ಮೆ ಅಸಲಿಗೆ ಸೇರ್ಪಡೆ ಆಗುತ್ತಿದ್ದಲ್ಲಿ ಇಲ್ಲಿ ವ್ಯತ್ಯಾಸ ಇಷ್ಟೇ. ಸರಳ ಬಡ್ಡಿಯಲ್ಲಿ ಬಡ್ಡಿ ಮೊತ್ತನೇ ಸೆಪರೇಟ್ ಆಗಿರುತ್ತೆ, ಅಸಲೇ ಸೆಪರೇಟ್ ಆಗಿರುತ್ತೆ, ಯಾವತ್ತೂ ಕೂಡ ಬಡ್ಡಿ ಮೊತ್ತ ಅಸಲಿಗೆ ಸೇರಲ್ಲ. ಚಕ್ರಬಡ್ಡಿಯಲ್ಲಿ ಒಂದು ನಿರ್ದಿಷ್ಟ ಸಮಯದ ನಂತರ ಬಡ್ಡಿ ಮೊತ್ತ ಏನಿರುತ್ತಲ್ಲ, ಬಡ್ಡಿ ದರ ಅಲ್ಲ, ಬಡ್ಡಿ ಮೊತ್ತ ಏನಿರುತ್ತೆ ಅದು ಅಸಲಿಗೆ ಸೇರುತ್ತೆ. ಹಾಗಾಗಿ ಏನಾಗುತ್ತೆ, ಸರಳ ಬಡ್ಡಿಯಲ್ಲಿ ನೀವು ಅಸಲನ್ನ ಟೋಟಲ್ ಟೈಮ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟಕ್ಕೂ ಒಂದೇ ಸಾರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕಾಗುತ್ತೆ. ಚಕ್ರಬಡ್ಡಿಯಲ್ಲಿ ಅಸಲು ಆ ಒಂದು ಟೈಮ್ ಪೀರಿಯಡ್ಗೆ ಪ್ರತಿ ಸಲ ಚೇಂಜ್ ಆಗ್ತಾ ಹೋಗುತ್ತೆ, ಅಂದ್ರೆ ಅಸಲಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಬಡ್ಡಿ ದರ ಸೇರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವನು ಕೂಡ ನಾವು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಬಗೆಹರಿಸುವ ಮುಖಾಂತರ ಅಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋ ಮುಖಾಂತರ ಸರಿಯಾಗಿ ಇವನ್ನ ಪರಿಹರಿಸಬಹುದಾಗಿದೆ. ಇದು ಈ ತರದ ಪ್ರಶ್ನೆಗಳು ಇತ್ತೀಚಿನ ಪರೀಕ್ಷೆಗಳಲ್ಲಿ ಸ್ವಲ್ಪ ಅಲ್ಲಲ್ಲಿ ಕಂಡು ಬರುತ್ತೆ. ಆದ್ರೆ ಸಾಮಾನ್ಯವಾಗಿ ಚಕ್ರಬಡ್ಡಿ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿರೋದು ತುಂಬಾ ಕಡಿಮೆ. ಸರಳ ಬಡ್ಡಿ ಸಂಬಂಧಪಟ್ಟಿರೋ ಪ್ರಶ್ನೆಗಳೇ ತುಂಬಾಗಳು.
1: ಕೇಂದ್ರ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ

0: ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15 ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಮೇ 3 ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ. ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟ್ರಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರ

ಪತ್ರಕ್ಕೆ ಸಹಿ ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ, ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ, ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ

0: ಹೇಳಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ಧಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂ ಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ 1000 ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರೂಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನ್ಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸ್ಟಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಕ್ವಶನ್ ಪೇಪರ್ ನಾವು ನೋಡ್ತಾ ಇರೋದು, ಆದರೂ ಸಹ ಸರಳ ಬಡ್ಡಿಯ ಜೊತೆಗೆ ಚಕ್ರಬಡ್ಡಿಯ ಪ್ರಶ್ನೆಗಳನ್ನು ಕೂಡ ನಾವು ಪರಿಹರಿಸೋದ್ರಿಂದಾಗಿ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ಪಡ್ಕೊಳ್ಬೋದಾಗಿರುತ್ತೆ. ಪ್ರಮಾಣಗಳು ಮತ್ತು ಅನುಪಾತಗಳು. ಪ್ರಮಾಣ ಅಂತಂದ್ರೆ ಯಾವುದಾದ್ರೂ ಎರಡು ಅಂಶಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧ. ಉದಾಹರಣೆಗೆ ಒಂದು ಕಂಪನಿ ಕಾಫಿ ಪುಡಿಯಲ್ಲಿ 60% ಕಾಫಿ ಮತ್ತು 40% ಚಿಕೋರಿ ಪುಡಿಯನ್ನು ಮಿಶ್ರಣ ಮಾಡಲಾಗಿದೆ ಅಂತಂದ್ರೆ ನಾವು ಅದನ್ನ 4:6 ಅಥವಾ 6:4 ಪ್ರಶ್ನೆ ಯಾವ ರೀತಿ ಬಂದಿರುತ್ತೋ ಆ ರೀತಿ, ಅಂದ್ರೆ ಎರಡು ಅಂಶಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನ ನಾವಲ್ಲಿ ಲೆಕ್ಕ ಮಾಡಬೇಕಾಗುತ್ತೆ. ಅನುಪಾತ ಅಂತಂದ್ರೆ ಎರಡು ಬೇರೆ ಬೇರೆ ಪ್ರಮಾಣಗಳ ಮಧ್ಯೆ ಅಥವಾ ಎರಡು ಬೇರೆ ಬೇರೆ ಉದಾಹರಣೆಗಳ ಮಧ್ಯೆ ಇರ್ತಕ್ಕಂಥ ಅನುಪಾತಗಳನ್ನ ಅಥವಾ ಪ್ರಮಾಣಗಳನ್ನ ಹೋಲಿಕೆ ಮಾಡಿ ಉತ್ತರವನ್ನ ಕಂಡುಹಿಡಿಬೇಕಾಗುತ್ತೆ. ಇದು ಸಹ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಸುಲಭ ಆಗುತ್ತೆ. ಇಲ್ಲಿ ಬಹುತೇಕ ನಾವು ಬಳಕೆ ಮಾಡ್ತಕ್ಕಂಥ ಮ್ಯಾಥಮೆಟಿಕಲ್

0: ಗಣಿತೀಯ ಅಂಶಗಳು ಅಂತಂದ್ರೆ ಕೂಡೋದು, ಗುಣಿಸೋದು, ಭಾಗಿಸೋದು, ಕಳೆಯೋದು. ಅಗೇನ್ ಮತ್ತೆ ಅದನ್ನ ಹೇಳ್ತಾ ಇದ್ದೇನೆ, ಈ ನಾಲ್ಕು ಮೂಲಭೂತ ಕಾರ್ಯಗಳಿದವಲ್ವ ಗಣಿತದಲ್ಲಿ, ಈ ಸರಳವಾಗಿರೋ ಕಾರ್ಯಗಳನ್ನೇ ಈ ಎಲ್ಲಾ ಪ್ರಶ್ನೆಗಳಲ್ಲೂ ಕೂಡ ಆಲ್ಮೋಸ್ಟ್ ನಾವು ಬಳಸ್ತೇವೆ. ತುಂಬಾ ಅಪರೂಪದ ಸಂದರ್ಭಗಳಲ್ಲಿ ಅದನ್ನ ಸ್ಕ್ವೇರ್ ಮಾಡೋದು ಅಂದ್ರೆ ವರ್ಗೀಕರಿಸೋದು ಅಥವಾ ಅದನ್ನ ವರ್ಗ ಮಾಡೋದು ಅಥವಾ ಅದರ ವರ್ಗಮೂಲ ಕಂಡಿಡೋದು ತುಂಬಾ ತುಂಬಾ ಕಡಿಮೆ ಎಕ್ಸಾಂಪಲ್ಸ್ ನೋಡ್ತೇವೆ. ಹೀಗಾಗಿ ಈ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಏನಿದೆ, ಈ ಒಂದು ಪ್ರಕ್ರಿಯೆಗಳನ್ನ ನಾವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡೋದಂತೂ ನಾವು ಜಾಸ್ತಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಇನ್ನು ಸಮಯ ಮತ್ತು ಕೆಲಸ, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ? ಒಂದು ಕೆಲಸವನ್ನ ನಾಲ್ಕು ಜನ ಒಂದು ದಿನದಲ್ಲಿ ಮುಗಿಸಬಹುದಾದಲ್ಲಿ, ಅದೇ ಕೆಲಸವನ್ನು ಇಬ್ಬರು ಎಷ್ಟು ದಿನದಲ್ಲಿ ಮುಗಿಸಬಲ್ಲರು? ಅಥವಾ ಒಂದು ಇಬ್ಬರು ಸೇರಿ ಒಂದು ಕೆಲಸವನ್ನು ಆರು ದಿನದಲ್ಲಿ ಮುಗಿಸಬಹುದಾದರೆ ನಾಲ್ಕು ಜನರು ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸಬಲ್ಲರು? ಅಂದ್ರೆ ಕೆಲಸ ಮತ್ತು ಸಮಯ. ಇಲ್ಲಿ ನಾವಿದ್ನ ನಮ್ಮ ಡೇ ಟು ಡೇ ಲೈಫ್ಗೆ ಅಪ್ಲೈ ಮಾಡ್ಕೊಂಡು ಹೇಳೋದಾದ್ರೆ, ನಾವು ಕೂಲಿ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ. ಒಂದು ಹೊಲದಲ್ಲಿ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ 20 ಕೂಲಿಗಳು ಬೇಕು ಅಂತಂದ್ರೆ, ನಮಗೆ 5 ಜನ ಕೂಲಿಗಳು ಸಿಕ್ಕರೆ ಅದು ಕೆಲಸ ಎಷ್ಟು ದಿನಕ್ಕೆ ಮುಗಿಯುತ್ತೆ? ಆಬ್ವಿಯಸ್ಲಿ 4 ದಿನಕ್ಕೆ ಮುಗಿಯುತ್ತೆ. ಒಂದು ವೇಳೆ 10 ಜನ ಕೂಲಿಗಳು ಸಿಕ್ಕರೆ 2 ದಿನಕ್ಕೆ ಮುಗಿಯುತ್ತೆ. ಈ ತರದಲ್ಲಿ ಸಮಯ ಮತ್ತು ಕೆಲಸದ ಪ್ರಶ್ನೆಗಳನ್ನ ನಾವು ಲೆಕ್ಕಾಚಾರಗಳು ಯಾವತ್ತೂ ಮಾಡ್ತಾ ಇರ್ತೇವೆ. ಇವನು ಸಹ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಬಹುದಾಗಿದೆ. ಇನ್ನು ಸಮಯ, ವೇಗ ಮತ್ತು ದೂರ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 20 ನಿಮಿಷ ಚಲಿಸಿದಲ್ಲಿ ಅದು ಎಷ್ಟು ದೂರ ಕ್ರಮಿಸಿರುತ್ತದೆ? ಅಂದ್ರೆ ಇಲ್ಲಿ 3 ಅಂಶಗಳು ಬರುತ್ತೆ, ಟೈಮ್, ಡಿಸ್ಟೆನ್ಸ್, ಸ್ಪೀಡ್. ಸಮಯ, ದೂರ ಮತ್ತು ವೇಗ, ಈ ಮೂರರಲ್ಲಿ ಯಾವುದಾದ್ರೂ 2 ಅಂಶಗಳನ್ನ ಕೊಟ್ಟು ಮತ್ತೊಂದು ಅಂಶವನ್ನು ಪತ್ತೆ ಹಚ್ಚಿ ಅಂತ ಕೇಳ್ತಾರೆ. ಎಕ್ಸಾಂಪಲ್, ನಿರ್ದಿಷ್ಟ ವೇಗದಲ್ಲಿ ಇಷ್ಟು ಸಮಯ ಚಲಿಸಿದ್ರೆ ಎಷ್ಟು ದೂರ ಹೋಗುತ್ತೆ ಅಂತಂದು, ಅಥವಾ ನಿರ್ದಿಷ್ಟ ವೇಗದಲ್ಲಿ ಇಷ್ಟು ದೂರ ಕ್ರಮಿಸೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತಂದು ಈ ತರದ ಪ್ರಶ್ನೆಗಳನ್ನ ನಾವು ಕಾಣಬಹುದು. ಇನ್ನು ಲಾಭ ಮತ್ತು ನಷ್ಟದ ಪ್ರಶ್ನೆಗಳು. ಒಬ್ಬ ನಮಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದಷ್ಟು ಬಂಡವಾಳ ಅಂದ್ರೆ ನಾವು ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಪ್ರಿನ್ಸಿಪಲ್ ಅಂತ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಜಾಸ್ತಿ ಕಟ್ತೀವಿ. ಒಂದಷ್ಟು ಬಂಡವಾಳ ಹೂಡಿರ್ತೀವಿ, ಅದನ್ನ ಇಷ್ಟು ಮೊತ್ತಕ್ಕೆ ಮಾರಾಟ ಮಾಡಿದ್ರೆ ಆಗಬಹುದಾದಂತ ಲಾಭ ಎಷ್ಟು ಅಂತಂದು, ಅಂದ್ರೆ ಇಲ್ಲಿ 3 ಅಂಶಗಳು ಬರುತ್ತೆ. 1 ಬಂಡವಾಳ, 2 ಲಾಭದ ಪ್ರಮಾಣ, 3 ಲಾಭದ ಮೊತ್ತ. ಒಂದು ಉದಾಹರಣೆ ತಗೊಳ್ತೇನೆ. 100 ರೂಪಾಯಿಗೆ ಒಂದು ಸರಕನ್ನು ತಂದು 20% ಲಾಭಕ್ಕೆ ಮಾರಬೇಕಾದರೆ ಅದನ್ನು ಎಷ್ಟು ರೂಪಾಯಿಗೆ ಮಾರಾಟ ಮಾಡಬೇಕು ಇಂಥ ಪ್ರಶ್ನೆ. ಅಥವಾ 800 ರೂಪಾಯಿಗೆ ತಂದ ಸರಕನ್ನು 960 ರೂಪಾಯಿಗೆ ಮಾರಾಟ ಮಾಡಿದರೆ ಎಷ್ಟು ಲಾಭವನ್ನು ಪಡೆದಂತೆ, ಎಷ್ಟು ಶೇಕಡಾವಾರು ಎಷ್ಟು ಲಾಭವನ್ನು ಪಡೆದಂತಾಯಿತು ಅನ್ನೋ ತರದ ಪ್ರಶ್ನೆಗಳನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸೊ ಹೀಗಾಗಿ ಇಲ್ಲಿವರೆಗೂ ನಾವು ನೋಡಿದ್ರೆ ಎಲ್ಲಾ ಪ್ರಶ್ನೆಗಳು ಗಮನಿಸಿ, ಇವು ನಮಗೆ 6ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ವರೆಗಿನ ಮ್ಯಾಥಮೆಟಿಕ್ಸ್ ಅಲ್ಲಿ ಅಂದ್ರೆ ನಾವೆಲ್ಲರೂ ಕೂಡ ಇವನ್ನೆಲ್ಲ ಓದಿ ಬರೆದು ಪಾಸ್ ಆಗಿ ಅವತ್ತಿನ ಕಾಲಕ್ಕೆ ನಾವು ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ಎಲ್ಲ ಸ್ಕೋರ್ ಮಾಡ್ಕೊಂಡು ಬಂದಿರೋರು. ಹಾಗಾಗಿ ನಮ್ಗೆ ಯಾವುದು ಬರಲ್ಲ ಅನ್ನೋದನ್ನ ಮೊದಲು ತಲೆಯಿಂದ ತೆಗೆದ್ಬಿಡ್ಬೇಕು. ನಾವು ತೆಗೆದಿದ್ದಾದ್ಮೇಲೆ ನೆಕ್ಸ್ಟ್ ಈಗ ಸಾಧ್ಯ ಆದಷ್ಟು ಜಾಸ್ತಿ ಇವನ್ನ ಪ್ರಾಕ್ಟೀಸ್ ಮಾಡಿದಷ್ಟು, ಅಂದ್ರೆ ಜಾಸ್ತಿ ಪ್ರಶ್ನೆಗಳನ್ನ ಬಗೆಹರಿದಷ್ಟು ನಮಗೆ ಇವು ಜಾಸ್ತಿ ಪರ್ಫೆಕ್ಟ್ ಆಗುತ್ತೆ. ಆ ಫಾರ್ಮುಲಾಗಳು, ಮೆಥಡ್ಗಳು ತರವಳ ಉಳಿಯುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಬೇಕು. ಇದಕ್ಕೆ ಮತ್ತೀಗ ಬೇರೆ ತರದಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂತಂದ್ರೆ, ನಿಮಗೆ ಓದ್ಕೊಳ್ಳೋದಕ್ಕೆ ಸ್ಟಡಿ ಮೆಟೀರಿಯಲ್ ಅಥವಾ ರೆಫರೆನ್ಸ್ ಮೆಟೀರಿಯಲ್ ಯಾವ್ದಾದ್ರು ಬೇಕು ಅಂತಂದ್ರೆ, RS ಅಗರ್ವಾಲ್ ಅವರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಅದೊಂದು ಪುಸ್ತಕ ಯಾವತ್ತಿಂದಲೂ ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಗುರುರಾಜ್ ಬುಲ್ಬುಲೆ ಅವರ ಒಂದು ಕೃತಿ ತುಂಬಾ ಚೆನ್ನಾಗಿದೆ. ಮತ್ತೆ ನಿಮಗೆ ಯೂಟ್ಯೂಬ್ ನೋಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಬಹುತೇಕ ಎಲ್ಲಾ ಕೋಚಿಂಗ್ ಕ್ಲಾಸ್ನವರು ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅನ್ನೋ ಒಂದು ಟೈಟಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ, 1000 ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಕಾಣಬಹುದು. ಕನ್ನಡದಲ್ಲೂ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಯಾವುದು ಕನ್ವೀನ್ಸ್ ಅನ್ಸುತ್ತೋ ಅಂತ ಒಂದು ಕೋಚಿಂಗ್ ಕ್ಲಾಸ್ನ ವಿಡಿಯೋಗಳನ್ನ ನೋಡಿ. ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಲ್ಲಿ ನೋಡಿ, ಕಂಟೆಂಟ್ ಯಾವಿದೆ ಅಂತ, ನಿಮಗೆ ಯಾವ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳು ಬೇಕು ಅಂತ ಅನ್ಸುತ್ತೋ ಆ ರೀತಿಯ ಪ್ರಶ್ನೆಗಳ ವಿಡಿಯೋಗಳನ್ನ ನೋಡೋ ಮುಖಾಂತರ, ಮತ್ತೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ನೀವು ಎಷ್ಟು ಜಾಸ್ತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಿರೋ ಅಷ್ಟು ಜಾಸ್ತಿ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಅಂಡ್ ಆ ಮೆಥಡ್ ಅಷ್ಟು ಸ್ಪಷ್ಟವಾಗಿ ನಿಮ್ಮ ತಲೆ ಉಳಿಯತ್ತಾ ಹೋಗುತ್ತೆ, ಮತ್ತೆ ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ ಆಗುತ್ತೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಯಾವುದೇ ರೀತಿಯಲ್ಲಿ ಕೇಳಿದ್ರು ಕೂಡ ನೀವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ ಈ ಪ್ರಶ್ನೆ ಅಥವಾ ಈ ಒಂದು ವಿಭಾಗದ ಪ್ರಶ್ನೆಗಳಿಂದ ಸಂಪೂರ್ಣ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜರಧ್ವನಿ ಕೇಂದ್ರದವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕು. ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ ಪತ್ರ ಬರೆಯಿರಿ.

ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗೆ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮ. ಬೇಸಿಗೆಯಲ್ಲಿ ಮಕ್ಕಳ ಆರೋಗ್ಯದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಎಂಸಿ ತಳಲು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಶಾರದಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ.

0: ಮೊದಲ ಪಾಠಶಾಲೆ,
1: ಜನನಿ ತಾನೇ ಮೊದಲ ಗುರುವು,
0: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
1: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
0: ಗುರುಗಳ ಮಾರ್ಗದರ್ಶನ,
1: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
0: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
1: ಮನೆಯೇ ಮೊದಲ ಪಾಠಶಾಲೆ.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
1: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
0: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಎಲ್ರಿಗೂ ನಮಸ್ಕಾರ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಂತೂ ಬೇಸಿಗೆ ಕಾಲ. ಸೂರ್ಯ ಅಂತೂ ತನ್ನ ಬಿರುಗಣ್ಣುಗಳಿಂದ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ತಾಪಮಾನ ತುಂಬ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು, ಅಥವಾ ನಾವು ದೊಡ್ಡವರಾಗಿ ಮಕ್ಕಳ ಪೋಷಕರಾಗಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ಇವತ್ತೊಂದು ಸ್ವಲ್ಪ ತಿಳ್ಕೊಳ್ಳೋಣ ಅಲ್ವಾ. ಮಾಡ್ಬೇಕು ಅಂತಂದ್ರೆ ನೋಡಿ, ನಮ್ಮ ಹಳ್ಳಿಗಳ ಕಡೆ ಅಂತೂ ತುಂಬಾ ನಮ್ಮ ಒಂದು ಆಹಾರ ಪದ್ಧತಿ ಎಷ್ಟು ಸಮೃದ್ಧವಾಗಿದೆ ಅಂತ ಹೇಳಿದ್ರೆ ನಾವು ಬೇಸಿಗೆಗೆ ನಿಜ ಹೇಳಬೇಕು ಅಂದ್ರೆ ಹೆದರ್ಲೇಬೇಕಾಗಿಲ್ಲ. ಯಾವ್ಯಾವ ರೀತಿಯ ಪಾನೀಯಗಳನ್ನ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯ ಆಗತ್ತೆ. ಈಗ ರಾಗಿ ಹಾಲು ಅಂತ ನೀವೆಲ್ಲ ಕೇಳಿರ್ಬೋದು, ನೀವು ಮಕ್ಕಳಿಗೆ ಮಾಡ್ಕೊಡ್ತಾ ಇರ್ಬೋದು. ರಾಗಿನ ನೆನೆಸಿ ಅದನ್ನ ಅರೆದು ಅದನ್ನ ಸೋಸಿ ಅದ್ರ ಹಾಲನ್ನ 2 ಸಲ ಆ ರೀತಿ ಅರೆದು ಅದನ್ನ ಸೋಸಿ ಅದ್ರ ಹಾಲಿಗೆ ಬೆಲ್ಲ ಹಾಕೊಂಡು ಕುಡಿಯೋದ್ರಿಂದ ತುಂಬಾನೇ ತಂಪಿನ ಅನುಭವವನ್ನ ಕೊಡತ್ತೆ ರಾಗಿ ಪಾನಕ ಅಥವಾ ರಾಗಿ ಹಾಲು ಅಂಥೇಳಿ ಹೇಳ್ತಾರೆ. ಹಾಗೆಯೇ ಬೇರೆ ಬೇರೆ ಹಸಿ ತರಕಾರಿಗಳ ಜ್ಯೂಸ್ಗಳನ್ನು ಮಕ್ಕಳಿಗೆ ಕೊಡೋದು ಒಳ್ಳೆಯದು. ಅಂದರೆ ಯಾವ ರೀತಿ, ಈಗ ನಿಮಗೆ ಗೊತ್ತಿದೆ ABC ಜ್ಯೂಸ್ ಅಂತ ಹೇಳ್ತಾರೆ. ಈಗ ನಗರ ಪ್ರದೇಶಗಳಲ್ಲಿ ಇದೆಲ್ಲ ತುಂಬ ಸಾಮಾನ್ಯ. ಅಂದರೆ ಈ ಬೇಸಿಗೆಗೆ ಆಮ್ಲ, ಬೀಟ್ರೂಟ್ ಮತ್ತು ಕ್ಯಾರೆಟ್, ಅಂದರೆ ನೆಲ್ಲಿಕಾಯಿ, ಬೀಟ್ರೂಟ್ ಮತ್ತು ಕ್ಯಾರೆಟ್ ಇವುಗಳ ಒಂದು ಜ್ಯೂಸನ್ನು ಪಾನೀಯವನ್ನು ಕುಡಿಯೋದ್ರಿಂದ ಅದು ಒಂದು ರೀತಿಯ ತಂಪಿನ ಅನುಭವವನ್ನು ನೀಡುತ್ತೆ. ಹಾಗೆಯೇ ಪುದೀನಾವನ್ನು ನಾವು ಬಳಸ್ಕೊಂಡು ಪಾನಕವನ್ನು ತಯಾರಿಸ್ಬೋದು. ಮನೆಯಲ್ಲೇ ಸಿಗೋಂಥ ಈಗ ಹಳ್ಳಿಗಳ ಕಡೆ ಲಿಂಬೆಹಣ್ಣಿನ ಗಿಡ ಅಂತೂ ಖಂಡಿತವಾಗ್ಲೂ ಇರುತ್ತೆ, ಬೇಲದ ಹಣ್ಣಿರುತ್ತೆ. ಸೊ ಇದ್ರದ್ದೆಲ್ಲನೂ ಕೂಡ ನಾವು ಪಾನೀಯ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ದೇಹಕ್ಕೆ ತಂಪಿನ ಅನುಭವ ಆಗತ್ತೆ. ಇನ್ನೊಂದು ವಿಶೇಷವಾಗಿ ಜ್ಞಾಪಕ ಇಟ್ಕೊಳ್ಳಿ, ಜ್ಯೂಸ್ ಮಾಡಬೇಕಾದ್ರೆ ಸಕ್ಕರೆ ಬದಲು ಬೆಲ್ಲವನ್ನು ಉಪಯೋಗಿಸೋದ್ರಿಂದ ಅದು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ. ಹಾಗೆ ಹೆಸರು ಬೇಳೆ ಇದೆಯಲ್ಲ, ಹೆಸರು ಬೇಳೆಯನ್ನು ಕೂಡ ನೆನೆಸಿ ಅದನ್ನು ಅರೆದು ಅದರದ್ದು ಕೂಡ ಹೆಸರು ಬೇಳೆಯ ಪಾನಕವನ್ನು ಕೂಡ ಮಾಡಬಹುದು. ಹಾಗೆ ನಿಮಗೂ ಕೂಡ ತುಂಬ ಜನಕ್ಕೆ ತುಂಬ ಬೇರೆ ಬೇರೆ ರೀತಿಯ ಪಾನಕಗಳು ಗೊತ್ತಿರುತ್ತೆ ಯಾವ ರೀತಿ ಮಾಡ್ಬೋದು ಅಂತ. ಆ ರೀತಿಯ ಪಾನಕಗಳನ್ನು ಪಾನೀಯಗಳನ್ನು ಸೇವಿಸೋದ್ರಿಂದ ದೇಹ ತಂಪಾಗಿರುತ್ತೆ, ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಹಾಗೆಯೇ ತುಂಬ ಸುಲಭವಾಗಿ ನಮಗೆಲ್ಲ ಸಿಗೋದು ಅಂತ ಹೇಳಿದ್ರೆ ಮಜ್ಜಿಗೆ ಅಲ್ವಾ. ಈ ಮಜ್ಜಿಗೆಯನ್ನು ಸೇವಿಸೋದ್ರಿಂದ ಮಕ್ಕಳಿಗೆ ಕೊಡಬೇಕು. ಕೆಲವು ಮಕ್ಕಳಿಗೆ ಮಜ್ಜಿಗೆ ತಿನ್ನಲ್ಲ, ಮೊಸರು ತಿನ್ನಲ್ಲ, ಹಾಲು ಕುಡಿಯಲ್ಲ, ಈ ಥರ ಎಲ್ಲ ಗಲಾಟೆ ಮಾಡ್ತಿರ್ತಾರೆ. ಆಗ ಆ ಮಕ್ಕಳಿಗೆ ನೋಡಿ, ಮಜ್ಜಿಗೆ ಅನ್ನೋದು ನಿಜವಾಗ್ಲೂ ತುಂಬಾ ಒಳ್ಳೆಯ ಒಂದು ಪಾನೀಯ ಈ ಬೇಸಿಗೆಗೆ. ಆ ಮಜ್ಜಿಗೆಗೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂಚೂರು ಉಪ್ಪು, ಬೆಳ್ಳುಳ್ಳಿ ಹಾಕಿ ಕೊಡೋದ್ರಿಂದ ಮಕ್ಕಳಿಗೆ ನಿಜವಾಗ್ಲೂ ಅದು ತುಂಬಾ ತಂಪನ್ನು ಉಂಟು ಮಾಡುತ್ತೆ ದೇಹಕ್ಕೆ. ದೊಡ್ಡವರಿಗೂ ಕೂಡ ಇದು ಒಳ್ಳೆಯದು. ಹಾಗೆಯೇ ಮಕ್ಕಳಿಗೂ ಕೂಡ ಮಜ್ಜಿಗೆ ಜೊತೆಗೆ ತರಕಾರಿಗಳ ಜ್ಯೂಸ್ ಆಗ್ಬೋದು. ಹಾಗೆಯೇ ಈಗ ನಮಗೆಲ್ರಿಗೂ ಗೊತ್ತಿದೆ ಈ ಋತುವಿನಲ್ಲಿ ನಮಗೆ ಯಾವುದಪ್ಪ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು ಇವೆಲ್ಲ ತುಂಬ ಸಿಗುತ್ತೆ. ಈ ಹಣ್ಣಿನ ಪಾನಕಗಳನ್ನು ಪಾನೀಯಗಳನ್ನು ಕುಡಿಯೋದ್ರಿಂದ ಕೂಡ ತುಂಬಾ ಶರೀರಕ್ಕೆ ಲಾಭ ಆಗುತ್ತೆ. ಮಕ್ಕಳಿಗೆ ಮಾಡಿಕೊಡ್ಬೇಕು ಅದನ್ನು. ಮೂಸಂಬಿ ಆಯಿತಾ, ಕರ್ಬೂಜ, ಹಾಗೆಯೇ ಕಲ್ಲಂಗಡಿ, ಹಾಗೆ ಕಿತ್ತಲೆ, ಬೇಲದ ಹಣ್ಣು ಇವುಗಳದ್ದೆಲ್ಲ ಪಾನಕ ಅಥವಾ ಜ್ಯೂಸ್ನ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಮಕ್ಕಳಲ್ಲಿ ನೀರಿನಂಶನೂ ಚೆನ್ನಾಗಾಗತ್ತೆ. ಹಾಗೆಯೇ ಅವರಿಗೆ ದೇಹದಲ್ಲಿ ಆ ನಿರ್ಜಲೀಕರಣ ಅಂದರೆ ನೀರು ಕಡಿಮೆ ಆಗುವಂಥದ್ದು ಯಾವತ್ತೂ ಕೂಡ ಆಗೋದಿಲ್ಲ. ಆದ್ದರಿಂದ ಪೋಷಕರಾಗಿ ನಾವು ಈ ಒಂದು ಆಹಾರವನ್ನು ನಮ್ಮ ಒಂದು ದಿನನಿತ್ಯದ ಆಹಾರ ಶೈಲಿಗೆ ಇದನ್ನು ಬಳಸ್ಕೊಳ್ಬೇಕಾಗತ್ತೆ. ನಾನು ಅದಕ್ಕೆ ಹೇಳಿದೆ ನಮ್ಮ ಜೀವನ ಶೈಲಿ

ಕೂಡ ಸ್ವಲ್ಪ ಬದಲಾಯಿಸ್ಕೋಬೇಕು ಈ ಬೇಸಿಗೆಗೆ ಅಂತ ಮಕ್ಕಳಿಗೂ ಕೂಡ ಈ ರೀತಿಯ ಪಾನೀಯಗಳನ್ನು ಕೊಡಬೇಕಾಗತ್ತೆ. ಜೊತೆಗೆ ಈಗ ಸಾಧಾರಣವಾಗಿ ಮಕ್ಕಳು ತುಂಬ, ನಾನಂತೂ ಶಾಲೆಗೆ ಓಡಾಡಬೇಕಾದ್ರೆ ತುಂಬ ಸಲ ನೋಡಿದ್ದೀನಿ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಪ್ಯಾಕ್ಡ್ ಫುಡ್, ಚಿಪ್ಸ್ ತಿನ್ನೋದು, ಕುರ್ಕುರೆ ತಿನ್ನೋದು, ಹಾಗೆಯೇ ಬೇರೆ ಇನ್ಯಾವುದೋ ಒಂದು ಒಂದು ಜಂಕ್ ಫುಡ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಪೊಟ್ಟಣಗಳಲ್ಲಿರೋಂತಹ ಆಹಾರವನ್ನು ತಿಂತಾ ಇರ್ತಾರೆ ಯಾವಾಗ್ಲೂ. ಇದು ಒಳ್ಳೆಯದಲ್ಲ. ದಯಮಾಡಿ ಬೇಸಿಗೆಯಲ್ಲಿ ಆ ರೀತಿಯ ಆಹಾರಗಳನ್ನು ಮಕ್ಕಳಿಗೆ ಕೊಡಬೇಡಿ. ಹಾಗಾದರೆ ಏನು ಮಾಡೋದು, ಮಕ್ಕಳಿಗೆ ಯಾವ ರೀತಿ ಅವ್ರು ಬಾಯಾಡೋದಕ್ಕೆ ಯಾವ ರೀತಿಯ ಆಹಾರವನ್ನು ಕೊಡೋದು ಅಂತ ಹೇಳಿದ್ರೆ ನೋಡಿ, ಸಿಗೋಂತಹ ಹಣ್ಣುಗಳಿಗೆ ನೀವು ಕಲ್ಲಂಗಡಿ ಹಣ್ಣು ತೊಗೊಂಬನ್ನಿ, ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ಬೀಜ ತೆಗೆದು ಚೂರು ಉಪ್ಪು ಕಾಳುಮೆಣಸು ಕಾಳುಮೆಣಸಿನ ಪುಡಿ ಹಾಕಿ ಮಕ್ಕಳಿಗೆ ಅದನ್ನು ಹಣ್ಣಿನ ತುಂಡುಗಳನ್ನು ಇಡಿ, ಮಕ್ಕಳು ಅದನ್ನು ಖುಷಿಯಿಂದ ತಿಂತಾರೆ. ಹಾಗೆಯೇ ಮಕ್ಕಳಿಗೆ ಬೇರೆ ಬೇರೆ ಹಣ್ಣುಗಳನ್ನು ಕೊಡೋವಂಥದ್ದನ್ನು ರೂಢಿ ಮಾಡಿ. ಈಗ ಯಾವ್ದು ಸಿಗತ್ತೆ, ಈ ಋತುಮಾನದಲ್ಲಿ ಯಾವ ಹಣ್ಣು ಸಿಗುತ್ತೆ ಆ ಹಣ್ಣನ್ನು ಕೊಡೋವಂಥದ್ದನ್ನು ರೂಢಿ ಮಾಡಿ. ಹಾಗೆಯೇ ಬೀಟ್ರೂಟು ಮತ್ತು ಕ್ಯಾರೆಟ್ ಹಾಗೆ ನವಿಲ್ಕೋಸು ಇವುಗಳನ್ನೆಲ್ಲ ನಾವು ಸಣ್ಣದಾಗಿ ಅಂದರೆ ಕಡ್ಡಿ ಥರ ಹೆಚ್ಚಿ ಮಕ್ಕಳಿಗೆ ಒಂದು ಸ್ವಲ್ಪ ಆಕರ್ಷಕವಾಗಿರ್ಬೇಕಲ್ವಾ, ಇಲ್ಲಾಂದರೆ ತಿನ್ನಲ್ಲ ಅವರು. ಸ್ವಲ್ಪ ಇಂಡಿಯನ್ ಫ್ಲ್ಯಾಗ್ ಕಲರ್ ಥರ ಮಾಡಿಕೊಡ್ತೀನಿ ನಿಮಗೆ, ಆ ಥರ ಎಲ್ಲ ಹೇಳಿ ಅವ್ರಿಗೆ ಮಕ್ಕಳಿಗೆ ಕ್ಯಾರೆಟ್ ಪೀಸು ಹಾಗೆಯೇ ಬೀಟ್ರೂಟು ಹಾಗೆ ಹಸ್ರಿಗೆ ಬೇಕು ಅಂದರೆ ಒಂದು ದಪ್ಪ ಮೆಣಸಿನಕಾಯಿ ಹಾಗೆ ನವಿಲ್ಕೋಸ್ ಬಿಳಿದಕ್ಕೆ ಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ಹೆಚ್ಚಿ ಕಲರ್ಫುಲ್ಲಾಗಿ ಅಂದರೆ ಬೇರೆ ಬೇರೆ ಬಣ್ಣ ಕಾಣೋ ಥರ ಒಂದು ಪ್ಲೇಟಲ್ಲಿ ಜೋಡಿಸಿಟ್ಟಾಗ ಮಕ್ಕಳಿಗೆ ಆ ಬಣ್ಣಕ್ಕೆ ಆಕರ್ಷಿತರಾಗ್ತಾರೆ, ಅದನ್ನು ತಿನ್ನೋಣ ಅಂತ ಅನ್ಸುತ್ತೆ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಲಿಂಬೆಹಣ್ಣನ್ನು ಹಿಂಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯನೂ ಸುಧಾರಿಸುತ್ತೆ. ಜೊತೆಗೆ ಈ ಬೇಸಿಗೆನಲ್ಲಿ ನೋಡಿ ಈ ರೀತಿ ಪ್ಯಾಕಲ್ಲಿ ಇರೋಂತಹ ಆಹಾರವನ್ನು ತಿನ್ನೋದು ಕೂಡ ತುಂಬಾ ಕಡಿಮೆ ಮಾಡಿಸ್ಬೇಕು, ಅದು ಕೂಡ ಉಳಿಯುತ್ತೆ. ಆಮೇಲೆ ನಾನು ನೋಡಿದ್ದೀನಿ ಪೋಷಕರು ತುಂಬ ಸಲ ಅವ್ರಿಗೆ ಯಾವುದಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರು ಮಕ್ಕಳೇನಾದರೂ ಆ ತಿಂಡಿ ಕೊಡಿಸು ಈ ತಿಂಡಿ ಕೊಡಿಸು ಅಂತ ಕೇಳಿಬಿಟ್ರೆ ವಿಶೇಷವಾಗಿ ಚಿಪ್ಸು ಮತ್ತು ಕುರ್ಕುರೆ ಬೌಟಿ ಈ ಥರದ್ದೆಲ್ಲ ಅವ್ರಿಗೆ ಕೇಳಿದ ತಕ್ಷಣ ಕೊಡಿಸ್ಬಿಡ್ತಾರೆ. ಯಾಕೆ ಅಂತ ನಂಗೆ ಇವತ್ತು ಅರ್ಥ ಆಗಿಲ್ಲ. ತುಂಬ ಜನ ಪೋಷಕರು ಅದನ್ನು ಮಾಡ್ತಾರೆ, ಆದರೆ ದಯಮಾಡಿ ಆ ರೀತಿ ಆಹಾರಗಳನ್ನು ದಿನಾ ಕೊಡೋದು ಬೇಡ. ಈ ಒಂದು ಬೇಸಿಗೆ ಕಾಲದಲ್ಲಂತೂ ಆ ರೀತಿ ಆಹಾರಗಳನ್ನು ದಯಮಾಡಿ ಕೊಡಬೇಡಿ. ಸೊ ಅದರಿಂದ ಮಕ್ಕಳಿಗೆ ಈ ರೀತಿ ತರಕಾರಿಗಳು ಹಣ್ಣುಗಳನ್ನು ಹೆಚ್ಚು ಕೊಡಿ. ಈ ರೀತಿ ಜ್ಯೂಸ್ಗಳು ಕೂಲ್ ಡ್ರಿಂಕ್ಸನ್ನು ತಂಪು ಪಾನೀಯಗಳನ್ನು ಕೊಡಬಾರ್ದು. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅವು ನೀರಿನ ಅಂಶವನ್ನು ಹೀರ್ಕೊಳ್ಳುತ್ತೆ ನಮ್ಮ ದೇಹದಲ್ಲಿರೋ ನೀರಿನ ಅಂಶವನ್ನು. ಆದ್ದರಿಂದ ದಯಮಾಡಿ ಕೂಲ್ ಡ್ರಿಂಕ್ಸ್ನ ಕೊಡಿಸ್ಬೇಡಿ ಮಕ್ಕಳಿಗೆ ಯಾವ ಕಾರಣಕ್ಕೂ. ಅದ್ರ ಬದಲು ಮನೆಯಲ್ಲೇ ಈ ರೀತಿಯ ಏನನ್ನ ಜ್ಯೂಸ್ಗಳನ್ನು ಪಾನೀಯಗಳನ್ನು ಮಾಡಿಕೊಡಿ, ಪಾನಕಗಳನ್ನು ಮಾಡಿಕೊಡಿ. ಮಕ್ಕಳು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ, ಅವರ ಆರೋಗ್ಯನೂ ಕೂಡ ಸುಧಾರಿಸುತ್ತೆ, ಜೊತೆಗೆ ಅವರಿಗೆ ಪೌಷ್ಟಿಕಾಂಶ ಕೂಡ ದೊರೆತ ಹಾಗೆ ಆಗುತ್ತೆ. ಇನ್ನು ತುಂಬ ಉತ್ತಮ ಆಹಾರ ನಮ್ಮ ಹಿಂದಿನವರೆಲ್ಲ ಕಂಡುಕೊಂಡಿರುವಂತಹ ದ ಬೆಸ್ಟ್ ಫುಡ್ ಅಥವಾ ತುಂಬ ಅತ್ಯುತ್ತಮವಾದಂತಹ ಆಹಾರ ಈ ಬೇಸಿಗೆಗೆ ಅಂದರೆ ರಾಗಿ ಅಂಬ್ಲಿ. ಇದನ್ನು ಸರ್ವೇ ಸಾಧಾರಣವಾಗಿ ಎಲ್ಲ ಕಡೆ ಮಾಡ್ತಾರೆ. ರಾಗಿ ಅಂಬ್ಲಿಯನ್ನು ಮಜ್ಜಿಗೆ ಜೊತೆಗೆ ಒಂದು ಸ್ವಲ್ಪ ಸೇರಿಸ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆಗೂ ತಂಪು ದೇಹಕ್ಕೂ ತಂಪು, ಆರೋಗ್ಯ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಳ್ಳಿಗಳ ಕಡೆ ಸರ್ವೇ ಸಾಧಾರಣವಾಗಿ ಮಾಡ್ತಾರೆ. ನಗರ ಪ್ರದೇಶಗಳಲ್ಲೂ ಕೂಡ ಈ ರೀತಿಯ ಆಹಾರಗಳನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ನಮ್ಮ ಆಹಾರ ಕ್ರಮನೂ ಕೂಡ ನಾವು ಸ್ವಲ್ಪ ಬದಲಾಯಿಸ್ಕೊಬೇಕಾಗತ್ತೆ. ಇನ್ನು ಹೆಚ್ಚಿನ ನೀರಿನಂಶ ಇದೆ ತರಕಾರಿಗಳು ಯಾವುದು ಅಂದರೆ ನಮಗೆಲ್ರಿಗೂ ಗೊತ್ತು, ಸೌತೆಕಾಯಿನಲ್ಲಿದೆ, ಬೂದಿಗುಂಬಳಕಾಯಿನಲ್ಲಿದೆ, ಸೋರೆಕಾಯಿನಲ್ಲಿದೆ. ಇವುಗಳನ್ನೆಲ್ಲ ನಾವು ಅಡುಗೆಗೆ ಚೆನ್ನಾಗಿ ಬಳಸೋದ್ರಿಂದ ನೀರಿನಂಶ ತಾನಾಗೇ ದೇಹಕ್ಕೆ ಸಿಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಈಗ ಸೆಕೆಗಾಲ ಆಗಿರೋದ್ರಿಂದ ಬೇಸಿಗೆ ಕಾಲ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರವನ್ನು ಕೊಡಬೇಕು. ತುಂಬ ಕರಿದ ಪದಾರ್ಥಗಳು ಪ್ರತಿದಿನ
ಕರ್ದಿದ್ದ ಪದಾರ್ಥಗಳನ್ನೇ ಮಾಡಿ ಕೊಡೋ ಬದಲು ಮಕ್ಕಳಿಗೆ ಸುಲಭವಾಗಿ ಜೀರ್ಣ ಆಗುವಂತಹ ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು ಕೊಡೋದು ಒಳ್ಳೆಯದು. ಅದು ಅಕ್ಕಿ ಇಡ್ಲಿ ಆಗ್ಬೋದು, ದೋಸೆ ಆಗಬಹುದು, ಆ ರೀತಿ ಅಕ್ಕಿಯ ತಿನಿಸುಗಳು, ರಾಗಿ ತಿನಿಸುಗಳು, ಇವೆಲ್ಲವನ್ನು ಕೂಡ ಖಂಡಿತವಾಗ್ಲೂ ಮಕ್ಕಳಿಗೆ ಕೊಡಬಹುದು.

ಸಾಧಾರಣವಾಗಿ ಅಂದರೆ ನಾವು ಈ ಕಾಲದಲ್ಲಿ ತುಂಬ ಕರೆದಿದ್ದು ವಸ್ತುಗಳನ್ನು ನಾವು ಅದನ್ನು ಮಕ್ಕಳಿಗೆ ಕೊಡದೇ ಇರೋದು ತುಂಬ ಒಳ್ಳೆಯದು. ಅದನ್ನು ಪೋಷಕರಾಗಿ ತಾವೆಲ್ಲರೂ ಕೂಡ ಮಾಡ್ತೀರಾ ಅಂಥೇಳಿ ನಾನು ನಂಬಿದ್ದೀನಿ. ಇನ್ನೇನಂದರೆ ಕೆಲವರು ಈಗ ಮಕ್ಕಳು ಹೇಗಪ್ಪ ಅಂತ ಹೇಳಿದ್ರೆ ಅವರು ದೊಡ್ಡವ್ರು ಏನು ಮಾಡ್ತಾರೆ ಅದನ್ನು ಅನುಕರಿಸ್ತಾರೆ, ಅಂದರೆ ಏನು ದೊಡ್ಡವ್ರು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಇವರು ಕೂಡ ಮಾಡ್ತಾರೆ. ಆದ್ದರಿಂದ ನಾವು ದೊಡ್ಡವರಾಗಿ ಏನು ಮಾಡಬೇಕು, ಮಕ್ಕಳು ಏನು ಮಾಡ್ತಾರೆ ನೋಡಬೇಕು. ಅವ್ರು ನಮ್ಮನ್ನು ಅನುಸರಿಸ್ತಾ ಇದ್ದಾರೆ ಅಂದರೆ ಮಕ್ಕಳಿಗೆ ಯಾವುದು ಒಳ್ಳೆಯದೇ ಅದನ್ನೇ ನಾವು ಮಾಡಬೇಕು ಅಲ್ವಾ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಿಸಿಲಿಂದ ಬಂದುಬಿಟ್ಟು ತಕ್ಷಣ ಫ್ರಿಜ್ಜಲ್ಲಿರೋ ನೀರನ್ನು ಎತ್ತಿ ಘಟ ಘಟ ಅಂತ ಕುಡಿದ್ಬಿಡ್ತಾರೆ, ಇದು ಕೂಡ ಒಳ್ಳೆಯದಲ್ಲ. ನೇರವಾಗಿ ರೆಫ್ರಿಜರೇಟರ್ನಲ್ಲಿರೋಂತಹ ನೀರನ್ನು ದಯಮಾಡಿ ಕುಡಿಬೇಡಿ. ಮಕ್ಕಳೇನು ಮಾಡ್ತಾರೆ, ಅಪ್ಪ ಅಥವಾ ಅಮ್ಮ ಹಾಗೆ ಮಾಡಿದ ತಕ್ಷಣ ಮಕ್ಕಳು ಹೇಳ್ತಾರೆ ನಮಗೂ ಆ ಥರದ್ದೇ ಬೇಕು, ಹಾಗೆ ಕೊಡಿ, ಫ್ರಿಜ್ಜಲ್ಲಿರೋ ನೀರನ್ನೇ ಕೊಡಿ ಅಂತ. ಅದ್ರ ಬದಲು ನಿಮಗೆಲ್ರಿಗೂ ಗೊತ್ತು ಏನಂದರೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಡಕೆನಲ್ಲಿ ನೀರಿಟ್ಕೊಂಡು ಕುಡಿತೀವಿ ನಾವು. ಇದನ್ನೇ ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆ ಅಂತ ಕೇಳಿದ್ರೆ ಈ ಮಡಕೆಯಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಆ ರಂಧ್ರಗಳಿಂದ ನೀರು ನಿಧಾನಕ್ಕೆ ಏನಾಗ್ತಾ ಇರುತ್ತೆ, ಆವಿ ಆಗ್ತಾ ಇರುತ್ತೆ. ಆ ಆವಿ ಆಗೋದಕ್ಕೆ ಮಡಕೆನಲ್ಲಿರೋ ನೀರಿನ ಉಷ್ಣವನ್ನೇ ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಡಕೆನಲ್ಲಿರೋ ನೀರು ಯಾವಾಗಲೂ ತಂಪಾಗಿರುತ್ತೆ. ಮಕ್ಕಳೇ ಗೊತ್ತಾಯ್ತಾ ನಿಮಗೆ ಯಾಕೆ ಮಡಕೆ ನೀರನ್ನು ನಾವು ಕುಡಿಬೇಕು ಅಂತ? ಮಡಕೆ ನೀರಿಗೆ ಯಾವುದೇ ನಿರ್ಬಂಧ ಇಲ್ಲ, ನೀವು ಬಿಸಿಲಿಂದ ಬಂದು ನೇರವಾಗಾದರೂ ಕುಡಿಬೋದು, ಎಷ್ಟೊತ್ತಿಗಾದರೂ ಮಡಕೆ ನೀರನ್ನು ನೇರವಾಗಿ ಕುಡಿಬಹುದು. ದಯಮಾಡಿ ಎಲ್ಲರೂ ಕೂಡ ಈ ರೀತಿ ಒಂದು ಸರಳ ಉಪಾಯಗಳನ್ನು ನಾವೆಲ್ಲರೂ ಕೂಡ ಅನುಸರಿಸಬೇಕಾಗುತ್ತೆ. ಹೀಗೆ ನಿಮಗೆ ಈಗ ಎಲ್ರಿಗೂ ಒಂದು ಸ್ವಲ್ಪ ಗೊತ್ತಾಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾವೇನು ಮಾಡಬೇಕು, 10-4 ಗಂಟೆ ತನಕ ಹೊರಗಡೆ ಹೋಗೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಆಯಿತಾ, ತರಕಾರಿ ತೊಗೊಂಬರ್ಬೇಕು, ಬೇರೆ ಇನ್ನೇನೋ ತರಬೇಕು, ಮಾರ್ಕೆಟ್ಗೆ ಹೋಗಬೇಕು, ಆ ಥರದ ಕೆಲಸಗಳಿದೆ ಅಂತ ಹೇಳಿದ್ರೆ 4 ಗಂಟೆ ನಂತರ ಅಥವಾ 10 ಗಂಟೆ ಒಳಗಡೆ ಮಾಡಿ. ಇನ್ನು ನಮ್ಮ ಕೃಷಿಕರಿಗೆ ನಾವು ಏನೂ ಹೇಳಲಿಕ್ಕಾಗಲ್ಲ, ಅವರಿಗೆ ಕೆಲಸ ಮಾಡೋದೇ ಆ ಸಮಯದಲ್ಲಿ. ಆದರೆ ಅವರೆಲ್ಲ ಕೂಡ ಸ್ವಲ್ಪ ಮಕ್ಕಳನ್ನ ಅಕಸ್ಮಾತ್ ಜಮೀನು ಕಡೆ ಕರ್ಕೊಂಡು ಹೋದರೆ, ಮಕ್ಕಳನ್ನ ಅಲ್ಲಿ ಕೆಲಸ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋದಾಗ ನಾನು ಈಗಾಗಲೇ ಹೇಳಿದಂತಹ ಎಚ್ಚರಿಕೆ ಕ್ರಮಗಳನ್ನು ದಯಮಾಡಿ ಎಲ್ಲರೂ ಕೂಡ ಅನುಸರಿಸಿ. ನೀರು ಹತ್ತಿರದಲ್ಲೇ ಇರೋ ಹಾಗೆ ಎಲ್ಲರೂ ಕೂಡ ನೋಡ್ಕೊಳ್ಳಿ, ಒಂದು ಟೋಪಿ ತಲೆ ಮೇಲೆ ಖಂಡಿತವಾಗ್ಲೂ ಇರಲಿ, ಒಂದು ಛತ್ರಿ ತಗೊಂಡು ಹೋಗೋದನ್ನು ಯಾರೂ ಕೂಡ ಮರಿಬಾರ್ದು. ಆಮೇಲೆ ಸಡಿಲವಾದಂತಹ ತಿಳಿ ಬಣ್ಣದ ಉಡುಪುಗಳನ್ನು ಧರಿಸೋದನ್ನು ಯಾರೂ ಕೂಡ ಮರಿಬಾರ್ದು, ಮಕ್ಕಳಿಗೂ ಕೂಡ ಅದನ್ನು ಹೇಳಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಈ ಸಮಯದಲ್ಲಿ ಸ್ವಲ್ಪ ಜ್ವರ ಬರೋದು ಅದು ಸ್ವಲ್ಪ ಸಾಮಾನ್ಯ, ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸ್ಕೊಳ್ಳೋದು ಈ ರೀತಿ ಸ್ವಲ್ಪ ಸಾಮಾನ್ಯವಾಗಿ ಬರುತ್ತೆ. ಇದಕ್ಕೆ ಒಂದೇ ಸತಿ ಜ್ವರ ಬಂದಾಗ ಹೆದರ್ಕೊಳ್ಳೋದು ಬೇಡ, ಹಣೆಗೆ ಒಂದು ತಣ್ಣೀರಿನ ಪಟ್ಟಿಯನ್ನು ಇಟ್ಟು ಜ್ವರದ ತಾಪ ಏರದೇ ಇರೋ ಹಾಗೆ ಮೊದಲು ನೋಡಿಕೊಂಡು ನಂತರ ವೈದ್ಯರನ್ನು ಕೂಡಲೇ ಸಂಪರ್ಕ ಮಾಡೋದು ತುಂಬಾ ಒಳ್ಳೆಯದು, ಹೋಗಿ ವೈದ್ಯರನ್ನು ಕಾಣೋದು ತುಂಬ ಒಳ್ಳೆಯದು. ಹಾಗೆ ನಾವು ಇನ್ನೂ ಒಂದು ತುಂಬ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಮನೆಯಲ್ಲಿ ನಾವು ಕಿಟಕಿ ಇದೆ ಬಾಗಿಲುಗಳಿದೆ ಅಂತ ಹೇಳಿದಾಗ ಸಾಧ್ಯವಾದಷ್ಟು ಗಾಳಿ ಆಡೋಂತಹ ಪ್ರದೇಶಗಳು, ಕೆಲವ್ರ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಿಟಕಿ ಯಾವಾಗಲೂ ಹಾಕಿಟ್ಬಿಟ್ಟಿರ್ತಾರೆ, ಆ ರೀತಿ ಮಾಡೋದು ಬೇಡ. ಸಂಜೆ 1:30 ನಂತರ, ಯಾಕೆಂದರೆ ಸೊಳ್ಳೆಗಳು ಕೂಡ ಕೆಲವು ಸತಿ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿರುತ್ತೆ, ಅದರಿಂದನೂ ಕೂಡ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು. ಸಂಜೆ 6:30 ನಂತರ ಕಿಟಕಿ ಬಾಗಿಲುಗಳನ್ನು ದೊಡ್ಡದಾಗಿ ತೆಗೆದು ಸಂಜೆ ಬರುವಂತಹ ಗಾಳಿ ಆಡುವಂತಹ ಪ್ರದೇಶಗಳಲ್ಲಿ ಮಕ್ಕಳನ್ನು ಕೂರಿಸ್ಕೊಂಡು ಅವ್ರಿಗೆ ಈಗಾಗಲೇ ಹೇಳಿರುವಂತಹ ಚಟುವಟಿಕೆಗಳನ್ನು ಕೂಡ ಮಾಡಿಸ್ಬಹುದು. ಅವ್ರನ್ನ ಒಂದು ರೀತಿ ಏನಪ್ಪ ಅಂತ ಹೇಳಿದ್ರೆ, ಆ ಸೂರ್ಯನ ಒಂದು ಬಿರುಗಣ್ಣಿನಿಂದ ತಡೆಯೋದೇ ನಮ್ಮ ಒಂದು ಕಾಯಕ ಆಗಬೇಕಿವಾಗ ನಿಜ ಹೇಳಬೇಕು ಅಂದರೆ. ಆ ರೀತಿಯ ಕ್ರಮಗಳನ್ನು ತಗೊಂಡಾಗ ನಾವು ಈ ಒಂದು ಏನು ಬೇಸಿಗೆ ಇದೆ ಅದನ್ನು ಸ್ವಲ್ಪ ಆರಾಮದಾಯಕವಾಗಿ ಕಳೀಬಹುದು. ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ಬರುವಂತಹ ಗಾಳಿಯನ್ನು ನಾವು ಎಲ್ಲರೂ ಕೂಡ ಅದನ್ನು ಹೇಗೆ ಬರುತ್ತೆ ನೋಡಿಕೊಂಡು ನಮ್ಮ ಮನೆಗಳಲ್ಲಿ ಅದಕ್ಕೆ ವ್ಯವಸ್ಥೆ ಇದ್ದರೆ ಖಂಡಿತವಾಗ್ಲೂ ಮಾಡುವಂಥದ್ದು, ಮುಂದಗಡೆ ಕೂತ್ಕೊಳ್ಳೋವಂಥದ್ದು ಸಂಜೆ ಮೇಲೆ, ಆ ರೀತಿಯಿಂದ ನಾವು ಸ್ವಲ್ಪ ಈ ಒಂದು ನಮಗೇನು ಸೂರ್ಯನ ಬಿಸಿಲಿನಿಂದ ಏನು ತೊಂದರೆ ಆಗ್ತಾ ಇದೆ ಅದರಿಂದ ನಮಗೆ ಹೊರಬರೋಕ್ಕೆ ಸಾಧ್ಯ ಇದೆ. ಇನ್ನೊಂದು ಮುಖ್ಯವಾದಂತಹ ವಿಚಾರವನ್ನು ನಾನು ಹೇಳಬೇಕು ಏನಪ್ಪ ಅಂತಂದರೆ, ಮನೆಯಲ್ಲಿ ಯಾವಾಗ ಮಕ್ಕಳಿರ್ತಾರೆ

ಇರ್ತಾರೆ, ಎರಡು ವಿಚಾರಗಳನ್ನ ಕೇಳ್ತಾರೆ ಮಕ್ಕಳು. ಅಮ್ಮ ಮೊಬೈಲ್ ಕೊಡು, ಅಪ್ಪ ಮೊಬೈಲ್ ಕೊಡು, ನಾನು ಸ್ವಲ್ಪ ಹೊತ್ತು ಆಟ ಆಡ್ಕೊಡ್ತೀನಿ ಕೊಡು, ನಾ ಟಿ ವಿ ಹಾಕು, ನಾನು ಟಿ ವಿ ನೋಡ್ತೀನಿ ಅಂತ. ನಿಜವಾಗ್ಲೂ ಏನಪ್ಪ ಅಂತ ಹೇಳಿದ್ರೆ, ಹೊರಗಡೆ ಇದ್ದಾಗ ನಮಗೆ ಎಷ್ಟು ಸೂರ್ಯನ ಬಿಸಿಲಿನಿಂದ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೋ, ಹಾಗೇನೆ ಸ್ಕ್ರೀನ್ ಟೈಮ್ ಅಂತ ಕರಿತೀವಿ. ಅಂದರೆ ಸ್ಕ್ರೀನನ್ನು, ಮೊಬೈಲ್ ಸ್ಕ್ರೀನ್ ಆಗಲಿ ಅಥವಾ ಟಿ ವಿ ಸ್ಕ್ರೀನ್ ಆಗಲಿ, ಅದನ್ನು ಏಕಪ್ರಕಾರವಾಗಿ ನಾವು ನೋಡ್ತಾ ಇರೋದ್ರಿಂದ ನಮ್ಮ ಕಣ್ಣುಗಳಿಗೂ ಕೂಡ ಆಘಾತ ಆಗುತ್ತೆ. ಇದನ್ನು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಬೇಕು. ಆದ್ದರಿಂದ ಪೋಷಕರೇ, ನಾನು ಹೇಳೋದು ಒಂದು ದಯಮಾಡಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಯಾಕೆಂದರೆ ನಾನು ತುಂಬ, ನಾನು ಈಗಾಗಲೇ ಹೇಳ್ದಂಗೆ ನನ್ನ ವೃತ್ತಿನೇ ಶಿಕ್ಷಕ ವೃತ್ತಿ ಆಗಿರೋದ್ರಿಂದ ಹಲವಾರು ಪೋಷಕರನ್ನು ನಾನು ನೋಡಿದ್ದೀನಿ. ಏನಪ್ಪ ಅಂದರೆ, ಇರೋನೊಬ್ಬ ಮಗ ಒಬ್ಬ ಮಗಳು, ಇಬ್ಬರೇ ಮಕ್ಕಳು ನನಗಿರೋದು, ಇವನು ಗಂಡು ಮಗ ಇವಳು ಹೆಣ್ಮಗಳು, ನಂಗೆ ಇವಳನ್ನ ಕಂಡ್ರೆ ಪ್ರೀತಿ ಜಾಸ್ತಿ ಅಂತ ಅಂದ್ಕೊಂಡು ಮಕ್ಕಳು ಏನು ಕೇಳಿದ್ರು ಮಾಡೋವಂತಹ ಪೋಷಕರು ಇದ್ದಾರೆ ನಮ್ಮ ಮಧ್ಯ ಅಲ್ವಾ. ಈಗ ಆ ಮಕ್ಕಳು ಮೊಬೈಲ್ ಕೇಳಿದ ತಕ್ಷಣ ಕೊಟ್ಬಿಡೋದು, ಅವನು ಅವನು ಓದ್ಕೊತಾನೆ, ಅವನಿಗೇನು ಪರವಾಗಿಲ್ಲ, ನಾನು ಇವಾಗ ಹೆಂಗೋ ಸ್ಕೂಲಿಗೆ ರಜಾ ಅಲ್ವಾ, ಮೊಬೈಲ್ ಕೊಟ್ಬಿಡೋಣ. ಆಮೇಲೆ ಬೇಕಾದ್ದೋ ಬೇಡದಿದ್ದೋ ಟಿ ವಿನಲ್ಲಿ ಏನು ಪ್ರೋಗ್ರಾಮ್ ಬಂದ್ರೂ ನೋಡೋದು ಅದನ್ನು. ಅದನ್ನು ದಯಮಾಡಿ ಯಾರು ಕೂಡ, ಇದು ಬರೀ ಬೇಸಿಗೆ ಕಾಲಕ್ಕಲ್ಲ, ಎಲ್ಲ ಕಾಲಗಳಿಗೂ ಬೇಕಾದಂತಹ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಮಕ್ಕಳಿಗೆ ಮೊಬೈಲನ್ನು ಮತ್ತು ಟಿ ವಿಯನ್ನು ಹೆಚ್ಚು ಅವ್ರಿಗೆ ಅವ್ರ ಸಂಪರ್ಕಕ್ಕೆ ಬರದೇ ಇರೋ ಹಂಗೆ ನೋಡ್ಕೊಳ್ಳಿ. ಅದಕ್ಕೆ ನಾನು ಮೊದಲೇ ನಿಮಗೆ ಹೇಳಿದ್ದೀನಿ ಯಾವ್ಯಾವ ರೀತಿ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸ್ಕೊಳ್ಬೋದು ಅನ್ನೋದನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಆದ್ದರಿಂದ ಈ ಸ್ಕ್ರೀನ್ ಟೈಮ್ ಅಂತ ಏನಿದೆ, ಸ್ಕ್ರೀನ್ ಟೈಮ್ ಅಂದರೆ ಆ ಪರದೆ ನೋಡೋವಂತಹ ಸಮಯ, ಅದು ಮೊಬೈಲ್ ಪರದೆ ಆಗ್ಬೋದು ಅಥವಾ ಟಿ ವಿ ಪರದೆ ಆಗ್ಬೋದು, ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಸಿ. ಅಂದರೆ ಇವಾಗ ಹೆಂಗಪ್ಪ ಮಕ್ಕಳನ್ನ ಹಾಗಾದರೆ ಹೇಗೆ ನಾವು ತುಂಬ ಹಠ ಮಾಡ್ತಾರೆ, ಮೊಬೈಲ್ ಕೊಡಲೇಬೇಕು ಅಂತ ಹೇಳ್ತಾರೆ, ಟಿ ವಿ ನೋಡಲೇಬೇಕು ಅಂತ ಹೇಳ್ತಾರೆ ಅಂದಾಗ, ಒಂದು ಸ್ವಲ್ಪ ಅವ್ರಿಗೆ ದಿನಕ್ಕೆ ಒಂದು ಒಂದು ಒಂದು ನಿಗದಿತವಾದ ಅವಧಿನಲ್ಲಿ ಮೊಬೈಲ್ ಕೊಡೋದನ್ನು ಪ್ರಾಕ್ಟೀಸ್ ಮಾಡಿ ಸಾಕು. ಅವ್ರು ಏನು ಆಟ ಆಡ್ತಾರೆ, ಅವ್ರು ಏನು ಗೇಮ್ ನೋಡ್ತಾರ, ಯೂಟ್ಯೂಬ್ ನೋಡ್ತಾರ, ಯಾವುದನ್ನ ನೋಡ್ತಾ ಇದ್ದಾರೆ, ಯಾವುದಾದ್ರೂ ಬೇರೆ ಬೇರೆ ಚಾನೆಲ್ಗಳಲ್ಲಿ ಅವರದ್ದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಅಕೌಂಟ್ ಇದೆಯಾ, ಇದನ್ನೆಲ್ಲ ತಾವು ಪೋಷಕರಾಗಿ ಗಮನಿಸಬೇಕಾಗತ್ತೆ. ಮೊಬೈಲ್ ಕೊಟ್ಟ ಮಾತ್ರಕ್ಕೆ ನನ್ನ ಮಗು ಕೇಳ್ತು ನಾನು ಕೊಟ್ಟೆ ಅಂತ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋದು ದಯವಿಟ್ಟು ಬೇಡ. ಎಷ್ಟೋ ಮನೆಗಳಲ್ಲಿ ಇವತ್ತು ಸಣ್ಣ ಮಕ್ಕಳು, ಒಂದು ವರ್ಷದ ಮಕ್ಕಳು ಊಟ ಮಾಡಬೇಕು ಅಂದರೆ ಅವ್ರನ್ನ ಆ ಮಕ್ಕಳ ಕೈಗೆ ಮೊಬೈಲ್ನ ಕೊಟ್ಟಿರ್ತಾರೆ. ದಯಮಾಡಿ ಆ ರೀತಿದೊಂದು ಬೇಡ. ಬೇಸಿಗೆ ಕಾಲದಲ್ಲಿ ಕಣ್ಣುಗಳಿಗೂ ಕಣ್ಣಿಗೂ ಕೂಡ ತುಂಬಾ ಅದು ಉರಿ ಅಥವಾ ಕಣ್ಣು ಕೆಂಪಾಗೋದು, ಈ ರೀತಿಯೆಲ್ಲ ತೊಂದರೆಗಳಾಗುತ್ತೆ. ಮಕ್ಕಳು ತುಂಬ ಹೊತ್ತು ಮೊಬೈಲ್ ಮತ್ತು ಟಿ ವಿಯನ್ನು ನೋಡಿದಾಗ ತಲೆನೋವು ಬರೋದು, ಕಿರಿಕಿರಿ ಆಗೋದು, ಮನಸ್ಸಿಗೆ ಹಿಂಸೆ ಆಗೋದು, ಈ ರೀತಿಯೆಲ್ಲ ತೊಂದರೆಗಳು ಬರುತ್ತೆ. ಆದ್ದರಿಂದ ದಯಮಾಡಿ ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಮೊಬೈಲನ್ನಾಗಲಿ ಅಥವಾ ತುಂಬ ಹೊತ್ತು ಟಿ ವಿಯನ್ನಾಗಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮಕ್ಕಳು ಏನಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಯಾವಾಗಲೂ ಕೂಡ ಚಟುವಟಿಕೆಯಿಂದ ಇರಬೇಕು, ಅವರ ದೇಹಕ್ಕೆ ಮನಸ್ಸಿಗೆ ಯಾವಾಗಲೂ ಅವ್ರಿಗೆ ಒಂದಲ್ಲ ಒಂದು ಏನಾದರೂ ಒಂದು ಚಟುವಟಿಕೆನ ಕೊಡೋದ್ರ ಮೂಲಕ ಅವ್ರನ್ನ ಸಾಧ್ಯವಾದಷ್ಟು ಅವರು ಕೆಲಸನ ಮಾಡ್ತಾನೇ ಇರೋ ಥರ ನೋಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಇದರಿಂದ ತುಂಬಾ ಉಪಯೋಗ ಆಗತ್ತೆ, ಲಾಭನೂ ಆಗತ್ತೆ. ಇನ್ನು ಇನ್ನೊಂದು ವಿಚಾರವನ್ನು ನಾನು ನಿಮ್ಮ ಹತ್ರ ಹೇಳಬೇಕು. ಕೆಲವ್ರ ಮನೆಯಲ್ಲಿ ಕಾರ್ ಇದೆ, ಹೊರಗಡೆ ಹೋಗ್ತೀರಾ, ಹೋದಾಗ ನೀವೇನೋ ತಗೊಳ್ಬೇಕು ಅಂತಿರ್ತೀರ, ತಗೊಳಕ್ಕೆ ಹೋದಾಗ ಮಕ್ಕಳು ಬೇಡ ಕಾರಲ್ಲೇ ಇರಲಿ ಅಂತ ಅನ್ಸುತ್ತೆ, ನೀವೇನು ಮಾಡ್ತೀರಾ, ಒಂದು 10 ನಿಮಿಷ ಕೂತಿರಪ್ಪ ನಾವು ಬೇಗ ಇದನ್ನು ತಗೊಂಡು ಬಂದುಬಿಡ್ತೀವಿ ಅಂತ. ಕೆಲವು ಕಡೆ, ಇದೆಲ್ಲ ಕಡೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಮಕ್ಕಳನ್ನೊಂದು 10 ನಿಮಿಷ ಬಿಟ್ಟು ನಾವು ಹೋಗ್ತೀವಲ್ಲ, ಕ್ಲೋಸ್ ಎಲ್ಲ ಕಿಟಕಿಗಳು ಕ್ಲೋಸ್ ಮಾಡಿ ಕಾರಲ್ಲಿ ಬಿಟ್ಟು, ಖಂಡಿತವಾಗ್ಲೂ ಈ ಬಿಸಿಲಿನಲ್ಲಿ ಯಾರು ಕೂಡ ಆ ಕೆಲಸನ ಮಾಡಬೇಡಿ. ಮಕ್ಕಳನ್ನು ಕೂಡ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ, ದಯಮಾಡಿ ಕಿಟಕಿ ಹಾಕಿರೋವಂತಹ ಬಾಗಿಲು ಹಾಕಿರೋವಂತಹ ಕಾರ್ನಲ್ಲಿ ಈ ಬಿಸಿಲಲ್ಲಿ ಮಕ್ಕಳನ್ನ ಖಂಡಿತವಾಗ್ಲೂ ಯಾರೂ ಬಿಡೋದಕ್ಕೆ ಹೋಗಬೇಡಿ. ಹೀಗೆ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಈ ಬೇಸಿಗೆಯನ್ನು ಕೂಡ ತುಂಬ ಆನಂದದಿಂದ ಕಳಿಬಹುದು. ಏನೇ ಆಗಲಿ, ತುಂಬ ಸೆಖೆ ಇದೆ ಹೌದು, ಬಿಸಿಲು ತುಂಬ ಜಾಸ್ತಿ ಇದೆ ಹೌದು, ಹಾಗಂತ ನಾವು ನಮ್ಮ ನಿತ್ಯದ ಕೆಲಸಗಳನ್ನು ಬಿಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಕಾಲಕ್ಕೆ, ಆ ಋತುಮಾನಕ್ಕೆ ತಕ್ಕಂತೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕಾಗುತ್ತೆ. ಆದ್ದರಿಂದ ಪೋಷಕರೇ, ದಯಮಾಡಿ ಎಲ್ಲರೂ ಕೂಡ ಗಮನಿಸಿ, ನಾನು ಮತ್ತೊಮ್ಮೆ ಇದನ್ನು ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಏನಪ್ಪ

0: ಹೇಳಿದ್ರೆ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಮಕ್ಕಳನ್ನ ದಯಮಾಡಿ ಹೊರಗಡೆ ಕಳಿಸ್ಬೇಡಿ. ಮನೆ ಒಳಗಡೆನೆ ಮಕ್ಕಳು ಆಡೋಂತಹ ಆಟಗಳು, ಮನೇಲಿ ಮಾಡೋಂತಹ ಸಣ್ಣ ಪುಟ್ಟ ಕೆಲಸಗಳನ್ನ ಅವ್ರಿಗೆ ಕೊಡಿ. ಬೇರೆ ಬೇರೆ ಆಟಗಳನ್ನ ಅವ್ರಿಗೆ ಆಡಿಸಿ ಮನೆ ಒಳಗಡೆನೆ ಸಾಧ್ಯವಾದಷ್ಟು ಅವ್ರನ್ನ ಇಟ್ಕೊಳ್ಳಿ. ಪ್ರತಿನಿತ್ಯ ಮಕ್ಕಳಿಗೆ ಸ್ನಾನ ಮಾಡಿಸಿ, ಮಕ್ಕಳು ಸ್ನಾನ ಮಾಡೋ ಹಾಗೆ ನೋಡ್ಕೊಳ್ಳಿ. ತೀರಾ ಬೆವರಿಸಲೆ ಅಥವಾ ಚರ್ಮದ ಮೇಲೆ ಗುಳ್ಳೆಗಳು ಕಂಡು ಬಂದು ತೀರಾ ವಾಸಿ ಆಗ್ತಾ ಇಲ್ಲ ಅಂದಾಗ ವೈದ್ಯರನ್ನ ಖಂಡಿತವಾಗ್ಲೂ ಕಾಣಬೇಕು. ಇಲ್ಲಾಂದ್ರೆ ತೆಳುವಾಗಿ ಪೌಡರ್ ಲೇಪನವನ್ನ ದೇಹಕ್ಕೆ ಮಾಡೋದ್ರಿಂದ ಕೂಡ ತುಂಬ ಮಕ್ಕಳಿಗೆ ಫ್ರೆಶ್ ಅಂತ ಅನ್ಸುತ್ತೆ. ಸಡಿಲವಾದಂತಹ ಉಡುಪುಗಳನ್ನು ಮಕ್ಕಳು ಹಾಕ್ಕೊಳ್ಳೋ ಹಾಗೆ ನೋಡಿ, ತಿಳಿ ಬಣ್ಣದ ಉಡುಪುಗಳಾಗಿರಲಿ. ಆಹಾರ ಕ್ರಮ ಈಗಾಗಲೇ ಹೇಳಿದೆ, ಸುಲಭವಾಗಿ ಜೀರ್ಣ ಆಗುವಂತಹ ಪದಾರ್ಥಗಳನ್ನೇ ಮಕ್ಕಳಿಗೆ, ಆಹಾರ ಪದಾರ್ಥಗಳನ್ನೇ ಮಕ್ಕಳಿಗೆ ಕೊಡಿ. ಸಾಧ್ಯವಾದಷ್ಟು ತೇವಾಂಶಯುಕ್ತ ಹಣ್ಣುಗಳು ಮತ್ತು ತರಕಾರಿಗಳನ್ನು ಪ್ರತಿನಿತ್ಯ ಮನೆಯಲ್ಲಿ ಬಳಸೋದನ್ನು ಅಭ್ಯಾಸ ಮಾಡಿಕೊಂಡು ಅದನ್ನು ಮಕ್ಕಳು ತಿನ್ನೋ ಹಾಗೆ ಎಲ್ಲ ಪೋಷಕರು ಕೂಡ ನೋಡ್ಕೋಬೇಕಾಗತ್ತೆ. ಒಂದ್ಸಲ ನಾವು ಅದನ್ನು ಅಭ್ಯಾಸ ಮಾಡಿಸಿದ್ರೆ ಖಂಡಿತವಾಗ್ಲೂ ಮಕ್ಕಳು ಅದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ಸಾಧ್ಯವಾದಷ್ಟು ಪಾನಕ, ಪಾನೀಯ, ಮಜ್ಜಿಗೆ ಈ ರೀತಿ ಇದನ್ನು ಮಕ್ಕಳು ಕುಡಿತಾ ಇರಲಿ. ಗಂಟೆಗೊಂದ್ಸತಿ ಮಕ್ಕಳು ನೀರು ಕುಡಿತಾ ಇರಲಿ. ಇದನ್ನು ಅನುಸರಿಸೋದ್ರಿಂದ ದೇಹದಲ್ಲಿ ನೀರಿನ ಅಂಶ ತುಂಬ ಚೆನ್ನಾಗಿರುತ್ತೆ, ಅದು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಹೀಗೆ ಜೊತೆಗೆ ಹಣ್ಣು ತರಕಾರಿಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಹಾಗೆಯೇ ಟಿವಿಯನ್ನು ಮತ್ತು ಮೊಬೈಲನ್ನು ದಯಮಾಡಿ ಹೆಚ್ಚು ಅವರು ನೋಡೋದಕ್ಕೆ ಪ್ರೋತ್ಸಾಹವನ್ನು ಖಂಡಿತವಾಗ್ಲೂ ಕೊಡಬೇಡಿ. ಇಲ್ಲ, ಇದೆಲ್ಲ ಕ್ರಮಗಳನ್ನು ನಾವು ತಗೊಂಡಾಗ, ಆಮೇಲೆ ನಾನು ಈಗಾಗಲೇ ಹೇಳಿದ್ದೀನಿ, ಪ್ರತಿದಿನ ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆ. ಮಕ್ಕಳು ಸ್ನಾನ ಮಾಡಬೇಕು, ಅದನ್ನು ದಯಮಾಡಿ ರೂಢಿ ಮಾಡಿ, ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರಿನಲ್ಲಿ ಪ್ರತಿದಿನ ಮಕ್ಕಳು ಸ್ನಾನ ಮಾಡೋ ಹಾಗೆ ನೋಡ್ಕೊಳ್ಳಿ. ಮತ್ತು ಸಂಜೆ ಆಟ ಆಡಿ ಬಂದ ನಂತರದಲ್ಲಿ ತಣ್ಣೀರಿನಲ್ಲಿ ಕೈ ಕಾಲು ಮುಖವನ್ನು ಸ್ವಚ್ಛವಾಗಿ ತೊಳ್ಕೊಳ್ಳೋದನ್ನು ರೂಢಿ ಮಾಡಿಸಿ. ಈ ರೀತಿಯ ಒಂದು ಕ್ರಮಗಳನ್ನು ನಾವು ತಗೊಳ್ಳೋದ್ರಿಂದ ಬೇಸಿಗೆಯಲ್ಲಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮನ್ನು ಉಷ್ಣಾಘಾತದಿಂದ, ಸೌರಾಘಾತದಿಂದ, ಬಿಸಿಗಾಳಿಯಿಂದ, ಶಾಖದ ದುಷ್ಪರಿಣಾಮಗಳಿಂದ ನಮ್ಮನ್ನು ನಾವು ತಡೆಗಟ್ಟಬಹುದು. ನಮ್ಮ ಮಕ್ಕಳನ್ನು ಕೂಡ ನಾವು ಇದರಿಂದ ತಡೆಗಟ್ಟಬಹುದು. ಎಲ್ಲ ಪೋಷಕರು ಕೂಡ ಈ ಕ್ರಮಗಳನ್ನು ಅನುಸರಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಧನ್ಯವಾದಗಳು.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40. ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಯಿತು.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900055119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.